ಏಳು ಕೋಟಿ ಒಡೆಯನಾಗಿರತಕ್ಕಂಥ ಮಲ್ಹಾರಿ ದೇವನು ಭೂಲೋಕ ಜನರ ಕಲ್ಯಾಣಕ್ಕೋಸ್ಕರ ಕೈಲಾಸನಾಥನಾದ ಪರಮಾತ್ಮನ ಪ್ರತಿರೂಪವನ್ನು ಪಡೆದವನಾಗಿ ಪಟ್ಟೆ ಪೀತಾಂಬರ ಧರಿಸಿ ನೀಲಕುದುರೆ ಏರಿಕೊಂಡು ಗಿರಿಸಾಲು ಸುತ್ತಿಕೊಂಡು ಮಣಿಚೂಲ ಪರ್ವತಗಳ ಮಾರ್ಗವಾಗಿ ಬಂದು ಶಿಷ್ಟರನ್ನು ರಕ್ಷಣೆ ಮಾಡುತ್ತಾ ದುಷ್ಟ ಜನತೆಯನ್ನು ನಿಗ್ರಹಿಸುತ್ತಾ ಭಕ್ತರಿಗೆ ಒಳ್ಳೆಯದನ್ನು ಮಾಡುತ್ತಿದ್ದಾನೆ.

ಮಲ್ಲೇಶ ಲಿಂಗೇಶ ಸರ್ವೇಶನಾದಂಥ ಶಿವಪರಮಾತ್ಮನು ಮಣಿಚೂಲ ಗುಡ್ಡದಲ್ಲಿ ಅಶ್ವಾರೂಢನಾಗಿ ಕಾಡಿನ ತುಂಬೆಲ್ಲ ಅಲಿಯುತ್ತಿರಬೇಕಾದರೆ ಕಾಡಿನಲ್ಲಿರುವ ಋಷಿಮುನಿಗಳೆಲ್ಲ ನೊಂದ ಮನಸ್ಸಿನವರಾಗಿ ಕಾಪಾಡು ಕಾಪಾಡು ಮಹದೇವ ಎಂದು ಶಿವನನ್ನೇ ಧ್ಯಾನಿಸುತ್ತ ಕಾಡೆಲ್ಲ ಅಲಿಯುತ್ತಿರಬೇಕಾದರೆ ಆಗ ಸಂಕಟಹರನಾದ ನಮ್ಮ ಶಂಕರನು ಮುನಿಶ್ರೇಷ್ಠರ ಕಷ್ಟವನ್ನು ಅರಿತವನಾಗಿ

ಬ್ರಹ್ಮನಿಂದ ಹೊರಪಡದ ಮಣಿಮಲ್ಲಾಸುರನು ಮೂರು ಲೋಕದಲ್ಲಿ ತಮಗೆ ಸಮರಾರು ಇಲ್ಲೆನ್ನುತ್ತಾನೆ. ದುಷ್ಟ ಗರ್ಭದಲ್ಲಿ ಋಷಿಮುನಿಗಳಿಗೆ ಮತ್ತಷ್ಟು ಕಷ್ಟವನ್ನು ನೀಡುತ್ತಾನೆ. ಗೋವುಗಳನ್ನು ಕತ್ತರಿಸಿ ಹಾಕುತ್ತಾನೆ. ಯಜ್ಞಕುಂಡವನ್ನು ನಾಶ ಮಾಡುತ್ತಾ ನಡೆದಿರಲು ರಕ್ಕಸರ ಬಾಧೆ ತಾಳಲಾರದೆ ಮುನಿಗಳು ಮತ್ತೊಮ್ಮೆ ಘೋರ ತಪದಿಂದ ಶಿವನನ್ನು ಪ್ರಾರ್ಥಿಸಲು ಪರಶಿವನು ಪ್ರತ್ಯಕ್ಷನಾಗಿ ನೊಂದು ಬಂದ ಭಕ್ತ ಮುನಿಗಳ ಗೋಳನ್ನು ಕೇಳಿ

ಮಾರ್ತಾಂಡ ಭೈರವ ರೂಪದಲ್ಲಿ ಮಣಿಕಮಲ್ಲರನ್ನು ಕೊಂದ ನಮ್ಮ ಶಿವಪರಮಾತ್ಮನು ಮಲ್ಲಾಸುರನ ಹಿರಿದಾದ ಆಸೆಯಂತೆ ಅಸುರ ಮಲ್ಲಾಸುರನಿಗೆ ಮುಕ್ತಿಯನ್ನು ಕರುಣಿಸಿ ದೇವಮಲ್ಹಾರಿಯನ್ನಾಗಿ ಮಾಡಿರಲು ಮಲ್ಹಾರಿ ನಾಮಾಂಕಿತನಾದ ಮಲ್ಲಾಸುರನ ತಾಣವೇ ಮಣ್ಣ ಮೈಲಾರವಾಯಿತು.

ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ. ಧನ್ಯವಾದ.

0: ಶುಭೋದಯ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 ಜುಲೈ 19 ಭಾನುವಾರ. ಪರಾಭವ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸ, ಪಂಚಮಿ ತಿಥಿ, ಉತ್ತರ ನಕ್ಷತ್ರ, ಪರಿಘಾ ಯೋಗ, ಬಾಲವಾಕರಣವಿದೆ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ಪ್ರಸಾರ ಇಂತಿದೆ. ಬೆಳಗ್ಗೆ 6:10 ಬೆಳಗಿನ ಭಕ್ತಿ ಗಾಯನದೊಂದಿಗೆ ಮಾತುಗಳು, ಅರುಣೋದಯ ಕಾರ್ಯಕ್ರಮದಲ್ಲಿ ವಿಶೇಷ ಕಾರ್ಯಕ್ರಮ ಇರಲಿದೆ. ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7 ಪರಿಸರ ಸಂರಕ್ಷಣೆ ಯಾರ ಹೊಣೆ ಸರಣಿ ಕಾರ್ಯಕ್ರಮ ಇರಲಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವಿಶ್ರಾಂತ ಮುಖ್ಯ ಪರಿಸರ ಅಧಿಕಾರಿ ಡಿಎಂ ಕುಮಾರಸ್ವಾಮಿ ಪರಿಸರ ಕಾನೂನುಗಳ ಕುರಿತಾಗಿ ಮಾತನಾಡಲಿದ್ದಾರೆ. ಬೆಳಗ್ಗೆ 7:15 ಧ್ವನಿ ಧಾರವಾಡ ಇವರು ಅರ್ಪಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. 7:30 ಮಂಕುತಿಮ್ಮನ ಕಗ್ಗ ವಿಜಯ ಗಣೇಶ್ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7:35 ಮನೋನಾಟಕ ನಾ ಶ್ರೀನಿವಾಸ್ ಪಾಪು ನಡೆಸಲಿದ್ದಾರೆ. ಬೆಳಗ್ಗೆ 8 ಮಕ್ಕಳ ಲೋಕ ಮಕ್ಕಳ ಪ್ರತಿಭೆಗೊಂದು ವೇದಿಕೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳಿಂದ ಮೂಡಿ ಬರಲಿರುವ ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಕತೆ ಕವನ ಹಾಡಿನ ಕಾರ್ಯಕ್ರಮಗಳು ನಡೆಯಲಿವೆ. ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ಕೇಳಲಿದ್ದೀರಿ. ಬೆಳಗ್ಗೆ 9 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಬೆಳಗ್ಗೆ 10 ಮಧುರ ಗಾನ ನೇರ ಪ್ರಸಾರ ಕಾರ್ಯಕ್ರಮವಿದ್ದು ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಹಾಡಬಹುದು. ಬೆಳಗ್ಗೆ 11 ಜನಾರ್ದನ್ ಪೈ ನಡೆಸಿಕೊಡುವ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮವಿದ್ದು ವಿಶೇಷ ನೇರ ಪ್ರಸಾರ ಇರಲಿದೆ. ಮಧ್ಯಾಹ್ನ 12:30 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಮಧ್ಯಾಹ್ನ 1:30 ಸ್ಥಳೀಯ ವಿದ್ಯಮಾನಗಳನ್ನು ತಿಳಿಸುವ ಸುತ್ತಮುತ್ತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮಧ್ಯಾಹ್ನ 2 ಹರಿಕತೆ ಕೇಳಲಿದ್ದೀರಿ. ಮಧ್ಯಾಹ್ನ 3 ಕನ್ನಡ ಹಾಗೂ ಹಿಂದಿಯ ಹಳೆಯ ಚಲನಚಿತ್ರ ಗೀತೆಗಳನ್ನು ಕೇಳಲಿದ್ದೀರಿ. ಸಂಜೆ 4:30 ಕೇಳುಗರ ಸ್ಪಂದನೆಯ ಕಾರ್ಯಕ್ರಮ ಭಾವಬಾನುಲಿ ಇರಲಿದೆ. ಇದನ್ನು ಆರ್ಜೆ ರಕ್ಷಿತಾ ಹೊಳೆ ನಡೆಸಿಕೊಡಲಿದ್ದಾರೆ. ಸಂಜೆ 5 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಸಂಜೆ 6 ರೈತ ಚಳುವಳಿಯ ಸಿಂಹಾವಲೋಕನವನ್ನು ರಾಜ್ಯ ರೈತ ಸಂಘದ ಪ್ರಮುಖರಾದ ಕೆಟಿ ಗಂಗಾಧರ್ ಇವರು ನಡೆಸಿಕೊಡಲಿದ್ದಾರೆ. ಸಂಜೆ 6:15 ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ. ಸಂಜೆ 6:30 ಪ್ರೊಫೆಸರ್ ಶ್ರೀಪತಿಯವರು ಪಶ್ಚಿಮ ಘಟ್ಟಗಳ ಕುರಿತು ಮಾತನಾಡಲಿದ್ದಾರೆ. ಸಂಜೆ 7 ಜಾನಪದ ಜಗತ್ತಿನ ಅನಾವರಣ ಜನಪದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಸಂಜೆ 7:57 ರೈತನ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8 ನಾಳೆ ಬೆಳಗ್ಗೆ 6 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಕನ್ನಡ ಹಿಂದಿ ಚಲನಚಿತ್ರ ಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಎಲ್ಲರಿಗೂ ಶುಭ ದಿನ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ ಗುರುಗಳು, ನಮ್ಮನ್ನು ಪೋಷಿಸುವ ರೈತರು ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನ ಬಯಸೋರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಭಾನುವಾರದ ಭರ್ಜರಿಯ ಶುಭಾಶಯಗಳು. ವೀಕೆಂಡ್ ಬಂತು ಅಂತಂದ್ರೆ ಎಂಜಾಯ್ ಮಾಡೋದಕ್ಕೆ, ಫ್ಯಾಮಿಲಿ ಜೊತೆ ಟೈಮ್ ಕಳೆಯೋದಕ್ಕೆ, ಹೊಸದನ್ನ ಕಲಿಯೋದಕ್ಕೆ ಒಂದು ಒಳ್ಳೆ ದಿನ ಅಂತ ಹೇಳಬಹುದು ಅಲ್ವಾ? ಇಡೀ ದಿನ ಖುಷಿ ಖುಷಿಯಾಗಿರಿ, ನಗ್ತಾ ಇರಿ, ನಗಿಸ್ತಾ ಇರಿ ಅಂತ ಹೇಳ್ತಾ, ಸ್ನೇಹಿತರೆ, ಇವತ್ತೊಂದು ಹಳೆಯದ್ದಾದ ಸುಂದರವಾದ ಕನ್ನಡ ಚಲನಚಿತ್ರದ ಬಗ್ಗೆ ಮಾಹಿತಿಯನ್ನ ತಿಳಿಸ್ತೀನಿ. ಕನ್ನಡ ಚಿತ್ರರಂಗಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ ಒಂದು ಅದ್ಭುತ ಸಿನಿಮಾ ಅಂತಂದ್ರೆ ರತ್ನಮಂಜರಿ. ಈ ಸಿನಿಮಾ 1962 ತೆರೆ ಕಂಡು ಇವತ್ತಿಗೂ ಕೂಡ ತನ್ನ ಕಲಾತ್ಮಕತೆಯಿಂದ ಪ್ರೇಕ್ಷಕರ ಮನಸ್ಸಲ್ಲಿ ಉಳ್ಕೊಂಡಿದೆ. ಈ ಚಿತ್ರದ ನಿರ್ದೇಶಕರು ಹುಣಸೂರು ಕೃಷ್ಣಮೂರ್ತಿ. ತಮ್ಮ ಎವರ್ಗ್ರೀನ್ ಪ್ರೊಡಕ್ಷನ್ಸ್ನ ಲಾಂಛನದಲ್ಲಿ ಡಿ ಪುಟ್ಟಸ್ವಾಮಿ ಅವರ ಜೊತೆಗೂಡಿ ವಿಶಿಷ್ಟವಾಗಿ ಈ ಸಿನಿಮಾವನ್ನು ನಿರ್ಮಿಸಿದ್ದರು. ಈ ಒಂದು ಚಿತ್ರ ಜನಪದದ ಧಾಟಿಯಲ್ಲಿಯೇ ಸಾಗುವ ಚಿತ್ರ. ಹುಣಸೂರರು ಇದಕ್ಕೆ ಕತೆ, ಚಿತ್ರಕತೆ, ಸಂಭಾಷಣೆ, ಹಾಡುಗಳನ್ನ ಒದಗಿಸಿದ್ದಾರೆ. ಇಲ್ಲಿ ಕಥಾವಸ್ತು ಸ್ತ್ರೀ ಪ್ರಧಾನವಾಗಿಯೇ ಕಂಡುಬರುತ್ತೆ. ಕಥೆಯನ್ನು ಪೌರಾಣಿಕ ಜನಪದಗಳ ವಿಶಿಷ್ಟ ಪಾಕದೊಡನೆ ಸೇರಿಸಿ ಪ್ರೇಕ್ಷಕರಿಗೆ ಇವರು ಉಣಬಡಿಸಿದ್ದಾರೆ. ಇಲ್ಲಿ ಕಥಾನಾಯಕ ಜಯಕೀರ್ತಿ, ರತ್ನಕುಮಾರಿ ಮಂಜರಿ ಇವರಿಬ್ಬರ ಮಧ್ಯೆ ನಡೆಯುವ ಸಂಘರ್ಷಕ್ಕೆ ವಿನಾಕಾರಣ ತುತ್ತಾಗಿ ಮಂಜರಿಯ ವಿವಿಧ ಕೋಟಲೆಗಳಿಗೆ ಸಿಲುಕಿ ನಾಗರಾಜನ ದಯೆಯಿಂದ ಪಾರಾಗುವ ಕತೆ ರೋಚಕವಾಗಿದೆ. ಈ ಕಥೆಯನ್ನು ತೆರೆಯ ಮೇಲೆ ರೂಪಿಸಿರುವ ವಿಧಾನ ವಿಶಿಷ್ಟವಾಗಿದೆ ಅಂತಾನೆ ಹೇಳ್ಬೋದು. ಸ್ನೇಹಿತರೆ, ಹುಣಸೂರರು ತಾವೇ ಬರೆದ ಜನಪದ ಶೈಲಿಯ ಕಥೆಯನ್ನು ತೆರೆಗೆ ತರುವಲ್ಲಿ ಜಾಣ್ಮೆಯನ್ನ ಮೆರೆದಿದ್ದಾರೆ. ಗಂಭೀರ, ಹಾಸ್ಯ, ಕರುಣೆ ಮೊದಲಾದ ಅಂಶಗಳನ್ನು ಹದವಾಗಿ ಬರೆಸಿದ್ದಾರೆ. ಕಥೆಯ ಆರಂಭ, ಘಟನೆಗಳ ಜೋಡಣೆ, ಕಥೆಯ ಮುಕ್ತಾಯ ಎಲ್ಲದರಲ್ಲೂ ಒಂದು ಸೂತ್ರವನ್ನರಿಸಿಕೊಂಡಿರುವುದು ಕಂಡುಬರುತ್ತೆ. ರತ್ನಮಂಜರಿ ಎಂಬ ಚಿತ್ರ ಆರಂಭವಾಗೋದು ಸೂರ್ಯೋದಯದ ದೃಶ್ಯದ ಜೊತೆಗೆ. ಹುತ್ತದಿಂದ ಹಾವು ಹೆಣ್ಣಾಗಿ ಬರುವುದರೊಂದಿಗೆ ಈ ಸನ್ನಿವೇಶ ಮುಂದಿನ ಕಥೆಗೆ ಚಾಲನೆ ನೀಡುತ್ತೆ. ಋಷಿಯ ತಪೋಭಂಗ, ಶಾಪ ಪ್ರತಿಶಾಪಗಳ ಭರಾಟೆ, ಈ ಆರಂಭ ಪ್ರೇಕ್ಷಕರಲ್ಲಿ ಕುತೂಹಲವನ್ನ ಉಂಟು ಮಾಡುತ್ತೆ. ಶಾಪಗ್ರಸ್ತ ಕನ್ಯೆ ಭೂಲೋಕದಲ್ಲಿ ಜನಿಸುವಂತೆ ಅಶೀರರ ವಾಣಿ ಆದೇಶ ಪಡೆದಾಗ ಅವಳನ್ನು ನಕ್ಷತ್ರ ರೂಪದಲ್ಲಿ ತೋರಿಸಲಾಗಿದೆ. ಆ ನಕ್ಷತ್ರ ಚಂದ್ರಗಿರಿಯ ಬಳಕೆಯನ್ನು ಮೆಲೋಡ್ರಾಮಾ ಆಗಿ ಬಿಡಬಹುದಾಗಿದ್ದ ಈ ಘಟನೆಯನ್ನು ಪ್ರೇಕ್ಷಕರ ಕುತೂಹಲಕ್ಕಾಗಿ ತಂದಿದ್ದಾರೆ. ಇದುವರೆಗಿನ ಸನ್ನಿವೇಶಗಳು ಕೇವಲ ಸಂಭಾಷಣೆಯ ರೂಪದಲ್ಲಿದ್ದರೆ, ಮುಂದಿನ ಚಂದ್ರಗಿರಿಯ ರಾಜನ ಅರಮನೆಯಲ್ಲಿ ಮಗುವನ್ನು ಬರಮಾಡಿಕೊಳ್ಳಲು ಗಾನ ನಾಟ್ಯಗಳು ಏರ್ಪಡುತ್ತಾ ಆ ಸಂದರ್ಭದಲ್ಲಿ ಒಂದು ಹರಕೆಯ ಹಾಡನ್ನು ಬಳಸಿಕೊಂಡಿರುವುದು ಉಚಿತವೆನಿಸುತ್ತೆ. ಇಲ್ಲಿ ಕೇವಲ ಹಾಡಿಗಾಗಿ ಹಾಡು ಎಂಬಂತಾಗಿದೆ. ಇಡೀ ಚಿತ್ರದಲ್ಲಿ ಕಥಾನಾಯಕಿಯಾಗಿ ಬೆಳೆಯುವ ಹೆಣ್ಣು ಮಗುವಿನ ಮಹತ್ವ, ಅದರ ಭವಿಷ್ಯ ಒಳಿತಾಗಲೆಂದು ಹಾರೈಸುವ ಕ್ರಮ ಇಷ್ಟವಾಗುತ್ತೆ. ಇದೊಂದು ವಾತ್ಸಲ್ಯದ ಗೀತೆ ಅಂತ ಹೇಳಬಹುದು. ಈ ಗೀತೆಯನ್ನ ಕೇಳಿ ಮತ್ತೆ ನಮ್ಮ ಅರುಣೋದಯ ಕಾರ್ಯಕ್ರಮವನ್ನ ಮುಂದುವರಿಸ್ತೀನಿ ಅಂತ ಹೇಳ್ತಾ, ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶ್ರಮೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಹುಣಸೂರು ಕೃಷ್ಣಮೂರ್ತಿಯವರು ನಿರ್ದೇಶನದಲ್ಲಿ ಮೂಡಿ ಬಂದಂತಹ ರತ್ನ ಮಂಜರಿಯ ಚಿತ್ರದ ಬಗ್ಗೆ ವಿಮರ್ಶಿಸ್ತಾ ಇದ್ದೆ. ಇಡೀ ಚಿತ್ರದಲ್ಲಿ ಕಥಾನಾಯಕಿಯಾಗಿ ಬೆಳೆಯುವ ಹೆಣ್ಣು ಮಗುವಿನ ಮಹತ್ವ, ಅದರ ಭವಿಷ್ಯ ಒಳಿತಾಗಲೆಂದು ಹಾರೈಸುವ ಕ್ರಮ ಇಷ್ಟವಾಗುತ್ತೆ. ಇದೊಂದು ವಾತ್ಸಲ್ಯ ಗೀತೆ. ಸೊ ಈಗಷ್ಟೇ ಒಂದು ವಾತ್ಸಲ್ಯ ಗೀತೆಯನ್ನ ಕೇಳಿ ಬಂದಿದ್ದಾಯ್ತು. ಈ ಹಾಡು ತಾಯಿ ಹಾರೈಸುತ್ತಾಳೆ. ಇಲ್ಲಿ ಒಂದು ಮುಖ್ಯವಾದ ಅಂಶವನ್ನ ಗಮನಿಸಬೇಕಾಗುತ್ತೆ. ಸ್ನೇಹಿತರೆ, ಚಂದ್ರಗಿರಿಯ ರಾಜ ತನಗೆ ಹೆಣ್ಣು ಮಗುವಾದ ಸುದ್ದಿ ತಿಳಿದು ಇಡೀ ಊರಿಗೆ ಸಿಹಿ ಹಂಚಲು ತೀರ್ಮಾನಿಸುವುದು ಮತ್ತು ಸಂತೋಷ ಪಡುವುದು ಮುಖ್ಯವಾಗಿರುತ್ತೆ. ಸಾಮಾನ್ಯವಾಗಿ ವಂಶೋದ್ಧಾರಕ ಮಗನಿರಬೇಕೆಂಬ ನಂಬಿಕೆ ಇರುವಾಗ ರಾಜನ ವರ್ತನೆಯ ಮೂಲಕ ಇಡೀ ಸ್ತ್ರೀ ಸಮುದಾಯಕ್ಕೆ ನಿರ್ದೇಶಕರು ಗೌರವ ಸೂಚಿಸುವುದು ಪ್ರಗತಿಪರ ನಿಲುವೆಂದು ತಿಳಿಯಬಹುದು. ಚಿತ್ರದಲ್ಲಿ ಈ ಬಗೆಯ ಸನ್ನಿವೇಶಗಳೇ ಭಾವನಾತ್ಮಕವಾಗಿ ಜನರ ಮನಸ್ಸಿನಲ್ಲಿ ಉಳಿಯುತ್ತೆ. ಮುಂದಿನ ದೃಶ್ಯ ಕರುಣಾರಸಭರಿತ ಸನ್ನಿವೇಶ ನಿರ್ಮಾಣವಾಗುತ್ತೆ. ಹುಟ್ಟಿದ ಹೆಣ್ಣು ಸತ್ತರೆ ತಂದೆ ಬದುಕುತ್ತಾನೆ, ಅವನು ಸತ್ತರೆ ಮಗು ಬದುಕುತ್ತೆ ಎಂದು ಭವಿಷ್ಯಕಾರರು ಹೇಳಿದಾಗ ರಾಜ ರಾಣಿಯರ ಮಧ್ಯೆ ನಡೆಯುವ ಸಂಭಾಷಣೆ ಕಥೆಗೆ ದಿಕ್ಕನ್ನು ಸೂಚಿಸುತ್ತೆ. ಈಗ ಈ ಒಂದು ಸಂಭಾಷಣೆಯ ತುಣುಕನ್ನ ಕೇಳಿ ಬರುತ್ತೀರಿ.
1: ನನ್ನ ನಿನ್ನ ಈ ಲೋಕದ ಸಂಬಂಧ ಒಂದೇ ಒಂದು ವರ್ಷವಂತೆ, ಅದರಲ್ಲಿ ಉಳಿದಿರುವುದು ಒಂದು ತಿಂಗಳು ಮಾತ್ರ. ನೀನು ಬದುಕಿದ್ರೆ ನಾನಿಲ್ಲವಂತೆ, ನಾನು ಬದುಕಿದ್ರೆ ನೀನಿಲ್ಲವಂತೆ, ಇದು ಗ್ರಹಗಳ ನಿರ್ಧಾರ. ನಿನ್ನನ್ನು, ನನ್ನ ಆನಂದದ ನಿಧಿಯನ್ನು, ನನ್ನ ವಂಶೋದ್ಧಾರಗಳನ್ನು ಮಣ್ಣಿನಲ್ಲಿ ಬಚ್ಚಿಟ್ಟು ನಾನು ಬದುಕಿರ್ಲೆ? ಇಲ್ಲ, ಆ ಯಮನೊಡನೆ ಹರಿಹರ ಬ್ರಹ್ಮಾದಿ ಮುಕ್ಕೋಟಿ ದೇವತೆಗಳು ಎದುರು ಬಂದರೂ ನಿನ್ನನ್ನು ಸಾಯಿ ಬಿಡುವುದಿಲ್ಲ. ಇದು ಸತ್ಯ, ಸತ್ಯ ತ್ರಿವಾರ ಸತ್ಯ.
2: ಹಾಗಾದ್ರೆ ಮೊದಲು ನನ್ನನ್ನು ಕೊಂದು ಬಿಡಿ.
1: ರಾಣಿ, ನೀನು ಸತ್ರ ಈ ಮಗುವಿನ ಗತಿ?
2: ಈ ಮಗು ಬದುಕಿದ್ದರೆ ನನ್ನ ಮಾಂಗಲ್ಯದ ಗತಿ?
1: ನಿನ್ನ ಮಾಂಗಲ್ಯಕ್ಕಿಂತಲೂ ನನ್ನ ವಂಶೋದ್ಧಾರವೇ ಹೆಚ್ಚು.
2: ಸತಿಗೆ ಸಂತಾನಕ್ಕಿಂತಲೂ ಮಾಂಗಲ್ಯವೇ ಹೆಚ್ಚು.
1: ರಾಣಿ,
2: ಪ್ರಭು, ಏನು ಮಾಡಲಿ? ಮಗಳ ಮೇಲಿನ ಮಮತೆಯಿಂದ ಮಾಂಗಲ್ಯವನ್ನು ಕಳೆದುಕೊಳ್ಳಲಿ ಅಥವಾ ಪತಿಯ ಮೇಲಿನ ಪ್ರೀತಿಯಿಂದ ಮಗಳನ್ನು ಕಳೆದುಕೊಳ್ಳಲಿ, ಇಂತಹ ಘೋರ ಸಂಗತಿಗೆ ಸಿಗುವ ಮುಂಚೆ ನಾನೇ ಸತ್ತು.
1: ರಾಣಿ, ನಾನು ಸತ್ತರೆ ಮಗುವಿನ ಸಂರಕ್ಷಣೆಗೆ ನೀನಿರಲೇಬೇಕು. ಮಗು ಸತ್ತು ಹೋದರೆ ನನ್ನ ಸಂರಕ್ಷಣೆ ಇರಬೇಕು. ನೀನು ಆತ್ಮಹತ್ಯೆ ಮಾಡಿಕೊಳ್ಳುವ ಪ್ರಯತ್ನವನ್ನು ಮಾಡಿಕೊಡುದು, ಇದು ನಮ್ಮ ಆಜ್ಞೆ, ರಾಜಾಜ್ಞೆ.
2: ಹಾಗಾದರೆ ನನ್ನ ಹೊಟ್ಟೆಯಿಂದಲೇ ಹುಟ್ಟಿ ಬಂದು ನನ್ನ ಮಾಂಗಲಿಕ್ಕೆ ಮೃತ್ಯುವಾಗಿರುವ ಈ ಮಾರಿ ತಾಯಿ,
1: ರಾಣಿ,
2: ಶಿಶು ಹತ್ಯೆ ಮಾಡಿರುವ ಈ ಪಾಪಿ,
0: ಈ ವಾಕ್ಸಮರ ಚಿತ್ರದ ಸಂದರ್ಭವನ್ನ ಗ್ರಹಿಸಲು ಪ್ರೇಕ್ಷಕರಿಗೆ ನೆರವಾಗುತ್ತೆ. ಸ್ನೇಹಿತರೆ, ಮನುಷ್ಯನ ಪ್ರಯತ್ನಕ್ಕಿಂತ ದೈವ ಸಂಕಲ್ಪ ದೊಡ್ಡದು ಎಂಬುದು ಇದು ನಿರೂಪಿಸುತ್ತೆ ಅಂತಾನೆ ಹೇಳಬಹುದು. ನಂತರ ಮಗು, ರಾಜ ಇಬ್ಬರು ಮರಣಶಯ್ಯೆಯಲ್ಲಿರುವ ಸನ್ನಿವೇಶವನ್ನು ಚಿತ್ರಿಸುವಲ್ಲಿ ನಿರ್ದೇಶಕರು ತಮ್ಮ ಪ್ರತಿಭೆಯನ್ನು ಮೆರೆದಿದ್ದಾರೆ. ಅತಿ ಗೋಳಾಟಕ್ಕೆ ಅವಕಾಶ ನೀಡದೆ ಒಂದು ತೂಗುತ್ತಿರುವ ದೀಪವನ್ನು ತೋರಿಸುತ್ತಾರೆ. ಗಾಳಿಗೆ ದೀಪ ತೂಗಾಡುತ್ತಾ ಆರುವ ಸ್ಥಿತಿಯಲ್ಲಿರುತ್ತೆ. ಆ ಸಂದರ್ಭದ ಈ ಸಂಭಾಷಣೆ ಈಗ ನೀವು ಕೇಳಲಿದ್ದೀರಿ.
3: ಪಂಡಿತೆ, ದೊರೆಗಳಿಗೆ ಜ್ಞಾನ ತಪ್ಪಿದೆ, ಬೇಗ ಬರಬೇಕೆ ಮಂತ್ರಿಗಳ ಅಪ್ಪಣೆ.
2: ಪಂಡಿತರೇ, ಪಂಡಿತರೇ, ಪಂಡಿತರೇ.
1: ತಾಯಿ, ನಾನು ಯಾವುದಕ್ಕೋಸ್ಕರ ಭಯಪಡ್ತಿದ್ನು? ಆ ಕಾಲವೆ ಬಂದ ಕಾಣ್ತಾ ಇದ್ದೆ ತಾಯಿ. ಆ ಕಡೆ ಮಗು ಜ್ಞಾನ ತಪ್ಪಿದೆ, ಈ ಕಡೆ ಮಹಾರಾಜನಿಗೆ ಉಸಿರೆಳೆತಾ ಇದೆ. ಇದು ಅದೋ ಈಶ್ವರಿಚ್ಛೆ.
2: ನನಗಿಬ್ಬರು ಬೇಕು ಪಂಡಿತರೇ, ನನಗಿಬ್ಬರು ಬೇಕು, ನನ್ನ ಸೌಭಾಗ್ಯವು.

0: ದೀಪ ಹಚ್ಚಬಹುದು ತಾಯಿ, ಈ ದೀಪ ಹಚ್ಚೋರ ಆಯುರ್ವರ್ಧಿನಿ ಅಮೃತ ಸಂಜೀವಿನಿ ಸರ್ವರೋಗ ನಿವಾರಣಿ ತರವೇಶ್ವರ, ನಿನ್ನ ಸಂಕಲ್ಪದ ಮುಂದೆ ಬೇರೆ ಔಷಧಿ ಇಲ್ಲ ಪ್ರಭು.
1: ಹುಟ್ಟಿದ ವರ್ಷದಲ್ಲಿ ತಂದೆ ತಿಳ್ಕೊಂಡ್ರೆ
2: ಈ ಸನ್ನಿವೇಶದ ಚಿತ್ರಣದಲ್ಲಿ ಕರುಣಾರಸ ಮಡುಗಟ್ಟುವಂತೆ ಹುಣಸೂರರು ಚಿತ್ರಿಸಿದ್ದಾರೆ. ಸ್ನೇಹಿತರೆ, ಜೀವನದ ವಿಪರ್ಯಾಸಗಳನ್ನು ಚಿತ್ರಿಸುವಾಗ ನಿರ್ದೇಶಕರು ಪರಿಣಾಮಕಾರಿಯಾಗಿ ದೃಶ್ಯೀಕರಣ ಮಾಡ್ತಾರೆ. ಸಾವಿನ ಹಿನ್ನೆಲೆಯಲ್ಲಿ ನೇಪಥ್ಯ ಗೀತೆ ಕೇಳಿಬರುತ್ತೆ.

0: ಹಾಡು ಕೇಳಿ ಬರುವಾಗ ರಾಜನ ಶವದ ಮೇಲೆ ಮಗು ಕುಳಿತು ನಗುತ್ತಿರುತ್ತೆ. ಹುಟ್ಟು ಸಾವುಗಳನ್ನು ಇದು ಸಂಕೇತಿಸುತ್ತೆ. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೆ ಶಯನಂ ಎಂಬ ಶಂಕರಾಚಾರ್ಯರ ಭಜಗೋವಿಂದಂ ಸ್ತೋತ್ರದ ತತ್ವವನ್ನ ಕಾಣಬಹುದು. ಹಾಗೆ ಸ್ನೇಹಿತರೆ, ಈ ಚಿತ್ರದಲ್ಲಿ ಹಾಸ್ಯ ಸನ್ನಿವೇಶಗಳ ನಿರೂಪಣೆ ಹೀಗಿದೆ. ಹಾಸ್ಯ ಪ್ರಸಂಗಗಳನ್ನು ಕೂಡ ಅಷ್ಟೇ ಚೆನ್ನಾಗಿ ಹುಣಸೂರರು ಚಿತ್ರಿಸಿದ್ದಾರೆ. ವೈದ್ಯ ಪಂಡಿತರು ಔಷಧಿಯನ್ನ ಕೊಡುವಾಗ ಒಬ್ಬ ವ್ಯಕ್ತಿಯನ್ನ ಕುರಿತು ಹೀಗೆ ನುಡಿದಿದ್ದಾರೆ.
1: ಏನಾಯ್ತು?
2: ಅಜೀರ್ಣ.
1: ಅಜೀರ್ಣ
2: ಅಜೀರ್ಣ ಮಾವಿನ ಮನೆ ಸಿಕ್ತು ಅಂತ ಹೇಳಿ ಹೆಗ್ಗ ತಿಂದ ಹಾಕಿ ತಿಂದುಬಿಟ್ರೆ ಅಜೀರ್ಣವಾಗದೆ ಇನ್ನೇನಾಗುತ್ತೆ? ಸರ್ವ ರೋಗ ನಿವಾರಣೆ ಔಷಧಿ ಕೊಡೋ ಚೆನ್ನ ಬರ್ತೀಯ ಅವನಿಗೆ.
1: ಇದನ್ನ ಹ್ಯಾಗ ತಗೊಳ್ಳೋದು ಸ್ವಾಮಿ?
2: ಒಂದು ಗುಳಿಗೆ ತಗೊಂಡ್ರೆ ವಾತ ಹೋಗುತ್ತೆ, ಎರಡು ಗುಳಿಗೆ ತಗೊಂಡ್ರೆ ಪಿತ್ತ ಹೋಗುತ್ತೆ, ಮೂರು ಗುಳಿಗೆ ತಗೊಂಡ್ರೆ ಕಫ ಹೋಗುತ್ತೆ,
1: ಒಟ್ಟೆ ನಾಲ್ಕು ತಗೊಂಡ್ರೆ
2: ಪ್ರಾಣವೇ ಹೋಗುತ್ತೆ. ಎದಾಗ
0: ಈ ರೀತಿ ಹೇಳುವಾಗ ಆ ವ್ಯಕ್ತಿ ನಾಲ್ಕು ತಗೊಂಡ್ರೆ ಎನ್ನುವಷ್ಟರಲ್ಲಿ ಪ್ರಾಣವೇ ಹೋಗುತ್ತೆ ಅಂತ ಹೇಳ್ತಾರೆ. ಆ ಸಂದರ್ಭದಲ್ಲಿ ನಗೆಯುಕ್ಕಿ ಬರುತ್ತೆ. ಈ ಚಿತ್ರದ ಮತ್ತೊಂದು ಹಾಸ್ಯ ಸನ್ನಿವೇಶ ಏನು ಅಂತಂದ್ರೆ, ಹನುಮಂತಾಚಾರ್ ನರಸಿಂಹರಾಜು ಅವರ ನಡುವಿನ ಕುಸ್ತಿ ಪಂದ್ಯ. ನರಸಿಂಹರಾಜು ಅವರು ಕುಸ್ತಿಗೆ ಬರುವಾಗ ಒಂದೊಂದು ಅಂಗಿಯನ್ನು ತೆಗೆಯುವುದು ಯುಕ್ತಿಯಿಂದ ಗೆಲುವನ್ನು ಸಾಧಿಸುವ ಪ್ರಯತ್ನವಾಗಿ ಕಂಡುಬರುತ್ತೆ. ಜೊತೆಗೆ ಹನುಮಂತಾಚಾರ್ಯರಿಗೆ ನಶೆ ಮೂಸುವಂತೆ ಮಾಡುವುದು, ಇವೆಲ್ಲ ಪ್ರೇಕ್ಷಕರನ್ನು ಗಮನದಲ್ಲಿಟ್ಟುಕೊಂಡು ಸೃಷ್ಟಿಸಿದ ಸನ್ನಿವೇಶಗಳಾಗಿದೆ. ಇಲ್ಲಿ ಸಂಭಾಷಣೆಗಿಂತ ಸನ್ನಿವೇಶವೇ ನಗೆಯುಕ್ಕಿಸುತ್ತೆ ಅಂತಾನೆ ಹೇಳ್ಬಹುದು.
1: ಅಂದ್ರೆ ಈ ಊರಿನ ರಾಜಕುಮಾರಿ ಲಗ್ನವಂತೆ, ಅದಕ್ಕೆ ದೇಶ ವಿದೇಶದ ರಾಜಾದಿರಾಜರು, ಪಂಡಿತರು, ಗಾಯಕರು, ಸಾಹಿತಿಗಳು, ಜಟ್ಟುಗಳು ಎಲ್ಲಾ ಸೇರಿದ್ದಾರೆ. ಅದರಲ್ಲಿ ಯಾವನೊಬ್ಬ ಈ ಊರಿನ ಅರಮನೆ ಜಟ್ಟಿ ಅಂತೆ, ನನ್ನ ಸಮಾನ ಯಾವನೂ ಇಲ್ಲ ಅಂತ ತೊಡೆ ತರ್ತಿದ್ದ. ಚಡ್ಡಿ ಕಿತ್ಕೊಂಡ್ಬಿಟ್ಟು
3: ಅಯ್ಯೋ, ಪರಸ್ಥಳಕ್ಕೆ ಬಂದು ನಮ್ಗೆ ಇದೆಲ್ಲ ಯಾಕೆ?
1: ಅಲ್ಲಯ್ಯ, ನಾವ್ ಯಾವ್ದಾದ್ರು ಕೀಟ್ಲೆ ಮಾಡದೆ ಹೋದ್ರೆ ನಾವ್ ಈ ಊರಿಗೆ ಬಂದಿದ್ದು ಅಂತ ಜನಗಳಿಗೆ ಗೊತ್ತಾಗೋದ್ ಹೇಗೆ?
3: ಅದಕ್ಕೋಸ್ಕರ ಕುಸ್ತಿ ಮಾಡ್ತೀಯ?
1: ಎಷ್ಟೋ ಸಾರಿ ನಿನ್ನೆ ಎತ್ತ ಹಾಕಿದ್ರೆ, ಈಗಾಕೆ ಕುಸ್ತಿ ನೋಡಿ ಮಾತಾಡ್ ಕುಸ್ತಿ.
2: ಹೆಗ್ಗಣ ಇದ್ದ ಹಾಗಿದ್ದಾನೆ.

0: 我他妈的！
1: ರತ್ನ ಮಂಜರಿಯಲ್ಲಿ ಹೇರಳವಾದ ಮಾಯಾಮಂತ್ರದ ಸನ್ನಿವೇಶಗಳು ಬರುತ್ತವೆ. ತಾಂತ್ರಿಕ ದೃಷ್ಟಿಯಿಂದಲೂ ಇದು ಮುಖ್ಯವಾಗಿದೆ. ಚಿತ್ರದ ಮುಖ್ಯ ಸನ್ನಿವೇಶವೊಂದರಲ್ಲಿ ಗುಹೆಯನ್ನು ಪ್ರವೇಶಿಸುವ ಭವಿಷ್ಯ ರುಂಡ ಮುಂಡ ಬೇರೆಯಾದ ದೇವಕನ್ಯೆಯನ್ನು ಕಂಡು ಬೆಚ್ಚಿಬೀಳುತ್ತಾನೆ. ಆ ಸನ್ನಿವೇಶ ಹಾಡು ಅತ್ಯಂತ ಜನಪ್ರಿಯವಾಗಿದೆ. ಇಲ್ಲಿ ಆ ಹಾಡಿನ ಮೂಲಕವೇ ಸಮಸ್ಯೆಯನ್ನು ಬಗೆಹರಿಸುವ ರೀತಿ ಭಿನ್ನವಾಗಿದೆ ಅಂತಾನೆ ಹೇಳಬಹುದು. ಈಗ ಆ ಗೀತೆಯನ್ನ ಕೇಳಿರಿ.
2: ಯಾರು ಯಾರು ಯಾರು ಯಾರು ನೀ ಯಾರು ಎಲ್ಲಿಂದ ಬಂದೆ ಯಾವೂರು

0: calarro.
1: ಯಾರು ಯಾರು ನೀ ಯಾರು ಎಲ್ಲಿರುವೆ ಬಂದು ಮುಖ ತೋರು ಯಾಕಿಲ್ಲಿ ಜನರು

ಯಾರು ಯಾರು ನೀನು ಯಾರು ಎಲ್ಲಿರುವೆ ಬಂದು ಮುಖ ತೋರು ಯಾಕೆಲ್ಲಿ ಜನರು ಬಂದುಳಿಯಲಾರು ಯಾಕೆಲ್ಲಿ ಜನರು ಬಂದುಳಿಯಲಾರು ಏನಿದರ ಗುಟ್ಟು ಸಾರು

0: ರುಂಡ ಮುಂಡಾನೆ ಯಾಕೆ ಸೇರ್ಸೋದು?
1: ಆ ಕೈನಲ್ಲಿರೋ ಉಂಗುರ ತಗೊಂಡು ಘುಂಗುಡಕ್ ಸೇರ್ಕೊಳ್ಳುತ್ತೆ.
0: ಘುಂಗುಡಕ್

ಗೀತೆಯ ಕೊನೆಗೆ ದೇವಕನ್ಯೆ ಕೊಟ್ಟ ಉಂಗುರದ ಸಹಾಯದಿಂದ ಗುಂಗುಡಕ್ ಎಂದು ಹೇಳಿದಾಗ ದೇವಕನ್ಯೆಯ ರುಂಡ ಮುಂಡ ಒಂದಾಗುತ್ತೆ. ಇದು ನಿರ್ದೇಶಕರ ಚಾತುರ್ಯಕ್ಕೆ ನಿದರ್ಶನವಾಗಿದೆ ಅಂತಾನೆ ಹೇಳಬಹುದು. ಮಂತ್ರವಾದಿ ಮಾರ್ಥಾಂಡನ ಗುಹೆಯಲ್ಲಿ ನಡೆಯುವ ಮಾಯಾ ಜಾಲಗಳಿಗಂತೂ ಆಬಾಲರುದ್ಧರಾದಿಯಾಗಿ ಎಲ್ಲರ ಮೆಚ್ಚುಗೆ ಗಳಿಸುತ್ತೆ. ಸನ್ನಿವೇಶವೊಂದರಲ್ಲಿ ಉದಯಗಿರಿಯ ಮಹಾರಾಣಿಯನ್ನು ವಶೀಕರಣ ಮಾಡಿಕೊಳ್ಳಲು ಮಂಜರಿ ನಾಯಿಯಾಗಿ ಜಯಶೀಲ ಹೂವಾಗಿ ಪರಿವರ್ತನೆಯಾಗುವುದು ಎಲ್ಲವೂ ತಾಂತ್ರಿಕ ಕೌಶಲ್ಯಕ್ಕೆ ನಿದರ್ಶನವಾಗಿದೆ. ಈ ಚಿತ್ರದಲ್ಲಿ ನಿರ್ದೇಶಕರು ಪರೋಕ್ಷವಾಗಿ ಚಿತ್ರದಲ್ಲಿ ಕಾಣಿಸ್ಕೊಳ್ತಾರೆ. ಯಮನ ಸ್ವರೂಪದಲ್ಲಿ ಸಾವನ್ನು ಕುರಿತು ಆಡುವ ಮಾತುಗಳನ್ನು ಮುಖ್ಯವಾಗಿದೆ. ಹಾಗೆ ಸ್ನೇಹಿತರೆ, ಇದರಲ್ಲಿ ದ್ವಿಪಾತ್ರ ಸನ್ನಿವೇಶಗಳನ್ನ ಚತುರತೆಯಿಂದ ಚಿತ್ರೀಕರಿಸಲಾಗಿದೆ. ಉದಯಕುಮಾರ್ ಗುಣಶೀಲನಾಗಿ ಹಾಗೂ ಮಂತ್ರಿಯ ಮಗನಾದ ಚಿಂತಾಮಣಿಯಾಗಿ ಪಾತ್ರ ಪೋಷಣೆ ಚೆನ್ನಾಗಿ ಮೂಡಿಬಂದಿದೆ. ಮಂತ್ರವಾದಿಯಾದ ಎಂಪಿ ಶಂಕರ್ ಮತ್ತೆ ನಾಗರಾಜನಾಗಿಯೂ ಕೂಡ ಕಾಣಿಸಿಕೊಂಡಿದ್ದಾರೆ. ಪಾತ್ರಗಳ ಲವಲವಿಕೆ, ಭಾವಾಭಿವ್ಯಕ್ತಿ ಸ್ಪಷ್ಟವಾಗಿದೆ. ಈ ಚಿತ್ರದ ಮತ್ತೊಂದು ವಿಶೇಷ ಏನು ಅಂತಂದ್ರೆ, ಇದು ಎಂಪಿ ಶಂಕರ್ ಅವರ ಮೊದಲನೆಯ ಚಿತ್ರವಾಗಿದೆ. ಸ್ನೇಹಿತರೆ, ಸಂಗೀತ ರಾಜನ್ ನಾಗೇಂದ್ರ ಅವರ ಮೇಲ್ವಿಚಾರಣೆಯಲ್ಲಿ ಹಾಡುಗಳು ಸೊಗಸಾಗಿ ಮೂಡಿಬಂದಿದೆ. ಕ್ಯಾಮೆರಾ ಕೈಚಳಕ ನಯನ ಮನೋಹರವಾಗಿದೆ ಅಂತಾನೆ ಹೇಳಬಹುದು. ಇದೊಂದು ಯಶಸ್ವಿ ಜಾನಪದ ಚಿತ್ರವಾಗಿದೆ. ಹಾಗಾದ್ರೆ ಈಗ ಒಂದು ಸುಂದರವಾದ ಗೀತೆಯನ್ನು ಕೇಳಿ.

0: ಸ್ನೇಹಿತರೆ ಸ್ನೇಹಿತರೆ, ಈಗಷ್ಟೇ ಒಂದು ಸುಂದರವಾದ ಗೀತೆಯನ್ನ ಕೇಳಿದ್ರಿ. ಈ ಚಿತ್ರದ ಆರಂಭ ಹಾಗೂ ಅಂತ್ಯದ ದೃಶ್ಯಗಳಲ್ಲಿ ನಾಗರಾಜನ ಪ್ರಸಂಗ ಬರುತ್ತೆ. ಆರಂಭದಲ್ಲಿ ಹಾವು ಕನ್ಯೆಯಾಗಿ ಮಾರ್ಪಟ್ಟಿದೆ. ಅಂತ್ಯದಲ್ಲಿ ಶಾಪಗ್ರಸ್ತ ಏಕನಾಥ ಋಷಿಯ ಪಶುತ್ವ ನಾಗರಾಜನ ಕರುಣೆಯಿಂದ ನಾಶವಾಗುತ್ತೆ. ಹುಣಸೂರು ಕೃಷ್ಣಮೂರ್ತಿಯವರ ಚಿತ್ರಗಳಲ್ಲಿ ಪ್ರಧಾನವಾಗಿ ಗಮನಿಸಬೇಕಾದದ್ದು ಹೇಳಬೇಕಾದನ್ನು ಗೀತೆಗಳ ಮೂಲಕ ಹೇಳಿಸುವ ರೀತಿ. ಇದಕ್ಕೆ ಕಾರಣ ಆ ಕಾಲದಲ್ಲಿ ಚಿತ್ರಗಳಲ್ಲಿ ಗೀತೆಗಳಿದ್ದ ಪ್ರಾಧಾನ್ಯತೆ. ಇದು ಒಂದು ಚಿತ್ರದ ಅಂತಸ್ವವೂ ಹೌದು. ಈ ಚಿತ್ರದಲ್ಲಿ ಎಂಪಿ ಶಂಕರ್ ಅವರು ಮೊದಲ ಬಾರಿಗೆ ನಟಿಸಿದರು. ಎರಡು ವಿಭಿನ್ನ ಪಾತ್ರಗಳನ್ನು, ಅಂದರೆ ನಾಗರಾಜ ಹಾಗೂ ಮಂತ್ರವಾದಿ ಪಾತ್ರಗಳಲ್ಲಿ ನಿರ್ವಹಿಸಿದ್ದಾರೆ. ಎಂಪಿ ಶಂಕರ್ ಅವರು ಹೇಳುವಂತೆ ಅನೇಕ ದೃಶ್ಯಗಳು ರೋಚಕವಾಗಿದ್ದವು. ಅದರಲ್ಲೂ ಮಂತ್ರವಾದಿ ಪಾತ್ರವಂತೂ ಅದ್ಭುತವಾಗಿ ಮೂಡಿಬಂದಿದೆ. ಯಾವುದೇ ಡೂಪ್ ಇಲ್ಲದೆ ಹೊಡೆದಾಟದ ದೃಶ್ಯಗಳಲ್ಲಿ 14 ಪೌಂಡ್ ತೂಕದ ಮುಳ್ಳಿನ ಗದೆಯನ್ನು ಹಿಡಿದು ಹೋರಾಡಿದ ಸನ್ನಿವೇಶ ಅವಿಸ್ಮರಣೀಯ ಅಂತಾನೆ ಹೇಳಬಹುದು. ಹೀಗೆ ಕಲಾವಿದರನ್ನು ದುಡಿಸಿಕೊಳ್ಳುವ ಕಲೆ ಹುಣಸೂರರಿಗೆ ಸಿದ್ಧಿಸಿತ್ತು ಅಂತಾನೆ ಹೇಳಬಹುದು. ಈಗ ನೀವು ಈ ಚಿತ್ರದಲ್ಲಿ ಮೂಡಿಬಂದಿರುವಂತಹ ಮಂತ್ರವಾದಿಯ ಪಾತ್ರದ ತುಣುಕನ್ನ ನೀವೀಗ ಕೇಳುತ್ತೀರಿ.
1: ಸಹಾಯ ಬೇಡುವೆ.
2: ಏನಾಗಬೇಕು?
1: ಒಬ್ಬ ಸುಂದರ ಪುರುಷ ನನಗೆ ಮೋಸ ಮಾಡಿದ್ದಾನೆ, ಅವನು ನನ್ನವನಾಗಬೇಕು.
2: ಎಲ್ಲಿದ್ದಾನೆ ತಿಳಿಯದೆ?

0: ಅವನ ಜೊತೆಯಲ್ಲಿ ಕುಳಿತಿರುವ ತರುಣಿ ಯಾರು? ತ್ರಿಭುವನ ಸುಂದರಿ ಅಂತಿದ್ದಾಳೆ.
1: ನನಗೆ ಬೇಕಾದವನು ಅವನು, ಅವನನ್ನು ಕರೆಸಿಕೊಡಿ.
0: ಕರೆಸಿಕೊಡುವುದೇನು, ನಾನೇ ಹೋಗಿ ಕರೆದುಕೊಂಡು ಬರುತ್ತೇನೆ. ಜಯ ಮಹಾರುದ್ರ. ಕಲಬಕ, ನಾನು ಉದಯಗಿರಿಗೆ ಹೋಗಿ ಬರುತ್ತೇನೆ, ಅಲ್ಲಿವರೆಗೂ ಎಚ್ಚರ.
2: ಸ್ನೇಹಿತರೆ, ರತ್ನಮಂಜರಿ ಚಿತ್ರದಲ್ಲಿ ಮಾಂತ್ರಿಕ ಉಂಗುರ ಪ್ರಧಾನವಾಗಿ ಕಂಡುಬರುತ್ತೆ. ಅದು ಭವಿಷ್ಯನಿಗೆ ಅಂದ್ರೆ ನರಸಿಂಹರಾಜು ಅವರಿಗೆ ಒಂದು ಹೆಣ್ಣಿನಿಂದ ಅಂದ್ರೆ ಎಂಎನ್ ಲಕ್ಷ್ಮೀದೇವಿ ಅವರಿಂದ ಸಿಗುತ್ತೆ. ಇದರ ಶಕ್ತಿಯಿಂದ ಕಥಾನಾಯಕ ಜಯಕೀರ್ತಿಯನ್ನು ಹುಡುಕುವ ಆಪತ್ತಿನಿಂದ ಪಾರು ಮಾಡುವ ಸಂದರ್ಭ ಒದಗಿ ಬರುತ್ತೆ. ಇದು ಜನಪದ ಆಶಯವಾಗಿ ಚಿತ್ರದುದ್ದಕ್ಕೂ ಬಳಕೆಯಾಗಿದೆ. ನಿರ್ದೇಶಕ ಹುಣಸೂರು ಕೃಷ್ಣಮೂರ್ತಿ ಅವರು ಆ ಒಂದು ಮಾಂತ್ರಿಕ ಉಂಗುರ ದೊರಕುವ ಸಂದರ್ಭವನ್ನು ಒಂದು ಹಾಡಿನ ಮೂಲಕ ಸೊಗಸಾಗಿ ಚಿತ್ರಿಸಿದ್ದಾರೆ. ಅದೇ ಯಾರು ಯಾರು ನೀ ಯಾರು ಅನ್ನೋ ಹಾಡು ಪ್ರಾರಂಭವಾಗಿರೋ ಈ ಗೀತೆ ಇವತ್ತಿಗೂ ಕೂಡ ಪ್ರಸಿದ್ಧವಾಗಿದೆ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಸಂಗತಿ ಏನು ಅಂತಂದರೆ, ಪೋಷಕ ಹಾಸ್ಯ ಪಾತ್ರಗಳಿದ್ದ ಪ್ರಾಧಾನ್ಯತೆ ಕಥಾನಾಯಕ ನಾಯಕಿಯರಷ್ಟೇ, ಸಮಪಾತಾಳಿಯಲ್ಲಿ ಉಳಿದ ಪಾತ್ರಗಳು ಸಾಗುತ್ತಿದ್ದ ರೀತಿ ಬಹುಶಃ ಇವತ್ತಿನ ಚಿತ್ರಗಳಲ್ಲಿ ಅಷ್ಟಾಗಿ ಕಂಡು ಬಂದಿಲ್ಲ ಅಂತಾನೆ ಹೇಳಬಹುದು. ಈ ಸಂದರ್ಭದಲ್ಲಿ ನಡೆದ ಸಂವಹನವನ್ನ ನೀವೀಗ ಕೇಳುತ್ತೀರಿ.
3: ರಾಜಕುಮಾರಿ ಏನಾದ್ರು ನೋಡ್ಬೇಕಲ್ಲ,
1: ಅವರೆಲ್ಲ ಚೆನ್ನಾಗೇ
3: ಚೆನ್ನಾಗಿದ್ದಾರೆ ಅಂತ ನನಗೆ ಗೊತ್ತಾಗೋದು ಹೇಗೆ?
1: ಅದೆಲ್ಲ ನನಗ್ ಗೊತ್ತು.
3: ನೋಡೋ, ನನ್ನ ಕೈ ಮುಗಿತೀನಿ, ಕಳಿಸ್ಕೊಡು.
1: ಕಳಿಸ್ಕೊಡ್ಬೇಕಾ?
3: ನೀನೇ ಕಳಿಸ್ಬೇಡ, ನಾನೇ ಹೋಗ್ತೀನಿ.
1: ಉಂಗ್ರ ನಿನ್ ಕೈ ಕೊಟ್ರೆ ನಿನ್ ಕಪ್ ಚೇಷ್ಟೆ
3: ಮಾಡ್ತೀಯ.
1: ಉಂಗ್ರ ಮಾತ್ರ ನಾನೇ ಕಳಿಸ್ತೀನಿ.
3: ಭವಿಷ್ಯ
4: ಎಲ್ಲಿಗೆ ಹೋಗಿದ್ಯೋ ಮಿತ್ರ ಇಷ್ಟು ದಿವಸ?
3: ಸಂಗಡೆಯ ರಾಜಕುಮಾರಿ, ನೀವಿಬ್ರು ಈ ರೀತಿ ಜೊತೆಯಲ್ಲಿರೋದು ನೋಡಿದ್ರೆ ನನಗೆ ಎಷ್ಟು ಸಂತೋಷ ಆಗುತ್ತೆ ಗೊತ್ತೇ?
4: ಅದನ್ನ ಹೇಳೋಕ್ಕಾಗಲ್ಲ, ನಾಳೆ ಹೇಳ್ತೀನಿ.
2: ಹುಣಸೂರು ಕೃಷ್ಣಮೂರ್ತಿಯವರ ಪ್ರಕಾರ ಚಿತ್ರದ ದೃಶ್ಯಗಳಲ್ಲಿ ಅನಗತ್ಯ ಕ್ಯಾಮೆರಾ ಆಂಗಲ್ಗಳನ್ನ ಬಳಸಬಾರದು. ಕಥೆಯಲ್ಲಿ ಎಲ್ಲವೂ ಕೇಂದ್ರೀಕೃತವಾಗಿರಬೇಕು. ಪಾತ್ರಗಳ ಸುತ್ತಲಿನ ಪರಿಕರಗಳ ಮೇಲೆ ಗಮನ ಹೋಗಬಾರದು. ಕಲಾವಿದರೇ ಕ್ಯಾಮೆರಾ ಮುಂದೆ ಬಂದರೂ ಕ್ಯಾಮೆರಾ ಸರ್ಕಸ್ ಮಾಡಬಾರದು. ಸೆಟ್ ಪ್ರಾಪರ್ಟಿ ಹೆಚ್ಚಾಗಬಾರದು. ಇದು ಅವರ ನಿರ್ದೇಶನದ ರೀತಿಯಾಗಿತ್ತು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇಷ್ಟು ಹೊತ್ತು ಹುಣಸೂರು ಕೃಷ್ಣಮೂರ್ತಿಯವರು ನಿರ್ದೇಶಿಸಿದ ರತ್ನಮಂಜರಿ ಎಂಬ ಚಿತ್ರದ ಬಗ್ಗೆ ಕಥಾವಸ್ತು ನಿರ್ವಹಣೆ, ನಿರೂಪಣಾ ಶೈಲಿ, ಸನ್ನಿವೇಶ ನಿರ್ಮಾಣ ವೈಖರಿಯ ಬಗ್ಗೆ, ಹಾಗೆ ಸಂಕೇತಗಳ ಬಳಕೆ, ನಂತರ ಹಾಸ್ಯ ಸನ್ನಿವೇಶಗಳ ನಿರೂಪಣೆ, ಜೊತೆಗೆ ರತ್ನಮಂಜರಿ ಚಿತ್ರದಲ್ಲಿ ಮಾಂತ್ರಿಕ ಉಂಗುರದ ಬಗ್ಗೆ ಮಾಹಿತಿಯನ್ನ ನೀವು ಈಗಷ್ಟೇ ತಿಳ್ಕೊಂಡಿದ್ದಾಯ್ತು. ಹಾಗಾದ್ರೆ ಹುಣಸೂರು ಕೃಷ್ಣಮೂರ್ತಿಯವರು ಚಿತ್ರಿಸಿದ ರತ್ನಮಂಜರಿ ಕತೆ ನಿಮಗೆ ಇಷ್ಟ ಆಯ್ತು ಅಂತ ಅನ್ಕೊಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
5: ಕಾಲಿಗೆ ಜನ ಕೈಯ ಬಳೆ ಠಾಣ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಸ್ವಲ್ಪ ತಾಳಿ. ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ?
1: ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
2: ಹಾಗಾದ್ರೆ ನಾನು ಯಾವ ಹಾಲನ್ನು ಬಳಸಲಿ?
1: ಕೆಎಂಎಫ್ ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
3: ಬಳಸಿ ಪರಿಶುದ್ಧ ನಂದಿನಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಪರಿಸರ ಸಂರಕ್ಷಣೆ ಯಾರ ಹೊಣೆ? ಇದು ಎಲ್ಲರ ಪ್ರಶ್ನೆ. ಪರಿಸರದ ಕಾನೂನುಗಳ ಕುರಿತಾದ ಮಾಹಿತಿಯನ್ನ ಈಗ ನೀವು ಕೇಳಲಿದ್ದೀರಿ. ಈ ಮಾಹಿತಿಯನ್ನ ಡಿಆರ್ ಕುಮಾರಸ್ವಾಮಿ ಅವರು ನೀಡಲಿದ್ದಾರೆ. ಶ್ರೀಯುತ ಡಿಆರ್ ಕುಮಾರಸ್ವಾಮಿ ಅವರು ನಮ್ಮ ಶಿವಮೊಗ್ಗದ ದಿವಂಗತ ರಂಗಪ್ಪ ಮತ್ತು ದಿವಂಗತ ಲಕ್ಷ್ಮಮ್ಮರವರ ಪುತ್ರರಾಗಿ 1959 ಜನಿಸಿದ್ದಾರೆ. ಪ್ರಾಥಮಿಕ ಶಿಕ್ಷಣವನ್ನು ಜಿಲ್ಲೆಯ ವಿವಿಧೆಡೆ ನಡೆಸಿ ಆನಂತರ ಇಂಜಿನಿಯರಿಂಗ್ ಪದವಿಯನ್ನು ದಾವಣಗೆರೆಯಲ್ಲಿ 1983 ಪಡೆದುಕೊಂಡಿರುತ್ತಾರೆ. ಆನಂತರ 1984 ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಪರಿಸರ ವಿಜ್ಞಾನಿಯಾಗಿ ಸೇರಿಕೊಂಡು ಅವಿರತ 35 ಕಾಲ ಕಾರ್ಯನಿರ್ವಹಿಸಿರುತ್ತಾರೆ. ಇಲಾಖೆಯ ಪ್ರಮುಖ ಜವಾಬ್ದಾರಿಯಾದ ಸದಸ್ಯ ಕಾರ್ಯದರ್ಶಿ, ಮುಖ್ಯ ಪರಿಸರಾಧಿಕಾರಿ, ಮುಖ್ಯ ವೈಜ್ಞಾನಿಕಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುತ್ತಾರೆ. ಶ್ರೀಯುತರು ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯದಲ್ಲಿ ಎಂಟೆಕ್ ಪದವಿಯನ್ನು ಪಡೆದುಕೊಂಡಿರುತ್ತಾರೆ. ವಿಶ್ವದ ಹಲವಾರು ದೇಶಗಳಲ್ಲಿ ಅಧ್ಯಯನ ಪ್ರವಾಸ ಮಾಡಿದ ಅನುಭವಿಗಳಾಗಿದ್ದಾರೆ. ಪ್ರಸ್ತುತ ನಿವೃತ್ತ ಜೀವನವನ್ನು ಬೆಂಗಳೂರಿನಲ್ಲಿ ಪತ್ನಿಯೊಂದಿಗೆ ಕಳೆಯುತ್ತಿದ್ದಾರೆ. ಇದರ ಜೊತೆಗೆ ಕರ್ನಾಟಕ ರಾಜ್ಯವನ್ನು ರಾಷ್ಟ್ರ ಮಟ್ಟದಲ್ಲಿ ಪರಿಸರದ ಕುರಿತು ಇರುವ ಕಾರ್ಯಕ್ರಮಗಳ ಅರಿವನ್ನು ಶಾಲಾ ಕಾಲೇಜುಗಳಿಗೆ, ಉದ್ಯಮಗಳಿಗೆ ನೀಡುತ್ತಾ ತಮ್ಮ ವಿಶ್ರಾಂತ ಜೀವನವನ್ನ ನಡೆಸುತ್ತಿದ್ದಾರೆ. ಶ್ರೀಯುತರು ಪ್ರೀತಿಯಿಂದ ನಮ್ಮ ರೇಡಿಯೋ ಶಿವಮೊಗ್ಗ FM ಕೇಳುಗರಿಗಾಗಿ ಪರಿಸರದ ಕಾನೂನು ಮಾಹಿತಿಯನ್ನು ಈ ಸರಣಿ ಕಾರ್ಯಕ್ರಮದ ಮೂಲಕ ಹಂಚಿಕೊಳ್ಳುತ್ತಿದ್ದಾರೆ. ಬನ್ನಿ ಶ್ರೀಯುತ ಕುಮಾರಸ್ವಾಮಿಯವರ ಮಾತುಗಳನ್ನ ಕೇಳೋಣ.
5: ಕ್ಯಾಡ್ಮಿಯಂ, ಕ್ಯಾಡ್ಮಿಯಂ ಸಹ ಬಾರಲೋಹವಾಗಿದೆ. ಇದು ಸಹ ಗಣಿಗಳಿಂದ ಇದನ್ನು ಹೊರತೆಗೆಯುತ್ತಾರೆ. ವಿವಿಧ ಕಾರ್ಖಾನೆಗಳಲ್ಲಿ ಕ್ಯಾಡ್ಮಿಯಂ ಸಹ ಒಂದು ಕಚ್ಚಾ ವಸ್ತುವಾಗಿ ಬಳಸುತ್ತಾರೆ. 1947 ಜಪಾನ್ ದೇಶದ ಜಿಂಟುಸೆ ನದಿಯಲ್ಲಿ ನದಿಯ ದಡದಲ್ಲಿ ಪ್ರಥಮವಾಗಿ ಕಾಣಿಸಿಕೊಂಡಿತು. ಈ ಕಾಯಿಲೆಗೆ ತುತ್ತಾದ ಜನರಿಗೆ ಅಂಗವಿಕಲತೆ ಹಾಗೂ ಮನುಷ್ಯನ ಅಸ್ಥಿ ಪಂಜರದಲ್ಲಿ ಅಂದರೆ ಬೋನ್ಗಳಲ್ಲಿ ನಿಶಕ್ತಿ ಉಂಟಾಗುತ್ತದೆ. ಈ ರೋಗಕ್ಕೆ 1947 ಸುಮಾರು 100 ಜನ ಹಸು ನೀಗಿದ್ದರು ಎಂದು ವರದಿಯು ತಿಳಿಸುತ್ತದೆ. ದೇಹದಲ್ಲಿ ಅತ್ಯಂತ ನೋವು ಉಂಟಾದ ಕಾರಣ ಈ ರೋಗಕ್ಕೆ ಈಟಾ ಎಂದು ಹೆಸರು ನೀಡಲಾಗಿದೆ. ಈಟಾ ಎಂದರೆ ನೋವಿನಿಂದ ನರಳುವ ಧ್ವನಿ ಎಂದು ಜಪಾನ್ ಭಾಷೆಯಲ್ಲಿ ತಿಳಿಸಲಾಗಿದೆ. ಜಿಂಕ್ ಬಗ್ಗೆ ನಾವು ತಿಳಿದುಕೊಂಡಿದ್ದೇವೆ. ಜಿಂಕ್ ಗಣಿಗಳಲ್ಲಿ ಅವರು ಜಿಂಕನ್ನು ತೆಗೆಯುವ ಹೊತ್ತಿನಲ್ಲಿ ಈ ಕ್ಯಾಡ್ಮಿಯಂ ಸಹ ಅದರ ಜೊತೆಗೆ ಸಂಯುಕ್ತ ವಸ್ತುವಾಗಿ ಇರುತ್ತದೆ. ಗಣಿಗಳಲ್ಲಿ ಓರ್ಗಳನ್ನು ಅಥವಾ ಅದಿರುಗಳನ್ನು ಹೊರತೆಗೆಯುವಾಗ ಈ ಕ್ಯಾಡ್ಮಿಯಂ ಧಾತು ಮಳೆಯ ನೀರಿನಲ್ಲಿ ಜೊತೆ ಸೇರಿ ಕೆರೆಗಳಿಗೆ, ಹಳ್ಳಗಳಿಗೆ, ಕೊಳಗಳಿಗೆ, ನದಿಗಳಿಗೆ ಹಾಗೂ ನಂತರ ಸಮುದ್ರವನ್ನು ಸೇರುತ್ತದೆ. ಆದರೆ ಸ್ವಲ್ಪ ನೀರು ಈ ಕಲುಷಿತ ನೀರನ್ನು ಭೂಮಿಗೆ ಹರಿಸಿದಾಗ ಭೂಮಿಯಲ್ಲಿ ಏನು ಬೆಳೆಗಳನ್ನು ಬೆಳೆಯುತ್ತಾರೋ ಆ ಬೆಳೆಗಳು ಈ ಕ್ಯಾಡ್ಮಿಯಂ ಧಾತುವನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತವೆ. ಅಬ್ಸರ್ವ್ ಮಾಡಿಕೊಂಡ ನಂತರ ಅವುಗಳು ಬಿಡುವ ಹಣ್ಣುಗಳಲ್ಲಿ, ಕಾಯಿಗಳಲ್ಲಿ, ಎಲೆಗಳಲ್ಲಿ, ಕಾಂಡಗಳಲ್ಲಿ ಶೇಖರಣೆಯಾಗುತ್ತದೆ. ಇಂಥ ಕಲುಷಿತವಾದ ನೀರಿನಿಂದ ಬೆಳೆದ ತರಕಾರಿಗಳನ್ನಾಗಲಿ ಬೆಳೆಗಳನ್ನಾಗಲಿ ಮಾನವನು ತಿಂದಾಗ ಅಥವಾ ಪ್ರಾಣಿಗಳು ತಿಂದಾಗ ಈ ಕ್ಯಾಡ್ಮಿಯಂ ಮನುಷ್ಯನಿಗೆ ಆರೋಗ್ಯದ ಮೇಲೆ, ಮನುಷ್ಯನಿಗೆ ಮಾತ್ರವಲ್ಲ ಪ್ರಾಣಿಗಳಿಗೂ ಸಹ ಆರೋಗ್ಯದ ಮೇಲೆ ತೊಂದರೆಯನ್ನು ಉಂಟು ಮಾಡುತ್ತದೆ. ಕ್ಯಾಡ್ಮಿಯಂ ಕಲುಷಿತ ನೀರು ಕುಡಿದ ಜನರಿಗೆ ಕಲುಷಿತಗೊಂಡ ಬೆಳೆಗಳನ್ನು ಉಪಯೋಗಿಸುವವರೆಗೂ ಸಹ ಈ ರೋಗ ಬರುತ್ತದೆ. ನಾನು ನಿಮಗೆ ಮೊದಲೇ ತಿಳಿಸಿದ್ದೇನೆ ಆಗಲಿ, ಯಾಕಂದರೆ ನೀರಿನಿಂದ ಮಾತ್ರವಲ್ಲ ಆ ಕಲುಷಿತ ನೀರಿನಿಂದ ಬೆಳೆದ ಬೆಳೆಗಳಲ್ಲಿ ಸಹ ಕ್ಯಾಡ್ಮಿಯಂ ಶೇಖರಣೆಯಾಗಿರುತ್ತದೆ. ಕಾರ್ಖಾನೆಗಳಲ್ಲಿ ನಾನು ತಮಗೆ ಮೊದಲೇ ಹೇಳಿದೆ, ಕ್ಯಾಡ್ಮಿಯಂನ್ನು ಅನೇಕ ಕಾರ್ಖಾನೆಗಳಲ್ಲಿ ಬಳಸುತ್ತಾರೆ. ಉದಾಹರಣೆಗೆ ಎಲೆಕ್ಟ್ರೋ ಪ್ಲೇಟಿಂಗ್ ಉದ್ಯಮದಲ್ಲಿ ಬಳಸ್ತಾರೆ, ಎಲೆಕ್ಟ್ರಿಕಲ್ ಉದ್ಯಮದಲ್ಲಿ ಬಳಸ್ತಾರೆ ಹಾಗೂ ಬ್ಯಾಟ್ರಿ ಸೆಲ್ಗಳಲ್ಲಿ ಬಳಸುತ್ತಾರೆ. ಕ್ಯಾಡ್ಮಿಯಂ ಲವಣವನ್ನು ಪ್ಲೇಟಿಂಗಲ್ಲಿ ಉಪಯೋಗಿಸ್ತಾರೆ. ಪಿ ವಿ ಸಿ ಕಾರ್ಖಾನೆಗಳಲ್ಲಿ ಕ್ಯಾಡ್ಮಿಯಂ ಉಪಯೋಗಿಸ್ತಾರೆ. ಪಾಲಿವಿನೈಲ್ ಕ್ಲೋರೈಡ್ ಅಂತ ಪ್ಲಾಸ್ಟಿಕ್ ಏನಿದೆ ಅಲ್ಲೂ ಸಹ ಈ ಕ್ಯಾಡ್ಮಿಯಂ ಧಾತುವನ್ನು ಉಪಯೋಗಿಸ್ತಾರೆ. ಈ ಧಾತುಗಳು, ಕ್ಯಾಡ್ಮಿಯಂ ಧಾತುಗಳು, ಮನುಷ್ಯರ ಅಥವಾ ಪ್ರಾಣಿಗಳ ಹೊಟ್ಟೆಯನ್ನು ಸೇರಿದಾಗ ಅಲ್ಲಿ ಅವು ರಕ್ತಗಳಲ್ಲಿ ಕರಗಿ ರಕ್ತದ ಮೂಲಕ ಮೆದುಳಿಗೆ, ಕಿಡ್ನಿಗೆ, ಹೃದಯಕ್ಕೆ ಹಾಗೂ ಲಿವರ್ಗಳಿಗೆ ಇಲ್ಲೆಲ್ಲ ಕಡೆ ಅದು ಶೇಖರಣೆಯಾಗುತ್ತಾ ಹೋಗುತ್ತದೆ. ರೋಗ ಲಕ್ಷಣಗಳನ್ನು ಸಹ ಹೇಳಿರುತ್ತಾರೆ. ರೋಗ ಲಕ್ಷಣದಲ್ಲಿ ಬೆನ್ನು ಮೂಳೆಯಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ, ನಂತರ ಈ ನೋವು ಬಹಳ ಕಾಲದವರೆಗೆ ಇರುತ್ತದೆ. ಅಲ್ಲದೆ ಹಲ್ಲುಗಳ ಮೇಲೆ ಕಪ್ಪು ಚುಕ್ಕೆಗಳು ಕಾಣಿಸಿಕೊಳ್ಳುತ್ತವೆ. ಕ್ರಮೇಣ ಚರ್ಮದ ರೋಗದ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ದೇಹದ ಕೀಲು ಸಂಧಿಗಳಲ್ಲಿ ನೋವು ಕಾಣಿಸಿಕೊಳ್ಳುತ್ತದೆ. ದೇಹ ಮೇಲೆ ಎತ್ತಲು ಆಗದಂತೆ ಬೋನ್ಗಳು ಮತ್ತು ಮಸಲ್ಸ್ಗಳು, ಮಾಂಸಖಂಡಗಳು ಮತ್ತು ಎಲುಬುಗಳು ನೋವನ್ನು ಅನುಭವಿಸುತ್ತವೆ. ಎಲುಬುಗಳು ತೆಳ್ಳಗಾಗುತ್ತವೆ. ದೇಹದ ಭಾರವನ್ನು ಎಲುಬುಗಳು ಎತ್ತಲಾಗುವುದಿಲ್ಲ. ಅಲ್ಲದೆ ಎಲುಬುಗಳು ಅಂಕುಡೊಂಕಾಗುವ ಸಾಧ್ಯತೆಯೂ ಇರುತ್ತದೆ. ಇಂಥ ಮನುಷ್ಯನಿಂದ ಯಾವುದೇ ಕೆಲಸವನ್ನು ಮಾಡಲು ಸಹ ಸಾಧ್ಯವಾಗುವುದಿಲ್ಲ. ಪ್ರಾಣಿಗಳಲ್ಲಿಯೂ ಈ ರೋಗ ಕಾಣಿಸಿಕೊಳ್ಳುತ್ತದೆ. ರಕ್ತದ ಒತ್ತಡ ಹೆಚ್ಚಾಗುತ್ತದೆ. ಕ್ಯಾಡ್ಮಿಯಂ ಹೆಚ್ಚಿನ ಪ್ರಮಾಣದಲ್ಲಿ ಶೇಖರಣೆಯಾದರೆ ಮಾನವನಿಗೆ ವಾಂತಿಯಾಗುವಿಕೆ, ತಲೆನೋವು, ಬೇದಿಯಾಗುವಿಕೆ ಇವುಗಳು ಬರುತ್ತವೆ. ವೆನೆಡಿಯಂ ಸಹ ಇದು ಒಂದು ಧಾತುವಾಗಿರುತ್ತದೆ. ಇವುಗಳನ್ನು ಸಹ ಗಣಿಗಳಿಂದಲೇ ತೆಗೆಯಬೇಕಾಗುತ್ತದೆ. ಈ ಧಾತು ಕ್ರೋಮಿಯಂ, ನಿಕ್ಕಲ್, ಜಿಂಕ್, ಕಾಪರ್ಗಳಿಗಿಂತ ಹೆಚ್ಚು ಭೂಪದರಿನಲ್ಲಿ ಇರುತ್ತದೆ. ಸೊ 135 PPMನಷ್ಟು ವೆನೆಡಿಯಂ ಸಾಮಾನ್ಯವಾಗಿ ಇರುತ್ತದೆ ಎಂದು ಒಂದು ವರದಿ ಹೇಳುತ್ತದೆ. ಪರಿಶುದ್ಧವಾದ ವೆನೆಡಿಯಂ ಸಿಗುವುದೇ ಇಲ್ಲ, ಏಕೆಂದರೆ ವೆನೆಡಿಯಂ ಧಾತುವು ಬೇರೆ ಮೆಟಲ್ಗಳೊಂದಿಗೆ ರಾಸಾಯನಿಕ ಕ್ರಿಯೆ ನಡೆಸಿ ಅದು ಬೇರೆ ಧಾತುಗಳೊಂದಿಗೆ ಹೊಂದಿಕೊಂಡಿರುತ್ತದೆ ಅಥವಾ ಸೇರಿಕೊಂಡಿರುತ್ತದೆ. ಸೊ ಸ್ವಾಭಾವಿಕವಾಗಿ ವೆನೆಡಿಯಂ ಧಾತು ಪರಿಸರದಲ್ಲಿ ಈ ಕೆಳಗಿನಿಂದ ತಿಳಿಸಿದ ಮಟ್ಟದಲ್ಲಿ ಇರುತ್ತದೆ. ಸೆಡಿಮೆಂಟ್ಗಳಲ್ಲಿ ಇರುತ್ತದೆ, ಭತ್ತದ ಗದ್ದೆಯ ಮಣ್ಣಿನಲ್ಲಿರುತ್ತದೆ, ಆರ್ಡಿನರಿ ಮಣ್ಣಿನಲ್ಲಿರುತ್ತದೆ, ಕಲ್ಲಿನಲ್ಲಿರುತ್ತದೆ, ಕಚ್ಚಾ ತೈಲದಲ್ಲಿರುತ್ತದೆ, ಕಲ್ಲಿದ್ದಲಿನಲ್ಲಿರುತ್ತದೆ, ಚಿಲುಮೆ ನೀರಿನಲ್ಲಿರುತ್ತದೆ, ಕೆರೆ ನೀರಿನಲ್ಲಿರುತ್ತದೆ, ನದಿಯ ನೀರಿನಲ್ಲಿರುತ್ತದೆ, ಅಂತರ್ಜಲದಲ್ಲಿರುತ್ತದೆ, ಮಳೆಯ ನೀರಿನಲ್ಲೂ ಸಹ ಇದು 0.0037 PPM ಅಷ್ಟು ಸಾಂದ್ರತೆಯಲ್ಲಿ ಇರುತ್ತದೆ. ಹೆಚ್ಚಿನ ಸಾಂದ್ರತೆಯಲ್ಲಿ ಅಂದರೆ ಕಚ್ಚಾ ತೈಲದಲ್ಲಿರುತ್ತದೆ. ಹಾಗಾಗಿ ನಾವು ಕಚ್ಚಾ ತೈಲಗಳನ್ನು ಪ್ರೋಸೆಸ್ ಮಾಡುವಾಗ, ಈಗ ಮಂಗಳೂರು ಪೆಟ್ರೋಕೆಮಿಕಲ್ಸ್ ಅಲ್ಲಿ ಪ್ರೋಸೆಸ್ ಮಾಡುವಾಗ ಪೆಟ್ರೋಲ್, ಡೀಸೆಲ್ ಮತ್ತು ಇತರ ಆಯಿಲ್ಗಳಲ್ಲಿ ಈ ಕ್ಯಾಡ್ಮಿಯಮ್ಮು ಹೊಂದಿರುತ್ತದೆ. ಇದು ನಾವು ವೆಹಿಕಲ್ಗಳಿಗೆ ಉಪಯೋಗಿಸಿದಾಗ ಈ ಕ್ಯಾಡ್ಮಿಯಂ ಆವಿ ರೂಪದಲ್ಲಿ ಹೊರಬರುತ್ತದೆ. ಆವಿ ರೂಪದಲ್ಲಿ ನಾವು ಮಾನವರು ಉಸಿರಾಟದಿಂದ ಅಥವಾ ನೀರಿನಿಂದ ಅಥವಾ ಭತ್ತದ ಗದ್ದೆ ಮಣ್ಣಿನಲ್ಲಿ ಇರುವುದರಿಂದ, ಅಕ್ಕಿಯನ್ನು ನಾವು ಉಪಯೋಗ ಮಾಡುವುದರಿಂದ, ಎಲ್ಲ ಥರದ ಮಣ್ಣಿನಲ್ಲಿ ಇರುವುದರಿಂದ, ಯಾವುದೇ ತರಕಾರಿಗಳನ್ನಾಗಲಿ ಅಥವಾ ಇತರೆ ಕೃಷಿ ಬೆಳೆಗಳನ್ನಾಗಲಿ ಮನುಷ್ಯ ತಿನ್ನುವುದರಿಂದ ಅಥವಾ ಪ್ರಾಣಿಗಳು ತಿನ್ನುವುದರಿಂದ, ಕಲ್ಲಿದ್ದಲಿನಲ್ಲಿ ಸಹ 290 PPM ಇರುತ್ತದೆ ಎಂದು ಒಂದು ವರದಿ ತಿಳಿಸುತ್ತದೆ. ಕಲ್ಲಿದ್ದಲುಗಳನ್ನು ಉಷ್ಣ ಸ್ಥಾವರಗಳಲ್ಲಿ ಉರಿಸಿದಾಗ ಈ ಕಲ್ಲಿದ್ದಲು ಸುಮಾರು 290 PPMನಷ್ಟು ಕಲ್ಲಿದ್ದಲಿನಲ್ಲಿರುತ್ತದೆ. ಈ ಕಲ್ಲಿದ್ದಲಿನ ಉರಿಸಿದಾಗ ಕೊಳವೆಗಳ ಮೂಲಕ, ಅಂದರೆ ಹೊಗೆ ಕೊಳವೆಗಳ ಮೂಲಕ ಇದು ಪರಿಸರವನ್ನು ಸೇರುತ್ತದೆ. ಚಿಲುಮೆ ನೀರಿನಲ್ಲಿ ಸಹ 0.25 PPMನಷ್ಟು ವೆನೆಡಿಯಂ ಇರುತ್ತದೆ. ಕೆರೆ ನೀರಿನಲ್ಲಿ 0.0017 PPM ಇರುತ್ತದೆ. ಅದೇ ರೀತಿ ನದಿಯ ನೀರಿನಲ್ಲೂ ಸಹ 0.003 PPM ಇರುತ್ತದೆ. ಅಂತರ್ಜಲದಲ್ಲಿ 0.0022 PPM ಇರುತ್ತದೆ. ಹಾಗಾಗಿ ವೆನೆಡಿಯಂ ಇಲ್ಲದೇ ಇರತಕ್ಕಂಥ ಯಾವುದೇ ಜಾಗವು ಭೂಮಿ ಮೇಲೆ ಇರುವುದಿಲ್ಲ. ಇಂತಹ ವೆನೆಡಿಯಂನಿಂದ ಬೆಳೆದ ಬೆಳೆಗಳನ್ನು, ತರಕಾರಿಗಳನ್ನು ತಿಂದಾಗ ಈ ವೆನೆಡಿಯಂ ಮಾನವನ ದೇಹಕ್ಕೆ ಟ್ರಾನ್ಸ್ಫರ್ ಆಗುತ್ತದೆ. ಜಲಚರವಾದ ಮೀನಿನಲ್ಲಿ ವೆನೆಡಿಯಂ 1.8 PPM ವರೆಗೂ ಕಂಡು ಬಂದಿದೆ ಎಂದು ಒಂದು ವರದಿಯು ತಿಳಿಸುತ್ತದೆ. ಮನುಷ್ಯನ ರಕ್ತದಲ್ಲಿ 2 PPM ವರೆಗೆ ಹಾಗೂ ಉಗುರಿನಲ್ಲಿ 0.04 ನಿಂದ 0.13 PPM ವರೆಗೆ ಕಂಡು ಬಂದಿದೆ ಎಂದು ವರದಿ ತಿಳಿಸುತ್ತದೆ. ವೆನಡಿಯಮನ್ನು ಅಲಾಯ್ಸ್ ಆಗಿ ಸ್ಟೀಲ್ ಫ್ಯಾಕ್ಟರಿಗಳಲ್ಲಿ ಉಪಯೋಗಿಸುತ್ತಾರೆ. ಅಲ್ಲದೆ ಅಲ್ಯೂಮಿನಿಯಂ ಜವಳಿ ಹಾಗೂ ರಾಸಾಯನಿಕ ಫ್ಯಾಕ್ಟರಿಗಳಲ್ಲೂ ಸಹ ಉಪಯೋಗಿಸುತ್ತಾರೆ. ಕಲ್ಲಿದ್ದಲು ಹಾಗೂ ಫಾಸಿಲ್ ಫ್ಯೂಯಲ್ ಅಥವಾ ಉರುವಲದಿಂದ ಪ್ರತಿ ವರ್ಷ 3,500 ರಿಂದ 8,200 ಟನ್ ವೆನಡಿಯಂ ಪರಿಸರಕ್ಕೆ ಬಿಡುಗಡೆಯಾಗುತ್ತದೆ. ಕಲ್ಲಿದ್ದಲಿನ ಹಾರು ಬೂದಿಯಲ್ಲಿ 1.5-5% ವೆನಡಿಯಂ ಇರುತ್ತದೆ. ಅಲ್ಲದೆ ಕಲುಷಿತ ನೀರಿನಲ್ಲಿ ಸುಮಾರು 0.63 PPM ವರೆಗೆ ಇರುತ್ತದೆ. ಒಂದು ವರದಿಯ ಪ್ರಕಾರ ಮಾನವನಿಗೆ ಪ್ರತಿದಿನ 2.5 mg ವೆನಡಿಯಂ ಅವಶ್ಯಕತೆ ಇರುತ್ತದೆ. ಹೆಚ್ಚಿನ ವೆನಡಿಯಂ ಮೂತ್ರಗಳ ಮೂಲಕ ದೇಹದಿಂದ ಹೊರಗೆ ಹೋಗುತ್ತದೆ. ಪ್ರತಿದಿನ ಊಟ ಮಾಡುವಾಗ ಸುಮಾರು 20 µg/day ವೆನಡಿಯಂ ಮಾನವನ ದೇಹವನ್ನು ಸೇರುತ್ತದೆ. ಕೃಷಿ ಪ್ರದೇಶಗಳಲ್ಲಿ ಸಣ್ಣ ಪ್ರಮಾಣದಲ್ಲಿದ್ದರೂ ಇಳುವರಿ ಕಡಿಮೆಯಾಗುತ್ತದೆ. ಇದು ಮಣ್ಣಿನ ಫಲವತ್ತತೆಯನ್ನು ಕಡಿಮೆ ಮಾಡುತ್ತದೆ. ಅಲ್ಲದೆ ಹೆಚ್ಚು ದಿನ ಮುಂದುವರೆದರೆ ಭೂಮಿ ಬರಡಾಗುತ್ತದೆ. ಸುಮಾರು 30 mg ವೆನಡಿಯಂ ಡೈಆಕ್ಸೈಡ್ ಮಾನವನ ದೇಹ ಸೇರಿದರೆ ಸಾವು ಖಂಡಿತ, ಯಾಕೆಂದರೆ ಇದು ಟಾಕ್ಸಿಕ್ ಅಥವಾ ವಿಷವಸ್ತು. 4 mg/20 mg ವರೆಗೆ ಪ್ರತಿದಿನ ಸೇವಿಸಿದರೆ ಉದರಬೇನೆ ಬರುತ್ತದೆ, ಅಂದರೆ ಹೊಟ್ಟೆ ನೋವು ಬರುತ್ತದೆ. ನಾಲಿಗೆಯ ಮೇಲೆ ನೀಲಿಗೆರೆಗಳು ಕಾಣಿಸಿಕೊಳ್ಳುತ್ತವೆ. ಕೆಮ್ಮು, ಉಸಿರಾಟದಲ್ಲಿ ಉರಿ, ಶ್ವಾಸಕೋಶದಲ್ಲಿ ಉರಿ ಅಥವಾ ಕ್ಷಯ ರೋಗ ಬರುತ್ತದೆ. ಹೃದಯ ಸಂಬಂಧಿ ರೋಗಗಳು ಸಹ ಬರಬಹುದು. ಉಸಿರಾಡುವ ಗಾಳಿಯಲ್ಲಿ ವೆನಡಿಯಂ ಮಟ್ಟ 100 mg/m³ ಇದ್ದರೆ ದೇಹದಲ್ಲಿ ಕೆಂಪು ರಕ್ತ ಕಣಗಳ ಉತ್ಪತ್ತಿಯು ಹಾಗೂ ಅಮೈನೋ ಆಸಿಡ್ಗಳ ಉತ್ಪತ್ತಿಯು ಕಡಿಮೆಯಾಗುತ್ತದೆ. ನಂತರ ಇದು ಕ್ಯಾನ್ಸರ್ಗೂ ಕಾರಣವಾಗುತ್ತದೆ. ರಷ್ಯಾದಲ್ಲಿ ಕುಡಿಯುವ ನೀರಿನಲ್ಲಿ ವೆನಡಿಯಂ ಮಟ್ಟ 0.1 PPM ಮೀರಬಾರದು ಎಂದು ಹೇಳುತ್ತದೆ. ಅಂದರೆ 0% ಇರಬಹುದು, ಆದರೆ 0.1%ಗಿಂತ ಹೆಚ್ಚಿಗೆ ಮೀರಬಾರದು ಎಂದು ಹೇಳುತ್ತದೆ. ಅಮೆರಿಕದಲ್ಲಿ ಕೃಷಿ ನೀರಿನಲ್ಲಿ ವೆನಡಿಯಂ ಮಟ್ಟ 0.1 PPM ಮೀರಬಾರದು ಎಂದು ತಿಳಿಸುತ್ತದೆ. ಅಲ್ಲದೆ ಗಾಳಿಯಲ್ಲಿ 10 µg/m³ ಮಟ್ಟವನ್ನು ಮೀರಬಾರದು. ಈ ಎಲ್ಲ ಲಿಮಿಟ್ಗಳಲ್ಲಿ ಮಟ್ಟವು ಮೀರಿದರೆ ಮನುಷ್ಯನಿಗೆ, ಪ್ರಾಣಿ ಪಕ್ಷಿಗಳಿಗೆ ಇದರಿಂದ ಹಾನಿಯಾಗುತ್ತದೆ ಎಂದು ಒಂದು ವರದಿಯು ತಿಳಿಸುತ್ತದೆ. ಆದ ಕಾರಣ ಕುಡಿಯುವ ನೀರಿನಲ್ಲಿ ವೆನಡಿಯಂ ಇದೆಯೇ ಎಂದು ಖಚಿತಪಡಿಸಿ ನಂತರ ನೀರನ್ನು ಕುಡಿಯಲು ಅಥವಾ ಅಡಿಗೆ ಮಾಡಲು ಉಪಯೋಗಿಸಬೇಕಾಗಿರುತ್ತದೆ.
4: ಇದುವರೆಗೂ ಪರಿಸರ ಸಂರಕ್ಷಣೆ ಯಾರ ಹೊಣೆ, ಪರಿಸರದ ಕಾನೂನು ಕುರಿತಾದ ಮಾಹಿತಿಯನ್ನ ಕೇಳಿದ್ದೀರಿ. ಇದನ್ನು ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರ ಧಾರವಾಡ ಇವರ ಪ್ರಸ್ತುತಿಯಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ.
9: ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ಕಳೆದ ಸುಮಾರು 23 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅರ್ಥಪೂರ್ಣವಾಗಿ ಕ್ರಿಯಾಶೀಲವಾಗಿದೆ. ನಿಜವಾದ ಸಮಗ್ರ ಕಲಿಕೆ ಎಂದರೇನು, ಅದು ಸಾಧ್ಯವಾಗುವುದು ಯಾವಾಗ, ಅದರಲ್ಲಿ ಶಿಕ್ಷಕರ ಮತ್ತು ಮಕ್ಕಳ, ಪಾಲಕರ ಹಾಗೂ ಒಟ್ಟು ಸಮಾಜದ ಪಾತ್ರವೇನು, ಇವೇ ಮುಂತಾದ ಪ್ರಶ್ನೆಗಳನ್ನು ಎತ್ತಿಕೊಂಡು ಶಿಕ್ಷಕರು ಮತ್ತು ಮಕ್ಕಳೊಂದಿಗೆ ಕೆಲಸ ಮಾಡ್ತಿದೆ. ಸಮಾಜ ವಿಜ್ಞಾನ ಹಾಗೂ ಭಾಷೆಗಳನ್ನು ತನ್ನ ಮುಖ್ಯ ವಿಷಯಗಳನ್ನಾಗಿ ಆಯ್ದುಕೊಂಡಿರುವ ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ಶಿಕ್ಷಕರ ತರಬೇತಿಗಳು ಹಾಗೂ ಸಂಪನ್ಮೂಲ ಸೃಷ್ಟಿಗೆ ಆದ್ಯತೆ ನೀಡಿದೆ. ಒಟ್ಟು ಶಿಕ್ಷಣ ಪ್ರಕ್ರಿಯೆಯಲ್ಲಿ, ಅದರಲ್ಲೂ ಭಾಷೆಯ ಕಲಿಕೆಯಲ್ಲಿ ಕಥೆಗಳ ಪಾತ್ರ ಅತ್ಯಂತ ಮಹತ್ವದ್ದು. ಕಥೆಗಳನ್ನು ಕೇವಲ ಮನರಂಜನೆಗೆ ಹೇಳುವುದಲ್ಲ, ಮನರಂಜನೆಗಾಗಿ ಕಲಿಯುವುದಲ್ಲ, ಒಟ್ಟು ವ್ಯಕ್ತಿತ್ವದ, ಒಟ್ಟು ಸಮಾಜದ ಒಂದು ಸ್ವಾಸ್ಥ್ಯಪೂರ್ಣ ಬೆಳವಣಿಗೆಗೆ ಅವುಗಳ ಪಾತ್ರ ಅತ್ಯಂತ ಮಹತ್ವದ್ದು. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ನೂರಾರು ಕಥೆಗಳನ್ನು ಮಕ್ಕಳಿಗಾಗಿ ಶಿಕ್ಷಕರಿಗಾಗಿ ಹೇಳಿದೆ. ಇವುಗಳನ್ನು ನೀವು ಈಗ ಕೇಳಿಸಿಕೊಳ್ಳಬಹುದು.

0: ಒಂದು ಮಾವಿನ ತೋಪು. ಆ ತೋಪಿನಲ್ಲಿ ಒಂದು ಹಿಂಡು ಕಪಿಗಳು ಇದ್ದವು. ಅವು ತಮ್ಮ ಮರಿಗಳನ್ನೆಲ್ಲ ಕಟ್ಟಿಕೊಂಡು ದಿನವೂ ತಿಂಡಿಗಾಗಿ ಬೀದಿ ಬೀದಿ ಅಲೆಯುತ್ತಿದ್ದವು. ತಂದೆ ತಾಯಿ ಕಪಿಗಳು ಮರಿಗಳನ್ನು ಕರೆದು, ಜೋಕೆ ಹಿಂಡು ಬಿಟ್ಟು ಎಲ್ಲಿ ಹೋಗ್ಬೇಡ್ರಿ ಎಂದು ಆಗಾಗ ಹೇಳುತ್ತಿದ್ದವು. ಆ ಹಿಂಡಿನಲ್ಲಿ ಸಿಂಹ ಎಂಬ ಮರಿ ಒಂದು ದಿನ ಯಾವಾಗ್ಲೂ ಇವ್ರ ಜೊತೆನೆ ಯಾಕೆ ಹೋಗ್ಬೇಕು, ಇಂದು ನಾನು ಬೇರೆ ಹೋಗ್ತೇನೆ ಎಂದು ಕೊಂಡಿತು. ಇಲ್ಲಿ ನೋಡ್ರಿ ಕಪಿಗಳ ಹಿಂಡು, ತೋಟದಲ್ಲಿ ಕಪಿಗಳು, ಮಂಗಗಳು ಕಪಿಗಳಂದ್ರೆ ಮಂಗ, ಒಂದು ಹಿಂಡು ಕಪಿಗಳದವು. ಇದರಲ್ಲಿ ತಂದೆ ತಾಯಿ ಕಪಿ ಹಿಂಡುಗಳಿಗೆ ಹೇಳುತ್ತ, ಹಿಂಡುಗಳನ್ನ ಹಿಂಡು ಬಿಟ್ಟಲ್ಲಿ ಹೋಗ್ಬೇಡ್ರಿ ಅಂತ ಹೇಳುತ್ತ. ಅವಾಗ ಅದ್ರಲ್ಲಿ ಒಂದು ಮಂಗ ಏನ್ ಮಾಡುತ್ತ, ತಿಮ್ಮ ಅನ್ನೋದು ದಿನಾಳು ಇವ್ರ ಜೊತೆನೆ ಯಾಕೆ ಹೋಗ್ಬೇಕು, ಇವತ್ ನಾನ್ ಬೇರೆ ಹೋಗ್ತೀನಿ ಅಂತ ಹೇಳುತ್ತ. ಅದು ಹಾಗೇ ಅವರೆಲ್ಲರೂ ಹೋಗುತ್ತಿದ್ದ ದಾರಿಯನ್ನು ಬಿಟ್ಟು ಮತ್ತೊಂದು ದಾರಿಯನ್ನು ಹಿಡಿಯಿತು. ಎಂದಿನಂತೆ ಮರಿಗಳೆಲ್ಲ ಜೊತೆಯಲ್ಲಿ ಬರುತ್ತವೆ ಎಂದು ದೊಡ್ಡ ಕಪಿಗಳು ಮುಂದೆ ಮುಂದಕ್ಕೆ ಹೋದವು. ತಿಮ್ಮ ಹಿಂದೆ ಉಳಿದಿದ್ದು ಯಾರಿಗೂ ತಿಳಿಯಲೇ ಇಲ್ಲ. ತಿಮ್ಮ ಕೊಂಚ ದೂರ ಹೋಗೋದರೊಳಗಾಗಿ ಒಂದು ನಾಯಿ ಬಂತು. ತಿಮ್ಮನನ್ನು ಕೊಂಡು ಭೌ ಭೌ ಎಂದು ಬೊಗಳಿತು. ಅದನ್ನು ಕಂಡು ತುಂಟ ಹುಡುಗರು ಬಂದರು. ತಿಮ್ಮನನ್ನು ಬೇಕಾದಷ್ಟು ಕೀಟಲೆ ಮಾಡಿದರು. ಕೆಲವರು ಮುಖವನ್ನು ಉದ್ದ ಮಾಡಿ ಗುರು ಗುರು ಗುರು ಮಂಗಕ್ಕೆ ಅಣುಕಿಸಿದರು. ಮತ್ತೆ ಕೆಲವರು ಕೈ ಚಪ್ಪಾಳೆ ತಟ್ಟಿ ಅಂತೇಳಿ ಮರದ ಮೇಲೆ ಕೂತಿರೋ ತಿಮ್ಮ ಕೋತಿನ ರೇಗಿಸಿದ್ರು, ಕಲ್ಲಿನಿಂದ ಹೊಡೆದ್ರು. ಅದನ್ನೆಲ್ಲ ಕಂಡು ತಿಮ್ಮನಿಗೆ ಬಲು ದಿಗಿಲಾಯ್ತು, ಅರಚಿಕೊಂಡಿತು. ಅಲ್ಲಿಂದ ತಪ್ಪಿಸಿಕೊಂಡು ಹೋಗೋದು ಹೇಗೆ ಎಂದು ತಿಳಿಯದೆ ಸುಮ್ಮನೆ, ನೀವೆಲ್ಲ ಮಂಗ ಕಾಡಿಸಿದ್ರೆ ಅದಕ್ಕೆ ಸಿಟ್ಟು ಬರುತ್ತೆ ಇಲ್ಲಿ ಮಂಗ, ಅದು ಒಂದೇ ಮಂಗ ಇದ್ದಾಗ ಮಾಡಿದ್ರೆ ಸಿಟ್ಟು ಬರುತ್ತೆ ಅದಕ್ಕೆ, ಅದು ಮಗ ಅಂತ ಹೇಳಿ ಬರ್ಲಿಕ್ಕೊಳ್ತು. ಅಷ್ಟರಲ್ಲಿ ಅದು ಅದರ ಅಚ್ಚಾಟವು ದೊಡ್ಡ ಕಪಿಗಳಿಗೆ ಕೇಳಿಸಿತು. ಕೂಡಲೇ ಹಿಂಡಿಗೆ ಹಿಂಡೆ ತಿಮ್ಮನಿರುವ ಕಡೆಗೆ ಓಡಿ ಬಂದವು. ಅವು ಬರುತ್ತಲೇ ಹುಡುಗರು ಓಡಿ ಹೋದರು, ನಾಯಿಯು ಓಡಿ ಹೋಯಿತು. ಏ ಒಂದೇ ಮಂಗ ಕುಸತಿ ಇವೆಲ್ಲ ಮಂಗಕ್ಕೆ ಕಾಣಿಸ್ತಾರ, ಅದು ಕಿಚ್ ಕಿಚ್ ಅಂತ ಮಾಡಿಕೊಟ್ಟೆ ಎಲ್ಲ ಹಿಂಡು ಕಪಿಗಳು, ಅವ್ರ ತಂದೆ ತಾಯಿ ಕಪಿಗಳು ಎಲ್ಲ ಕಪಿಗಳು ಮತ್ತೆ ಓಡಿ ಮರದ ಹತ್ರ ಬರ್ತಾವು. ಅವಾಗ ಇಲ್ಲಿ ಕಲ್ಲೋಗಿ ನಿಂತಿರೋರು ನಾಯಿ ಎಲ್ಲ ಏನ್ ಮಾಡ್ತಾವ, ಹೆದ್ರಿ ಓಡೋಗ್ತಾವ. ಆಗ ಅದಕ್ಕೆ ಬುದ್ಧಿ ಬಂತು. ತಿಮ್ಮನು ಅಂದಿನಿಂದ ಮುಂದೆ ಎಂದೂ ಹಿಂಡನ್ನು ಬಿಟ್ಟು ಹೋಗಲಿಲ್ಲ. ಹಿಂಡಿನಲ್ಲಿ ಯಾರಾದರೂ ತಂದೆ ತಾಯಿ ಹೇಳಿದ ಮಾತುಗಳನ್ನು ಕೇಳದೆ ಹೋದರೆ ಅವರಿಗೆ ತನ್ನ ಕಥೆಯನ್ನು ಹೇಳಿ ದಾರಿಗೆ ತರುತ್ತಿತ್ತು. ನೋಡ್ರಿ ಹಿಂಡು ಬಿಟ್ಟು ಹೋದ್ರೆ ಏನ್ ಅವಾಂತರ ಆಗತ್ತ, ಒಬ್ಬೊಬ್ರ ಹೋದ್ರ ಹೆಂಗ್ ತೊಂದರೆ ಬರ್ತಾವು ಅಂತ ಹೇಳಿ ಮಂಗ ತಿಮ್ಮ ತಿಮ್ಮ ಮಂಗ ಅವ್ರ ತಂದೆ ತಾಯಿ ಮಾತು ಕೇಳದೆ ತನ್ನೊಂದೇ ಹೋಗಿ ಏನಾಯ್ತು ಏನಾಯ್ತು ಅದ್ಕ, ಅದೊಂದೇ ಹೋಗಿ ಗಿಡದ ಮೇಲೆ ಕೂತಾಗ ಏನ್ ಮಾಡಿದ್ರು, ಕಲ್ಲೋಗಿಯದು ಹುಡುಗರು ನಾಯಿ ಬಂದು ಹೋಗೋದು ಮಾಡ್ತಿಲ್ಲ. ಈಗ ಏನ್ ಗೊತ್ತಾಯ್ತು ಈ ಕಥೆಯಿಂದ ಎಲ್ಲ ಗೊತ್ತಾಯ್ತು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
1: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
0: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
2: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
4: ನಮಸ್ಕಾರ, ಶ್ರೀಯುತ DV ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ, ಸುಂದರತೆ ಎನ್ನುವುದೇನು? ಸುಂದರತೆ ಎನ್ನುವುದೇಂ, ಜನಕ್ಕೆ ಮೈ ಮರೆಯಿ ಪಾನಂದದೊಳ ಮರುಮವೇಂ, ವಿಶ್ವಚೇತನದ ಸ್ಪಂದನವೇ ಸೌಂದರ್ಯ ಮದುವೆ ಜೀವನ ಮೂಲ, ಬಂಧುರತೆ ಬೊಮ್ಮನದು ಮಂಕುತಿಮ್ಮ. ಸುಂದರತೆ ಎನ್ನುವುದೇಂ, ಸುಂದರತೆ ಎನ್ನುವುದು ಏಂ, ಸುಂದರತೆ ಅಂದರೆ ಏನು? ಜನಕ್ಕೆ ಮೈ ಮರೆಯಿಪ, ಜನಕ್ಕೆ ಮೈ ಮರೆಸುವಂಥ, ಆನಂದದೊಳ ಆನಂದದ ಒಳ ಮರುಮ ವೇಮ್, ಆನಂದದ ಒಳ ಮರ್ಮ ಏನು? ವಿಶ್ವಚೇತನದ ಸ್ಪಂದನವೇ, ವಿಶ್ವ ಚೇತನದ ಆಸ್ಪಂದನವೇ ಮಿಡಿಯುವಿಕೆನೇ, ಸೌಂದರ್ಯ ಮದುವೆ ಜೀವನ ಮೂಲ, ಬಂಧುರತೆ ಅಂದರೆ ಆಕರ್ಷಣೆ ಬೊಮ್ಮನದು ಆ ಬ್ರಹ್ಮನದು. ಈ ಕಗನ ಇನ್ನೊಮ್ಮೆ ಹೇಳ್ತೀನಿ ನೋಡಿ. ಸುಂದರತೆ ಎನ್ನುವುದೇಂ, ಜನಕ್ಕೆ ಮೈ ಮರೆಯಿಪಾ ನಂದದೊಳ ಮರುಮವೇಂ, ವಿಶ್ವ ಚೇತನದ ಸ್ಪಂದನವೇ ಸೌಂದರ್ಯ ಮದುವೆ ಜೀವನ ಮೂಲ, ಬಂಧುರತೆ ಬೊಮ್ಮನದು ಮಂಕುತಿಮ್ಮ. ಹಾಗಂದ್ರೇನಂತ ನೋಡೋಣ ಬನ್ನಿ. ಸೌಂದರ್ಯ ಅಂದರೆ ಏನು? ಜನರನ ಆನಂದದಿಂದ ಮೈಮರೆಸೋ ಮರ್ಮವ, ವಿಶ್ವಚೇತನದ ಮಿಡಿತವೇ ಸೌಂದರ್ಯ, ಅದೇ ಬದುಕಿನ ಬುನಾದಿ. ಅಲೆಯಾಕಾರದ ಸುಂದರತೆ ಬ್ರಹ್ಮನದೇ ಆಗಿದೆ. ಸೌಂದರ್ಯ ಅನ್ನೋದು ಹೊರಗಣ್ಣಿಗೆ ಕಾಣೋದಲ್ಲ, ಅಂತಃಚಕ್ಷುವಿಗೆ ತೋರುವುದೇ ಸೌಂದರ್ಯ ಅಂತಿದ್ದಾರಿಲ್ಲಿ ಗುಂಡಪ್ಪನವರು. ಹೌದಲ್ವಾ, ನಮಗೆಲ್ಲ ಈ ಸಂದೇಹ ಬರೋದಿದೆ. ಸೌಂದರ್ಯ ಅಂದ್ರೇನು? ಅದಿರೋದೆಲ್ಲಿ? ಭೌತಿಕನಾ ಅಥವಾ ಕಲ್ಪನೆನಾ? ಒಬ್ಬರಿಗೆ ಬಹಳ ಸುಂದರ ಅನಿಸಿದ್ದು ಇನ್ನೊಬ್ಬರಿಗೆ ಅವಲಕ್ಷಣ ಅನಿಸ್ಬಹುದು. ನೀವು ಯಾವುದಾದ್ರೂ ಹೊಸದಾಗಿ ಮದುವೆ ಆಗಿರೋ ವರ ವಧುವಿನ ನೋಡಿದಾಗ ನಿಮ್ಗೆ ಅನಿಸ್ಬೋದು, ಅಯ್ಯೋ ಆ ಹುಡುಗ ಎಷ್ಟು ಚಂದ ಇದ್ದಾನೆ, ಈ ಹುಡುಗಿ ನೋಡಿದ್ರೆ ಇಷ್ಟು ಕೆಟ್ಟದಾಗಿದ್ದಾಳೆ, ಅದು ಹಿಂಗೆ ಮದುವೆ ಆದರು, ಅದೇನು ಚಂದ ಕಾಣ್ತಾ ಅವನಿಗೆ, ಈ ಥರ ಎಲ್ಲ ನಾವು ಮಾತಾಡೋದಿದೆ ಅಲ್ವಾ. ಅದಕ್ಕೆ ಕವಿಗಳೆಲ್ಲ ಹೇಳ್ತಾರೆ, ಸೌಂದರ್ಯ ನೋಡೋರ ಕಣ್ಣಲ್ಲಿದೆ ಅಂತ. ಹೌದು ತಾನೆ. ನಾವು ನಮ್ಮ ದೇಶದಲ್ಲಿ ಯಾವುದೇ ಬೆಟ್ಟದ ಅಥವಾ ಪರ್ವತದ ಶಿಖರ ಪ್ರದೇಶಕ್ಕೆ ಹೋದಾಗ ಅಲ್ಲೆಲ್ಲ ಒಂದು ದೇವಸ್ಥಾನ ಕಂಡೇ ಕಾಣಿಸುತ್ತೆ. ಹೊರಗೆ ನಿಂತು ನೋಡಿದಾಗ ಪ್ರಕೃತಿಯ ಉಕ್ಕೋ ಸೌಂದರ್ಯ ಹೃದಯನ ತಟ್ಟತ್ತೆ. ಎಲ್ಲಿ ನೋಡಿದ್ರು ಹಸಿರು, ಭೂಮಿಯ ಏರಿಳಿತ. ಕಿವಿಗೆ ನಿರುದ್ಯೋಗ ಆಗ್ಬಿಟ್ರೆ ಕಣ್ಣಿಗೆ ಪ್ರಿಯೋದ್ಯೋಗ ಆಗತ್ತಲ್ವಾ. ಆ ದೇವಸ್ಥಾನದ ಒಳ ಕಾಲಿಟ್ರೆ ಗೋಪುರದ, ನವರಂಗದ, ಶಿಲ್ಪಗಳ, ಮೂಲ ವಿಗ್ರಹದ ಸೌಂದರ್ಯ, ಮಂತ್ರಘೋಷ, ಹೂ ಹಣ್ಣುಗಳ ರಾಶಿ, ಭಕ್ತ ಜನರ ಭಕ್ತಿಯ ಉದ್ಗಾರ, ಇವೆಲ್ಲ ಮನಸ್ಸನ್ನ ಬೆರಗುಗೊಳಿಸುವಂತಹ ಸೌಂದರ್ಯ. ಇದರ ಮೂಲ ಮನುಷ್ಯನ ಭಕ್ತಿಯ ಸೆಲೆ. ಈ ಎರಡೂ ತರಹದ ಸೌಂದರ್ಯದ ಸಂಗಮದಿಂದ ಹುಟ್ಟೋದೇ ಮೂರನೇ ಸೌಂದರ್ಯ. ಅದು ಜೀವ ದೈವದ ಸಮಾಗಮದ ಸೌಂದರ್ಯ. ಮನುಷ್ಯ ಜೀವ ತನಗಿಂತ ಹಿರಿದಾದದ್ದು, ಉನ್ನತವಾದದ್ದು ಮತ್ತೊಂದಿದೆ ಅಂತ ಕೈ ಎತ್ತಿ ಪಾರ್ಥಿವ ಪ್ರಪಂಚದಿಂದ ಮೇಲೆ ನೆಗೆಯತ್ತೆ. ಈ ಶ್ರದ್ಧೆಯಿಂದ ಪ್ರೇರಿತವಾದ ಜೀವದ ಪ್ರಯತ್ನವೇ ಸೌಂದರ್ಯದ ಪೂರ್ಣ ಅನುಭವ. ಸೌಂದರ್ಯದ ಮುಖ್ಯ ಕಾರ್ಯ ಜೀವೋತ್ಕರ್ಷ, ಅಹಂಭಾವ ವಿಲಯನ. ಆಗ ನೆಲೆ ನಿಲ್ಲೋದು ವಿಶ್ವಚೇತನದ ಆಸ್ಪಂದನ. ಇದೆಲ್ಲದಕ್ಕೂ ಮೂಲ ಆಗಿರೋದು ಭಗವತ್ ಶಕ್ತಿಯ ಆಕರ್ಷಣೆ. ಅದಕ್ಕೆ ಸುಂದರವಾದದ್ದನ್ನು ಕಂಡಾಗ ಮೈ ಮರೆಯತ್ತೆ. ಮೈ ಮರೆಯದೆ ದೇಹನ ಮೀರಿದ ದಿವ್ಯಾನುಭವ ಕಷ್ಟ ಸಾಧ್ಯವಾದದ್ದು. ಅದೇ ಪರಮಾನಂದದ ಮರ್ಮ. ಆ ಪರಮಾತ್ಮ ಈ ಜಗತ್ತಲ್ಲಿ ಎಲ್ಲ ಕಡೆ ಸುಂದರತೆಯನ್ನ ಸೃಷ್ಟಿಸಿ ಅದನ್ನ ಕಂಡು ಸ್ಪಂದಿಸುವ ಗುಣವನ್ನು ನಮಗೆ ಕೊಟ್ಟಿದ್ದಾನೆ. ಆ ಸುಂದರತೆನ ಕಂಡು ಮೈ ಮರೆಯುವ ಮನದಾಳದ ವಿಚಾರ ನಮಗೆ ಅರ್ಥ ಆಗೋದಿಲ್ಲ. ಅದೊಂದು ಮರ್ಮದ ಹಾಗೆ ಕಾಣಿಸುತ್ತೆ. ಸರ್ವವ್ಯಾಪಿ ಆಗಿರೋ ಈ ಜಗತ್ತಿನ ಚೇತನವೇ ಈ ಸೌಂದರ್ಯಾಸ್ವಾದನೆಗೆ ಮೂಲ ಕಾರಣ. ಅಲ್ಲಿರೋದೆಲ್ಲ ಚೇತನವೇ ಆಗಿರುವಾಗ ಮತ್ತೆ ಈ ಚೇತನದ ಪರಸ್ಪರ ಆಕರ್ಷಣೆಯೇ ಸೌಂದರ್ಯಾಸ್ವಾದನೆಗೆ ಕಾರಣ. ನಮಗೆ ಒಂದು ವಸ್ತು ಸುಂದರವಾಗಿ ಕಾಣೋದಕ್ಕೆ ಆ ವಸ್ತುವಿನಲ್ಲಿರೋ ಆ ಪರಮಚೇತನದ ಅಂಶನೇ ಕಾರಣ. ನಾವು ಎಲ್ಲಿ ತನಕ ಈ ಸಕಲ ಸೃಷ್ಟಿಯಲ್ಲಿ ಆ ಪರಮಚೇತನವನ್ನ ಕಾಣ್ತೀವೋ ಅಲ್ಲಿ ತನಕ ನಮ್ಗೆಲ್ಲವೂ ಸುಂದರವಾಗಿ ಕಾಣಿಸುತ್ತೆ. ಬೇರೆ ರೀತಿಯಲ್ಲಿ ನಾವು ನೋಡಿದಾಗ ನಮ್ಗೆ ಅಸುಂದರತೆ ಕಾಣಿಸೋದಿಲ್ಲ. ಹಾಗಾಗಿ ಸೌಂದರ್ಯ ನೋಡುಗನ ದೃಷ್ಟಿಯಲ್ಲಿರುತ್ತೆ ಅಂತ ಹೇಳೋದು. ಕಾಣೋ ಮನ್ಸಿದ್ರೆ ನಮ್ಗೆಲ್ಲ ಸುಂದರವಾಗಿ ಕಾಣಿಸುತ್ತೆ, ಇಲ್ದಿದ್ರೆ ಯಾವುದು ನಮ್ಗೆ ಚಂದ ಕಾಣಿಸದೆ ಎಲ್ಲಾದ್ರಲ್ಲೂ ಕೊರತೆನ ಕಾಣೋ ಮನೋಭಾವ ನಮ್ದಾಗ್ಬಿಡತ್ತೆ. ಹಾಗಾಗಿ ನಾವು ಕಂಡಲ್ಲೆಲ್ಲ ನಮ್ಗೆ ಆ ಪರಮಚೇತನದ ಕಲಾ ನೈಪುಣ್ಯತೆ ಕಾಣಬೇಕು. ಅದರ ಸೌಂದರ್ಯ ಕಂಡ್ರೆ ನಮ್ಗೆ ಮನೋ ಆನಂದ ಸಿಗತ್ತೆ. ಅಂಥ ಮನೋಭಾವನ ನಾವು ಬೆಳೆಸ್ಕೊಳ್ಳೋ ಪ್ರಯತ್ನನ ಮಾಡೋಣ ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
5: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಖ್ಯಾತ ಚಿಂತಕ, ನಾಟಕಕಾರ, ನಾಟಕ ಶಿಕ್ಷಣಕ್ಕೆ ಪಠ್ಯಕ್ರಮಗಳನ್ನು ನೀಡಿದ ಮೈಸೂರಿನ ಶ್ರೀ ನಾ ಶ್ರೀನಿವಾಸು ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸರವರು ಮನೋನಾಟಕ ವಿಚಾರದ ಬಗ್ಗೆ ಚಿಂತನ ಮಂಥನ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಇವರ ಜೊತೆಗೆ ಸಂವಾದದಲ್ಲಿ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀತಾ ಜನಾರ್ದನ್ ಜಿಎಲ್ರವರು ಭಾಗವಹಿಸಲಿದ್ದಾರೆ. ಈಗ ನಿಮ್ಮ ಮುಂದೆ ಮನೋನಾಟಕ ಚಿಂತನ ಮಂಥನ ಕಾರ್ಯಕ್ರಮ.
6: ಸ್ನೇಹಿತರೆ, ಮನೋನಾಟಕ ಅನ್ನೋ ವಿಚಾರದ ಕುರಿತು ಈಗಾಗಲೇ ನಾವು 10 ಎಪಿಸೋಡ್ಗಳನ್ನ ಇಲ್ಲಿವರೆಗೆ ನಿಮಗೆ ಕೇಳಿಸಿದ್ದೇವೆ. ಈಗ 11ನೇ ಎಪಿಸೋಡು ಮತ್ತು ಶ್ರೀನಿವಾಸ್ ಅವರು ಅದ ಮುಂದುವರೆದ ಭಾಗ ಆಗಿ ಈಗ ನಮ್ಮ ಜೊತೆಗೆ

0: ಈ ಪ್ರೇಕ್ಷಕ ಅನ್ನೋದು ಹೇಗೆ ಪ್ರತ್ಯೇಕಿತ ವ್ಯಕ್ತಿಗಳ ಜೋಡಣೆ ಏನ್ ಅಸೆಂಬ್ಲೇಜ್ ಆಫ್ ಐಸೋಲೇಟೆಡ್ ಇಂಡಿವಿಜುವಲ್ಸ್ ಅನ್ನೋ ಅಂಶನ ಇವ್ರೇನು ಮಾಡ್ತಾರೆ ಸಾಮೂಹಿಕ ಪ್ರಜ್ಞೆ ಬೆಳೆಸ್ಕೊಳ್ಳೋ ಟೈಮಲ್ಲಿ ಹಲವಾರು ಅರ್ಥಗಳ ದೃಷ್ಟಿಯಿಂದ ಅದನ್ನು ಸ್ಟ್ಯಾಗ್ನೇಟ್ ಮಾಡ್ತಾರೆ. ಅವರೆಲ್ಲರಲ್ಲೂ ಸಾಮೂಹಿಕ ಪ್ರಜ್ಞೆಯ ಬೆಳವಣಿಗೆ ಉಂಟಾಗೋಂಗೆ ಮಾಡ್ಕೊತಾರೆ. ನಾವು ಪ್ರತ್ಯೇಕ ಅಲ್ಲ ಆ ಕ್ಷಣದಲ್ಲಿ
1: ನಾವೆಲ್ಲ ಒಂದೇ ನೋಡ್ತೇವೆ.
0: ಈಗ ಒಂದು ನಾಟಕ ನೋಡ್ತಾರೆ, ಒಂದು ಚಪ್ಪಾಳೆ ಹೊಡೆಯುವಾಗ ನಾವೆಲ್ಲರೂ ಚಪ್ಪಾಳೆ ಹೊಡಿತೀವಿ. ಅಲ್ಲಿ ನಮ್ಮ ಪ್ರತ್ಯೇಕಿತ ವ್ಯಕ್ತಿಗಳ ಜೋಡಣೆ ಆಗಿರೋದಿಲ್ಲ. ಅಂದರೆ ಆ ಥರದ ಅದನ್ನು ಸ್ಟ್ಯಾಗ್ನೇಟ್ ಮಾಡಿ ನಾವು ಡಿಫ್ರೆಂಟ್ ಇಂಡಿವಿಜುವಲ್ಸ್ ಅನ್ನೋದನ್ನು ಆ ಕ್ಷಣದಲ್ಲಿ ಪೋಸ್ಟ್ಪೋನ್ ಮಾಡಿ ಅಥವಾ ಅದನ್ನು ಫ್ರೀಸಪ್ ಮಾಡಿ ಇವು ಅದು ಸಾಮೂಹಿಕ ಪ್ರಜ್ಞೆ ಅಂತ ನಾವು
1: ಗುರುತಿಸಬೇಕಾಗುತ್ತೆ.
0: ಸಾಮಾನ್ಯ ಅನುಭವ ಅಂದರೆ ಕಾಮನ್ ಎಕ್ಸ್ಪೀರಿಯನ್ಸ್ ಹಂಚಿಕೊಂಡಿದ್ದರಿಂದಾಗಿ ಆ ಪ್ರೇಕ್ಷಕರು ಒಂದು ಗುಂಪಾಗಿ ಪರಿವರ್ತಿಸಲಾಗ್ತಾರೆ. ಸೊ ಗುಂಪನ್ನು ಡೆವಲಪ್ ಮಾಡಬೇಕು, ಟೀಮ್ ಬಿಲ್ಡಿಂಗ್ ಆ್ಯಕ್ಟಿವಿಟೀಸ್ ಅಂತ ನಾವೇನು ಕರಿತೀವಿ ಅದನ್ನು ಮಾಡ್ತಕ್ಕಂಥವರು ಸಾಮಾನ್ಯ ಅನುಭವಗಳನ್ನ ಗುರುತಿಸಬೇಕು, ಅದನ್ನು ಹಂಚ್ಕೋಬೇಕು
1: ಆಗ ಮಾತ್ರ.
0: ಆಗ ಯಾಕಂದರೆ ನಾಟಕನೂ ಕೂಡ ಭಾಳ ಹಿಂದೆ ನಮ್ಮ ಇಂಡಿಯನ್ ಇದ್ರೊಳಗೂ ಹೇಳ್ತಾ ಇದ್ದು ಸಾಧಾರಣೀಕರಣಂ ಹೀ ನಾಟಕಂ ಅಂತ. ಪ್ರತ್ಯೇಕ ಸಾಧಾರಣೀಕರಣ ಅನ್ನೋಕ್ಕೆ ಇಲ್ಲಿ ಸಾಮಾನ್ಯ ಅನುಭವಗಳನ್ನು ಹಂಚಿಕೊಳ್ಳೋದು ಅನ್ನೋದು ಎರಡು ಒಂದೇ ಆಗುತ್ತೆ.
1: ಹೌದು.
0: ಸೊ ಸಾಂಪ್ರದಾಯಿಕ ನಾಟಕಗಳಲ್ಲಿ ಕನ್ವೆನ್ಷನಲ್ ಡ್ರಾಮಾಸಲ್ಲಿ ಈ ಪರಿಕಲ್ಪನೆಯ ಬೆಳವಣಿಗೆ ಆಗಾಗ್ಗೆ ಉಂಟಾಗುತ್ತೆ ಅಂತ ಮಾರ್ಟಿನ್ ಎಸ್ಲಿನ್ ಹೇಳ್ತಾರೆ.
1: ಓಕೆ.
0: ಅದೇ ಎಲ್ಲ ಸಮಯದಲ್ಲೂ ಉಂಟಾಗಿರಲ್ಲ, ಆ ಪರ್ಟಿಕ್ಯುಲರ್ ಸೀನಲ್ಲೋ ಪರ್ಟಿಕ್ಯುಲರ್ ಟೈಮಲ್ಲೋ
1: ಇದ್ದಕ್ಕಿದ್ದಕ್ಕೆ
0: ಬಂದ್ಬಿಡ್ತದೆ. ಈ ಮೇಲಿನ ರೀತಿಯ ಪರಿಣಾಮ ಸಾಂಪ್ರದಾಯ ನಾಟಕದಲ್ಲಿ ಆಗಾಗ್ಗೆ ಆಗುತ್ತೆ, ಮನೋನಾಟಕದಲ್ಲಿ ಸಾರ್ವತ್ರಿಕವಾಗಿ ಯೂನಿವರ್ಸಲ್ ಆಗಿ ಉಂಟಾಗುತ್ತೆ.
1: ಇದು ಪ್ರತಿ ಕ್ಷಣದಲ್ಲಿ ಆಗುತ್ತೆ.
0: ಯಾಕಂದರೆ ಇಲ್ಲೇನಾಗುತ್ತೆ, ನಮ್ಮ ಸಹಜೀವಿಯಲ್ಲೊಬ್ಬನಾದ ಫೆಲೋ ಹ್ಯೂಮನ್ ಬೀಯಿಂಗ್ ನಾಯಕ ಅವನು ನಡೆಸ್ತಾ ಇರೋ ಹೋರಾಟನ ವೀಕ್ಷಿಸುವಾಗ ಆ ನಾಟಕೀಕರಣಗೊಂಡ ಸನ್ನಿವೇಶದ ಅನುಭವ ನಮಗೇ ಆಗುತ್ತಿದೆಯೇನೋ ಎಂಬಂತೆ ನಾವು ಭಾವನಾತ್ಮಕ ಪ್ರತಿಕ್ರಿಯೆಯನ್ನು ನೀಡ್ತೀವಿ.
1: ಯಾರು ಪ್ರೇಕ್ಷಕರು?
0: ಹೌದು. ಯಾಕಂದರೆ ಮನೋನಾಟಕದ ಪ್ರೇಕ್ಷಕರ ಗುಂಪು ಬೇರೆ. ಹೌದಾ? ಯಾವಾಗ ನಾಯಕನನ್ನು ಪ್ರೊಟಾಗನಿಸ್ಟ್ ಆತನ ಪೋಷಕರು ಅವ್ರ ಪೇರೆಂಟ್ಸ್ ಇರ್ಬೋದು ಅಥವಾ ಇತರ ಅಧಿಕಾರ ಅಥಾರಿಟಿ ಫಿಗರ್ಸ್ಗಳು ಅನೈತಿಕವಾಗಿ ನಡೆಸಿಕೊಳ್ಳಲಾಗುತ್ತದೆ ಅನ್ನೋ ಸ್ಪಷ್ಟ ಆದ ತಕ್ಷಣ ಮತ್ತು ಆ ಸಂದರ್ಭಕ್ಕೆ ಸೂಕ್ತವಾದ ಕೋಪ ಸಿಟ್ಟನ್ನು ನಾಯಕ ಅಭಿವ್ಯಕ್ತಿ ಮಾಡದೇ ಇದ್ದರೆ ಆಗ ವೀಕ್ಷಕರಾಗಿದ್ದ ನಾವು ಈ ಆ್ಯಕ್ಟ್ ಹಂಗರ್ ಕ್ರಿಯೆಯ ಹಸಿವನ್ನು ಬೆಳೆಸ್ಕೋತೀವಿ.
1: ಶುರುವಾಗತ್ತೆ
0: ಅವನು ಮಾಡಿಲ್ಲ ಇಂಥ ಟೈಮಲ್ಲಿ
1: ಮಾಡಬೇಕಿತ್ತು
0: ಮಾಡಬೇಕಿತ್ತು ಅಂತ ಕಿರಿಸ್ಕೊಂಡ್ಬಿಡ್ತೀವಿ ನಾವು. ಅದೇ ಆ್ಯಕ್ಟ್ ಹಂಗರ್. ಅವನು ಮಾಡಿದ್ರೆ ನಾವು ಸುಮ್ಮನೆ ಇರ್ತೀವಿ, ಅವನು ಮಾಡದೇ ಇರೋದೇ ಒಂದು ರೀತಿ ಪ್ರೇರಣೆ
1: ಮಾಡುತ್ತೆ.
0: ನಾವು ಕೋಪದ ಭಾವನೆಯನ್ನು ಹೊಂದುತ್ತೇವೆ ಮತ್ತು ಅದಕ್ಕೆ ಅಭಿವ್ಯಕ್ತಿಯನ್ನು ನಾಯಕನು ನೀಡಬೇಕು ಅಂತ ಕೂಡ
1: ನಿರೀಕ್ಷೆ ಮಾಡ್ತೇವೆ.
0: ಕೆಲವೊಮ್ಮೆ ನಾಯಕ ಅವನು ಮುಂದೆ ಮಾಡೋ ಕ್ರಿಯೆಗಾಗಿ ನೆಕ್ಸ್ಟ್ ಯಾವ ಥರ ಆ್ಯಕ್ಟ್ ಮಾಡ್ತಾನೆ ಅನ್ನೋದು ಕಾಯ್ತಾ ಇರೋ ಪ್ರೇಕ್ಷಕರ ಗುಂಪಿನಲ್ಲಿ ಒಂದು ರೀತಿಯಲ್ಲಿ ದೊಡ್ಡ ಟೆನ್ಷನ್ ಉದ್ವೇಗದ ವಾತಾವರಣ ನಿರ್ಮಾಣ ಆಗಿರುತ್ತೆ. ಮನೋನಾಟಕದ ನಿರ್ದೇಶಕನ ರೋಲ್ ಇಲ್ಲಿ ಬರ್ತದೆ. ಅವನು ಸಹಜವಾಗಿಯೇ ನಾಯಕನ ಮೇಲೆ ಉಂಟಾಗುವ ಪರಿಣಾಮದ ಕುರಿತು ವಿಶೇಷ ಕಾಳಜಿಯನ್ನು ಹೊಂದಿರ್ತಾನೆ. ಇದೆಲ್ಲನೂ ನಾಯಕನ ಮೇಲೆ ಏನು ಪರಿಣಾಮ ಬೀರ್ತಾ ಇದೆ ನೋಡಿ. ವ್ಯತ್ಯಾಸ ಏನಂದರೆ ನಾವು ಪ್ರೇಕ್ಷಕರ ಮೇಲೆ ಏನು ಪರಿಣಾಮ ಬಿತ್ತು ಅಂತ ಕನ್ವೆನ್ಷನಲ್ ನಾಟಕದಲ್ಲಿ ನೋಡ್ತೀವಿ. ಇಲ್ಲಿ ಪಾತ್ರದ ಮೇಲೆ ಏನು ಪರಿಣಾಮ ಮಾಡ್ತಾ ಇದೆ, ಪಾತ್ರ ನಿರ್ವಹಿಸೋನ ಮೇಲೆ ಏನು ಪರಿಣಾಮ ಬೀರ್ತಾ ಇದೆ ಅಂತ ನೋಡ್ತೀವಿ. ಈ ಸೂಕ್ಷ್ಮ ವ್ಯತ್ಯಾಸನ ನಾವು ಗುರುತಿಸ್ಕೋಬೇಕು. ಸಾಂಪ್ರದಾಯಿಕ ಮನೋಚಿಕಿತ್ಸೆ ಕನ್ವೆನ್ಷನಲ್ ಸೈಕೋಥೆರಪಿ ವಿಧಾನದಲ್ಲಿ ಒಬ್ಬ ವ್ಯಕ್ತಿಯ ಹಿಂದಿನ ಘಟನೆಗಳ ಕುರಿತು ಪಡೆಯುವ ಅನುಭವಗಳಿಗೆ ಸಂಬಂಧಿಸಿದಂತೆ ಆತನು ಮರು ಅನುಭವದ ರೀ ಎಕ್ಸ್ಪೀರಿಯನ್ಸ್ ಮೂಲಕ ಅದರ ಜೊತೆಗೇ ಇರುವ ಭಾವನೆಗಳನ್ನು ಅನುಭವಿಸ್ತಾನೆ. ಆದಾಗ್ಯೂ ಮನೋನಾಟಕದ ವಿಧಾನದಲ್ಲಿ ನಾಯಕನಾಗಿದ್ದ ಯಾರೇ ಆಗಲಿ ದೃಢೀಕರಿಸುವಂತೆ ಒಂದು ಘಟನೆಯ ಮನೋನಾಟಕೀಕರಣಕ್ಕೆ ಹೋಲಿಸಿದಾಗ ಸಾಂಪ್ರದಾಯಿಕ ಮನೋಚಿಕಿತ್ಸೆ ವಿಧಾನದಲ್ಲಿ ಪಡೆಯುವ ಮರು ಅನುಭವವು ಅತ್ಯಂತ ದುರ್ಬಲವಾಗಿರುತ್ತದೆ.
1: ಎಫೆಕ್ಟಿವ್ ಆಗಿರಲ್ಲ

0: ಒಂದು ಹಂತದ ಅಂತರ ಕಾಣಿಸ್ತಾನೆ ಇರ್ತದೆ. ಯಾಕಂದ್ರೆ ಅದು ವರ್ಬಲ್ ಜಾಸ್ತಿ ಆಗಿರ್ತದೆ, ನಿರೂಪಣೆ ಜಾಸ್ತಿ ಆಗಿರ್ತದೆ, ಮತ್ತೆ ಅಲ್ಲಿ ಟ್ರಾನ್ಸ್ಪರೆನ್ಸು ಇವನ ಮೇಲೆ ಕೂತಿರುತ್ತೆ. ಇಲ್ಲಿ ಬೇರೆ ಬೇರೆ ಪಾತ್ರಗಳಿಗೆ ವರ್ಗೀಕರಣ ಆಗಿರಲಿಲ್ಲ. ಹೌದಾ? ಒಂದು ಡೈನಮಿಕ್ ಕಮ್ಯುನಿಟಿಯಾಗಿ ಡೆವಲಪ್ ಆಗಿರಲ್ಲ ಆ ಗ್ರೂಪ್
1: ಪ್ರೇಕ್ಷಕರದು.
0: ಈ ಹಿಂದೆ ನಡೆದ ಘಟನೆಯನ್ನು ಮರು ಅಭಿನಯಿಸುವ ತೀವ್ರತೆಯೇ ಭಾವನೆಯ ಶುದ್ಧೀಕರಣ ವಿರೇಚನ ಕೆಥಾರ್ಸಿಸನ್ನು ಇಂಟಿಗ್ರೇಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈ ಕೆಥಾರ್ಸಿಸ್ ಅನ್ನೋದನ್ನು ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ ಈ ಸಂದರ್ಭದಲ್ಲಿ. ನೋಡಿ, ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಕೆಥಾರ್ಸಿಸ್ ಅಂದರೆ ಭೇದೀಕರಣ ಅಂತೀವಿ, ಅಂದರೆ ಪರ್ಗೇಷನ್ ಅಂತ ಹೇಳ್ತೀವಿ. ಅದನ್ನು ಹೇಗೆ ವಿವರಣ ಅಂದರೆ, ನಮ್ಮ ದೇಹದಲ್ಲಿ ಅಜೀರ್ಣವಾದಂಥ ಎಷ್ಟೋ ವಸ್ತುಗಳಿರುತ್ತೆ, ಅಜೀರ್ಣ ಆಗೋದನ್ನು ಹೋಗ್ಸೋದಕ್ಕೆ ನಾವೇನು ಮಾಡ್ತೀವಿ, ಒಂದು ಭೇದಿ ಮಾತ್ರನೋ ಜುಲಾಬ್ಗೋ ಏನೋ ಅಂತ ಕೊಡ್ತೀವಿ. ಅದರಿಂದ ಅವನು ಅಜೀರ್ಣ ಆಗದೆ ಇರತಕ್ಕಂಥ
1: ಅಂಶಗಳು
0: ದೇಹದ್ದು
1: ಹೊರಗೋಗುತ್ತೆ.
0: ಇದಕ್ಕೆ ಕೆಥಾರ್ಸಿಸ್ ಅಂತೀವಿ. ಈ ಭಾವನೆಗಳು ಕೂಡ ಈ ಹೇಗೆ ದೇಹದಲ್ಲಿ ಹೇಗೆ ಅಜೀರ್ಣ ಆಗಿರುತ್ತೋ, ಕೆಲವು ವಿಷಯಗಳು ಮನಸ್ಸಿಗೆ ಜೀರ್ಣ ಆಗಿರಲ್ಲ,
1: ಒಪ್ಕೊಳ್ಳೋಕ್ಕಾಗಲ್ಲ,
0: ಅಲ್ಲ ಅದು ಅರಗೋದು ಇಲ್ಲ ಅಥವಾ ಹೇಳೋಂಗು ಇಲ್ಲ, ಅದು ಹೆಚ್ಚು ಕಮ್ಮಿ ಒಂದು ಹೊಟ್ಟೆ ನೋವಿನ ಭಾವನೆಯೇ ಇರಿಟೇಷನ್ಸ್ ಕ್ರಿಯೇಟ್ ಮಾಡ್ತಾ ಇರುತ್ತೆ. ಈ ನಾಟಕ ಅಥವಾ ಅಭಿನಯಿಸೋದನ್ನು ನೋಡೋದ್ರ ಮುಖಾಂತರ ಏನಾಗುತ್ತೆ, ಈ ಅಭಿನಯ ಅನ್ನೋದು ಈ ಭೇದಿ ಮಾತ್ರ ಕೆಲಸ ಮಾಡುತ್ತೆ.
1: ಮಾಡುತ್ತೆ
0: ಅದು ಒಂದು ಸಲ ರಿಲೀಫ್ ಆಗ್ತಾನೆ. ಉದಾಹರಣೆಗೆ ಅಲ್ಲಿ ಕಂಪ್ಯಾರಿಸಿವ್ನಲ್ಲಿ ಸೀತೆ ಅಂತ ದೇವಾನುದೇವತೆಯ ಲಕ್ಷ್ಮಿಯ ಅವತಾರಕ್ಕೆ ಇಷ್ಟು ಶಿಕ್ಷೆ ಆಗೋದಾದರೆ, ನನ್ನಂಥ ಸಾಮಾನ್ಯ ಹೆಣ್ಣುಮಗಳಿಗೆ ಆಗಿದ್ದು ಏನು ಮಹಾ ಅಂತ ಅಲ್ಲಿ ಆ ಕನ್ವರ್ಷನ್ ತಗೋತದೆ.
1: ಒಳಗಿದ್ದಂಥದ್ದು ಹೊರಗೆ ಹಾಕತ್ತಾರ,
0: ಅದು ಸ್ವಲ್ಪ ರಿಲೀಫ್ ಆಗುತ್ತೆ
1: ನಂದು ಕಡಿಮೆ.
0: ಆಗ ಅವರ ರ್ಯಾಷನಲೈಸೇಷನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ನಮ್ಮ ಕಷ್ಟವೇ ದೊಡ್ಡದು ಅಂತ ತಿಳ್ಕೊಂಡಿರೋರು ಇನ್ನೊಬ್ಬರ ಕಷ್ಟ ನೋಡಿದಾಗ ಅದಕ್ಕೆ ಹೋಲಿಸಿದ್ರೆ ನಾವೇ ಎಷ್ಟೋ
1: ಬೆಟರ್.
0: ಸೊ ಇದನ್ನು ಕೆಥಾರ್ಟಿಕ್ ಅಂತ ಹೇಳ್ತೀವಿ, ಭಾವ ವಿರೇಚನ ಅಂತ ಹೇಳ್ತೀವಿ.
1: ಭಾವ ವಿರೇಚನ
0: ಅಥವಾ ಭಾವ ಶೋಧನೆ, ಅದನ್ನು ಶೋಧಿಸುತ್ತೆ, ಫಿಲ್ಟರೈಸ್ ಮಾಡುತ್ತೆ. ಸೊ ನಮ್ಮಲ್ಲಿ ಮನೋನಾಟಕದ ಮೂಲ ಗುರಿ ಇರೋದು ಭಾವಶೋಧನೆ.
1: ಭಾವಶೋಧನೆ
0: ಈ ಯಾರು ಆ ನಾಯಕ ಇರ್ತಾನೆ ಅವನಲ್ಲಿಯ ಭಾವಶೋಧನೆ ಆಗಬೇಕು. ಇಲ್ಲಿ ಪ್ರೇಕ್ಷಕನ ಭಾವನೆ, ಅದರಿಂದನೇ ಆ ನಾಯಕನ ಪ್ರೇಕ್ಷಕನೂ ಮಾಡ್ತೀವಿ, ಇನ್ನೊಂದು ರೋಲು ತರ್ತೀವಿ, ಇನ್ನೊಂದು ತಂದು ಅವನ ಎಲ್ಲ ಡೈಮೆನ್ಷನ್ಸಲ್ಲೂ ಸುತ್ತಿಸಿ ಫೈನಲ್ ರಿಯಲೈಸೇಷನ್ಸ್ ಅನ್ನು ಮಲ್ಟಿಪಲ್ ಪರ್ಸೆಪ್ಷನ್ಸ್ಗೆ ಅವನು ಬರ್ತಾನೆ. ಸೊ ಇದು ಒಟ್ಟಿನಲ್ಲಿ ಆ್ಯಕ್ಷನ್ ಥಿಯರಿ ಅಂತ ನಾವೇನಾದ್ರೂ ಕರೆಯೋದಾದರೆ ಕ್ರಿಯೆಯ ತತ್ವಗಳ ಬಗ್ಗೆ ಈ ಥರ ಇರ್ತದೆ. ಸೊ ನೆಕ್ಸ್ಟ್ ಇದರ ಬಗ್ಗೆ ಮುಂದುವರಿತಾ ಏನು ಹೇಳ್ತಾರೆ, ಹೌದಾ, ಈ ಸ್ವಾಭಾವಿಕತೆಯ ಬಗ್ಗೆ ಮಾತಾಡಬೇಕಾಗ್ತದೆ. ಇನ್ನು ಸ್ವಾಭಾವಿಕತೆ ಅಥವಾ ಸ್ಪಾಂಟೇನಿಟಿ ಅನ್ನೋ ತತ್ವ, ಆ ಸ್ಪಾಂಟೇನಿಟಿ ಅನ್ನೋ ತತ್ವ ಅರ್ಥ ಮಾಡ್ಕೊಳ್ಳೋಕೆ ಮುಂಚೆ ಒಟ್ಟಾರೆ ನಾವೀಗ ಈ ಆ್ಯಕ್ಷನ್ ಥಿಯರಿ ಅನ್ನೋದು ಎಲ್ಲೆಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ಇನ್ನೊಂದ್ಸಲ ನಾವು ರೀಕಾಲ್ ಮಾಡ್ಕೊಳ್ಳೋದಾದರೆ, ಒಂದು ವರ್ಬಲ್ ಬಿಹೇವಿಯರ್ಗಿಂತ ನಾನ್ ವರ್ಬಲ್ ಬಿಹೇವಿಯರ್ ಆಗಿರ್ತದೆ, ಹೌದಾ. ಆಮೇಲೆ ಇಲ್ಲಿ ಎಕ್ಸಿಸ್ಟೆನ್ಸ್ಗೆ ಜಸ್ಟಿಫಿಕೇಷನ್ ಕೊಡೋದಾಗಿರ್ತದೆ, ನಾವು ಯಾಕೆ ಅಸ್ತಿತ್ವದಲ್ಲಿದ್ದೀವಿ ಅನ್ನೋದು. ಫ್ರೀ ಅಸೋಸಿಯೇಷನ್ನ ಎಲ್ಲ ರೂಪನೂ ಇದು ಹೊಂದ್ಕೊಂಡಿರ್ತದೆ. ಮತ್ತು ಇಲ್ಲಿ ನೆರೇಟರ್ ಅಂತ ಸೈಕೋಡ್ರಾಮಾದವನು ಮೂವಿಂಗ್ ಸ್ಪೇಸನ್ನು ಉಪಯೋಗಿಸ್ತಾನೆ, ಪಾತ್ರಗಳನ್ನು ಉಪಯೋಗಿಸ್ತಾನೆ, ರಂಗಸಜ್ಜಿಕೆಯನ್ನು ಉಪಯೋಗಿಸ್ತಾನೆ, ಒಂದು ಘಟನೆಯೇ ಚಿತ್ರಿಸಿ
1: ಕ್ರಿಯೇಟ್ ಮಾಡ್ತಾರೆ.
0: ಮತ್ತು ವರ್ಬಲ್ ರಿಕಲೆಕ್ಷನ್ ಆಫ್ ಮೆಮೊರಿಗಿಂತ ಆ್ಯಕ್ಷನ್ ರಿಕಲೆಕ್ಷನ್ ಆಫ್ ಕ್ರಿಯೆಯ ರಿಕಲೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಅವಕಾಶ ಆಗ್ತದೆ. ಮತ್ತು ಇಲ್ಲಿ ಸ್ವಗತನ ಬಳಸಲಾಗುತ್ತೆ ಈ ಮರುಭೂಮಿಯಲ್ಲಿ, ಅಥವಾ ನೀವೇ ಹೇಳ್ದಂಗೆ ಮಾನ ಆ್ಯಕ್ಟಿಂಗ್ ಟೈಪನ್ನು ಮಾಡೋಂಗಾಗುತ್ತೆ. ಮತ್ತು ಇದು ಅವನು ಆ್ಯಕ್ಟಿಂಗ್ ಔಟ್ ಆಫ್ ದಿ ಅನ್ಕಾನ್ಷಿಯಸ್ ಆಗಿರ್ತದೆ, ಭಾಳ ಇಂಪಾರ್ಟೆಂಟ್ ಇಲ್ಲ ಇವರೆಗೂ. ಆ್ಯಕ್ಟಿಂಗ್ ಔಟ್ ಆಫ್ ಕಾನ್ಷಿಯಸ್ ಆ್ಯಕ್ಟಿವಿಟೀಸ್ ಅಲ್ಲ, ಆ್ಯಕ್ಟಿಂಗ್ ಔಟ್ ಆಫ್ ಅನ್ಕಾನ್ಷಿಯಸ್ ಫೀಲಿಂಗ್ ಆ್ಯಂಡ್ ಸಪ್ರೆಸ್ ಆಗಿರ್ತಕ್ಕಂಥದ್ದು
1: ಇನ್ವಾಲ್ವ್ಮೆಂಟ್ ಎಷ್ಟಿರುತ್ತೆ ಅದ್ರ ಮೇಲೆ.
0: ಸೊ ಇಲ್ಲಿ ಈ ಆಕ್ಸಿಲರಿ ಎಗೋಸ್ ಅಂತ ನಾವು ಇದನ್ನು ಗುರುತಿಸ್ತಾ ಹೋಗ್ತೀವಿ. ಅಂದರೆ ಒಂದು ನಾಯಕನ ಸಹಾಯಕ ಅಹಂಗಳಾಗೆ ಪಾತ್ರಗಳು ಕಾಣುತ್ತೆ ಹೊರತು ಅದಕ್ಕೆ ನಾನ್ ಕನೆಕ್ಟೆಡ್ ಆಗಿರೋದಿಲ್ಲ,
1: ಇರಲ್ಲ.
0: ಅದರ ಒಂದು ಎಕ್ಸ್ಪ್ಯಾನ್ಷನ್ ಆಗಿರ್ತದೆ. ಸೊ ಅದರಿಂದನೇ ಇಲ್ಲಿ ಬೇರೆ ಸೈಕೋಥೆರಪಿನಲ್ಲಿ ಪೆಥಾಲಜಿಕಲ್ನಲ್ಲಿ ಇರುವಂಥಾಗೆ ಈ ಟ್ರಾನ್ಸ್ಫರೆನ್ಸ್ ಇಲ್ಲ, ವರ್ಗಾವಣೆ, ಈ ಎಲ್ಲ ಜವಾಬ್ದಾರಿಗಳನ್ನ ತಗೊಳ್ಳೋ ಅಂಥದ್ದನ್ನು ಆ ವರ್ಗಾವಣೆ ಗುಂಪಿಗೆ ಹರಡ್ಕೊತಾ ಹೋಗುತ್ತೆ, ಆ್ಯಂಜುಲರಿಗೆ ಒಂದು ಗ್ರೂಪ್ಗೆ ಅರ್ಥ ಆಗ್ತದೆ. ಅದರಿಂದನೇ ಇಲ್ಲಿ ವ್ಯಕ್ತಿಗೆ ತನ್ನನ್ನು ಗಮನಿಸುವಂಥ ಅವಕಾಶ ಸಿಗುತ್ತೆ, ಹಾಗೆ ಇನ್ನೊಬ್ರನ್ನೂ ಗಮನಿಸುವಾಗಿಸುತ್ತೆ. ಸೊ ಈ ಅಂಶಗಳನ್ನೆಲ್ಲ ನಾವು ಗಮನಿಸಿದಾಗ ನಾವು ಸಾಮಾನ್ಯವಾಗಿ ಆ್ಯಕ್ಟಿಂಗ್ ತತ್ವ ಅಥವಾ ಕ್ರಿಯೆಯ ತತ್ವ ಅಂದರೆ ಕ್ರಿಯೆಯ ತತ್ವ ಮನೋನಾಟಕದಲ್ಲಿ ಬಹಳ ಪ್ರಮುಖವಾದಂಥ ಪಾತ್ರನ ವಹಿಸ್ತದೆ.
1: ಅದರಲ್ಲೂ ವಿಶೇಷವಾಗಿ ನೀವು ಹೇಳುವಂಥದ್ದು ಭಾವ ವಿರೇಚನೆಗೆ
0: ಅಲ್ಟಿಮೇಟ್ಲಿ ಆ ಕೆಥಾರ್ಸಿಸ್. ಯಾಕಂದರೆ ಯಾಕೆ ಕೆಥಾರ್ಸಿಸ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಈ ಕೆಥಾರ್ಸಿಸ್ಸು ಸ್ಪಾಂಟೇನಿಟಿ ಇರತಕ್ಕಂಥ ವ್ಯಕ್ತಿ ಮಾತ್ರ ಒಂದು ಡೈನಮಿಕ್
1: ಕಮ್ಯುನಿಟಿ
0: ಕ್ರಿಯೇಟ್
1: ಮಾಡೋಕ್ಕಾಗುತ್ತೆ.
0: ಇಲ್ಲದೇ ಇದ್ದರೆ ಅವನು ಸ್ಟ್ಯಾಟಿಕ್ ಆಗ್ಬಿಡ್ತಾನೆ, ಸ್ಟ್ಯಾಗ್ನೇಟ್ ಆಗ್ತಾನೆ. ಸೊ ಅದು ಈ ಸಂಚಿಕೆಯಲ್ಲಿ ನಾವು ಆಲೋಚನೆ ಮಾಡಿರ್ತಕ್ಕಂಥದ್ದು.
1: ಸತ್ಯ ಅನ್ನಿಸ್ತದೆ ನೀವು ಹೇಳ್ತಾ ಇರೋಂಥದ್ದು. ಭಾವವಿರೇಚನೆ ಆಗದೇ ಒಟ್ಟಾಗ್ಲಿಕ್ಕೆ ಸಾಧ್ಯ ಇಲ್ಲ, ಸಮುದಾಯ ಆಗ್ಲಿಕ್ಕೆ ಸಾಧ್ಯ ಇಲ್ಲ.
0: ಸೊ
1: ಇಡೀ ಸಮುದಾಯ ಒಟ್ಟಾಗ್ಲಿಕ್ಕೆ ಸಾಧ್ಯ ಆಗ್ತದೆ.
0: ನಾಟಕದ ಉದ್ದೇಶವೂ ಕೆಥಾರ್ಸಿಸ್ಸೆ,
1: ಕೆಥಾರ್ಸಿಸ್ಸೆ
0: ಮನೋನಾಟಕದ ಉದ್ದೇಶನೂ ಕೆಥಾರ್ಸಿಸ್ಸು. ನಾಟಕದ ಉದ್ದೇಶದಲ್ಲಿ ಪ್ರೇಕ್ಷಕನ ಕೆಥಾರ್ಸಿಸ್ ಆದರೆ ಮನೋನಾಟಕದಲ್ಲಿ ಆ ನಾಯಕನ ಕೆಥಾರ್ಸಿಸ್ ಆಗುತ್ತೆ.
1: ಓಕೆ,
0: ಇಲ್ಲಿ ಆ ಸೂಕ್ಷ್ಮ ವ್ಯತ್ಯಾಸ
1: ಇಂಡಿವಿಜುವಲ್ದಿದು
0: ಅಲ್ಲ, ಯಾರು ಕತೆ ಇರ್ತದೆ ಅವನಲ್ಲಿ ಆ ಒಂದು
1: ಭಾವಶಃಕ್ಕೆ ಸಾಧ್ಯ ಆಗುತ್ತೆ ಅಂತ. ಇಟ್ಸ್ ದ ಟ್ರೀಟ್ಮೆಂಟ್.
0: ನಾವು ಆಕ್ಟರ್ ಕೆಥಾರ್ಸಿಸ್ ಬಗ್ಗೆ ನಾವು ಅಷ್ಟು ಯೋಚನೆ ಮಾಡಿರೋ,
1: ಇಲ್ಲಿವರೆಗೂ ಮಾಡಿರಲ್ಲ.
0: ಯಾಕಂದ್ರೆ ಅದು ಪ್ರದರ್ಶನ ಇದೆ,
1: ಪ್ರೇಕ್ಷಕ ಟ್ರೀಟ್ಮೆಂಟ್ ಇದಾಗತ್ತೆ,
0: ಇದಾಗುತ್ತೆ,
1: ಇದು ಟ್ರೀಟ್ಮೆಂಟ್ ಏನೇ ಇದು.
0: ಸೊ ಅದರ ಒಂದು ವಿಧಾನ
1: ತುಂಬ ಅದ್ಭುತವಾಗಿದೆ. ಈಗ ನಾವೆಲ್ಲ ಬರೀ ಆಯುರ್ವೇದದವರು ಹೇಳ್ತಾ ಇದ್ರು ಅಂತ ಹೇಳ್ತಾರೆ, ಅದಕ್ಕೆ ವಿರೇಚನೆ ಎಲ್ಲ ಹೇಳ್ತಾ ಇದ್ರು ಅವರು, ದೇಹ ಶುದ್ಧಿಗೆಲ್ಲ ಮಾಡ್ತೇವೆ ಅಂತ. ನೀವು ಭಾವ ವಿರೇಚನೆ ಅದಕ್ಕೆ ವಿಶೇಷವಾಗಿ ಗಮನ ಕೊಟ್ಟಿದ್ದಂಥದ್ದು. ಸೊ ವ್ಯಕ್ತಿಯನ್ನು ಬದಲು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋಂಥದ್ದು ತುಂಬ ಅದ್ಭುತವಾದ ಒಂದು ಕಲ್ಪನೆ ಕೊಟ್ಟಿದ್ದೀರಿ. ನಮಸ್ಕಾರ ನಿಮಗೆ, ಮತ್ತೆ ಮುಂದಿನ ಎಪಿಸೋಡಲ್ಲಿ ನಿಮ್ಮ ಜೊತೆಗೆ ಮಾತಾಡ್ತೇನೆ. ಇವತ್ತಿಗೆ ಇದನ್ನು ಮುಗಿಸೋಣ. ನಮಸ್ಕಾರ,
0: ಧನ್ಯವಾದಗಳು.
2: ಮನೋನಾಟಕ ಕುರಿತಾದ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀ ನಾ ಶ್ರೀನಿವಾಸ್ ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸು ಇವರಿಗೂ ಹಾಗೂ ಇವರ ಜೊತೆಗೆ ಸಂವಾದದಲ್ಲಿ ಭಾಗಿಯಾದ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀ ಜನಾರ್ದನ್ ಜಿಎಲ್ ರವರಿಗೂ ತುಂಬು ಹೃದಯದ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ.

0: सर्वेषां नमस्काराः।
1: अहम् अदिति एम् एस्।
2: अहं श्रीविद्या एम् जि।
3: अहं पद्मिनी दिवाकर्।
0: वयं मत्तूरु ग्रामस्थाः।
3: ಕಳೆದ ಸಂಡೆ ಸ್ಪಾಟ್ಲೈಟ್ ಪ್ರೋಗ್ರಾಂನಲ್ಲಿ ಮತ್ತೂರಿನ ಕಾರ್ಯಕ್ರಮವನ್ನ ನೀವೆಲ್ಲ ಕೇಳಿ ಪ್ರೋತ್ಸಾಹಿಸಿದ್ದೀರಾ.
2: ಕೇಳುಗರ ಅಪೇಕ್ಷೆಯ ಮೇರೆಗೆ ಈ ಬಾರಿ ವಿಭಿನ್ನ ಗಾಯಕರೊಂದಿಗೆ ವಿಭಿನ್ನ ಹಾಡುಗಳ ಮೂಲಕ ತಮ್ಮೆಲ್ಲರನ್ನು ರಂಜಿಸಲು ಮತ್ತೆ ಬರುತ್ತಿದ್ದೇವೆ.
1: ಇದೇ ಜುಲೈ 19 ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಡೆಯುವ ಸಂಡೇ ಸ್ಪಾಟ್ಲೈಟ್ ಪ್ರೋಗ್ರಾಂನಲ್ಲಿ ನಾವು ಮತ್ತೆ ಬರ್ತಿದ್ದೇವೆ.
0: ಕೇಳಿ ಆನಂದಿಸಿ ಪ್ರೋತ್ಸಾಹಿಸಿ.
4: ಈ ಕಾರ್ಯಕ್ರಮವನ್ನು ಜನಾರ್ದನ್ ಪೈ ಅವರು ನಡೆಸಿಕೊಡಲಿದ್ದು, ಅತಿಥಿಗಳೊಂದಿಗೆ ಮಾತನಾಡಲು ನೀವು ಕರೆ ಮಾಡಬೇಕಾದ ಸಂಖ್ಯೆ 9686090279. ಹಾಗಾದರೆ ತಪ್ಪದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಸಂಡೇ ಸ್ಪಾಟ್ಲೈಟ್ ಇದೇ ಜುಲೈ 19 ಬೆಳಗ್ಗೆ 11 ಗಂಟೆಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
5: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
6: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
7: ನಾನು ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
5: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
8: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
5: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
9: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
10: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
11: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
10: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
12: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
10: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
12: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
11: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರಣಾಳ ಶಿಶು ಕೇಂದ್ರ RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
13: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
14: ತಾಯಿ ಹಾಲು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣುವ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
13: ಪರಿಶುದ್ಧವಾದ ಹಾಲು?
15: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
16: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
17: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
18: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
17: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
19: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೀರ್ಥಹಳ್ಳಿ ತಾಲೂಕಿನ ಬೆಜ್ಜವಳಿಯಿಂದ ಕೋಣಂದೂರು ರಸ್ತೆಯಲ್ಲಿ 6 ಕಿಲೋಮೀಟರ್ ಸಾಗಿದರೆ ಕಾನನದ ನಡುವೆ ಹಸಿರು ತೋಟಗಳಿಂದ ಅಲಂಕೃತವಾದಂತಹ ಪುಟ್ಟ ಶಾಲೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತನ್ನಿಕಲ್ ಶಾಲೆ. ಸಮುದಾಯದ ಸಹಕಾರ ಪಡೆಯುವ ಕೌಶಲ್ಯ ಹೊಂದಿದ ಶಿಕ್ಷಕರು, ಅಲ್ಲಿ ಸುಂದರವಾದ ಸಭಾಂಗಣ ಹಾಗೆ ನಗುವ ಹೂವಿನ ತೋಟದೊಂದಿಗೆ ಅಲ್ಲಿಯ ಮಕ್ಕಳಲ್ಲಿ ಅಡಗಿರುವ ಸೂಕ್ತ ಪ್ರತಿಭೆಯನ್ನ ಗುರುತಿಸಿ ಪ್ರೋತ್ಸಾಹಿಸುತ್ತಿರುವಂತಹ ಶಿಕ್ಷಕರೊಂದಾಗಿರ್ಬೋದು, ಹಾಗೆ ಆ ಶಾಲಾ ಮಕ್ಕಳ ಪ್ರತಿಭೆಗೆ ವೇದಿಕೆಯಾಗಿ ಈಗ ರೇಡಿಯೋ ಶಿವಮೊಗ್ಗ ಕೂಡ ಜೊತೆಯಾಗ್ತಾ ಇದೆ. ಆ ಮೂಲಕ ಈ ಶಾಲೆಯ ಮಕ್ಕಳ ಪರಿಚಯ ಹಾಗೆ ಈ ಶಾಲೆಯ ಪರಿಚಯವನ್ನ ಈ ಶಾಲೆಯ ಶಿಕ್ಷಕರಾದಂಥ ಶ್ರೀಮತಿ ನಂದಿನಿ ಅವರು ಈ ಶಾಲೆಯ ಪರಿಚಯವನ್ನ ಮಾಡಿಕೊಡ್ತಾರೆ, ಕೇಳೋಣ.
20: ನಮ್ಮ ಶಾಲೆಯ ಹೆಸರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತನಿಕಲ್, ತೀರ್ಥಹಳ್ಳಿ ತಾಲೂಕು, ಶಿವಮೊಗ್ಗ ಜಿಲ್ಲೆ. 1955-56 ಸಾಲಿನಲ್ಲಿ ಪ್ರಾರಂಭಗೊಂಡಿದ್ದು 70 ವರ್ಷಗಳನ್ನು ಪೂರೈಸಿದ್ದು ವಜ್ರ ಮಹೋತ್ಸವವನ್ನು ಆಚರಿಸಿಕೊಂಡಿದೆ. ಪ್ರಸ್ತುತ ದ್ವಿಭಾಷಾ ಮಾಧ್ಯಮದಲ್ಲಿ ಕಳೆದ 5 ವರ್ಷಗಳಿಂದ ಮಕ್ಕಳಿಗೆ ಕನ್ನಡ ಮಾಧ್ಯಮದ ಜೊತೆಗೆ ಆಂಗ್ಲ ಮಾಧ್ಯಮದಲ್ಲೂ ಶಿಕ್ಷಣ ನೀಡಲಾಗುತ್ತಿದೆ. ಪ್ರತಿನಿತ್ಯ ಪ್ರಾರ್ಥನಾ ಅವಧಿಯಲ್ಲಿ ಭಗವದ್ಗೀತೆ ಮತ್ತು ನಿತ್ಯ ಶ್ಲೋಕಗಳನ್ನು 1 ರಿಂದ 100 ರವರೆಗೆ ವಿದುಷಿ ಶ್ರೀಮತಿ ಸುನೀತಾರವರ ಮಾರ್ಗದರ್ಶನದಲ್ಲಿ ಮಕ್ಕಳಿಗೆ ಹೇಳಿಕೊಡಲಾಗುತ್ತಿದೆ. ಪ್ರತಿ ವರ್ಷವೂ ಮಕ್ಕಳಿಗೆ ಶ್ರೀಮತಿ ಸುನೀತಾರವರು ಭಗವದ್ಗೀತೆ ಪುಸ್ತಕಗಳನ್ನು ಉಚಿತವಾಗಿ ನೀಡುತ್ತಿದ್ದಾರೆ. ಪ್ರಸ್ತುತ ಶಾಲೆಯಲ್ಲಿ 4 ಜನ ಸಹಶಿಕ್ಷಕಿಯರಿದ್ದು ಪುಟಾಣಿ ವಿಜ್ಞಾನ ಒಲಿಂಪಿಯಾಡ್ ಪರೀಕ್ಷೆಗಳನ್ನು ಪ್ರತಿ ವರ್ಷ ಬರೆಸಲಾಗುತ್ತಿದೆ. ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸುವ ಕೌಶಲ್ಯವನ್ನು ಬೆಳೆಸಲಾಗುತ್ತಿದೆ. 6 ಮತ್ತು 7ನೇ ತರಗತಿ ಮಕ್ಕಳಿಗೆ ಪ್ರಯೋಗ ಮಾಡಿಸುವ ಮೂಲಕ ವೈಜ್ಞಾನಿಕವಾಗಿ ವಿಜ್ಞಾನ ವಿಷಯವನ್ನು ಬೋಧಿಸಲಾಗುತ್ತದೆ. ಮಕ್ಕಳಿಗೆ ಕ್ರೀಡೆ, ಹಾಡು, ಕಥಕ್ ನೃತ್ಯ, ಇಂಗ್ಲಿಷ್ ಭಾಷಣ, ಸಂಭಾಷಣೆ, ನಾಟಕ, ಸಾಮೂಹಿಕ ವ್ಯಾಯಾಮಗಳಿಗೆ ತರಬೇತಿ ನೀಡಲಾಗುತ್ತಿದೆ.
19: ಧನ್ಯವಾದಗಳು ಮೇಡಮ್. ನಿಮ್ಮ ಶಾಲೆಯ ಪರಿಚಯವನ್ನು ಕೇಳಿ ತುಂಬಾ ಖುಷಿಯಾಯಿತು. ವಜ್ರ ಮಹೋತ್ಸವವನ್ನು ಆಚರಿಸಿಕೊಂಡಂತಹ ಶಾಲೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತನಿಕಲ್ ಶಾಲೆ ಎಂಬ ವಿಚಾರವನ್ನ ಕೇಳಿ, ಹಾಗೆ ನಿಮ್ಮ ಶಾಲೆಯ ಮಕ್ಕಳ ಒಂದು ಸರ್ವತೋಮುಖ ಬೆಳವಣಿಗೆಗಾಗಿ ಶ್ರಮಿಸುತ್ತಿರುವಂತಹ ಎಲ್ಲ ಶಿಕ್ಷಕ ವೃಂದದವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಈ ಶಾಲೆಯ ಮಕ್ಕಳ ಕಾರ್ಯಕ್ರಮವನ್ನ ಆಲಿಸೋಣ. 4ನೇ ತರಗತಿ ಓದ್ತಾ ಇರುವಂತಹ ತ್ರಿಷಾ ಇವರು ಒಂದು ಕವನವನ್ನ ವಾಚನ ಮಾಡ್ತಾ ಇದ್ದಾರೆ. ಕವನದ ಶೀರ್ಷಿಕೆ ಮತ್ತೆ ಮುಂಗಾರು.
3: ನನ್ನ ಹೆಸರು ತ್ರಿಷಾ, ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಈಗ ಕವನವನ್ನು ಹೇಳುತ್ತಿದ್ದೇನೆ. ಕವನದ ಶೀರ್ಷಿಕೆ ಮತ್ತೆ ಮುಂಗಾರು. ಒಮ್ಮೆ ಬಿಸಿಲಿನ ಜಳವು, ಮತ್ತೆ ಮೋಡದ ಸುಳಿವು, ಎತ್ತ ನೋಡಿದರತ್ತ ಹಕ್ಕಿಗಳ ಕಲರವವು, ಪುಟ್ಟ ಮಕ್ಕಳಿಗೆಲ್ಲ ಕತ್ತಲೆಯ ಭಯವು, ಗಗನದಲ್ಲಿ ಮೂಡುತ್ತಿದೆ ಮಿಂಚಿನ ಸುಳಿವು, ತಲೆ ಎತ್ತಿ ನೋಡಿದರೆ ಬಿತ್ತೊಂದು ಪುಟ್ಟ ಹನಿ, ಭುವಿಯಲ್ಲಿ ಶುರುವಾಯ್ತು ಮತ್ತೆ ಮುಂಗಾರು. ಬತ್ತಿದ್ದ ತೊರೆಯೆಲ್ಲ ಹೊಳೆಯಾಗಿ ಹರಿಯುತ್ತಿದೆ, ಉದುರಿದ್ದ ಮರವೆಲ್ಲ ಹಸಿರಾಗಿ ನಲಿಯುತ್ತಿದೆ. ಭಯವಿದ್ದ ರೈತನಲ್ಲಿ ನಗುವೊಂದು ಮೂಡುತ್ತಿದೆ, ಬರಡಾದ ಭೂಮಿಯಲ್ಲಿ ಬಂಗಾರ ಬೆಳೆಯುತ್ತಿದೆ. ಎಲ್ಲ ನಗುವಿನ ಹಿಂದೆ ಕಾರಣವೂ ಒಂದೇ, ಮೋಡಗಳ ಮರೆಯಿಂದ ಭೂವಿಗೆ ನೀ ಬಂದೆ. ನಿನ್ನಂತ ರಂಗದಲ್ಲಿ ಜಗವೆಲ್ಲ ನಗುತ್ತಿಹುದು, ಸೂರ್ಯನ ಬೆಳಕಲ್ಲಿ ಮಳೆಬಿಲ್ಲು ಮೂಡುತ್ತಿಹುದು. ನನ್ನ ಈ ಕವನಕ್ಕೆ ನಿನ್ನ ಅನಿಸ್ಫೂರ್ತಿ, ಮತ್ತೆ ಬಾ ಮುಂಗಾರೆ ಇನ್ನು ದಿನ ಪೂರ್ತಿ. ಧನ್ಯವಾದಗಳು.
19: ವಾವ್, ಸೂಪರ್ ಆಗಿರುವಂತಹ ಕವನವನ್ನ ವಾಚನ ಮಾಡಿದಂತಹ 4ನೇ ತರಗತಿ ಓದ್ತಾ ಇರುವಂತಹ ತ್ರಿಷಾ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ತ್ರಿಷಾ ಅವರು ಮತ್ತೆ ಮುಂಗಾರು ಎಂಬ ಕವನವನ್ನ ಎಷ್ಟು ಚೆನ್ನಾಗಿ ವಾಚನವನ್ನ ಮಾಡಿದ್ರು ಅಂದ್ರೆ, ಈ ವರ್ಷನೂ ಕೂಡ ಮತ್ತೆ ಮತ್ತೆ ಮುಂಗಾರು ಬರ್ತಾನೆ ಇರುತ್ತೆ. ಆದ್ರೆ ಈ ಮುಂಗಾರನ್ನ ನಂಬಿಕೊಂಡಿರುವಂತಹ ರೈತ ಇರಬಹುದು, ಹಾಗೆ ಭೂಮಿ ಕೂಡ ಮುಂಗಾರಿಗೆ ಹಚ್ಚ ಹಸಿರಾಗಿ ಕಣ್ಣಿಗೆ ಇಂಪನ್ನ ನೀಡುವಂತಹ ಮುಂಗಾರಿನ ಕುರಿತಾಗಿ ತ್ರಿಷಾ ಅವರು ತುಂಬಾ ಚಂದವಾದಂತಹ ಕವನವನ್ನ ವಾಚನ ಮಾಡಿದ್ರು. ಈಗ ಇದೇ ಶಾಲೆಯಲ್ಲಿ ಅಂದ್ರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತನಿಕಲ್ಲು ಶಾಲೆಯಲ್ಲಿ 3ನೇ ತರಗತಿ ಓದ್ತಾ ಇರುವಂತಹ ಸಾನ್ವಿ ಒಂದು ಹಾಡನ್ನ ಹಾಡ್ತಾರಂತೆ. ಯಾವ ಹಾಡನ್ನ ಹಾಡ್ತಾರೆ ಅಂತ ಕೇಳೋಣ ಬನ್ನಿ.
21: ನನ್ನ ಹೆಸರು ಸಾನ್ವಿ, ನಾನು 3ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು 3ನೇ ತರಗತಿಯ ತುತ್ತೂರಿ ಪದ್ಯ ಹೇಳುತ್ತಿದ್ದೇನೆ. ಬಣ್ಣದ ತಗಡಿನ ತುತ್ತೂರಿ, ಕಾಸಿಗೆ ಕೊಂಡನು ಕಸ್ತೂರಿ, ಸರಿಗಮ ಪದನಿಸ ಊದಿದನು, ಸನಿದ ಪಮಗರಿಸ ಊದಿದನು, ತನಗೆ ತುತ್ತೂರಿ ಇದೆ ಎಂದ, ಬೇರಾರಿಗೂ ಅದು ಇಲ್ಲೆಂದ. ಕಸ್ತೂರಿ ನಡೆದನು ಬೀದಿಯಲಿ, ಜಂಬದ ಕೋಳಿಯ ರೀತಿಯಲಿ, ತುತ್ತೂರಿ ಊದುತ್ತ ಕೊಳದ ಬಳಿ, ನಡೆದನು ಕಸ್ತೂರಿ ಸಂಜೆಯಲಿ, ಜಾರಿತು ನೀರಿಗೆ ತುತ್ತೂರಿ, ಗಂಟಲು ಕಟ್ಟಿತು ನೀರೂರಿ, ಸರಿಗಮ ಊದಲು ನೋಡಿದನು, ಗಗಗಗ ಸದ್ದನು ಮಾಡಿದನು, ಬಣ್ಣವು ನೀರಿನ ಪಾಲಾಯ್ತು, ಬಣ್ಣದ ತುತ್ತೂರಿ ಬೋಳಾಯ್ತು, ಬಣ್ಣದ ತುತ್ತೂರಿ ಹಾಳಾಯ್ತು, ಜಂಬದ ಕೋಳಿಗೆ ಗೋಳಾಯ್ತು. ಜಿಪಿ ರಾಜರತ್ನಂ, ಧನ್ಯವಾದಗಳು.
19: ಧನ್ಯವಾದಗಳು ಸಾನ್ವಿ. ಜಿಪಿ ರಾಜರತ್ನಂ ಅವರು ಬರೆದಂತಹ ಬಣ್ಣದ ತಗಡಿನ ತುತ್ತೂರಿ ಪದ್ಯವನ್ನ ತುಂಬಾ ಚೆನ್ನಾಗಿ ಹಾಡಿದೀಯಾ. ಈಗ ಇದೇ ಶಾಲೆಯಲ್ಲಿ 7ನೇ ತರಗತಿ ಓದ್ತಾ ಇರುವಂತಹ ಶರಣ್ಯ ಮತ್ತು ಪೂರ್ವಿ ಅವರು ಜಾನಪದ ಗೀತೆಯನ್ನ ಹಾಡ್ತಾರೆ. ಯಾವ ಜಾನಪದ ಗೀತೆಯನ್ನ ಹಾಡ್ತಾರೆ ಅಂತ ಕೇಳೋಣ ಬನ್ನಿ.
22: ನನ್ನ ಹೆಸರು ಶರಣ್ಯ, ನಾನು GHPS ತನಿಕಲ್ ಶಾಲೆಯಲ್ಲಿ 7ನೇ ತರಗತಿಯನ್ನು ಓದುತ್ತಿದ್ದೇನೆ.
23: ನನ್ನ ಹೆಸರು ಪೂರ್ವಿಕಾ, ನಾನು GHPS ತನಿಕಲ್ ಶಾಲೆಯಲ್ಲಿ 7ನೇ ತರಗತಿ ಓದುತ್ತಿದ್ದೇನೆ. ಜಾನಪದ ಗೀತೆ ಭಾಗ್ಯದ ಬಳೆಗಾರ.

ತವರೂರು ಮುತ್ತೈದೆಯಲೆ ಹೆಣ್ಣೆ ತೋರು ಬಾಳೆ ತವರೂರ ಮುತ್ತೈದೆಯಲೆ ಹೆಣ್ಣೆ ತೋರು ಬಾಳೆ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾಳಂತವ.

ತವರೂರು ಮುತ್ತೈದೆಯಲೆ ನೆನ್ನೆ ತೋರ್ಬಾರೆ ತವರೂರ ಮುತ್ತೈದೆಯಲೆ ನೆನ್ನೆ ತೋರ್ಬಾರೆ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾಣಂತವರಿಗೆ.

ತವರೂರು ಮುತ್ತೈದೆಯಲೆ ಎಣ್ಣೆ ತೋರು ಬಾರೆ ತವರೂರ ಮುತ್ತೈದೆಯಲೆ ಎಣ್ಣೆ ತೋರು ಬಾರೆ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ

ಪಡೆದವ್ವ ಮುತ್ತೈದೆಯಲೆ ಹೆಣ್ಣೆ ತೋರು ಬಾರೆ ತವರೂರ ಮುತ್ತೈದೆಯಲೆ ಹೆಣ್ಣೆ ತೋರು ಬಾರೆ ತವರೂರ ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ ಭಾಗ್ಯದ ಬಳೆಗಾರ ಹೋಗಿ ಬಾನ

0: ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳೆಗಾರ ಹೋಗಿ ಬಾನಂತವರಿಗೆ.
1: ಧನ್ಯವಾದ. ಜಾನಪದ ಗೀತೆಗಳನ್ನ ಕೇಳಿದ್ರೆ ಕೇಳ್ತಾನೆ ಇರ್ಬೇಕು ಅನ್ಸುತ್ತೆ. ಅಷ್ಟೊಂದು ಅರ್ಥಪೂರ್ಣವಾದಂತಹ ಒಂದು ಜಾನಪದ ಗೀತೆಯನ್ನ ಹಾಡಿದಂತಹ ಶರಣ್ಯ ಮತ್ತೆ ಪೂರ್ವಿಗೆ ಧನ್ಯವಾದಗಳನ್ನ ಹೇಳ್ತಾ, ಇದೇ ರೀತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತನಿಖಲ್ ಶಾಲೆಯ ಮಕ್ಕಳಿಂದ ವೈವಿಧ್ಯಮಯವಾದಂತಹ ಇನ್ನಷ್ಟು ಕಾರ್ಯಕ್ರಮಗಳು ಪ್ರಸಾರವಾಗುತ್ತೆ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಎಲ್ಲರಿಗೂ ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ನಮ್ಮ ಇವತ್ತಿನ ನಮ್ಮ ಶಾಲಾ ಪ್ರತಿಭಾ ಅಂಗಳ ವಿಶೇಷ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತನಿಕಲ್ಲು ತೀರ್ಥಹಳ್ಳಿ ತಾಲೂಕು ಈ ಶಾಲೆಯ ವಿದ್ಯಾರ್ಥಿಗಳು ಮತ್ತೆ ಮುಂಗಾರು ಎಂಬ ಕವನವನ್ನ ವಾಚನವನ್ನ ಮಾಡಿದ್ರು, ಹಾಡನ್ನ ಹೇಳಿದ್ರು, ಹಾಗೆ ಬಣ್ಣದ ತಗಡಿನ ತುತ್ತೂರಿ ಈ ಪದ್ಯವನ್ನ ಕೂಡ ಹಾಡಿದ್ರು. ಈಗ ಇದೇ ಶಾಲೆಯಲ್ಲಿ 5ನೇ ತರಗತಿ ಓದ್ತಾ ಇರುವಂತಹ ಪ್ರೀತಮ್ ಇವರು ಒಂದು ಕವನವನ್ನ ವಾಚನವನ್ನ ಮಾಡ್ತಾರೆ. ಕವನದ ಶೀರ್ಷಿಕೆ ದಾರಿದೀಪ.
3: ನನ್ನ ಹೆಸರು ಪ್ರೀತಮ್. ನಾನು 5ನೇ ತರಗತಿ GHPS ತನಿಕಲ್ ಸ್ಕೂಲ್ನಲ್ಲಿ ಓದುತ್ತಿದ್ದೇನೆ. ನಾನು ಕವನ ಹೇಳುತ್ತೇನೆ. ಈ ಕವನವನ್ನು ನನ್ನ ತಾಯಿ ಶಿಲ್ಪಾರವರು ಬರೆದಿರುತ್ತಾರೆ. ದಾರಿ ದೀಪ. ಬಳುವಳಿಯಾಗಿ ಬಂದ ಬಡತನವಲ್ಲ ಶಾಪ, ಅದು ಬದುಕನ್ನು ಪರಿಚಯಿಸುವ ದಾರಿ ದೀಪ. ಬಡತನದಲ್ಲೇ ಮೊಳಗುತ್ತಿದೆ ಸಾಧನೆಯ ಜಪ, ಬಡತನದಲ್ಲಿ ಹುಟ್ಟಿದ್ದು ಅಲ್ಲ ಪಾಪ, ಬಡತನದಲ್ಲಿ ಹುಟ್ಟಲು ಮಾಡಿರಬೇಕು ತಪ. ಏಕತೆ. ವಿವಿಧತೆಯಲ್ಲಿ ಮರೆಯಲಿ ಏಕತೆ, ನಿಸ್ವಾರ್ಥತೆಯಲ್ಲಿ ಅಳಿಯಲಿ ಅನೈತಿಕತೆ, ಸಾಮರಸ್ಯದಲ್ಲಿ ಬರೆದಿರಲಿ ಜಾತೀಯತೆ, ಆತ್ಮೀಯತೆಯಿಂದ ಸಾಗಲಿ ಏಕತೆ. ಆರೈಕೆ. ನಿನಗೆಂದೂ ಎದುರಾಗದಿರಲಿ ಸೋಲು, ಎದುರಾದರೂ ನೀ ಧೈರ್ಯದಿಂದ ಗೆಲ್ಲು, ನಿನ್ನಲ್ಲಿರುವ ಭಯವನ್ನು ಕೊಲ್ಲು, ಗೆಲುವಿನ ಸತತ ಪರಿಶ್ರಮವೇ ಬಿಲ್ಲು, ಸಾಧನೆಯೊಂದಿಗೆ ಸವಿನಗುವನ್ನು ಚೆಲ್ಲು, ಸೇರಲಿ ನಿನ್ನ ಹೆಸರು ಇತಿಹಾಸದ ಸಾಲು. ಧನ್ಯವಾದಗಳು.
2: ಪ್ರೀತಮ್ ಎಷ್ಟು ಚೆನ್ನಾಗಿ ಕವನವನ್ನ ವಾಚನ ಮಾಡ್ದ ಅಲ್ವಾ ಸ್ನೇಹಿತರೆ. ಅವರ ತಾಯಿಯೇ ಬರೆದಂತಹ ಕವನವನ್ನ ಅವರ ಮಗ ವಾಚನ ಮಾಡಿರೋದನ್ನ ಕೇಳಿದ್ರೆ ಹೆಮ್ಮೆ ಅನ್ಸುತ್ತೆ. ಯಾಕೆಂತ ಹೇಳಿದ್ರೆ ಅವರ ತಾಯಿ ತಮ್ಮ ಮನಸ್ಸಿನ ಭಾವನೆಯನ್ನ ಕವನಗಳ ರೂಪವನ್ನ ಕೊಟ್ಟು ರಚನೆಯನ್ನ ಮಾಡಿದ್ರೆ ಮಗ ಆ ಕವನಕ್ಕೆ ಜೀವವನ್ನ ತುಂಬುವಂತಹ ಕೆಲಸವನ್ನ ಪ್ರೀತಮ್ ಮಾಡಿದ್ದಾರೆ. ಪ್ರೀತಮ್ಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಇದೇ ಶಾಲೆಯ ಶಿಕ್ಷಕರು ಮಕ್ಕಳಿಗೆ ಇಂಗ್ಲಿಷ್ ಮೂಲಕ ಫನ್ ವಿತ್ ವರ್ಡ್ ಅನ್ನುವಂತಹ ಒಂದು ಗೇಮ್ ಅನ್ನ ಟೀಚರ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಏನ್ ಈ ಫನ್ ವಿತ್ ವರ್ಡ್ ಏನಿರ್ಬೋದು ಅಂತ ನೋಡೋಣ.
4: ಫನ್ ವಿತ್ ವರ್ಡ್ಸ್, ದಿಸ್ ಈಸ್ ಅ ಸ್ಮಾಲ್ ಆಕ್ಟಿವಿಟಿ. ಲೆಟ್ಸ್ ಸ್ಟಾರ್ಟ್. ಹೂ ಆರ್ ಯು and what do you do?
5: We are birds. We jump and sing.
4: Who are you and what do you do?
5: We are monkeys. We jump and sing.
4: Who are you and what do you do?
5: We are dogs. We run and bark.
4: Who are you and what do you do?
5: We are cats. We jump and bark.
4: Who are you and what do you do?
5: We are elephants. We run and bark.
4: Who are you? And what do you do?
5: We are lions. We roar and
4: hunt. Thank you.
2: ವಾವ್, ಸೂಪರ್. ಇಂಗ್ಲಿಷ್ ಕಲಿಕೆಯನ್ನ ಕೂಡ ಎಷ್ಟು ಕ್ರಿಯೇಟಿವ್ ಆಗಿ ಮಾಡಬಹುದು ಎಂಬುದನ್ನ ಶಿಕ್ಷಕರು ಮಕ್ಕಳ ಜೊತೆ ಸೇರಿ ಮಾಡಿ ತೋರಿಸಿದ್ದಾರೆ. ಶಿಕ್ಷಕರಿಗೆ ಮತ್ತೆ ಮಕ್ಕಳಿಗೆ ಧನ್ಯವಾದಗಳನ್ನ ಹೇಳ್ತಾ ಇದೇ ಶಾಲೆಯಲ್ಲಿ 4ನೇ ತರಗತಿ ಓದ್ತಾ ಇರುವಂತಹ ನಯನ್ ಕುಮಾರ್ ಇವರು ಕನ್ನಡ ಪದ್ಯ ಕನ್ನಡ ಮನ ಹರಕೆ ಇದು ಮರೆಯದಿರು ಚಿನ್ನ ಈ ಪದ್ಯವನ್ನ ಹಾಡ್ತಾರೆ, ಕೇಳೋಣ.
6: ನನ್ನ ಹೆಸರು ನಯನ್ ಕುಮಾರ್. ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಪಾಠವೊಂದು ಕನ್ನಡಮ್ಮನ ಹರಕೆ ಪದ್ಯ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡ

ಅಪ್ಪುಗೆ ಅಂತೆ ಬಲು ಸೊಗಸು ಮೇಗೆ, ಬಲು ಸೊಗಸು ಮೇಗೆ, ಬಲು ಸೊಗಸು ಮೇಗೆ, ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಗುರುವಿನೋಣುಡಿಯಂತೆ ಶ್ರೇಯಸ್ಸು ಬಾಳ್ಗೆ, ತಾಯ್ನುಡಿಗೆ ದುಡಿದು ಮಡಿ ಇಹ ಪರಗಳೇಳ್ಗೆ.

0: ಬೇಡುವೆನು ನಿನ್ನ ಕನ್ನಡ ಮನಹರಕೆ ಮರೆಯದಿರು ಚಿನ್ನ, ಮರೆಯದಿರು ಚಿನ್ನ, ಮರೆಯದಿರು ಚಿನ್ನ, ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ, ಮರತೆಯಾದರೆ ಅಯ್ಯೋ ಮರೆತಂತೆ ನನ್ನ, ಹೋರಾಡು ಕನ್ನಡಕ್ಕೆ ಕಲಿಯಾಗಿರನ್ನ, ಕಲಿಯಾಗಿರನ್ನ, ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಕವಿ ಕುವೆಂಪು, ಧನ್ಯವಾದಗಳು.
1: ಕನ್ನಡವೆಂದರೆ ಅದೊಂದು ಕೇವಲ ಭಾಷೆಯಲ್ಲ, ಕನ್ನಡವೆಂದರೆ ಅದೊಂದು ನಮ್ಮ ಉಸಿರು ಅಂತ ಕನ್ನಡಾಂಬೆಯ ಕುರಿತಾದಂತಹ ಒಂದು ಹಾಡನ್ನ ನಯನ್ ಕುಮಾರ್ ಅವರು ತುಂಬಾ ಚೆನ್ನಾಗಿ ಹಾಡಿದ್ರು. ಈಗ ಇದೇ ಶಾಲೆಯ ವಿದ್ಯಾರ್ಥಿಗಳಾದಂತಹ ತ್ರಿಷಾ ಮತ್ತೆ ನಯನ್ ಕುಮಾರ್ ಇಬ್ರು ನಾವು ಕನ್ನಡ ಮಾತ್ರ ಅಲ್ಲ ಇಂಗ್ಲಿಷ್ ಅನ್ನ ಕೂಡ ಸರಳವಾಗಿ ಸರಾಗವಾಗಿ ಮಾತನಾಡಬಲ್ಲೆವು ಅಂತ ಹೇಳಿ ಈಗ ಒಂದು ಪುಟ್ಟ ಸಂಭಾಷಣೆಯನ್ನ ಇಂಗ್ಲಿಷ್ ನಲ್ಲಿ ಮಾಡ್ತಾ ಇದ್ದಾರೆ, ಕೇಳೋಣ ಬನ್ನಿ.
2: ಐ ಆಮ್ ತ್ರಿಷಾ.
3: I am Nayan Kumar.
2: Now we are going to present telephone conversation.
3: Hello, is this Trisha?
2: Hello, who is speaking?
3: I am Nayan speaking.
2: Hello Nayan.
3: How are you Trisha?
2: I am good. How are you?
3: I am also good. Why were you absent today?
2: I had headache in the morning.
3: Are you better now?
2: Yes Nayan, thank you.
3: Okay, bye.
2: Bye bye, see you tomorrow.
3: Thank you very much.
1: ನಾವು ಸರ್ಕಾರಿ ಶಾಲೆಯ ಮಕ್ಕಳು ಕೂಡ ಯಾರಿಗೇನು ಕಮ್ಮಿ ಇಲ್ಲ, ನಾವು ಕೂಡ ಇಂಗ್ಲಿಷ್ ಅನ್ನ ಮಾತನಾಡಬಲ್ಲೆವು, ನಿರರ್ಗಳವಾಗಿ ಸ್ಪಷ್ಟವಾಗಿ ಮಾತನಾಡುವ ಶಕ್ತಿ ನಮಗೂ ಸಹ ಇದೆ ಎಂಬುದನ್ನ ತಿಳಿಸಿಕೊಟ್ಟಿದ್ದಾರೆ ನಯನ್ ಮತ್ತೆ ತ್ರಿಷಾ. ಇವರಿಬ್ಬರಿಗೂ ಧನ್ಯವಾದಗಳನ್ನ ಹೇಳ್ತಾ ಈಗ ಇದೇ ಶಾಲೆಯಲ್ಲಿ ಮೂರನೇ ತರಗತಿ ಓದ್ತಾ ಇರುವಂತಹ ಶ್ರಾವಣಿ ಒಂದು ಕಥೆಯನ್ನ ಹೇಳ್ತಾಳೆ. ಯಾವ ಕಥೆಯನ್ನ ಹೇಳ್ತಾಳೆ ಅಂತ ಕೇಳೋಣ.
4: ನನ್ನ ಹೆಸರು ಶ್ರಾವಣಿ, ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಕಥೆಯನ್ನು ಹೇಳುತ್ತಿದ್ದೇನೆ. ಸಿಂಹದ ದುರಾಸೆ. ಸಿಂಹವೊಂದು ಬಹಳ ಹಸಿದಿತ್ತು. ಅದು ಆಹಾರಕ್ಕಾಗಿ ಅಲೆದಾಡುತ್ತಿತ್ತು. ಆಯಾಸಗೊಂಡು ಮರದ ಕೆಳಗೆ ಬಂದು ಮಲಗಿತ್ತು. ಅಲ್ಲಿಯೇ ಸಮೀಪದಲ್ಲಿ ಇದ್ದ ಒಂದು ಮೊಲವನ್ನು ನೋಡಿತು. ಮೊಲವನ್ನು ಹಿಡಿಯಲು ಹೊರಟಿತು. ಅದೇ ವೇಳೆಗೆ ಸಮೀಪದಲ್ಲಿ ಒಂದು ಜಿಂಕೆಯನ್ನು ನೋಡಿತು. ಕೂಡಲೇ ತನ್ನ ಮನಸ್ಸನ್ನು ಬದಲಾಯಿಸಿತು. ಜಿಂಕೆಯನ್ನು ಹಿಡಿಯಲು ಓಡಿತು. ಜಿಂಕೆಯು ತುಂಬಾ ವೇಗವಾಗಿ ಓಡಿತು. ಮೊಲವನ್ನಾದರೂ ಹಿಡಿಯೋಣ ಎಂದು ಹಿಂತಿರುಗಿತು. ಆದರೆ ಮಲಗಿದ ಮೊಲವೂ ಹೊರಟೋಗಿತ್ತು. ಸಿಂಹಕ್ಕೆ ಆಹಾರ ಸಿಗದೆ ನಿರಾಸೆ ಆಯಿತು. ಈ ಕಥೆಯ ನೀತಿ ಅತಿ ಆಸೆ ಗತಿಗೇಡು. ಧನ್ಯವಾದಗಳು.
1: ಶ್ರಾವಣಿ ಹೇಳಿದಂತಹ ಕತೆ ಚೆನ್ನಾಗಿತ್ತಲ್ವಾ? ಅತಿ ಆಸೆ ಗತಿಗೇಡು ಎನ್ನುವಂತಹ ಒಂದು ಕಥೆಯನ್ನ ಕೇಳಿದ್ವಿ. ಇದೇ ರೀತಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತನಿಕಲ್ ಶಾಲೆಯ ವಿದ್ಯಾರ್ಥಿಗಳಿಂದ ಇನ್ನಷ್ಟು ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳು ಮೂಡಿ ಬರುತ್ತೆ. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ವಿಶೇಷ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ, ನಾನ್ ದೊಡ್ಡಾಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
1: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
0: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
1: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
2: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
1: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
3: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
4: ಹೂನೆ, ರೆಡಿ ಆಗ್ತಾ ಇದೆ.
3: ಏ ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
5: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
7: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ನೇಹಿತರೆ, ನಮ್ಮ ಇವತ್ತಿನ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತನಿಕಲು ಈ ಶಾಲೆಯ ವಿದ್ಯಾರ್ಥಿಗಳಿಂದ ಹಲವು ಮನರಂಜನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ವಿ. ಈಗ ಸಹ ಇನ್ನಷ್ಟು ಕಾರ್ಯಕ್ರಮಗಳನ್ನ ಕೇಳೋಣ. ಈಗ ಇದೇ ಶಾಲೆಯ ವಿದ್ಯಾರ್ಥಿಗಳಿಂದ ಪರಿಸರ ಜಾಗೃತಿಯ ಕುರಿತಾದಂತಹ ಒಂದು ನಾಟಕವನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ, ಕೇಳೋಣ ಬನ್ನಿ.
8: ನನ್ನ ಕನಸು ಎಂಬ ಪುಟ್ಟ ನಾಟಕ ಮಾಡುವುದರ ಮೂಲಕ ಪರಿಸರ ಸಂರಕ್ಷಣೆ ಬಗ್ಗೆ ಅರಿವು ಮೂಡಿಸುವುದು ನನ್ನ ಪಾತ್ರ ಮೊಲ.
9: ನನ್ನ ಹೆಸರು ತ್ರಿಷಾ, ನನ್ನ ಪಾತ್ರ ಅಮ್ಮ.
10: ನನ್ನ ಹೆಸರು ಶ್ರೀರಕ್ಷ, ನನ್ನ ಪಾತ್ರ ದರಿ.
11: ನನ್ನ ಹೆಸರು ಸ್ವಾಮಿ, ನನ್ನ ಪಾತ್ರ ಜಿಂಕೆ.
12: ನನ್ನ ಹೆಸರು ಲೇಖನ್, ನನ್ನ ಪಾತ್ರ ಕಾಗೆ.
13: ನನ್ನ ಹೆಸರು ನಯನ್ ಕುಮಾರ್, ನನ್ನ ಪಾತ್ರ ಮಾನವ.
14: ನನ್ನ ಹೆಸರು ಪ್ರಜ್ಞಾನ್, ನನ್ನ ಪಾತ್ರ ಕಡುಹೊಂದಿ.
15: ನನ್ನ ಹೆಸರು ಯಶ, ನನ್ನ ಪಾತ್ರ ಕೋತಿ.
16: ಒಂದು ದಟ್ಟವಾದ ಕಾಡು, ವಿಶಾಲ ಪ್ರದೇಶದಲ್ಲಿ ಬೆಳೆದಿರುವ ಎತ್ತರವಾದ ಮರ ಗಿಡಗಳು, ಮರಗಳನ್ನು ಬಳಸಿ ಮುಗಿಲೆತ್ತರಕ್ಕೆ ಹಬ್ಬುತ್ತಿರುವ ಬಳ್ಳಿಗಳು, ಹಸಿರಿನ ನಡುವೆ ಬಣ್ಣದ ಚಿತ್ತಾರ ಮೂಡಿಸಿರುವ ಹೂ ಹಣ್ಣುಗಳು, ದುಂಬಿಯ ಝೀಂಕಾರ ಪಕ್ಷಿಗಳ ಕಲರವ, ನಡುವೆ ತೇಲಿ ಬರುತ್ತಿರುವ ಕೋಗಿಲೆಯ ಧ್ವನಿ, ಜುಳುಜುಳು ಹರಿಯುತ್ತಿರುವ ಝರಿಯ ನಿನಾದ. ಇಂತಹ ಸುಂದರ ಪರಿಸರವು ಪ್ರಾಣಿ ಪಕ್ಷಿಗಳಿಗೆ ನೆಮ್ಮದಿಯ ಆಶ್ರಯ ತಾಣವಾಗಿತ್ತು. ಒಂದು ಮುಂಜಾನೆ ಕಾಡಿನ ಕಲರವದ ನಡುವೆ ಹೆಜ್ಜೆಯ ಸಪ್ಪಳವು ಪ್ರಾಣಿಗಳ ಕಿವಿಯನ್ನು ನಿಮಿರುವಂತೆ ಮಾಡಿತು. ಏನೆಂದು ನೋಡುವಷ್ಟರಲ್ಲಿ ಮರದ ಬುಡಕ್ಕೆ ಬಿದ್ದ ಹೊಡೆತದಿಂದ ಪಕ್ಷಿಗಳು ಚೀರುತ್ತ ಹಾರಿದವು. ಸನಿಹದಲ್ಲಿದ್ದ ಪ್ರಾಣಿಗಳು ಭಯ ಮಿಶ್ರಿತ ಕುತೂಹಲದಿಂದ ಯಾರದು ಎಂದು ತಿರುಗಿ ನೋಡಿದವು. ಮಾನವನನ್ನು ಕಂಡು ಸಿಟ್ಟುಗೊಂಡು ವಾದಕ್ಕೆ ಮುಂದಾದವು. ಮೊಲ:
17: ಏ ಮಾನವ, ನಿನಗಿನ್ನು ಬುದ್ಧಿ ಬರಲಿಲ್ಲವೇ? ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿವೆ, ಆದರೂ ಕಾಡಿನ ನಾಶಕ್ಕೆ ಮುಂದಾಗಿರುವೆಯಲ್ಲ. ಛೀ, ಅವಿವೇಕಿ!
16: ಕೊಡಲಿಯನ್ನು ಎಗಲ ಮೇಲಿಟ್ಟು ಗತ್ತಿನಿಂದ ಮಾನವ ಹೇಳಿದನು:
17: ಅಂಜುಪುರಕ ಪ್ರಾಣಿಯೇ, ನೀನು ಮಾನವನನ್ನು ಅವಿವೇಕಿ ಎನ್ನುವೆಯ? ನಮ್ಮ ಬುದ್ಧಿವಂತಿಕೆ ನಿನಗೇನು ಗೊತ್ತು?
16: ಚಿಂಕೆ:
17: ಹೇಳಪ್ಪ, ನಿಮ್ಮ ಜಾಣತನವನ್ನು ನಾವು ಸ್ವಲ್ಪ ತಿಳಿಯುತ್ತೇವೆ.
16: ಮಾನವ:
17: ಆಕಾಶದಲ್ಲಿ ಹಾರುವ ವಿಮಾನ, ನೀರಿನ ಮೇಲೆ ಚಲಿಸುವ ದೋಣಿ, ಹಡಗುಗಳನ್ನು ಸೃಷ್ಟಿಸಿದ್ದೇವೆ. ಇದಿಷ್ಟು ಸಾಕಲ್ಲವೇ ನಮ್ಮ ಬುದ್ಧಿವಂತಿಕೆಗೆ?
16: ಕತ್ತನ್ನು ಮೇಲೆತ್ತಿ ಮುದಲಿಸುತ್ತಾ ನರಿ:
10: ಪಕ್ಷಿಯನ್ನು ನೋಡಿ ವಿಮಾನ, ಜಲಚರಗಳನ್ನು ದೋಣಿ, ಹಡಗುಗಳನ್ನು ನಿರ್ಮಿಸಿರುವೆ, ಇದರಲ್ಲಿ ನಿಮ್ಮ ಸಂತಿಕೆ ಏನು?
16: ನರಿಯ ಮಾತಿಗೆ ಮಂಕಾದ ಮಾನವ ತೋರ್ಪಡಿಸಿಕೊಳ್ಳದೆ:
17: ಸುಂದರವಾಗಿ ಕಾಣಲು ಉಡುಗೆ ತೊಡುಗೆಗಳನ್ನು ಸೃಷ್ಟಿಸಿದ್ದೇನೆ. ನಿಮಗಿದು ತಿಳಿಯದೆ?
16: ಜಿಂಕೆ:
10: ಮೊದಲಿಗೆ ನಮ್ಮ ಚರ್ಮವನ್ನು ಧರಿಸಿದ್ದುದನ್ನು ನೆನಪಿಸಿಕೋ. ನಿಮ್ಮ ಬಟ್ಟೆಯಲ್ಲೇನು ವಿಶೇಷ? ಪ್ರಾಣಿ ಪಕ್ಷಿಗಳ ಕೀಟಗಳ ಮೈಬಣ್ಣಕ್ಕೆ ಮನಸೋತು ನಮ್ಮ ಸುಂದರವಾಗಿ ಕಾಣಲು ಬಟ್ಟೆಯನ್ನು ಸಿದ್ಧಪಡಿಸಿರುವೆ. ಸಹಜ ಸೌಂದರ್ಯ ನಮ್ಮದು ತಿಳಿಯಿತೆ.
16: ಕೊಂಬೆಯನ್ನು ಹಿಡಿದು ಜೋತಾಡುತ್ತಾ:
10: ಜಿಂಕೆಯ ಕಣ್ಣಿನಂತಹ ಕಣ್ಣು, ನವಿಲಿನ ನಡಿಗೆಯಂತಹ ನಡಿಗೆ, ಕೋಗಿಲೆಯ ದನಿಯಂತಹ ದನಿ ಇರಬೇಕು.
15: ಇದೆಲ್ಲ ಹೇಳುವ ನೀ ಸುಂದರವೋ ಅಥವಾ ನಾವು ಸುಂದರವೋ?
16: ಗುಟರು ಹಾಕುತ್ತಾ ಕಾಡು ಹಂದಿ,
18: ಅಗತ್ಯ ವಸ್ತುಗಳನ್ನು ಉತ್ಪಾದಿಸುವ ನಿಮ್ಮ ಕಾರ್ಖಾನೆಗಳು ಹೊಗೆ ಮತ್ತು ಕಲ್ಮಶವನ್ನು ಹೊರಹಾಕುತ್ತವೆ. ಇದರಿಂದ ಗಾಳಿ, ಮಣ್ಣು, ನೀರು ಮಲಿನವಾಗುತ್ತವೆ. ಇದೇಕೆ ನಿನಗೆ ತಿಳಿಯುತ್ತಿಲ್ಲ?
16: ಪ್ರಾಣಿಗಳ ಒಗ್ಗಟ್ಟು ಮತ್ತು ಬುದ್ಧಿವಂತಿಕೆಯನ್ನು ಕಂಡ ಮಾನವನಿಗೆ ತಾನು ಸೋಲುತ್ತಿರುವುದು ಮನವರಿಕೆಯಾಯಿತು. ಆದರೂ ತೋರ್ಪಡಿಸಿಕೊಳ್ಳದೆ
19: ಬಯಲಿನಲ್ಲಿ ವಾಸ ಮಾಡುವ ನಿಮಗೇನು ಗೊತ್ತು? ನಾವು ಕಟ್ಟಿರುವ ಸುಂದರವಾದ ಮನೆಗಳ ಬಗ್ಗೆ ಬಂದು ನೋಡಿ, ನಮ್ಮ ಬುದ್ಧಿವಂತಿಕೆ ತಿಳಿಯುತ್ತದೆ.
16: ಹಾಗೆ
15: ಗಿಜಗನ ಗೂಡು, ಜೇನುಗೂಡು, ಗೆದ್ದಲುಗಳು ಕಟ್ಟುವ ಉತ್ತಗಳು ಎಷ್ಟು ಸುಂದರ, ಸುರಕ್ಷಿತ. ಕಸದಿಂದ ಮಾಡಿರುವ ನಮ್ಮ ಸಾಧನೆ ಮುಂದೆ ಪ್ರಕೃತಿಯ ನಾಶದ ನಿಮ್ಮ ಸಾಧನೆ ಶೂನ್ಯ.
16: ಪ್ರಾಣಿ ಪಕ್ಷಿಗಳ ಬುದ್ಧಿವಂತಿಕೆಗೆ ಮಾನವ ಬೆರಗಾದ ಆಶ್ಚರ್ಯದಿಂದ.
19: ನಿಮಗೆ ಇದೆಲ್ಲ ಹೇಗೆ ತಿಳಿಯಿತು?
16: ಬಳಕುತ್ತ ಕೊಕ್ಕರೆ,
15: ನಮ್ಮಲ್ಲಿ ಕೆಲವರು ವರ್ಷದಲ್ಲಿ ಹಲವು ತಿಂಗಳು ದೇಶ ವಿದೇಶಕ್ಕೆ ವಲಸೆ ಹೋಗುತ್ತೇವೆ. ಅಲ್ಲಿ ಗೆಳೆಯರೊಂದಿಗೆ ಚರ್ಚಿಸುತ್ತೇವೆ. ನಿನಗಿದು ತಿಳಿಯದೆ?
16: ಸಹನೆಯಿಂದ ಆಲಿಸುತ್ತಿದ್ದ ಮರವು,
20: ಏ ಮಾನವ, ನೀನು ಏನೇ ಮಾಡಿದರೂ ಅಥವಾ ಮುಂದೆ ಮಾಡಿದರೂ ಅದು ಈ ಪ್ರಕೃತಿಯ ಪ್ರಭಾವದಿಂದ, ಪ್ರಕೃತಿ ಅಂಗವಾದ ಕಾಡಿನ ನಾಶದಿಂದ, ನಿನ್ನ ಸಂತತಿಯ ನಾಶವೆಂಬುದನ್ನು ಮೊದಲು ಅರಿತಿಕೋ. ಕಾಡಿನ ಸಂರಕ್ಷಣೆಗೆ ಮುಂದಾಗು. ಸಾಲು ಮರದ ತಿಮ್ಮಕ್ಕನ ನೋಡಿ ಕಲಿ. ನೀನು ಬದುಕುವ ಜೊತೆಗೆ ಪ್ರಕೃತಿಯ ಉಳಿವಿಗೆ ನಿನ್ನ ಬುದ್ಧಿವಂತಿಕೆಯನ್ನು ತೋರಿಸು. ಹೇಳು, ಎಚ್ಚರಗೊಳ್ಳು, ಸಮಯ ಮೀರುವ ಮುನ್ನ ಎದ್ದೇಳು.
16: ಅಮ್ಮ,
15: ರಾಜು ಏಳೋ, ಶಾಲೆಗೆ ತಡವಾಗುತ್ತೆ.
16: ಏಳು ಎದ್ದೇಳು ಎಂಬ ಕೂಗಿಗೆ ರಾಜು ಎಚ್ಚರಗೊಂಡು ಹಾಸಿಗೆ ಮೇಲೆ ಕುಳಿತ. ರಾಜು,
15: ಅಮ್ಮ ಅಮ್ಮ, ನನಗೆ ಕನಸು ಬಿದ್ದಿತ್ತು. ಎಂತ ಕನಸು ಗೊತ್ತಾ? ಕಾಡಿನಲ್ಲಿ ಪ್ರಾಣಿಗಳೆಲ್ಲ ಸೇರಿ ಮರ ಕಡಿಯಲು ಹೋದ ಮನುಷ್ಯನ ಮನ ಪರಿವರ್ತನೆ ಮಾಡಿದ್ದವು. ಅಲ್ಲಿ ಎಷ್ಟೆಲ್ಲ ಪ್ರಾಣಿಗಳಿದ್ದವು ಗೊತ್ತಾ?
16: ಅಮ್ಮ,
15: ಹೌದಾ? ನಿಜವಾಗಿಯೂ ಇದು ಒಳ್ಳೆಯ ಕನಸೆ. ರಾಜು, ನಿನ್ನೆ ರಾತ್ರಿ ಕಾಡಿನ ಕಥೆ ಓದಿ ಮಲಗಿದ್ದೀಯಲ್ಲ, ಅದಕ್ಕೆ ಈ ರೀತಿ ಕನಸು ಬಿದ್ದಿದೆ. ನಾವು ಪ್ರಾಣಿಗಳಿಂದ ಕಲಿಯೋದು ಬಹಳಷ್ಟಿದೆ. ನೋಡು, ಆ ಕೋಳಿ ಕೂಗಿ ಎಲ್ಲರನ್ನು ಎಚ್ಚರಿಸುತ್ತಿದೆ. ಹೇಳು ಬೇಗ.
21: ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ. ಧನ್ಯವಾದಗಳು.
5: ಎಷ್ಟು ಅರ್ಥಪೂರ್ಣವಾದಂತಹ ನಾಟಕವನ್ನ ಕೇಳಿದ್ರಿ ಅಲ್ವಾ ಸ್ನೇಹಿತರೆ? ಕೋಟ್ಯಾಂತರ ವರ್ಷಗಳ ಹಿಂದೆ ಬಂದಂತಹ ಪ್ರಾಣಿ ಪಕ್ಷಿಗಳು ಈ ಪರಿಸರವನ್ನ ಸಂರಕ್ಷಣೆಯನ್ನ ಮಾಡ್ತಾ ಇದೆ. ಒಂದಲ್ಲ ಒಂದು ರೀತಿಯಲ್ಲಿ ಪರಿಸರಕ್ಕೆ ತನ್ನದೇ ಆದಂತಹ ಕೊಡುಗೆಯನ್ನ ನೀಡ್ತಾ ಇದೆ. ಆದ್ರೆ ಮನುಷ್ಯ ತನ್ನ ಆಸೆಗೆ ದುರಾಸೆಯಿಂದಾಗಿ ಪರಿಸರವನ್ನ ನಾಶ ಮಾಡ್ತಾ ಹೋಗ್ತಾ ಇದ್ದಾನೆ. ಅದರಿಂದ ಪರಿಸರಕ್ಕೆ ಮನುಷ್ಯ ಅಗತ್ಯ ಇಲ್ಲ. ಆದ್ರೆ ನಮ್ಮೆಲ್ಲರಿಗೂ ಕೂಡ ಪರಿಸರ ಬಹಳ ಮುಖ್ಯವಾದದ್ದು. ಅಂತಹ ಪರಿಸರವನ್ನ ಉಳಿಸಿ ಬೆಳೆಸೋಣ. ಅರ್ಥಪೂರ್ಣವಾದಂತಹ ನಾಟಕವನ್ನ ಪ್ರಸ್ತುತಪಡಿಸಿದಂತಹ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತನಿಕಲ್ ಶಾಲೆಯ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ, ಇದೇ ರೀತಿ ಇನ್ನಷ್ಟು ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳು ಪ್ರಸಾರವಾಗುತ್ತೆ. ಅದಕ್ಕೂ ಮೊದಲು ಒಂದು ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವಲ್. ಭೇಟಿ ಕೊಡಿ ಮೈತ್ರಿ ಮೈಚುವಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವಲ್.
1: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ

0: ಬಾನುಲಿ ಸ್ನೇಹಿತರೆ, ನಮ್ಮ ಇವತ್ತಿನ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತನಿಕಲು ಈ ಶಾಲೆಯ ವಿದ್ಯಾರ್ಥಿಗಳಿಂದ ಹಲವು ಮನರಂಜನೆಯ ಕಾರ್ಯಕ್ರಮಗಳನ್ನ ಕೇಳ್ತಾ ಇತ್ತು. ಈಗ ಸಹ ಇನ್ನಷ್ಟು ಕಾರ್ಯಕ್ರಮಗಳನ್ನ ಕೇಳೋಣ. ಈಗ ಇದೇ ಶಾಲೆಯಲ್ಲಿ 7ನೇ ತರಗತಿ ಓದ್ತಾ ಇರುವಂತಹ ಪೂರ್ವಿಕ ಅವರು ಗುರುವಿಗೆ ಸಂಬಂಧಿಸಿದಂತಹ ಒಂದು ಕವನವನ್ನ ವಾಚನ ಮಾಡ್ತಾರೆ, ಕೇಳೋಣ.
1: ನನ್ನ ಹೆಸರು ಪೂರ್ವಿಕ. ನಾನು GHPS ತನಿಖಾ ಶಾಲೆಯಲ್ಲಿ 7ನೇ ತರಗತಿ ಓದುತ್ತಿದ್ದೇನೆ. ಕವಿತೆ ಗುರುವಿಗೆ ನಮನ. ಚರಣ ಕಮಲಗಳಿಗೆ ವಂದನೆ, ಮಾಡಿರುವೆ ಎಂದು ನಿಂದನೆ. ಜ್ಞಾನ ನೀಡಿ ನಮ್ಮನ್ನು ಕಾವನೆ, ಗುರುವೇ ದೇವನೆಂಬ ಭಾವನೆ. ಜ್ಞಾನ ಜ್ಯೋತಿಯನ್ನು ಬೆಳಗಿಸುವ, ಅಂಧಕಾರವ ದೂರ ಓಡಿಸುವ, ಅಕ್ಕರೆಯ ಕೊಡುವ ಗುರುವ. ನೀಡು ನೆನೆಯುವಂತ ಮನವ, ಶಿಲೆಯೂ ಆಗುವುದು ಶ್ರಮದ ಶಿಲ್ಪ. ಸಾಧನೆಗೆ ನೀಡುವೆ ಕಾಯಕಲ್ಪ, ಅಮರನಾಗುವನು ನಿನ್ನಿಂದ ಅಲ್ಪ. ನಿನಗಿಲ್ಲ ಭೇದ ಭಾವವು ಸ್ವಲ್ಪ. ಧನ್ಯವಾದಗಳು.
0: ಕತ್ತಲೆಯಿಂದ ಬೆಳಕಿನೆಡೆ ಕೊಂಡೊಯ್ಯುವಂತಹ ಶಕ್ತಿ ಇರುವಂತಹ ಗುರುವಿನ ಕುರಿತಾದಂತಹ ಒಂದು ಕವಿತೆಯನ್ನ ಪೂರ್ವಿಕ ಅವರು ತುಂಬಾ ಚೆನ್ನಾಗಿ ವಾಚನವನ್ನ ಮಾಡಿದ್ರು. ಪೂರ್ವಿಕ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಇದೇ ಶಾಲೆಯ ವಿದ್ಯಾರ್ಥಿಗಳಾದ ಪ್ರಸ್ತುತಿ, ಪೂರ್ವಿ, ವಿನಂತಿ, ಶರಣ್ಯ, ಅದ್ವಿತ್, ಆಕಾಶ್, ಅನು, ಶಶಾಂಕ್, ಪ್ರಣಾಮ್, ವಿಕಾಸ, ಕವಿತಾ ಈ ಎಲ್ಲ ಮಕ್ಕಳು ಸೇರಿ ಭಗವದ್ಗೀತೆಯ 12ನೇ ಅಧ್ಯಾಯವನ್ನ ಪ್ರಸ್ತುತಪಡಿಸ್ತಾರೆ, ಕೇಳೋಣ ಬನ್ನಿ.

ಭಗವದ್ಗೀತೆಯ ಅಧ್ಯಾಯವನ್ನ ಪ್ರಸ್ತುತಪಡಿಸಿದಂತ ಎಲ್ಲ ಮಕ್ಕಳಿಗೂ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ನಮ್ಮ ಶಾಲಾ ಪ್ರತಿಭಾ ಅಂಗಳ ವಿಶೇಷ ಕಾರ್ಯಕ್ರಮದಲ್ಲಿ ತೀರ್ಥಹಳ್ಳಿ ತಾಲೂಕು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತನ್ನಿಗಲ್ಲು ಶಾಲೆಯ ವಿದ್ಯಾರ್ಥಿಗಳು ಭಾಗವಹಿಸಿದ್ರು. ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನ ಹೇಳ್ತಾ ಈ ಕಾರ್ಯಕ್ರಮ ನಡೆಸುವುದಕ್ಕೆ ಮುಖ್ಯವಾಗಿ ಸಹಕರಿಸಿದಂತ ಶಾಲೆಯ ಮುಖ್ಯೋಪಾಧ್ಯಾಯರಾದಂಥ ಮಧುಪ ಇಎಚ್ ಇವರಿಗೆ, ಹಾಗೆ ಶಾಲೆಯ ಶಿಕ್ಷಕರಾದಂಥ ನಂದಿನಿ ಎಸ್ಎನ್, ಅಶ್ವಿನಿ ಎಸ್, ರೂಪಶ್ರೀ ಈ ಎಲ್ಲ ಶಿಕ್ಷಕರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ, ಹಾಗೆ ಶಾಲೆಯ ಎಸ್ಟಿಎಂಸಿ ಸದಸ್ಯರಿರ್ಬೋದು, ಶಾಲೆಯ ಬೋಧಕ ಮತ್ತು ಬೋಧಕೇತರ ವರ್ಗ ಇರ್ಬೋದು, ಹಾಗೆ ಪೋಷಕವೃಂದದವರಿಗೆ, ಶಾಲೆಯ ಮಕ್ಕಳಿಗೆ, ಎಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ಹೇಳ್ತಾ, ಬೆಳೆಯುವ ಸಿರಿ ಮೊಳಕೆಯಲ್ಲೇ ಎಂಬ ಮಾತಿನಂತೆ ಮಕ್ಕಳಲ್ಲಿ ಚಿಕ್ಕ ವಯಸ್ಸಿನಲ್ಲಿಯೇ ಇರುವಂತಹ ಪ್ರತಿಭೆಯನ್ನ ಹೊರಹಾಕೋದಕ್ಕೆ ವೇದಿಕೆಯಾಗಿರೋದು ಶಾಲೆ. ಶಾಲೆಯ ಜೊತೆಗೆ ನಮ್ಮ ರೇಡಿಯೋ ಶಿವಮೊಗ್ಗ ಸಹ ನಮ್ಮ ಶಾಲಾ ಪ್ರತಿಭಾ ಅಂಗಳ ಎಂಬ ವಿಶೇಷ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳುವ ಮೂಲಕ ಪ್ರತಿ ಭಾನುವಾರ ಬೆಳಿಗ್ಗೆ 8-9 ಗಂಟೆಯವರೆಗೆ ಪ್ರಸಾರವಾಗುವಂತಹ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಶಾಲೆಯ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ಒಂದು ವೇದಿಕೆಯಾಗಿ ಸಾರ್ ಕೊಡಲಿದೆ ನಮ್ಮ ರೇಡಿಯೋ ಶಿವಮೊಗ್ಗ. ನಿಮ್ಮ ಶಾಲೆಯಲ್ಲಿರುವಂತಹ ಮಕ್ಕಳಿಗೂ ಕೂಡ ಇದೇ ರೀತಿಯ ಅವಕಾಶಗಳು ಬೇಕಿದ್ದರೆ ನೀವು ಕರೆ ಮಾಡಬೇಕಾದಂತಹ ಮೊಬೈಲ್ ಸಂಖ್ಯೆ 9686096279. ಈ ನಂಬರ್ಗೆ ಕರೆ ಮಾಡಿ ನಿಮ್ಮ ಶಾಲೆಯ ಮಕ್ಕಳ ಪ್ರತಿಭೆಗೆ ಒಂದು ವೇದಿಕೆಯನ್ನ ಕಲ್ಪಿಸಿಕೊಡೋದಕ್ಕೆ ಇದೊಂದು ಸುವರ್ಣ ಅವಕಾಶ, ಇದನ್ನ ಬಳಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯಿತು. ಕಾರ್ಯಕ್ರಮವನ್ನ ಆಲಿಸಿದಂತ ಎಲ್ಲ ಭಾನುಲಿ ಕೇಳುವರಿಗೂ ಧನ್ಯವಾದಗಳನ್ನ ಹೇಳ್ತಾ, ನಂತರದಲ್ಲಿ ಎಂದಿನಂತೆ ರೇಡಿಯೋ ಕಾರ್ಯಕ್ರಮಗಳು ಪ್ರಸಾರವಾಗುತ್ತದೆ. ಕೇಳ್ತಾ ಇದ್ದೀರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: सर्वेषां नमस्काराः।
1: अहम् अदिति एम् एस्।
2: अहं श्रीविद्या एम् जी।
3: अहं पद्मिनी दिवाकर्।
0: वयं मत्तूरु ग्रामस्थाः।
3: ಕಳೆದ ಸಂಡೆ ಸ್ಪಾಟ್ಲೈಟ್ ಪ್ರೋಗ್ರಾಂನಲ್ಲಿ ಮತ್ತೂರಿನ ಕಾರ್ಯಕ್ರಮವನ್ನ ನೀವೆಲ್ಲ ಕೇಳಿ ಪ್ರೋತ್ಸಾಹಿಸಿದ್ದೀರಾ.
2: ಕೇಳುಗರ ಅಪೇಕ್ಷೆಯ ಮೇರೆಗೆ ಈ ಬಾರಿ ವಿಭಿನ್ನ ಗಾಯಕರೊಂದಿಗೆ ವಿಭಿನ್ನ ಹಾಡುಗಳ ಮೂಲಕ ತಮ್ಮೆಲ್ಲರನ್ನು ರಂಜಿಸಲು ಮತ್ತೆ ಬರುತ್ತಿದ್ದೇವೆ.
1: ಇದೇ ಜುಲೈ 19 ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಡೆಯುವ ಸಂಡೇ ಸ್ಪಾಟ್ಲೈಟ್ ಪ್ರೋಗ್ರಾಂನಲ್ಲಿ ನಾವು ಮತ್ತೆ ಬರ್ತಿದ್ದೇವೆ.
0: ಕೇಳಿ ಆನಂದಿಸಿ ಪ್ರೋತ್ಸಾಹಿಸಿ.
4: ಈ ಕಾರ್ಯಕ್ರಮವನ್ನು ಜನಾರ್ದನ್ ಪೈ ಅವರು ನಡೆಸಿಕೊಡಲಿದ್ದು, ಅತಿಥಿಗಳೊಂದಿಗೆ ಮಾತನಾಡಲು ನೀವು ಕರೆ ಮಾಡಬೇಕಾದ ಸಂಖ್ಯೆ 9686096279. ಹಾಗಾದರೆ ತಪ್ಪದೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಸಂಡೇ ಸ್ಪಾಟ್ಲೈಟ್ ಇದೇ ಜುಲೈ 19 ಬೆಳಗ್ಗೆ 11 ಗಂಟೆಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯ್ತು. ನೋಡೋದಕ್ಕೆ ಭಯ ಆಯ್ತು.
8: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್ ಶಿವಮೊಗ್ಗ.
9: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
10: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
9: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
10: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
9: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
10: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
9: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
10: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
9: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
11: ಹಾಯ್, ಹಲೋ, ನಮಸ್ತೆ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಅರ್ಪಿತಾ. ನಮ್ಮ ಪ್ರೀತಿಯ ಕೇಳುಗರೆಲ್ಲರೂ ಹೇಗಿದ್ದೀರಿ? ಆರಾಮಾಗಿ, ಆರೋಗ್ಯವಾಗಿ, ಖುಷಿ ಖುಷಿಯಾಗಿದ್ದೀರಾ ಅಲ್ವಾ? ಹಾಗೆ ಯಾವಾಗ್ಲೂ ನಗ್ತಾ ಖುಷಿಯಾಗಿರಿ. ಜೊತೆಗೇನಪ್ಪ ಅಂದ್ರೆ, ಇವತ್ತು ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮ ಪ್ರಸಾರ ಆಗ್ತಾ ಇದೆ. ನಮ್ಮ ಶಿವಮೊಗ್ಗದಲ್ಲಿ ಸಾಕಷ್ಟು ಜನ ಕಲಾವಿದರು ಹಾಗೆ ಪ್ರತಿಭಾವಂತರು ಕೂಡ ಇದ್ದಾರೆ. ಹೀಗಿರುವಾಗ ಅಂಥ ಕಲಾವಿದರನ್ನ, ಅಂಥ ಪ್ರತಿಭಾವಂತರನ್ನ ನಮ್ಮ ರೇಡಿಯೋ ಶಿವಮೊಗ್ಗದ ಮುಖಾಂತರ ಕೇಳುಗರಿಗೆ ಪರಿಚಯ ಮಾಡಿಸುವಂತಹ ಒಂದು ಸಣ್ಣ ಪ್ರಯತ್ನವನ್ನ ನಾವು ಮಾಡ್ತಾ ಇದೀವಿ. ಹೌದು ಕೇಳುಗರೆ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ರು ವಿಶೇಷವಾದ ಅತಿಥಿ ಇದ್ದಾರೆ. ಇವರು ನಮ್ಮ ಶಿವಮೊಗ್ಗದ ಖ್ಯಾತ ನಿರೂಪಕರು ಕೂಡ ಹೌದು, ಗಾಯಕರು ಕೂಡ ಹೌದು, ಇನ್ನು ಸಿನಿಮಾದಲ್ಲಿ ಅಭಿನಯಿಸಿರುವಂತಹ ಕಲಾವಿದರು ಕೂಡ ಹೌದು, ಜೊತೆಗೆ ಕೆಲವು ಹಾಡುಗಳಿಗೆ ಸಾಹಿತ್ಯವನ್ನ ನೀಡಿರುವಂತಹ ಸಾಹಿತಿ ಕೂಡ ಹೌದು. ಹಾಗಿದ್ರೆ ಇವರು ಯಾರು ಅಂತ ಗೊತ್ತಾಯ್ತಾ? ಹೌದು, ನಮ್ಮ ಶಿವಮೊಗ್ಗದಲ್ಲಿ ಹೆಚ್ಚಾಗಿ ಕಾರ್ಯಕ್ರಮಗಳ ನಿರೂಪಣೆಯನ್ನ ಮಾಡಿ ಎಲ್ಲರ ಮನೆ ಮಾತಾಗಿರುವಂತಹ ಪೃಥ್ವಿ ಪಿ ಗೌಡ ಅವರು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಹಾಗಿದ್ರೆ ಅವರೊಟ್ಟಿಗೆ ಮಾತುಕತೆಯನ್ನ ಪ್ರಾರಂಭಿಸೋಣ. ಪೃಥ್ವಿ ಪಿ ಗೌಡ ಅವರೇ, ನಮಸ್ತೆ.
12: ನಮಸ್ತೆ.
11: ನಿಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
12: ಥ್ಯಾಂಕ್ ಯು ಸೋ ಮಚ್, ತುಂಬಾ ಚೆನ್ನಾಗಿ ಇಂಟ್ರೊಡಕ್ಷನ್ ಕೊಟ್ಟು ವೆಲ್ಕಮ್ ಮಾಡಿದ್ದಕ್ಕೆ.
13: ಎಸ್, ಯು ಆರ್ ಮೋಸ್ಟ್ ವೆಲ್ಕಮ್ ಸರ್. ಹೇಗಿದ್ದೀರಾ?
12: ಸೂಪರ್, ನೀವು?
13: ನಾನು ಸೂಪರ್ ಸರ್. ಸೊ ನಮ್ ಶಿವಮೊಗ್ಗದವರೆಲ್ಲರೂ ಸೂಪರ್ ಆಗಿ ಇರ್ಬೇಕಲ್ವಾ?
12: ಹೌದು, ಮಳೆಗಾಲ.
13: ಮಳೆಗಾಲದಲ್ಲಿ ಮಳೆ ಬಂತಲ್ಲ ಅನ್ನೋ ಖುಷಿಗಾದ್ರೂ ಸೂಪರ್ ಆಗಿರ್ಲೇಬೇಕು.
12: ಎಸ್.
13: ಸೊ ನನಗೆ ಮೊದಲನೇದಾಗಿ ನಿಮ್ಮ ಪರಿಚಯ ಮಾಡ್ಕೊಡ್ಬೇಕು ಸರ್. ನಾನು ಹೇಳಿದೆ, ಈಗ ನೀವು ಗಾಯಕರು ಕೂಡ ಹೌದು, ನಿರೂಪಕರು ಕೂಡ ಹೌದು, ಕಲಾವಿದರು ಕೂಡ ಹೌದು. ವಿಶೇಷವಾಗಿ 2500 ಹೆಚ್ಚು ಕಾರ್ಯಕ್ರಮಗಳನ್ನ ನಿರೂಪಣೆ ಜೊತೆಗೆ ಹಾಡನ್ನು ಕೂಡ ಹಾಡಿದಿರ. ಹೀಗೆಲ್ಲ ಇರುವಾಗ ನಿಮ್ಮ ಒಂದು ಕಿರು ಪರಿಚಯ ನಮ್ಮ ಕೇಳುಗರಿಗಾಗಿ.
12: ಎಸ್, ನಾನು ಪೃಥ್ವಿ ಪಿ ಗೌಡ, ನನ್ನ ತಂದೆ ಪ್ರಭಾಕರ್ ಬಿ ಎಸ್, ತಾಯಿ ಜಯಂತಿ. ನಾನು ಹುಟ್ಟಿದ್ದು ಚಿಕ್ಕಮಗಳೂರಲ್ಲಿ, ಆದರೆ ಓದಿದ್ದು ಬೆಳೆದಿದ್ದು ಎಲ್ಲ ಕಂಪ್ಲೀಟಾಗಿ ಫಸ್ಟ್ ಸ್ಟ್ಯಾಂಡರ್ಡಿಂದ ಶಿವಮೊಗ್ಗದಲ್ಲೇ. ಇವಾಗಲೂ ಕೂಡ ಮನೆ ಇರೋದು, ಹಾಗೆ ಈವೆಂಟ್ಸ್ ಎಲ್ಲ ಇದ್ದರೂ ಶೂಟಿಂಗ್ ಎಲ್ಲ ಇದ್ದರೂ ಕೂಡ ಮುಗಿಸ್ಕೊಂಡು ವಾಪಸ್ ಬರೋದು ಶಿವಮೊಗ್ಗಕ್ಕೆ, ಬೇರೆ ಕಡೆ ಇರಬೇಕು ಅಂತ ಅಷ್ಟು ಅನಿಸಲ್ಲ. ಸೊ ಪ್ರೊಫೆಷನಲ್ ಸಿಂಗರ್, ಆ್ಯಂಕರ್, ಆ್ಯಕ್ಟರ್, ರೈಟರ್ ಆಗಿ ಕಳೆದ 8 ವರ್ಷಗಳಿಂದ ವರ್ಕ್ ಮಾಡ್ತಾ ಇದ್ದೀನಿ. ನೀವು ಹೇಳಿದಾಗೆ ಆಲ್ ಓವರ್ ದ ಸ್ಟೇಟ್ 2,500 ಹೆಚ್ಚು ಕಾರ್ಯಕ್ರಮಗಳು ನಿರೂಪಣೆ ಹಾಗೂ ಗಾಯನ, ಜೊತೆಗೆ ಒಂದಿಷ್ಟು ಸಿನಿಮಾಗಳಲ್ಲಿ ಆ್ಯಕ್ಟಿಂಗ್ ಕೂಡ ಮಾಡ್ತಾ, ಅವಕಾಶ ಸಿಕ್ಕಾಗೆಲ್ಲ ಸಾಹಿತ್ಯವನ್ನು ಬರಿತಾ ಹಾಡುಗಳನ್ನು ಹಾಡ್ತಾ ಹೀಗೆ ಕಲಾವಿದನಾಗಿ ಜರ್ನಿ ಮುಂದುವರಿತಾ ಇದೆ.
13: ಸೂಪರ್ ಸರ್. ಹಾಗಿದ್ರೆ ನನಗೆ ಈ ಕಲಾವಿದರಾಗೋಕ್ಕೂ ಮೊದಲು ನಿಮ್ಮ ಒಂದು ಎಜುಕೇಶನ್ ಬಗ್ಗೆ ಹೇಳಿ, ನೀವು ಓದಿದ್ದೇನು?
12: ಹಾ, ನಾನು ಇಂಜಿನಿಯರಿಂಗ್ ಮಾಡಿದ್ದು, ಮೆಕ್ಯಾನಿಕಲ್.
13: ಸ್ಟೂಡೆಂಟ್ ಕಲಾವಿದರಾದ ಕತೆ ಹೇಳಿ ಸರ್.
12: ಆಕ್ಚುಲಿ ಫಸ್ಟಿಂದನೂ ನಾನು ಕಲಾವಿದನೇ, ಗ್ಯಾಪಲ್ಲಿ ಇಂಜಿನಿಯರಿಂಗ್ ಮಾಡಿದೆ ಅಂತ ಹೇಳ್ಬೋದು ಅಷ್ಟೇ. ಅದು ಅಮ್ಮಂಗೆ ಆಸೆ ಇತ್ತಷ್ಟೇ, ಅಂದರೆ ಇಂಜಿನಿಯರಿಂಗ್ ಮಾಡಬೇಕು ಅಂತ. ನನಗೆ ಯಾವ ಡಿಗ್ರಿ ಆದರೂ ಓಕೆ ಅಂತ ಇತ್ತು. ಸೊ ಶಿವಮೊಗ್ಗ ಬಂದಮೇಲೆ ಪ್ರೈಮರಿ ಹೈಸ್ಕೂಲ್ ಆಯಿತು. ಆಮೇಲೆ ನಾನು ಪ್ರೈಮರಿ ಫಸ್ಟ್ ಸ್ಟ್ಯಾಂಡರ್ಡ್ ಟು ಫಿಫ್ತ್ ಸ್ಟ್ಯಾಂಡರ್ಡ್ ಓದಿದ್ದು ಬಿಷಪ್ ಕಾಟನ್ ಅಂತ, ಅಲ್ಲಿ ನಮ್ಮ ಅಶೋಕ್ ನಗರ ಶಿವಮೊಗ್ಗದಲ್ಲಿದೆ, ಬಸ್ ಸ್ಟ್ಯಾಂಡ್ ಹತ್ರ ಅಲ್ಲಿತ್ತು, ಅಲ್ಲಿ ಓದಿದ್ದು. 6th-7th ದುರ್ಗಿಗುಡಿ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಓದಿದ್ದು. ಅದಾದಮೇಲೆ ಹೈಸ್ಕೂಲ್ ಡಿ ವಿ ಎಸ್ ಹೈಸ್ಕೂಲ್, ಪಿ ಯು ಸಿ ಡಿ ವಿ ಎಸ್ ಕಾಂಪೋಸಿಟ್, ಅದು ಮುಗಿದ್ಮೇಲೆ ಇಂಜಿನಿಯರಿಂಗ್ ಇಲ್ಲ ಶಿವಮೊಗ್ಗದಲ್ಲೇ, ಪಿ ಎಸ್ ಐ ಟಿ ಎಂ ಶಿವಮೊಗ್ಗ. ಸೊ ಕಂಪ್ಲೀಟ್ ಮಾಡಿ ಈ ಫೀಲ್ಡಿಗೆ ಬಂದ್ಬಿಟ್ಟೆ.
13: ಸೊ ಜನಿಸಿದ್ದು ಚಿಕ್ಕಮಗಳೂರು, ಆದರೂ ಕೂಡ ಬೆಳೆದಿದ್ದು, ಈಗ ಇರೋದು, ಜೀವನ ನಡೆಸ್ತಾ ಇರೋದು ಕೂಡ ಶಿವಮೊಗ್ಗದಲ್ಲೇ ಅಲ್ವಾ ಸರ್?
12: ಶಿವಮೊಗ್ಗದಲ್ಲಿ.
13: ಓಕೆ, ಪೃಥ್ವಿ ಅವರೇ, ನಿಮ್ಮ ಪರಿಚಯವನ್ನ ಕೇಳಿ ತುಂಬಾನೇ ಖುಷಿ ಆಯ್ತು, ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಎಲ್ಲ ಕೇಳಿ ತುಂಬಾ ಖುಷಿ ಆಯ್ತು. ಹಾಗೆ ಬೇಸಿಕಲಿ ನೀವೊಬ್ರು ಇಂಜಿನಿಯರಿಂಗ್ ಸ್ಟೂಡೆಂಟ್, ಬಟ್ ನೀವೀಗ ನಿರೂಪಕರ್ ಕೂಡ ಹೌದು. ನಮ್ಗೀಗ ಮೊದಲು ಈ ನಿರೂಪಣೆಯ ಜರ್ನಿ ಬಗ್ಗೆ ತಿಳ್ಕೊಳ್ಳೋ ಒಂದು ಕುತೂಹಲ ಆಯ್ತಾ? ಸೊ ನೀವೀಗ ಹೇಳಿ, ಈ ನಿರೂಪಣೆ ಅನ್ನೋದು ನಿಮ್ಗೆ ಹವ್ಯಾಸ ಆಗಿ ಬಂದಿದ್ದ, ಅಥವಾ ಪ್ರೊಫೆಷನಲ್ ಆಂಕರ್ ಆಗ್ಲೇಬೇಕು ಅಂತ ಹೇಳಿ ಈ ಒಂದು ಫೀಲ್ಡ್ ಗೆ ಬಂದಿದ್ದ, ಇದ್ರ ಬಗ್ಗೆ ಹೇಳ್ಬಹುದಾ?
12: ಆಕ್ಚುಲಿ ಆಂಕರಿಂಗ್ ಮಾಡ್ತೀನಿ ನನಗೆ ಗೊತ್ತಿಲ್ಲ, ಅಂದ್ರೆ ನಾನು ಮಾಡಬಹುದು ಆಂಕರಿಂಗ್ ನ, ಅದೆಲ್ಲ ನಂಗೆ ತಲೆಯಲ್ಲ. ಆಮೇಲೆ ನಾನು ನೋಡಿದ್ದೂ ಕೂಡ ಯಾವುದೋ ಫಾರ್ಮಲ್ ಆ್ಯಂಕರಿಂಗ್, ಟಿ ವಿಲಿ ಆ್ಯಂಕರ್ಗಳು ನ್ಯೂಸ್ ಓದೋದು ಅಂಥದ್ದನ್ನು ಮಾತ್ರ ನೋಡಿದ್ದೆ. ನನಗೆ ಈ ಥರ ಒಂದು ಪ್ರೈವೇಟ್ ಸೆಕ್ಟರ್ ಥರ ಇದೆ, ಈವೆಂಟ್ಸ್ ಇರುತ್ತೆ, ಅಲ್ಲಿ ಎಮ್ ಸಿಗಳನ್ನು ಕರೀತಾರೆ, ಫಾರ್ಮಲ್ಲು, ಸೆಮಿ ಫಾರ್ಮಲ್, ಇನ್ಫಾರ್ಮಲ್ ಈವೆಂಟ್ಸು, ಅದರಲ್ಲಿ ಆ್ಯಂಕರಿಂಗ್ ಸ್ಟೈಲ್ ಇರುತ್ತೆ, ಅದೆಲ್ಲ ನನಗೆ ಗೊತ್ತಿರಲಿಲ್ಲ. ನಾನು ಇಂಜಿನಿಯರಿಂಗ್ ಮಾಡೋಕ್ಕೂ ಮುಂಚೆ ತನಕ ಸಿಂಗರ್ ಅಷ್ಟೇ, ಹೈಸ್ಕೂಲ್ ತನಕ ಸಿಂಗರ್. ಪಿ ಯು ಸಿಗೆ ಬಂದಮೇಲೆ ಒಂದು ಮೂನ್ ಆ್ಯಕ್ಟಿಂಗ್ ಮಾಡಿದ್ದೆ, ಅಲ್ಲಿ ನಮ್ಮ ಅಮೃತ ಮೇಡಮ್ ಅಂತಿದ್ದವರು ಬಿಡಬೇಡ ಆ್ಯಕ್ಟಿಂಗ್ನ ಅಂತ ಅಂದಿದ್ರು. ಸೊ ಸಿಂಗಿಂಗ್ ಜೊತೆ ಆ್ಯಕ್ಟಿಂಗ್ ಸೇರಿಕೊಳ್ತು. ಆಮೇಲೆ ನಾನು ಪ್ರೈಮರಿ ಇರಬೇಕಾದ್ರೆ ಮೂರು ಮುತ್ತು ಅನ್ನೋ ನಾಟಕ ಎಲ್ಲ ಮಾಡ್ತಾ ಇದ್ದೆ. ಸೊ ಅಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಇದ್ದಿದ್ದು ಜಾಸ್ತಿ ಆಯಿತು. ಬಟ್ ಇಂಜಿನಿಯರಿಂಗಿಗೆ ಬಂದಾದಮೇಲೆ ಏನಾಯಿತು, ನಮ್ಮದು ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟಲ್ಲಿ ಯಾವುದಾದ್ರು ಒಂದಿಷ್ಟು ಕಾನ್ಫರೆನ್ಸ್ಗಳು ನಡೆದಾಗ, ಯಾರು ಗೆಸ್ಟ್ಗಳು ಬಂದಾಗ, ಈ ಸೆಮಿನಾರ್ಗಳು ಕಂಡಕ್ಟ್ ಮಾಡಿದಾಗ ನಮ್ಮ ಬ್ರ್ಯಾಂಚಲ್ಲಿ ನಾನೇ ಆ್ಯಂಕರಿಂಗ್ ಮಾಡ್ತಾ ಇದ್ದಿದ್ದು. ಸೊ ಫುಲ್ ಫಾರ್ಮಲ್ ಇಂಗ್ಲೀಷಲ್ಲಿ ಆ್ಯಂಕರಿಂಗ್ ಮಾಡ್ತಾ ಇದ್ದೆ. ಆಮೇಲೆ ಕಾಲೇಜ್ ಫೆಸ್ಟ್ ಬಂದಮೇಲೆ, ಸೊ ಫಸ್ಟ್ ಇಯರ್ ತನಕ ಕಾಲೇಜಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಅದಾದಮೇಲೆ ಏನಾಯಿತು, ಸಿವಿಲಲ್ಲಿ ಸಚಿನ್ ಅಂತ ನನ್ನ ಫ್ರೆಂಡ್ ಒಬ್ಬ, ಸೊ ನಾವಿಬ್ಬರು ಸೇರಿಕೊಂಡು ಆ್ಯಂಕರಿಂಗ್ನ ಡಿಫ್ರೆಂಟಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಅಂದರೆ ನಾವು ನೋಡಿರ್ತೀವಿ ಜನರಲ್ಲಿ ಏನು ಮಾಡ್ತಾರೆ, ಆ್ಯನ್ಯುವಲ್ ಡೇಲಿ ಫೆಸ್ಟಲ್ಲೆಲ್ಲ ಇಬ್ಬರು ಬರ್ತಾರೆ, ಮಾತಾಡ್ತಾರೆ, ಹೋಗಿ ನಾವು ಹಂಗೆ ಮಾಡ್ತಿರಲಿಲ್ಲ. ಪ್ರತಿಯೊಂದು ಸತಿ ಬರಬೇಕಾದ್ರೂ ಡಿಫ್ರೆಂಟಾಗಿ ಬರ್ತಾ ಇದ್ವಿ. ಅವಾಗ ಟ್ರೆಂಡಲ್ಲಿ ಏನಿರುತ್ತೆ ಆ ಥರ, ಫಾರ್ ಎಕ್ಸಾಂಪಲ್ ಪಿ ಕೆ ಸಿನಿಮಾ ರಿಲೀಸ್ ಆಗಿದ್ದರೆ ನಾನು ಪಿ ಕೆ ಅಮೆರಿಕನ್ ಥರ ಬರ್ತಿದ್ದೆ, ಪಾಂಪ್ಲೆಟ್ಗಳನ್ನು ಹಂಚ ಹಂಚ ಥರ ಬರ್ತಿದ್ದೆ, ಅವನು ಒಬ್ಬ ಕಾಮನ್ ಮ್ಯಾನ್ ಥರ ಕೇಳ್ತಿದ್ದ, ಕುಡುಕರು ಥರ ಬರ್ತಾ ಇದ್ವಿ ನೆಕ್ಸ್ಟ್ ಅನೌನ್ಸ್ ಮಾಡೋದಕ್ಕೆ. ಸೊ ಈ ಥರ ಮಾಡಿದಾಗ ಎಲ್ರಿಗೂ ಇಷ್ಟ ಆಗ್ತಾ ಇತ್ತು. ಹೀಗೆ ಕಾಲೇಜಲ್ಲಿ ಮಾತ್ರ ಮಾಡ್ತಾ ಇದ್ದವನು ಥರ್ಡ್ ಇಯರ್ ಮುಗಿದ್ಮೇಲೆ ಗಿರಿರಾಜ್ ಗೌಡ ಅಂತ ಇದ್ದಾರೆ, ಅರುಣೋದಯ ಈವೆಂಟ್ಸ್ ಅಂತ ಇದೆ ಶಿವಮೊಗ್ಗದಲ್ಲಿ. ಸೊ ಅವರು ಫಸ್ಟ್ ಟೈಮ್ ಹೊರಗಡೆನೂ ಈವೆಂಟ್ ಮಾಡು ನೀನು ಅಂತೇಳಿ ಬರ್ತ್ಡೇ ಈವೆಂಟಿಗೆ ಕರೆಸಿದ್ರು. ನನಗೆ ಬರ್ತ್ಡೇ ಈವೆಂಟಲ್ಲಿ ಅಂದರೆ ಒಂದಿಷ್ಟು ಗೇಮ್ಸ್ ಆಡಿಸ್ಬೇಕಾಗತ್ತೆ, ಜನನೆಲ್ಲ ಇನ್ವಾಲ್ವ್ ಮಾಡ್ಕೋಬೇಕಾಗತ್ತೆ, ಅದು ಫಸ್ಟ್ ಟೈಮ್ ನನಗೆ. ಬಟ್ ನನಗೆ ಸ್ಟೇಜ್ ಫಿಯರ್ ಅನ್ನೋದು ಮುಂಚೆಯಿಂದ ಇರಲಿಲ್ಲ. ಹಾಗಾಗಿ ಏನು ಮಾಡಿದೆ, ಒಂದಿಷ್ಟು ಗೇಮ್ಸ್ ರೆಡಿ ಮಾಡಿಕೊಂಡೆ, ರೆಡಿ ಮಾಡ್ಕೊಂಡು ಒಂದು ಈವೆಂಟ್ ಮಾಡಿಕೊಟ್ಟೆ. ಬಟ್ ಇಷ್ಟ ಆಯಿತು ಅವ್ರಿಗೂ, ಹಾಗೆ ಬ್ಯಾಕ್ ಟು ಬ್ಯಾಕ್, ಜೊತೆಗೆ ಬೇರೆ ಬೇರೆ ಈವೆಂಟ್ ಮ್ಯಾನೇಜ್ಮೆಂಟ್ ಅವರು ನೋಡಿ ನೋಡಿ ಕರೆಯೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದು ಈವೆಂಟ್ ಮಾಡಿಕೊಟ್ಟಾದ್ಮೇಲೆ ಅಲ್ಲಿ ಬಂದಿರೋ ಆಡಿಯನ್ಸ್ ಕಳೆದು ಬೇರೆ ಯಾವುದಾದ್ರು ಈವೆಂಟ್ ಇದ್ದಾಗ ನನ್ನನ್ನೇ ಪ್ರಿಫರ್ ಮಾಡಿ ಕರೆಸ್ಕೋತಾ ಇದ್ರು. ಸೊ ಅದು ಒಂದು ಈವೆಂಟಿಂದ ಇವತ್ತು 2,500 ಜಾಸ್ತಿ ಈವೆಂಟ್ಸ್ ಆಗಿ ಸಕ್ಸಸ್ಫುಲಿ ನಡೀತಾ ಇದೆ.
13: ಖಂಡಿತ ಸರ್, 2,500 ಕಾರ್ಯಕ್ರಮವನ್ನು ನಿರೂಪಣೆ ಮಾಡೋದು ಅಂದರೆ ಅದು ಅಷ್ಟು ಸುಲಭದ ಮಾತೇ ಅಲ್ಲ. ಬಟ್ ನೀವು ನಮ್ಮ ಶಿವಮೊಗ್ಗದಲ್ಲಿ ನಿರೂಪಣೆಯನ್ನು ಪ್ರಾರಂಭ ಮಾಡಿದ್ರಿ, ಈಗ ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗಿ ಕೂಡ ನಿರೂಪಣೆಯನ್ನು ಮಾಡ್ತಿದ್ದೀರಾ, ಇದ್ರ ಬಗ್ಗೆ ಹೇಗೆ ಅನಿಸುತ್ತೆ ಸರ್, ಅದ್ರ ಬಗ್ಗೆ ಹೇಳಿ.
12: ಆ್ಯಕ್ಚುಲಿ ತುಂಬ ಇದೆ, ಅಂದರೆ ಈಗ ಪ್ರೊಫೆಷನಲಾಗಿ ಪ್ರೊಫೆಷನಾಗಿ ತೊಗೊಂಡ್ಮೇಲೆ ಯಾವುದೇ ಪ್ರೊಫೆಷನ್ ಆದ್ರೂ ಒಂದು ಪ್ರಮೋಷನ್ ಬೇಕು ಅಂತ ಇರ್ತೀವಲ್ಲ, ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಲೆವೆಲ್. ಸೊ ಶಿವಮೊಗ್ಗದಲ್ಲಿ ಮಾಡಾದ್ಮೇಲೆ ಇವಾಗ ಅಕ್ರಾಸ್ ದ ಸ್ಟೇಟ್ ಬೇರೆ ಬೇರೆ ಕಡೆ ಕರೀತಾರೆ, ಆಮೇಲೆ ಅಕಸ್ಮಾತ್ ಒಂದಿಷ್ಟು ಇದೆ ಕಾರ್ಪೊರೇಟ್ ಕಂಪ್ನಿಗಳಿದೆ, ಜೆ ಎಸ್ ಡಬ್ಲ್ಯೂ ಸ್ಟೀಲ್ ಆಗಿರ್ಬೋದು, ಬಜಾಜ್ ಎಲೆಕ್ಟ್ರಿಕಲ್ಸ್ ಆಗಿರ್ಬೋದು. ಇನ್ನೊಂದು ತುಂಬ ಖುಷಿ ವಿಷಯ ಏನು ಅಂದರೆ ಅವರು ಈವೆಂಟಿನ ಡೇಟ್ನ ಹಿಂದೆ ಮುಂದೆ ಮಾಡ್ಕೋತಾರೆ. ಇಫ್ ನಾನು ಬ್ಯುಸಿ ಇದ್ದರೆ ಆ ಕಂಪ್ನಿಯವರು ವಿಶ್ವಾಸ್ ಸರ್ ಅಂತ ಇದ್ದಾರೆ, ಶರತ್ ಸರ್ ಅಂತ ಇದ್ದಾರೆ. ಸೊ ಇವರು ಅಂದರೆ ಆ ಡೇಟಿಗೆ ನಾನು ಬ್ಯುಸಿ ಇದ್ದೀನಿ ಅಂದಾಗ ಬೇರೆ ಆ್ಯಂಕರನ್ನು ಕರೆಸ್ಬೋದು, ಅದು ತುಂಬ ದೊಡ್ಡ ವಿಷಯನೇ ಅಲ್ಲ. ಬಟ್ ಎಷ್ಟು ಪಾಸಿಬಲ್ ಆಗುತ್ತೋ ಅಷ್ಟು ಹಿಂದೆ ಮುಂದೆ ಮಾಡಿಕೊಂಡು ನಾನು ಫ್ರೀ ಇರೋ ಟೈಮ್ ನೋಡಿಕೊಂಡೆ ಈವೆಂಟ್ಗಳನ್ನು ಫಿಕ್ಸ್ ಮಾಡಿ ಕರೆಯೋ ಅಷ್ಟು ಒಂದು ತೃಪ್ತಿ ಏನು ಅಂದರೆ ನಾನು ಅಷ್ಟು ಚೆನ್ನಾಗಿ ಮಾಡ್ತಿದ್ದೀನಿ ಅಂತ ಅವ್ರಿಗೆ ಅನ್ಸು ನನ್ನನ್ನು ಬಿಟ್ಕೊಡಲ್ಲ. ಆ ಲೆವೆಲಿಗೆ ಇವತ್ತು ಅಷ್ಟು ಸಪೋರ್ಟ್ ಇದೆ ಅಂದರೆ ತುಂಬಾ ಖುಷಿ ಆಗುತ್ತೆ.
14: ಖಂಡಿತ ಪೃಥ್ವಿ ಅವರೇ, ಇದು ಒಂದು ರೀತಿ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು. ಬಿಕಾಸ್ ಈಗ ಯಾವುದೇ ಒಂದು ಈವೆಂಟ್ ಇರುವಾಗ ಅಲ್ಲಿ ಆ್ಯಂಕರ್ ಪಾರ್ಟ್ ಆಫ್ ದಿ ಈವೆಂಟ್ ಆಗಿರ್ತಾರೆ, ಬಟ್ ಆ್ಯಂಕರ್ ಬರಲ್ಲ ಅಂತ ಹೇಳಿ ಆ ಡೇಟನ್ನೇ ಪೋಸ್ಟ್ಪೋನ್ ಮಾಡೋದು ಅಥವಾ ಪ್ರೀಪೋನ್ ಮಾಡೋದು ಇದೆಯಲ್ಲ, ಇದು ಒಂದು ರೀತಿ ಅಚೀವ್ಮೆಂಟೇ ಸರಿ ಅಲ್ವಾ?
12: ಆಮೇಲೆ ನನಗೆ ಈವೆಂಟ್ ಬುಕ್ ಆಗಿದೆ ಅಂತ ಹೇಳಿದ್ರೆ ಬೇರೆಯವ್ರಿಗೆ ಹೇಳ್ತೀನಿ, ನಾನು ಯಾರಿದಾರೋ ಫ್ರೀ ಇದಾರೋ ನೋಡಿ ಹೇಳ್ತೀನಿ ಅಂತ ಅಂತೀನಿ, ನಂಬರ್ ಕಳಿಸ್ಕೊಡೋದು ಎಲ್ಲ ಮಾಡ್ತಾ ಇರ್ತೀನಿ. ಅವ್ರೇನು ಮಾಡ್ತಾರೆ, ಕೆಲಸ ಮಾಡಿ ಅಲ್ಲಿಗೆ ಅವ್ರನ್ನ ಕಳಿಸ್ಬಿಡಿ, ನೀವು ಇಲ್ಲಿಗೆ ಬಂದ್ಬಿಡಿ ಅಂತ ಅಂತಾರೆ. ಸೊ ಅದು ನಾನು ಒಂದ್ಸತಿ ಒಂದು ಈವೆಂಟ್ ಬುಕ್ ಆದರೆ ನಾನು ಅದು ಬೇರೆ ಈವೆಂಟ್ ಜಾಸ್ತಿ ಪೇಮೆಂಟೇ ಇರಲಿ ದೊಡ್ಡ ಆಪರ್ಚುನಿಟಿನೇ ಇರಲಿ, ಬಟ್ ನಾನು ಫಸ್ಟಲ್ಲಿ ಫಿಕ್ಸ್ ಆಗಿರೋದನ್ನ ಅದು ಬಿಟ್ಟು ಬೇರೆ ಕಡೆ ಹೋಗಲ್ಲ.
14: ಅದು ಒಂದು ರೀತಿ ಕಮಿಟ್ಮೆಂಟ್ ಇದ್ದ ಹಾಗೆ ಅಲ್ವಾ ಸರ್? ಹಾಗಿದ್ರೆ ನಿಮ್ಮ ಪ್ರಕಾರ ಒಬ್ಬ ನಿರೂಪಕನಿಗೆ ಇರಬೇಕಾದಂಥ ಮಿನಿಮಮ್ ಕ್ವಾಲಿಟೀಸ್ ಅಥವಾ ಈ ಒಂದು ಪಾಯಿಂಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದ್ರೆ ಯಾವ ಕ್ವಾಲಿಟೀಸ್ ಇಂಪಾರ್ಟೆಂಟ್ ಆಗಬಹುದು?
12: ಫಸ್ಟ್ ಮೇನ್ ಏನು ಅಂತ ಹೇಳಿದ್ರೆ ಸ್ಟೇಜ್ ಫಿಯರ್ ಇರಬಾರ್ದು. ಸ್ಟೇಜ್ ಮೇಲೆ ಹೋದಾಗ ಬಟ್ ಮುಂದೆ ಲಕ್ಷ ಜನ ಇದ್ರೂ ಕಾನ್ಫಿಡೆಂಟಾಗಿ ಮಾತಾಡಕ್ಕೆ ಬರಬೇಕು. ಎರಡನೇದು ಆಡೋ ಮಾತುಗಳು ಮುಂದೆ ಇರೋ ಲಕ್ಷ ಜನಕ್ಕೂ ಹರ್ಟ್ ಆಗಬಾರ್ದು, ಅದು ಮೇನ್ ಫಸ್ಟ್ ವಿಷಯ. ಎರಡನೇದು ಪ್ರೋಗ್ರಾಮಿಗೊಂದು ಮೋಟೋ ಇರುತ್ತೆ, ಯಾಕೆ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತ. ಅದನ್ನು ಮೀರಿ ಯಾವತ್ತೂ ಆ್ಯಂಕರಿಂಗ್ ಮಾಡೋರು ಹೋಗಬಾರ್ದು, ಆ ಈವೆಂಟಿನ ಪಾರ್ಟ್ ಆಗಿರಬೇಕು ಅವರು. ಕೆಲವು ಸತಿ ನೋಡ್ತಾ ಇರ್ತೀವಿ ಇರ್ರಿಲೆವೆಂಟಾಗಿ ಕಾರ್ಯಕ್ರಮ ಬಿಟ್ಟು ಬೇರೆದೆಲ್ಲ, ಅಂದರೆ ಆ್ಯಂಕರ್ ಅಂದರೆ ನಾವು ಈಗ ಶಿಪ್ಪಿಗೆ ಆ್ಯಂಕರ್ ಏನಕ್ಕೆ ಇರುತ್ತೆ ಅಂತ ಹೇಳಿದ್ರೆ ಅದನ್ನು ಹಿಡಿದಿಟ್ಕೊಳ್ಳೋಕ್ಕೆ. ಸೊ ಮೇಯ್ನಾಗಿ ಅದೊಂದನ್ನು ತಲೆಲಿಟ್ಕೊಂಡ್ಬಿಟ್ರೆ ಸಾಕು, ಕಾರ್ಯಕ್ರಮನ ಹಿಡಿದಿಟ್ಕೋಬೇಕು. ಆಡಿಯನ್ಸ್ ಆಗಿರ್ಬೋದು, ಕಾರ್ಯಕ್ರಮದ ಮೋಟೋ ಆಗಿರ್ಬೋದು, ವಿಷನ್ ಮಿಷನ್ ಏನಿರುತ್ತೋ, ಯಾರು ಆರ್ಗನೈಸ್ ಮಾಡಿರ್ತಾರೋ ಅದು ಬಿಟ್ಟು ಹೋಗದೆ ಇರೋ ರೀತಿ. ಹೋಗ್ತಾ ಇದ್ರೆ ವಾಪಸ್ ಎಳ್ಕೊಂಬರ್ಬೇಕು, ಹೋಗಿಲ್ಲ ಅಂದರೆ ಅದನ್ನು ಹ್ಯಾಂಡಲ್ ಮಾಡ್ಕೊಂಡು ಹೋಗಬೇಕು. ಯಾರಿಗೂ ಹರ್ಟ್ ಆಗದೆ ಇರೋ ಥರ ಕಾರ್ಯಕ್ರಮ ಸಕ್ಸಸ್ಫುಲ್ ಆಗೋದಕ್ಕೆ ಏನು ಮಾಡಬೇಕು ಅನ್ನೋದನ್ನು ತಲೆಲಿಟ್ಕೊಂಡು ಮಾಡಿಬಿಟ್ರೆ ಸಾಕು, ಫಸ್ಟಿಗೆ ಸ್ಟೇಜ್ ಫೇರ್ ಇರಬಾರ್ದು ಅಷ್ಟೇ.
14: ಸೂಪರ್. ಸೊ ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಒಬ್ಬ ಆ್ಯಂಕರ್ ಆದವರಿಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅಂತ ಹೇಳಿ ಪೃಥ್ವಿ ಅವ್ರು ಹೇಳ್ತಾ ಇದ್ರು. ಹಾಗಿದ್ರೆ ಆ್ಯಂಕರ್ಗೆ ವಾಯ್ಸ್ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ ಪೃಥ್ವಿ ಅವರೇ?
12: ವಾಯ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ನಾನು ತುಂಬಾ ಅಬ್ಸರ್ವ್ ಮಾಡಿದ್ದೀನಿ. ನಾನು ಸ್ಟಾರ್ಟ್ ಮಾಡೋದು ಹೇಗೆ ಅಂತಂದರೆ ಹಾಯ್ ಎಲ್ರಿಗೂ ನಮಸ್ಕಾರ, ಗುಡ್ ಈವ್ನಿಂಗ್, ಶುಭ ಸಂಜೆ ಅಂತ ಸ್ಟಾರ್ಟ್ ಮಾಡ್ತೀನಿ. ನಂಗೆ ತುಂಬ ಜನ ಹೇಳಿದ್ದಾರೆ ನಿಮ್ಮ ವಾಯ್ಸ್ ತುಂಬ ಚೆನ್ನಾಗಿದೆ ಅಂತ. ವಾಯ್ಸ್ ಚೆನ್ನಾಗಿದ್ದರೆ ಏನಾಗ್ಬಿಡುತ್ತೆ, ನಮ್ಗೆ ಆಲ್ರೆಡಿ 50% ಜನ ನಮ್ಮ ಕಡೆ ಗಮನ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜನ ಗಮನ ಕೊಡೋದೇ ತುಂಬ ಇಂಪಾರ್ಟೆಂಟ್. ಕೆಲವು ಸತಿ ಏನಾಗುತ್ತೆ ಈವೆಂಟ್ಗಳಲ್ಲಿ ಅವ್ರನ್ನ ನಾವು ಹಿಡಿದಿಟ್ಕೊಂಡಿಲ್ಲ ಅಂದರೆ ಅವರು ಕೂರಲ್ಲ, ಇಡೀ ಈವೆಂಟ್ ಮುಗಿಯೋ ತನಕ ಕೂರಲ್ಲ, ಅವರು ಸ್ಟಾರ್ಟಿಂಗಲ್ಲೂ ಕೂರಲ್ಲ, ಅಕ್ಕಪಕ್ಕದವ್ರ ಜೊತೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಎದ್ದೋಗೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಮೇಲೆ ನೀವು ಆ್ಯಂಕರ್ ಆಗಿರೋದ್ರಿಂದ ನಿಮಗೂ ಗೊತ್ತು, ಔಟ್ಪುಟ್ಟು ಮೈಕಲ್ ನಮ್ಮದು ಬೇರೆ ಥರನೇ ಬರುತ್ತೆ ಹೊರಗಡೆ. ಸೊ ವಾಯ್ಸ್ ಮ್ಯಾಟ್ರ್ ಆಗುತ್ತೆ, ಅಂದರೆ ಅಷ್ಟೊಂದು ಮ್ಯಾಟ್ರ್ ಆಗದೆ ಇದ್ರೂ ನಾವು ಮಾತಾಡೋ ರೀತಿ ತುಂಬ ಮ್ಯಾಟ್ರ್ ಆಗುತ್ತೆ.
13: ಓಕೆ, ಸೊ ಆ್ಯಂಕರ್ಗೆ ವಾಯ್ಸ್ ಹಾಗೆ ಅಲ್ಲಿರುವಂತಹ ಎಲ್ಲರನ್ನು ಕೂಡ ಕೈಯಲ್ಲಿ ಹಿಡ್ಕೊಳ್ಳುವಂತಹ ಶಕ್ತಿ ಮುಖ್ಯವಾಗಿ ಇರಬೇಕಾಗುತ್ತೆ ಅಲ್ವಾ?
12: ಹೌದು.
13: ಓಕೆ, ನೀವು ಹೇಳಿದ್ರಿ 2500+ ಈವೆಂಟ್ ಅಲ್ಲಿ ಆಂಕರಿಂಗ್ ಮಾಡಿದಿರ ಅಂತ. ಹೀಗಿರುವಾಗ ಒನ್ ಆಫ್ ದ ಬೆಸ್ಟ್ ಈವೆಂಟ್ ಯಾವಾಗ್ಲೂ ತುಂಬಾ ಮೆಮೊರಬಲ್ ಆಗಿರುತ್ತೆ, ಪದೇ ಪದೇ ನೆನೆಸ್ಕೊಳ್ತೀನಿ ಆ ಈವೆಂಟ್ ಅನ್ನೋದ್ರ ಯಾವ್ದಿರ್ಬೋದು?
12: ಆಕ್ಚುಲಿ ಆ ತರ ಯಾವ್ದು ನೆನಪೇ ಬರಲ್ಲ ನನಗೆ. ನಾನು ಅಂದ್ರೆ ಯಾವ್ದು ನಂಗೆ ನಿನ್ನೆ ಯಾವ್ದು ಈವೆಂಟ್ ಮಾಡಿದ್ದೆ ಅನ್ನೋದು ಮರ್ತೋಗ್ಬಿಟ್ಟಿರೋದು. ಬಟ್ ಕೆಟ್ಟ ಈವೆಂಟ್ ನೆನಪಿದೆ ಅಂದರೆ 100% ಅಕ್ಯುರೇಸಿ ಇಲ್ಲ. ಸೊ ಎಲ್ಲ ಇವೆಂಟು ಮೆಮೊರೇಬಲ್. ಅಂದರೆ ಏನಾಗುತ್ತೆ, ಅದರಲ್ಲೂ ನನಗೆ ತುಂಬ ಇಷ್ಟ ಅಂತಲೂ ಇಲ್ಲ.
14: ಹಾಗಿದ್ರೆ ಒಂದು ಇವೆಂಟು ಸ್ಯಾಟಿಸ್ಫ್ಯಾಕ್ಷನ್ ಆಯಿತು ಅನ್ನೋದಾದರೆ?
12: ಆ್ಯಕ್ಚುಲಿ ಇಲ್ಲಿವರೆಗೂ ಸ್ಯಾಟಿಸ್ಫೈ ಆಗಿಲ್ಲ ಯಾವ ಇವೆಂಟು. ನಾನು ಅಂದರೆ ಏನಾಗುತ್ತೆ, ಆ ಪಾಯಿಂಟಲ್ಲ, ಆ ಕ್ಷಣ ದಾಟದ ಮೇಲೆ ಅನಿಸುತ್ತೆ ಇದನ್ನು ಹಿಂಗೂ ಮಾಡ್ಬೋದಿತ್ತಲ್ಲ. ಸೊ ಹಾಗಾಗಿ ಸ್ಯಾಟಿಸ್ಫೈ ಆಗಿರೋ ಇವೆಂಟ್ ಇಲ್ಲ ಇಲ್ಲಿವರೆಗೂ. ಯಾಕಂದರೆ ನೋಡೋರಿಗೆ ಗೊತ್ತು ಅಂದರೆ ಓಕೆ ಚೆನ್ನಾಗಿ ಮಾಡ್ದ ಅಂತ, ಬಟ್ ನಾನು ಇನ್ನೂ ಬೆಟರ್ ಆಗಿ ಮಾಡ್ಬೋದು ಅಂತ ನನಗೆ ರಿಯಲೈಸ್ ಆಗುತ್ತಲ್ಲ. ಸೊ ಅವಾಗ ಅನ್ಸುತ್ತೆ. ಹೌದು ಹೌದು. ಆಮೇಲೆ ತುಂಬ ಜನ ಹೇಳ್ತಾರೆ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಹೇಳ್ಬಿಟ್ಟು. ಎಕ್ಸ್ಪೀರಿಯೆನ್ಸ್ ಹೌದು, ಬಟ್ ಏನಂದರೆ ಪ್ರತಿ ಇವೆಂಟು ಹೊಸದೇನೆ. ಯಾಕಂದರೆ ನಾವು ಮನೆಗೆ ಸ್ಕ್ರಿಪ್ಟ್ ಮಾಡ್ಕೊಂಡು ಹೋಗಿರಲ್ಲ, ಏನೇನಾಗುತ್ತೆ ಅನ್ನೋದನ್ನು ಪ್ರೀಪ್ಲಾನ್ ಮಾಡಿರಲ್ಲ, ಏನೂ ಮಾಡಿರಲ್ಲ. ಆನ್ ಸ್ಪಾಟ್ ಡಿಸಿಷನ್ ತೊಗೋಬೇಕು, ಆರ್ಗನೈಸರಿಗೂ ಇಷ್ಟ ಆಗೋ ಥರ ಇರಬೇಕು, ಆಡಿಯನ್ಸಿಗೂ ಇಷ್ಟ ಆಗೋ ಥರ ಇರಬೇಕು. ಸೊ ಪ್ರತಿ ಇವೆಂಟು ಹೊಸದಾಗಿರೋದ್ರಿಂದ ಆ ಥರ ಸ್ಯಾಟಿಸ್ಫೈಡ್ ಇಲ್ಲ ಇವತ್ತಿನ ತನಕ. ಚಾಲೆಂಜಿಂಗ್ ಪೊಲಿಟಿಕಲ್ ಇವೆಂಟ್ಸ್ ಚಾಲೆಂಜಿಂಗ್ ಇರುತ್ತೆ, ಆಮೇಲೆ ಗವರ್ನಮೆಂಟ್ ಇವೆಂಟ್ಸ್, ಚಾಲೆಂಜಿಂಗ್ ಯಾಕೆ ಅಂದರೆ ಏನಿಲ್ಲ, ತುಂಬ ಸಿಂಪಲ್. ಮೂರನೇ ಹೆಸರು ಕರೆಯೋದು ಮೂರನೇ ಹೆಸರು ಕರಿಬೇಕು, ನಾವು ನಾಲ್ಕನೇ ಹೆಸರು ನಾಲ್ಕನದೇ ಕರಿಬೇಕು. ಡೆಸಿಗ್ನೇಷನ್ ವೈಸ್ ಯಾವುದೋ ಒಂದು ಗೌರ್ಮೆಂಟ್ ಇವೆಂಟ್ ಇರುತ್ತೆ, ನಮಗೆ ಗೊತ್ತಿರಲ್ಲ ಅವರ ಡೆಸಿಗ್ನೇಷನ್ ಯಾರು, ಹೈಯರ್ ಡೆಸಿಗ್ನೇಷನ್ ಲೋಯರ್ ಡೆಸಿಗ್ನೇಷನ್ ಯಾರ್ಯಾರದು ಗೊತ್ತಿರಲ್ಲ. ಅದು ಚಾಲೆಂಜಿಂಗ್ ಅನ್ನೋದು ತುಂಬ ಗಮನ ಕೊಡಬೇಕಾಗುತ್ತೆ ಅಲ್ಲಿ. ಆಮೇಲೆ ಪೊಲಿಟಿಕಲ್ ಇವೆಂಟ್ಸ್ ಆಗಿರ್ಬೋದು, ಯಾಕಂದರೆ ಎಷ್ಟೋ ಇವೆಂಟ್ಸಲ್ಲಿ ಸಡನ್ನಾಗಿ ಯಾರೋ ಬಂದುಬಿಡ್ತಾರೆ, ನನಗೆ ನನಗೆ ಯಾರೋ ಹೋಗ್ತಾರೆ, ಓಕೆ ಏನಾಗ್ಬಿಡುತ್ತೆ, ಬಂದಮೇಲೆ ಹೋಗಬೇಕಾದ್ರೆ ನಾವು ಬರ್ಕೊಂಬಿಡ್ಬೋದು, ನೋಟ್ ಮಾಡ್ಕೊಂಬಿಡ್ಬೋದು. ಕೆಲವು ಸಲ ತುಂಬ ಏನು ಪ್ರಾಬ್ಲಮ್ ಆಗುತ್ತೆ ಅಂದರೆ, ಪಾಪ ಅವ್ರ ಆರ್ಗನೈಸರ್ಸಿಗೆ ಗೊತ್ತಿರುತ್ತೆ ಅವ್ರು ಯಾರು, ಅವ್ರ ಡೆಸಿಗ್ನೇಷನ್ ಏನು, ಎಲ್ಲಿಂದ ಬಂದರು ಎಲ್ಲ. ಅವ್ರು ಏನು ಮಾಡ್ತಾರೆ, ಆ್ಯಂಕರಿಂಗ್ ಮಾಡ್ತಾ ಇರ್ತೀವಿ ಮೈಕ್ ಮುಂದೆ ನಿಂತ್ಕೊಂಡು ಬಂದ್ಬಿಟ್ಟು, ಈಗ ಇವ್ರು ಬಂದಿದ್ದಾರೆ, ಇವ್ರು ಡೆಸಿಗ್ನೇಷನ್, ಹಾಂ ಏನು ಸ್ವಲ್ಪ ಸ್ಲೋ ಆಗಿ ಹೇಳ್ತೀರಾ, ಏನು ಅರ್ಥ ಆಗ್ತಿಲ್ಲ. ಅವ್ರು ಸ್ಟೇಜ್ ಹತ್ಕೊಂಡು ಬರ್ತಿರ್ತಾರಲ್ಲ, ಇವ್ರು ಇವ್ರು ಇವ್ರು ಇವ್ರು ಅಲ್ಲಿ ಇನ್ವಿಟೇಷನಲ್ಲಿ ಹೆಸರಿದ್ಯಾ, ಹೆಸರಿಲ್ಲ, ಇವರು ಇದು ಇದು ಇದು ಅಂದ್ಬಿಡ್ತಾರೆ, ಗೊತ್ತೇ ಆಗಲ್ಲ ಅದು. ಸೊ ಅಂದರೆ ಪಾಪ ಅವ್ರದ್ದು ಟೆನ್ಷನ್ ಇರುತ್ತೆ, ಒಪ್ಕೊಳ್ಳೋಣಂತೆ. ಸೊ ಅವಾಗ ಏನಾಗ್ಬಿಡುತ್ತೆ, ಆ್ಯಂಕರಾಗಿ ನಮ್ಮ ಜವಾಬ್ದಾರಿ ಅದು ಅವ್ರಿಗೆ ವೆಲ್ಕಮ್ ಮಾಡೋದು. ನಮಗೆ ಅರ್ಥನೇ ಆಗಲಿಲ್ಲ ಅಂದರೆ ಏನು ಮಾಡೋಕ್ಕಾಗುತ್ತೆ ಅದಕ್ಕೆ. ಅವಾಗ ಒಂದು ಸ್ವಲ್ಪ ತುಂಬ ಕಾನ್ಷಿಯಸ್ ಆಗಿರಬೇಕು ಬಿಟ್ಟರೆ. ಆಮೇಲೆ ಡೆಸಿಗ್ನೇಷನ್ ವೈಸ್ ಕೆಲವು ಸರ್ತಿ ಹಿಂದೆ ಮುಂದೆ ಆಗಿಬಿಟ್ರೆ ಅದು ಅವ್ರಿಗೆ ಇನ್ಸಲ್ಟ್ ಥರ ಆಗಿಬಿಡುತ್ತೆ. ಸೊ ಅವಾಗೆಲ್ಲ ಒಂದು ಸ್ವಲ್ಪ ಗಮನ ಕೊಡಬೇಕು ಬಿಟ್ಟರೆ ಕಷ್ಟ ಅಂತ ಏನು ಅನಿಸಿಲ್ಲ. ಜೊತೆಗೆ ಮನೇಲಿ ಫ್ಯಾಮಿಲಿ ಬಗ್ಗೆನೂ ಸ್ವಲ್ಪ ಗಮನ ಇರಬೇಕು ಈ ಫೀಲ್ಡಿಗೆ ಬರಬೇಕಾದ್ರೆ, ಯಾಕಂದರೆ ಇದು ಪರ್ಮನೆಂಟ್ ಅಲ್ಲ, ನಮಗೆ ಮಂತ್ಲಿ ಇನ್ಕಮ್ ಕೊಡೋರಲ್ಲ ಇದು, ಮಂತ್ಲಿ ಇನ್ಕಮ್ ಬರಲ್ಲ. ಮನೇಲೂ ಒಪ್ಪಿಗೆ ಇರಬೇಕು. ಎರಡನೇದು ಅವ್ರಿಗೆ ಕಾನ್ಫಿಡೆನ್ಸ್ ಇರಬೇಕು, ಈ ಫೀಲ್ಡಲ್ಲಿ ನಾನು ಸ್ಟ್ಯಾಂಡ್ ಆಗ್ತೀನಿ ಅಂತ ಹೇಳ್ಬೋದು. ಇಲ್ಲ ಪಾರ್ಟ್ ಟೈಮಾಗಿ ತೊಗೊಳ್ಳಿ. ಈಗ ತುಂಬ ಜನ ಇದ್ದಾರೆ, ನಮ್ಮ ದೀಕ್ಷಾ ಮೇಡಮ್ ಅಂತ ಇದ್ದಾರೆ, ಅವರು ಲೆಕ್ಚರಾಗಿ ವರ್ಕ್ ಮಾಡ್ತಾರೆ, ಪ್ರೊಫೆಸರಾಗಿ ವರ್ಕ್ ಮಾಡ್ತಾರೆ ಇದರಲ್ಲಿ ಪೆಸಿಟಲ್ಲಿ, ಅವರು ಈವೆಂಟ್ಸು ಮಾಡ್ತಾರೆ, ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ಯಾರಿಗಾರು ಇಂಟ್ರೆಸ್ಟ್ ಇದ್ದವ್ರು ಪಾರ್ಟ್ ಟೈಮಾಗೂ ತೊಗೋಬಹುದು, ತೊಗೊಂಡು ಈವೆಂಟ್ಸ್ಗಳನ್ನು ಮಾಡ್ತಾ ಸಣ್ಣ ಪುಟ್ಟ ಈವೆಂಟ್ಸಿಂದ ಸ್ಟಾರ್ಟ್ ಮಾಡ್ತಾ ಮಾಡ್ಬೋದು. ಇದು ಕಷ್ಟ ಅಂತ ಏನಿಲ್ಲ, ಇಂಟ್ರೆಸ್ಟ್ ಇದ್ದು ಮಾಡಿದ್ರೆ ಆರಾಮಾಗಿ ಆ್ಯಂಕರ್ ಆಗ್ಬೋದು.
14: ಓಕೆ, ಕೇಳಿಸ್ಕೊಳ್ತಾ ಇದ್ರಲ್ಲ ಸ್ನೇಹಿತರೆ, ಪೃಥ್ವಿಯವರು ತುಂಬ ಚೆನ್ನಾಗಿ ಮಾಹಿತಿನ ಹಂಚ್ಕೊಳ್ತಾ ಇದ್ರು. ಒಬ್ಬ ನಿರೂಪಕರಾದವರು ಹೇಗೆಲ್ಲ ಇರಬೇಕು, ಅವ್ರಿಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು, ಏನೆಲ್ಲ ಚಾಲೆಂಜಸ್ ಇರುತ್ತೆ ಅನ್ನೋದ್ರ ಬಗ್ಗೆ ಕೂಡ ತಿಳಿಸ್ಕೊಡ್ತಾ ಇದ್ರು. ಹಾಗಿದ್ರೆ ಇವರ ಜೊತೆ ಮಾತುಕತೆಯನ್ನ ಮುಂದುವರಿಸ್ತೀನಿ, ಆದ್ರೆ ಅದಕ್ಕೂ ಮೊದಲು ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮವನ್ನ ತೆಗೆದುಕೊಂಡು ಬನ್ನಿ. ಸೊ ನೀವು ಕೇಳ್ತಾ ಇರೋದು ವಿಶೇಷವಾದ ಕಾರ್ಯಕ್ರಮ, ನಾನು ನಿಮ್ಮ ಆರ್ಜೆ ಅರ್ಪಿತಾ, ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಎಸ್, ವೆಲ್ಕಮ್ ಬ್ಯಾಕ್. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಅರ್ಪಿತಾ. ಇದು ರೇಡಿಯೋ ಶಿವಮೊಗ್ಗದ ವಿಶೇಷ ಕಾರ್ಯಕ್ರಮ ಕೇಳುಕರೆ. ಇವತ್ತು ನಮ್ಮೊಟ್ಟಿಗೆ ನಮ್ಮ ಶಿವಮೊಗ್ಗದ ಹೆಮ್ಮೆಯ ನಿರೂಪಕರು, ಗಾಯಕರು ಹಾಗೆ ನಟರು ಆಗಿರುವಂತಹ ಪೃಥ್ವಿ ಪಿ ಗೌಡ ಅವರು ಇದ್ದಾರೆ. ಹಾಗೆ ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರೆಸೋಣ. ಪೃಥ್ವಿ ಅವರೇ, ನೀವು ಹೇಳ್ತಾ ಇದ್ರಿ ಒಬ್ಬ ನಿರೂಪಕನಿಗೆ ಏನೆಲ್ಲ ಕ್ವಾಲಿಟೀಸ್ ಇರಬೇಕು, ಹಾಗೆ ನಿರೂಪಕರಾಗಬೇಕು ಅಂದ್ರೆ ಅದಕ್ಕೆ ಪ್ಯಾಷನ್ ಇರಬೇಕು, ಅದರದೇ ಆದಂತಹ ಕ್ವಾಲಿಟೀಸ್ ಕೂಡ ಇರಬೇಕು ಅಂತ ಹೇಳ್ತಿದ್ರಿ. ಇನ್ನು ಅದರ ಚಾಲೆಂಜಸ್ ಬಗ್ಗೆ ಕೂಡ ಹೇಳ್ತಿದ್ರಿ. ಸೊ ನಾವು ಇದುವರೆಗೂ ಪೃಥ್ವಿ ಗೌಡ ಅವರನ್ನ ಒಬ್ಬ ನಿರೂಪಕರಾಗಿ ನೋಡಿದ್ದಾಯ್ತು, ಈಗ ಸ್ವಲ್ಪ ಗಾಯಕರಾಗಿ ಕೂಡ ನೋಡೋಣ. ಹಾಗೆ ಅದ್ರ ಬಗ್ಗೆ ಕೂಡ ಒಂದಿಷ್ಟು ಮಾತಾಡೋಣ. ನಾನು ಕೇಳ್ಪಟ್ಟಿದ್ದೀನಿ ನೀವು ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಹಾಡನ್ನ ಕೂಡ ಹಾಡಿದ್ದೀರಾ. ಹೀಗೆಲ್ಲ ಇರುವಾಗ ಈ ಪೃಥ್ವಿ ಗೌಡ ಅವರು ಗಾಯಕರಾಗಿದ್ದು ಹೇಗೆ, ನಿಮಗೆ ಸಂಗೀತ ಒಲಿದಿದ್ದು ಯಾವಾಗ, ಅದ್ರ ಬಗ್ಗೆ ಹೇಳ್ಬೋದಾ?
7: ನಂಗೆ ಆ್ಯಕ್ಚುಲಿ ಸಂಗೀತ ಏನೂ ಒಲ್ದಿಲ್ಲ, ಅಂದರೆ ಕ್ಲಾಸಿಕಲ್ ಅಂತ ಬಂದರೆ ನಾನು ಕಲ್ತಿಲ್ಲ, ಇನ್ನು ಈಗ ಕಲಿತಾ ಇದ್ದೀನಿ, ಈಗ ಒಂದು ಸ್ವಲ್ಪ ಕಲಿತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ ನಾನು ಹೈಸ್ಕೂಲಲ್ಲಿ ಇರ್ಬೇಕಾದ್ರೆ ನನಗೆ ವಿದ್ವಾನ್ ಅರುಣ್ಕುಮಾರ್ ಸರ್ ಅಂತ, ಶಾರದಾ ಸಂಗೀತ ವಿದ್ಯಾಲಯ, ಅವ್ರು ಪರಿಚಯ ಆದರು. ಯಾಕಂದರೆ ಅವರು DVS ಹೈಸ್ಕೂಲಿಗೆ ಮ್ಯೂಸಿಕ್ ಟೀಚರಾಗಿ ಬರ್ತಾಯಿದ್ರು. ಸೊ ಅಲ್ಲಿ ನನಗೆ ಅವ್ರ ಪರಿಚಯ ಆಯಿತು. ಅವ್ರ ಮನೆಗೆ ಒಂದು ಸ್ವಲ್ಪ ದಿನ ಹೋಗಿದ್ದೆ ಅಷ್ಟೆ, ಅಂದರೆ ಹಾಡು ಕಲಿಯೋಕ್ಕೆ ಜಾಸ್ತಿ ಹೋಗಿದ್ದೆ, ಕ್ಲಾಸಿಕಲ್ ಅಂತ ಅಲ್ಲ. ನನಗೆ ಹಾಡು ಹೇಳೋದಕ್ಕೆ ತುಂಬ ಇಂಟ್ರೆಸ್ಟ್ ಇದ್ದಿದ್ದರಿಂದ, ಅದು ಹೇಳ್ತಾರಲ್ಲ ಹಾಡ್ತಾ ಹಾಡ್ತಾ ರಾಗ ಉಗುಳ್ತಾ ಉಗುಳ್ತಾ ರೋಗ ಅಂತ, ಹಾಗೆ ಹಾಡ್ತಾ ಹಾಡ್ತಾ ಹಾಡ್ತಾ ಬಂತು ಬಿಟ್ಟರೆ ನನಗೆ ಇವತ್ತಿಗೂ ಅದಿದೆ, ಅಂದರೆ ಕ್ಲಾಸಿಕಲ್ ನಾನು ಕಲಿಬೇಕು ಅಂತ. ಇವಾಗ ಕಲಿತಾ ಇದ್ದೀನಿ ನಾನು, ಕಲಿತಾ ಕಲಿತಾ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ. ನನ್ನ ಕೋಸಿಂಗರ್ ಇದ್ದಾರೆ ಸುಪ್ರಾಜ ಅಂತ, ಸೊ ನಾನು ಅವ್ರ ಜೊತೆ ಪ್ರಾಕ್ಟೀಸ್ ಮಾಡೋದು ಕ್ಲಾಸಿಕಲ್ ಎಲ್ಲದೂ. ಜೊತೆಗೆ ಹಾಡುಗಳನ್ನು ಕೇಳಿ ಕೇಳಿ ಕೇಳಿ ಕೇಳಿ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಬಂದಿದೆ. ತಯಾರಿ ಆ್ಯಸ್ ಎ ಸಿಂಗರ್ ಅಂತ ಹೇಳಿದ್ರೆ ಹಾಗೆ, ನಾನು ಇಲ್ಲಿವರೆಗೂ ನಮ್ಮ ವಿದ್ವಾನ್ ಅರುಣ್ಕುಮಾರ್ ಸರ್ ಹತ್ರ ಒಂದು ಸ್ವಲ್ಪ ದಿನ ಕಲ್ತಿದ್ದು ಬಿಟ್ಟರೆ ಹಾಡ್ತಾ ಹಾಡ್ತಾನೆ. ಯಾಕಂದ್ರೆ ನನಗೆ ಅವಾಗ ಕಲಿಯೋ ಥರ ಆಪರ್ಚುನಿಟಿ ಇರಲಿಲ್ಲ. ಆಮೇಲೆ ಇಂಜಿನಿಯರಿಂಗ್ ಮಾಡಬೇಕು, ಇಂಜಿನಿಯರಿಂಗ್ ಮುಗಿದ ಮೇಲೂ ಕೆಲವ್ರ ಹತ್ರ ಆನ್ಲೈನ್ ಕ್ಲಾಸಸ್ ಮಾಡೋಣ ಅಂತ ನೋಡಿದೆ, ಆಗಲಿಲ್ಲ. ಆಮೇಲೆ ಶಿವಮೊಗ್ಗದಲ್ಲೂ ಕೂಡ ಒಬ್ಬರ ಹತ್ರ ಸಂಗೀತಕ್ಕೆ ಜಾಯಿನ್ ಆದೆ. 2020 ಜಾಯಿನ್ ಆಗಿ ಒಂದು ತಿಂಗಳಿಗೇನೆ ಕೋವಿಡ್ ಬಂತು. ಪಾಪ ಅವ್ರು ತುಂಬ ಸೀನಿಯರ್, ಅವರಿಗೆ ಮಾಡೋಕ್ಕಾಗಲ್ಲ ಕ್ಲಾಸ್. ಯಾಕಂದರೆ ಆ ಟೈಮಲ್ಲಿ ಸಿಚುಯೇಷನ್ ಹೇಗಿತ್ತು ಅಂತ ನಮಗೆಲ್ಲ ಗೊತ್ತಲ್ಲ. ಅವ್ರಿಗೆ ಬೇರೆ ವಯಸ್ಸಾಗಿದೆ ಪಾಪ, ಅವ್ರ ಗಂಡ ಹೆಂಡತಿ ಇಬ್ಬರೇ ಇರೋದು ಮನೇಲಿ. ಸೊ ಯಾರೇ ಮನೆಗೆ ಬರ್ತಾರಂದ್ರೂ ಭಯ ಇರುತ್ತೆ ಲಾಕ್ಡೌನ್ ತೆಗೆದ ಮೇಲೂ.
8: ಸಂಗೀತ ಕಲೆ ಸ್ಟಾರ್ಟ್ ಮಾಡಿದ್ರೆ
7: ಟೈಮಲ್ಲಿ ಅವ್ರ ಹತ್ರ ಸೇರ್ಕೊಂಡೆ ಅಂದರೆ ಕೋವಿಡ ಬಂದ್ಬಿಡ್ತು, ನಾನು ಸಂಗೀತ ಸೇರ್ಕೊಂಡಿದ್ದಕ್ಕೆ. ಸೊ ಹೋಗೋಕ್ಕಾಗಲಿಲ್ಲ, ಡಿಸ್ಕಂಟಿನ್ಯೂ ಆಯಿತು. ಆಮೇಲೆ ನಾನು ಹೇಳಿದಾಗೆ ಬ್ಯಾಕ್ ಟು ಬ್ಯಾಕ್ ಇವೆಂಟ್ಸ್, ಮನೇಲಿರಲ್ಲ ಊರಲ್ಲಿರಲ್ಲ, ದಿನಕ್ಕೆ 2 ಇವೆಂಟ್ 3 ಇವೆಂಟ್, ಈ ಆ್ಯಕ್ಚುಲಿ ದಿನಕ್ಕೆ 4 ಇವೆಂಟ್ ಮಾಡಿರೋದು ಇದೆ. ಸೊ ಅರ್ಲಿ ಮಾರ್ನಿಂಗ್ ಈ ಮ್ಯಾರಥಾನ್ ಇವೆಂಟ್ಸ್ ಬರುತ್ತಲ್ಲ, ಆ ಥರದಿಂದ ಸ್ಟಾರ್ಟ್ ಆದರೆ ಸಂಜೆ ತನಕ ಎಲ್ಲ ಮಾಡಿರೋದಿದೆ. ಸೊ ಒಂಥರ ಹೇಳಬೇಕು ಅಂದರೆ ಟೈಮ್ ಆಗಲಿಲ್ಲ ಈ ಫೀಲ್ಡಿಗೆ ಬಂದಮೇಲೆ, ಅದು ಒಂಥರ ಒಳ್ಳೆಯದೇ ಯಾಕಂದರೆ ಬ್ಯುಸಿಯಾಗಿದ್ದೆ ನಾನು. ಬಟ್ ಕಲೀಲಿಲ್ಲ ಅನ್ನೋ ಕೊರಗೂ ಒಂದು ಇದ್ದೇ ಇರುತ್ತೆ ಯಾವಾಗಲೂ. ನಾನು ಆಡಿಷನ್ಸಿಗೆ ಒಂದಿಷ್ಟಕ್ಕೆ ಹೋಗ್ತಿದ್ದೆ ಇನಿಷಿಯಲ್ ಡೇಸಲ್ಲಿ, ಅವ್ರು ಅವಾಗ ಕೇಳೋರು ಯಾರ ಹತ್ರ ಕಲಿತಾ ಇದ್ದೀರಾ ಸಂಗೀತ ಅಂತ. ಇಲ್ಲ ಸರ್ ಕಲಿತಿಲ್ಲ. ಕಲಿತಿಲ್ವಾ ಅಂದರೆ ಕೇಳಿದ ತಕ್ಷಣ ಏನಾಗ್ಬಿಡುತ್ತೆ, ಒಳಗಡೆ ಪಟ್ಟ ಅನ್ನೋದು ಒಂದ್ಸಲ, ಅಯ್ಯೋ ಕಲಿಯೋದಿತ್ತಲ್ಲ ನಾನು ಅಂತ ಅನ್ಸುತ್ತೆ. ಹಾಂ, ಎಲ್ಲ ಇದ್ರು ಏನೂ ಇಲ್ಲ ಅನ್ನೋ ಥರ ಒಂಥರ ಫೀಲ್ ಆಗಿಬಿಡುತ್ತೆ. ತುಂಬ ಚೆನ್ನಾಗಿ ಹಾಡ್ತೀರಾ, ಸಂಗೀತ ಬೇಸಬೇಡಿ ಅಂದ್ಬಿಡ್ತಾರೆ ಅವ್ರು ಲಾಸ್ಟಿಗೆ, ಹಾಂ ಗೊತ್ತಾಯ್ತು ಬಿಡಿ ಅನ್ನೋ ಥರ. ಬಟ್ ಇವಾಗ ಸೀರಿಯಸ್ಸಾಗಿ ಸ್ಟಾರ್ಟ್ ಮಾಡಿದ್ದೀನಿ, ಕಂಟಿನ್ಯೂ ಮಾಡ್ತೀನಿ.
6: ಸೂಪರ್, ಕಂಟಿನ್ಯೂ ಮಾಡಿ. ಹಾಗೆ ಇದೇ ಖುಷಿಲಿ ನಮ್ಮ ರೇಡಿಯೋ ಶಿವಮೊಗ್ಗದ ಕೇಳುಗರಿಗಾಗಿ ನೀವು ಒಂದು ಗೀತೆಯನ್ನು ಹಾಡಬಹುದಾ?

0: ವಾವ್ ವಾವ್, ತುಂಬಾ ಚೆನ್ನಾಗಿ ಹಾಡಿದ್ರಿ ಪೃಥ್ವಿ ಅವರೇ, ನನಗಂತೂ ತುಂಬಾ ಖುಷಿ ಆಯ್ತು.
1: ಥ್ಯಾಂಕ್ ಯು.
0: ಹಾಗೆ ಈ ಹಾಡನ್ನ ಕೇಳುವಾಗ ನೀವು ಸಂಗೀತವನ್ನ ಕಲಿತೇ ಈ ಹಾಡನ್ನ ಹಾಡಿದೀರಾ ಅಂತ ಅನ್ಸುತ್ತೆ ಅಲ್ವಾ?
1: ಅದೇ ಹಾಡ್ತಾ ಹಾಡ್ತಾರಾಗ.
0: ಓಕೆ, ತುಂಬಾ ಚೆನ್ನಾಗಿ ಹಾಡಿದ್ರಿ. ಈಗ ನೀವು ಕಲಾವಿದರು ಕೂಡ ಹೌದು, ಅಂದ್ರೆ ನಟರ್ ಕೂಡ ಹೌದು, ಸಾಕಷ್ಟು ಸಿನಿಮಾಗಳಲ್ಲಿ ಅಭಿನಯಿಸಿದ್ರ, ಇನ್ನು ಶಾರ್ಟ್ ಮೂವಿಗಳಲ್ಲಿ ಕೂಡ ಆಕ್ಟ್ ಮಾಡಿದಿರ. ಈ ಕಲಾವಿದನ ಜರ್ನಿ ಹೇಗಿತ್ತು, ಇದ್ರ ಬಗ್ಗೆ ನಮ್ಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ?
1: ನಾನು ಅದೇ ಹೇಳಿದ ಹಾಗೆ, ಫಸ್ಟಿಗೆ ನಾನು ಆ್ಯಕ್ಟಿಂಗ್ ಸ್ಟಾರ್ಟ್ ಮಾಡಿದ್ದು ಅಂದರೆ ಸುಮ್ಮನೆ. ಅಂದರೆ ಏನಾಯಿತು, ನನ್ನ ಫ್ರೆಂಡ್ಸ್ ಪ್ರತೀಕ್ ಭುವನ್ ಅಂತ ಇದ್ದರು, ನಾನು ಹೇಳಿದಲ್ಲ ದುರ್ಗಿಗುಡಿ ಸ್ಕೂಲ್ ಅಂತ ಅಲ್ಲಿ. ಸೊ ನಮ್ಮ ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗೋ ಟೈಮಲ್ಲಿ ಗೊತ್ತಲ್ಲ, ಫಸ್ಟಿಗೆ ಒಂದು ಆಡಿದ್ದೆಲ್ಲ, ನೀವು ನೀವು ಅಂತ ಶುರುವಾಯಿತು ಮೊದಲು, ಲೋಲೋ ಅಂತ ಈಗ ಬದಲು, ಆ ಥರ ಮಾತಾಡ್ತಾ ಮಾತಾಡ್ತಾ ನಾಟಕದ ಬಗ್ಗೆ ವಿಷಯ ಬಂತು. ಡ್ರಾಮಾ ಮೂರು ಮುತ್ತು ಅಂತ ಸಖತ್ ಫೇಮಸ್ ಅದು, ಅವರು ಸತೀಶ್ ಪೈಸರ್, ಸಂತೋಷ್ ಪೈಸರ್ ಅಂತ ಇದ್ದಾರೆ ಕುಂದಾಪುರದಲ್ಲಿ. ಸೊ ಅವ್ರದ್ದು, ಅವ್ರು ಮಾಡಿರೋ ಡ್ರಾಮಾ ಅದು. ಸೊ ಅವರು, ನಾವು ಮಾತಾಡ್ಬೇಕಾದ್ರೆ ಮೂರು ಮುತ್ತು ನೋಡಿದ್ದೀರಾ ಅಂತ ಸ್ಟಾರ್ಟ್ ಆಯಿತು ಮಾತು. ಓಹ್ ನೋಡಿದ್ವಿ, ಸಖತ್ತಾಗಿದೆ ಅದು ಇದು. ನಾನು ನೋಡಿದ್ದೆ ಅವಾಗ. ಸೊ ನಾವೇನು ಅಂದ್ಕೊಂಡ್ವಿ, ಆ್ಯನ್ಯುಲ್ ಡೇಗೆ ಮಾಡೋಣ ಅದನ್ನು ಅಂತ. ಅವಾಗ ಅದರಲ್ಲೊಂದು ಕೀಕೆ ರಾಮನಾಥ ಅಂತ ಪಾಠ ಬರುತ್ತೆ, ಹುಡುಗಿ ವಯಸ್ಸಲ್ಲಿ ಮಾತಾಡೋದನ್ನು. ಹಾಂ, ಅದನ್ನು ನಾನು ಮಾಡ್ತಿದ್ದೆ. ಕುರುಡಾ ಕೆಪ್ಪನ್ ಕ್ಯಾರೆಕ್ಟರ್ ನನ್ನ ಫ್ರೆಂಡ್ಸ್ ಪ್ರತೀಕ್ ಭುವನ್ ಮಾಡ್ತಾಯಿದ್ರು. ಸೊ ಹಂಗೆ ಸ್ಟಾರ್ಟ್ ಆಯಿತು. ನಾವು ಮಾಡಿದ್ದೆ ಯಾಕೆಂದರೆ ನಾವು ಫ್ರೆಂಡ್ಸ್ ಅಲ್ಲ, ಒಟ್ಟಿಗೆ ಇರಬೇಕಷ್ಟೇ, ಇನ್ನೇನಿಲ್ಲ. ಆ ಥರ ಸ್ಟಾರ್ಟ್ ಆಯಿತು. ಅದು ಸಖತ್ ಇಷ್ಟ ಆಗ್ಬಿಡುತ್ತೆ ಎಲ್ರಿಗೂ. ಹಾಗೆ ಜೊತೆಗೆ ನಾವು ಮೂರು ಜನ ಏನಾಯಿತು, ಡಿ ವಿ ಎಸ್ ಹೈಸ್ಕೂಲಿಗೂ ಸೇರಿದ್ವಿ. ಅಲ್ಲೂ ಕೂಡ ಕಾಂಪಿಟೇಷನಿಗೆ ಮಾಡಿದ್ವಿ. ಅವಾಗ ನಮ್ಮ ಸರ್ ಇದ್ರು, ಅವರು ಅದನ್ನು ಹೇಳಿದ್ರು, ಏ ತುಂಬ ಚೆನ್ನಾಗಿ ಮಾಡ್ತೀರಾ ನೀವೆಲ್ಲ ಅಂತ. ಹಂಗೆ ಹೆಂಗೆ ಅಂದರೆ, ಒಟ್ಟಿನಲ್ಲೇನು ನಾವು ಮೂರು ಜನ ಜೊತೆಗೆ ಮಾಡಬೇಕಷ್ಟೇ, ಇನ್ನೇನಿಲ್ಲ. ಸೊ ಆ ಥರ ಸ್ಟಾರ್ಟ್ ಆಗಿದ್ದು ನನ್ನ ಆ್ಯಕ್ಟಿಂಗ್ ಜರ್ನಿ. ಆಮೇಲೆ ಪಿ ಯು ಸಿಗೆ ಬಂದೆ, ಯಾವುದೋ ಒಂದು ಕಾಂಪಿಟೇಷನಿಗೋಸ್ಕರ ಆಡಿಷನ್ ತೊಗೊಂಡಿದ್ರು. ನಾನು ಆಗಲೇ ಹೇಳಿದಾಗೆ ಅಮೃತ ಮೇಡಮ್ ಅಂತ ತೊಗೊಂಡಿದ್ರು. ನಾನು ಹಿರಣ್ಯಕಶಿಪು ಸಂಹಾರ ಮಾಡಿದ್ದೆ, ನರಸಿಂಹ, ಪ್ರಹ್ಲಾದ, ಹಿರಣ್ಯಕಶಿಪ ಮೂರು ನಾನೇ. ಅವ್ರು ನೋಡ್ತಾ ಇದ್ರು ನಾರ್ಮಲ್, ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ. ಬಟ್ ಯಾವಾಗ ನರಸಿಂಹನ್ ಕ್ಯಾರೆಕ್ಟ್ರ್ ಮಾಡಿದೆ, ಅವರು ಫುಲ್ ಸ್ಟನ್ನಾಗಿ ಹಿಂಗೆ ನೋಡ್ತಾ ಇದ್ರು. ಮುಗಿದ್ಮೇಲೆ ಕರೆದ್ರು, ಕರೆದ್ಬಿಟ್ಟು ತುಂಬ ಚೆನ್ನಾಗಿ ಮಾಡ್ತೀಯಾ, ಬಿಡಬಾರ ಆ್ಯಕ್ಟಿಂಗ್ನ ಅಂತಂದರು. ನಂತರ ನನಗೆ ಯಾವಾಗಲೂ ಹೇಳ್ತಾರೆ, ಎರಡೆರಡು ದೊಡಿ ಮೇಲೆ ಕಾಲಿಡಬಾರ್ದು, ಮೂರು ಮೇಲೆ ಕಾಲಿಡಬಾರ್ದು, ನೀನು ಯಾಕೆ ಇಷ್ಟೆಲ್ಲ ಮಾಡ್ತೀಯ, ಆದರೆ ಒಂದೊಂದು ತಗೋ ಅಂತಂತಾರೆ. ನಾನು ಅವಾಗ ಹೇಳ್ತಿರ್ತೀನಿ, ಇದು ನಂದು ಶಿಪ್ಪಪ್ಪ, ಇದು ಶಿಪ್ಪು, ಬೇರೆ ಬೇರೆ ಕಂಪಾರ್ಟ್ಮೆಂಟ್ ಇದ್ದಂಗೆ ಅಂತ ಹೇಳ್ಬಿಟ್ಟು. ನಂಗೆ ಯಾವುದು ಬಿಡಬೇಕು ಅಂತ ಮನಸ್ಸು ಬರಲ್ಲ, ಬೇಕಾದ್ರೆ ದಿನಕ್ಕೆ ಒಂದೆರಡು ಗಂಟೆ ನಿದ್ದೆ ಬಿಟ್ಬಿಡೋಣ. ನಮಗೆ ಆದರು ಈಗ ದೇವ್ರು ಏನೋ ಒಂದು ಸ್ಕಿಲ್ ಕೊಟ್ಟಿದ್ದಾನೆ ಅಂದಾಗ ಅದನ್ನು ಕಂಟಿನ್ಯೂ ಮಾಡಬೇಕು ಅಂತ. ಅದೇ ಥರ ಅದೇ ರೀತಿ ಮೇಡಮ್ಮು ಕೂಡ ಹೇಳಿದ್ರು, ಒಂದೊಂದು ಸತಿ ಟಿ ವಿ ಸೀರಿಯಲ್ಲಿಗೆ ಆಡಿಷನ್ಸಿಗೆಲ್ಲ ನಮ್ಮ ಅಮ್ಮನ ಜೊತೆ ಹೋಗ್ತಾ ಇದ್ದೆ ನಾನು. ಸಂಗೊಳ್ಳಿ ರಾಯಣ್ಣನ ಕ್ಯಾರೆಕ್ಟ್ರು, ಸಂಗೊಳ್ಳಿ ರಾಯಣ್ಣ ಕಾಸ್ಟ್ಯೂಮ್ ಹಾಕ್ಕೊಂಡು ಆಡಿಷನ್ ಕೊಡೋದಕ್ಕೆ ಎಲ್ಲ ಹೋಗ್ತಾ ಇದ್ದೆ ಅವಾಗ. ಸೊ ಪಿ ಯು ಸಿಗೆ ಮುಗಿದ ಮೇಲೆ ಇಂಜಿನಿಯರಿಂಗ್ ಬಂದಾಗ ವಿ ಟಿ ಯು ಫೆಸ್ಟ್, ಕಾಲೇಜ್ ಫೆಸ್ಟ್ ಅಂತ ನಡೆಯುತ್ತೆ ಅವಾಗ. ನಮ್ಮದು ದುರಾದೃಷ್ಟ ಏನು ಅಂದರೆ, ಹೈಸ್ಕೂಲಲ್ಲಿ ಮೂರು ವರ್ಷದಲ್ಲಿ ಎರಡು ವರ್ಷ ಆ್ಯನ್ಯುವಲ್ ಡೇನೇ ನಡೀಲಿಲ್ಲ, ಪಿ ಯು ಸಿಲಿ ಎರಡು ವರ್ಷ ಆ್ಯನ್ಯುವಲ್ ಡೇನೇ ನಡೀಲಿಲ್ಲ. ಅಂದರೆ ನಾಲ್ಕು ವರ್ಷ ನಡೀಲೇ ಇಲ್ಲ, ನಾವೇನು ಸ್ಟೇಜಲ್ಲಿ ಮಾಡೋಕ್ಕೆ ಆಗಲಿಲ್ಲ. ಬಟ್ ಇಂಜಿನಿಯರಿಂಗ್ ಬಂದ ತಕ್ಷಣ ಕಾಲೇಜ್ ಫೆಸ್ಟು, ವಿ ಟಿ ಯು ಫೆಸ್ಟ್ ಅಂತೆಲ್ಲ ಬರುತ್ತಲ್ಲ, ಅವಾಗ ಫುಲ್ ಖುಷಿ ನಮಗೆ. ನಾನು ಅವಾಗ ಸುದೀಪಿಂದ ಕೆಂಪೇಗೌಡ ಡೈಲಾಗ್ ಸರ್ರೆ ಎಲ್ಲ ಕಡೆ ಹೇಳ್ಕೊಂಡು ಮಾಡುತ್ತಿದ್ದೆ, ಅದು ಫುಲ್ ಫೇಮಸ್ ಅವಾಗ, ಕೆಂಪೇಗೌಡ ಪೃಥ್ವಿ ಅಂತ. ಸೊ ಆ ಡೈಲಾಗು, ಅದು ಅಗ್ರೆಸಿವ್ ಡೈಲಾಗೆ ಆ ಡೈಲಾಗು. ಆಮೇಲೆ ಫೆಸ್ಟಿಗೆ ಹೋಗ್ಬೇಕಾದ್ರೆ ಹೇಳ್ಕೊಡೋಕೆ ಬರ್ತಿದ್ರು ಡ್ರಾಮಾನೆಲ್ಲ, ಮಹಾಕರ್ಣ ಅಂತ ಮಾಡಿದ್ವಿ ಈ ರೀತಿ. ಆಮೇಲೆ ನಾನೇ ಸ್ಕ್ರಿಪ್ಟ್ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿದೆ, ನನ್ನ ಸ್ಕ್ರಿಪ್ಟ್ಸಲ್ಲೇ ನಾನೇ ಸ್ಕಿಟ್ಗಳನ್ನು ಡ್ರಾಮಾಗಳನ್ನೆಲ್ಲ ಮಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಈ ರೀತಿ ಜರ್ನಿ ಸ್ಟಾರ್ಟ್ ಆಯಿತು. ಒಂದು ಟೈಮಲ್ಲಿ ಏನಾಯಿತು ಅಂತಂದರೆ, ಶಿವಮೊಗ್ಗದಲ್ಲಿ ಯಾವುದೇ ಹೊಸ ಟೀಮ್ ಶಾರ್ಟ್ ಮೂವಿ ಮಾಡಿದ್ರು ಅಲ್ಲಿ ನನ್ನ ಕ್ಯಾರೆಕ್ಟರ್ ಅರೌಂಡ್ ನಾನು ನೂರು ಶಾರ್ಟ್ ಮೂವಿ ಮೇಲೆ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಒಂದಿಷ್ಟು ಅಡ್ವರ್ಟೈಸ್ಮೆಂಟ್ಸ್, ಆಮೇಲೆ ಡಾಕ್ಯುಮೆಂಟ್ರೀಸ್ ಎಲ್ಲದನ್ನು ಮಾಡ್ತಾ ಮಾಡ್ತಾ ಈಗ ಬಂದಿರೋ ಟ್ರೆಂಡ್ ವೆಬ್ ಸೀರೀಸ್ ತನಕನೂ ಎಲ್ಲನೂ ಮಾಡ್ತಾ ಹೋದೆ.
0: ಓಕೆ, ಶಾರ್ಟ್ ಮೂವೀಸಿಂದ ಸ್ಟಾರ್ಟ್ ಆದಂಥ ಜರ್ನಿ ಕಾಂತಾರ ಚಾಪ್ಟರ್ ಒನ್ ವರೆಗೆ ಕೂಡ ಸಾಗಿದೆ. ಸೊ ಈ ಒಂದು ಕಾಂತಾರ ಚಾಪ್ಟರ್ ಒನ್ ಏನಿದೆ, ಒಂದು ಹಿಸ್ಟರಿಯನ್ನ ಕ್ರಿಯೇಟ್ ಮಾಡಿದಂಥ ಸಿನಿಮಾ ಅಂತಲೇ ಹೇಳ್ಬೋದು. ಆ ಸಿನಿಮಾದಲ್ಲಿ ನಿಮಗೆ ಅವಕಾಶ ಹೇಗೆ ಸಿಕ್ತು, ಅಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಅದ್ರ ಬಗ್ಗೆ ಒಂದಿಷ್ಟು ವಿಚಾರವನ್ನು ಹಂಚ್ಕೋಬೋದಾ?
1: ಸೊ ನಾನು ಆ್ಯಕ್ಟಿಂಗ್ ಮಾಡಿದ್ದೀನಿ ಅಂತ ಗೊತ್ತಿತ್ತು. ಯಾವುದೋ ಒಂದು ಪ್ರಾಜೆಕ್ಟಿಗೋಸ್ಕರ ಕುರ್ಲುಗಡ್ಡ ಬಿಟ್ಟಿದ್ದೆ, ಅದು ಅರ್ಧ ಶೂಟಿಂಗ್ ಸ್ಟಾಪ್ ಆಗಿತ್ತು, ಕಂಟಿನ್ಯೂಟಿ ಚೇಂಜ್ ಮಾಡೋಂಗಿರಲಿಲ್ಲ. ಸೊ ಸುಮ್ಮನೆ ಬಿಟ್ಟಿದ್ದೆ, ಶೋಲ್ಡರ್ ಲೆವೆಲಿಗಿತ್ತು, ಕಟ್ ಮಾಡಿಸ್ತಾನೆ ಇದ್ದೆ. ಆಮೇಲೆ ಏನಾಯಿತು, ಬೇಡ ಬಿಡು, ಬಿಟ್ಬಿಡೋಣ, ಅಟ್ಲೀಸ್ಟ್ ಡೊನೇಟ್ ಮಾಡ್ಬೋದು ಕೂದಲನ್ನ ಅಂತೇಳ್ಬಿಟ್ಟು ಬಿಟ್ಬಿಟ್ಟೆ. ಸೊ ಏನಾಯಿತು, ಆ ಟೈಮಲ್ಲಿ ನಾನು ಕೂದಲುಗಡ್ಡ ಬಿಟ್ಟಿದ್ದೀನಿ ಅಂತ ಸಂದೀಪ್ ಅಂತ ಒಬ್ಬರಿದ್ದಾರೆ, ಏಂಜಲ್ ಕಾಸ್ಟಿಂಗ್ ಏಜೆನ್ಸಿ, ಅವ್ರಿಗೆ ಗೊತ್ತಾಯಿತು. ಸೊ ನನ್ನ ಡೆಬ್ಯೂ ಸಿನಿಮಾನೇ ಕಾಂತಾರ ಚಾಪ್ಟರ್ ಒನ್, ಸಿಲ್ವರ್ ಸ್ಕ್ರೀನಿಂಗ್ ನಾನು ಹೋಗಿದ್ದು. ಸೊ ಅವ್ರಿಗೆ ಗೊತ್ತಾದಾಗ ಅವರು ನನಗೆ ಫೋಟೋ ಕಳ್ಸೋಕೆ ಹೇಳಿದರು. ಅದೊಂದು ಟೀಮ್ ಜೊತೆ ಡಿಸ್ಕಷನ್ ಆಯಿತು, ಒಂದು ಕ್ಯಾರೆಕ್ಟರ್ ಫೈನಲ್ ಆಯಿತು. ಓಕೆ, ಯಾವುದೊಂದು ಕ್ಯಾರೆಕ್ಟ್ರು, ನೀವು ಇಡೀ ಸಿನಿಮಾ ಇರ್ತೀರಾ ಆದರೆ ಡೈಲಾಗ್ ಇಲ್ಲ ಅಂತಂದರು. ಬೇಡ ಬೇಡ, ಕಾಂತಾರ ತಾನೇ ಬೇಡ, ಅದು ಅಲ್ಲದೆ ಅಕಸ್ಮಾತ್ ರಿಲೀಸ್ ಆದರೆ ಫಸ್ಟ್ ಡೆಬ್ಯೂ ಸಿನಿಮಾ ಅಲ್ಲ, ಹಾಂ ಇರಲಿಲ್ಲ, ಯಾವ್ದಾರು ಮಾಡ್ತೀನಿ ಅಂತಂದೆ. ಸೊ ಅದಾದಮೇಲೆ ಒಂದು ಸ್ವಲ್ಪ ದಿನ ಬಿಟ್ಟು ಅವ್ರದೇ ಕಾಲ್ ಬಂತು, ನನಗೆ ಹಾರ್ಸ್ ರೈಡಿಂಗು ಬರಬೇಕು, ಆ್ಯಕ್ಟಿಂಗು ಬರಬೇಕು, ಈ ಥರ ಯಾರಾದ್ರು ಇದ್ದರೆ ಹೇಳಿ ನನಗೆ ಅಂತ. ಆ್ಯಕ್ಚುಲಿ ನಾನು ಹಾರ್ಸ್ ರೈಡಿಂಗ್ ಕಲ್ತಿದ್ದೆ. ಹಾಂ, ಸೊ ಹಾಗಾಗಿ ಏನು ಮಾಡಿದೆ, ನನಗೆ ಬರುತ್ತೆ ಬ್ರೋ ಅಂತಂದೆ. ನಿಮಗೆ ಬರುತ್ತಾ? ಹೌದಾ, ವೀಡಿಯೋ ಕಳಿಸಿ ಹಾರ್ಸ್ ರೈಡಿಂಗ್ ಇನ್ನು ಅಂದರು. ಕಳಿಸ್ದೆ, ನಾನು ಆ್ಯಕ್ಟಿಂಗ್ ಮಾಡಿರೋದೆಲ್ಲ ಶೋರಿಯಲ್ಲಿ ಕೇಳಿದ್ರು, ಕಳಿಸ್ದೆ, ಎಲ್ಲ ಆದಮೇಲೆ ಫೈನಲ್ ಆಯಿತು. ಆ ಕ್ಯಾರೆಕ್ಟರ್ನ ಕ್ಯಾನ್ಸಲ್ ಮಾಡಿ ಸಾಮಂತರಾಜನ್ ಕ್ಯಾರೆಕ್ಟರ್ ಕೊಟ್ಟರು. ಸೊ ಸಾಮಂತರಾಜ ಒಂಥರ ಮೇನ್ ಕ್ಯಾರೆಕ್ಟರ್ ಸಿನಿಮಾದಲ್ಲಿ. ಆ ಕ್ಯಾರೆಕ್ಟ್ರ್ ಕೊಟ್ಟರು, ಶೂಟಿಂಗ್ ಆಯಿತು, ಸಿನಿಮಾನು ರಿಲೀಸ್ ಆಯಿತು. ಚಿಕ್ಕ ಪಾತ್ರ ಆದ್ರೂ ಹಾನೆಸ್ಟಾಗಿ ಹೇಳಬೇಕು, ರಿಷಭ್ ಶೆಟ್ಟಿ ಸರ್ರು, ಹೊಂಬಾಳೆ ಫಿಲಮ್ಸ್ ಪ್ರತಿಯೊಬ್ಬರು ಆರ್ಟಿಸ್ಟನ್ನು ಕೂಡ ಎಷ್ಟು ಕೇರ್ ಮಾಡಿ ನೋಡ್ಕೊಂಡಿದ್ದಾರೆ ಅಂತಂದರೆ, ನಮಗೆ ಸಾಮಂತರಾಜ ಆನ್ ಸ್ಕ್ರೀನ್ ಅಲ್ಲ, ಶೂಟಿಂಗ್ ಹೋಗ್ಬೇಕಾದ್ರೆ ಫೀಲ್ ಆಗ್ತಿತ್ತು. ನಮಗೆ ಕೂಡ ರೂಮ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಟ್ರೀಟ್ ಮಾಡೋ ವೇ ಆಗಿರ್ಬೋದು ಅನ್ನಿಸ್ತಾ ಇತ್ತು. ಸೊ ಅದಾದಮೇಲೆ ನಮ್ಮ ಲಿಖಿತ್ ಶೆಟ್ಟಿ ಅವ್ರದ್ದು ಫುಲ್ ಮೀಲ್ಸ್, ಲಿಖಿತ್ ಶೆಟ್ಟಿ ಅವ್ರು ನನಗೆ ಸ್ವಲ್ಪ ಮುಂಚೆಯಿಂದ ಪರಿಚಯ, ಅವ್ರದ್ದು ಸಂಕಷ್ಟಕರ ಗಣಪತಿ, ಫ್ಯಾಮಿಲಿ ಪ್ಯಾಕ್, ಈ ಸಿನಿಮಾಗಳಿಗೆಲ್ಲ ಪ್ರಮೋಷನ್ಸ್ ಮಾಡ್ತಾ ಇದ್ದೆ ನಾನು, ಪ್ರಮೋಷನಲ್ ಆ್ಯಕ್ಟಿವಿಟೀಸ್ ಕಂಟೆಂಟ್ ರೆಡಿ ಮಾಡ್ತಾ ಇದ್ದೆ. ಸೊ ಹಂಗೆ ಅವ್ರು ಪರಿಚಯ ಆಗಿದ್ರು. ಆ ಸಿನಿಮಾ ಆಯಿತು, ಮಹೇಶ್ ಗೌಡ ಅವ್ರದ್ದು ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿ ಕ್ಯಾರೆಕ್ಟರ್ ಸಿಕ್ತು. ಆಮೇಲೆ ತೆಲುಗು ಮೂವಿ ಏನು ಅಂದರೆ ಅವ್ರು ಲೊಕೇಶನ್ ಹಂಟ್ ಮಾಡೋಕ್ಕೆ ಕರ್ನಾಟಕಕ್ಕೆ ಬಂದಿದ್ದರು. ಸೊ ಅವಾಗ ನಾನು ಅವ್ರ ಜೊತೆ ಒಂದು ಸ್ವಲ್ಪ ದಿನ ಇದ್ದಾಗ ಅವ್ರಿಗೆ ಗೊತ್ತಾಯಿತು ನಾನು ಆ್ಯಕ್ಟಿಂಗ್ ಮಾಡ್ತೀನಿ ಅಂತ. ಸೊ ಅಲಾಚೇರಿ ಸೀತಾರಾಮನಿ ಚೇಂಟಕ್ಕು ಅಂತ, ಹಾಂ, ಅದರಲ್ಲೂ ಒಂದು ಕ್ಯಾರೆಕ್ಟರ್ ಕೊಟ್ಟರು. ಅದು ಒಂದು ಆಯಿತು. ಈಗ ಅದು ಮುಗಿದ್ಮೇಲೆ ಒಂದು ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಪೋಸ್ಟ್ ಪ್ರೊಡಕ್ಷನಲ್ಲಿದೆ. ಇನ್ನೊಂದು ಸಿನಿಮಾ ಶೂಟಿಂಗ್ ಆಗ್ತಾ ಇದೆ, ಇನ್ನೂ ಮೂರು ಸಿನಿಮಾ ಡಿಸ್ಕಷನ್ ಆಗ್ತಾ ಇದೆ. ಸೊ ಆ್ಯಕ್ಟರ್ ಆಗಿ ನಡೀತಾ ಇದೆ.
0: ಸೊ ಆ್ಯಕ್ಟರ್ ಆಗಿ ಕೂಡ ನಿಮ್ಮ ಜರ್ನಿ ಚೆನ್ನಾಗಿ ಸಾಗ್ತಾ ಇದೆ, ಹಾಗೆ ಸಿಂಗರ್ ಆಗಿ ಕೂಡ ಚೆನ್ನಾಗಿ ಸಾಗ್ತಾ ಇದೆ. ಈ ಜರ್ನಿ ಇನ್ನಷ್ಟು ಯಶಸ್ವಿಯಾಗಿ ಸಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಹಾಗಿದ್ರೆ ಕೇಳುಗರೆ, ಪೃಥ್ವಿ ಗೌಡ ಅವರ ಹತ್ರ ಮಾತಾಡ್ಲಿಕ್ಕೆ ಮತ್ತಷ್ಟು ವಿಷಯ ಬಾಕಿ ಇದೆ, ಇಂಟ್ರೆಸ್ಟಿಂಗ್ ವಿಷಯ ಬಾಕಿ ಇದೆ. ಈ ಮಾತುಕತೆನೆಲ್ಲ ಕೇಳಬೇಕು ಅಂತ ಹೇಳಿದ್ರೆ ನೀವು ಕಾರ್ಯಕ್ರಮದಲ್ಲಿ ಮತ್ತೊಂದು ಬ್ರೇಕ್ ತೆಗೆದುಕೊಂಡು ವಾಪಸ್ ಬನ್ನಿ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗದ ವಿಶೇಷ ಕಾರ್ಯಕ್ರಮ. ಕಾರ್ಯಕ್ರಮ ನಡೆಸ್ಕೊಡ್ತಾ ಇರೋದು ನಾನು ನಿಮ್ಮ ಆರ್ಜೆ ಅರ್ಪಿತಾ. ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳಿ

0: ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೇರೆ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
1: ಎಸ್, ವೆಲ್ಕಮ್ ಬ್ಯಾಕ್. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಫೇವರೇಟ್ ಆರ್ ಜೆ ಅರ್ಪಿತಾ. ಸೊ ನೀವೀಗ ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗದ ವಿಶೇಷವಾದ ಕಾರ್ಯಕ್ರಮ. ಹಾಗೆ ನಮ್ಮೊಟ್ಟಿಗೆ ನಮ್ಮ ಶಿವಮೊಗ್ಗದ ಹೆಮ್ಮೆಯ ನಿರೂಪಕ, ಗಾಯಕ ಹಾಗೆ ನಟರೂ ಆಗಿರುವಂತಹ ಪೃಥ್ವಿ ಪಿ ಗೌಡ ಅವರಿದ್ದಾರೆ. ಅವರೊಟ್ಟಿಗೆ ಮಾತುಕತೆಯನ್ನ ಮುಂದುವರಿಸೋಣ. ಪೃಥ್ವಿ ಸರ್, ಮತ್ತೊಮ್ಮೆ ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನಾವು ಮಾತಾಡ್ತಾ ಇದ್ರೆ ನೀವೊಬ್ರು ಒಳ್ಳೆ ನಿರೂಪಕರು ಹೌದು, ಹಾಗೆ ಗಾಯಕರು ಕೂಡ ಹೌದು, ಇನ್ನು ನಟರು ಕೂಡ ಹೌದು. ಈಗ ಸಾಕಷ್ಟು ಸಿನಿಮಾಗಳಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಳ್ತಾ ಇದ್ದೀರಾ. ಹೀಗೆಲ್ಲ ಇರುವಾಗ ಇದ್ರ ಮಧ್ಯೆ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ಸರ್? ಒಂದ್ ಕಡೆ ಆಂಕರಿಂಗು, ಒಂದ್ ಕಡೆ ಸಿಂಗಿಂಗು, ಒಂದ್ ಕಡೆ ಆಕ್ಟಿಂಗು, ಸೊ ಎಲ್ಲವನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ, ಇದ್ರ ಬಗ್ಗೆ ಸ್ವಲ್ಪ ಹೇಳ್ಬೋದಾ?
2: ಇವತ್ತಿನ ದಿನ ಈ ಕೆಲಸ ಆಗಲೇಬೇಕು ಅನ್ನೋದನ್ನು ಮಾಡ್ತೀನಿ. ಅದು ಬಿಟ್ಟರೆ ಒಂದು ರೆಗ್ಯುಲರ್ ಸ್ಕೆಡ್ಯೂಲ್ ಇದೆ ನಂದು, ಇಂಥ ಟೈಮಿಗೆ ಇಂಥದ್ದು ಮಾಡಬೇಕು ಅಂತೆಲ್ಲ ಇದೆ. ಸೊ ಅದನ್ನು ಮಾಡ್ತೀನಿ. ಅಂದರೆ ಎಲ್ಲದೂ ಮಾಡೋಕ್ಕಾಗಲ್ಲ ಆಬ್ವಿಯಸ್ಲಿ, ಯಾಕಂದರೆ 24 ಗಂಟೆನೆಲ್ಲ ದಿನಕ್ಕೆ ಇರೋದು ಕಷ್ಟ ಆಗ್ಬಿಡುತ್ತೆ. 24 ಗಂಟೆ ಅದರಲ್ಲಿ ಎಷ್ಟಾಗುತ್ತೋ ಮ್ಯಾನೇಜ್ ಮಾಡ್ತಾ ಹೋಗ್ತಾ ಇದ್ದೀನಿ. ನಡೀತಿದೆ, ಯಾವುದೂ ಬಿಡ್ದಂಗೆ. ಈಗ ಬರೀ ಸಿಂಗರ್ ಆದವರಿಗೆ ಒಂದು 5 ವರ್ಷ ಬೇಕೇನೋ ಎಲ್ಲ ರೆಡಿ ಆಗೋದಕ್ಕೆ, ಬರೀ ಆ್ಯಕ್ಟರಿಗೆ 5 ವರ್ಷ ಬೇಕೇನೋ. ಮೇ ಬಿ ನಾನು ಆ ಥರ ಬೇರೆ ಬೇರೆದು ಎಲ್ಲ ಮಾಡ್ತಿರೋದ್ರಿಂದ ನನಗೊಂದು 10 ವರ್ಷ ಬೇಕಾಗಬಹುದು. ಬಟ್ ತೊಂದರೆ ಇಲ್ಲ, ನನಗೆ ಯಾವುದು ಬಿಡೋಕ್ಕೂ ಇಷ್ಟ ಇಲ್ಲ. ಹಾಗೆ ಎಲ್ಲದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋಣ ಅಂತ ಮಾಡ್ತಾ ಇದ್ದೀನಿ.
1: ಪೃಥ್ವಿಯವರೇ, ಈ ಒಂದು ಸಂದರ್ಭದಲ್ಲಿ ನಾವು ನಿಮ್ಮ ಪೇರೆಂಟ್ಸ್ನ ನೆನಪು ಮಾಡ್ಕೊಳ್ಳೇಬೇಕು. ಯಾಕಪ್ಪ ಅಂದರೆ ಎಲ್ಲ ಪೇರೆಂಟ್ಸಿಗೂ ಒಂದು ಆಸೆ ಕನಸು ಇರುತ್ತೆ, ನನ್ನ ಮಗ ಚೆನ್ನಾಗಿ ಓದಬೇಕು, ಓದಾದಮೇಲೆ ಒಂದು ಒಳ್ಳೆ ಕೆಲಸ ತಗೋಬೇಕು, ಕೈ ತುಂಬ ಸಂಬಳ ಬರಬೇಕು, ಹೀಗೆಲ್ಲ ಕನಸಿರುತ್ತೆ ಆಯಿತಾ. ಆದರೆ ನಿಮ್ಮ ಪೇರೆಂಟ್ಸ್ ಈ ನಿಮ್ಮ ಪ್ರೊಫೆಷನನ್ನು ಹೇಗೆ ಸಪೋರ್ಟ್ ಮಾಡ್ತಾರೆ, ಹೇಗೆ ಜೊತೆಯಾಗಿದ್ದಾರೆ, ಅವ್ರ ಬಗ್ಗೆ ಒಂದಿಷ್ಟು ಹೇಳಿ ಸರ್.
2: ಅವ್ರು ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅಂದರೆ ಅವರು ನನ್ನ ಮಗ ಕಷ್ಟಪಡಬಾರದು ಅಂತೇಳ್ಬಿಟ್ಟು ಒಂದೊಳ್ಳೆ ಜಾಬ್ ತಗೋ, ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ಅಂತೆಲ್ಲ ಹೇಳ್ತಿದ್ರು. ಹೇಗೆ ನಮ್ಮ ಮಾವ ಇದ್ದಾರೆ, ನಮ್ಮ ಸೋದರ ಮಾವ ವೆಂಕಟೇಶ್ ಅಂತ, ಅವರು ಅದನ್ನು ಹೇಳ್ತಿದ್ರು. SLC 1 ಮುಗಿಸ್ಬಿಡು, ಆಮೇಲೆ ಏನು ಬೇಕಾದ್ರೆ ಮಾಡು ಅನ್ನೋರು. ನಮ್ಮಪ್ಪ ಮಹ ಹೌದೌದು ಅನ್ನೋರು. ಆಮೇಲೆ 2 ವರ್ಷ PUC ಮುಗಿಸ್ಬಿಡು, ಆಮೇಲೆ ಏನು ಬೇಕಾದ್ರೆ ಮಾಡು ಅನ್ನೋ. ಹಾಂ ಸರಿ ಸರಿ ಅಂತ. ಆಮೇಲೆ ಇಂಜಿನಿಯರಿಂಗ್ ಮುಗಿಸ್ಬಿಡು 4 ವರ್ಷ, ಆಮೇಲೆ ಏನು ಬೇಕಾದ್ರೆ ಮಾಡು ಅನ್ನೋರು. ಆಮೇಲೆ ಒಂದು ಒಳ್ಳೆ ಕೆಲಸ ತೊಗೊಂಡು ಏನು ಬೇಕಾದ್ರೆ ಮಾಡು ಅನ್ನೋರು. ಬಟ್ ಅವರು ನನ್ನ ಮೇಲೆ ಇರೋ ಕೇರಿಗೆ ಹೇಳಿದ್ರು. ಬಟ್ ನನಗೂ ಗೊತ್ತಿತ್ತು ಅದನ್ನು ಮಾಡ್ಕೊಂಡು ಹೋದ್ರೆ ಇಲ್ಲೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಆ್ಯಕ್ಚುಲಿ ಶಿವಮೊಗ್ಗದಲ್ಲಿ ಸೀಟ್ ತೊಗೊಂಡಿದ್ದೆ. ಅದಕ್ಕೆ ಇಂಜಿನಿಯರಿಂಗಿಂದನ್ನು PUC ಇಲ್ಲೇ ಮಾಡಿದ್ದು ಎಲ್ಲ ನಾನು ಯಾಕೆ ಅಂತ ಹೇಳಿದ್ರೆ, ಹೊರಗಡೆ ಹೋದರೆ ಏನಕ್ಕೂ ಟೈಮ್ ಆಗಲ್ಲ. ನಮ್ಮೂರಲ್ಲೇ ಇದ್ದರೆ ಮನೆಗೆ ಬರ್ತೀನಿ ಸಂಜೆ, ಸಂಜೆ ಮೇಲೆ ಏನು ಬೇಕಾರೋ ಮಾಡ್ಬೋದು. ಆಮೇಲೆ ಇಲ್ಲೊಂದು ನೆಟ್ವರ್ಕ್ ಅವಾಗ ಒಂದು ಸ್ವಲ್ಪ ಚೆನ್ನಾಗಿತ್ತು, ಹಾಗಾಗಿ ನಂಗೆ ಗೊತ್ತಿತ್ತು ಓಕೆ ನಾನು ಹಿಂಗೆ ಬಂದರೆ ಇವತ್ತು ಇದು ಮಾಡ್ಬೋದು, ಇದು ಮಾಡ್ಬೋದು ಅಂತೆಲ್ಲ ಒಂದಿಷ್ಟು ತಲೆಗೆ ಐಡಿಯಾಸ್ ಎಲ್ಲ ಓಡಿಸಿ ಇಲ್ಲೇ ಸೀಟ್ ತೊಗೊಂಡು. ನಮ್ಮಮ್ಮ ಅಷ್ಟು ಹೇಳಿದರು, ಡಿಗ್ರಿ ಸರ್ಟಿಫಿಕೇಟ್ ಕೊಡು, ಏನು ಬೇಕಾರೋ ಮಾಡು ಅಂತ. ಬಟ್ ನಾನು PUC ಡಿಗ್ರಿ ಜೊತೆ ಜೊತೆಗೆ ಈ ಫೀಲ್ಡಲ್ಲಿ ಏನೇನು ಮಾಡ್ಬೋದು ಅದನ್ನೆಲ್ಲ ಮಾಡ್ತಾ ಬಂದು. ಬಟ್ ಇವತ್ತಿಗೆ ತುಂಬ ಸಪೋರ್ಟ್ ಇದೆ ಅವ್ರು. ಇವತ್ತಿಗೆ ಅಂತಲ್ಲ, ನಾನು ಮನೇಲಿ ಅಪ್ಪಂಗೆ ಹೇಳಿದೆ ಗಿಟಾರ್ ಕ್ಲಾಸಿಗೆ ಸೇರ್ಕೊಂಡಿದ್ದು ಇಂಜಿನಿಯರಿಂಗ್ ಫಸ್ಟ್ ಇಯರಲ್ಲ. ನಮ್ಮಮ್ಮ ಫೀಸ್ ಕೊಡ್ತಿತ್ತು 500 ರೂಪಾಯಿ ಅದು. ನಮ್ಮಪ್ಪಂಗೆ ಗೊತ್ತೇ ಇಲ್ಲ ನಾನು ಹೋಗ್ತಾ ಇದ್ದಿದ್ದು. ಫುಲ್ ತುಂಬ ಜಾಸ್ತಿ ಸೇರಿಕೊಂಡೆ ಗಿಟಾರ್ ಕ್ಲಾಸಿಗೆ. ನಮ್ಮಪ್ಪಂಗೆ ಗೊತ್ತಿಲ್ಲ. ನಮ್ಮಪ್ಪ ಹೆಂಗೆ ಅಂದರೆ ಹಾಡು ಹೇಳ್ತಿದ್ರೆ ಬೈಯೋರು ಮನೇಲಿ ಆ್ಯಕ್ಚುಲಿ, ಬಿಟ್ಟು ಓದ್ಕೋ ಅಂತ. ಅವರಿಗೆ ಆ್ಯಕ್ಟಿಂಗ್ ಮಾಡ್ತೀನಿ ಅದು ಇದೆಲ್ಲ ಗೊತ್ತಿಲ್ಲ. ಆಮೇಲೇನು ಗಿಟಾರ್ ಕ್ಲಾಸಿಂದು ಒಂದು ಕಾರ್ಯಕ್ರಮ, ಒಂದಿಷ್ಟು ದಿನ ಕಲಿತಾದ್ಮೇಲೆ ಸ್ಟೇಜ್ ಪರ್ಫಾರ್ಮೆನ್ಸ್ ಅಂತಿತ್ತು. ನಾನು ಅವಾಗ ನಮ್ಮಮ್ಮಂಗೆ ನಮ್ಮಪ್ಪಂಗಿಬ್ಬರಿಗೂ ಕರೆದಿದ್ದೆ. ಶಿವಮೊಗ್ಗದಲ್ಲಿ ಸುವರ್ಣ ಸಾಂಸ್ಕೃತಿಕ ಭವನ ಇದೆಯಲ್ಲ, ಅಲ್ಲಾಗಿದ್ದ ಕಾರ್ಯಕ್ರಮ ಅದು. ನಮ್ಮಪ್ಪ ಬಂದರು ಅವತ್ತು, ಸಿಟ್ ಸಿಟ್ ಮಾಡಿಕೊಂಡೆ ಬಂದರು, ಕೂತ್ಕೊಂಡು ಗಿಟಾರ್ ಪ್ಲೇ ಮಾಡೋದು ನೋಡಿದ್ರು. ಮನೆಗೆ ಹೋದ್ಮೇಲೆ ಸರಿ ಗಿಟಾರ್ ಒಂದು ಪ್ಲೇ ಮಾಡು, ಇನ್ನೇನು ಬೇಡ ಅಂದರು ಫಸ್ಟು. ಆಮೇಲೆ ನೆಕ್ಸ್ಟು ಹಾಡು ಹೇಳೋದು ಕೇಳಿದ್ರು. ಆಮೇಲೆ ಹ್ಞೂ ಗಿಟಾರು ಹಾಡು ಸಾಕು, ಹೆಂಗಿರು ಪ್ಲೇ ಮಾಡ್ಕೊಂಡು ಆಡಲೇಬೇಕಲ್ಲ, ಮಾಡೋದನ್ನು ಬೇರೆದೆಲ್ಲ ಬೇಡ ಅಂದರು. ನಾನು ಆಮೇಲೆ ಇಂಜಿನಿಯರಿಂಗ್ ಬಂದಮೇಲೆ ಸಂರಕ್ಷಕ್ ಅಂತ ಒಂದು ಶಾರ್ಟ್ ಮೂವಿ, ನಾನು ಫಸ್ಟ್ ಡೈರೆಕ್ಷನ್ ಮಾಡಿದ್ದು, ನಾನು ಫಸ್ಟ್ ಆ್ಯಕ್ಟ್ ಮಾಡಿದ ಶಾರ್ಟ್ ಮೂವಿ ಅದೇ ಸಂರಕ್ಷಕ್ ಅಂತ. ಅದನ್ನು ಮಾಡೋದಕ್ಕೆ ಪ್ರಿಪೇರ್ ಮಾಡಬೇಕಾದ್ರೆ ಅದಕ್ಕೂ ಮುಂಚೆ ಅವ್ರಿಗೆ ಒಂದಿಷ್ಟು ಗೊತ್ತಿತ್ತು ಓಕೆ ಆ್ಯಕ್ಟಿಂಗ್ ಮಾಡ್ತಾನೆ ಅಂತ. ನನಗೆ ಅದಕ್ಕೆ ಗ್ಯಾರೇಜ್ ಬೇಕಿತ್ತು. ನಮ್ಮದು ಅಪ್ಪನ ಮೋಟರ್ ಡಿಪಾರ್ಟ್ಮೆಂಟ್ ಅಲ್ಲ, ಅವ್ರಿಗೆ ಗ್ಯಾರೇಜ್ ಅವರೆಲ್ಲ ಪರಿಚಯ ಇದ್ರು. ಸೊ ಒಂದು ಗ್ಯಾರೇಜ್ ಅವ್ರಿಗೆ ಪರ್ಮಿಷನ್ನು ಕೇಳಿ ಅಲ್ಲಿ ಹೋಗ್ಬಿಟ್ಟು ಶೂಟಿಂಗ್ ಮಾಡಾದ್ಮೇಲೆ ಅದು ರಿಲೀಸ್ ಆದಮೇಲೆ ಆಯ್ತಾಯ್ತು ಇದನ್ನೊಂದು ಮಾಡು ಬೇರೆದೆಲ್ಲ ಬೇಡ ಅಂತ. ಈ ಥರ ಒಂದೊಂದಕ್ಕೆ ಒಂದೊಂದೇ ಸೇರ್ತಾ ಹೋಗ್ತು. ಕೊನೆಗೆ ಯಾವ ಸ್ಟೇಜಿಗೆ ಬಂದ್ರೆ ಪಾಪ ಅವರು ಡಿಗ್ರಿ ಮುಗಿಸ್ ಏನಾದರೂ ಮಾಡೋಕೆ ಅಂದರು. ಸೊ ಆ ಲೆವೆಲಿಗೆ ಸಪೋರ್ಟಿಗೆ ಬಂತು. ಸಪೋರ್ಟ್

0: ಮಾಡಿದ್ರು. ಬಟ್ ಅವ್ರಿಗೊಂದು ಭಯ ಇತ್ತು, ಯಾಕಂದರೆ ಅವ್ರ ಪಾಪ ಅವ್ರ ಜರ್ನಿ ಹಂಗಿರಲಿಲ್ಲ, ಈಸಿ ಇರಲಿಲ್ಲ, ಯಾರ ಜರ್ನಿನೂ ಈಸಿ ಇರಲ್ಲ, ಎಲ್ಲೂ ಎಡವಬಾರದು ಅನ್ನೋದೊಂದು ಅವ್ರ ಮನಸ್ಸಲ್ಲಿರುತ್ತೆ. ಅದಕ್ಕೋಸ್ಕರ ಹುಷಾರು ಅಂತಿದ್ರು ಬಿಟ್ಟರೆ. ಬಟ್ ಪ್ರಾಗ್ರೆಸ್ ನೋಡಿದ ಮೇಲೆ, ಅಪ್ಪ ಅಮ್ಮಂಗೆ ಕಾನ್ಫಿಡೆನ್ಸ್ ಬಂದಮೇಲೆ, ಇವತ್ತಿನ ತನಕ ನಾನು ಎಷ್ಟು ದುಡಿತೀನಿ ನಮ್ಮಪ್ಪ ಕೇಳಿಲ್ಲ, ನಮ್ಮಮ್ಮ ಕೇಳಿಲ್ಲ, ನಿನಗೆ ಎಷ್ಟು ಇನ್ಕಮ್ ಇದೆ ಅಂತ ಕೇಳಿಲ್ಲ, ಎಲ್ಲಿಗೆ ಹೋಗ್ತೀಯಾ, ಎಲ್ಲಿಗೆ ಬರ್ತೀಯಾ, ನಾನಾಗೆ ಹೇಳ್ಬಿಡ್ತೀನಿ ಮನೆಯಲ್ಲಿ. ಸೊ ಹೇಳದೇ ಇದ್ದಾಗ ಕೇಳ್ತಾರೆ ಎಲ್ಲಿಗೆ ಎಲ್ಲಿದೆ ಇವೆಂಟ್ ಇದು ಅಂತ. ನಾನು ಹೇಳ್ಬಿಡ್ತೀನಿ, ಇಂದಿನ ರಾತ್ರಿ ಮಲಗಬೇಕು, ಬೆಳಗ್ಗೆ ಇಂಥದ್ದು ಇಷ್ಟೊದಿಗೆ ಹೋಗ್ಬೇಕು, ಹಿಂಗೆ. ಅಷ್ಟೊಳಗೆ ಪಾಪ ಎದ್ದು ತಿಂಡಿ ಮಾಡ್ತಾರೆ, ಅದೆಲ್ಲ ಮಾಡ್ಬಿಟ್ಟು ಕೊಡ್ತಾರೆ, ಸಪೋರ್ಟ್ ಇದೆ. ಆಮೇಲೆ ಯಾವ್ದಾರು ಪಬ್ಲಿಕ್ ಇವೆಂಟ್ ಇದ್ದರೆ ಬಂದು ಕೂತ್ಕೊಂಡು ಹಾಡು ಕೇಳಕ್ಕೆ ಬರ್ತಾರೆ. ಸೊ ಎ ಟು ಝೆಡ್ ಅಂದರೆ ಏನೂ ಡೌಟ್ ಇಲ್ಲದಂಗೆ 100% ಇವತ್ತು ಸಪೋರ್ಟ್ ಮಾಡ್ತಾ ಇದ್ದಾರೆ. ಇವತ್ತಿಗೆ ಒಂದ್ಸತಿಗೂ ಅವ್ರಿಗೆ ತಲೆಗೆ ಬಂದಿಲ್ಲ, ಛೇ ನನ್ನ ಮಗ ಒಂದೊಳ್ಳೆ ಕೆಲಸ ತೊಗೊಂಡು ಹೋಗ್ಬಿಟ್ಟಿದ್ರೆ ಚೆನ್ನಾಗಿರ್ತಿದ್ನಲ್ಲ ಅಂತ ಇವತ್ತಿಗೂ ತಲೆಗೆ ಬಂದಿಲ್ಲ. ಅವ್ರಿಗೇನು ಅಂದರೆ ಈ ಫೀಲ್ಡಿಗೆ ನೀ ಬಂದಿರೋದು ಒಳ್ಳೆ ಡಿಸಿಷನ್ ಅನ್ನೋ ಲೆವೆಲ್ಲಿಗೆ ಅವರಿಗೆ ನಂಬಿಕೆ ಬರೆಸಿದ್ದೀನಿ, ಅವ್ರ ನಂಬಿಕೆ ಉಳಿಸ್ಕೊಂಡಿದ್ದೀನಿ.
1: ಖಂಡಿತ ಸರ್, ಅದು ಬೇಕಾಗಿರೋದು. ಯಾಕಂದರೆ ಈಗಿನ ಕಾಲದಲ್ಲಿ ಪೇರೆಂಟ್ಸ್ಗಳಿಗೆ ಯಾವಾಗಲೂ ಮಕ್ಕಳದ ಚಿಂತೆ ಆಗಿರುತ್ತೆ, ಮಕ್ಕಳು ಎಲ್ಲಿ ದಾರಿ ತಪ್ಪಿದ್ರು ಏನಾಗ್ತಾರೋ ಅಂತ. ಬಟ್ ನಿಮ್ಮ ಪೇರೆಂಟ್ಸ್ ಹ್ಯಾವ್ ಬ್ಲೆಸ್ಸಿಂಗ್ಸ್ ಅನ್, ಸೊ ಈ ಥರ ಒಳ್ಳೆ ಮಗ ಸಿಕ್ಕಿದ್ದಾರೆ, ಹಾಗೆ ನಿಮಗೂ ಕೂಡ ಅವ್ರ ಥರ ಒಬ್ರು ಒಳ್ಳೆ ಪೇರೆಂಟ್ಸ್ ಸಿಕ್ಕಿದ್ದಾರೆ. ಸೊ ಹೀಗಿರುವಾಗ ಜರ್ನಿ ತುಂಬಾ ಚೆನ್ನಾಗಿ ಸಾಗ್ತಾ ಇದೆ.
2: ಓಕೆ ಪೃಥ್ವಿ ಅವರೇ, ಇಷ್ಟು ತನಕ ಕಷ್ಟ ಸುಖ ಎಲ್ಲ ಮಾತಾಡಿದಾಯ್ತು ಆಯ್ತಾ, ಈಗ ಒಂದಿಷ್ಟು ಫನ್ ಮಾಡೋಣ ಅಂತ ನಾನು ಕೇಳುವಂಥ ಒಂದಿಷ್ಟು ಪ್ರಶ್ನೆಗೆ ನೀವು ಉತ್ತರವನ್ನು ನೀಡಬೇಕು, ಅದು ರ್ಯಾಪಿಡ್ ಫೈರ್ ಆಗಿರುತ್ತೆ, ಸುಪಟಪಟ ಅಂತ ಆನ್ಸರ್ ಮಾಡಬೇಕು. ಓಕೆನಾ?
0: ಓಕೆ ಡನ್.
2: ಓಕೆ ಫಸ್ಟ್ ಪ್ರಶ್ನೆ, ನಿಮ್ಮ ಫೇವರೇಟ್ ಪ್ಲೇಸ್?
0: ಶಿವಮೊಗ್ಗ.
2: ಓಕೆ ಫೇವರೇಟ್ ಹೀರೋ?
0: ಗಣೇಶ್.
2: ಓ ಗಣೇಶ್, ಸೂಪರ್. ಫೇವರೇಟ್ ಹೀರೋ ಆದ್ಮೇಲೆ ನೆಕ್ಸ್ಟ್ ಫೇವರೇಟ್ ಹೀರೋಯಿನ್ ಯಾರು?
0: ಕೃತಿಕ್ ಅರ್ವಂದ.
2: ಓ ನಮ್ಮ ಗೂಗ್ಲಿ ಹೀರೋಯಿನ್ ಅಲ್ವಾ?
0: ಗೂಗ್ಲಿ ಹೀರೋಯಿನ್.
2: ಸೊ ಗೂಗ್ಲಿ ಮೂವಿಯಿಂದನೇ ಫೇವರೇಟ್ ಹೀರೋಯಿನ್ ಆದ್ರಾ?
0: ಹಾ ಹೌದು.
2: ಸೂಪರ್, ನೆಕ್ಸ್ಟ್ ಫೇವರೇಟ್ ಮೂವಿ?
0: ಗಾಳಿಪಟ.
2: ಓಕೆ ಅದಾದ್ಮೇಲೆ ಎಲ್ಲರೂ ದುಡಿದು ಹೊಟ್ಟೆಗಾಗಿ ಗೇಣು ಬಟ್ಟೆಗಾಗಿ ಅಂತಾರೆ, ನಿಮ್ಮ ಫೇವರೇಟ್ ಫುಡ್ ಏನು ಪೃಥ್ವಿ ಅವರೇ?
0: ನನಗೆ ಬಿಸಿಬೇಳೆಬಾತು.
2: ಸೊ ಬಿಸಿಬೇಳೆಬಾತು ಮಾಡಕ್ ಬರುತ್ತಾ?
0: ಇಲ್ಲ, ತಿನ್ನಕ್ ಬರುತ್ತೆ.
2: ಸೂಪರ್, ತಿನ್ನೋಕೆ ಚೆನ್ನಾಗಿ ಬರುತ್ತೆ ಅಂತ ಗೊತ್ತಾಗ್ತದೆ. ಹಾಗೆ ಪೃಥ್ವಿ ಅವರ ಇಷ್ಟು ತನಕ ನಾನು ಕೇಳಿದ ಪ್ರಶ್ನೆಗಳಿಗೆಲ್ಲ ಸರಿಯಾದ ಉತ್ತರವನ್ನ ಕೊಟ್ರಿ. ಹಾಗೆ ಈಗ ಕಹಾನಿ ಮೇ ಏಕ್ ಟ್ವಿಸ್ಟ್ ಹೇ ಅನ್ನೋ ಹಾಗೆ ನಾನು ಕೇಳುವಂತ ಪ್ರಶ್ನೆಗಳಿಗೆಲ್ಲ ನೀವು ತಪ್ಪಾದ ಉತ್ತರವನ್ನ ನೀಡಬೇಕೀಗ. ಓಕೆನಾ? ರೆಡಿ ಇದ್ದೀರಾ?
0: ಹಾ ಓಕೆ.
2: ಓಕೆ, ನಿಮ್ಮ ಫಸ್ಟ್ ಪ್ರಶ್ನೆ, ಪೃಥ್ವಿ ಅವರು ಯಾರು?
0: ಆಸ್ಟ್ರೋನಾಟ್.
1: ಬಹುಶಃ ಒಂದು ಟ್ರೆಡಿಷನಲ್ ಡ್ರೆಸ್ ಹಾಕಿದ್ರೆ ಅದೇ ತರ ಗೊತ್ತಿಲ್ಲ. ಆಸ್ಟ್ರೋನಾಟ್ ಪೃಥ್ವಿ ಅವರು ಒಟ್ಟಿಗೆ ಇದ್ದಾರೆ.
0: ಹೌದು.
2: ಸೊ ಆಸ್ಟ್ರೋನಾಟ್ ಪೃಥ್ವಿ ಅವರ ಊರು ಯಾವುದು?
0: ಉಗಾಂಡ.
2: ಓಕೆ, ಉಗಾಂಡಾ ಇಂದ ಇಲ್ಲಿಗೆ ಬಂದಿದ್ ಹೇಗೆ ಸರ್, ಹೇಗೆ ಬಂದ್ರಿ?
0: ನಾನು ನಡ್ಕೊಂಡು ಬಂದೆ.
1: ನಡ್ಕೊಂಡೆ ಬಂದು ಇಲ್ಲಿ ಅಪ್ಪನೊಂದು ಮಾಡ್ತೀರಾ?
0: ಇಲ್ಲ, ನಾನು ತಿಂಗಳಿಗೆ ಒಂದ್ಸತಿ ಬರೋದು.
2: ಓಕೆ, ತಿಂಗಳಿಗೆ ಒಂದ್ಸರಿ ಉಗಾಂಡಾ ಇಂದ ನಮ್ಮ ಶಿವಮೊಗ್ಗಕ್ಕೆ ಅಪ್ಪನೊಂದು ಮಾಡ್ತೀನಿ ಅಂತ ಹೇಳ್ತಿದ್ರಾ ನಡ್ಕೊಂಡು? ಹಾಗಿದ್ರೆ ನೀವು ಹೊಟ್ಟೆಗೆ ತಿನ್ನೋದಾದ್ರೂ ಏನು ಸರ್?
0: ಹೊಟ್ಟೆಗೆ ಮಣ್ಣು, ಕಲ್ಲು, ಎಲೆ, ಇದು ಇದು ಗಿಡದೆಲೆ, ಆಮೇಲೆ ತಂತಿಬೇಲಿ, ಏನೇನು ಸಿಗುತ್ತೋ ಅದೆಲ್ಲ.
2: ಶಾಬಾಷ್. ಹಾಗಿದ್ರೆ ವಾಟ್ ಈಸ್ ದ ಸೀಕ್ರೆಟ್ ಆಫ್ ಯುವರ್ ಎನರ್ಜಿ?
0: ಏನಿಲ್ಲ, 24 ಗಂಟೆ ಮಲಗಿರ್ತೀನಿ ಅಷ್ಟೇ.
2: ವಾವ್, 24 ಗಂಟೆ ಮಲಗಿದ್ರು ಇಷ್ಟು ಎನರ್ಜೆಟಿಕ್ ಆಗಿರ್ತೀರಾ, ಆದರೆ ನಿಮ್ಮ ಮೆಚ್ಚಲೇಬೇಕು ಸರ್. ಆದರೆ ಈಗ ನಾನೊಂದು ಕೇಳೋ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡಬೇಕು ಸರ್. ನಿಮ್ಮ ಫೇವ್ರೆಟ್ ಹೀರೋಯಿನ್ ಯಾರು, ಅವ್ರ ಬಗ್ಗೆ ಹೇಳಿ.
0: ನನಗೆ ಇವರು ಮಾರಿಮುತ್ತು ಅವ್ರ ಇಷ್ಟ.
2: ಅದೇ ಅನ್ಕೊಂಡೆ, ಇವರೇ ನಿಮ್ಮ ಫೇವ್ರೆಟ್ ಹೀರೋಯಿನ್ ಇರಬೇಕೇನು ಅಂತ. ಹಾಗಿದ್ರೆ ಈಗ ಮತ್ತೊಂದು ಪ್ರಶ್ನೆ, ನಮ್ಮ ಕರ್ನಾಟಕದ CM ಯಾರು ಸರ್?
0: ಇವರು ಯೋಗರಾಜ್ ಭಟ್ರು.
2: ವಾ ವಾ, ಸಖತ್ ಆನ್ಸರ್ ಬಿಡಿ ಸರ್. ಹಾಗೆ ಮತ್ತೊಂದು ಪ್ರಶ್ನೆ, ನಮ್ಮ ಭಾರತದ ಪ್ರಧಾನಮಂತ್ರಿ PM ಯಾರು ಸರ್?
0: ಇವರು ಪುಟಿನ್.
2: ಓಕೆ, ಪುಟಿನ್ ಅವರು. ಓಕೆ, ಅದು ಫೈನಲ್ ಲಾಸ್ಟ್ ಒಂದು ಕ್ವಶನ್ ಏನಪ್ಪ ಅಂದ್ರಿ, ನಿಮ್ಮ ದೇಶ ಯಾವುದು, ಯಾವೂರಿಂದ ಬಂದಿದ್ದೀರಾ ಇಲ್ಲಿಗೆ?
0: ನಂದು ಹೇಳದ್ನಲ್ಲ ಆಗ್ಲೇ, ಉಗಾಂಡಾದಿಂದ ಬಂದಿದ್ದು. ಬಟ್ ನಾನು ಹುಟ್ಟಿದ್ ಬೆಳೆದಿದ್ದೆಲ್ಲ ಅಂಟಾರ್ಟಿಕಾದಲ್ಲಿ.
1: ಅಂಟಾರ್ಟಿಕಾಯಿಂದ ಬಂದು ನಮ್ಮೊಟ್ಟಿಗೆ ಮಾತಾಡ್ತಿದ್ರೆ ತುಂಬಾನೇ ಖುಷಿ ಆಗ್ತಾ ಇದೆ.
0: ಥ್ಯಾಂಕ್ ಯು ಸೋ ಮಚ್,
1: ಸೋ ಬ್ಲೆಸ್ಡ್ ಟು ಹ್ಯಾವ್ ಯು.
0: ಓ ಥ್ಯಾಂಕ್ ಯು ಸೋ ಮಚ್. ಇಲ್ಲಿ ಶೆಕೆ ಜಾಸ್ತಿ ಅಲ್ಲ, ಅಲ್ಲಿ ನಾವು ವಯಸ್ಸಲ್ಲಿರೋದು.
2: ಓಕೆ ಸೂಪರ್, ಸಖತ್ತಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ, ಹಾಗೆ ಆನ್ಸರ್ ಕೂಡ ಚೆನ್ನಾಗಿ ಹೇಳಿದ್ರಿ. ಜೋಕ್ಸ್ ಅಪಾರ್ಟ್, ಕಾರ್ಯಕ್ರಮದಲ್ಲಿ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ರಿ. ಹಾಗೆ ಪೃಥ್ವಿಯರೇ, ಮತ್ತೊಂದು ಪ್ರಶ್ನೆ ಏನಪ್ಪ ಅಂದರೆ, ನಮ್ಮ ಶಿವಮೊಗ್ಗ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ, ನಮ್ಮ ಶಿವಮೊಗ್ಗದ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ?
0: ಶಿವಮೊಗ್ಗ ನನ್ನೂರು, ಕಾಫಿ ನಾಡಿಂದ ಮಲೆನಾಡಿಗೆ ಬಂದು ಆಮೇಲೆ ಇವತ್ತು ನಾನು ಏನಾಗಿದ್ದೀನೋ, ಏನು ಸ್ವಲ್ಪ ಮಟ್ಟಿಗೆ ಆಗಿದ್ದೀನೋ, ಅದಕ್ಕೆ ಕಂಪ್ಲೀಟ್ ಕ್ರೆಡಿಟ್ ಶಿವಮೊಗ್ಗ, ಶಿವಮೊಗ್ಗದ ಜನ ಇವರೆಲ್ಲರಿಗೂ ಕೊಡಬೇಕು ನಾನು. ಯಾಕಂದರೆ ನಾನು ಒಬ್ಬನೇ ಮಾಡ್ಕೊಂಬಂದೆ ಅಂದ್ಬಿಟ್ರೆ ತಪ್ಪಾಗ್ಬಿಡುತ್ತದು. ನನಗೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಕೊಂಡು ಎಲ್ಲ ವಿಷಯದಲ್ಲೂ ನನಗೆ ಸಪೋರ್ಟ್ ಮಾಡಿಕೊಂಡು, ಅದು ಯಾವುದೇ ಸೆಕ್ಟರಲ್ಲಾಗಿರ್ಬೋದು, ಯಾವುದೇ ಫೀಲ್ಡವ್ರಾಗಿರ್ಬೋದು, ಬಿಸ್ನೆಸ್ ಮ್ಯಾನ್ಗಳಿಗೂ ನನಗೂ ಸಂಬಂಧ ಇಲ್ಲ, ಬಟ್ ಶಿವಮೊಗ್ಗದ ಬಿಸ್ನೆಸ್ ಮ್ಯಾನ್ಗಳು ಇವತ್ತಿಗೆ ನಮ್ಮ ಪೃಥ್ವಿ ಅಂತೇಳಿ ಸಪೋರ್ಟ್ ಮಾಡ್ತಾರೆ. ಪೊಲಿಟಿಷಿಯನ್ಸ್ಗಳು, ನಾನು ಪೊಲಿಟಿಕಲ್ ಲೀಡರು ಅಲ್ಲ, ಪೊಲಿಟಿಕಲ್ ಪಾರ್ಟಿಗಳಲ್ಲಿ ನಾನು ಕೆಲಸ ಮಾಡೋದಲ್ಲ, ಬಟ್ BJPಲಿ ಪ್ರತಿ ಕಾರ್ಯಕ್ರಮದಲ್ಲೂ ವಂದೇ ಮಾತರಮ್ಮೋ ದೇಶಭಕ್ತಿ ಗೀತೆನೋ ಹಾಡೋದಕ್ಕೆ ಫಸ್ಟ್ ಪ್ರಿಫರೆನ್ಸ್ ನನಗೆ. ಆಮೇಲೆ ಏನೇ ಇದ್ರೂ ಸಪೋರ್ಟ್ ಕೊಡ್ತಾರೆ. ಅದು ಮಾತ್ರ ಅಲ್ಲ, ಯಾರೇ ಆಗಿರ್ಬೋದು, ನನ್ನ ಕಾಲೇಜಲ್ಲೂ ಅಷ್ಟೇ. ಇಂಜಿನಿಯರಿಂಗ್ ಮಾಡಬೇಕಾದ್ರೂ ನಂದು ಅಟೆಂಡೆನ್ಸ್ ಇಲ್ಲ, 85% ಇರಬೇಕು ಹಾಲ್ ಟಿಕೆಟ್ ಕೊಟ್ಟಾಗ ಎಕ್ಸಾಮಿಗೆ ಹೋಗೋಕ್ಕೆ. ಅಟ್ಲೀಸ್ಟ್ 75 ಇರಬೇಕು, ಏನಾದ್ರು ರೀಸನ್ಸ್ ಇದ್ದರೆ, ವ್ಯಾಲಿಡ್ ರೀಸನ್ಸ್ ಇದ್ದರೆ. ಬಟ್ ನಂದು ಇರ್ತಿದ್ದಿದ್ದೆ 35%, 40% ಆ ಥರ ಇರ್ತಾಯಿತ್ತು. ಸೊ ಅವಾಗಲೂ ನನ್ನ ಲೆಕ್ಚರರ್ಸ್ ಎಲ್ಲರೂ ನಂಗೆ ಸಪೋರ್ಟ್ ಮಾಡಿದ್ದಾರೆ, ಅಂದರೆ ಪ್ರತಿಯೊಂದು ಹೆಜ್ಜೆಲ್ಲೂ ಎಲ್ಲರೂ ಸಪೋರ್ಟ್ ಮಾಡ್ಕೊಂಡು ಬಂದವರೆ. ಸೊ ಮೇ ಬಿ ಅವರೆಲ್ಲರ ಸಪೋರ್ಟ್, ನನ್ನ ಫ್ಯಾಮಿಲಿ ಸಪೋರ್ಟ್, ಎಲ್ಲರ ಸಪೋರ್ಟಿಂದ ನಾನೇನು ಅಂದ್ಕೊಂಡಿದ್ದೋ ಅದು ಮಾಡೋದಕ್ಕೆ ಸ್ವಲ್ಪ ಈಸಿ ಆಯಿತು ಅಂತ ಅನಿಸುತ್ತೆ. ಸೊ ಅವರಿಗೆಲ್ಲರಿಗೂ ನಾನು ಆಭಾರಿಯಾಗಿದ್ದೀನಿ ಅಂತ ಹೇಳ್ಬೋದು. ಅದೇ ಎಲ್ಲ ನಮ್ಮೂರು ನಮ್ಮೂರು, ಆಮೇಲೆ ಬೇರೆ ಎಲ್ಲ ಊರಿಗೆ ಹೋದ್ರೂ ಅಲ್ಲಿ ಉಳ್ಕೋಬೇಕು ಅಂತ ಅನ್ಸಲ್ಲ, ಇರಬೇಕು ಅಂತ ಅನ್ಸಲ್ಲ. ಯಾವುದೋ ಈವೆಂಟ್ ರಾತ್ರಿ ಮುಗಿಯೋದು, ನಾನು ವಾಪಸ್ ಬಂದುಬಿಡ್ತೀನಿ. ಯಾಕಂದರೆ ನಮ್ಮೂರು ಶಿವಮೊಗ್ಗ ಅದೊಂದು ಏನೋ ಹೇಳ್ತಾರಲ್ಲ, ಇದು ಬರೀ ಪ್ಲೇಸ್ ಅಲ್ಲ, ಎಮೋಷನ್ ಅನ್ನೋ ಥರ, ಆ ಥರ ಕನೆಕ್ಟ್ ಆಗಿಬಿಟ್ಟಿದ್ದೀವಲ್ಲ. ಸೊ ಹಾಗಾಗಿ ಅಂದರೆ ಇವತ್ತು ನಾನು ಏನೇ ಆಗಿದ್ರು ಅದಕ್ಕೆ ಶಿವಮೊಗ್ಗ ತುಂಬ ದೊಡ್ಡ ಮೇಜರ್ ರೋಲ್ ಪ್ಲೇ ಮಾಡಿದೆ. ಸೊ ಹಾಗಾಗಿ ನನ್ನೋರಂಗಿಷ್ಟ. ಹಾ 100%.
2: ಓಕೆ ಪೃಥ್ವಿ ಅವರೇ, ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಕ್ವಶನ್, ಇಂಟರ್ವ್ಯೂ ಹೇಗೆ ಅನ್ನಿಸ್ತು ರೇಡಿಯೋ ಶಿವಮೊಗ್ಗದಲ್ಲಿ, ಹಾಗೆ ಆರ್ ಜೆ ಅರ್ಪಿತಾ ಜೊತೆ ಇದ್ರ ಬಗ್ಗೆ ಹೇಳ್ಬೋದಾ?
0: ಆರ್ ಜೆ ಅರ್ಪಿತಾ ಅವರು ತುಂಬ ಚೆನ್ನಾಗಿ ಲವಲವಿಕೆಯಿಂದ ಮಾತಾಡ್ತಾ, ಕ್ವಶನನ್ನು ಕೇಳ್ತಾ, ಕಂಫರ್ಟಬಲ್ ಆಗಿ ಆನ್ಸರ್ ಮಾಡೋ ರೀತಿ, ತುಂಬ ಚೆನ್ನಾಗಿ ಕನ್ನಡ ಮಾತಾಡ್ತಾ, ತುಂಬ ಚೆನ್ನಾಗಿ ಆರ್ ಜೆ ಅಂತ ಫೀಲ್ ಆಯಿತು ಸ್ಟಾರ್ಟಿಂಗಲ್ಲಿ. ಹಾಂ ಎಲ್ರಿಗೂ ನಮಸ್ಕಾರ ಅಂತ ಸ್ಟಾರ್ಟ್ ಮಾಡಿದ್ರಲ್ಲ ಆವಾಗಲೇ. ಸೊ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ನಡೆಸ್ಕೊಟ್ರಿ, ಥ್ಯಾಂಕ್ ಯು ಸೋ ಮಚ್. ನಿಮಗೂ ಕೂಡ ತುಂಬ ಚೆನ್ನಾಗಾಯಿತು, ತುಂಬ ಚೆನ್ನಾಗಿ ನೀವು ನಡೆಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.
2: ಧನ್ಯವಾದಗಳು ಪೃಥ್ವಿ ಅವರೇ. ನೀವು ಕೂಡ ನಿಮ್ಮ ಸಮಯನ ಬಿಡು ಮಾಡಿಕೊಂಡು ನಮ್ಮ ರೇಡಿಯೋ ಶಿವಮೊಗ್ಗಕ್ಕೆ ಬಂದು ನಿಮ್ಮ ಒಂದು ಜರ್ನಿಯ ಬಗ್ಗೆ ನಮಗೆ ಒಂದಿಷ್ಟು ಮಾಹಿತಿನ ಹಂಚಿಕೊಂಡ್ರಿ, ತುಂಬ ಖುಷಿ ಕೊಡ್ತು. ಹಾಗೆ ನಮ್ಮ ಶಿವಮೊಗ್ಗದ ಹುಡುಗ, ನಮ್ಮ ಮಲೆನಾಡಿನ ಹುಡುಗ ಇನ್ನಷ್ಟು ಸಾಧನೆಯನ್ನು ಮಾಡಲಿ, ಇನ್ನಷ್ಟು ಜನರಿಗೆ ಹತ್ತಿರವಾಗಲಿ, ನಿಮಗೂ ಕೂಡ ಒಳ್ಳೆಯದಾಗಲಿ, ನಿಮ್ಮ ಜರ್ನಿ ಕೂಡ ಸಕ್ಸಸ್ಫುಲ್ ಆಗಿರಲಿ ಅಂತ ನಾವು ಮನಸಾರೆ ಆಶಿಸ್ತೀವಿ ಸರ್. ಮತ್ತೊಮ್ಮೆ ಧನ್ಯವಾದಗಳು.
0: ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ಸ್ ಅಲಾಟ್.
2: ಆಲ್ ರೈಟ್, ಕೇಳಿಸ್ಕೊಂಡಿಲ್ಲ ಸ್ನೇಹಿತರೆ, ನಮ್ಮ ಶಿವಮೊಗ್ಗದ ಹುಡುಗ, ನಮ್ಮ ಶಿವಮೊಗ್ಗದ ಪ್ರತಿಭೆ ಅಂತ ಕೂಡ ಹೇಳ್ಬೋದು. ಹೌದು, ನಟರು, ಗಾಯಕರು ಹಾಗೆ ನಿರೂಪಕರು ಆಗಿರುವಂತಹ ಪೃಥ್ವಿ ಪಿ ಗೌಡ ಅವರ ಜೊತೆ ನಾವು ಒಂದಿಷ್ಟು ಮಾತುಕತೆಯನ್ನು ನಡೆಸಿದ್ವಿ. ಹಾಗೆ ಕಾರ್ಯಕ್ರಮ ಹೇಗನ್ನಿಸ್ತು, ಈ ಒಂದು ಕಾರ್ಯಕ್ರಮ ಕುರಿತು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು 9686096279 ಸಂಖ್ಯೆ, ಮತ್ತೊಮ್ಮೆ 9686096279 ಈ ಸಂಖ್ಯೆಗೆ ಕಳಿಸಿ ಅಂತ ತಿಳಿಸ್ತಾ, ಇದು ರೇಡಿಯೋ ಶಿವಮೊಗ್ಗದ ವಿಶೇಷ ಕಾರ್ಯಕ್ರಮವಾಗಿತ್ತು. ನಾನು ನಿಮ್ಮ ಆರ್ ಜೆ ಅರ್ಪಿತಾ, ಮತ್ತೆ ಮುಂದಿನ ಕಾರ್ಯಕ್ರಮದಲ್ಲಿ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಗ್ತಾ ಇರಿ, ಖುಷಿಯಾಗಿರಿ, ಆರೋಗ್ಯವಾಗಿರಿ, ಹಾಗೇನೆ ಯಾವಾಗ್ಲೂ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ಕೋಟೆ ಕೆಂಚ್ ಮಾರಿ ನಿನ್ನಾಲ್ಕು ದೋ

0: सर्वेषां नमस्काराः।
1: अहम् अदिति एम् एस्।
2: अहं श्रीविद्या एम् जी।
3: अहं पद्मिनी दिवाकर्।
0: वयं मत्तूरु ग्रामस्थाः।
3: ಕಳೆದ ಸಂಡೇ ಸ್ಪಾಟ್ಲೈಟ್ ಪ್ರೋಗ್ರಾಂನಲ್ಲಿ ಮತ್ತೂರಿನ ಕಾರ್ಯಕ್ರಮವನ್ನ ನೀವೆಲ್ಲ ಕೇಳಿ ಪ್ರೋತ್ಸಾಹಿಸಿದ್ದೀರಾ.
2: ಕೇಳುಗರ ಅಪೇಕ್ಷೆಯ ಮೇರೆಗೆ ಈ ಬಾರಿ ವಿಭಿನ್ನ ಗಾಯಕರೊಂದಿಗೆ ವಿಭಿನ್ನ ಹಾಡುಗಳ ಮೂಲಕ ತಮ್ಮೆಲ್ಲರನ್ನು ರಂಜಿಸಲು ಮತ್ತೆ ಬರುತ್ತಿದ್ದೇವೆ.
1: ಇದೇ ಜುಲೈ 19 ಭಾನುವಾರ ಬೆಳಗ್ಗೆ 11 ಗಂಟೆಗೆ ನಡೆಯುವ ಸಂಡೇ ಸ್ಪಾಟ್ಲೈಟ್ ಪ್ರೋಗ್ರಾಂನಲ್ಲಿ ನಾವು ಮತ್ತೆ ಬರ್ತಿದ್ದೇವೆ.
0: ಕೇಳಿ, ಆನಂದಿಸಿ, ಪ್ರೋತ್ಸಾಹಿಸಿ.
4: ಈ ಕಾರ್ಯಕ್ರಮವನ್ನು ಜನಾರ್ದನ್ ಪೈ ಅವರು ನಡೆಸಿಕೊಡಲಿದ್ದು, ಅತಿಥಿಗಳೊಂದಿಗೆ ಮಾತನಾಡಲು ನೀವು ಕರೆ ಮಾಡಬೇಕಾದ ಸಂಖ್ಯೆ 9686096279. ಹಾಗಾದರೆ ತಪ್ಪದೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ಸಂಡೇ ಸ್ಪಾಟ್ಲೈಟ್ ಇದೇ ಜುಲೈ 19 ಬೆಳಗ್ಗೆ 11 ಗಂಟೆಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.

0: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸಂಡೇ ಸ್ಪೆಷಲ್ ಕಾರ್ಯಕ್ರಮ ಮಧುರ ಗಾನ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ತಿಂಡಿ ಆಯ್ತಾ? ನಿಮ್ಮ ಮನೆಯಲ್ಲಿ

0: ಸಂಡೇ ಸ್ಪೆಷಲ್ ಏನು? ಹಾಗೆ ನಮ್ಮ ಶಿವಮೊಗ್ಗ ನಿನ್ನೆಯಿಂದ ತುಂಬಾನೇ ಕೂಲ್ ಆಗಿದೆ, ಹಾಗೆ ನಿಮ್ಮ ಊರಿನ ವಾತಾವರಣ ಹೇಗಿದೆ? ನಿಮ್ಮ ಕಡೆ ಮಳೆ ಆಯ್ತಾ? ನಮ್ಮ ಕಡೆ ಒಂದು ಸ್ವಲ್ಪ ತುಂತುರು ಮಳೆ ಆಗ್ತಾ ಇದೆ, ಬಿಟ್ಟು ಬಿಟ್ಟು ಬಿಟ್ಟು ಆಗ್ತಾ ಇದೆ. ಸೊ ನಿಮ್ಮ ಕಡೆ ಎಲ್ಲ ಹೇಗಿದೆ? ನೀವು ಹೇಗಿದ್ದೀರಾ? ಸಂಡೇ ಯಾವೆಲ್ಲ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದ್ದೀರಿ? ಹಾಗೆ ನೀವು ಯಾವೆಲ್ಲ ಕಾರ್ಯಕ್ರಮಗಳಿಗೆ ಹೋಗ್ಬೇಕು ಅಂತ ಪ್ಲ್ಯಾನ್ ಎಲ್ಲ ಹಾಕಿದ್ದೀರಿ? ಸೊ ಅದ್ರ ಬಗ್ಗೆ ಕೂಡ ಈ ದಿನ ಮಧುರ ಗಾನ ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಹಾಡುಗಳನ್ನು ಹಾಡ್ತಾ ಈ ದಿನದ ವಿಶೇಷ ಸಂಡೇಯನ್ನು ಮತ್ತಷ್ಟು ಖುಷಿಯಾಗಿರಿಸ್ಕೊಳ್ಳಿ ಅಂತ ಹೇಳ್ತಾ ಈ ದಿನದ ಕಾರ್ಯಕ್ರಮವನ್ನು ಶುರು ಮಾಡೋಣ. ಅಂದಾಗೆ ಸ್ನೇಹಿತರೆ, ಈ ದಿನದ ವಿಷಯ ಏನಪ್ಪ ಅಂದರೆ ನಿಮ್ಮ ಪ್ರೀತಿ ಪಾತ್ರರಿಗೊಂದು ನಿಮ್ಮ ನೆಚ್ಚಿನ ಗೀತೆ ಇರುತ್ತೆ. ಸೊ ಪ್ರೀತಿ ಪಾತ್ರರು ಅಂದರೆ ನಿಮ್ಮ ಮಗಳು, ಮಗ, ತಂದೆ, ತಾಯಿ, ಗಂಡ, ಹೆಂಡತಿ, ಹಾಗೆ ನಿಮ್ಮ ಹಿತೈಷಿಗಳಿಗೆ, ಫ್ರೆಂಡ್ ಸರ್ಕಲ್ಗೆ, ಹಾಗೆ ನಿಮ್ಮ ದೋಸ್ತ್ಗಳಿಗೆ, ಹಾಗೆ ನಿಮ್ಮ ಲವರ್ಗಳಿಗೆ, ಒಟ್ಟಿನಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೊಂದು ಈ ದಿನ ಮಧುರ ಗಾನ ಕಾರ್ಯಕ್ರಮದಲ್ಲಿ ಮಧುರವಾಗಿ, ಪ್ರೀತಿಯಾಗಿ, ಬಿಂದಾಸಾಗಿ, ಖುಷಿಯಾಗಿ ಹಾಡ್ಬೋದು ಸ್ನೇಹಿತರೆ. ಒಬ್ಬರಿಗೆ ಒಂದು ಗೀತೆಯನ್ನು ಹಾಡಲಿಕ್ಕೆ ಅವಕಾಶ ಇರುತ್ತೆ. ಸೊ ಚರಣ ಅಥವಾ ಪಲ್ಲವಿಯನ್ನು ನೀವು ಆಯ್ಕೆ ಮಾಡಿಕೊಂಡು ಹಾಡಬೇಕು. ಸೊ ಎರಡು ಜೊತೆಗೆ ಹಾಡ್ತಾ ಇದ್ರೆ ಬೇರೆಯವ್ರಿಗೆ ಅವಕಾಶ ಸಿಗೋದಿಲ್ಲ ಅನ್ನೋ ಒಂದೇ ಕಾರಣಕ್ಕೆ ಇದೊಂದು ನನ್ನ ಹಂಬಲ್ ರಿಕ್ವೆಸ್ಟ್ ಅಂತ ಹೇಳ್ತಾ. ಸೊ ನಮ್ಮ ರೇಡಿಯೋ ಶಿವಮೊಗ್ಗದ ಸಂಖ್ಯೆಯನ್ನು ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಯಾರೆಲ್ಲ ನೋಟ್ ಮಾಡ್ಕೊಂಡಿಲ್ವೋ ರೇಡಿಯೋ ಶಿವಮೊಗ್ಗ ವಾಟ್ಸಪ್ ಸಂಖ್ಯೆ ಅಂತ ಸೇವ್ ಮಾಡ್ಕೋಬಿಡಿ. 9686926279 ಸಂಖ್ಯೆ ಮತ್ತೊಮ್ಮೆ 9686926279 ನೋಟ್ ಮಾಡ್ಕೊಂಡ್ರಲ್ವಾ? ಈ ಸಂಖ್ಯೆಗೆ ಕರೆ ಮಾಡಿ ಸಂಡೇ ಸ್ಪೆಷಲ್ ಮಧುರ ಗಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ತಿಳಿಸ್ತಾ ಕರೆಯನ್ನು ಸ್ವೀಕಾರ ಮಾಡೋದಕ್ಕಿಂತ ಮುನ್ನ ಈ ದಿನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೋ, ಹಾಗೆ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ಳುವಂಥ ಎಲ್ರಿಗೂ ಕೂಡ ನಮ್ಮ ಪರಿಸರ ಕೇಂದ್ರದ ವತಿಯಿಂದ, ರೇಡಿಯೋ ಶಿವಮೊಗ್ಗದ ವತಿಯಿಂದ, ಸಮಸ್ತ ಕನ್ನಡ ನಾಡಿನ ಜನತೆಯ ವತಿಯಿಂದ ಶುಭಾಶಯಗಳನ್ನ ತಿಳಿಸ್ತಾ ಯಾವಾಗಲೂ ಖುಷಿಯಾಗಿರಿ, ನಗ್ನಗ್ತಾ ಇರಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡೋಣ. ಎಸ್, ಫಸ್ಟ್ ಕಾಲರ್ ಯಾರು, ಎಲ್ಲಿಂದ ಯಾವ ಗೀತೆಯನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ ಅವರ ನೆಚ್ಚಿನ ಪ್ರೀತಿ ಪಾತ್ರರಿಗೆ ಅನ್ನೋದನ್ನು ಕೇಳೋಣ. ನಮಸ್ತೆ.
1: ನಮಸ್ತೆ, ಗುಡ್ ಮಾರ್ನಿಂಗ್.
0: ಓ ಗುಡ್ ಮಾರ್ನಿಂಗ್, ನಮ್ಮ ಸಂತೂರ್ ಡ್ಯಾಡಿ ಅವರು. ಸರ್ ಹೇಗಿದ್ದೀರಿ? ಹಾ ಸರ್, ಆಯ್ತು. ದೋಸೆ ನಿಮ್ದು?
1: ನಮ್ದು ಉಪ್ಪಿಟ್ಟು.
0: ಉಪ್ಪಿಟ್ಟು, ಉಪ್ಪಿಟ್ಟು ಜೊತೆ ಟೀನಾ ಕಾಫಿನಾ?
1: ಟೀ, ಟೀ, ಟೀ ಕುಡಿಯಲ್ಲ.
0: ಉಪ್ಪಿಟ್ಟು ಜೊತೆ ಟೀ ಇದ್ರೆ ಅದು ಮಜಾ ಚಂದ ಇರುತ್ತೆ.
1: ಮತ್ತೆ ಜೊತೆಗೆ ತುಂತುರು ಮಳೆ ಬರ್ತಾ ಇದೆ ಈ ವರ್ಷ ಸ್ವಲ್ಪ.
0: ಓಕೆ, ಉಪ್ಪಿಟ್ಟು ನೀವು ಮಾಡಿದ್ದ? ರತ್ನಮ್ಮ ಅವ್ರು ಮಾಡಿದ್ದ?
1: ನಾನು ಮಾಡ್ತೀನಿ.
0: ನೀವು ಮಾಡಿದ್ದ?
1: ನಾನೇ ಮಾಡಿದ್ದೆ.
0: ಏನ್ ಸಂಡೇ ಸ್ಪೆಷಲ್ ಅಂತನಾ ಡೈಲಿನಾ?
1: ಏನಿಲ್ಲ, ನಾನು ಮಾಡ್ತಾ ಇರ್ತೀನಿ. ನನಗೆ ಎಲ್ಲ ಒಂದು ಕಾರನ ಉಪ್ಪು ಏನ ಮಾಡ್ತಾರೆ, ನಾನ್ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ ಅಂತ.
0: ಅಬ್ಬಾರೆ ಬಾಬಾ,
1: ಬೇರೆ ಏನಾದ್ರು ಕೆಲಸ ಮಾಡ್ತಾ ಇರ್ತಾರೆ, ಅದು ನಾವು ಮಾಡೋದು. ಜೊತೆಗೆ ನಾನು ಆಕಾಶವಾಣಿ ವಾಹಿನಿ ಮುಖಾಂತರ ಎಲ್ಲರೂ ದಯವಿಟ್ಟು ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಹೆಸರಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿ ಮಾಡಿ. ಜೊತೆಗೆ ವಿದ್ಯುತ್ ಕರೆಂಟ್ ಬಿಲ್ಗೆ ಎಲ್ಲ ಇದ್ ಬರ್ತಾರೆ, ಅದನ್ನು ಚೆನ್ನಾಗಿದ್ದು ನೋಡ್ಬಿಟ್ಟು ಎಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತೋರಿಸ್ಬಿಟ್ಟು ಮಾಡಿ ಎಲ್ಲ ಮಾಡಿದ್ರೆ ನಮ್ಗೆ ಅನುಕೂಲ ಅಂತ ಹೇಳ್ತಾ ಇದ್ದೀನಿ.
0: ಸರಿ ಸರಿ, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
1: ನಮಗೆ ಪ್ರೇಮದ ಕಾಣಿಕೆ ಚಿತ್ರದಿಂದ ಡಾಕ್ಟರ್ ರಾಜ್ಕುಮಾರ್ ಅವರು ಅಂತ ಕಾರ್ನಲ್ಲಿ ಆರತಿ ಅವ್ರನ್ನ ಕೂರಿಸ್ಕೊಂಡು ಹೋಗ್ತಾ ಇರ್ತಾರೆ.
0: ಯಾರಿಗೋಸ್ಕರ ಅಂತ ಹೇಳ್ಬೇಕು? ಅಲ್ಲ, ಜೋರಾಗಿ ಹೇಳದಿದ್ರು ಕಿವಿಲಿ ಹೇಳಿ ಕೇಳಿಸ್ಕೊಂತೀವಿ.
1: ನಮ್ಮೆಲ್ಲರ ಸ್ನೇಹಿತರಿಗೋಸ್ಕರ ಇದು.
0: ಇರ್ಲಿ ಇರ್ಲಿ, ಪರವಾಗಿಲ್ಲ, ಹೇಳಿ ಸರ್.
1: ಬಾನಿಗೊಂದು ಎಲ್ಲೆಯಲ್ಲಿದೆ, ನಿನ್ನ ಆಸೆಯಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ? ನಿಧಾನಿಸು ನಿಧಾನಿಸು ನಿಧಾನಿಸು ನಿಧಾನಿಸು, ಬಾನಿಗೊಂದು ಎಲ್ಲೆಯಲ್ಲಿದೆ, ನಿನ್ನ ಆಸೆಯಲ್ಲಿ ಕೊನೆಯಿದೆ, ಏಕೆ ಕನಸು ಕಾಣುವೆ? ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು, ಬಯಸಿದಾಗ ಕಾಣದಿರುವ ಎರಡು ಮುಖಗಳು, ಹರುಷ ಒಂದು ಯಾರಿಗುಂಟು ಏಳು ಜಗದಲ್ಲಿ, ಹೂವು ಮುಳ್ಳು ಉಂಟು ಎರಡು ಬಾಳಲತೆಯಲ್ಲಿ, ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಬಂದರೂ ಅವನೇ ಕಾಣಿಕೆ. ಬಾನಿಗೊಂದು ಎಲ್ಲೆಯಲ್ಲಿದೆ, ನಿನ್ನ ಆಸೆಗೆಲ್ಲಿ ಕೊನೆಯಿದೆ, ನಿಧಾನಿಸು ನಿಧಾನಿಸು.
0: ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು.

0: ಮಾಡಿದಕ್ಕೆ.
1: ಥ್ಯಾಂಕ್ ಯು ಮೇಡಮ್, ಅನುವು ಮಾಡಿಕೊಟ್ಟಿದ್ದಕ್ಕೆ.
0: ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ. ನಮಸ್ತೆ ಸುಬ್ರಹ್ಮಣ್ಯ ಸರ್.
2: ನಮಸ್ತೆ ಮೇಡಮ್.
0: ನಮಸ್ತೆ ಸರ್.
2: ಹಾ ಮೇಡಮ್,
0: ಹೇಗಿದೆ ಬೆಂಗಳೂರು?
2: ಬೆಂಗಳೂರು ಕೂಲ್ ಆಗಿದೆ ಮೇಡಮ್.
0: ಕೂಲ್ ಆಗಿದೆ. ಓಕೆ.
2: ಹಾ ಮೇಡಮ್.
0: ನಮ್ಮ ಜಯಂತ್ ಸರ್ ಹೇಗಿದ್ದಾರೆ? ಜಯಂತ್ ಸುಬ್ರಹ್ಮಣ್ಯ ಸರ್ ಅವರು.
2: ನಾವು ಜಯಂತ್ ಅವರು ಟಿವಿ ಹಾಕೊಂಡು ಆರಾಮಾಗಿ ಮನೆಕೊಂಡು ನೋಡ್ತಾ ಅವ್ರ ಮೇಡಮ್.
0: ಓಕೆ, ಸಂಡೆ ಸ್ಪೆಷಲ್ ಅಲ್ವಾ, ಪಾಪ ಮಕ್ಕಳು ಬೆಚ್ಚು ಮಲಗಿರ್ತಾರೆ.
2: ಸ್ಪೆಷಲ್ ಆಗ್ಲೇ ಹೇಳ್ಬಿಟ್ಟವ್ರೆ, ಇವತ್ತು ತರ್ಲೇಬೇಕು ಮಧ್ಯಾಹ್ನ ಅಂತ.
0: ಮಟನ್ ಚಿಕನ್ ಮೀನ ಸರ್?
2: ಅವ್ರಿಗೆ ಮಟನ್ ಸ್ವಲ್ಪ ಕಮ್ಮಿನೇ ಇಷ್ಟ ಆಗೋದು, ಚಿಕನ್ ಆದ್ರೆ ಕಬಾಬ್ ಎಲ್ಲ ಮರ್ತ್ಕೋಬೋದಲ್ಲ.
0: ಸೂಪರ್.
2: ನೆನ್ನೆ ಹೇಳ್ಬಿಟ್ಟವ್ರೆ, ಇವತ್ತು ಮಧ್ಯಾಹ್ನಕ್ಕೆ ಬಸ್ಸಾರು ಮಾಡ್ತೀವಿ ಅಂತ ಅವ್ರ ಅಮ್ಮ ಅಂದ್ರೆ, ಇಲ್ಲ ಇಲ್ಲ ನನ್ಗೆ ಚಿಕನ್ ಸಾರು ಮಾಡ್ಬಿಟ್ಟು ಕಬಾಬ್ ಮಾಡಿ ರಾತ್ರಿಗೆ ಅಂತ ಹೇಳವ್ರೆ.
0: ಅದೇ ಅಲ್ವಾ ಸರ್, ಸಂಡೆ ಪುಲ್ಚಾರ್ ತಿನ್ನೆ ಅಂದ್ರೆ ಯಾರು ತಿಂತಾರೆ ಹೇಳಿ?
2: ಖಂಡಿತ ಮೇಡಮ್.
0: ಓಕೆ ಸರ್. ಸರ್, ಯಾವ ಗೀತನ ಆಯ್ಕೆ ಮಾಡ್ಕೊಂಡಿದ್ದೀರಿ, ಯಾರಿಗೋಸ್ಕರ?
2: ಮೇಡಮ್, ಇದು ನಮ್ಮ ಪ್ರತಿ ದಿನಾನು ನಮ್ಗೆ ಅನ್ನ ಉಳಿಸುವಂತ ಅನ್ನ, ಇದು
0: ರೈತರಿಗೋಸ್ಕರ
2: ಈ ಗೀತೆ ಮೇಡಮ್. ಯಾಕಂದ್ರೆ ಯಾವ ಕಡೆನು ಸ್ವಲ್ಪ ಮಳೆ ಆಗಿಲ್ಲ, ಈ ಗೀತೆ ಕೇಳೋಣ, ಆ ವರುಣ ಸ್ವಲ್ಪ ತನ್ನ ಆರ್ಭಟ ತೋರಿಸ್ಲಿ ಅನ್ನೋದೇ ಒಂದು ಆಸೆ ಮೇಡಮ್.
0: ಖಂಡಿತ, ನಿಮ್ಮ ಪ್ರಾರ್ಥನೆ ವರುಣ ಕೇಳಿಸ್ಕೊಂಡ್ಲಿ ಸರ್, ಹಾಡಿ.
2: ಹೇ ತನ್ನ ತನ್ನ ತನ್ನ ತನ್ನ, ಹೇ ತನ್ನ ತನ್ನ ತನ್ನ ತನ್ನ, ರೈತ ರೈತ ರೈತ ಅನ್ನ ಕೊಡುವ ದಾತ, ಜೀತ ಜೀತ ಜೀತ ದೊರೆಗಳು ಬೆಳೆಸಿದ ಭೂತ, ಬೇಲಿಯ ಹೊರಗಡೆ ಬಂದ ಹೂವ, ರೈತನ ತೋಳಿಗೆ ಕೊಡೋ ಜೀವ, ರೈತ ರೈತ ರೈತ ಅನ್ನ ಕೊಡುವ ದಾತ, ಜೀತ ಜೀತ ಜೀತ ದೊರೆಗಳು ಬೆಳೆಸಿದ ಭೂತ, ಬೇಲಿಯ ಹೊರಗಡೆ ಬಂದ ಹೂವ, ರೈತನ ತೋಳಿಗೆ ಕೊಡೋ ಜೀವ. ಜಗದ ಸೃಷ್ಟಿಯಲ್ಲಿ ಎಲ್ಲೋ ಲೋಪ ಉಂಟು, ಸುಖವ ಹಂಚುವಲ್ಲಿ ಏನೋ ದೋಷ ಉಂಟು, ದಣಿಯೋನು ದಣಿಯಾಗಿಲ್ಲ, ಆಳೋನು ಆಳು ಆಗಿಲ್ಲ, ಪ್ರಜೆಗೆ ರಾಜಯೋಗ ಅವನೇ ದೊರೆಯು, ಈಗ ಲೋಪ ದೋಷವನ್ನು ತಿದ್ದಲೇಬೇಕು ಬೇಗ, ದುಡಿಯೋನ ಬೆವರ ಬೆನ್ನಿನ ಬೆವರು, ಲೋಕದ ಕಾಯುವ ಉಸಿರು, ರೈತ ನೀನೇ ಸಿಂಹ, ರೈತ ನೀನೇ ಸಿಂಹ ಎಂಬ ಬರಹ ಬರೆದ ಬ್ರಹ್ಮ, ರೈತ ರೈತ ರೈತ ಅನ್ನ ಕೊಡುವ ದಾತ, ಜೀತ ಜೀತ ಜೀತ ದೊರೆಗಳು ಬೆಳೆಸಿದ ಭೂತ, ಬೇಲಿಯ ಹೊರಗಡೆ ಬಂದ ಹೂವ, ರೈತನ ತೋಳಿಗೆ ಕೊಡೋ ಜೀವ.
0: ಓಕೆ ಸರ್, ಓಕೆ, ಥ್ಯಾಂಕ್ ಯು.
2: ಥ್ಯಾಂಕ್ ಯು ಸೋ ಮಚ್.
0: ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ ಮೇಡಮ್.
0: ನಮಸ್ತೆ ಪ್ರೇಮ ಮೇಡಮ್. ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ
3: ಇವತ್ತು? ಅಮ್ಮನಿಗಾಗಿ ಒಂದ್ ಹಾಡ್ತೀನಿ ಮೇಡಮ್.
0: ಹಾ ಸರ್, ಹಾಡಿ. ಹಾ ಮೇಡಮ್, ಹಾಡಿ.
3: ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾ

0: ಬಾಡದ ತಾವರೆ ಹೂವಿನ ಹಾಗೆ ಎಂದಿಗೂ ಆರದ ಜ್ಯೋತಿಯ ಹಾಗೆ ಗೋಪುರ ಏರಿದ ಕಲಶದ ಹಾಗೆ ಆದ್ರುವ ತಾರೆ ನಾಚುವ ಹಾಗೆ ಜೊತೆಯಲ್ಲಿ ಎಂದೆಂದು ನೀನಿರಬೇಕು ಬೇರೆ ಏನು ಬೇಡವು ಸಾಕು ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ
1: ಮೇಡಮ್ ಪ್ರೇಮ ಮೇಡಮ್ ತುಂಬಾ ಚಂದ ಇತ್ತು ಹಾಡು ಥ್ಯಾಂಕ್ ಯು
0: ಥ್ಯಾಂಕ್ ಯು ಮೇಡಮ್
1: ಎಸ್ ಮೇಡಮ್ ಓಕೆ ಮತ್ತೊಂದು ಕರೆ ತೆಗೆದುಕೊಳ್ಳೋಣ ನಮಸ್ತೆ
2: ಹಲೋ ನಮಸ್ತೆ ಮೇಡಮ್ ಶುಭೋದಯ
1: ಶುಭೋದಯ ನಮಸ್ತೆ ಉಮಾ ಮೇಡಮ್ ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ರಿ
2: ನನ್ನ ಮಗಳಿಗೋಸ್ಕರ ಹಾಡ್ತಾ ಇದ್ದೀನಿ
1: ವಾವ್ ಸೂಪರ್
2: ಅವಳು ಇಷ್ಟಪಟ್ಟಿದ್ದು ಅಂತಂದು ಹೇಳಿ
1: ಓಕೆಮ್ಮ ಹಾಡಿಮ್ಮ
2: ಹರಳುವ ಹೂಗಳೇ ಆಲಿಸಿರಿ ಬಾಳೊಂದು ಹೋರಾಟ ಮರೆಯ

0: ಬೆಳಕಿನ ಕಿರಣಗಳೇ ಬಣ್ಣಿಸಿರಿ, ಇರುಳೆಂದು ಬೆಳಕುಂದು ತೋರಿಸಿರಿ. ನಾಳೆಯ ನಂಬಿಕೆ ಇರಲಿ ನಮ್ಮ ಬಾಳಲಿ, ಗೆಲ್ಲುವ ಭರವಸೆಯೊಂದು ಬೆಳಕಾಗಲಿ. ಮನವೇ ಓ ಮನವೇ ನೀ ಅಳುಕದಿರು, ಮಳೆಯೋ ಬರಸಿಡಿಲು ನೀ ನಡೆಯುತ್ತಿರು. ಮನಸ್ಸು ಎಂಬ ಕನ್ನಡಿಯು ಒಡೆದು ಹೋಗಬಾರದು, ಬಾಳು ಒಂದು ಗೋಳು ಅಂತ ಓಡಿ ಹೋಗಬಾರದು. ಯಾರಿಗಿಲ್ಲಿ ನೋವಿಲ್ಲ, ಯಾರಿಗಿಲ್ಲಿ ಸಾವಿಲ್ಲ, ಕಾಲ ಕಳೆದ ಹಾಗೆ ಎಲ್ಲ ಮಾಯವಾಗುವಂತಹ ಉಳಿಪೆಟ್ಟು ಬೀಳುವ ಕಲ್ಲೇ ಶಿಲೆಯಾಗಿ ನಿಲ್ಲುವುದು. ನೋ ದಿನ ದಿನ ಒಂದು ನುಂಗುವ ಜೀವವೇ ಸಾಕು.
1: ಓಕೆ ಇರ್ಲಿ, ಪರವಾಗಿಲ್ಲ, ಎಷ್ಟು ಬಂದಷ್ಟು ಚಂದ ಹಾಡಿದ್ರಿ. ಥ್ಯಾಂಕ್ ಯು ಮಾ.
0: ಓ ನಮ್ಮ ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಎಸ್ ಮೇಡಮ್, ಎಸ್ ಮೇಡಮ್. ಓಕೆ, ಮತ್ತೊಂದು ಕರೆಯನ್ನ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ, ನಮಸ್ತೆ ಮಹಾಲಕ್ಷ್ಮಿ ಮೇಡಮ್.
1: ನಮಸ್ತೆ ಬೀನಾ ಮೇಡಮ್. ಬೀನಾ ಮೇಡಮ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ, ಯಾರಿಗೋಸ್ಕರ?
2: ಈ ಹಾಡು ನಮ್ಮ ಎಲ್ಲ ಮಕ್ಕಳಿಗೋಸ್ಕರ, ನಮ್ಮ ಮನೆಯಲ್ಲಿ
1: ಮಕ್ಕಳಿಗೋಸ್ಕರ.
2: ಇಬ್ರು ನವನೀತ್, ಅಂಶಿನಿ, ಅಶ್ವಿನಿ ಅಂತ.
1: ಸೂಪರ್ ಮೇಡಮ್. ಸ್ವಲ್ಪ ಸೈಲೆಂಟ್ ಇರೋ ಪ್ಲೇಸ್ ಬರ್ಬೇಕು, ನಿಮ್ಮ ಹಿಂದ್ಗಡೆ ಏನೋ ವಾಯ್ಸ್.
2: ಇನ್ನು ಬೇರೆ ಮೊಬೈಲ್ ಅಲ್ಲಿ ಇಟ್ಕೊಂಡಿದ್ದೀನಿ, ಕೇಳ್ತಾ ಇದ್ದೀನಿ ಬೇರೆ ಮೊಬೈಲ್ ಅಲ್ಲಿ.
1: ಓಕೆ ಹಾಡಿಮ್ಮ.
2: ಇದು ಮನೆ

0: ಓಕೆ ಮೇಡಮ್, ಒಂದು ಅದ್ಭುತವಾದಂತ ಗೀತೆಯನ್ನು ತುಂಬ ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ಮೇಡಮ್.
1: ಥ್ಯಾಂಕ್ ಯು ಮೇಡಮ್.
0: ಎಸ್ ಮೇಡಮ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ ಹಲೋ ನಮಸ್ತೆ.
2: ನಮಸ್ತೆ ಮೇಡಮ್.
0: ನಮಸ್ತೆ, ಕೇಳಿಸ್ತಾ ಇದೆಯಾ?
2: ಕೇಳಿಸ್ತಾ ಇದೆ ಮೇಡಮ್. ರೇಡಿಯೋ ಸ್ವಲ್ಪ ಎರಡು ತರ ಕೇಳಿಸಿ ಕಟ್ಟಿದ್ರಿ, ಬಂದ್ ಮಾಡಿದ್ರಿ.
0: ಓ ವೆರಿ ನೈಸ್ ಸರ್. ಓ ನಮ್ಮ ರಮೇಶ್ ಸರ್ ಅವರು. ಓ 20 ಎಕರೆ ದ್ರಾಕ್ಷಿ
2: ತೋಟದವರು.
0: ಓಕೆ, ನಮಗೆ ರಮೇಶ್ ಸರ್ ಅವರು ತುಂಬಾ ಜನ ಕರೆ ಮಾಡ್ತಾರೆ, ಒಂದ್ 20 ಎಕರೆ ದ್ರಾಕ್ಷಿ ತೋಟದವರು, ಇನ್ನೊಬ್ರು ಬಸವನೇ ಬಾಗೇವಾಡಿ ರಮೇಶ್ ಸರ್ ಅವರು. ಹೌದಾ? ಓಕೆ ಸರ್, ಹೇಗ್ ನಡೀತಾ ಇದೆ ಕೃಷಿ ಕಾಯಕ ಎಲ್ಲ?
2: ಕಾಯಕ ನೋಡ್ರಿ, ನಿನ್ನೆ ಮಳೆ ಆಗಿತ್ತು ಮೇಡಮ್.
0: ಓಕೆ ಒಳ್ಳೇದು.
2: ಇದ ಮಗುವಿಗೆ ಹಾಲು ಕುಡ್ಸಾಲ್ ಎಷ್ಟು ತೃಪ್ತಿ ಆಗ್ತಾಳ ತಾಯಿ, ಆ ರೀತಿ ಆಯ್ತು ಮೇಡಮ್. ನೀನೇ ನೋಡಿ,
0: ನಿಮ್ ಭಾಷೆ ಕೇಳಕ್ಕೆ ಚಂದ. ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ ರಮೇಶ್ ಸರ್?
2: ನಂಜುಂಡಿ ಚಿತ್ರದಿಂದ ಮೇಡಮ್. ಎರಡು ಲೈನ್ ಹಾಡ್ತೀನಿ ಮೇಡಮ್.
0: ಯಾರಿಗೋಸ್ಕರ?
2: ಸುಮ್ನೆ ಹಾಡ್ತೀನಿ.
0: ಸುಮ್ನೆ ಹಾಡ್ತೀರಾ? ಇಲ್ಲ, ಯಾರಿಗಾದ್ರೂ ಒಬ್ರು ಡೆಡಿಕೇಟ್ ಮಾಡ್ಲೇಬೇಕು. ಯಾರಿಗಂತ ಹೇಳಿ? ಕುಟುಂಬದವರಿಗೆ,
2: ಸ್ನೇಹಿತರಿಗೆ, ನಿಮಗೋಸ್ಕರ,
0: ನಿಮ್ಮ ಪ್ರೀತಿಯ ಮಡದಿಯವರಿಗೆ,
2: ಎಲ್ಲರಿಗೋಸ್ಕರ.
0: ಎಲ್ಲರಿಗೋಸ್ಕರನಾ? ಓಕೆ, ಡನ್ ಸರ್, ಹಾಡಿ, ಒಳ್ಳೇದು.
2: ಬದುಕಿ ಹಸಿರು ಪ್ರೀತಿ ದೊರೆತಾಗ, ಬದುಕಿ ಹಸಿರು ಪ್ರೀತಿ ದೊರೆತಾಗ, ಬದುಕೆ ಕೆಸರಂತೆ ದೇಶ ಇರುವಾಗ, ಬದುಕಿ ಹಸಿರು ಪ್ರೀತಿ ದೊರೆತಾಗ, ವಿಷದ ಮುಳ್ಳಂತೆ ಸೇಡು ಸಿಡಿದಾಗ, ಬದುಕಿ ಹಸಿರು ಪ್ರೀತಿ ದೊರೆತಾಗ, ಗೃಹಿಣಿಯು ಲಕ್ಷ್ಮಿಯು ಮನೆಯೇ ಮಂದಿರ, ಶಾಂತಿಯು ಆ ಮನೆಗೆ ಹುಣ್ಣಿನ ಚಂದಿರ, ಇನಿನ ಇನಿಯನ ಅರಿಯುವುದೇ ಸತಿಯೇ ಧರ್ಮ, ಹೃದಯದ ಗೆಲುವೆ ಸುಖದ ಮರ್ಮ, ಸ್ನೇಹವು ಕಲಿತು ಬೆರೆತಾಗ ಜೊತೆಯಲ್ಲಿ ನೀನಿರೆ ಸಾಕು, ಬದುಕೆ ಹಸಿರು ಪ್ರೀತಿ ದೊರೆತಾಗ, ಪ್ರೀತಿ ದೊರೆತಾಗ. ಧನ್ಯವಾದ.
0: ಓಕೆ ಸರ್. ಓಕೆ, ಒಂದು ಅದ್ಭುತವಾದ ಸಾಹಿತ್ಯ ಇರುವಂತಹ ಗೀತೆಯನ್ನ ತುಂಬಾ ಚಂದ ಹಾಡಿದ್ರಿ ರಮೇಶ್ ಸರ್. ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಮತ್ತೊಂದು ಕರೆಯನ್ನ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ
3: ಹಲೋ
0: ನಮಸ್ತೆ.
3: ನಮಸ್ತೆ
0: ಶೆಟ್ರೆ, ಹೇಗಿದ್ದೀರಿ? ಆರಾಮ್ ಶೆಟ್ರೆ? ಶೆಟ್ರೆ, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ? ಆಯ್ತು ಆಯ್ತು ಶೆಟ್ರೆ, ಹಾಡಿ.
3: ಕಪ್ಪು ಬಿಡುತ್ತಿಂದ

0: ನೀನು ಬಣ್ಣದ ಬಣ್ಣದ ಚಿಟ್ಟೆಯಲ್ಲೋ ನೀನೇ ನೀನು ಹೋ ಅಮ್ಮ ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು ನಿನ್ನ ಸಂಗ ಆಡಲೆಲ್ಲೂ ಬಂದೆ ನಾನು. ಧನ್ಯವಾದಗಳು.
1: ಓಕೆ ಶೆಟ್ರೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಸ್ನೇಹಿತರೆ, ಪುಟ್ಟದೊಂದು ವಿರಾಮದ ನಂತರ ನಾನು ಮತ್ತೆ ಮಧುರ ಗಾನ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
5: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
4: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT-ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7070777555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
7: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
8: ಹೂನೇ, ರೆಡಿ ಆಗ್ತಾ ಇದೆ.
7: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
6: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
9: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
1: ಮತ್ತೊಮ್ಮೆ ಸಂಡೇ ಸ್ಪೆಷಲ್ ಮಧುರ ಗಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಮಧುರ ಗಾನ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೊಂದು ನಿಮ್ಮ ನೆಚ್ಚಿನ ಗೀತೆಯನ್ನ ಹಾಡುವಂತಹ ವಿಷಯ ಇದೆ. ಸೊ ನೀವು ಕರೆ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೊಂದು ಗೀತೆಯನ್ನ ಹಾಡ್ಬೋದು. 9686096279 ಈ ಸಂಖ್ಯೆಗೆ ಕರೆ ಮಾಡಿ ಮಧುರ ಗಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ. ಹಲೋ, ನಮಸ್ತೆ. ಗುಡ್ ಮಾರ್ನಿಂಗ್ ಮೀನಾ ಮೇಡಮ್, ಹೇಗಿದ್ದೀರಿ?
10: ಚೆನ್ನಾಗಿದ್ದೀವಿ.
1: ಹೇಗಿದೆ ಬೆಂಗಳೂರು? ಕೂಲ್ ಆಗಿದೆಯಾ?
10: ಬೆಂಗಳೂರು ಸ್ವಲ್ಪ ಕೂಲ್ ಆಗಿದೆ, ಮಳೆ ಆಗಿದೆ.
1: ಓಕೆ.
10: ದೋಸೆ ಪಲ್ಯ ಚಟ್ನಿ.
1: ಓ, ದೋಸೆ ಪಲ್ಯ ಚಟ್ನಿ.
10: ಚಟ್ನಿ
1: ಸಂಡೆ ಸ್ಪೆಷಲ್ ತಿಂಡಿ.
10: ಅಯ್ಯೋ, ಸ್ಪೆಷಲ್ ಡ್ಯೂಟಿ ಹೊರಟು ಬಿಟ್ರು, ಏನ್ ಮಾಡೋದು.
1: ಓಹೋ, ಓಕೆ. ಸರ್ ತಿಂದ್ರ ಇಲ್ವಾ ಹಾಗೆ ಹೋಗ್ಬಿಟ್ರ?
10: ಏ ಇಲ್ಲಪ್ಪ, ತಿನ್ಬಿಟ್ಟೆ ಕಳ್ಸೋದು.
1: ಹಂಗೆ ತಿಂದಿಲ್ಲ ಅಂದ್ರೆ ನೀವ್ ತಿನ್ಸ್ಬಿಟ್ಟೆ ಕಳ್ಸೋದು. ಓಕೆ, ಒಳ್ಳೇದು ಮೇಡಮ್. ಮೇಡಮ್, ಯಾವ ಗೀತನ ಆಯ್ಕೆ ಮಾಡ್ಕೊಂಡಿದ್ದೀರಿ?
10: ಅವರಿಗೋಸ್ಕರ, ನಮ್ಮ ಹುಡುಗನಿಗೆ.
1: ವಾವ್,
10: 35 ವರ್ಷದ ಹಿಂದೆ ನೋಡಿ.
1: ಓ, 35 ವರ್ಷದ ಹಿಂದಿನ ಹುಡುಗನಿಗೆ. ಓವೇ,
10: ಮೆಚ್ಚಿದ ಹುಡುಗನಿಗೆ ಕಾಣಿಕೆ ತಂದಿರುವೆ, ಈ ಪತ್ರದಿ ಬರೆದ ಪದಗಳನ್ನು ಚುಂಬಿಸಿ ಕಳಿಸಿರುವೆ, ಚುಂಬಿಸಿ ಕಳಿಸಿರುವೆ ಪದಗಳು ತುಂಬಿದ ಕವನ ಇದೆಲ್ಲ ಹೃದಯವೇ ಅಡಗಿದಿರಲಿ, ಪದಗಳು ತುಂಬಿದ ಕವನ ಇದೆಲ್ಲ ಹೃದಯವೇ ಅಡಗಿದಿರಲಿ, ಅದರ ಒಡೆತನಲ್ಲ ಕೋಮಲ ಎಚ್ಚರವಿರಲಿ, ಮೆಚ್ಚಿದ ಹುಡುಗನಿಗೆ ಕಾಣಿಕೆ ತಂದಿರಲಿ.
1: ಸೂಪರ್, ನಿಮ್ಮ ನೆಚ್ಚಿನ ಹುಡುಗನಿಗೆ ಕಾಣಿಕೆ ನಿಮ್ ಕಡೆಯಿಂದ ತುಂಬಾನೇ ಚಂದ ಇತ್ತು. ಮಾತ್ರ ಇದೇ ಲವ್ಲವ್ಕೆ ಉತ್ಸಾಹ, ಇದೇ ಪ್ರೀತಿ ಎಂದೆಂದಿಗೂ ಇರ್ಲಿ ಮೀನಾ ಮೇಡಮ್.
10: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್.
1: ಎಸ್, ನೀವೆಲ್ಲರೂ ಕೂಡ ನಮ್ಗೆ ತುಂಬಾ ಇನ್ಸ್ಪೈರ್ ಆಗ್ತೀರಿ. ಥ್ಯಾಂಕ್ ಯು.
10: ಹೌದಾ? ಒಂದ್ 3 ತಿಂಗಳಾಗೈತೆ ಎಂಗೇಜ್ಮೆಂಟ್ ಆಗಿ, ಅಷ್ಟೆಲ್ಲ 3 ತಿಂಗಳೆಲ್ಲ ಮದುವೆ ಇತ್ತು, ಅಷ್ಟೆಲ್ಲ ಎಷ್ಟೊಂದು ಪತ್ರ ಬರೆದಿಟ್ಟಿದ್ರು.
1: ಎಷ್ಟ್ ಪತ್ರ ಬರೆದಿದ್ರು ಅಂದಾಜು?
10: ನಾನ್ ಬರ್ದಿದ್ದೆ.
1: ಎಷ್ಟು?
10: ಅಯ್ಯೋ, ಲೆಕ್ಕ ಇಲ್ಲ,
1: ಲೆಕ್ಕ ಇಲ್ಲ. ಅಬ್ಬಾ ದೇವ್ರೆ. ಓಕೆ, ವೆರಿ ನೈಸ್. ತುಂಬಾ ಚಂದ ಇದೆ ನಿಮ್ಮ ಒಂದು ಪ್ರೀತಿಯ ಒಂದು ಬಂಧ.
10: ಬರ್ತ್ಡೇ ಬಂದ್ಬಿಟ್ಟಿತ್ತ ಅಷ್ಟರಲ್ಲಿ, ಗ್ರೀಟಿಂಗ್ ಕಳ್ಸಿದ್ದಕ್ಕೆ ಖುಷಿ ಆಗ್ಬಿಟ್ಟಿದ್ರು.
1: ನಿಮ್ಮ ಒಂದು ಪ್ರೇಮ ನಿವೇದನೆ ತುಂಬಾ ಚಂದ ಇದೆ. ಥ್ಯಾಂಕ್ ಯು,
10: ಥ್ಯಾಂಕ್ ಯು, ಥ್ಯಾಂಕ್ ಯು.
1: ಎಸ್ ಮೇಡಮ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
11: ನಮಸ್ಕಾರ
1: ಆಶಾ ಪ್ರಕಾಶ್ ಅಮ್ಮ ಅವರಿಗೆ. ಅಮ್ಮ ಹೇಗಿದ್ದೀರಿ?
11: ತುಂಬಾ ಚೆನ್ನಾಗಿದ್ದಪ್ಪ, ದೇವ್ರ ದಯದಿಂದ ನಿಮ್ಮಂತ ನನ್ನ ಸಹೋದರಿಯರ ಹಾರೈಕೆ ಪ್ರಾರ್ಥನೆಯಿಂದ ದೇವ್ರು ಚೆನ್ನಾಗಿ ಇಟ್ಟಿದ್ದಾನಪ್ಪ.
1: ಎಸ್ ಮೇಡಮ್, ಯಾವಾಗ್ಲೂ ಇದೇ ರೀತಿ ಲವ್ ಲವ್ಕೆಯಿಂದ ಖುಷಿ ಖುಷಿಯಾಗಿರಿ ಮೇಡಮ್.
11: ಸಂತ ಇದಪ್ಪ, ಹಾರೈಕೆ ಬರಿ ಶುಭಾಶಯಗಳು, ಧನ್ಯವಾದಗಳು.
1: ಎಸ್ ಮೇಡಮ್,
11: ವಂದನೆಗಳು.
1: ಎಸ್ ಮೇಡಮ್, ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
11: ಸಾಕು ಸಾಕು ಮಗಳದ್ದು, ಜೀವನದಾಗ ನಮ್ಮ ಜಾನಕಮ್ಮನವರದ್ದು.
1: ವಾವ್, ಹಾಡಿಮ್ಮ
11: ಹೇಳ.
1: ಖಂಡಿತ ಹಾಡಿಮ್ಮ.
11: ಜೀವನದಾಗ ಏನು ನೋಡ ಮಧುರ ನಂದವಿದೆ ಕವಿದೆ ಬಾ ಸ್ವರ್ಗವಿದೆ ರವಿ ಲೋಕದಿ
1: ಸಿಗ್ನಲ್ ಸಿಗ್ಗೋ ಪ್ಲೇಸ್ ಬಂದ್ ಹಾಡಿಮ್ಮ. ಆಶಾ ಪ್ರಕಾಶ್
11: ಮೃತ ಮೃತ
1: ಓಕೆ. ಆಶಾ ಪ್ರಕಾಶ್ ಮೇಡಮ್,
11: ಮಧುರ ದವಿದೆ ಅಳಲಿ ತೇ ಕಿರು
1: ಓಕೆ
11: ಕಿರು
1: ಆಶಾ ಪ್ರಕಾಶ್ ಮೇಡಮ್,
11: ಪರತಿಯ
1: ಓಕೆ. ಆಶಾ ಪ್ರಕಾಶ್ ಮೇಡಮ್ ಅವರು ತುಂಬಾ ಚೆನ್ನಾಗಿ ಹಾಡ್ತಾ ಇದ್ರು, ಬಟ್ ಏನಪ್ಪ ಸಿಗ್ನಲ್ ಪ್ರಾಬ್ಲಮ್ ಇಂದ ಕರೆ ಕೂಡ ಕಟ್ ಆಯ್ತು, ಹಾಗೆ ಅವ್ರ ವಾಯ್ಸ್ ಕೂಡ ತುಂಬಾನೇ ಬ್ರೇಕ್ ಬ್ರೇಕ್ ಆಗ್ತಾ ಇತ್ತು. ಆಶಾ ಪ್ರಕಾಶ್ ಮೇಡಮ್, ದಯವಿಟ್ಟು ಬೇಜಾರಾಗ್ಬೇಡಿ, ಸಿಗ್ನಲ್ ಇರೋ ಪ್ಲೇಸಿಗೆ ಬಂದು ಮಾತಾಡಿ. ಚಂದ ಹಾಡ್ತೀರಾ, ಖುಷಿಯಾಗಿ ಹಾಡ್ತೀರಾ, ನಮಗೂ ಕೂಡ ನಿಮ್ಮ ಗೀತೆಯನ್ನ ಕೇಳಲಿಕ್ಕೆ ಖುಷಿ ಆಗತ್ತೆ. ಎಸ್, ನೆಕ್ಸ್ಟ್ ಟೈಮ್ ಸಿಗ್ನಲ್ ಇರೋ ಪ್ಲೇಸಿಗೆ ಬಂದು ಹಾಡಿಮ್ಮ ಅಂತ ಹೇಳ್ತಾ ಮತ್ತೊಂದು ಕರೆಯನ್ನ ತೆಗೆದುಕೊಳ್ಳೋಣ. ನಮಸ್ತೆ.
12: ನಮಸ್ತೆ.
1: ನಮಸ್ತೆ. ನಮಸ್ತೆ ಶುಭ ಮೇಡಮ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ? ಓ, ಮಕ್ಕಳಿಗೋಸ್ಕರ. ಓಕೆ, ಹಾಡಿಮ್ಮ ಹಾಡಿ.
13: ಬುದ್ಧಿ ಮಾತ ಕೇಳಿ ಓದು ಮಕ್ಕಳೇ, ಜಾಣರಾಗಿ ಬಾಳಿ ನನ್ನ ಹೊಲ್ಲವುಗಳೇ ನಾ ತಲ್ಲಿ ಇರಲೇಬೇಕು, ನಿಮ್ಮ ನೆಡೆಯಲ್ಲಿ ಹಿತವಿರಲೇಬೇಕು. ನೀವು ಎಲ್ಲೇ ಇರಲಿ ನಾಳೆ ಹೇಗೆ ಇರಲಿ ಜನ ಮೆಚ್ಚುವಂತೆ ಇರಬೇಕು. ಬುದ್ಧಿ ಮಾತ ಕೇಳಿ ಓ ಮುದ್ದು ಮಕ್ಕಳೇ, ದಾನರಾಗಿ ಬಾಳೆ ನನ್ನ ಹೊನ್ನವುಗಳೇ. ಮಾತಲ್ಲಿ ಹಿತವಿರಲೇಬೇಕು, ನಿಮ್ಮ ನಡೆಯಲ್ಲಿ ಹಿತಿರಲೇಬೇಕು. ಹಿರಿಯರಲ್ಲಿ ಗೌರವ ನಿಮಗಿರಬೇಕು, ಗುರುಗಳಲ್ಲಿ ಭಕ್ತಿ ಭಾವ ತುಂಬಿರಬೇಕು. ಯಾರನ್ನು ದ್ವೇಷ ಇರಬಾರದು, ಗೆಳೆಯರನ್ನು ಪ್ರೀತಿಸುವ ಗುಣವಿರಬೇಕು. ಗೆಳೆಯರಲ್ಲಿ ಪ್ರೀತಿ ಭಾವ

0: ತಿರಿ ಬಾಳುವ ರೀತಿಯ ಕಲಿಯಿರಿ, ಬುದ್ಧಿ ಮಾತ ಕೇಳಿ ಓದು ಮಕ್ಕಳೇ, ರಾಜಿ ಬಾಳಿ ನನ್ನ ಹೊಲ್ಲವುಗಳೇ, ಮಾತಲ್ಲಿ ತವಿರಲೇಬೇಕು ನಿಮ್ಮ ನೆಡೆಯಲ್ಲಿ ತೀರಲೇಬೇಕು.
1: ಮಕ್ಕಳಿಗೋಸ್ಕರ ಒಂದ್ ಒಳ್ಳೆ ಅದ್ಭುತವಾದ ಗೀತೆಯನ್ನ ಆಯ್ಕೆ ಮಾಡ್ಕೊಂಡು ತುಂಬಾ ಪ್ರೀತಿಯಿಂದ ಹಾಡಿದ್ರಿ.
0: ಥ್ಯಾಂಕ್ ಯು ಮೇಡಮ್, ಅವಕಾಶ ಕೊಟ್ಟಾಗಿ ನಿಮಗೂ ಸಹ ಧನ್ಯವಾದಗಳು.
1: ಎಸ್ ಮೇಡಮ್, ಎಸ್ ಮೇಡಮ್, ಎಸ್. ನಮ್ಮೆಲ್ಲರ ಪ್ರೀತಿಯ ಕೇಳುಗರು ಒಂದಕ್ಕಿಂತ ಒಂದು ಗೀತೆಗಳನ್ನ ಆಯ್ಕೆ ಮಾಡ್ಕೊಂಡು ತುಂಬಾ ಚಂದ ಹಾಡ್ತಾ ಇದ್ದಾರೆ, ತುಂಬಾನೇ ಖುಷಿ ಆಗ್ತಾ ಇದೆ. ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
2: ಹಲೋ,
1: ನಮಸ್ಕಾರ. ನಮಸ್ತೆ ಸರ್, ಹೇಗಿದ್ದೀರಿ?
2: ನಾವು ಸೂಪರ್ ಕಣ್ರಿ. ನಮ್ಮ ಆರ್ ಜೆ ಮಹಾಲಕ್ಷ್ಮಿ, ಹೇಗಿದ್ದೀರಾ?
1: ಎಸ್ ಸರ್, ಆರಾಮಾಗಿದ್ದೀನಿ. ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಒಳ್ಳೆ ಟಾಪಿಕ್ ತಂದಿದ್ದೀರಿ ಇವತ್ತು, ಮಧುರ ಗಾನದಲ್ಲಿ.
1: ಸರ್, ಯಾರಿಗೋಸ್ಕರ? ನಿಮ್ಮ ಪ್ರೀತಿ ಪಾತ್ರರಿಗೋಸ್ಕರ.
2: ಅಂದ್ರೆ ಬಹಳ ಮಂದಿ ಇದ್ದಾರೆ ಅದರಲ್ಲಿ. ಈ ಸಾಂಗ್ ಇಂಟ್ರೆಸ್ಟ್ ಮಾಡುವವರು, ಇದೊಂಥರ ರ್ಯಾಪ್ ಸಾಂಗ್. ನಮ್ಮ ಪ್ರವೀಣ್ ಕುಮಾರ್ ಅಂತ ಇದ್ದಾರೆ ಒಬ್ರು, ಮತ್ತೊಬ್ರು ವಸಂತ್ ಅಂತ, ಮತ್ತೊಬ್ರು ಅಜಿತ್ ಅಂತ ಇದ್ದಾರೆ, ಬೆಂಗಳೂರವರು ಇದ್ದಾರೆ. ಅವರು ಈ ಹಾಡಂದ್ರೆ ಬಹಳ ಇಷ್ಟ ಅವ್ರಿಗೆ, ಇದೊಂಥರ ರ್ಯಾಪ್ ಸಾಂಗ್. ಮತ್ತೆ ಅದು ಅಲ್ಲದೆ ಇವತ್ತು ಕೇಳ್ತಾರೆ ಕೂಡ, ಯಾಕಂದ್ರೆ ಸಂಡೇ ಎಲ್ಲ ರಜೆಯಲ್ಲಿದ್ದಾರ, ಹೇಳಿದ್ದೇನೆ ಕೇಳ್ತಾರೆ ಅವ್ರು ಯಾವಾಗ್ಲೂ. ಅದೊಂದು ಸಾಂಗ್ ನೆನಪು ಮಾಡಿ ಕೊಡುವ.
1: ಖಂಡಿತ ಸರ್, ಹಾಡಿ ಕೇಳಿ.
2: ಆಯ್ತು, ಮತ್ತೆ ವಿಶೇಷವಾಗಿ ನಿಮ್ಗೂ ಮತ್ತೆ ಎಲ್ಲ ಕೇಳುವರಿಗೂ ಕೂಡ.
1: ಶೋರ್ ಸರ್, ಶೋರ್.
2: ಆಯ್ತು. ಮೇರಿ ಹರಿ ತರದಿ ಜೀಲಿ ಮೇರಿ ಸುಟಿರು ಬಿಜಾಲಿ ಬೇದಿ ಪದ ಪಾತ ಪದ ಪಾತ ಪದ ಪಾತ ಪದ ರೀತ ಹರಸಿ ಹಜೇಲಿ ಹಮೇರಿ ಹರಿ ತರದಿ ಜೀಲಿ ಮೇರಿ ಸುಟಿರು ಬಿಜಾಲಿ ಬೇದಿ ಪದ ಪಾತ ಪದ ಪಾತ ಪದ ಪಾತ ಪ ಪ ಪ ಪ ದುದು ದುದು ದೋ ದೋ ಧೋ ದುದು ದುದು ದೋ ದೋ ಧೋ ದುದು ದುದು ದೋ ದೋ ಧೋ ದುದು ದುದು ದೋ ದೋ ದೋ ಆಕಾಶಕ್ಕೆ ಏನ ಆಕೋ ಚೈನ ಬಂದನು ರೂರು ರೂರು ರೂರು ರೂರು ರೂರು ರೂರು ರು ಬೆಳ್ಳಿ ಮೋಡ ಬಲಯ ತಂದ ಚಲುವನು ಇವನು ಚತುರನು ಇವನು ಹೆದರನು ಯಾರಿಗೂ ಇಲ್ಲಿರು ಬಪ್ಪ ಬರು ಬಪ್ಪ ಇಲ್ಲಿರು ಬಪ್ಪ ಈತ ಹರಸಿ ಹಚ್ಚಿರಿ ಅಮ್ಮೇರಿ ಹರಿ ಕರಸಿ ಜೋಲಿ ಮೇರಿ ಚುಟಿರು ಬಿಡಲಿ ಬೇಬಿ ಪದ ಪಪ ಪದ ಪಪ ಪದ ಪಪ ಪೀತ ಹರಸಿ ಹಚ್ಚಿರಿ ಅಮ್ಮೇರಿ ಹರಿ ಕರಸಿ ಜೋಲಿ ಮೇರಿ ಚುಟಿರು ಬಿಡಲಿ ಬೇಬಿ
1: ಎಲ್ಲಿಂದ ಹುಡ್ಕೊಂಡ್ ಬಂದ್ರಿ ಗೀತೆಯನ್ನ?
2: ಜಬರ್ದಸ್ತ್ ಸಾಂಗ್ ರೀ ಇದು, ಜಬರ್ದಸ್ತ್ ಸಾಂಗ್. ಅವ್ರಿಗೆ ಕೆಲಸ ಪ್ರಾಣ. ನಮ್ಮ ಪ್ರವೀಣ್ ಅನ್ನೋನಿಗೆ ಯಾವಾಗ್ಲೂ ಫೋನ್ ಅಲ್ಲಿ ಮಾತಾಡಿದ್ರು ಇದೊಂದು ಲೈನ್ ಹೇಳ್ರಿ ಅಂತ ಹೇಳ್ತಾ ಇರ್ತಾನೆ.
1: ಖಂಡಿತ ಖಂಡಿತ, ಎಲ್ರಿಗೂ ಖುಷಿ ಹಾಗೆ ಹಾಗೆ.
2: ಬಹಳ ಬ್ಯೂಟಿಫುಲ್ ಸಾಂಗ್, ನಮ್ಮ ರೆಬಲ್ ಇದು, ರೆಬಲ್.
1: ಖಂಡಿತ ಖಂಡಿತ ಸತೀಶ್ ಸರ್, ಎಲ್ರಿಗೂ ಖುಷಿ ಹಾಗೆ ಆಗತ್ತೆ. ಯಾಕಪ್ಪ ಅಂದ್ರೆ ಅಲ್ಲಿ ರೀಟಾ, ರೋಜಿ, ಜೂಲಿ, ಮೇರಿ ಎಲ್ಲರೂ ಇದ್ದಾರೆ.
2: ಬ್ಯೂಟಿಫುಲ್ ಆಗಿ ಬರ್ತಾ ಇದೆ ನಿಮಗೂ ಮತ್ತೆ ಎಲ್ಲ ಕೇಳುಗರಿಗೂ ಮತ್ತೊಮ್ಮೆ ಧನ್ಯವಾದಗಳು.
1: ಓಕೆ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್, ನಮ್ಮ ಸತೀಶ್ ಉಡುಪಿ ಸರ್ ಅವರು ಪ್ರವೀಣ್, ವಸಂತ್, ಅಜಿತ್ ಅವರಿಗೆ ರೀಟಾ, ರೋಜಿ, ಜೂಲಿ, ಮೇರಿಯ ಗೀತೆನ ತುಂಬಾ ಚೆನ್ನಾಗಿ ಹಾಡಿದ್ರು. ಥ್ಯಾಂಕ್ ಯು, ಥ್ಯಾಂಕ್ ಯು ಹೇಳ್ತಾ ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ಹಲೋ, ನಮಸ್ತೆ ರೀ ಮೇಡಮ್.
1: ನಮಸ್ತೆ, ಎನರ್ಜೆಟಿಕ್ ನವಾ ಸರ್.
3: ಹಾ, ಆರಾಮದಿರಿ ಮೇಡಮ್?
1: ಎಸ್ ಸರ್, ಎಸ್ ಸರ್. ಹೇಗಿದೆ ಬಿಜಾಪುರ್?
3: ಬಿಜಾಪುರ್ ಜರ ಕೂಲ್ ಆಗಿದೆ ಮೇಡಮ್. ನಿನ್ನೆ ಎರಡು ದಿನ ಮಳೆ ಬಂದವ್ರಿ ಮೇಡಮ್, ಸ್ವಲ್ಪ ಸ್ವಲ್ಪ.
1: ಓ, ಭೂಮಿ ತಂಪಾಗಿದೆ.
3: ತಂಪಾಗಿದೆ ಮೇಡಮ್, ಅದೇ ಖುಷಿ ರೀ ನಮ್ಗೆ. ಯಾಕಪ್ಪ ಅಂದ್ರೆ ಮಳೆ ನಿಂತಿಲ್ರಿ ಮೇಡಮ್, ಬಹಳ ದಿನ ಆಗಿತ್ತು.
1: ಓಕೆ ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ನಾವೊಂದು ಹಾಡ್ತೀನಿ ನೋಡ್ರಿ ಮೇಡಮ್.
1: ಕೇಳೋಣ ಹಾಡಿ ಸರ್.

0: ಚಂದ ಹಿಮದ ಮಣಿಗೆ ಎಂದೆಂದು ತಾವರ ಧ್ಯಾನ, ರಸಿಕ ಮನಕ್ಕೆ ಶೃಂಗಾರ ಕಾವ್ಯದ ಧ್ಯಾನ, ದುಂಬಿಗೆ ಸುಮಧುರ ಮಕರಂದ ಹೀರುವ ಧ್ಯಾನ, ಪ್ರೇಮಿ ಮುಗಿಲ ತುಂಬಿ ಚುಂಬುವ ಧ್ಯಾನ, ಚಂದ ಚಂದ ಪನಕೆ ಚಂದ ವಸಂತ ಕೋಗಿಲೆ ಗಾನ, ಕವಿಯ ಕಲೆಗೆ ಚಲುವ ನೀಡುವ ಗಾನ, ಹೂವಿಗೆ ಸೂರ್ಯ ಚಂದ್ರರ ಬೆಳಗಿನ ಗಾನ, ಪ್ರೇಮ ಪ್ರಿಯರಿಗೆ ಬಾಚಿ ಅಪ್ಪುವ ಧ್ಯಾನ, ಚಂದ ಚಂದ ಸಂಗಾತಿ ನೋಟವೇ ಚಂದ, ಅಂದ ಅಂದ ಗುಲಾಬಿ ತೋಟವೇ ಚಂದ.
1: ನಮ್ಮ ಬಿಜಾಪುರ್ ನವಾಸ್ ಸರ್ ಅವ್ರಿಗೆ ಯಾವ್ದು ಚಂದ?
0: ಸಂಗಾತಿ ನೋಟ ಚಂದ
1: ಅಲ್ರಿ ಅನ್ಕೊಂಡೆ ಮೇಡಮ್ ಅವ್ರಿಗೆ ಗೀತೆ.
0: ಹೌದ್ರಿ
1: ಗೊತ್ತಾಯ್ತು ಬಿಡಿ, ನಿಮ್ ನಗೋಲೆ ಗೊತ್ತಾಗ್ತಾ ಇದೆ. ಓಕೆ ಸರ್, ಥ್ಯಾಂಕ್ ಯು.
0: ಥ್ಯಾಂಕ್ ಯು ಧನ್ಯವಾದ. ನಮಸ್ತೆ ರೀ.
1: ಎಸ್ ಸರ್ ನಮಸ್ತೆ. ಪ್ರೀತಿ ತುಂಬಾ ಚೆನ್ನಾಗಿದ್ದಾಗ ಸಂಗಾತಿ ನೋಟ ಚೆನ್ನಾಗಿರುತ್ತೆ ಅಲ್ವಾ? ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ.
2: ಹಲೋ
1: ನಮಸ್ತೆ.
2: ನಮಸ್ತೆ ಲಕ್ಷ್ಮಿ ಅವರಿಗೆ.
1: ಶಾಂತಾ ಮೇಡಮ್ ಎಲ್ಲಿ ಕಳ್ದೋಗ್ಬಿಟ್ಟಿದ್ರಿ?
2: ಹಾ ಇಲ್ಲ, ಮೊನ್ನೆ ನಮ್ಮ ಅತ್ತೆ ಹೊರಟೋದ ಹೋದ್ರಲ್ಲ ಹಂಗಾಗಿ.
1: ಓಕೆ.
2: ಹಂಗಾಗಿ ಸ್ವಲ್ಪ ಬಿಸಿ ಇದ್ವಾ.
1: ಓಕೆ ಓಕೆ.
2: ಮತ್ತೆ ಹನ್ನೆರಡು ದಿವಸ ಆಯ್ತು.
1: ಹಾ,
2: ನಮ್ಮ ಎಲ್ಲ ನಮ್ಮ ಫ್ಯಾಮಿಲಿಗೋಸ್ಕರ ಒಂದು ಹಾಡು ಹೇಳ್ತೀನಿ ಲಕ್ಷ್ಮಿ.
1: ಖಂಡಿತ ಹಾಡಿಮ್ಮ.
2: ನಮ್ಮ ಕೇರಳ ಮಿತ್ರರು ಎಲ್ಲರಿಗೂ ಇವತ್ತಿನ ಸಂಡೇ ಗುಡ್ ಮಾರ್ನಿಂಗ್ ಎಲ್ಲರಿಗೂ.
1: ಓಕೆ, ನಮ್ಮ ಶಾಂತಾ ಮೇಡಮ್ ಅವ್ರ ಕಡೆಯಿಂದ ಸಂಡೇ ಗುಡ್ ಮಾರ್ನಿಂಗ್ ಎಲ್ರಿಗೂ.
2: ನಮ್ಮ ಫ್ಯಾಮಿಲಿಯವರಿಗೋಸ್ಕರ ಒಂದು ಹಾಡು.
1: ಓಕೆ ಮಾ ಹಾಡಿ.
2: ನಮ್ಮ

0: ಎಲ್ಲರಿಗೂ ಬರ್ತಾ ಇರಪ್ಪ ಅಂತ ಎಲ್ಲ ಹೇಳ್ಕಾಸಿದ್ವಿ.
1: ಸೂಪರ್ ಮೇಡಮ್, ಒಳ್ಳೇದು.
0: ಒಳ್ಳೇದು
1: ಒಳ್ಳೇದು.
0: ಸರಿ ಮೇಡಮ್, ಆಯ್ತು.
1: ಹುಷಾರು ಹುಷಾರು, ಅಳಬೇಡಿ, ಹುಷಾರು. ಓಕೆ. ಎಸ್, ಯಾವಾಗ್ಲೂ ನಮ್ ಜೊತೆ ಇರಿಕ್ರು ಇದ್ದಾಗ ಆ ಜಾಗ ಖಾಲಿ ಆದಾಗ ಒಂಥರ ಬೇಸರ ಕೂಡ ತುಂಬಾನೇ ಆಗತ್ತೆ. ಮತ್ತೊಂದ್ ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ಕಾರ ಮೇಡಮ್.
1: ನಮಸ್ತೆ ಮಹೇಶ್ ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಮೇಡಮ್, ನಮ್ಮ ಅಕ್ಕ ಭಾರತೀಯ ಬೆಂಗಳೂರಲ್ಲಿ ಇದ್ದಾರೆ ಮೇಡಮ್. ನಮ್ಮ ಅಕ್ಕ ಅವ್ರ ಹುಟ್ಟುಹಬ್ಬ ಇದೆ ಮೇಡಮ್ ಇವತ್ತು.
1: ಓಕೆ.
2: ಅವ್ರಿಗೆ ಭಾರತೀಯ ಅಕ್ಕನವರು ಹುಟ್ಟುಹಬ್ಬ ಹಾರ್ದಿಕ ಶುಭಾಶಯಗಳು ಮೇಡಮ್.
1: ಎಸ್ ಸರ್, ನಮ್ ಕಡೆಯಿಂದ ಕೂಡ ನಿಮ್ಮ ಭಾರತೀಯ ಅಕ್ಕ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಸ್ತೀವಿ.
2: ಓಕೆ ಮೇಡಮ್, ಥ್ಯಾಂಕ್ ಯು.
1: ಹಾಡಿ ಸರ್.
2: ನೂರಾರು ಕಾಲ ಸುಖವಾಗಿ ಬಾಳು, ಹ್ಯಾಪಿ ಹ್ಯಾಪಿ ಬರ್ತ್ಡೇ, ನಿನ್ನ ಬಾಳು ಎಂದು ಬೆಳಕಾಗಬೇಕು, ಹ್ಯಾಪಿ ಹ್ಯಾಪಿ ಬರ್ತ್ಡೇ. ನೀ ನಡೆಯ ದಾರಿಯಲ್ಲಿ ಕನಸುಗಳು ಚೆಂದಿರಲಿ, ನಿನ್ನೆಲ್ಲ ಕನಸಿನಲ್ಲಿ ನಮ್ಮ ಹರಕೆ ತುಂಬಿರಲಿ, ಹ್ಯಾಪಿ ಹ್ಯಾಪಿ ಬರ್ತ್ಡೇ ಟು ಯು ಭಾರತಿ.
1: ಓಕೆ ಸೂಪರ್ ಸರ್, ಥ್ಯಾಂಕ್ ಯು.
2: ಓಕೆ ಮೇಡಮ್, ಥ್ಯಾಂಕ್ ಯು.
1: ಎಸ್ ಸರ್. ಓಕೆ ಸ್ನೇಹಿತರೆ, ಪುಟ್ಟದೊಂದು ವಿರಾಮದ ನಂತರ ನಾನು ಮತ್ತೆ ಮಧುರ ಗಾನ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
3: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
4: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
3: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
4: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
3: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
4: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
5: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
6: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
7: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
6: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
8: ಪ್ರಿಯ ವಿದ್ಯುತ್ ಗ್ರಾಹಕರೇ, ಗಮನಿಸಿ, ಇದು ಮೆಸ್ಕಾಂ ಪ್ರಕಟಣೆ. ಗೃಹ ಜ್ಯೋತಿಯ ಅರ್ಹ ಫಲಾನುಭವಿಗಳನ್ನ ಗುರುತಿಸಿ ಪರಿಶೀಲಿಸಿ ಸೌಲಭ್ಯವನ್ನು ಮುಂದುವರಿಸಲು ಮೆಸ್ಕಾಂನ ಮೀಟರ್ ರೀಡರ್ಗಳು ಖುದ್ದಾಗಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಅಗತ್ಯ ದಾಖಲೆಯನ್ನು ಪಡೆದು ಅಲ್ಲಿಯೇ ನಿಮ್ಮ ಅರ್ಜಿಯನ್ನು ತುಂಬಲು ಸಹಕರಿಸಲಿದ್ದಾರೆ. ಈ ನಿಟ್ಟಿನಲ್ಲಿ ನಿಮ್ಮ ಸಹಕಾರ ಅತ್ಯಗತ್ಯ. ಗೃಹ ಜ್ಯೋತಿ ಸೌಲಭ್ಯ ಮುಂದುವರಿಸಲು ಬೇಕಾದ ದಾಖಲಾತಿಗಳ ಪಟ್ಟಿ ಹೀಗಿದೆ: ಆಧಾರ್ ಕಾರ್ಡ್, ವೋಟರ್ ಐಡಿ, ರೇಷನ್ ಕಾರ್ಡ್, ಪಾನ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ನ ಫೋಟೋ, ಜಾತಿ ಪ್ರಮಾಣ ಪತ್ರ. ಬಾಡಿಗೆದಾರರಾಗಿದ್ದಲ್ಲಿ ರೆಂಟಲ್ ಅಗ್ರಿಮೆಂಟ್ ಅನ್ನ ಕಡ್ಡಾಯವಾಗಿ ನೀಡಬೇಕಾಗುತ್ತದೆ. ಸಮೀಕ್ಷೆಯ ದಿನದಂದು ಗೃಹ ಜ್ಯೋತಿ ಫಲಾನುಭವಿಗಳು ಕಡ್ಡಾಯವಾಗಿ ತಮ್ಮ ಮನೆಯಲ್ಲಿ ಹಾಜರಿದ್ದು ಅಗತ್ಯ ದಾಖಲೆಗಳನ್ನ ಹಾಗೂ ಮಾಹಿತಿಯನ್ನ ಮೆಸ್ಕಾಂ ಸಿಬ್ಬಂದಿಗೆ ನೀಡಿ ಸಮೀಕ್ಷೆಗೆ ಸಹಕರಿಸಬೇಕಾಗಿ ಕೋರಲಾಗಿದೆ. ಈ ಪರಿಶೀಲನಾ ಪ್ರಕ್ರಿಯೆಗೆ ಮೆಸ್ಕಾಂ ಗ್ರಾಹಕರು ದಯವಿಟ್ಟು ಸ್ಪಂದಿಸಿ ಈ ಕಾರ್ಯವನ್ನ ಯಶಸ್ವಿಗೊಳಿಸಲು ಸಹಕರಿಸಬೇಕಾಗಿ ವಿನಂತಿಸಲಾಗಿದೆ. ಇದು ಮೆಸ್ಕಾಂ ಪ್ರಕಟಣೆ.
1: ಮತ್ತೊಮ್ಮೆ ಮಧುರಗಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಮಧುರಗಾನ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರೀತಿ ಪಾತ್ರರಿಗೊಂದು ನಿಮ್ಮ ನೆಚ್ಚಿನ ಗೀತೆಯ ವಿಷಯ ಇದೆ. ಸೊ ನೀವು ಕೂಡ ನಿಮ್ಮ

0: ಪ್ರೀತಿ ಪಾತ್ರರಿಗೋಸ್ಕರ ಗೀತೆಯನ್ನ ಆಯ್ಕೆ ಮಾಡಿಕೊಂಡು ಹಾಡಬಹುದು. 9686096279 ಈ ಸಂಖ್ಯೆಗೆ ಕರೆ ಮಾಡಿ ಮಧುರಗಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳ್ತಾ ಮತ್ತೊಂದು ಕರೆ ಸಿದ್ಧವಾಗಿದೆ, ಮಾತಾಡೋಣ. ನಮಸ್ತೆ.
1: ನಮಸ್ತೆ ಮೇಡಮ್. ನಮಸ್ತೆ.
0: ನಮಸ್ತೆ ಗುಣ ಮೇಡಮ್, ಹೇಗಿದ್ದೀರಿ?
1: ಚೆನ್ನಾಗಿದ್ದೀನಪ್ಪ. ತಿಂಡಿ ಆಯ್ತಾ?
0: ತಿಂಡಿ ಆಯ್ತು ಮೇಡಮ್. ದೋಸೆ ನಿಮ್ದಾಯ್ತಾ?
1: ನಂದಾಯ್ತು. ಅಡಿಗೆ ಅನ್ನ ಸಾರು ಮುದ್ದೆ.
0: ಒಳ್ಳೇದು. ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
1: ಪ್ರೀತಿ ಪಾತ್ರರಿಗೆ ಅಂತ ಬಂದಾಗ ನಾನು ಜಗತ್ತಿನಲ್ಲಿ ಹೆಚ್ಚಾಗಿ ನಾನು ತುಂಬಾ ಪ್ರೀತಿಸೋದು ನನ್ನನ್ನ ನಾನೇ ಮೇಡಮ್.
0: ಓಕೆ ಮೇಡಮ್.
1: ಹಾಗಾಗಿ ನನಗೋಸ್ಕರನೇ ನಾನು ಹಾಡನ್ನ ಹಾಡ್ಕೊಳ್ತಾ ಇದ್ದೀನಿ, ದೇವರ ಕಣ್ಣು ಫಿಲಂ.
0: ಓಕೆ, ಹಾಡಿ ಮೇಡಮ್.
1: ನಿನ್ನ

ಕರೆದರೇನು ಸೊಗಸಿದೆ, ನಿನ್ನ ನೀನು ಮರೆತರೇನು ಸುಖವಿದೆ, ತನ್ನತನವ ತೊರೆದರೇನು ಸೊಗಸಿದೆ, ನಿನ್ನ ನೀನು ಮರೆತರೇನು ಸುಖವಿದೆ, ಹಾಡುವುದನ್ನು ಕೋಗಿಲೆಯು ಹಾಡುವುದನ್ನು ಕೋಗಿಲೆಯು ಮರೆಯುವುದೇ, ಹಾರುವುದನ್ನು ಬಾನಾಡಿ ತೊರೆಯುವುದೇ.

0: ಓಕೆ ಎಸ್ ಮೇಡಮ್ ಥ್ಯಾಂಕ್ ಯು. ಒಂದು ಅರ್ಥಗರ್ಭಿತವಾದ ಗೀತೆನ ಆಯ್ಕೆ ಮಾಡ್ಕೊಂಡು ಚಂದ ಹಾಡಿದ್ರಿ. ಥ್ಯಾಂಕ್ ಯು ಎಸ್ ಮೇಡಮ್. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
1: ನಮಸ್ತೆ ಮೇಡಮ್.
0: ನಮಸ್ತೆ ಪಾಟೀಲ್ ಸರ್, ಹೇಗಿದ್ದೀರಿ?
1: ಚೆನ್ನಾಗಿದೆ ಮೇಡಮ್, ತಾವು ಚೆನ್ನಾಗಿದ್ದೀರಿ?
0: ಎಸ್ ಸರ್. ರಾಯಚೂರ್ ಕಡೆ ಮಳೆ ಆಯ್ತಾ?
1: ಮಳೆ ಆಗಿದೆ ಮೇಡಮ್, ಮೂರ್ ದಿನ ಆಯ್ತ್ರಿ, ತುಂತುರು ಮಳೆ ಬರ್ತಾ ಇದೆ.
0: ಸೂಪರ್ ಸರ್, ಯಾವ ಗೀತನ ಆಯ್ಕೆ ಮಾಡ್ಕೊಂಡಿದ್ದೀರಿ?
1: ಇವತ್ತು ಎಲ್ಲ ರೈತರು ಒಂದು ಕೃಷಿ ಚಟುವಟಿಕೆಯಲ್ಲಿ ಭಾಗವಹಿಸಿದ್ದಾರೆ, ಎಲ್ಲರೂ ಒಂದು ಒಂದು ಹೊಸತನ ಅಂತಾನೆ ಹೇಳ್ಬೋದ್ರಿ ಮೇಡಮ್. ಮಳೆ ಬಂದು
0: ಓಕೆ ಓಕೆ ಓಕೆ, ರೈತರಿಗೋಸ್ಕರ ಹಾಡಿ ಸರ್. ಹಾಡಿ ಸರ್.
1: ಓಕೆ ಮೇಡಮ್. ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರೆದವನು, ಬರೆಯುತ್ತ ಹೊಸ ಕವಿತೆಯ ಆಡುವ ನೋಡಿ ಅಂದವನು. ಚೆಲುವೆಯೇ ನಿನ್ನ ನೋಡಲು ನೀ ಸಂತತ ಇಂದು ಹೀಗೆ ಇರಲಿ, ನೀ ನಡೆದರೆ ನಟೆಯು ಬಳುಕುವುದು, ಪ್ರೇಮ ಗೀತೆ ಆಡಿದಾಗ ಕೋಗಿಲೆ ಕೂಡ ನಾಚುವುದು. ಚೆಲುವೆಯೇ ನಿನ್ನ ನೋಡಲು ಮಾತುಗಳು ಬರೆದವನು, ಬರೆಯುತ್ತ ಹೊಸ ಕವಿತೆಯ ಆಡುವ ನೋಡಿ ಅಂದವನು.
0: ಖಂಡಿತವಾಗ್ಲೂ ಸರ್, ಪ್ರಕೃತಿ ಎಂಬ ಚೆಲುವೆಯನ್ನ ನೋಡ್ಲಿಕ್ಕೆ ಎರಡು ಕಣ್ಣು ಸಾಲೋದಿಲ್ಲ.
1: ಇದು ನಮ್ಮ ಶ್ರೀಮತಿಯವರಿಗೆ.
0: ನಿಮ್ಮ ಶ್ರೀಮತಿಯವ್ರಿಗ? ಓಕೆ ಓಕೆ, ಸೂಪರ್. ಶ್ರೀಮತಿಯವ್ರ ಪಕ್ಕದಲ್ಲೇ ಇದಾರಾ?
1: ಇಲ್ಲ ರೀ, ಬೇರೆ ಕಡೆ ಇದ್ದೀವಿ.
0: ಇದ್ದಿದ್ರೆ ತುಂಬಾ ಖುಷಿ ಪಟ್ಟಿರೋರು ಮಾತ್ರ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ.
0: ನಮಸ್ತೆ ಸರ್. ಸತೀಶ್ ಸರ್, ಯಾವ ಗೀತನ ಆಯ್ಕೆ ಮಾಡ್ಕೊಂಡಿದ್ರಿ?
2: ಮೇಡಮ್ ಇದು ಪ್ರೇಮ ಮಾಡ್ತೀನಿ ಮೇಡಮ್.
0: ಯಾರಿಗೋಸ್ಕರ?
2: ಎಲ್ಲ ನಮ್ಮ ಫ್ರೆಂಡ್ಸ್ಗೋಸ್ಕರ.
0: ವಾವ್, ಫ್ರೆಂಡ್ಸ್ ಜೊತೆ ಮತ್ತೆ ಕಾಲೇಜಿಗೆ ಹೋಗ್ತಾ ಇದ್ದೀರಾ? ಹಾಡಿ ಸರ್. ಖಂಡಿತ ಖಂಡಿತ.
2: ಬನ್ನಿ ನನ್ನ ಗೆಳೆಯರೇ, ಬನ್ನಿ ನನ್ನ ಗೆಳತಿಯರೇ, ಗೆಳೆಯರೇ ನನ್ನ ಗೆಳತಿಯರೇ, ಗೆಳೆಯರೇ ನನ್ನ ಗೆಳೆಯರೇ. ಕಳೆಯಿತು ಆ ಬೇಸಿಗೆ, ಅರಳಿತು ಹೂಮೆಲ್ಲಗೆ, ಹೋಗೋಣ ಕಾಲೇಜಿಗೆ ಥ್ಯಾಂಕ್ಸ್ ಹೇಳಿ ಬಯಸಿಗೆ. ಗೆಳೆಯರೇ ನನ್ನ ಗೆಳತಿಯರೇ, ಆ ಗೆಳೆಯರೇ ನನ್ನ ಗೆಳತಿಯರೇ. ಕಳೆಯಿತು ಆ ಬೇಸಿಗೆ, ಅರಳಿತು ಹೂಮೆಲ್ಲಗೆ, ಹೋಗೋಣ ಕಾಲೇಜಿಗೆ ಡ್ಯಾನ್ಸ್ ಥ್ಯಾಂಕ್ಸ್ ಹೇಳಿ ವಯಸ್ಸಿಗೆ.
0: ಓಕೆ ಸರ್, ಸೂಪರ್, ಥ್ಯಾಂಕ್ ಯು ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ.
3: ಹಲೋ.
0: ಹಲೋ ವಿಶ್ವನಾಥ್ ಸರ್.
3: ಮಹಾಲಕ್ಷ್ಮಿ ಮೇಡಮ್ ಗೆ ನಮಸ್ತೆ.
0: ವಿಶ್ವನಾಥ್ ಸರ್ ಅವ್ರಿಗೆ ನಮಸ್ತೆ. ಹೇಗಿದೆ ಉಡುಪಿ?
3: ಉಡುಪಿ ನಾಲ್ಕು ದಿನ ಜೋರ್ ಮಳೆ ಇದೆ.
0: ಜೋರ್ ಮಳೆ ಇದೆ. ಓಕೆ ವಿಶ್ವನಾಥ್ ಸರ್, ಯಾವ ಗೀತನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ಪ್ರೀತಿ ಪಾತ್ರರಿಗಾಗಿ.
0: ಹೌದು, ನಿಮ್ಮ ಪ್ರೀತಿ ಪಾತ್ರರ ಹೆಸರನ್ನ ಹೇಳಿ. ಹೇಳಲ್ವಾ?
3: ಹೇಳ್ಬೇಕಾ?
0: ಹೇಳಲ್ವಾ? ಅಷ್ಟೊಂದು ನಾಚಿಕೆನಾ, ಏನು ಹೇಳ್ಬಾರ್ದು ಅಂತನಾ?
3: ಹಾಗೇನಿಲ್ಲ.
0: ಹಾಗಾದ್ರೆ ಪರವಾಗಿಲ್ಲ. ಓಕೆ, ಮತ್ತೆ ಅದೇ ಅಪ್ಪ ಅಷ್ಟೇ.
3: ದೇವೇಗೌಡ ಅವ್ರ ದಂಪತಿ ನೋಡಿ, 70 ವರ್ಷ ಜೀವನ ಪ್ರಯಾಣ ಮಾಡಿ.
0: ಹೌದು ಹೌದು ಸರ್. ಸರ್ ಹಾಡಿ ಸರ್.
3: ಆದರ್ಶ ದಂಪತಿ
0: ಖಂಡಿತ ಖಂಡಿತ ಖಂಡಿತ ಖಂಡಿತ ಸರ್. ಹಾಡಿ ಸರ್.
3: ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ, ನನಗಾಗಿ ನನ್ನ ಜೊತೆಯಾಗಿ. ಪ್ರೀತಿಯ ಜೇನಿಂದು ಪ್ರೇಮದ ಮಾತಿಂದ ತುಂಬುತ್ತ ನಂದ. ಬಂದೆಯ ಬಾಳಿನ ಬೆಳಕಾಗಿ, ಬಂದೆಯ ಪ್ರೇಮದ ಸಿರಿಯಾಗಿ, ನನಗಾಗಿ ನನ್ನ ಜೊತೆಯಾಗಿ.
0: ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ಸರ್.
3: ಮಗ್ಗೊಂದು ಸೂರ್ಯ ಕಂಡಾಗ ಅಪ್ಪಿ ನಗುವ ಹಾಗೆ, ಈ ಮಗಳೇ ಕಣೆ ಹೋಗಿದ್ದೀಗ ಆಸರೆ ಏನಂದು ಕಾಣದೆ ನಾನು ನಂದು ಬಂದೆ ದೇವರಾಗಿ ನಿನ್ನ ನನ್ನಲ್ಲಿ ಕಂಡಿ ಹೃದಯ ಕುಣಿಯಿತು ಮನಸ್ಸು ಮಿಡಿಯಿತು ಈ ಸವಿ ಮಾತನ್ನು ಕೇಳಿ ಈ ಸವಿ ಮಾತನ್ನು ಕೇಳಿ
0: ಓಕೆ ಒಳ್ಳೆ ಗೀತೆ ಆಯ್ಕೆ ಮಾಡ್ಕೊಂಡಿದ್ದೀರಿ ನಿಮ್ಮ ಮಡದಿಗೋಸ್ಕರ
3: ಜಾನಕಿ ಅವ್ರದ್ದು ನೆನಪು ಮಾಡಬೇಕಾಯ್ತು
0: ಹಾಗೆ ನಿಮ್ಮ
3: ಸುಬ್ರಹ್ಮಣ್ಯಂ ಹಾಗೆ ನಮ್ಮ ಜೊತೆಗಾರ್ತಿ
0: ಓಕೆ ಒಳ್ಳೇದು ಸರ್ ಥ್ಯಾಂಕ್ ಯು
3: ಆಯ್ತು ಮೇಡಮ್
0: ಎಸ್ ಸರ್ ಎಸ್ ಸರ್ ಓಕೆ ಮತ್ತೊಂದು ಕರೆಯನ್ನ ಸ್ವೀಕಾರ ಮಾಡೋಣ ನಮಸ್ತೆ ಓಕೆ ಕರೆ ಕಟ್ ಆಯ್ತು ಎಸ್ ಸ್ನೇಹಿತರೆ ನೀವು ಕೂಡ ಕರೆ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೊಂದು ನಿಮ್ಮ ನೆಚ್ಚಿನ ಗೀತೆಯನ್ನು ಹಾಡ್ಬೋದು 9686096279 ಈ ಸಂಖ್ಯೆಗೆ ಕರೆ ಮಾಡಿ ಗೀತೆಯನ್ನು ಆಯ್ಕೆ ಮಾಡ್ಕೊಂಡು ಹಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ತೆಗೆದುಕೊಳ್ಳೋಣ ನಮಸ್ತೆ
4: ಹಲೋ ನಮಸ್ತೆ ಮೇಡಮ್
0: ಕಲ್ಪನಾ ಮೇಡಮ್ ಯಾವ ಗೀತೆಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ
4: ಮೇಡಮ್ ನನಗೆ ನಮ್ಮನವ್ರಿಗೆ ತುಂಬಾ ಇಷ್ಟ ಮೇಡಮ್ ಆನಂದ್ ಫಿಲಂ ಇಂದ
0: ಓಕೆ ಹಾಡಿ
4: ರಾಜ್ಕುಮಾರ್ ನೀಲ ಮೇಘ ಗಾಳಿ ಬೀಸಿ ದೂರಾದ ಹಾಗೆ ಚಂದ್ರ ತಾರೆ ಕಾಂತಿ ಚೆಲ್ಲೋ ಹಾಗೆ ಚೆಲ್ಲೋಡ ಹಾಗೆ ಎದೆಯ ತುಂಬಿ ಕೆಣಕಿದ ಚಂಪೆ ಕರಗಿ ಕರಗಿ ಇದ್ದನೆಯಂತೆ ಮನಹುಯ್ಯಾಲೆ ಎಂತಾಡಿ ಕೂಗಾಡಿದೆ ನೀಲ ಮೇಘ ಗಾಳಿ ಬೀಸಿ ದೂರಾದ ಹಾಗೆ ಚಂದ್ರ ತಾರೆ ತಂಪು ಗಾಳಿ ಚೆಲ್ಲಾದ ಹಾಗೆ ಹೂವಾಯಿತು ಮನ ಹೂವಾಯಿತು ನೀ ಸೇರಲು ಸರಿಜೇನಾಯಿತು ಹಾಡಾಯಿತು ಹೊಸ ಹಾಡಾಯಿತು ನೀ ಹಾಡಲು ಬಲು ಹಿಂಪಾಯಿತು ಬಳಿ ಬಂದಾಗ ಸುಖ ತಂದಾಗ ಬಳಿ ಬಂದಾಗ ಸುಖ ತಂದಾಗ ಬಳಿಯಲ್ಲಿ ಬಂದ ಆನಂದವೇ ತುಂಬಿತು
0: ಓಕೆ
4: ಥ್ಯಾಂಕ್ ಯು ಮೇಡಮ್
0: ಓಕೆ ಸೂಪರ್ ಥ್ಯಾಂಕ್ ಯು ಎಸ್ ಮೇಡಮ್ ಎಸ್ ಮೇಡಮ್ ಮತ್ತೊಂದು ಕರೆ ತೆಗೆದುಕೊಳ್ಳೋಣ ನಮಸ್ತೆ
5: ಹಲೋ
0: ನಮಸ್ತೆ ವಿಶ್ವಾಸ್ ಸರ್
5: ಮೇಡಮ್ ನಮಸ್ತೆ ಮೇಡಮ್ ತುಂಬಾ ಖುಷಿ ಆಯ್ತು ನಿಮಗೆ ಧನ್ಯವಾದಗಳು ಓಕೆ
0: ಸರ್ ಓಕೆ ಸರ್ ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ
5: ಮೇಡಮ್ ನನಗೆ ಪ್ರೀತಿ ಪಾತ್ರ ಅಂತ ಹೇಳಿ ಮೇಡಮ್ ನನ್ನ ಡಾಕ್ಟರ್ ರಾಜ್ಕುಮಾರ್ ತುಂಬಾ ಪ್ರೀತಿ ಪಾತ್ರ ಯಾಕಂದ್ರೆ ಅವ್ರು ನನಗೆ ಕನ್ನಡವಾದ ಸ್ಪಷ್ಟವಾಗಿ ಮಾತಾಡೋ ಕಲ್ಸ್ಕೊಟ್ಟಿದ್ದಾರೆ ಅಂದ್ರೆ ಐ ಮೀನ್ ಫಿಲಂ ನೋಡಲು ಕನ್ನಡ ಕಲ್ತಿದ್ದೀನಿ ಹಾಗಾಗಿ ಅವ್ರಿಗೋಸ್ಕರ ಈ ಹಾಡು ಡೆಡಿಕೇಟ್ ಮಾಡ್ತೀನಿ
0: ಖಂಡಿತ ಹಾಡಿ ಸರ್
5: ಬೊಂಬೆಯಾಟವಯ್ಯ ಇದು ಬೊಂಬೆ

ಬೊಂಬೆ ಆಟವೇಯ ಯಾವ ಕಾಲಕ್ಕೆ ಯಾವ ತಾಣಕ್ಕೆ ಯಾವ ಕಾಲಕ್ಕೆ ಯಾವ ತಾಣಕ್ಕೆ.

0: ಜಾತಿಯಲ್ಲಿಯೇ ನುಡಿಸಿದಂತೆ ನಡೆವೆ, ನುಡಿಸಿದಂತೆ ನುಡಿವೆ, ವಿನೋದವು ವಿಷಾದವು ತರುತ್ತ ಇರುವೆ, ದಿನವು ಬೊಂಬೆಯಾಟವಯ್ಯ, ಇದು ಬೊಂಬೆಯಾಟವಯ್ಯ. ನೀ ಸೂತ್ರ ಮೇಡಮ್, ಥ್ಯಾಂಕ್ಸ್ ಸೋ ಮಚ್.
1: ಸೂಪರ್ ಸೂಪರ್, ಒಳ್ಳೆ ನಿಜ ಸರ್, ಜೀವನನೇ ಬೊಂಬೆ ಆಟ. ಥ್ಯಾಂಕ್ ಯು ಸರ್.
0: ಖಂಡಿತ ಮೇಡಮ್, ರಾಜ್ಕುಮಾರ್ ಅಂತ ತುಂಬಾ ಪ್ರತಿ ಮೇಡಮ್, ಹಾಗಾಗಿ ಹೆಸರು ಮೇಡಮ್. ಥ್ಯಾಂಕ್ ಯು
1: ಸರ್. ಎಸ್ ಸರ್, ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ
1: ಆಶಾ ಪ್ರಕಾಶ್ ಮೇಡಮ್.
2: ನಮಸ್ತೆ. ಎಂಎ ಚಾನ್ಸ್ ಕೊಡ್ಸಿದ್ದಾರೆ.
1: ಓಕೆ ಓಕೆ, ಒಳ್ಳೇದು. ಹಾಡಿಮ್ಮ.
2: ಜೀವನ ಹೃದಯಗಳಲ್ಲಿ ಸೌಖ್ಯವಿದೆ, ಅನುರಾಗ ಮತ್ತು ಸುಂದವಿದೆ.
1: ಆಶಾ ಪ್ರಕಾಶ್ ಮೇಡಮ್, ಥ್ಯಾಂಕ್ ಯು.
2: ಫುಲ್ಫಿಲ್ ಮಾಡ್ತಾ?
1: ಎಸ್ ಮೇಡಮ್, ಎಸ್ ಮೇಡಮ್.
2: ಥ್ಯಾಂಕ್ ಯು ಪಾ.
1: ಎಸ್ ಮೇಡಮ್, ಎಸ್ ಮೇಡಮ್, ಥ್ಯಾಂಕ್ ಯು. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ಹಲೋ. ನಮಸ್ತೆ.
1: ನಮಸ್ತೆ, ಯಾರಿದು?
3: ತನುಜಾ. ರವಿ.
1: ತನುಜಾ ಮೇಡಮ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ನಾವು ಅದು ಹಾಡು ನಮ್ಗೆ ತುಂಬಾ ಫೇವರೇಟ್ ಹಾಡದು.
1: ಓಕೆ, ಹಾಡಿಮ್ಮ.

0: ಓಕೆ ಎಸ್ ತನುಜಾ ಮೇಡಮ್
1: ಹೇಳಿ ಮೇಡಮ್.
0: ಓಕೆ ಥ್ಯಾಂಕ್ ಯು.
1: ಥ್ಯಾಂಕ್ ಯು ಮೇಡಮ್.
0: ಎಸ್ ಮೇಡಮ್, ಎಸ್ ಮೇಡಮ್. ಓಕೆ ಎಸ್, ನಮ್ಮೆಲ್ಲ ಪ್ರೀತಿಯ ಕೇಳುಗರು ಒಬ್ರಿಗಿಂತ ಒಬ್ರು ಒಂದು ಚಂದ ಚಂದದ ಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ಈ ದಿನ ಮಧುರ ಗಾನ ಕಾರ್ಯಕ್ರಮದಲ್ಲಿ ಮಧುರವಾಗಿ ಪ್ರೀತಿಯಾಗಿ ಖುಷಿಯಾಗಿ ಹಾಡಿದ್ರು. ಎಸ್, ನಿಮ್ಮೆಲ್ಲರ ಗೀತೆಗಳನ್ನು ಕೇಳಿ ನನಗೂ ಕೂಡ ತುಂಬಾ ಖುಷಿ ಆಯಿತು. ಎಸ್ ಸ್ನೇಹಿತರೆ, ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಕೂಡ ಆಯಿತು. ನೆಕ್ಸ್ಟ್ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಮ್ಮೆಲ್ಲರ ಪ್ರೀತಿಯ ಜೆ ಪಿ ಸರ್ ಅವರು ಬಂದಿದ್ದಾರೆ, ಜನಾರ್ದನ್ ಸರ್ ಅವರು. ಎಸ್, ಯಾರು ಎಲ್ಲೂ ಹೋಗಬೇಡಿ, ರೇಡಿಯೋ ಟ್ಯೂನ್ ಆನ್ ಮಾಡಿಕೊಂಡೇ ಇರಿ. ಯಾಕಪ್ಪ ಅಂದರೆ ಮತ್ತಷ್ಟು ಮನರಂಜನೆ ಕೊಡಲಿಕ್ಕೆ ಈ ದಿನ ನಮ್ಮ ರೇಡಿಯೋ ಶಿವಮೊಗ್ಗದ ಸ್ಟುಡಿಯೋದಲ್ಲಿ ಅದಿತಿ ಮೇಡಮ್ ಅವರು, ಶ್ರೀವಿದ್ಯಾ ಮೇಡಮ್ ಅವರು, ಪದ್ಮಿನಿ ಮೇಡಮ್ ಅವರು ಇದ್ದಾರೆ. ಜೊತೆಗೆ ಅವರಿಗೆ ಎಸ್ ಸಾರಥಿಯಾಗಿ ನಮ್ಮ ಪ್ರೀತಿಯ ಜೆ ಪಿ ಸರ್ ಅವರಿದ್ದಾರೆ. ಅವರೊಂದಿಗೆ ಮತ್ತಷ್ಟು ಮನರಂಜನೆ ನಿಮಗೆ ಸಿಕ್ಕೇ ಸಿಗತ್ತೆ. ಸ್ನೇಹಿತರೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮ ನಡೆಯುತ್ತೆ. ಇಷ್ಟೊತ್ತು ಯಾರೆಲ್ಲ ಕರೆ ಮಾಡಿ ನಮ್ಮೆಲ್ಲ ಮಧುರಗಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಅವರಿಗೆಲ್ಲ ಸ್ಪೆಷಲ್ ಥ್ಯಾಂಕ್ ಯು ಹೇಳ್ತೀನಿ. ಯಾರಿಗೆಲ್ಲ ಕರೆ ಸಿಕ್ಕಿಲ್ವೋ ದಯವಿಟ್ಟು ಬೇಸರ ಆಗಬೇಡಿ. ಎಸ್ ಸಂಡೇ ಸ್ಪಾಟ್ಲೈಟ್ ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸಿ 9686920692 ಈ ಸಂಖ್ಯೆಗೆ ಕೂಡ ಕರೆ ಮಾಡಿ ಭಾಗವಹಿಸಿ. ನಿಮಗೆ ಅದಿತಿ ಅವರು, ಶ್ರೀವಿದ್ಯಾ ಅವರು, ಪದ್ಮಿನಿ ಅವರು ಸಿಗ್ತಾರೆ. ಜೊತೆಗೆ ನಿಮ್ಮ ಪ್ರೀತಿ ಪಾತ್ರರಾದ ಜನಾರ್ದನ್ ಸರ್ ಅವರು ಸಿಗ್ತಾರೆ ಅಂತ ಹೇಳ್ತಾ ನಮ್ಮೆಲ್ಲ ಕಾರ್ಯಕ್ರಮಗಳನ್ನು ಇದೇ ರೀತಿ ಆಲಿಸಿ, ಆನಂದಿಸಿ, ಪ್ರೀತಿಸಿ, ಪ್ರೋತ್ಸಾಹಿಸಿ. ಹಾಗೆ ಈ ದಿನ ನಮಗೆ ಮೆಸೇಜ್ ಮಾಡಿ ತಿಳಿಸಿದ್ದಾರೆ ಅನಂತ್ ರಾಜ್ ಸರ್ ಅವರು, ಈ ದಿನದ ಕಾರ್ಯಕ್ರಮ ಚೆನ್ನಾಗಿ ಬಂತು ಅಂತ. ಮಂಡ್ಯದಿಂದ ಕೆಂಡೇಗೌಡ ಸರ್ ಅವರು, ಜೊತೆಗೆ ಮತ್ತೊಬ್ಬರು ಹೆಸರು ಹೇಳಲೇಬೇಕು, ಲಕ್ಷ್ಮೀ ಪ್ರಭಾಕರ್ ಮೇಡಮ್ ಅವರು. ಎಸ್, ಲಕ್ಷ್ಮೀ ಪ್ರಭಾಕರ್ ಮೇಡಮ್ ಅವರು ನಮ್ಮ ಪ್ರೀತಿಯ ರೇಡಿಯೋ ಕೇಳುಗರು. ಆರೋಗ್ಯದ ಸಮಸ್ಯೆಯಿಂದ ಇತ್ತೀಚೆಗೆ ಅವರು ರೇಡಿಯೋ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತಾ ಇಲ್ಲ. ಮೇಡಮ್, ಯಾವಾಗಲೂ ಖುಷಿಯಾಗಿರಿ, ಆರೋಗ್ಯವಾಗಿರಿ, ಎಲ್ಲಿದ್ರೂ ನೀವು ನಮ್ಮ ಪ್ರೀತಿಯನ್ನು ಬಯಸ್ತೀರಿ. ಎಸ್, ನಾವು ಕೂಡ ನಿಮ್ಮ ಪ್ರೀತಿಯನ್ನು ಬಯಸ್ತೀವಿ. ಆರೋಗ್ಯವೆಂಬ ಸಂಪತ್ತು ನಿಮ್ದಾಗಲಿ ಅಂತ ಹೇಳ್ತಾ ಕೊನೆಗೆ ಎರಡೇ ಲೈನನ್ನು ನಿಮಗೋಸ್ಕರ, ನನ್ನೆಲ್ಲ ಪ್ರೀತಿಯ ಕೇಳುಗರಿಗೋಸ್ಕರ ಈ ಗೀತೆ ಅಂತ ಹೇಳ್ತಾ, ಲೋಕದ ಸುಖವೆಲ್ಲ ನಿಮಗಾಗಿ ಮುಡಿಪಿರಲಿ, ಇರುವಂತ ನೂರು ಕಹಿ ಇರಲಿರಲಿ ನಮಗಾಗಿ, ಕಾಯುವೆನು ಕೊನೆವರೆಗೂ ಕಣ್ಣಾಗಿ. ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವ ಧಾರೆಯೇ ಒಲಿದೊಲಿದು ಬಾರಲೇ, ನನ್ನ ಆತ್ಮ ನನ್ನ ಪ್ರಾಣ ನೀವೆಂದು ನೂರು ಜನ್ಮಕ್ಕೂ. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನಮ್ಮ ಕಾರ್ಯಕ್ರಮಗಳನ್ನು ಆಲಿಸಿ, ಆನಂದಿಸಿ, ಪ್ರೀತಿಸಿ, ಪ್ರೋತ್ಸಾಹಿಸಿ. ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಸ್ಟೇ ಟ್ಯೂನ್.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ,
2: 4000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
6: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ, ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೆ ಆಡ್ಲಿಲ್ಲ.
4: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538897698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309030309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ. ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
7: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
8: ಶ್ರೋತೃಗಳೇ ನಮಸ್ಕಾರ, ನಾನು ನಿಮ್ಮ ಗೆಳೆಯ ಜನಾರ್ದನ ಪೈ, ಪ್ರೀತಿಯಿಂದ ಜೆಪಿ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ FM 90.8. ಭವಿಷ್ಯಕ್ಕಾಗಿ, ಭರವಸೆಗಾಗಿ ನಮ್ಮ ಬಾನುಲಿ ಕಂಡ್ರೆ. ನನ್ನ ಇವತ್ತಿನ ಮತ್ತೂರು ಪ್ರತಿಭೆಗಳ ನಿಮ್ಮ ಮುಂದೆ ಪರಿಚಯ ಮಾಡೋ ಮೊದಲು ನಿಮ್ಮ ಜೊತೆಗೆ ಒಂದು ನಿಮಿಷ ನಾನು ಮಾತಾಡಲೇಬೇಕು. ಯಾಕೆ ಅಂದರೆ ನಾನು ನೀವೆಲ್ಲರೂ ಪ್ರಬುದ್ಧರು ಅಂತಲೇ ಈಗಲೂ ಭಾವಿಸಿದ್ದೇನೆ. ಕಳೆದ ವಾರ ನನ್ನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಅರವಿಂದ್ ಅವರಿದ್ದರು. ನಿಮಗೆ ಗೊತ್ತಿರಲಿ, ಡಾಕ್ಟರ್ ಅರವಿಂದ್ ಅವರು ಮನೋವೈದ್ಯ ಲೋಕದಲ್ಲಿ ಅಥವಾ ಮನೋಚಿಕಿತ್ಸರಲ್ಲಿ ಬಹಳಷ್ಟು ಪ್ರಸಿದ್ಧರು. ರಾಜ್ಯ ಮಟ್ಟದಲ್ಲಿ ಬಹಳಷ್ಟು ಒಳ್ಳೆಯವರು ಅವರು. ಅವರ ಟೈಮಿಂಗ್ಸು ಅವರು ಸಿಗುವುದೇ ಅಪರೂಪ ನಮಗೆ. ನಾನು ಅವ್ರ ಹತ್ರ ಮನವಿ ಮಾಡಿಕೊಂಡು ಕರ್ಕೊಂಡು ಬಂದರೆ, ನಿಜವಾಗ್ಲೂ ಹೇಳ್ತೀನಿ, ನಿಮ್ಮ ಏನು ಪ್ರತಿಕ್ರಿಯೆ ನೋಡಿದೆ ನಾನು, ಯಾಕೆ ನೀವು ಅಷ್ಟು ಸೈಲೆಂಟ್ ಇದ್ದೀರಿ ರೀ? ಡಾಕ್ಟ್ರು ನಿಜವಾಗ್ಲೂ ಒಂಥರ ಆಯಿತು ಅವರಿಗೆ. ಇಡೀ 1 ಗಂಟೆ 6 ನಿಮಿಷದ ಕಾರ್ಯಕ್ರಮದಲ್ಲಿ 3-4 ಕಾಲ್ಗಳು ಮಾತ್ರ ರೀ. ಯಾಕೆ ನೀವು ಹೀಗಾಗ್ಬಿಟ್ರಿ? ಬರೀ ಹಾಡಿಗೆ ಮಾತ್ರ ಸೀಮಿತನಾ ನೀವು? ಹಾಂ, ಅವತ್ತು ನನಗೂ ನಿಜವಾಗ್ಲೂ ನೋವಾಗಿದ್ದು 100% ರೀ. ನನಗೆ ಇಲ್ಲಿ ತನಕ ಯೋಚನೆ ಬಂದುಬಿಟ್ಟಿದೆ ಅಂದರೆ, ನಾನು ಯಾಕೆ ಈ ಕಾರ್ಯಕ್ರಮ ಮಾಡಬೇಕು ಅಂತಲೂ ಆಗೋಗ್ಬಿಟ್ಟಿದೆ. ಮನೇಲಿ ಇವತ್ತು ಡಿಸೈಡ್ ಮಾಡಿ ಕೂಡ ಬಂದಿದ್ದೀನಿ, ಇನ್ಮೇಲೆ ಸಂಡೇ ಸ್ಪಾಟ್ಲೈಟಲ್ಲಿ ನಾನು ಬರೋಲ್ಲ. ಶ್ರೋತೃಗಳೇ, ರಿಯಲಿ ಆ ಡಾಕ್ಟ್ರ್ ಹೇಳಿದ ಮಾತು ಇಷ್ಟೇ ಅಲ್ಲಿ ಜೆ ಪಿ, ಯಾಕ್ರಿ ಜನಗಳ ಪ್ರತಿಕ್ರಿಯೆನೇ ಇಲ್ಲಲ್ರಿ? ಕೈ ಬೆರಳು ಎಣಿಕೆಯಷ್ಟು ಜನಗಳು ಮಾತ್ರ ಪ್ರತಿಕ್ರಿಯೆ ಮಾಡಿದ್ದಾರೆ. ಒಂದು ತ್ರಿವೇಣಿ ಮೇಡಮ್ ಅವರು, ದೆನ್ ಬಸವರಾಜ್ ಹೊನ್ನಾಳಿ ಅವರು, ಸಡಾಕ್ಷರಿ ನ್ಯಾಮ್ತಿಯವರು, ಮಾಲತಿಯವರು ಶಿವಮೊಗ್ಗ. ಜಸ್ಟ್ ಕೌಂಟಬಲ್ ಹೆಡ್ಸ್, 1 ಗಂಟೆ 6 ನಿಮಿಷದಲ್ಲಿ 4. ಹೋಗಲಿ, ನಿಮ್ಮ ವಾಟ್ಸಪ್ ಮೆಸೇಜ್ ಕೂಡ ನೋಡಿದೆ ನಾನು, ಅದ್ಭುತವಾಗಿ ಕೆಲವರು ಕಳಿಸಿದ್ದಾರೆ. ಮೇಡಮ್ ತ್ರಿವೇಣಿ, ಮಾಲತಿಪಾಯಿ, ಹೊನ್ನಾಳಿಯಿಂದ ಬಸವರಾಜ್ ಅವರು, ಒಂದು 3-4 ಜನ. ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಹಾಡನ್ನು ನೀವು ಯಾವಾಗ ಬೇಕಾದರೂ ಕೇಳಬಹುದು. ಆದರೆ ಒಬ್ಬ ಶ್ರೇಷ್ಠ ವೈದ್ಯ ಬಂದಾಗ ಆತನ ಸಮಯ ಬಹಳಷ್ಟು ಮುಖ್ಯವಾದುದು. ನಮ್ಮ ಮನವಿಗೆ ಬಂದಿರ್ತಾರೆ, ನೀವು ಪ್ರತಿಕ್ರಿಯೆ ಕೊಡಲೇಬೇಕಲ್ವಾ? ಐ ಆಮ್ ಸಾರಿ ಟು ಸೇ ದಿಸ್, ಬಹುಶಃ ಇದು ನಂದು ಕೊನೆಯ ಕಾರ್ಯಕ್ರಮ ಕೂಡ ಆಗ್ಬೋದು ಸ್ಪಾಟ್ಲೈಟಲ್ಲಿ. ಮುಂದಿನ ವಾರ ನಾನು ಬರ್ತೀನೋ ಇಲ್ಲೋ ಗೊತ್ತಿಲ್ಲ, ನನ್ನ ಮನಸ್ಸು ಅಷ್ಟು ಕಠಿಣ ಆಗೋಗ್ಬಿಟ್ಟಿದೆ. ಯಾಕೆ ಅಂದರೆ ನೀವು ಪ್ರತಿಕ್ರಿಯೆ ಕೊಡಲ್ಲ, ದಟ್ ಇಸ್ ನಾಟ್. ಕಲಾವಿದರಾಗಲಿ, ಗೆಸ್ಟ್ಗಳೇ ಆಗಲಿ, ಅವ್ರು ಕೇಳೋದು ಪಬ್ಲಿಕ್ಸ್ ಯಾವ ರೀತಿ ರೆಸ್ಪಾಂಡ್ ಮಾಡ್ತಾರೆ ಅಂತೇಳಿ. ಎಸ್, ದಿಸ್ ವಿಲ್ ಬಿ ಮೈ ಲಾಸ್ಟ್ ಪ್ರೋಗ್ರಾಮ್ ಅಂತ ಹೇಳ್ತಾ ನೀವು ಆಲಿಸ್ತಾ ಇದ್ದೀರಿ ರೇಡಿಯೋ ಶಿವಮೊಗ್ಗ. ಇವತ್ತಿನ ಕಲಾವಿದರು ಮತ್ತೂರು. ನಾನು ಹೇಳಿದ್ನಲ್ಲ, ಮತ್ತೂರು ನಮ್ಮ ಹೃದಯ ಭಾಗದಲ್ಲಿದೆ. ಅತ್ಯಂತ ಬಹಳಷ್ಟು ಜ್ಞಾನಿಗಳು, ದೈವಭಕ್ತರು, ಸುಶೀಲರು ತುಂಬಿರುವ ನಾಡು ಮತ್ತೂರು. ಮತ್ತೂರಿನ ಎಂಟ್ರಿಯಲ್ಲಿ ನೀವು ಹೋಗ್ತಾ ಇದ್ರೆ ಆ ಕಡೆ ಈ ಕಡೆ ಒಳ್ಳೆ ಸಮೃದ್ಧವಾದ ತೆಂಗಿನ ಮರಗಳು, ಅಡಿಕೆ ಮರಗಳು, ಪಕ್ಕದಲ್ಲಿ ತುಂಗೆ, ಅದ್ಭುತ ಕಣ್ರಿ. ನಿಮ್ಗೆ ಯಾವಾಗಾದರೂ ಅವಕಾಶ ಸಿಕ್ಕಾಗ ಮತ್ತೂರಿಗೆ ವಿಸಿಟ್ ಮಾಡಿ ಅಂತ ಹೇಳ್ತಾ, ನಿಮ್ಮ ಪ್ರತಿಕ್ರಿಯೆ ನೀವು ಫೋನ್ ಮಾಡಬೇಕಿರೋದು 9686096279. ಸೊ ಇವತ್ತಿನ ನಮ್ಮ ಕಾರ್ಯಕ್ರಮ ಮತ್ತೆ ಒಳ್ಳೆ ಹಾಡನ್ನು ಹಿಡ್ಕೊಂಡು ಬಂದಿದ್ದಾರೆ ಇವರುಗಳು. ಇವರ ಪರಿಚಯ ಮಾಡಲಿಕ್ಕೆ ಕೂಡ ನನಗೆ ರಿಯಲಿ ಬಹಳ ಖುಷಿಯಾಗುತ್ತೆ. ಒಂದು ಗ್ರೂಪ್ ಸಾಂಗ್ನೊಂದಿಗೆ ಅವರು ತಮ್ಮ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ ಅಂತ ನೋಡಿ. ಅವರಲ್ಲಿ ಒಬ್ಬರು ಮೇಡಮ್ ಪದ್ಮಿನಿ ದಿವಾಕರ್ ಅವರು. ಶಾರದಾ ವಿಲಾಸ್ ಶಾಲೆಯಲ್ಲಿ 22 ವರ್ಷಗಳ ಕಾಲ ಸಂಗೀತ ಶಿಕ್ಷಕಿಯಾಗಿ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಅದಿತಿ, ಅದಿತಿ ಅನ್ನೋ ಸಣ್ಣ ಹುಡುಗಿ ಸೆಕೆಂಡ್ ಪಿ ಯು ಸಿ ಕಂಡ್ರಿ ನಂದನಾ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಇವರು ರಾಜೇಶ್ವರಿ ನಾಗೇಂದ್ರ ಪ್ರಕಾಶ ಅವರೊಂದಿಗೆ ಸಂಗೀತ ಅಭ್ಯಾಸ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಶ್ರೀವಿದ್ಯಾ ಅವರು, ಇವರು ಒಂಥರ ರೀ ಹಾಡು ಕೇಳ್ತಾ ಇದ್ರೆ ಹಂಗೆ ನಿಮಗೆ ಖುಷಿ ಆಗ್ಬೋದು. ಈ ಮೂರು ಜನಗಳ ಒಂದು ಸುಂದರವಾದ ಗ್ರೂಪ್ ಸಾಂಗ್ನೊಂದಿಗೆ ನನ್ನ ಕಾರ್ಯಕ್ರಮ ಪ್ರಾರಂಭ ಮಾಡ್ತೀನಿ. ಅದಕ್ಕೂ ಮೊದಲು ನೀವು ಪ್ರತಿಕ್ರಿಯೆ ಕೊಡದೇ ಇದ್ರೆ ನಿಜವಾಗ್ಲೂ ದಿಸ್ ವಿಲ್ ಬಿ ಮೈ ಲಾಸ್ಟ್ ಪ್ರೋಗ್ರಾಮ್. ಸಂಡೇ ಸ್ಪಾಟ್ ಲೈಟ್ ಇಲ್ಲಿ ಯಾರು ಬರ್ತಾರೋ ಗೊತ್ತಿಲ್ಲ, ನಾನಂತೂ ಬರಲ್ಲ ಅಂತ ಹೇಳ್ತಾ ಆಲ್ ದ ವೆರಿ ಬೆಸ್ಟ್ ಮೂರು ಜನ ಮತ್ತೂರಿನ ಕಣ್ಮಣಿಗಳಿಗೆ. ಪ್ರಾರಂಭ ಮಾಡಿ ನಿಮ್ಮ ಹಾಡು.
9: ರಚನೆ ಡಾಕ್ಟರ್ ನಂದಕುಮಾರ್, ಮತ್ತೂರು.

ಗಿರಿಯ ಬಳಸುತ್ತಲಿ ಹರಳು ತುರುಳುತ್ತಲಿ ತುಂಗೆಯ ಓಟ ಸಾಗಿದೆ, ಓಟ ತಾಸಾಗಿದೆ. ಬಂಡೆಯನ್ನು ಕೊರೆದು ದಡಗಳನ್ನು

0: ಒಬ್ರು ಕಾಲರ್ ಇದ್ದಾರೆ, ಕೇಳ್ಬಿಡುವ.
1: ನಮಸ್ಕಾರ. ಹಲೋ ಹಲೋ, ನಮಸ್ಕಾರ. ಹಲೋ, ಮಾತಾಡಿ. ಹಲೋ ಹಲೋ ಹಲೋ ಹಲೋ ಹಲೋ ಹಲೋ. ಅರೆ ಕಾಲರ್ ಇದ್ದಾರೆ ರೀ, ಮತ್ತೆ ಕಟ್ ಆಯ್ತದು ರೀ. ಹಲೋ,
2: ನಮಸ್ಕಾರ,
1: ಮಾತಾಡಿ ಇವರೇ. ನಮಸ್ಕಾರ
2: ಸರ್, ನಾನು ಆನಂದಪುರದ ಆನಂದರಾಯ ಅಂತ ಹೇಳಿದೆ.
1: ಆನಂದಪುರದ ಆನಂದರಾಯರೇ, ನಿಮ್ಮ ಅಪ್ಪ ಅಮ್ಮ ಎಂತ ಹೆಸರಿಟ್ಟಿದ್ದಾರೆ ಸರ್, ಆನಂದವಾಗಿದ್ದೀರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಕಾಲ್ ಮಾಡಿ.
2: ಆನಂದಕ್ಕೆ ಮತ್ತೊಂದು ಗರಿ ಸನ್ನಿದ್ರೆ ಈ ಹಾಡು ಕೇಳಿ ಇನ್ನೂ ಆನಂದ ಜಾಸ್ತಿ ಆಗ್ಬಿಟ್ಟಿದೆ ಸರ್ ನನಗೆ. ಜಲ್ಲಲ್ಲ ಜಲ್ಲಲ್ಲ ಜಲ್ಲದ್ದಾರೆ, ಏನ್ ಸರ್ ಹಾಡೋದು ಅದ್ಭುತ ಸರ್. ಸರ್ ನಾನು ಲೇಟ್ ಆಗ್ಬಿಟ್ಟು, ಯಾರು ಸರ್ ಹಾಡಿರೋದವ?
1: ನೋಡಿ, ಅವ್ರು ಮೂರ್ ಜನ ಇಲ್ಲೇ ನಂದಲ್ಲೇ ಲೈವ್ ನಲ್ಲಿ ಇದೀವಿ, ಅವರೇ ಪರಿಚಯ ಮಾಡ್ಕೊಳ್ತಾರೆ. ಕೇಳಿ, ಮಾತಾಡಿ.
3: ಪದ್ಮಿನಿ ದಿವಾಕರ್ ಮತ್ತೂರ್ನಿಂದ, ನಾನು ಸಂಗೀತ ಶಿಕ್ಷಕಿ.
2: ನಮಸ್ಕಾರ.
4: ನಾನು ಶ್ರೀವಿದ್ಯಾ ಅಂತ ಮತ್ತೂರ್ನಿಂದ.
5: ನಾನು ಅದಿತಿ MS, ನಾನು ಕೂಡ ಮತ್ತೂರ್ನಿಂದ.
1: ಸರ್, ಇದು ನಮ್ದು ಎರಡನೇ ಪ್ರಯತ್ನ. ನಾವು ಕಳೆದ 10 ಡೇಸ್, 15 ದಿವಸ ಹಿಂದೆ ಕೂಡ ಮತ್ತೂರಲ್ಲಿ ಹೋಗಿದ್ದೆ ನಾನು. ಮೊನ್ನೆ ಕೂಡ ನನ್ನ ಮಿತ್ರರು ಕರೆಸಿದ್ರು ಅಲ್ಲಿ, ಶ್ರೀನಿಧಿ ಅವರು. ಆವಾಗ ಇವರು ಮೂರ್ ಜನ ಪುಣ್ಯಾತ್ಮರು ಬಂದ್ರು, ಹಾಡು ಕೇಳ್ತಾ ಕೇಳ್ತಾ ನಾನು ಕೂಡ ಅಲ್ಲಿ ಆನಂದಪುರಕ್ಕೆ ಹೋಗೋಣ ಅಂತ ಆಗಿತ್ತು.
2: ಎಷ್ಟು ಆನಂದ ಜೊತೆ ಇದೊಂದು ಆನಂದ ಸೇರ್ತಿ, ಎಂತ ಅದ್ಭುತವಾದ ಸಂಯೋಜನೆ ಸರ್. ತುಂಗಾ ನದಿಯ ಬಗ್ಗೆ ಹೆಣ್ಣಿನಲ್ಲಿ ಆನಂದ ಬಾಷ್ಪ ಸುರಿತಾರೆ ಸರ್. ಅದ್ಭುತ ಅದ್ಭುತ ಪ್ರತಿಭೆಗಳನ್ನು ಹುಡುಕಿರ್ತಕ್ಕಂತ ಪೈಗಳಲ್ಲ.
3: ಇದು ರಚನೆ ಡಾಕ್ಟರ್ ನಂದಕುಮಾರ್ ಅಂತ ಮತ್ತೂರ್ನವರೇ, ಅವರೇ ಸಂಗೀತ ಸಂಯೋಜನೆ ಮಾಡಿರೋದು.
2: ಬಹಳ ಸಂತೋಷ ಆಯ್ತು ಸರ್, ಈ ತರ ಒಳ್ಳೊಳ್ಳೆ ಕಾರ್ಯಕ್ರಮಗಳನ್ನು ಕೊಡಿ ನಮ್ಮಂತರಿಗೆ, ಮನಸ್ಸಿ ಆನಂದ ಉಂಟು ಮಾಡಿ.
1: ನಾನ್ ಬರಲ್ಲ ಅಂತ ಹೇಳಿದ್ನಲ್ಲ ಇನ್ಮೇಲೆ, ನಾನು ಇನ್ಮೇಲೆ ನೆಕ್ಸ್ಟ್ ಸಂಡೇ ನಾನು ಬರಲ್ಲ ಸಂಡೇ ಸ್ಪಾಟ್ ಲೈಟ್ಗೆ.
2: ಆದ್ರೂ ಬಂದಿದ್ರಲ್ಲ ಸರ್, ಖುಷಿ ಆಯ್ತಲ್ಲ ಸರ್.
1: ಈ ವಾರ ಲಾಸ್ಟ್ ನಂದು, ಈ ವಾರ ಲಾಸ್ಟ್ ನಂದು.
2: ನೋಡೋಣ ಸರ್, ನಿಮಗೆ ಕಲೆಯನ್ನ ನಿಮ್ಮನ್ನ ಗುರುಸಿ ಕಲಿತಾ ಇದೆ. ನಿಮ್ಮ ಮಧುರವಾದ ಧ್ವನಿಗೆ ನಾವೆಲ್ಲ ಪಿದ ಆಗ್ಬಿಟ್ಟಿದೀವಿ. ಆದ್ರೂ ಮತ್ತೂರನವರ ಕಳೆದ ಎಪಿಸೋಡ್ ಹಾಡನ್ನು ನಾನು ಕೇಳಿದೀನಿ, ಬಟ್ ಲೈನ್ ಸಿಕ್ಕಲಿಲ್ಲ ನನಗೆ ಮಾತಾಡ್ಲಿಕ್ಕೆ. ಈಗ ಲೈನ್ ಸಿಕ್ಕಿದೆ, ಬಹಳ ಖುಷಿ ಆಯ್ತು ಸರ್.
5: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್.
1: ಧನ್ಯವಾದ. ಆನಂದಪುರದ ಆನಂದ ರಾಯರೇ, ನಿಮಗೂ ನನ್ನ ಅನಂತಪೂರ್ಣ ನಮಸ್ಕಾರಗಳು. ಓಕೆ, ಈಗ ಮುಂದಿನ ಹಾಡಿಗೆ ನಾವು ಹೋಗುವ ಮೊದಲು, ಮೂರು ಜನ ಮತ್ತೊಂದು ಹಾಡು ಹಾಡ್ತಿದ್ರೆ, ಇಲ್ಲಿ ಇಬ್ರು ಹಾಡ್ತಾ ಇದ್ರಿ. ನಿಜವಾಗ್ಲಿಲ್ಲ, ಬಹಳ ಅದ್ಭುತವಾಗಿ ಹಾಡಿದಿರಿ. ಸತ್ಯವಾಗ್ಲೂ ನಿಮ್ಮನ್ನ ನಾನು ಎದುರುಗಡೆ ಹೊಗಳೋ ವ್ಯಕ್ತಿಯಲ್ಲ, ನಾನು ಇರುವುದೇ ಹೀಗೆ. ಬೈ ಡಿಫಾಲ್ಟ್ ನಮ್ಮ ಅಮ್ಮ ಹೀಗೆ ನನ್ನನ್ನು ಬೀಜಿ ಈ ಭೂಮಿಗೆ ಬಿಟ್ಟಿದ್ದಾಳೆ. ಬಹಳ ಚೆನ್ನಾಗಿ ಹಾಡಿದ್ರಿ. ಇನ್ನೊಂದು ಸತಿ ಆ ಒಂದು ಚರಣ ಹಾಡಿ ನೋಡುವ, ಬಹಳ ಚೆನ್ನಾಗಿತ್ತಮ್ಮ, ರಿಯಲಿ ಬಹಳ ಅದ್ಭುತವಾಗಿ ಹಾಡಿದ್ರಿ. ಏನಮ್ಮ

0: ಬಹಳ ಚೆನ್ನಾಗಿ ಹಾಕ್ತೀರಿ ನಿಜವಾಗ್ಲೂ, ವೆರಿ ನೈಸ್ ಅಮ್ಮ. ನೀವು ಯಾಕೆ ಸಂಗೀತದ ಇಷ್ಟೆಲ್ಲ ನಿಮಗೆ ಭಗವಂತ ಧ್ವನಿ ಕೊಟ್ಟಿದ್ದಾನೆ, ಇಷ್ಟು ಮೆಲೋಡಿ ಇದೆ ನಿಮ್ಮಲ್ಲಿ, ನೀವು ಯಾಕೆ ಎಲ್ಲಾದರೂ ಹೊರಗಡೆ ಕಾಂಪಿಟೇಷನ್ಗಾಗಲಿ ನಿಮ್ಮ ಪ್ರತಿಭೆನ ಹೊರಗಡೆ ಶೋಕೇಸ್ ಯಾಕೆ ಮಾಡಲಿಲ್ಲ ಮೇಡಮ್? ಅದಿತಿ ಆ್ಯಂಡ್ ದಿ ಯಾಕಮ್ಮ?
1: ನಾವು ಅಂದರೆ ಮುಂಚೆ ಎಲ್ಲ ಸ್ವಲ್ಪ ಎಲ್ಲ ಹೊರಗಡೆ ಎಲ್ಲ ಮಾಡಿದ್ದೀವಿ, ಆಮೇಲೆ ನಮ್ಮ ಬೇರೆ ಕಡೆ ಕಾರ್ಯಕ್ರಮ
0: ಯಾರು ಕೇಳಿಲ್ಲಲ್ಲ, ನಾವೇ ಕೇಳಿಲ್ಲಲ್ಲ ನಿಮ್ಮನ್ನು. ಶ್ರೀನಿಧಿ ಇಲ್ಲದಿದ್ರೆ ನಿಮ್ಮ ಊರಿಗೆ ಮತ್ತೂರಿಗೆ ನಾನು ಬರ್ತಾನೆ ಇರಲಿಲ್ಲ. ಪುಣ್ಯಾತ್ಮ ಶ್ರೀನಿಧಿ, ಹಲೋ ಶ್ರೀನಿಧಿ, ಮಮ ನಮಂ ಜನಾರ್ದನಪ್ಪಿ ಅಷ್ಟೇ ಬರೋದು ಶ್ರೀನಿಧಿ, ನಾನು ಸಂಸ್ಕೃತ ಕಲಿತೀನಿ. ನೆಕ್ಸ್ಟ್ ಟೈಮ್ ಬಂದಾಗ ಅವನು ಆನಾ ವಿಜೇಂದ್ರ ಹೇಳಿದಾನೆ ಸಂಸ್ಕೃತ ಕಲಿಸ್ಕೊಡ್ತೀನಿ ಅಂತೇಳಿ, ಆವಾಗ ನಿಮ್ಮ ಊರಿಗೆ ಬಂದು ಪಕ್ಕಾ ಸಂಸ್ಕೃತ ಮಾತಾಡ್ತೀನಿ. ಈಗ ಮುಂದಿನ ಹಾಡು ದಯವಿಟ್ಟು ರೆಡಿಯಾಗಿ ಹಾಡಿ ಪ್ಲೀಸ್.
2: ಇದು ಸಂಸ್ಕೃತದ ಹಾಡು, ದೇಶಭಕ್ತಿ ಗೀತೆ.
0: ಓಕೆ.

0: ಹಾಡು ಕೇಳ್ತಾ ಇದ್ರೆ ಯಾವುದೋ ಒಂದು ವಿಸ್ಮಯ ಲೋಕಕ್ಕೆ ಜಾರದಂಗೆ ಆಗುತ್ತೆ. ಅವ್ರ ನುಡಿ ಅವರು ಮತ್ತೂರಿನ ಈ ಏನು ಕಲಾವಿದರಾಗಲಿ, ಮತ್ತೂರಿನ ಜನತೆಗಳಿಗೆ ದೇಶ. ಯಾರೋ ಒಬ್ರು ಕಾಲರ್ ಇದ್ದಾರೆ, ಕೇಳ್ಬಿಡುವ ಅಲ್ವಾ?
1: ಹಲೋ
0: ಹಲೋ ನಮಸ್ಕಾರ ಮೇಡಮ್.
2: ನಮಸ್ತೆ ಸರ್. ಸರ್, ನಾನು ಶುಭ ಅಂತೇಳಿ ಇಲ್ಲಿ ರತ್ನಕರ ಬಡಾವಣೆಯಲ್ಲಿ ಇದ್ದೀನಿ. ಸಂಗೀತನೆಲ್ಲ ಆಲೋಚಿಸ್ತಾ ಇದ್ದೀನಿ ಸರ್. ತುಂಬಾ ಚೆನ್ನಾಗಿ ಹೇಳ್ತಾ ಇದಾರೆ ಹಾಡನ್ನ.
3: ಧನ್ಯವಾದ.
2: ಅಂತ ಪ್ರಕೃತಿಗೆ ಜನಕ್ಕೆ ಎಲ್ಲ ಇಷ್ಟು ಚೆನ್ನಾಗಿ ವರ್ಣಿಸಿ ಜಲಲ ಜಲಲ ದಾರೆ ಹಾಡು ಕೇಳಕ್ಕೆ ಅದ್ಭುತ. ಇಷ್ಟು ಚೆನ್ನಾಗಿ ಹಾಡಿದ್ರು. ಹಾಗೆ ಈಗ ಸಂಸ್ಕೃತ ಕೇಳೋದಕ್ಕೆ ಇಷ್ಟ ಆಗುತ್ತೆ. ಆ ಸಂಸ್ಕೃತದಲ್ಲಿ ದೇಶಭಕ್ತಿ ಕೂಡ ತುಂಬಾ ಚೆನ್ನಾಗಿ ಹಾಡಿದ್ರು. ತುಂಬಾ ನನ್ ಮನದಂತೂ ತಿಳಿಯಾಕಿ ಹೋಗಿದೆ ಈ ಹಾಡು ಕೇಳಿ. ಥ್ಯಾಂಕ್ ಯು ಮೇಡಮ್. ನಂಗೂ ಸಂಗೀತ ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಕಲಿಯೋ ಅವಕಾಶಗಳು ಸಿಗ್ಲಿಲ್ಲ. ನಾನು ಇಂಥ ಪ್ರತಿಭೆಗಳನ್ನ ಗುರುತಿ ತುಂಬಾ ಸಂತೋಷ ಪಡ್ತಾ ಇದ್ದೀನಿ.
0: ವೆರಿ ನೈಸ್.
2: ಮಕ್ಕಳಿಗೆ ಆ ಶಾರದೆ ಆಶೀರ್ವಾದ ಸದಾ ಇರಲಿ ಅಂತ.
0: ವೆರಿ ನೈಸ್ ಮೇಡಮ್, ವೆರಿ ನೈಸ್.
2: ಥ್ಯಾಂಕ್ ಯು ಸರ್.
0: ನೀವು ನನಗೊಂದು ಚಾ ಕೊಡ್ಬೇಕು ಮೇಡಮ್. ನೀವು ನಂಗೊಂದು ಟೀ ಕೊಡ್ಬೇಕು.
2: ನಿಜ ಸರ್, ನೀವು ಎಲ್ಲ ಇದ್ದೀರಾ ಅಂತ ಗೊತ್ತಾದ್ರೆ ನಾನು ಈಗ ತಗೊಂಡ್ಬರ್ತೀನಿ
0: ಮೇಡಮ್. ಇದು ಲೈವ್ ಶೋ ಇಲ್ಲಿ ಇದ್ದೀನಿ, ನಾನು ಸ್ಟುಡಿಯೋದಲ್ಲಿ ಇದ್ದೀನಿ. ಬಟ್
2: ಸರ್, ಗ್ಯಾರಂಟಿ ಸರ್,
0: ನಿಮ್ಮಂತ ಕೇಳುಗರು ಇರ್ಬೇಕು ಮೇಡಮ್. ನಮ್ಮ ರೇಡಿಯೋ ಎಫ್ ಎಂ ನ ಎಲ್ಲ ಕಾರ್ಯಕ್ರಮ ಮೂಡ್ ಬರ್ಲಿ ಕಾರಣವೇ ನೀವುಗಳು ಮೇಡಮ್. ನಿಮ್ಮ
2: ಹೌದು ಸರ್,
0: ನಿಮ್ಮ
2: ಟಿವಿ ಈ ಮೊಬೈಲ್ಗಳಲ್ಲಿ ಸದಾ ಏನೋ ಇರುತ್ತೆ ಸರ್. ಈ ರೇಡಿಯೋದಲ್ಲಿ ಬರುವಂತದ್ದು ಅದ್ಭುತವಾದ ಕಾರ್ಯಕ್ರಮ, ಮನಸ್ಸಿ ಹಿತವಾಗಿರುತ್ತೆ.
0: ಥ್ಯಾಂಕ್ ಯು,
2: ಒಂಥರ ಮೊದ ಕೊಡುತ್ತೆ.
0: ಆಯ್ತು, ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು. ನಿಮ್ಗೆ ನಿಜವಾಗ್ಲೂ ನೀವು ಆ ಮಾತೃಭೂಮಿ ಜನ ಮಾಡಿದ್ರಲ್ಲಿ ಯಾರೋ ಕಾಲರ್ ಇದ್ದಾರೆ. ಹಲೋ,
4: ನಮಸ್ತೆ.
0: ನನ್ನ ನಮಸ್ಕಾರಗಳು ನಿಮಗೆ, ಹೇಳಿ.
4: ಹಾ ಸರ್, ತುಂಬಾ ಚೆನ್ನಾಗಿದೆ ಸರ್ ಆಡಿಯೋ. ಇಷ್ಟು ಚೆನ್ನಾಗಿ ಏನೋ ಒಂಥರ ಇಂಪಾಗಿದೆ ಸರ್. ದೇಶಭಕ್ತಿ ಗೀತೆ ಆಗ್ಲಿ, ಅವ್ರ ಒಂದು ನಮಗೆ ಮಳೆ ಇಲ್ದಿದ್ಕೆ ತಲೆ ಮೇಲೆ ಜಲಲ ಜಲಲ ದಾರೆ ಸುರಿಸಿದ ತರ ಆನಂದ ಆಗ್ತಿದೆ. ಎಷ್ಟು
0: ಇನ್ನೊಂದು ಪಲ್ಲವಿ ಕೇಳಿ ಮತ್ತೆ ಅವರು ರೆಡಿ ಮಾಡಿದೀನಿ ನಾನು ಹಾಡಿ ಅಂತ. ನೀವು ಹಾಗೆ ಲೈನ್ ಅಲ್ಲೇ ಇರಿ.

0: ಹೇಳ್ತಾ ಇದೀಯಾ ಮೇಡಮ್?
1: ಹಾ ಕೇಳ್ತಿದೀನಿ ಸರ್. ಇವತ್ತು ನಮ್ಮ ಹಾಸನಕ್ಕೆ ಮಳೆ ಗ್ಯಾರಂಟಿ ಅಂತ ಅನ್ಕೊಂಡಿದ್ದೀನಿ.
0: ನಮ್ಮೂರ್ ಮಳೆ ಕಮ್ಮಿ ಆಗಿದೆ ಮೇಡಮ್, ನಮ್ಮೂರ್ ಕಮ್ಮಿ ಆಗಿದೆ. ಥ್ಯಾಂಕ್ ಯು ಮೇಡಮ್, ಕಾಲ್ ಮಾಡಿದ್ರಿ. ನಮ್ಮ ಎಲ್ಲಾ ಕಾರ್ಯಕ್ರಮ ಆಲಸಿ ಮೇಡಮ್. ನಮ್ಮ ರೇಡಿಯೋ ಎಫ್ ಎಂ ಶಿವಮೊಗ್ಗದ ಕಾರ್ಯಕ್ರಮ ಸಾಮಾನ್ಯವಾಗಿ ಸೊಸೈಟಿ ಬೇಸ್ಡ್ ಆಗಿರುತ್ತೆ, ಕೇಳುಗರು ನಮಗೆ ಮುಖ್ಯ ಅಲ್ವಾ? ನೀವ್ ಇರೋದ್ರಿಂದ ನಾವು ಕಾರ್ಯಕ್ರಮ ಮಾಡಬಹುದು. ಥ್ಯಾಂಕ್ ಯು, ಕಾಲ್ ಮಾಡಿದಿರಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್.
1: ಧನ್ಯವಾದ ಸರ್.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹಾ, ಈಗ ಬಹಳ ಅದ್ಭುತವಾಗಿ ಹಾಡಿದ್ರಿ ಜಾಗ್ಲು ನೋಡಿ. ನಮ್ಮ ಕೇಳುಗರು ಕೂಡ್ಲೆ ಎಷ್ಟು ಬೇಗ ರೆಸ್ಪಾಂಡ್ ಮಾಡ್ತಾರೆ ನೋಡಿ. ಹಾಡು ಅಂದ ಕೂಡ್ಲೆ ಅದರಲ್ಲೂ ನೀವು ಒಂದು ಏನು ಈ ಹಾಡು ನಮ್ಮ ಸಂಸ್ಕೃತನ ಅದು ಜಲಲಧಾರೆ ಅಲ್ಲ, ಎರಡನೇದು ನಿಮ್ದು ಆ ರೀತಿ ಇತ್ತು ದೇಶಭಕ್ತಿ ಗೀತೆ ಏನು ಹಾಡಿದ್ರಿ. ಶ್ರೋತೃಗಳೇ ಅವ್ರು ಹೆಂಗುತ್ತಾ ಮತ್ತು ನಾನು ಇದು ಎರಡನೇ ಪ್ರಯತ್ನ ಅಂದು ಅವ್ರ ಜೊತೆಗೆ. ಅವರು ದೇಶವನ್ನ ಬಹಳಷ್ಟು ಪ್ರೀತಿಸ್ತಾರೆ, ತಾವಿರುವ ತಾಣವನ್ನು ಕೂಡ ಅಷ್ಟೇ ಪ್ರೀತಿಸ್ತಾರೆ. ಕಳೆದ ಬಾರಿ ನಾವು ಕಾರ್ಯಕ್ರಮ ಮಾಡಿದಾಗ ಕೀರ್ತನಾ, ಸುನೇತ್ರಾ, ಚಿನ್ಮಯ್ಯವರು ಕೂಡ ಹಾಡಿದ್ದು ಆ ದೇಶವನ್ನೇ ನೆನಪು ಮಾಡಿಕೊಂಡು. ಅದು ಹೇಗೆ ನಿಮಗೆ ಅಷ್ಟು ದೇಶ ಪ್ರೇಮ? ಸುಮ್ ಸುಮ್ನೆ ಎಕ್ಸಾಗರೇಟ್ ಮಾಡ್ತಾ ಇಲ್ಲ ನಾನು. ಇದು ನಮ್ಮ ಎರಡನೇ ಕಾರ್ಯಕ್ರಮದಲ್ಲೂ ಆ ದೇಶವನ್ನೇ ನೀವು ಹೊಗಳ್ತಾ ಇದ್ದೀರಿ. ಏನ್ ಮತ್ತೂರಿನ ಆ ಪರಿಮಳ ಹೇಗಮ್ಮ ಅದು? ಟೀಚರ್ ಮೇಡಮ್ ನೀವೇ ಮಾತಾಡಿ, ಪದ್ಮಿನಿ ಮೇಡಮ್ ನೀವು ಮಾತಾಡಬೇಕು, ಜನ ಕೇಳ್ತಾ ಇದಾರೆ ಇಲ್ಲಿ. ನೀವು ಮಾತಾಡಿದ್ರೆ ಸುಮ್ಮನೆ ಇದ್ರೆ ಹೇಗೆ? ಅವ್ರು ಸ್ವಲ್ಪ ಸಂಕೋಚ ಮಾಡ್ತಾ ಇದ್ದಾರೆ. ಶ್ರೋತೃಗಳೇ ಇರಲಿ, ಈಗ ನಮ್ಮ ಮುಂದಿನ ಹಾಡನ್ನ ಒಂದು ಮೇಲ್ ವಾಯ್ಸ್ ನೀವು ಕಳೆದ ಬಾರಿ ಕೇಳಿದ್ರಿ ಕಾಣುತ್ತೆ. ಶಿವ್ ಅಂತ ಅಪ್ಪಟ ಒಳ್ಳೆ ಚಿನ್ನ ಇದ್ದಂಗ್ರಿ ಹುಡುಗ, ಅವನು ಬಹಳ ಒಳ್ಳೆ ಹುಡುಗ, ಮತ್ತೂರಿನ ಹುಡುಗ. ಇವತ್ತು ನಾನು ಅವನಿಗೆ ಮನವಿ ಮಾಡಿಕೊಂಡಿದ್ದೆ, ದಯವಿಟ್ಟು ಬಾರಪ್ಪ ಒಂದು ಈ ಮೂರು ಜನರ ಕಲಾವಿದರ ಜೊತೆಗೆ ನೀನು ಒಂದು ಹಾಡಾಡಬೇಕು ಅಂಥೇಳಿ. ಪಾಪ ಅವನು ಆ ಮಳೆ ಚಳಿಯಲ್ಲೂ ಬೈಕ್ನಲ್ಲೂ ಓಡು ಬಂದಿದ್ದಾನೆ. ಅವನ ಹೆಸರು ಶಿವಕುಮಾರ್ ಅಂಥೇಳಿ. ಒಂದು ಅದ್ಭುತವಾದ ಗೀತೆಯನ್ನು ತಮ್ಮ ಮುಂದೆ ಪ್ರಸ್ತುತ ಮಾಡ್ತಾನೆ. ಒಳ್ಳೆ ಹುಡುಗ ರೀ, ಎಲ್ಲರೂ ಒಳ್ಳೆ ಅಂತ ಹೇಳೋಕ್ಕಾಗಲ್ಲ. ಈ ಶಿವಕುಮಾರ್ ಒಂಥರ ಒಳ್ಳೆ ಹುಡುಗ ನೋಡಪ್ಪ, ಕಾಯ್ತಾ ಇದ್ದಾರೆ ಒಳ್ಳೆ ಒಂದು ಹಾಡು ಹಾಡು.

0: ಧನ್ಯವಾದಗಳು.
1: ಕಾಲರ್ ಇದ್ದರೆ ಕೇಳ್ಬಿಡುವ.
2: ಹಲೋ,
3: ಹಲೋ, ನಮಸ್ತೆ ಸರ್.
2: ನನ್ನ ನಮಸ್ಕಾರಗಳು ಕೂಡ ತಮಗೆ. ಹೇಳಿ, ಕಲಾವಿದರು ನಮ್ಮ ಜೊತೆಗೆ ಇದ್ದಾರೆ, ಮಾತಾಡಬಹುದು ತಾವು ಬೇಕಾದ್ರೆ.
3: ಮತ್ತೆ ಗಂಧರ್ವರನ್ನು ಕರ್ಕೊಂಡ್ಬಂದಿದ್ದೀರಾ.
2: ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹೇಗಿತ್ತು
3: ಮೇಡಮ್? ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ ಸರ್, ತುಂಬಾ ಚೆನ್ನಾಗಿ ಕೇಳಿ ಬರ್ತಾ ಇದೆ.
2: ಓಕೆ,
3: ಕಾರ್ಯಕ್ರಮ
2: ವೆರಿ ನೈಸ್.
3: ಆದ್ರೆ ಇನ್ನೊಂದು
2: ಮಾತಾಡಿ.
3: ನಾನು ಇನ್ನೊಂದು ಬೇಸರ ಸಂಗತಿ ಒಂದೇ.
2: ಏನು?
3: ಬಿಟ್ಟು ಹೋಗ್ತಿರೋದು?
2: ಅಲ್ಲ ಮೇಡಮ್, ನೋಡಿ, ಕಳೆದ ವಾರ ನಾನು ಡಾಕ್ಟರ್ ಅರವಿಂದ್ ಅಂತ ಒಬ್ಬ ಮನೋ ವೈದ್ಯರನ್ನ ಕರ್ಕೊಂಡು ಬಂದಾಗ ನಮ್ಮ ಕೇಳುಗರು ಯಾರು ಮೇಡಮ್ ಇಡೀ ಒಂದು ಗಂಟೆ 10 ನಿಮಿಷ ಬರೀ ಒಂದು 3-4 ಜನ ರೆಸ್ಪಾಂಡ್ ಮಾಡಿದ್ರು. ಈವನ್ ಡಾಕ್ಟರ್ ಕೂಡ ಪಾಪ ಅವರಿಗೂ ಒಂಥರ ಕಸಿವಿಸಿ ಆಯ್ತು. ಬೇಜಾರಾಗೋದು ಬೇರೆ, ಕಸಿವಿಸಿ ಆಯ್ತು. ಯಾಕೆಂದ್ರೆ ನಮ್ಮಲ್ಲಿ ನಿಮಗೆ ಗೊತ್ತಿದೆಯೋ ಇಲ್ಲೋ, ಸುಮಾರು 260,000 ಜನ ಕೇಳ್ತಾರೆ. ಒಟ್ಟು ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು 160 ಕಂಟ್ರಿಗೆ ಹೋಗುತ್ತೆ. 4 ಜನ ಮೇಡಮ್, ಸಡಾಕ್ಷರಿ ಅನ್ನೋರು ನ್ಯಾಮತಿಯಿಂದ, ಮಾಲತಿ ಅನ್ನೋರು ಎಲ್ಲಿಂದ ಅಂತ ನನಗೆ ಗೊತ್ತಿಲ್ಲ, ಇನ್ನೊಬ್ರು ಮೇಡಮ್ ತ್ರಿವೇಣಿ, ಇನ್ನೊಬ್ರು ಮಾತ್ರ ಕಾಲ್ ಮಾಡಿದವರು ಮೇಡಮ್, ಒಬ್ರು ಕಾಲರ್ ಇದ್ದಾರೆ. ಬರ್ತಿ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಇನ್ನೊಬ್ರು ಕಾಲರ್ ಕೇಳ್ಬಿಡುವ. ಹಲೋ, ನಮಸ್ಕಾರ
4: ಸರ್. ನಮಸ್ತೆ, ರಾಜಲಕ್ಷ್ಮಿ ಅಂತ.
2: ಮೇಡಮ್ ನಿಮ್ಗೊಂದು ನನ್ನ ಸಾಷ್ಟಾಂಗ ನಮಸ್ಕಾರಗಳು. ನೋಡಿ, ಎಲ್ಲ ರಾಕ್ಷಸರು ನನ್ನ ಮುಂದೆ ಕೂತಿದ್ದಾರೆ.
4: ಮತ್ತೊಂದು ರಾಕ್ಷಸರು ಸರ್ ಅವರು.
2: ನಾನು ಇಲ್ಲಿ ಲೈವ್ಗೆ ಬರೋ ಮೊದಲು ಹೊರಗಡೆ ನಿಮ್ಮ ಜ್ಞಾಪಕ ಮಾಡ್ಕೊಂಡೆ ಬಂದೆ. ಬೇಕಾದ್ರೆ ನೋಡಿ, ನನ್ನ ಪಕ್ಕದಲ್ಲಿ ಪದ್ಮಿ ಮೇಡಮ್ ಕೂತ್ಕೊಂಡಿದ್ದಾರೆ.
5: ನಮಸ್ತೆ ಮೇಡಮ್.
4: ನಮಸ್ತೆ ಅಪ್ಪ, ನಮಸ್ತೆ. ಖುಷಿ ಆಯ್ತಪ್ಪ, ಅದಕ್ಕೆ ಇವತ್ತು ನೆನಪು ಮಾಡ್ಕೊಂಡು ಹಾಕೊಂಡು ಕೂತಿದ್ದೆ ನಾನು. ನಂಗೆ ಪ್ರೈಸ್ ನೆನಪು ಮಾಡ್ಕೊಂಡೆ ಅಂದ ತಕ್ಷಣ ಅನ್ಕೊಂಡೆ ನಂಗೆ ಏನೇನೋ ತಿಂತಾ ಇದ್ದ ಎಲ್ಲ ನೆತ್ತಿ ನಿಂತ್ಬಿಡ್ತು ಅಂತಲ್ಲ, ಅವ್ರು ನೆನ್ಪು ಮಾಡ್ಕೊಂಡಿದ್ರು.
2: ಮೇಡಮ್ ನೀವು ಬೈತಾ ಇದ್ರು, ಒಗ್ಗರಣೆ ಆಗ್ತಿದ್ರು, ಗೊತ್ತಾಗ್ತಿಲ್ಲ ನನಗೆ.
4: ಹೌದಾ ಸರ್, ಕೊಟ್ಟು ಇವತ್ತು.
2: ಥ್ಯಾಂಕ್ ಯು ಮೇಡಮ್. ಶೂ ಹೇಗ ಆಡ್ದ ಮೇಡಮ್? ಶೂ ಹೇಗ ಆಡ್ದ ಹುಡುಗ?
4: ಸಿಕ್ಕಾಪತ್ತೆ ಚೆನ್ನಾಗಿ. ನಾ ಹೋದ ವರ್ಷ ಹೋದ ಕಾರ್ಯಕ್ರಮದಲ್ಲಿ ಪಾಯಸ ಕುಡ್ದಂಗೆ ಅಂತ ಹೇಳಿದ್ದೆ. ಈ ಸರಿ ಒಳ್ಳೆ ಅಂತರ ಗುಲಾಬ್ ಜಾಮೂನ್ ತಿಂದಂಗಿತ್ತು ಸರ್.
2: ಅಂದ್ರೆ
4: ಈಸಿಯಾಗಿ ಗಂಟ್ಲನ್ ಹೋಯ್ತು, ಈಸಿಯಾಗಿ ಗಂಟ್ಲನ್ ಹೋಯ್ತು ನನಗೆ.
2: ವೆರಿ ನೈಸ್ ಅಮ್ಮ, ವೆರಿ ನೈಸ್.
4: ಇಲ್ಲ ಸರ್, ಏನ್ ಸಾಫ್ ಸರ್, ಅವ್ರಿಗೆ ಎಲ್ಲಿ ಆ ಶಿವಕುಮಾರ್ ಎಲ್ಲ ಎಲ್ಲಿ ಪತ್ತೆನೆ ಇಲ್ಲ. ಏನು ಶಿವಮೊಗ್ಗದಲ್ಲಿ ಅವ್ರ ಕಾರ್ಯಕ್ರಮ ಕೊಡಲ್ವಾ, ಬರೀ ಮತ್ತೂರನ್ನ ಅಡ್ಕೊಂಡು ಕೂತಿಯಾರ ಅಂತ ಈ ಪ್ರತಿಭೆಗಳು.
5: ನೀವೆಲ್ಲ ನೋಡಿ, ಅವಕಾಶ ಸಿಕ್ಕಿದ್ರೆ ಅವನಿಗೊಂದು ಅವಕಾಶ ಕೊಡಿಸಿ. ಎಲೆ ಮರಿ ಕಾಯಿದಾನು
4: ಅಲ್ವಾ ಮೇಡಮ್? ನನ್ನ ಮಗನು ಹಂಗೆ ಮೇಡಮ್. ನನ್ನ ಮಗನ ಹೆಸರು ಸಾಕೇತ ಶಾಸ್ತ್ರಿ.
2: ಅವ್ರ ಮಗನ ಹೆಸರು ಸಾಕೇತ ಶಾಸ್ತ್ರಿ, ಅದ್ಭುತ ಕಲಾವಿದ, ಒಳ್ಳೆ ಹಾಡ್ತಾನೆ. ನಮ್ ಸ್ಟುಡಿಯೋದಲ್ಲಿ ಲೈವ್ ಶೋ ಕೂಡ ಮಾಡಿದ್ದ ಮೇಡಮ್. ರಿಯಲಿ ಒಳ್ಳೆ ಹುಡುಗ. ಅವ್ರ ಅಲ್ಲ ಪದ್ಮಿನಿ ಮೇಡಮ್, ಅವ್ರ ಮಗ ಒಳ್ಳೆ. ನಂತರ ಅಲ್ಲ ಮೇಡಮ್, ನಾವೊಂಥರ ರೆಬಲ್ಗಳು.
4: ಅಯ್ಯೋ ಸರ್, ಇಲ್ಲಿ ಹತ್ತ ಕೇಳಿ ಇಲ್ಲ ಸರ್ ಇಲ್ಲಿ.
2: ಆಯ್ತು ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್.
4: ಇಲ್ಲ ಇಲ್ಲ, ತುಂಬಾ ಚೆನ್ನಾಗಿತ್ತು.
2: ಹಲೋ, ಹಲೋ,
6: ಹಲೋ,
2: ನಮಸ್ಕಾರ, ಮಾತಾಡಿ ಮೇಡಮ್.
6: ನಾನು ಮೀನಾ ಮಲ್ಲೇಶ್, ಬೆಂಗಳೂರಿಂದ ಮಾತಾಡ್ತಿರೋದು.
2: ಮೀನಾ ಮೇಡಮ್ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಆಲಿಸ್ತಾ ಇದ್ದೀರಿ ಅಲ್ವಾ?
6: ಹೌದು, ಆಲಿಸ್ತಾ ಇದ್ದೀನಿ. ಇವತ್ತೇ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಆದ್ರೆ ಜಲ್ಲಲ ಜಲ್ಲದಾರೆ ಹಾಡಿರೋದ್ ಕೇಳಿ ಒರಿಜಿನಲ್ ಹಾಡ್ತಾ
2: ಇದ್ದೆ. ಲೈನ್ ಅಲ್ಲಿ ಇರಿ ಮೇಡಮ್, ಹಾಗೆ ಲೈನ್ ಅಲ್ಲಿ ಇರಿ, ಹಾಗೆ ಲೈನ್ ಅಲ್ಲಿ ಇರಿ. ಒಂದ್ ಸೆಕೆಂಡ್, ಒಂದು ಪಲ್ಲವಿ ನೋಡಿ ಅವ್ರಿಗೆ ಮತ್ತೆ ನಾನು ಹಾಡಿ ಅಂತ. ಯಾಕೆಂದ್ರೆ ತುಂಬಾ ಜನ ಅದನ್ನ ಇಷ್ಟಪಟ್ರು, ಬಹಳ ಇಷ್ಟಪಟ್ಟರು. ಮೇಡಮ್ ಹಾಗೆ ಲೈನ್ ಅಲ್ಲಿ ಇರಿ. ಕಮ್ ಆನ್ ಸ್ಟಡಿ.

0: ಇವರು ಮತ್ತೂರು ಮೇಡಮ್, ಶಿವಮೊಗ್ಗದಿಂದ ಒಂದು 5-6 ಕಿಲೋಮೀಟರ್ ದೂರದಲ್ಲಿ ತೀರದಲ್ಲಿ ಇದ್ದಾರೆ. ಕರೆಕ್ಟ್ ಮೇಡಮ್, ಎಸ್, ಬಹಳ ಫೇಮಸ್ ಆಗಿತ್ತು. ಇಡೀ ಈಗಲೂ ಫೇಮಸ್ ಅವರು, ಯಾಕಂದ್ರೆ ಇಡೀ ಊರಿನಲ್ಲಿ ಸಂಸ್ಕೃತವನ್ನೇ ಇಡೀ ಪ್ರಪಂಚಕ್ಕೆ ಬಿಂಬಿಸಿದ. ಇಲ್ಲಿ 3 ಜನ 4 ಜನ ಇದ್ದಾರಲ್ಲ, ಇವ್ರ 4 ಜನಕ್ಕೂ ನನ್ನ ಮತ್ತೊಮ್ಮೆ ನಮಸ್ಕಾರ.
1: ಎದುರುಗಳಿಗೂ ಸಂಗೀತಗಾರರಿಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು ಸರ್.
0: ಥ್ಯಾಂಕ್ ಯು ಮೇಡಮ್. ನೀವು ಬೇಕಾದ್ರೆ ನಮ್ಗೆ ಚಾಕ್ಲೇಟ್ ಕೊಡ್ಬೇಕಾಯ್ತಾ?
1: ಆಯ್ತು ಸರ್.
0: ಥ್ಯಾಂಕ್ ಯು ಮೀನಾ ಮೇಡಮ್, ಥ್ಯಾಂಕ್ ಯು. ಓಕೆ, ಈಗ ಮುಂದೆ
2: ನಾನು ಇಷ್ಟು ಕಾಲ ಒಟ್ಟಿಗಿದ್ದು ಅಂತ ಒಂದು ಭಾವಗೀತೆ ಹಾಡ್ತಾ ಇದ್ದೀನಿ. ಇದನ್ನ ಹೆಚ್ ಎಸ್ ವೆಂಕಟೇಶ್ ಮೂರ್ತಿ ಅವರು ರಚನೆ ಮಾಡಿದ್ರು.
0: ಒಂದಮ್ಮ ಒಂದು ಕಾಲರ್ ತಗೊಂಡ್ಬಿಡ್ಲ.
2: ಓಕೆ,
0: ನಮಸ್ಕಾರ ಸರ್.
3: ನಮಸ್ಕಾರ ಜನರಲ್ ಸರ್.
0: ಸರ್ ನಮಸ್ಕಾರ, ಹೇಳಿ ಸರ್.
3: ಆಗ್ತಾ ಇದ್ದೆ ಸರ್ ರೇಡಿಯೋ.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹೇಗೆ
3: ಬರ್ತಾರೆ ಜಮ್ಮಿ ರಜೋರಿ ಜನ ಜಮ್ಮಿ ರಜೋರಿ ಸುಮ್ಮ ನಾನು ಕಾರಲ್ಲಿ ಕುತ್ಕೊಂಡೆ ಸರ್, ಹಂಗೆ ನಿದ್ರೆ ಬಂದು ಬಿಡ್ತಲ್ಲ
0: ಕಾರು. ಹಲೋ ರಾಘವೇಂದ್ರ ಅವರೇ,
3: ನಾನು ಡ್ರೈವ್ ಮಾಡುದಿಲ್ಲ ಸರ್, ಇಲ್ಲಿ ಕೂತಿದ್ದೆ ಸೀಟಲ್ಲಿ. ಜನ ಜನ್ಮ ಸುಮ್ಮ ವಾಯ್ಸ್ ಸೂಪರ್ ಸರ್,
0: ಬಹಳ ಚೆನ್ನಾಗಿದ್ದಾರೆ ಅವ್ರು. ಹಾಗೆ ಇದ್ದಾರೆ ಎಲ್ಲರೂ, ಹಾಗೆ ಮತ್ತೂರೇ ಒಂಥರ ಗಮ ಗಮ ಅಗರಬತ್ತಿ ಇದ್ದಂಗೆ, ಧೂಪ ಇದ್ದಂಗೆ. ಸಂಗೀತ ಭಗವಂತ ಅವರಿಗೆ ಬೈ ಡಿಫಾಲ್ಟ್ ಕೊಟ್ಟು ಬಿಟ್ಟಿದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಕಾಲ್ ಮಾಡಿದ್ದಕ್ಕೆ. ಈಗ ಶ್ರೋತೃಗಳೇ, ನೀವು ಆಲಿಸ್ತಾ ಇದ್ರಿ ರೇಡಿಯೋ ಶಿವಮೊಗ್ಗ FM 90.8 ಅಲ್ಲಿ. ಇನ್ನೊಬ್ರು ಯಾರೋ ಕಾಲರ್ ಇದ್ದಾರೆ, ಕಾಲ್ ತಗೊಂಡ್ಬಿಡುವ. ಸುವರ್ಣ ನಮಸ್ಕಾರ ಸರ್.
4: ನಮಸ್ತೆ.
0: ನನ್ನ ನಮಸ್ಕಾರಗಳು ನಿಮಗೂ ಕೂಡ.
4: ನಾನು ಈ ಪ್ರತಿಭೆಗಳ ಬಗ್ಗೆ ಒಂದು ಎರಡೆರಡು ಲೈನ್ ಅಲ್ಲಿ ಹೇಳ್ತೀನಿ ಸರ್.
0: ಪ್ಲೀಸ್ ಪ್ಲೀಸ್.
4: ನವನವೋನ್ಮೇಷ ಶಾಲಿನಿ ಪ್ರತಿಭಾಮುತ, ನವನವೋಲ್ಲೇಖ ಶಾಲಿನಿ ಪ್ರತಿಭಾಮುತ ಅಂತ ಭಟ್ಟ ಕಾವ್ಯ ಮೀಮಾಂಸಕರು ಹೇಳ್ತಾರೆ ಸರ್ ಪ್ರತಿಭೆ ಬಗ್ಗೆ. ಹಾಗಾಗಿ ಈ ಪ್ರತಿಭೆಗಳು ಅದಕ್ಕೂ ನೀರಿದ್ದು ಸರ್.
5: ಧನ್ಯವಾದಗಳು ಸರ್.
4: ಸಂಗೀತ ಅಂತಕ್ಕಂಥದ್ದು ಒಂದು ಸಂಸ್ಕಾರ ಅನ್ನೋದನ್ನ ನಮಗೂ ಕಲಿಸ್ತಾ ಇದಾರೆ ಸರ್.
0: ವೆರಿ ನೈಸ್, ವೆರಿ ನೈಸ್ ಸರ್. ಆದ್ರೆ ನೀವು ಒಂದ್ ಬೇಜಾರ್ ವಿಷಯ ಏನ್ ಗೊತ್ತಾ ಸೋಮಣ್ಣ ಅವ್ರೆ,
4: ಹೇಳಿ ಸರ್.
0: ನೀವು ನನ್ನನ್ನು ಏನು ಹೇಳೇ ಇಲ್ಲಲ್ಲ, ಬರೀ ಅವ್ರಿಗೆ ಮಾತ್ರ ಹೊಗಳ್ತಾ ಇದ್ರಲ್ರಿ, ಏನ್ರಿ ಸೋಮಣ್ಣ? ನನಗೊಂಥರ
4: ಅಲ್ಲಿ ಆ ಪ್ರತಿಭೆ ನೀವು ಸೇರಿದ್ರಿ ಸರ್, ಪ್ರತಿಭೆ ಹೇಳಕ್ಕೆ ನೀವು ದೈತ್ಯ ಪ್ರತಿಭೆ ಸರ್.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಕಾಲ್ ಮಾಡಿದ್ರಿ, ನಮ್ಮ ಕಾರ್ಯಕ್ರಮ ಆಲಿಸಿದ್ರಿ. ನಮ್ಗೆ ನಿಮ್ಮಂತ ಶ್ರೋತೃಗಳಿದ್ರೆ ಈ ಇಂತ ಪ್ರತಿಭೆಗಳನ್ನ ಹುಡುಕ್ಲಿಕ್ಕೆ ಸಹಕಾರ ಆಗುತ್ತೆ ಸೋಮಣ್ಣ.
4: ಖಂಡಿತ ಸರ್, ನಾವು ಯಾವತ್ತೂ ನಿಮ್ ಜೊತೆ ಇರ್ತೀವಿ ಸರ್.
0: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು.
4: ಧನ್ಯವಾದಗಳು.
0: ಓಕೆ, ಈಗ ಅದಿತಿ ನಿನ್ನ ಹಾಡು ಹಾಡಕ್ಕೂ ಬಿಡಲ್ಲ, ಕಾಲರ್ಗಳು ಕಾಲ್ ಮಾಡ್ತಾನೆ ಇದ್ದಾರೆ. ಶ್ರುತಿಗಳೇ, ಇನ್ನೊಂದು ಅದ್ಭುತ ಹಾಡನ್ನ ಅದಿತಿ ಕುಮಾರಿ, ಅದಿತಿ 2ನೇ PU ವಿದ್ಯಾರ್ಥಿ, ನಂದನಾ ಕಾಲ್.

0: ಹೋಯ್ತಾ? ವೆರಿ ನೈಸ್ ಅಮ್ಮ, ವೆರಿ ನೈಸ್. ಇದೇನು ಭಾವಗೀತೆ, ಅಂತರಾಳವ ಇಷ್ಟು ಕಾಲ ಇದ್ದರೆ ಏನು ಅಂತ ಭಾಳ ಅದ್ಭುತವಾಗಿ ಆಡಿದೆ ಅದಿತಿ. ಒಬ್ಬರು ಕಾಲರ್ ಇದ್ದಾರೆ, ಆಗಿಂದ ಟ್ರೈ ಮಾಡ್ತಾ ಇದ್ದಾರೆ. ಶ್ರೋತೃಗಳೇ, ನೀವು ಕೂಡ ಕಾಲ್ ಮಾಡ್ಬೋದು, ಕಲಾವಿದರ ಜೊತೆಗೆ ಮಾತು ಕೂಡ ಆಡ್ಬೋದು. ಹಾಗೆ ನಿಮ್ಮ ಅನಿಸಿಕೆ ಏನಿದ್ರು ನಮ್ಮ ರೇಡಿಯೋ ಎಫ್ ಎಂಗೆ ಕಳಿಸ್ಕೊಡ್ಬೋದು. ನಮ್ಮ ನಂಬರ 9686820969 ರೇಡಿಯೋ ಶಿವಮೊಗ್ಗ ಎಫ್ ಎಂ 90.8. ಭವಿಷ್ಯಕ್ಕಾಗಿ, ಭರವಸೆಗಾಗಿ ನಮ್ಮ ಬಾನುಲಿ. ಮುಂದೆ ಹಾಡುವವರು
1: ಶ್ರೀವಿದ್ಯಾ.
0: ಮತ್ತೂರಿನ ಮತ್ತೊಂದು ವಿದ್ಯೆ ಶ್ರೀವಿದ್ಯಾ ಅವರು ಹಾಡ್ತಾರೆ. ಹೇಳ್ತಾ ಇದೀಯ ಹಾಗೆ ಹೊರಗಡೆ ಅಟ್ಮಾಸ್ಫಿಯರ್ ಭಾಳ ಚೆನ್ನಾಗಿದೆ. ನಮ್ಮೂರು ಶಿವಮೊಗ್ಗದಲ್ಲಿ ನೆನ್ನೆ ತನಕ ಸ್ವಲ್ಪ ಸ್ವಲ್ಪ ಏನಂತಾರೆ ಸಣ್ಣ ಸಣ್ಣ ಮಳೆ ಆಗಿತ್ತು, ಇವಾಗ ಸ್ವಲ್ಪ ಬಿಸಿ ಇದೆ. ಮಳೆ ಬರುತ್ತೆ ಅಂತ ನಾವು ಹೋಪ್ ಮಾಡೋಣ, ಭಗವಂತನಲ್ಲಿ ಬೇಡೋಣ. ಯಾಕಂದರೆ ಕರ್ನಾಟಕ ರಾಜ್ಯದಲ್ಲಿ ಅನೇಕ ಕಡೆ ಮಳೆ ಆಗಿಲ್ಲ. ನನ್ನ ಕಾಳಜಿ ರೈತ ಮಿತ್ರರಿಗೆ ಕೂಡ, ರೈತರೇ ಐ ಆಮ್ ವೆರಿ ಸಾರಿ, ನಿಮ್ಮ ನೋವು ನನಗೂ, ನಾನು ಕೂಡ ನಿಮ್ಮ ನೋವಲ್ಲಿ ಭಾಗಿಯಾಗಿದ್ದೇನೆ. ದಯವಿಟ್ಟು ಯಾವುದೇ ವಿಷಯಕ್ಕೆ ಯಾವುದೇ ಕಾಲದಲ್ಲೂ ನಿಮ್ಮ ತಾಳ್ಮೆ ಕಳ್ಕೊಬೇಡಿ, ನಿಮಗೆ ಧೈರ್ಯ ಇರಲಿ. ನೀವಿರೋದ್ರಿಂದ ನಾವು ಹೊಟ್ಟೆಗೆ ಅನ್ನ ತಿಂತಾ ಇದ್ದೀವಿ ಅಂತ ಎಲ್ಲ ರೈತರಿಗೆ ನನ್ನ ಪೂರ್ಣ ನಮಸ್ಕಾರಗಳು ಹೇಳ್ತಾ ಇವರು ಕಾಲರ್ ಇದ್ದಾರೆ. ಹಲೋ
2: ಹಲೋ ಹಲೋ
0: ಸರ್, ನಮಸ್ಕಾರ.
2: ನಮಸ್ಕಾರಗಳು ಸರ್. ಜೆ ಪಿ ಸರ್
0: ನಮಸ್ಕಾರ.
2: ನಾನು ಸತೀಶ್ ಕುಮಾರ್ ಅಂತ ಸರ್.
0: ಸತೀಶ್
2: ಉಡುಪಿ.
0: ಉಡುಪಿ ಅವರು ನನ್ನ ಊರು.
2: ನಮಸ್ಕಾರ ನಮಸ್ಕಾರ. ಇನ್ನಿಗೂ ನಿಮ್ಮ ಎಲ್ಲ ಈ ಗಾಯಕರಿಗೂ, ಅವರು ನಿಮ್ಮ ಕಲಾವಿದರಿದ್ದಾರಲ್ಲ, ಅವರಿಗೂ ಒಂದು ಸ್ಪೆಷಲ್ ಸ್ಪೆಷಲ್ ನಮಸ್ಕಾರಗಳಿದೆ.
3: ನಮಸ್ಕಾರ.
2: ನಮಸ್ಕಾರ. ಯಾಕಂದ್ರೆ ನಿಮ್ಮ ಊರೇ ಒಂದು ವಿಶಿಷ್ಟವಾದ ಊರು, ಸಂಸ್ಕೃತ ಗಮ ಗಮದಿಂದ ತುಂಬಿಕೊಂಡ ಊರು. ರಾಷ್ಟ್ರದಲ್ಲೇ ಒಂದು ಖ್ಯಾತಿ ಇದೆ ಮತ್ತೂರು ಗ್ರಾಮಕ್ಕೆ. ಹಲೋ,
0: ಅದೇ
2: ಮತ್ತೂರು ಗ್ರಾಮಕ್ಕೆ ಒಂದು ಇನ್ನೂ ಈ ದಿನಮಾನದಲ್ಲೂ

0: ಸಂಸ್ಕೃತ ಭಾಷೆಯನ್ನು ಗಮಗಮಿಸ್ತಾ ಇದ್ದೀರಿ ಇಡೀ ವಿಶ್ವಕ್ಕೆ. ಬಹಳ ಖುಷಿ. ಮತ್ತೆ ನಿಮ್ದು ಈಗ ಜಲಲ ಜಲಧಾರೆ ಉಂಟಲ್ಲ, ತುಳಾ ಗಂಗೆ ಭೂಮಿಗೆ ಇಳಿದಷ್ಟು ಮಾಧುರ್ಯ ತುಂಬಿ ಹಾಡಿದ್ದೀರಾ.
1: ಧನ್ಯವಾದ ಸರ್, ಧನ್ಯವಾದ.
0: ಖುಷಿ ಆಯ್ತು. ಮಳೆ ಬರ್ಬಹುದು ಈ ಗಾನದಿಂದ, ನಾಡಿನ ರೈತರಿಗೆ ಇನ್ನೊಮ್ಮೆ ಮಳೆ ಎರಡನೇ ಇನ್ನಿಂಗ್ಸ್ ಆರಂಭಿಸಬಹುದು ಅಂತ ಅನಿಸಿಕೆ.
2: ವೆರಿ ನೈಸ್, ಥ್ಯಾಂಕ್ ಯು ಸತೀಶ್.
0: ಮತ್ತೊಂದು ಸರ್ ಸತೀಶ್ ಸರ್
2: ಹೇಳಿ,
0: ಒಂದೇ ಒಂದು ಸಣ್ಣ ವಿಷಯ. ನೀವು ಹೇಳಿದ್ರಲ್ಲ ಕರೆ ಬರ್ಲಿ ಕಳೆದ ಬಾರಿ ಅಂತ ಹೇಳಿದ್ರಲ್ಲ,
2: ಹೌದು,
0: ನನಗೆ ಗೊತ್ತಿದ್ದ ಹಾಗೆ ಈಗ ಏನಾಗಿದೆ ಅಂದ್ರೆ, ಒಳ್ಳೆಯದನ್ನು ಒಳ್ಳೆಯದನ್ನಿಕೆ ಏನೋ ಒಂದು ಅಳಕು ಅಂಜಿಕೆ.
2: ಕರೆಕ್ಟ್ ಕರೆಕ್ಟ್.
0: ಮನಸ್ಸಲ್ಲೇ ಮಿಠಾಯಿ ತಿಂತಾರೆ, ಖುಷಿ ಪಡ್ತಾರೆ, ತಿಳಿಸಲ್ಲ. ಅದೊಂದು ಇವಾಗಿನ ದಿನಮಾನವೇ ಹಾಗೆ, ಅದೇ ವದಂತಿಯನ್ನು ಬಹಳ ಚಂದ ನಂಬುತ್ತಾರೆ.
2: ಕರೆಕ್ಟ್ ಕರೆಕ್ಟ್ ಸರ್.
0: ಈ ಹೊಸ ಈ ದಿನಮಾನದಲ್ಲಿ ನಾನು ಕಂಡುಕೊಂಡ ಸತ್ಯ ಹೇಳಿದ್ದೆ. ಆದ್ರಿಂದ ಯಾರು ಧೃತಿ ಕೆಡಬೇಡಿ, ಎಲ್ಲಾ ಕಲಾವಿದರು ನಿಮ್ಮ ಕಲೆಗೆ ಸದಾ ಪ್ರೋತ್ಸಾಹ ನಮ್ಮಿಂದ ಇದೆ, ಇದೇ ರೀತಿ ಮುಂದುವರಿಲಿ. ಆದರೆ ಒಂದು ವಿಶೇಷ ಏನಂದ್ರೆ, ನಮ್ಗೆ ಈ ಸಂಸ್ಕೃತ ಗ್ರಾಮದಿಂದ ನೀವು ಒಂದು ಸಂಸ್ಕೃತ ಒಂದು ಗೀತೆಯ ಲೈನ್ ಹಾಡಿದ್ರೆ ಖುಷಿ ಇತ್ತು ನಮ್ಗೆ.
1: ಸಂಸ್ಕೃತ ಗೀತೆ,
0: ಒಂದು ಸಂಸ್ಕೃತ ಗೀತೆಯು ಬರ್ಲಿ ಅಲ್ಲ,
1: ಹಾಡಿದ್ರು ಹಾಡಿದ್ರು ನೀವು ಕೇಳಲಿಲ್ವಾ?
0: ಹಾಡಿದ್ರೆ ನಾನು ಕೇಳ್ಕೊಳ್ಳಿಲ್ಲ.
2: ಹೌದಾ? ಹಾಡಿಸ್ತೀನಿ ಸತೀಶ್ ಅಣ್ಣ, ಥ್ಯಾಂಕ್ ಯು.
0: ಇದೇ ರೀತಿ ಕಂಪನ್ನು ಕೆಲ್ತಾ ಇರಿ ಸರ್, ನೀವು ನಿರಂತರ ಬರ್ತಾನೆ ಇರಿ, ನಮ್ಮ ಪ್ರವಾಸ ಸದಾ ಇದೆ, ಹೀಗೆ ಇರ್ತದೆ. ಆಯ್ತಾ?
2: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
0: ಧನ್ಯವಾದಗಳು, ವಂದನೆ ನಿಮಗೂ ಎಲ್ಲ ನಿಮ್ಮ ಈ ಕಲಾವಿದರಿಗೂ.
2: ಹಲೋ
3: ಸರ್.
2: ನಮಸ್ಕಾರ ಮೇಡಮ್, ಹೇಳಿ ಮೇಡಮ್, ತಮ್ಮ ಪರಿಚಯ ಮಾಡಿ. ನಮ್ಮೆಲ್ಲ ಕಲಾವಿದರು ನಾಲ್ಕು ಜನ ಇಲ್ಲಿದ್ದಾರೆ.
3: ನಮ್ಗೆ ಹೋದ ವಾರ ಕೇಳಕ್ಕಾಗ್ಲಿಲ್ಲ ಮೇಡಮ್, ಟ್ರಿಪ್ ಅಲ್ಲಿ ಇದ್ವಿ. ಸಾರಿ ಮೇಡಮ್, ಸಾರ್ ಬೇಜಾರಾಗ್ಬಿಟ್ಟಿದ್ದಾರೆ ಜನ ಕರೆ ಮಾಡ್ತಿಲ್ಲ ಅಂತ. ಹಾ ಮೇಡಮ್, ಕೇಳ್ತಾ ಇದ್ವಿ ಕೇಳತಾ ಇದ್ವಿ. ನಂಗು ತುಂಬಾ ಸಣ್ಣವಳು ಇದ್ದಾಗಿಂದ ಇಷ್ಟ ಸರ್ ಮೇಡಮ್, ಅದು ಜಲ ಜಲ ಜಲ ಜಲ ಧಾರೆ. ನಮ್ ಸ್ಕೂಲಲ್ಲಿ ಇದ್ದಾಗಿಂದನು ಕೇಳ್ತಿದ್ವಿ ಮೇಡಮ್, ಅದು ಹಾಡು ತುಂಬಾ ಚೆನ್ನಾಗಿ ಬರುತ್ತೆ. ಹಾಡು ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬರ್ತಿದೆ.
1: ಧನ್ಯವಾದ.
3: ನಿಮ್ ಮುಂದುವರ್ಸ ಈ ತರ ಮಕ್ಳಿಗೆಲ್ಲ ಕಲ್ಸೋದ್ರಿಂದ ಹಳೇದೆಲ್ಲ ಉಳಿಯುತ್ತಲ್ಲ ಅಂತ ಖುಷಿ ಮೇಡಮ್. ಈಗಿನ ಇದನ್ನು ಕಲಿತಿದಾರಲ್ಲ ಸಂಸ್ಕೃತ, ಅದೆಲ್ಲ ತುಂಬಾ ಖುಷಿ ಅನ್ಸುತ್ತೆ ಮೇಡಮ್.
2: ಥ್ಯಾಂಕ್ ಯು ಕಲ್ಪನಾ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್.
3: ಥ್ಯಾಂಕ್ ಯು ಸರ್.
2: ಓಕೆ ಅದಿತಿ ಅಲ್ಲ, ಶ್ರೀವಿದ್ಯಾ ತಮ್ಮ ಹಾಡು ಮುಂದುವರೆಯಲು ನೋಡಿ ಕೇಳ್ತಾ ಇದ್ರಿ ತಾನೆ. ನಮ್ಮ ಕೇಳುಗರು ಭಯಂಕರ ಸೆನ್ಸಿಟಿವ್ ಇದ್ದಾರೆ. ನಿಮ್ಮ ಜಲಲ ಜಲಧಾರೆ ಏನಮ್ಮ ಅಷ್ಟು ಪಂಚ್ ಮಾಡಿಬಿಟ್ಟಿದ್ದೀರಿ ರಿಯಲಿ ಪದ್ಮಿನಿ ಮೇಡಮ್ ಅಂಡ್ ಅದಿತಿ ರಿಯಲಿ. ಕೊನೆಗೂ ಅದೇ ಆ ಹಾಡನ್ನ ಏನು ಪಲ್ಲವಿ ಹಾಡೇ ಮುಕ್ತಾಯ ಮಾಡೋಣ. ಓಕೆ, ಯಾಕೆಂದ್ರೆ ಅಷ್ಟು ಜನ ಅಷ್ಟು ಇಷ್ಟಪಟ್ಟಿದ್ದಾರೆ. ಇದು ಪುಕ್ಸಾಟೆ ಇಷ್ಟ ಅಂತ ಹೇಳ್ತಿಲ್ಲ, ರಿಯಲಿ ನೀವು ತುಂಬ ಚಂದ ಹಾಡಿದ್ದೀರಿ. ವೆರಿ ಆನೆಸ್ಟ್ಲಿ ಫ್ರಮ್ ಮೈ ಬಾಟಮ್ ಆಫ್ ದ ಹಾರ್ಟ್, ಯು ಗೈಸ್ ಆರ್ ರಿಯಲಿ ಅಮೇಝಿಂಗ್ ಅಮ್ಮ, ಯು ಗೈಸ್ ಆರ್ ರಿಯಲಿ ಅಮೇಝಿಂಗ್. ಅವನು ಅಷ್ಟೇ ನನ್ನ ಮುಖ ನೋಡ್ತಾನೆ, ಶಿವಣ್ಣ ನಮ್ದು ಹೆಸರು ಹೇಳ್ತಿಲ್ಲ, ಶಿವ ಯು ಆರ್ ಆಲ್ಸೋ ದ ಬೆಸ್ಟ್ ಸಿಂಗರ್, ವೆರಿ ಲವ್ಲಿ. ಒಬ್ರು ಕಾಲರ್ ಇದ್ದಾರೆ, ಕೇಳ್ಬಿಡುವ. ನಮಸ್ಕಾರ.
4: ನಮಸ್ಕಾರ ಗುರುಳೆ.
2: ಸರಾಕ್ಷರಿ ಅಣ್ಣ, ಮಳೆ ಆಗ್ತಾ ಇದೆಯಾ ನ್ಯಾಮತಿಯಲ್ಲಿ?
4: ಇಲ್ರಿ ಗುರುಳೆ, ಇಲ್ಲ ಮಳೆ ಇಲ್ಲ.
2: ನಾನು ಕಳೆದ ವಾರ ದಾವಣಗೆರೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ, ನಾನು ಬಂದಿದ್ದೆ ವಯಾ ನ್ಯಾಮತಿ ಮೇಲೇನೆ, ಮಳೆನೇ ಇಲ್ಲ ದಾವಣಗೆರೆ ಹರಿಹರ ಎಲ್ಲೆಲ್ಲೂ ಮಳೆ ಇಲ್ಲ ರೀ.
4: ಬಹಳ ಸರ್ ಮಳೆ,
2: ಯಾಕೆ ಅಂದ್ರೆ ಮರ ಎಲ್ಲ ಕತ್ತರಿಸಿ ಬಿಟ್ಟಿದ್ದಾರೆ ಸದಾಕ್ಷರಿ ಅವರೇ. ಪರಿಸರ ಇಲ್ಲ,
4: ಪರಿಸರ ಅದರ ಸಮತೋಲನ ತೋರಿಸೋಕೋಸ್ಕರ ಈ ಸರಿ ಈ ತರ ಮಾಡ್ತಾ ಇದೆ.
2: ಸದಾಕ್ಷರಿ ಹೇಳಿ, ಹಾಡಿನ ಬಗ್ಗೆ ಹೇಗಿದ್ದಾರೆ ನಮ್ಮ ಹಾಡು ಇವತ್ತಿನ ಕಾರ್ಯಕ್ರಮ?
4: ಅವರು ಮದ್ದೂರು ಮಕ್ಕಳಲ್ಲ,
2: ಸದಾಕ್ಷರಿ ಅವರೇ ಮದ್ದೂರಿನ ಒಡೆ ಬೇರೆ, ಇದು ಮತ್ತೂರು ಮತ್ತೂರು
4: ಮತ್ತೂರ್ ಅಲ್ಲ ಸರ್, ಅದು ಮಧುರ ಗಾನ ಊರ ಸರ್.
1: ಧನ್ಯವಾದ.
4: ಯಾಕೆಂದ್ರೆ ಪ್ರತಿಯೊಬ್ರು ಎಷ್ಟು ಸೊಗಸಾಗಿ ಆಡ್ತಿದ್ದಾರೆ ಅಂದ್ರೆ ಕೇಳಲಿಕ್ಕೆ ಇಡೀ ದಿನ ಕಾರ್ಯಕ್ರಮ ನಡೆಸ್ಕೊಟ್ರು ಸಾಲದು. ಶಿವಕುಮಾರ್ ಅಲ್ಲ ಸರ್ ಅವರು?
2: ಹೌದು
4: ಹೌದು, ಹಾಡಿರಲ್ಲ ತುಂಬಾ ಚೆನ್ನಾಗಿ ಹೇಳ್ತಾರೆ ಅವ್ರು. ಹೋದರಿಗೆ ಬಂದಾಗ್ಲೂ ಇದೇ ತರ ಗಾನ ಕೊಟ್ಟಿದ್ರು. ನೀವೊಂದು ಹೇಳಿದ್ರಿ ಈಗ ರೈತರಿಗೆ ಧೈರ್ಯ ತುಂಬಲಿಕ್ಕೆ ಒಂದ್ ಮಾತು ಹೇಳಿದ್ರಿ, ಅದು ತುಂಬಾ ಹೆಸ್ ನನಗೆ. ಯಾಕೆಂದ್ರೆ ರೈತರು ಎಷ್ಟು ಕಂಗಾಲಾಗಿದ್ದಾರೆ ಅಂದ್ರೆ ಹೇಳ್ಬಾರ ಸರ್, ಅವ್ರ ಪರಿಸ್ಥಿತಿ ಆ ಮಟ್ಟಕ್ಕಾಗಿದ್ದಾರೆ, ಬೆಳೆ ಎಲ್ಲ ಒಣಕ್ಕಿದಾವೆ. ಕಾರ್ಯಕ್ರಮ ತುಂಬಾ ಚೆನ್ನಾಗ್ ಬರ್ತಾ ಇದೆ.
2: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
4: ಅಭಿನಂದನೆಗಳು ಸರ್ ಎಲ್ಲರಿಗೂ.
2: ಥ್ಯಾಂಕ್ ಯು. ಇನ್ನೊಬ್ರು ಕಾಲರ್ ಇದ್ದಾರೆ, ಕೇಳ್ಬಿಡುವ. ನಮಸ್ಕಾರ.
5: ಹಲೋ, ನಮಸ್ತೆ
2: ಸರ್. ಯಾರು? ತಮ್ಮ ಪರಿಚಯ ಸರ್?
5: ನಾನು ಬಿ ಎಸ್ ಎಸ್ ಅಂದ್ರೆ ಇಡೋರ್ಗೆಲ್ಲ ಗೊತ್ತಾಗುತ್ತೆ
1: ಸರ್. ನಮಸ್ತೆ
2: ನೀವು ನಾಲ್ಕು ಜನ
5: ಎಲ್ಲರಿಗೂ ಎಲ್ಲರಿಗೂ ಅಭಿನಂದನೆಗಳು. ಮೊದಲಿಗೆ ಸರ್, ನಾನು ಅವರ ಶಿಕ್ಷಕ, ಶಾರದಾ ವಿಲಾಸ ಪ್ರೌಢಶಾಲೆಯಲ್ಲಿ ಮುಖ್ಯ ಶಿಕ್ಷಕನಾಗಿ ಕೆಲಸ ಮಾಡ್ತಾ ಇದ್ದೀನಿ.
2: ಸರ್, ಅಹಂ ಜನಾರ್ದನ ಪಾಯಿ ಶುಭೋದಯ.
5: ಮಮ ನಾಮ ಸುಧೀಂದ್ರ ಬಿ ಎಸ್.
2: ಥ್ಯಾಂಕ್ ಯು.
5: ಸಂಸ್ಕೃತಂ ಕೊಂಚ ಕೊಂಚ ಜಾನಾಮಿ. ತುಂಬಾ ಚೆನ್ನಾಗಿ ಮೂಡ್ ಬರ್ತಾ ಇದೆ ಕಾರ್ಯಕ್ರಮ, ಚೆನ್ನಾಗಿ ನಡೆಸ್ಕೊಡ್ತಾ ಇದ್ದೀರಾ. ನಮ್ಮೂರಿನ ಪ್ರತಿಭೆಗಳು ಶಿವಮೊಗ್ಗ ಮತ್ತು ರಾಜ್ಯದ ಎಲ್ಲೆಡೆ ಪ್ರಸಾರವಾಗ್ತಿರೋ ಕಾರ್ಯಕ್ರಮದಲ್ಲಿದ್ದಾರೆ, ಅದು ನನಗೆ ಹೆಮ್ಮೆಯ ವಿಷಯ.
2: ಸರ್, ಸರ್ ರಾಜ್ಯ ಅಲ್ಲ ಸರ್, 160 ಕಂಟ್ರಿಗಳಲ್ಲಿ ಕೂಡ ಈ ಕಾರ್ಯಕ್ರಮವನ್ನ ಆಪ್ ಡೌನ್ಲೋಡ್ ಮಾಡಿ ಕೇಳ್ತಾರೆ. ನನಗೆ ಸ್ವಲ್ಪ ಸ್ವಲ್ಪ ಬರೋದು ಸರ್,
5: ನನಗೂ ಅಷ್ಟೇ ಸರ್, ತೋಡ. ಬಹಳ ಖುಷಿ ಆಯ್ತು.
2: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್.
5: ಅದಿತಿ 618 ತೆಗೆದುಕೊಂಡಿರೋ ವಿದ್ಯಾರ್ಥಿನಿ SSLCಯಲ್ಲಿ.
2: ಎಸ್, ಕರೆಕ್ಟ್.
5: ಪ್ರತಿಭಾವಂತ ವಿದ್ಯಾರ್ಥಿಗಳು ಅಲ್ಲಿರೋರು. ಶಿವನು ನನ್ನ ಶಿಷ್ಯ.
2: ಶಿವಕುಮಾರ ಸರ್, ಶಿವಕುಮಾರ್ ಒಂಥರ ದೇವ್ರು ಸರ್, ಪಾಪ.
5: ಆದ್ರೆ ಎಲೆ ಮನೆ ಕಾಯಿ.
2: ಎಸ್,
5: ಎಲ್ಲಿ ಬಿಸಿ ಆಗ್ಬಿಟ್ಟಿಯಾನವನು, ಅವನನ್ನ ಎಳ್ಕೊಂಡು ಹೊರಗ್ ತರ್ಬೇಕು ಸಂಗೀತ ಕ್ಷೇತ್ರಕ್ಕೆ.
2: ಎಸ್ ಸರ್, ಎಸ್, ನಮ್ಮ ಪ್ರಯತ್ನ ನಾವು ಮಾಡಿದೀವಿ ಸರ್. ನನ್ನ ಸ್ನೇಹಿತರು ಇಬ್ರು ಫಿಲಂ ಇದ್ರಲ್ಲಿದ್ದಾರೆ, ಸ್ಕ್ರಿಪ್ಟ್ ಬರೀತಾರೆ. ಅವ್ರಿಗೆ ಕೂಡ ಇವತ್ತು ಬೆಳಿಗ್ಗೆ ಪರಿಚಯ ಮಾಡ್ಕೊಟ್ಟಿದ್ದೀನಿ ಅವನಿಗೆ. ಅವನು ನನಗೆ ಮೊದಲೇ ಪರಿಚಯ ಇದೆ, ಇಷ್ಟೊತ್ತಿಗೆ ನಾನು ತಳ್ಳಿಬಿಡ್ತಿದ್ದೆ ಸರ್, ಮೇಲಿಂದ ಅಲ್ಲ.
5: ತುಂಬಾ ಚೆನ್ನಾಗಿ ನಡೀತಾ ಇದೆ ಕಾರ್ಯಕ್ರಮ.
2: ಥ್ಯಾಂಕ್ ಯು.
5: ಉಳಿದ ಕಾಲರ್ಸ್ಗೂ ಅವಕಾಶ ಸಿಗಲಿ.
2: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.
5: ಶುಭದಿನ.
2: ಆಯ್ತು ಸರ್, ಓಕೆ. ಹಾಡಿಲಿ ಹಾಡಿಲಿ.
6: ಇದು ರಾಮಾಚಾರಿ ಚಿತ್ರದ್ದು, ಸಾಹಿತ್ಯ ಸಂಗೀತ ಹಂಸಲೇಖ. ಹಾಡಿರೋದು ಎಸ್ ಜಾನಕಿ, SPV ಸರ್.

ಮನುಷ್ಯ ಕಲಿಯಲ್ಲ ಒಳ್ಳೇದು ಉಳಿಸಲ್ಲ ಅವನಡೆಯೋ ದಾರಿಲಿ ಗರಿಕೆನೂ ಬೆಳೆಯಲ್ಲ ಚಿಲಿಪಿಲಿಗಳ ಸರಿಗಮ ಕಿವಿಯೊಳಗೆ ನೀರಲೆ.

ಶ್ರುತಿಗಳೇ, ಕೇಳ್ತಾ ಇದ್ರೆ ಸಮಯ ಹೋಗಿದೆ ಗೊತ್ತಾಗಲ್ರಿ, ಸ್ವಲ್ಪ ಸಮಯ ಇದೆ. ನನ್ನ ಸ್ಲಾಟು ಮೋಸ್ಟ್ ಪ್ರಾಬಬ್ಲಿ 12 ಗಂಟೆಗೆ ಮುಗಿಸುವ ಸಮಯ. ಈಗ ಅದಿತಿ ಒಂದು ಹಾಡನ್ನ ಹಾಡ್ತಾಳೆ. ಇವ್ರಿಗೆ ಯಾರಿಗೆ ಎಷ್ಟು ಹಾಡು ಹೇಳಬೇಕು ಅನ್ನೋದೇ ನನಗೆ ಟೋಟಲಿ ಕನ್ಫ್ಯೂಸ್ ಆಗಿದೆ. ಯಾಕೆಂದ್ರೆ ಒಬ್ಬರಿಗಿಂತ ಒಬ್ಬರು ಅದ್ಭುತವಾಗಿ ಸಂಡೇ ನನ್ನ ಸ್ಪಾಟ್ಲೈಟ್ ಕಾರ್ಯಕ್ರಮಕ್ಕೆ ಮೆರಗು ನೀಡುತ್ತಿದ್ದಾರೆ ಮತ್ತೂರು. ಥ್ಯಾಂಕ್ ಯು ಸೋ ಮಚ್ ಮತ್ತೂರು. ಮತ್ತೂರು ಯಾವಾಗಲೂ ಕಿತ್ತೂರಾಗಲಿ, ಮತ್ತೂರಿನ ಜನಗಳಿಗೆ ನನ್ನ ಅನಂತಪೂರ್ಣ ಪ್ರಣಾಮಗಳು. ಶ್ರೀನಿಧಿ, ನೀವು ಈ ಕಾರ್ಯಕ್ರಮ ಕೇಳ್ತಾ ಇದ್ರೆ ನಿಮ್ಮನ್ನು ಮರೆಯೋಗಿಲ್ಲ ಶ್ರೀನಿಧಿ ಅವರೇ. ಯಾಕೆಂದ್ರೆ ನಾನು ಮತ್ತೂರಿಗೆ ಬರಲಿಕ್ಕೆ ಕಾರಣವೇ ನೀವು. ಅದಿತಿಯ ಹಾಡು ಕೇಳಿ ಈಗ.

0: ಅದಿತಿ, ವೆರಿ ನೈಸ್ ಅಮ್ಮ, ವೆರಿ ಸ್ವೀಟ್, ಬಹಳ ಅದ್ಭುತವಾಗಿ ಆಡಿದಿ ಕಡೆ ಹುಡುಗಿ. ಥ್ಯಾಂಕ್ ಯು ಅಮ್ಮ,
1: ಥ್ಯಾಂಕ್
0: ಯು ಸೋ ಮಚ್. ಬೆಳಿಗ್ಗೆ ಎದ್ದು ಮತ್ತೂರಿಂದ ಓಡ್ ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ನೀವು 4 ಜನ ಪಾಲ್ಗೊಂಡಿದ್ರಿ. ಥ್ಯಾಂಕ್ ಯು ಸೋ ಮಚ್ ಆಲ್ ದ ತ್ರೀ. ಈಗ ಕೊನೆಯ ಒಂದು ಹಾಡು, ಬಹುಶಃ ಸ್ವಲ್ಪ ಸಮಯ ಕಮ್ಮಿ ಇದೆ ಶ್ರೋತೃಗಳೇ. ಮಿತ್ರರಾದ ಒಳ್ಳೆ ಬಾಲಕನಾದ ಶಿವಕುಮಾರ್ ಅವರು ನಿಮ್ಮ ಮುಂದೆ ಒಂದು ಹಾಡನ್ನು ಹಾಡ್ತಾರೆ. ಶಿವಣ್ಣ ಹಂಗೆ ಹೋಗ್ತಾ ಇರಬೇಕು.
2: ನಾನು ಈಗ ಹಾಡುತ್ತಿರುವ ಹಾಡು ಒಂದು ಭಾವಗೀತೆ. ಇದರ ರಚನೆ NS ಲಕ್ಷ್ಮೀನಾರಾಯಣ ಭಟ್. ಅಮ್ಮ ಎಂಬ ಮಾತಿಗಿಂತ

ಶಿವ ನಿಜವಾಗ್ಲೂ ಹೇಳ್ತೀನಿ, ಈ ಹಾಡು ಕೇಳ್ತಾ ನನಗೆ ಸ್ವಲ್ಪ ಭಾವುಕನಾಗಿ ಕೂಡ ಆಗ್ಬಿಟ್ಟೆ. ಯಾಕೆ ಅಂದರೆ ನನ್ನ ಅಮ್ಮನ್ನ ನಾನು ಬಹಳ ಬೇಗ ಕಳ್ಕೊಂಡ್ಬಿಟ್ಟಿದ್ದೆ, ಪಾಪ ಕ್ಯಾನ್ಸರ್ ಆಗಿ ಹೋಗ್ಬಿಟ್ಲು ಶಿವ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಶ್ರೋತೃಗಳೇ, ಕೊನೆಯದಾಗಿ ಜಲಲ ಜಲತಾರಿಯ ಒಂದು ಪಲ್ಲವಿಯನ್ನು ಹಾಡಿ ನನ್ನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಇದು ನನ್ನ ಕೊನೆಯ ಕಾರ್ಯಕ್ರಮ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕೆಂದರೆ ನನಗೆ ಹಿಂದಿನ ವಾರದ ನೋವು ಇನ್ನೂ ಹಾಗೇ ಇದೆ. ನಾನು ಮುಂದೆ ಎಫ್ ಎಂ ರೇಡಿಯೋದಲ್ಲಿ ಕಾರ್ಯಕ್ರಮ ಸ್ಪಾಟ್ಲೈಟಲ್ಲಿ ಬರ್ತೀನೋ ಇಲ್ಲೋ ಗೊತ್ತಿಲ್ಲ. ನಾನು ರೇಡಿಯೋ ಎಫ್ ಎಂಗೆ ನಾನು ತುಂಬ ಆಭಾರಿ. ಅಲ್ಲಿರುವ ಎಲ್ಲ ಆರ್ ಜೆಗಳಿಗೂ ನಾನು ಥ್ಯಾಂಕ್ ಯು ಸೋ ಮಚ್. ಎಲ್ಲ ಆರ್ ಜೆಗಳೇ ನನಗೆ ತುಂಬ ಸಹಕಾರ ಕೊಟ್ಟಿದ್ದೀರಿ, ಹಾಗೆ ಗುರುಪ್ರಸಾದ್ ಥ್ಯಾಂಕ್ ಯು. ಎಲ್ಲ ಶ್ರೋತೃಗಳೇ, ನೀವೆಲ್ಲರೂ ನನ್ನ ಕಾರ್ಯಕ್ರಮವನ್ನು ಪ್ರೀತಿಯಿಂದ ನನಗೆ ಗೌರವ ಕೂಡ ಕೊಟ್ಟಿದ್ದೀರಿ ನನ್ನ ಕಾರ್ಯಕ್ರಮ ಆಲಿಸಿ, ಥ್ಯಾಂಕ್ ಯು ಸೋ ಮಚ್. ಹಾಗೆ ನನಗೆ ಕಳೆದ ವಾರ ರೇಡಿಯೋದಿಂದ ಭಾರತೀಯವರ ತಾಯಿಯವರು ಹೊಟ್ಟೆಗೆ ಒಂದು ಒಳ್ಳೆ ಇಡ್ಲಿ ಕೇಸರಿ ಬಾತು ಒಳ್ಳೆ ಒಡೆ ಕೂಡ ಕೊಟ್ಟಿದ್ರು. ಅಮ್ಮ ಥ್ಯಾಂಕ್ ಯು ವೆರಿ ಮಚ್. ಈ ಹಾಡು ನಿಮಗೋಸ್ಕರ ಡೆಡಿಕೇಟ್ ಮಾಡಿದೆ. ಕೊನೆಯದಾಗಿ

ಥ್ಯಾಂಕ್ ಯು ಮತ್ತೂರು, ಥ್ಯಾಂಕ್ ಯು ಅಗೇನ್ ಆಲ್ ದ ಫೋರ್, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಇವತ್ತಿನ ದಿನ ಮಾಡಿದ್ರೆ ಇಂಗ್ಲಿಷ್ ಅಲ್ಲಿ ಒಂದಿದೆ, ಯು ಮೇಡ್ ಮೈ ಡೇ ಅಂತ ಹೇಳಿ. ಥ್ಯಾಂಕ್ ಯು ವೆರಿ ಮಚ್. ದೇವರು ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು.

0: ಕೊಲ್ಲುವವರಾರು ಗಿಡುಗ ಹಾವು ಕಪ್ಪೆ ಮೀನು ಬಾಯಲ್ಲಿ ಬಲಿಯಾರಿಲ್ಲಿ.
1: ಅವತ್ತು ಸ್ವರ ಹಾಡ್ದಲ್ಲಪ್ಪ?
0: ಅವತ್ತು ಸ್ವರ, ಇವತ್ತು ಸಾಹಿತ್ಯ.
1: ಏನಪ್ಪ ಅದು ರಾಗ?
0: ಸಾಹಿತ್ಯ ನಾರಾಯಣ, ಇವತ್ತು ಸಾಹಿತ್ಯ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ಪೂರ್ವದಲ್ಲಿ ಅರಳಿದ ಸೂರ್ಯ ಪಶ್ಚಿಮದಲ್ಲಿ ಬಾಡಿ ಹೋಗ್ತಾನೆ. ಆ ಸೂರ್ಯನ ಮುಂಜಾನೆಯ ಕಿರಣಗಳಿಂದ ಅರಳಿದ ಗುಲಾಬಿ ಸಂಜೆ ಬಾಡಿ ಹೋಗುತ್ತೆ. ಆದರೆ ಪ್ರೇಮಿಗಳ ಹೃದಯದಲ್ಲಿ ಪ್ರೀತಿಯ ಪಿಸು ಮಾತುಗಳ ಇಬ್ಬನಿಯಲ್ಲಿ ಅರಳಿದ ಪ್ರೇಮ ಗುಲಾಬಿ ಎಂದಿಗೂ ಬಾಡುವುದಿಲ್ಲ. ಗೊತ್ತಾ,
5: ಪ್ರೇಮ ಗುಲಾಬಿ.

ಗೀತಾ, ಲತಾ, ಸುಮಾ, ರಮ, ಬನ್ನಿ ಬನ್ನಿ, ಬೇಗ ಬಂದ್ರೆ. ಈಗ ನಿಮ್ಗೊಂದು ಕ್ವೆಶ್ಚನ್ನು. ಅಯ್ಯೋ, ಲೈಫೇ ಒಂದು ಕ್ವೆಶ್ಚನ್ ಮಾರ್ಕ್ ಆಗಿರುವಾಗ ನಿಂದೆ ನಮ್ಮ ಕ್ವೆಶ್ಚನ್ನು ಅಂತೀರಾ? ಏನಿಲ್ಲ, ಹಾಲು ಹುಣ್ಣಿಮೆ ನೀನಾಗಿ, ಕಮಲವೇ ನಿನ್ನ ಕಣ್ಣಾಗಿ, ತುಟಿ ಅಂಚಲಿಸಿ ಜೇನಿರಿಸಿ, ಬಂದೆಯಾ ಗೆಳತಿ ನನ್ನರಸಿ ಅಂತ ನಿಮ್ಮ ಮೆಚ್ಚಿನ ಹುಡುಗ ನಿಮ್ಮನ್ನು ಹೊಗಳಿದ್ರೆ ನಿಮಗೆ ಕೋಪ ಬರುತ್ತಾ? ಇಲ್ಲ ಅಲ್ವಾ? ಹ್ಞೂ, ನಂಗೊತ್ತು. ಹೊಗಳೋದ್ರಲ್ಲಿ ಒಬ್ಬೊಬ್ಬರದು ಒಂದೊಂದು ಸ್ಟೈಲು. ಈಗ ಲೇಟೆಸ್ಟ್ ಸ್ಟೈಲ್ ಕೇಳಬೇಕು ಅಂದರೆ ನೀವು ನನ್ನ ಜೊತೆ ನಮ್ಮ ಕಾಲೇಜಿಗೆ ಬನ್ನಿ.

ராணி ராணி மகாராணி இப்போ நீ நவாணி.

0: ಅಂತರ ನೀವೇ ನಂಗೆ ಕೋಟೆ.
1: ಕಣ್ಣ ಅಂಚಿನಲ್ಲಿಯೇ ಕೊಲ್ಲ ಕೋಲ್ ಮಿಂಚೆ ಯಾರು ನಿನ್ನ ಬೇಟೆ.
0: ತಂದೆ ಮಾಡಬೇಡಿರೋ ದಾರಿ ಕೊಟ್ಟು ಹೇಳಿರೋ ಆಫೀಸ್

0: ಹೇಳಿಮ್ಮನ
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಪಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
5: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
6: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ.
3: ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
3: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
4: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
5: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರವೇ ಔಷಧಿ ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್,
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
4: ಮಗ, ಅದೇ ಕೆಲಸ, ಅದೇ ಸ್ಯಾಲರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
5: ಓಕೆ,
6: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
5: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
7: ಓಕೆ
8: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
5: ಓಕೆ ಡ್ಯೂಡ್,
1: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
1: ಸೋಮವಾರದಿಂದ ಶನಿವಾರದ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
0: ಓ, ಯಾವ್ದೋ ಮೆಸೇಜ್ ಬಂತು.
5: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
5: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್.ಜಿ. ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
5: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ಏನಣ್ಣ, ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
7: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗೆ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡು ಹೋಗ್ತೀನಿ ಆಯ್ತಾ?
6: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಹಂಗಾರೆ.
7: ಏನು, ಏನ್ ವಿಷಯಮ್ಮ?
6: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
8: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.
3: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
9: ಏನ್ ಕೃಷ್ಣಪ್ಪ, ಬಹಳ ಖುಷಿಯಾಗಿದ್ಯಾ?
5: ಹೌದು, ನಾನು ಕ್ಯಾನ್ಸರ್ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
9: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
5: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ, ಸಿಬ್ಬಂದಿಗಳ ನಗುಮೊಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686-98-099 ಅಥವಾ 7090077-7755. ಇದಕ್ಕೆ ಸಂಪರ್ಕಿಸಬಹುದು.
4: ಬ್ರೋ, ನಿನ್ನೆ ರಾತ್ರಿ ಒಂದ್ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
10: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976998 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೇ ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
3: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
10: ಯಾರು ಮಧ್ಯವರ್ತಿಗಳಿಲ್ಲದೆ ಇರೋದ್ರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
3: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
3: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸುತ್ತಮುತ್ತ ಕಾರ್ಯಕ್ರಮ. ನಗರಸಭೆ ವ್ಯಾಪ್ತಿಯಲ್ಲಿರುವ ಉದ್ಯಾನಗಳು ಹಾಗೂ ಸಾರ್ವಜನಿಕ ಉಪಯೋಗಕ್ಕೆ ಕಾಯ್ದಿರಿಸಿದ ನಿವೇಶನಗಳನ್ನು ಒತ್ತುವರಿ ಮಾಡದಂತೆ ತಂತಿಬೇಲಿ ಅಳವಡಿಸಬೇಕೆಂದು ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಸದಸ್ಯರು ಒಮ್ಮತದಿಂದ ಒತ್ತಾಯಿಸಿದರು. ಸದಸ್ಯ ಬಿಟಿ ನಾಗರಾಜ್ ವಿಷಯ ಪ್ರಸ್ತಾಪಿಸಿ ಹೊಸ ಬಡಾವಣೆ ಅಭಿವೃದ್ಧಿಪಡಿಸುವಾಗ ಉದ್ಯಾನ ಹಾಗೂ ಸಾರ್ವಜನಿಕ ಉಪಯೋಗಕ್ಕೆ ನಿವೇಶನ ಕಾಯ್ದಿರಿಸುವುದು ಕಡ್ಡಾಯ. ಹೀಗೆ ಕಾಯ್ದಿರಿಸಿದ ಸ್ಥಳಗಳನ್ನು ಖಾಸಗಿಯವರು ಒತ್ತುವರಿ ಮಾಡಿಕೊಳ್ಳುತ್ತಿರುವುದರ ಬಗ್ಗೆ ವ್ಯಾಪಕ ದೂರುಗಳು ಕೇಳಿಬರುತ್ತಿವೆ. ಹಾಗಾಗಿ ನಗರಸಭೆ ಈ ಒತ್ತುವರಿ ತೆರವುಗೊಳಿಸಿ ಉದ್ಯಾನ ಹಾಗೂ ಸಾರ್ವಜನಿಕ ಉಪಯೋಗಕ್ಕೆ ಕಾಯ್ದಿರಿಸಿದ ನಿವೇಶನಗಳ ಚಕ್ಕುಬಂದಿ ಗುರುತಿಸಿ ತಂತಿಬೇಲಿ ಅಳವಡಿಸಬೇಕು ಎಂದು ಒತ್ತಾಯಿಸಿದರು. ಸದಸ್ಯ ಬಿಕೆ ಮೋಹನ್ ಪ್ರತಿಕ್ರಿಯಿಸಿ ಒಂದೇ ಬಡಾವಣೆಯಲ್ಲಿ ಹಲವು ಸಣ್ಣ ಉದ್ಯಾನಗಳಿಗೆ ಸ್ಥಳ ಮೀಸಲಿರಿಸುವ ನಿದರ್ಶನಗಳಿವೆ. ಇದರ ಬದಲು ನಿಯಮಾವಳಿಗಳಲ್ಲಿ ಅಗತ್ಯ ಬದಲಾವಣೆ ತಂದು ಬಡಾವಣೆಯಲ್ಲಿ ಒಂದೇ ವಿಶಾಲವಾದ ಉದ್ಯಾನಕ್ಕೆ ಸ್ಥಳ ಮೀಸಲಿರಿಸಿದರೆ ಅಂತಹ ಉದ್ಯಾನಗಳ ಅಭಿವೃದ್ಧಿ ಹಾಗೂ ನಿರ್ವಹಣೆ ಸುಲಭವಾಗುತ್ತದೆ ಎಂದರು. ನಗರಸಭೆ ಆಯುಕ್ತ ಕೆಎನ್ ಹೇಮಂತ್ ಮಾತನಾಡಿ, 16ನೇ ಹಣಕಾಸು ಆಯೋಗದ ಅನುದಾನದಲ್ಲಿ ನಗರಸಭೆಗೆ ಸಿಗುವ ಹಣವನ್ನು ಸಾರ್ವಜನಿಕ ಸ್ಥಳಗಳು ಒತ್ತುವರಿಯಾಗದಂತೆ ತಂತಿಬೇಲಿ ಅಳವಡಿಸಲು ಬಳಸಬಹುದು ಎಂದು ಸಲಹೆ ನೀಡಿದರು. ಸದಸ್ಯೆ ಲತಾ ಚಂದ್ರಶೇಖರ್ ಮಾತನಾಡಿ, 34ನೇ ವಾರ್ಡ್ ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳಿಗೆ ಕಸ ಸಂಗ್ರಹಿಸುವ ಗಾಡಿ ಸರಿಯಾದ ಸಮಯಕ್ಕೆ ಬರುತ್ತಿಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ ಕೆಟ್ಟು ಹೋಗಿರುವ ವಿದ್ಯುತ್ ದೀಪಗಳನ್ನು ಬದಲಾಯಿಸಲು ವಿಳಂಬವಾಗುತ್ತಿದೆ ಎಂದು ದೂರಿದರು. ಸದಸ್ಯೆ ನಾಗರತ್ನ ಮಾತನಾಡಿ, ನಮ್ಮ ವಾರ್ಡ್ನಲ್ಲಿ ನಡೆಯುತ್ತಿದ್ದ ಚರಂಡಿ ಕಾಮಗಾರಿ ಅರ್ಧಕ್ಕೆ ನಿಲ್ಲಿಸಿರುವಿರಿ, ಶಾಸಕರೇ ಹೇಳಿ ನಿಲ್ಲಿಸಿದ್ದಾರೆ ಎಂದು ಆರೋಪಿಸಿದರು. ಸಮಜಾಯಿಸಿ ನೀಡಿದ ಆಯುಕ್ತ ಕೆಎನ್ ಹೇಮಂತ್, ನಿಮ್ಮ ವಾರ್ಡ್ನ ಆ ಭಾಗದಲ್ಲಿ ಸೂಡಾ ನಕ್ಷೆಯ ಪ್ರಕಾರ ಚರಂಡಿ ಕಾಮಗಾರಿ ಇರಲಿಲ್ಲ, ಸಾರ್ವಜನಿಕರ ಅಭಿಪ್ರಾಯ ಸಂಗ್ರಹಿಸಬೇಕಿತ್ತು, ಆದ್ದರಿಂದ ಕಾಮಗಾರಿ ನಿಲ್ಲಿಸಲಾಗಿದೆ ಎಂದರು. ಎಲ್ಲ ವಾರ್ಡ್ಗಳಲ್ಲಿಯೂ ಕಾಮಗಾರಿಗಳು ಅರ್ಧಕ್ಕೆ ನಿಂತಿವೆ ಎಂದು ಹಲವು ಸದಸ್ಯರು ದೂರಿದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯಿಸಿದ ಹಿರಿಯ ಸದಸ್ಯ ಬಿಕೆ ಮೋಹನ್, ಮೊದಲು ಅಧಿಕಾರಿಗಳೇ ಸರಿಯಿಲ್ಲ, ಕಾಮಗಾರಿ ನಡೆಯುವ ಸ್ಥಳಗಳಿಗೆ ಭೇಟಿ ನೀಡಿ ಕೆಲಸ ತೆಗೆದುಕೊಂಡಿದ್ದರೆ ಎಲ್ಲ ವಾರ್ಡ್ನ ಕಾಮಗಾರಿಗಳು ಸಂಪೂರ್ಣವಾಗಿ ಮುಗಿಯುತ್ತಿತ್ತು. ಅಧಿಕಾರಿಗಳು ಸರ್ಕಾರದಿಂದ ಸಿಗುವ ಎಲ್ಲ ಸೌಲಭ್ಯಗಳನ್ನು ಪಡೆದುಕೊಳ್ಳುತ್ತಾರೆ, ಆದರೆ ಕೆಲಸ ಮಾತ್ರ ಮಾಡಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಅಧ್ಯಕ್ಷೆ ಜೆಸಿ ಗೀತಾ ರಾಜ್ಕುಮಾರ್, ಉಪಾಧ್ಯಕ್ಷ ಬಶೀರ್ ಅಹಮದ್, ಸ್ಥಾಯಿ ಸಮಿತಿ ಅಧ್ಯಕ್ಷೆ ಪ್ರೇಮಾ ಬದರಿ ನಾರಾಯಣ್ ಇದ್ದರು. ಮುಂದಿನ ವಿವರ. ರಾಷ್ಟ್ರಭಕ್ತರ ಬಳಗ ಮತ್ತು ಶನೇಶ್ವರ ದೇವಾಲಯ ಸಮಿತಿಯಿಂದ ಜುಲೈ 20ರ ಬೆಳಗ್ಗೆ 10 ಗಂಟೆಗೆ ಬೊಮ್ಮನಕಟ್ಟೆಯ ಗಣಪತಿ ದೇವಾಲಯದ ಆವರಣದಲ್ಲಿ 3ನೇ ಎಸ್ಐಆರ್ ಮಾಹಿತಿ ಕೇಂದ್ರ ತೆರೆಯಲಾಗುವುದು ಎಂದು ರಾಷ್ಟ್ರಭಕ್ತ ಬಳಗದ ಸಂಚಾಲಕ ಕೆಇ ಕಾಂತೇಶ್ ಹೇಳಿದರು. ಬೆಕ್ಕಿನಕಲ್ಮಠದ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮೀಜಿ ಮಾಹಿತಿ ಕೇಂದ್ರ ಉದ್ಘಾಟಿಸುವರು. ಬೊಮ್ಮನಕಟ್ಟೆಯಲ್ಲಿ 20,000ಕ್ಕೂ ಹೆಚ್ಚು ಮತದಾರರಿದ್ದು ಬಡ ಮತ್ತು ಕೂಲಿ ಕಾರ್ಮಿಕರೇ ಹೆಚ್ಚಾಗಿ ವಾಸಿಸುತ್ತಿದ್ದು ಈ ಭಾಗದ ಜನರಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಮಾಹಿತಿ ಕೇಂದ್ರ ತೆರೆಯಲಾಗುತ್ತಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಈಗಾಗಲೇ ಶುಭಮಂಗಳ ಸಮುದಾಯ ಭವನ ಕೇಂದ್ರದಲ್ಲಿ 7,000 ಹಾಗೂ ಎಸ್ಪಿಎಂ ರಸ್ತೆಯ ಮಾಹಿತಿ ಕೇಂದ್ರದಲ್ಲಿ 1,500 ಜನ ಈ ಕೇಂದ್ರದ ಉಪಯೋಗ ಪಡೆದಿದ್ದಾರೆ ಎಂದರು. ಮುಂದಿನ ವಿವರ. ಓದು ಹಾಗೂ ಅನುಭವದ ಮೂಲಕ ಸಾಹಿತ್ಯ ಮೂಡಲು ಸಾಧ್ಯ ಎಂದು ಕಥೆಗಾರ ಪರಮೇಶ್ವರ ಕರೂರು ಹೇಳಿದರು. ಶಿವಮೊಗ್ಗ ಜಿಲ್ಲೆಯ ಸಾಗರ ಸಮೀಪದ ಗಿಣಿವಾರದ ಕೊಡಚಾದ್ರಿ ವಸತಿ ಶಾಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಆಯೋಜಿಸಿದ್ದ ಶಾಲಾ ಅಂಗಳದಲ್ಲಿ ಸಾಹಿತ್ಯ ಕಾರ್ಯಕ್ರಮದಲ್ಲಿ ಕತೆ ರಚಿಸುವ ಕುರಿತು ಮಾತನಾಡಿದ ಅವರು, ವಿದ್ಯಾರ್ಥಿ ದಿಸೆಯಲ್ಲಿಯೇ ಸಾಹಿತ್ಯದ ಅಭಿರುಚಿ ಬೆಳೆಸಿಕೊಳ್ಳಬೇಕು. ಜಗತ್ತಿನಲ್ಲಿ ಕನ್ನಡ ಸಾಹಿತ್ಯ ಪರಂಪರೆಗೆ ವಿಶೇಷ ಸ್ಥಾನವಿದೆ. ಉತ್ತಮ ಹವ್ಯಾಸಗಳನ್ನು ಬೆಳೆಸಿಕೊಳ್ಳುವ ಮೂಲಕ ಮಾನವೀಯ ಮೌಲ್ಯಗಳನ್ನು ಹೆಚ್ಚಿಸಿಕೊಳ್ಳಬೇಕು. ಮಕ್ಕಳಿಗೆ ಸ್ಫೂರ್ತಿದಾಯಕವಾಗಿ ಬೆಳೆಸುವ ಕೆಲಸ ಆಗಬೇಕು. ಮನೆ, ಶಾಲೆ ಹಾಗೂ ಸಂಘಟನೆಗಳು ಮಕ್ಕಳಲ್ಲಿ ಸಾಹಿತ್ಯ ಪರಂಪರೆ

0: ಯನ್ನು ಬೆಳೆಸಬೇಕು ಎಂದರು. ಕಲಾವಿದ ರಾಜೇಂದ್ರ ಆವಿನಹಳ್ಳಿ ಮಾತನಾಡಿ, ವಿದ್ಯಾರ್ಥಿಗಳು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಲ್ಲಿ ಮಾತ್ರ ಮಾನಸಿಕವಾಗಿ ಸದೃಢವಾಗಲು ಸಾಧ್ಯ. ಮಕ್ಕಳಲ್ಲಿ ಸೃಜನಶೀಲತೆ ಬೆಳೆಸಬೇಕು ಎಂದರು. ಶ್ರಾವ್ಯ, ವರ್ಷ, ಕಾರ್ತಿಕ್, ಕೆ ಕಾರ್ತಿಕ್ ಸ್ವರಚಿತ ಕತೆ ಕವನ ವಾಚಿಸಿದರು. ಕಸಾಪ ಅಧ್ಯಕ್ಷ ವಿಟಿ ಸ್ವಾಮಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕೊಡಚಾದ್ರಿ ವಸತಿ ಶಾಲೆ ಅಧ್ಯಕ್ಷ ಕೆಆರ್ ಪ್ರಕಾಶ್ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಶಿಕ್ಷಕಿ ನಂದಕುಮಾರಿ, ಸಿಆರ್ಪಿ ರಾಜನಾಯ್ಕ್, ವಿದ್ಯಾರ್ಥಿ ಪ್ರತಿನಿಧಿ ಸವಿತಾ, ಪೃಥ್ವಿ ಉಪಸ್ಥಿತರಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಎಲ್ಲರಿಗೂ ನಮಸ್ಕಾರ. ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ. ರಚನೆ ಸನ ಶ್ರೀಲಕ್ಷ್ಮಿ, ರಾಗ ಸಂಯೋಜನೆ ಮಾಡಿ ಹಾಡಿದವರು ಶ್ರೀಮತಿ ಶ್ರೀದೇವಿ ಕಳ್ಳಂಬೆಳ್ಳ, ಕನ್ನಡ ಉಪನ್ಯಾಸಕಿ, ಹವ್ಯಾಸಿ ಗಾಯಕಿ, ತುಮಕೂರು. ಸತ್ಯ

ಜಗದಲ್ಲಿ ಸತ್ಯವು ಒಂದೇ ಎಂಬ ನಿಲುವಿಗೆ ಬೆಲೆಯೂ ಇರದೇನು. ಜಗದಲ್ಲಿ ಸತ್ಯವು ಒಂದೇ.

ಸಾತ್ವಿಕ ಭದ್ರಗುಣಾದಿಯದು ಸಾತ್ವಿಕ ಭದ್ರಗು

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ಮಹಾರಾಜ ಟ್ರೋಫಿ ಗೆದ್ದಿರುವ ಶಿವಮೊಗ್ಗ ಯೋಧಾಸ್ ತಂಡಕ್ಕೆ ಜುಲೈ 20ರಂದು ಸಂಜೆ 6ಕ್ಕೆ ಅದ್ದೂರಿ ಸ್ವಾಗತ ಹಾಗೂ ವಿಜಯೋತ್ಸವ ಮೆರವಣಿಗೆ ಮಾಡಲಾಗುವುದು ಎಂದು ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆ ವಲಯ ಸಂಚಾಲಕ MLC DS ಅರುಣ್ ಹೇಳಿದರು. ಮಹಾರಾಜ ಟ್ರೋಫಿಯಲ್ಲಿ 6 ತಂಡಗಳು ಭಾಗವಹಿಸಿದ್ದವು. ಗುಲ್ಬರ್ಗಾ ಮಿಸ್ಟಿಕ್ಸ್, ಮೈಸೂರು ವಾರಿಯರ್ಸ್, ಬೆಂಗಳೂರು ಬ್ಲಾಸ್ಟರ್ಸ್ ಸೇರಿ ಹಲವು ಬಲಿಷ್ಠ ತಂಡಗಳ ನಡುವೆ ಮೊದಲ ಬಾರಿಗೆ ಸ್ಪರ್ಧಿಸಿದ್ದ ಶಿವಮೊಗ್ಗ ಯೋಧಾಸ್ ತಂಡ ಪ್ರಶಸ್ತಿ ಗೆದ್ದಿದೆ. ಅದರ ಅಂಗವಾಗಿ ಆಟಗಾರರನ್ನು ಉತ್ತೇಜಿಸಲು ವಿಜಯೋತ್ಸವ ಹಮ್ಮಿಕೊಳ್ಳಲಾಗಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಬೆಕ್ಕಿನ ಕಲ್ಮಠದಿಂದ ಸಂಜೆ 6 ಗಂಟೆಗೆ KSCA ಮೈದಾನದವರೆಗೆ ಅದ್ದೂರಿ ವಿಜಯೋತ್ಸವ ಮೆರವಣಿಗೆ ನಡೆಸಲಾಗುವುದು. ರಾತ್ರಿ 7ಕ್ಕೆ KSCA ಮೈದಾನದಲ್ಲಿ ನಡೆಯುವ ವಿಜಯೋತ್ಸವದಲ್ಲಿ ಲೋಕಸಭಾ ಸದಸ್ಯ BY ರಾಘವೇಂದ್ರ, ಶಾಸಕ SN ಚನ್ನಬಸಪ್ಪ, MLC ಡಾ ಧನಂಜಯ ಸರ್ಜಿ, SP ಬಿ ನಿಖಿಲ್ ಸೇರಿ ಜನಪ್ರತಿನಿಧಿಗಳು, ಪೊಲೀಸ್ ಅಧಿಕಾರಿಗಳು ಹಾಗೂ ಗಣ್ಯರು ಭಾಗವಹಿಸುವರು ಎಂದರು. ಫೈನಲ್ ಪಂದ್ಯದಲ್ಲಿ ಶಿವಮೊಗ್ಗ ಯೋಧಾಸ್ ತಂಡ ಬೆಂಗಳೂರು ಬ್ಲಾಸ್ಟರ್ಸ್ ತಂಡವನ್ನು ಮಣಿಸಿ ಚಾಂಪಿಯನ್ ಪಟ್ಟು ಅಲಂಕರಿಸಿತು. ಸುಮಾರು 17 ವರ್ಷಗಳ ಬಳಿಕ ಶಿವಮೊಗ್ಗದ ತಂಡ ಟ್ರೋಫಿ ಗೆದ್ದಿರುವುದು ಜಿಲ್ಲೆಯ ಕ್ರಿಕೆಟ್ ಇತಿಹಾಸದಲ್ಲಿ ಮಹತ್ವದ ಮೈಲಿಗಲ್ಲು ಎಂದ ಅವರು, ತಂಡದ CEO ಮಿಥುನ್ ಅವರ ನೇತೃತ್ವದಲ್ಲಿ ಉದ್ಯಮಿ ಅಭಿಷೇಕ್ ಅಗರ್ವಾಲ್ ಫ್ರಾಂಚೈಸಿ ಮೂಲಕ ತಂಡವನ್ನು ಖರೀದಿಸಿ ಯಶಸ್ವಿಯಾಗಿ ಮುನ್ನಡೆಸಿದ್ದಾರೆ ಎಂದರು. ಟ್ರೋಫಿಯ ಬಹುಮಾನ ಮೊತ್ತ 15 ಲಕ್ಷ ರೂದಲ್ಲಿ ಶಿವಮೊಗ್ಗದ ಕ್ರಿಕೆಟಿಗ SL ಅಕ್ಷಯ್ ಅವರ ಕುಟುಂಬಕ್ಕೆ 5 ಲಕ್ಷ ರೂ ಧನ ಸಹಾಯ ನೀಡಲಾಗುವುದು. ಅಲ್ಲದೆ ICS ಮೊಬೈಲ್ ಪ್ರೈವೇಟ್ ಲಿಮಿಟೆಡ್ನಿಂದ ಅಕ್ಷಯ್ ಅವರ ಮಗಳಿಗೆ ಉಚಿತ ಶಿಕ್ಷಣದ ವ್ಯವಸ್ಥೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. KSCA ಶಿವಮೊಗ್ಗ ವಲಯದ ಅಧ್ಯಕ್ಷ ನಾಗೇಂದ್ರ ಕೆ ಪಂಡಿತ್, HS ಸದಾನಂದ್, DR ನಾಗರಾಜ್, IDL ಗೋಪಿ, ಯಶವಂತ್ ನಾಯ್ಕ್, ಚಂದನ್ ಸುದ್ದಿಗೋಷ್ಠಿಯಲ್ಲಿದ್ದರು. ಮುಂದಿನ ವಿವರ. ಮಳೆ ಕೊರತೆಯನ್ನು ಸಮರ್ಥವಾಗಿ ಎದುರಿಸಲು ಶಿವಮೊಗ್ಗ ಜಿಲ್ಲಾಡಳಿತ ಸಜ್ಜಾಗಿದ್ದು, ಸಾರ್ವಜನಿಕರ ಹಿತದೃಷ್ಟಿಯಿಂದ ಹಲವು ಪ್ರಮುಖ ಮುನ್ನೆಚ್ಚರಿಕೆ ಹಾಗೂ ಪರಿಹಾರ ಕ್ರಮ ಕೈಗೊಳ್ಳಲಾಗಿದೆ ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿ ಪ್ರಭುಲಿಂಗ ಕವಳಿಕಟ್ಟಿ ತಿಳಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಜಲಾಶಯಗಳು ಮತ್ತು ಕೆರೆಗಳಲ್ಲಿ ಲಭ್ಯವಿರುವ ನೀರನ್ನು ಕೇವಲ ಕುಡಿಯುವ ಉದ್ದೇಶಕ್ಕಾಗಿ ಮಾತ್ರ ಬಳಸಲು ಕಟ್ಟುನಿಟ್ಟಿನ ಆದೇಶ ಹೊರಡಿಸಲಾಗಿದೆ. ಕುಡಿಯುವ ನೀರಿನ ಅಭಾವ ಇರುವ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಖಾಸಗಿ ಬೋರ್ವೆಲ್ ಬಾಡಿಗೆ ಪಡೆದು ಟ್ಯಾಂಕರ್ ಮೂಲಕ ಅಥವಾ ನೀರು ಸರಬರಾಜು ಮಾಡಲು ಕ್ರಿಯಾಯೋಜನೆ ರೂಪಿಸಲಾಗಿದೆ ಎಂದಿದ್ದಾರೆ. ಆನವಟ್ಟಿಗೆ ಬೋರ್ವೆಲ್ ನೀರು ವ್ಯವಸ್ಥೆ ಮಾಡಿದ್ದು ಸೊರಬ, ಶಿರಾಳಕೊಪ್ಪ, ಹೊಸನಗರಕ್ಕೆ 2 ತಿಂಗಳು ಕುಡಿಯುವ ನೀರಿನ ಕೊರತೆ ಇಲ್ಲ. ಉಳಿದೆಡೆ 6ರಿಂದ 8 ತಿಂಗಳು ಸಮಸ್ಯೆ ಇಲ್ಲ. 44 ಗ್ರಾಮಗಳಲ್ಲಿ ಜನವರಿಯಿಂದ ಜೂನ್ವರೆಗೆ ಒಟ್ಟು 97 ಬೋರ್ವೆಲ್ ಕೊರೆಸಲಾಗಿದೆ. ಜೂನ್ನಲ್ಲಿ 27, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 37 ಗ್ರಾಮಗಳಿಗೆ ಖಾಸಗಿ ಬೋರ್ವೆಲ್ ಮೂಲಕ ನೀರು ಪೂರೈಸಲಾಗಿದೆ ಎಂದಿದ್ದಾರೆ. ಒಂದು ವಾರದಿಂದ ಮಳೆ ಸಂಪೂರ್ಣ ಕ್ಷೀಣಿಸಿದ್ದು ಕೃಷಿ ಚಟುವಟಿಕೆಗಳು ಕುಂಠಿತಗೊಂಡಿವೆ. ಭತ್ತದ ಸಸಿಮಡಿಗೆ ಹಿನ್ನಡೆಯಾಗಿದ್ದು ಈಗಾಗಲೇ ಶಿಕಾರಿಪುರ ಮತ್ತು ಸೊರಬ ತಾಲೂಕುಗಳಲ್ಲಿ ಬಿತ್ತನೆಯಾಗಿರುವ ಕುಷ್ಕಿ ಬೆಳೆಗಳಿಗೆ ತೇವಾಂಶದ ಕೊರತೆ ಎದುರಾಗಿದೆ. ಶೇಕಡ 44% ಮಳೆ ಕೊರತೆಯಾಗಿದ್ದು ಶೇಕಡ 28.9% ಮಾತ್ರ ಬಿತ್ತನೆಯಾಗಿದೆ. ಪ್ರಸಕ್ತ ಸಾಲಿನಲ್ಲಿ 113,458 ಹೆಕ್ಟೇರ್ ಬಿತ್ತನೆ ಗುರಿ ಹೊಂದಿದ್ದು, ಜುಲೈ 17ರವರೆಗೆ 31,868 ಹೆಕ್ಟೇರ್ ಬಿತ್ತನೆಯಾಗಿದೆ. ಮೆಕ್ಕೆಜೋಳದ ಬಿತ್ತನೆ ಅವಧಿ ಮುಗಿಯುತ್ತಿದ್ದು ರಾಗಿ, ಹೆಸರು, ಅಲಸಂದೆ, ಉದ್ದು ಬೆಳೆಯಬಹುದು. ಭತ್ತದ ನಾಟಿಗೆ ಆಗಸ್ಟ್ ಅಂತ್ಯದವರೆಗೆ ಅವಕಾಶವಿದೆ ಎಂದು ತಿಳಿಸಿದ್ದಾರೆ. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಲೋಕಸಭಾ ಕ್ಷೇತ್ರದ 6 ಸ್ಥಳಗಳಲ್ಲಿ ಸಮುದಾಯ ಆಧಾರಿತ ವೈರ್ಲೆಸ್ ನೆಟ್ವರ್ಕ್ಗಳ ಪ್ರಾಯೋಗಿಕ ಯೋಜನೆಗಳನ್ನು ಆರಂಭಿಸಲಾಗುವುದು ಎಂದು ಲೋಕಸಭಾ ಸದಸ್ಯ ಪಿಇಎಸ್ ಟ್ರಸ್ಟ್ ಅಧ್ಯಕ್ಷ ಬಿವೈ ರಾಘವೇಂದ್ರ ಹೇಳಿದರು. ಶಿವಮೊಗ್ಗ ನಗರದ ಪಿಇಎಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆ್ಯಂಡ್ ಮ್ಯಾನೇಜ್ಮೆಂಟ್ ಹಾಗೂ ಇಂಟರ್ಶಿಪ್ ಸೊಸೈಟಿ ಬೆಂಗಳೂರು ಚಾಪ್ಟರ್ ಆಶ್ರಯದಲ್ಲಿ ಆಯೋಜಿಸಿದ್ದ 5 ದಿನದ ಬಿಲ್ಡಿಂಗ್ ವೈರ್ಲೆಸ್ ಕಮ್ಯುನಿಟಿ ನೆಟ್ವರ್ಕ್ ಬೂಟ್ ಕ್ಯಾಂಪ್ನ ಪದವಿ ಪ್ರದಾನ ಹಾಗೂ ಸಮಾರೋಪದಲ್ಲಿ ಮಾಹಿತಿ ನೀಡಿದರು. ಇಂಟರ್ನೆಟ್ ಸೊಸೈಟಿ ಹಿರಿಯ ವ್ಯವಸ್ಥಾಪಕ ಮರಿಯನ್ ಪ್ಲೇಟೋಸ್ ಇಂಟರ್ನೆಟ್ ಸಂಪರ್ಕ ವಿಸ್ತರಿಸುವ ಅಗತ್ಯ ವಿವರಿಸಿದರು. ಇಂಟರ್ನೆಟ್ ಸೊಸೈಟಿ ಬೆಂಗಳೂರು ಚಾಪ್ಟರ್ ಅಧ್ಯಕ್ಷ ಡಾ ಶೋಭಾ ಶಂಕರ್, ಉಪಾಧ್ಯಕ್ಷ ಬಿಯು ಆದರ್ಶ್, ಬಿಎಸ್ಎನ್ಎಲ್ ಎಂಜಿಎಸ್ ಸಮಿತಾ ಸರ್ಕಾರ್, ಪಿಇಎಸ್ ಟ್ರಸ್ಟ್ ಕುಲಸಚಿವ ಡಾ ಆರ್ ನಾಗರಾಜ್, ಉಪ ಪ್ರಾಚಾರ್ಯ ಡಾ ಆರ್ ಶೇಖರ್, ಇಸಿಇ ವಿಭಾಗದ ಮುಖ್ಯಸ್ಥ ಹಾಗೂ ಬೂಟ್ ಕ್ಯಾಂಪ್ ಸಂಚಾಲಕ ಡಾ ವಿಎಂ ವಿಷ್ಣು ಇದ್ದರು. ಜಾಗತಿಕ ಮಟ್ಟದ ತಾಂತ್ರಿಕ ಶಿಕ್ಷಣ ಮತ್ತು ಸಮುದಾಯ ನೆಟ್ವರ್ಕಿಂಗ್ಗೆ ನೀಡಿದ ಕೊಡುಗೆಗಾಗಿ ಪಿಇಎಸ್ ಐಟಿಎಂ ಸಂಸ್ಥೆಗೆ ಇಂಟರ್ನೆಟ್ ಸೊಸೈಟಿಯಿಂದ ಮಾನ್ಯತೆ ಪ್ರದಾನ ಮಾಡಲಾಯಿತು. ಸಂಸ್ಥೆ ಪರವಾಗಿ ಪ್ರಾಚಾರ್ಯ ಡಾ ಡಿಆರ್ ಸ್ವಾಮಿ ಸ್ಮರಣಿಕೆ ಸ್ವೀಕರಿಸಿದರು. ತರಬೇತಿ ಪಡೆದ 50 ಮಂದಿಗೆ ಪ್ರಮಾಣ ಪತ್ರ ನೀಡಲಾಯಿತು. ಮುಂದಿನ ವಿವರ. ನಶೆಮುಕ್ತ ಕರ್ನಾಟಕ ನಿರ್ಮಿಸಲು ಪೊಲೀಸ್ ಇಲಾಖೆ ಮಹತ್ವದ ಹೆಜ್ಜೆ ಇಟ್ಟಿದ್ದು, ಯುವಜನರು ಮಾದಕ ವಸ್ತುಗಳ ಸೇವನೆಯಿಂದ ದೂರವಿರಬೇಕು ಎಂದು ಪೊಲೀಸ್ ಇನ್ಸ್ಪೆಕ್ಟರ್ ನಾಗರಾಜ್ ಹೇಳಿದರು. ಶಿವಮೊಗ್ಗ ಜಿಲ್ಲೆಯ ಕಾರ್ಗಲ್ ಪಟ್ಟಣದ ಶರಾವತಿ ವಾಹನ ಚಾಲಕರ ಸಂಘದ ಆವರಣದಲ್ಲಿ ಮಾದಕ ವಸ್ತುಗಳ ದುಷ್ಪರಿಣಾಮ ಕುರಿತು ಜಾಗೃತಿ ಅಭಿಯಾನದಲ್ಲಿ ಮಾತನಾಡಿ, ಗಾಂಜಾ, ಅಫೀಮು, ಸಿರಪ್, ಅಂಟು ಹೀಗೆ ಹಲವು ಬಗೆಯ ನಶವಸ್ತುಗಳಿಗೆ ಯುವಜನರು ದಾಸರಾಗಿದ್ದಾರೆ. ದುಶ್ಚಟಗಳನ್ನು ತ್ಯಜಿಸುವ ಮೂಲಕ ಉತ್ತಮ ಬದುಕು ಕಟ್ಟಿಕೊಳ್ಳಲು ಪಣ ತೊಡಬೇಕು ಎಂದು ತಿಳಿಸಿದರು. ಗಾಂಜಾ ವ್ಯಸನಿ ಅಮಲು ಪದಾರ್ಥ ನೀಡಿದರೆ ಯುವಜನರು ನಿರಾಕರಿಸಬೇಕು. ಇಲಾಖೆಯು ಬೇಡ ಬ್ರೋ ಎನ್ನುವ ವಿಶೇಷ ಅಭಿಯಾನ ಆರಂಭಿಸಿದೆ. ಪೊಲೀಸ್ ಇಲಾಖೆ ನಿರ್ದೇಶನದಂತೆ ಮಾದಕ ವಸ್ತುಗಳ ವ್ಯಸನಮುಕ್ತ ಸಮಾಜ ನಿರ್ಮಿಸಲು ಶಿವಮೊಗ್ಗ ಜಿಲ್ಲಾ ಪೊಲೀಸ್ ಇಲಾಖೆ ನಿರಂತರ ಅಭಿಯಾನ ನಡೆಸುತ್ತಿದೆ ಎಂದರು. ಡ್ರಗ್ಸ್ ಬಗ್ಗೆ ಸಾರ್ವಜನಿಕವಾಗಿ ಮಾಹಿತಿ ಇದ್ದಲ್ಲಿ ಇಲಾಖೆಯ ಪಬ್ಲಿಕ್ ಐ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಬೇಕು. ಪೊಲೀಸ್ ಇಲಾಖೆ ಕಂಟ್ರೋಲ್ ರೂಮ್ಗೆ ನೇರವಾಗಿ ಲಭ್ಯವಾಗಲಿದೆ. ಮಾಹಿತಿದಾರರ ಗೌಪ್ಯತೆ ಕಾಪಾಡಲಾಗುವುದು ಎಂದು ತಿಳಿಸಿದರು. ಪೊಲೀಸ್ ಸಿಬ್ಬಂದಿ ಅಣ್ಣಪ್ಪ, ಜಯೇಂದ್ರ ಇತರರಿದ್ದರು. ಮುಂದಿನ ವಿವರ. ಶಿವಮೊಗ್ಗದ ಸಹಕಾರ ಸಂಘಗಳು ರೈತರು ಸೇರಿದಂತೆ ವಿವಿಧ ವರ್ಗದ ಜನರ ಆರ್ಥಿಕ ಅಭಿವೃದ್ಧಿಗಾಗಿ ಕೆಲಸ ನಿರ್ವಹಿಸುತ್ತಿವೆ ಎಂದು ಜಿಲ್ಲಾ ಹಾಪ್ಕಾಮ್ಸ್ ಅಧ್ಯಕ್ಷ ವಿಜಯಕುಮಾರ್ ಅಭಿಪ್ರಾಯಪಟ್ಟರು. ಸಹಕಾರ ಮಹಾಮಂಡಳ, ಜಿಲ್ಲಾ ಸಹಕಾರ ಯೂನಿಯನ್, ಡಿಸಿಸಿ ಬ್ಯಾಂಕ್, ಸಹಕಾರ ಇಲಾಖೆ ಆಶ್ರಯದಲ್ಲಿ ಶಿವಮೊಗ್ಗದ ಉಪವಿಭಾಗದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳ ಅಧ್ಯಕ್ಷರು ಮತ್ತು ಸಿಇಒಗಳಿಗೆ ಏರ್ಪಡಿಸಿದ್ದ ತರಬೇತಿ ಶಿಬಿರ ಉದ್ಘಾಟಿಸಿ ಮಾತನಾಡಿ, ಸಂಘದ ಸದಸ್ಯರು ಸಾಮಾಜಿಕವಾಗಿ ಬೆಳೆಯಲು ಸಹಕಾರ ಸಂಘಗಳು ಪೂರಕವಾಗಿವೆ. ಸದಸ್ಯರು ಉತ್ತಮವಾಗಿ ಕಾರ್ಯನಿರ್ವಹಿಸಲು ತರಬೇತಿ ಶಿಬಿರಗಳು ಅನಿವಾರ್ಯ ಎಂದು ತಿಳಿಸಿದರು. ಜಿಲ್ಲಾ ಸಹಕಾರ ಯೂನಿಯನ್ ಅಧ್ಯಕ್ಷ ಸಿ ಹನುಮಂತಪ್ಪ ಮಾತನಾಡಿ, ಸಹಕಾರ ಸಂಘಗಳು ಸಹಕಾರ ಮನೋಭಾವನೆಯಿಂದಲೇ ನಡೆಯಬೇಕು. ಜಿಲ್ಲಾ ಸಹಕಾರ ಯೂನಿಯನ್ ಈ ನಿಟ್ಟಿನಲ್ಲಿ ಸಹಕಾರ ಸಂಘಗಳಿಗೆ ಮಾರ್ಗದರ್ಶನ ಮಾಡುವ ಸಂಸ್ಥೆಯಾಗಿದೆ. ಕಾಲಕಾಲಕ್ಕೆ ನಡೆಯುವ ತರಬೇತಿಗಳಲ್ಲಿ ಭಾಗವಹಿಸುವುದು ಬಹಳ ಮುಖ್ಯ ಎಂದರು. ಮುಂದಿನ ವಿವರ. ವಿದ್ಯಾರ್ಥಿಗಳು ಕನಸು ನನಸಾಗಿಸಿಕೊಳ್ಳಲು ನಿರಂತರ ಪರಿಶ್ರಮ ಪಡಬೇಕು. ಕಷ್ಟಪಟ್ಟು ಓದಿದರೆ ಯಾವ ವಿಷಯಗಳು ಕಷ್ಟವಲ್ಲ. ವಿದ್ಯಾರ್ಥಿಗಳಿಗೆ ಆಸಕ್ತಿ ಹಾಗೂ ಬದ್ಧತೆ ಮುಖ್ಯ ಎಂದು ಸಮಾಜ ಕಲ್ಯಾಣ ಇಲಾಖೆ ಉಪನಿರ್ದೇಶಕ ಡಿ ಮಲ್ಲೇಶಪ್ಪ ಹೇಳಿದರು. ಶಿವಮೊಗ್ಗದ ಆರ್ಯವಿಜ್ಞಾನ ಪಿಯು ಕಾಲೇಜಿನಿಂದ ಏರ್ಪಡಿಸಿದ್ದ ಪ್ರಥಮ ಪಿಯು ವಿದ್ಯಾರ್ಥಿಗಳ ಸ್ವಾಗತ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ಇತ್ತೀಚಿನ ವರ್ಷಗಳಲ್ಲಿ ಶಿವಮೊಗ್ಗ ಪ್ರಮುಖ ಶೈಕ್ಷಣಿಕ ಕೇಂದ್ರವಾಗಿ ಬೆಳೆದಿದೆ. ಬೇರೆ ಜಿಲ್ಲೆಗಳಿಂದಲೂ ಇಲ್ಲಿಗೆ ಶಿಕ್ಷಣ ಪಡೆಯಲು ಬರುತ್ತಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ 15 ಹಾಸ್ಟೆಲ್ಗಳು ಭರ್ತಿಯಾಗುತ್ತಿರುವುದು ಇದಕ್ಕೆ ನಿದರ್ಶನ ಎಂದರು. ಸಂಸ್ಥೆಯ ಕಾರ್ಯದರ್ಶಿ ಎನ್ ರಮೇಶ್ ಮಾತನಾಡಿ, ಆರ್ಯವಿಜ್ಞಾನ ಪಿಯು ಕಾಲೇಜು ಆರಂಭವಾಗಿ 3 ವರ್ಷ ಆಗಿದ್ದು, ಪ್ರಥಮ ವರ್ಷದಲ್ಲಿ 100% ಫಲಿತಾಂಶ ಬಂದಿರುವುದು ಸಾಧನೆಯಾಗಿದೆ. ಇದೇ ಮೊದಲ ಬಾರಿಗೆ ನೀಟ್ ಪರೀಕ್ಷೆಗೆ ತರಬೇತಿ ನೀಡಲಾಗಿತ್ತು. ಒಬ್ಬ ವಿದ್ಯಾರ್ಥಿ ಯಶಸ್ವಿಯಾಗಿದ್ದಾನೆ. ಮುಂದಿನ ದಿನಗಳಲ್ಲಿ ಕನಿಷ್ಠ 15-20 ಮಕ್ಕಳು ನೀಟ್ ಪರೀಕ್ಷೆಯಲ್ಲಿ ಉತ್ತಮ ಅಂಕ ಪಡೆಯುತ್ತಾರೆಂಬ ವಿಶ್ವಾಸವಿದೆ ಎಂದು ತಿಳಿಸಿದರು. ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದ ಭದ್ರಾವತಿಯ ಕಿರಣ್ ಕುಮಾರ್ ಮಾತನಾಡಿ, ಆತ್ಮವಿಶ್ವಾಸದಿಂದ ಪರೀಕ್ಷೆಗಳನ್ನು ಎದುರಿಸಬೇಕು. ಕಷ್ಟಪಟ್ಟು ಓದಿದರೆ ನೀಟ್ನಲ್ಲಿ ಉತ್ತಮ ಅಂಕ ಪಡೆಯಬಹುದು. ವಿದ್ಯಾರ್ಥಿಗಳು ಅವಕಾಶಗಳನ್ನು ಬಳಸಿಕೊಳ್ಳಬೇಕು. ಈಗ ಅಂಕಗಳ ಜೊತೆಗೆ ಕೌಶಲ ಕೂಡ ಬಹಳ ಮುಖ್ಯ ಎಂದು ಹೇಳಿದರು. ಸಾಗರದ ಕೆಳದಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಪ್ರಾಚಾರ್ಯೆ
ಎಚ್ ರತ್ನಮ್ಮ, ಪ್ರಿಯದರ್ಶಿನಿ ಆಂಗ್ಲ ಶಾಲೆ ಪ್ರಾಚಾರ್ಯೆ ಸುನೀತಾ ದೇವಿ, ಆರ್ಯ ಕಾಲೇಜಿನ ಪ್ರಾಚಾರ್ಯೆ ಮಂಗಳ ಇದ್ದರು. ಇದರೊಂದಿಗೆ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದ್ದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
3: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
2: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
4: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರನಾಳ ಶಿಶುಗಳ ಜನನವಾಗಿದೆ.
2: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
4: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
3: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
5: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240142. ಮೊಬೈಲ್ ಸಂಖ್ಯೆ 9535191545.
6: ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ಶ್ರೀಕೃಷ್ಣ ಗುರುದಕ್ಷಿಣೆ ಹರಿಕತೆ. ಗಾಯನ ಮತ್ತು ಸಂಗೀತ AR ಪುಟ್ಟಾಚಾರ್ಯ.
7: ಗಜಾನನಂ ಭೂತಗಣಾದಿ ಸೇವಿತಂ ಕಪಿತ ಜಂಭೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶಕಾರ

ಈ ವಿದ್ಯೆ ಎನ್ನುವುದು ಮಾನವನಿಗೆ ಬಹು ಸುಂದರವಾದ ರೂಪವಂತೆ. ವಿದ್ಯೆ ಮಾನವನಿಗೆ ಭೋಗ ಸುಖ ಯಶಗಳನ್ನು ಕೊಡುತ್ತದೆ. ಈ ವಿದ್ಯೆ ಅನ್ಯ ದೇಶದಲ್ಲಿ ಬಂಧುವು ಕೂಡ ನಮಗೆ. ವಿದ್ಯೆಯೇ ಪರಾದೇವತೆಯೂ ಕೂಡ. ವಿದ್ಯೆ ರಾಜಮರ್ಯಾದೆಯನ್ನು ಕೊಡಿಸುವಂತಹದ್ದು. ವಿದ್ಯೆಯು ಗುರುವಿಗೆ ಗುರುವಂತೆ. ಇಂತಹ ವಿದ್ಯೆ ಇರದವನು ಪಶುವಿಗೆ ಸಮಾನ ಅನ್ನುತ್ತದೆ ಎನ್ನು ಮಾರಿಯೋಕ್ತಿ. ಈ ವಿದ್ಯೆಗೆ ಮಹತ್ವಪೂರ್ಣವಾದ ಸ್ಥಾನವಿದೆ. ಇಂತಹ ವಿದ್ಯೆಯನ್ನು ಕಲಿಯಬೇಕಾಗಿದ್ದರೆ ಮಾನವ ಉತ್ತಮ ಗುರುವನ್ನು ಆಶ್ರಯಿಸಿ ಆ ಗುರುವಿನ ಕೃಪೆಯನ್ನು ಹೊಂದಬೇಕು. ಅಂತಹ ಗುರು ನಮಗೆ ಲಭಿಸಿ ಆ ಗುರುವಿನ ಸೇವೆಗೈದು ಆ ಮಹಾನುಭಾವನ ಅನುಗ್ರಹವನ್ನು ಪಡೆದರೆ ಮಾನವ ಇಹಪರದ ಗತಿಗೆ ಹಾದಿಯನ್ನು ಕಂಡುಕೊಳ್ಳಲು ಅನುವಾಗುತ್ತದೆ. ಈ ವಿದ್ಯೆ ಹಾಗೂ ಗುರುವಿನ ಕೃಪೆ ಅನ್ನುವುದರ ಬಗೆಗೆ ಹೆಚ್ಚಿಗೆ ನಾವು ತಿಳಿಯಬೇಕಾಗಿದ್ದರೆ ಶ್ರೀಕೃಷ್ಣನ ಗುರುದಕ್ಷಿಣೆ ಅನ್ನುವ ಕಥಾಭಾಗವನ್ನು ಹೇಳಿ ಕೇಳಿ ವಿಶದವಾಗಿ ತಿಳಿಯೋಣ.

ಜಗದೊಡೆಯ ನಾಯಕರವ ಶ್ರೀಮನ್ನಾರಾಯಣ ಭೂಮಿಯಲ್ಲಿ ಅಧರ್ಮ ವೃದ್ಧಿಯಾಗಿ ಧರ್ಮವು ಕ್ಷೀಣಿಸಿದಾಗ ಅವತಾರಗಳನ್ನು ಮಾಡಿ ಅಧರ್ಮವನ್ನ ಕೊಚ್ಚಿಹಾಕಿ ಧರ್ಮವನ್ನ ಧರ್ಮಿಷ್ಠರನ್ನು ಕಾಪಾಡಿದ್ದಾರೆ. ಇದರಂತೆ ಪ್ರಮುಖವಾಗಿ ಭಗವಂತ ಭರತ ಖಂಡದಲ್ಲಿಯೇ ತನ್ನ ಅವತಾರಗಳನ್ನು ಪ್ರಕಟ ಮಾಡಿದ್ದಾನೆ. ಇದರ ಅಂಗವಾಗಿ ದ್ವಾಪರ ಯುಗದಲ್ಲಿ ಕೃಷ್ಣ ಅವತಾರ ಮಾಡಿ ವಸುದೇವ ದೇವಕಿಯರ ಮಗನಾಗಿ ಅವತರಿಸಿ ತನ್ನ ಮಾವನಾದ ಕಂಸನಿಗೆ ಮೃತ್ಯು ರೂಪವಾಗಿ ಪರಿಣಮಿಸಿ ನಂದಗೋಕುಲಕ್ಕೆ ಬಂದು ಯಶೋದ ನಂದಗೋಪುರ ಅತಿ ಪ್ರೇಮದ ಕಂದನಾಗಿ ಬೆಳೆಯುತ್ತಿರುತ್ತಾನೆ. ಈ ಮಗುವಾದ ಶ್ರೀಕೃಷ್ಣ ತನ್ನ ಮೃತ್ಯು ಎಂಬುದನ್ನು ಕಂಸ ಅರಿತು ಅವನನ್ನ ಕೊಲ್ಲಲು ಅನೇಕ ವಿಧ ತಂತ್ರಗಳನ್ನು ಮಾಡುತ್ತಾನೆ. ಇದರಲ್ಲಿ ಪ್ರಪ್ರಥಮವಾಗಿ ಪೂತನೆ ಬರುತ್ತಾಳೆ, ಅಣ್ಣನ ಮುಂದೆ ಜಂಬ ಕೊಚ್ಚಿಕೊಂಡು ನಂದಗೋಕುಲಕ್ಕೆ ಬರುತ್ತಾಳೆ ಕೃಷ್ಣನನ್ನು ಕೊಲ್ಲಲು. ಬಂದು ಕೃಷ್ಣನಿಗೆ ವಿಷಲೇಪಿತೆ ತನ್ನ ಸ್ತನವನ್ನು ಉಣಿಸಲು ಯತ್ನಿಸಿದಾಗ ಪರಮಾತ್ಮನಾದ ಶ್ರೀಕೃಷ್ಣ ಅವಳ ಪ್ರಾಣಗಳನ್ನೇ ಹೀರುತ್ತಾನೆ. ಕೃಷ್ಣನಿಂದ ಪೂತನೆಯು ಹತಳಾದ ವಾರ್ತೆಯನ್ನು ಕೇಳಿದ ಕಂಸ ಭೀತನಾಗುತ್ತಾನೆ. ಈ ಮಗುವಾದ ಕೃಷ್ಣ ಸಾಮಾನ್ಯನಲ್ಲವೆಂದು ಪರಿಗಣಿಸಿ ಅವನನ್ನ ಕೊಲ್ಲಲು ತನ್ನ ಅನುಚರರನ್ನ ಕಳುಹಿಸುತ್ತಾನೆ ನಂದಗೋಕುಲಕ್ಕೆ. ಇವರೆಲ್ಲ ಕಂಸನ ಮುಂದೆ ಜಂಬ ಕೊಚ್ಚಿಕೊಂಡು ನಂದಗೋಕುಲಕ್ಕೆ ಬಂದು ಕೃಷ್ಣನನ್ನ ಕೊಲ್ಲುವ ತಂತ್ರಗಳನ್ನು ಮಾಡುವಾಗ ಕೃಷ್ಣ ಪರಮಾತ್ಮ ಅವರನ್ನ ಕೊಂದು ಮುಗಿಸುತ್ತಾನೆ. ತನ್ನ ಅನುಚರರು ಸತ್ತ ವಾರ್ತೆಯನ್ನು ಕೇಳಿದ ಕಂಸ ಕಂಗಾಲಾಗುತ್ತಾನೆ. ಕೃಷ್ಣ ಬಲರಾಮರ ಪೌರುಷ ಪರಾಕ್ರಮಗಳನ್ನ ಜನರು ಹೆಚ್ಚಿಗೆ ಕೊಂಡಾಡುತ್ತಿರುತ್ತಾರೆ. ಇದನ್ನು ಕೇಳಿದ ಕಂಸ ಥರತರ ನಡುಗುತ್ತಾ ಹೀಗೆ ನಿರ್ಧರಿಸುತ್ತಾನೆ, ಏನ ಗೈಯಲಿನ ಕಟ ನನ್ನ ಹಾಗೆ ಪ್ರಬಲನಾಗುತ್ತಿರ್ಪನೆ, ನನ್ನ ವರ ಸೊಲ್ಲನೆಲ್ಲ ಅಡಗಿಸಿದ ನವನೋ, ಇನ್ನು ಕೊಲ್ಲದೆ ಬಿಡಲಾರ ಎನ್ನವನೋ ಎನ್ನನವನೋ. ಹೀಗೆ ಹೆದರಿ ಕಂಗಾಲಾದ ಕಂಸ ಒಂದು ನಿರ್ಧಾರಕ್ಕೆ ಬರುತ್ತಾನೆ. ಇಲ್ಲಿ ಧನುರ್ಯಾಗ ಮಾಡುವ ನೆಪದಿಂದ ಕೃಷ್ಣ ಬಲರಾಮರನ್ನ ಇಲ್ಲಿಗೆ ಕರೆಯಿಸಿಕೊಂಡು ಅವರನ್ನ ಕೊಲ್ಲುತ್ತೇನೆಂದು ತೀರ್ಮಾನಿಸಿ ಅಕ್ರೂರನನ್ನು ಬರಮಾಡಿ, ಅಕ್ರೂರ ಮಹಾಶಯ, ನೀನು ಇಂದೇ ನಂದಗೋಕುಲಕ್ಕೆ ಹೋಗಿ ನಂದಗೋಪನನ್ನು ಕಂಡು ನಾವಿಲ್ಲಿ ಮಾಡುವ ಧನುರ್ಯಾಗ ಹಾಗೂ ಮಲ್ಲರ ಕಾಳಗವನ್ನು ನೋಡಲು ಕೃಷ್ಣ ಬಲರಾಮರನ್ನ ನಾನು ಕರೆತರುವುದಾಗಿ ಅಪ್ಪಣೆ ಮಾಡಿರುವನೆಂದು ಅವರನ್ನು ಹೇಗಾದರೂ ಉಪಾಯದಿಂದ ಕರೆದುಕೊಂಡು ಬಾ, ಉಳಿದ ವಿಚಾರವನ್ನು ನಾನು ನೋಡಿಕೊಳ್ಳುತ್ತೇನೆಂದು ಅಕ್ರೂರನನ್ನು ಕಳುಹಿಸಿದರೆ ಅಕ್ರೂರ ಒಪ್ಪಿದವನಾಗಿ ಈ ಕಾರಣದಿಂದಲಾದರೂ ಶ್ರೀಕೃಷ್ಣ ಪರಮಾತ್ಮನನ್ನು ನೋಡುವ ಭಾಗ್ಯ ನನಗೆ ಲಭಿಸಿತಲ್ಲ ಎಂದು ಆನಂದದಿಂದ ರಥಾರೂಢನಾಗಿ ನಂದಗೋಕುಲಕ್ಕೆ ಬರುತ್ತಾನೆ. ಅಂದು ಮಧ್ಯಾಹ್ನದ ವೇಳೆಗೆ ನಂದಗೋಕುಲವನ್ನು ತಲುಪಿ ಸಂಜೆಯಾಗಲು ನಂದಗೋಪನ ಭವನದ ಬಳಿ ರಥದಿಂದ ಇಳಿದು ಭವನವನ್ನ ಪ್ರವೇಶ ಮಾಡುತ್ತಾನೆ ಅಕ್ರೂರ. ದೂರದಿಂದಲೇ ಕೃಷ್ಣ ಬಲರಾಮರನ್ನು ಕಂಡು ತಾನು ಭಕ್ತಿಯ ಪಾರವಶ್ಯತೆಯಿಂದ ಕೃಷ್ಣನಿಗೆ ವಂದಿಸಿ ಹೇ

ಹೀಗೆ ಧ್ಯಾನ ಮಾಡುತ್ತಾ ಬಂದ ಅಕ್ರೂರನನ್ನು ಕಂಡ ಕೃಷ್ಣ ಬಲರಾಮಾದಿಗಳು ಗೌರವದಿಂದ ಅವನನ್ನ ಕುಶಲ ವಿಚಾರಿಸುತ್ತಾರೆ. ಅಕ್ರೂರ ತಾನು ಒಂದು ಕಾರ್ಯವನ್ನು ಕೂಡ ಕೃಷ್ಣ ಬಲರಾಮರಿಗೆ ತಿಳಿಸಲು ಒಪ್ಪಿದ ಶ್ರೀಕೃಷ್ಣ ಬಲರಾಮಾದಿಗಳು ಅಂದು ಸಂಜೆ ತಂದೆ ತಾಯಿಗಳಿಂದ ಅಪ್ಪಣೆಯನ್ನು ಹೊಂದಿ ಮರು ದಿವಸ ಅಕ್ರೂರನ ಜೊತೆ ರಥಾರೂಢರಾಗಿ ಮಧುರಾ ನಗರಕ್ಕೆ ಹೊರಟು ಬರುತ್ತಾರೆ. ಬರುತ್ತಾ ಮಾರ್ಗ ಮಧ್ಯದಲ್ಲಿ ಕೃಷ್ಣ ಬಲರಾಮರಿಗೆ ದಾಹವಾಗಲು ಕಾಳಿಂದಿ ನದಿ ತೀರಕ್ಕೆ

ಬಂದು ನದಿಯಲ್ಲಿ ನೀರನ್ನು ಕುಡಿದು ರಥದಲ್ಲಿ ಕುಳಿತು ವಿಶ್ರಾಂತಿ ಪಡೆಯುತ್ತಿರುವಾಗ ಅಕ್ರೂರ ತಾನೂ ರಥದಿಂದಿಳಿದು ನೀರನ್ನು ಕುಡಿಯುತ್ತಾನೆ ನದಿಯಲ್ಲಿ. ಆ ನೀರು ಕುಡಿಯುತ್ತಿರುವಾಗ ನದಿಯ ಜಲದಲ್ಲಿ ಕೃಷ್ಣ ಬಲರಾಮರು ಬಿಂಬಿಸಿ ಅವನಿಗೆ ಕಾಣಿಸಿಕೊಳ್ಳುತ್ತಾರೆ. ಅಚ್ಚರಿಯಿಂದ ರಥದ ಕಡೆ ನೋಡುತ್ತಾನೆ ಅಕ್ರೂರ, ರಥದಲ್ಲಿಯೂ ಕಾಣಿಸುತ್ತಾರೆ ಮಹಾನುಭಾವರು. ಏಕಕಾಲದಲ್ಲಿ ರಥದಲ್ಲಿಯೂ ಜಲದಲ್ಲಿಯೂ ಬಿಂಬಿಸಿ ಕಾಣುತ್ತಿರುವ ಕೃಷ್ಣ ಬಲರಾಮರನ್ನು ಕಂಡು ಆನಂದಗೊಂಡು, ಹೇ ಪರಮಾತ್ಮ, ಇದೆಲ್ಲವೂ ನಿನ್ನ ಲೀಲೆಯಯ್ಯ ಎಂದು ಕೃಷ್ಣನನ್ನೇ ಮನದಲ್ಲಿ ನೆನೆಯುತ್ತಾ ರಥದಲ್ಲಿ ಕುಳಿತು ಪ್ರಯಾಣವನ್ನು ಮುಂದುವರಿಸಿ ಆ ದಿನ ಮಧ್ಯಾಹ್ನದ ವೇಳೆಗೆ ಮಧುರಾ ನಗರವನ್ನು ತಲುಪುತ್ತಾನೆ. ಕೃಷ್ಣ ಬಲರಾಮರು ನಗರದ ಹೊರಗಡೆ ರಥದಿಂದ ಇಳಿಯುತ್ತಾರೆ. ಅಕ್ರೂರ ಕಂಸನಲ್ಲಿಗೆ ಬಂದು ಶ್ರೀಕೃಷ್ಣ ಬಲರಾಮರನ್ನ ಕರೆತಂದಿರುವ ವಿಚಾರವನ್ನು ತಿಳಿಸಿ ತನ್ನ ಮನೆಗೆ ತೆರಳುತ್ತಾನೆ. ಸಂಜೆಯಾದ ಮೇಲೆ ಕೃಷ್ಣ ಬಲರಾಮರು ನಗರವನ್ನು ಪ್ರವೇಶಗೈದು ರಾಜಬೀದಿಗಳನ್ನು ನೋಡುತ್ತಾ ಬರುತ್ತಿರುವಾಗ ಕಂಸನಿಂದ ಪ್ರೇರಿತನಾದ ರಜಿಕ ಕೃಷ್ಣ ಬಲರಾಮರನ್ನ ಕೊಲ್ಲಲು ಸಂಚು ಮಾಡುತ್ತಾನೆ. ಆ ದುರ್ಮಾರ್ಗೆ ಸಂಚನ್ನ ತಿಳಿದುಕೊಂಡ ಕೃಷ್ಣ ಬಲರಾಮರು ಅವನನ್ನ ಕೊಂದು ಮುಗಿಸುತ್ತಾರೆ. ಅವನಲ್ಲಿದ್ದ ರಾಜೋಚಿತವಾದ ಉಡುಗೆ ತೊಡುಗೆಗಳನ್ನ ತಾವು ಧರಿಸಿಕೊಂಡು ಸುಧಾಮನ ಮನೆಗೆ ಬರುತ್ತಾರೆ. ಕೃಷ್ಣ ಬಲರಾಮರು ಸುಧಾಮನ ಮನೆಗೆ ಬಂದು ಅವನಿಂದ ಪೂಜಿಸಲ್ಪಟ್ಟವರಾಗಿ ಅವನನ್ನು ಅನುಗ್ರಹಿಸಿ ಅಲ್ಲಿಂದ ಕಂಸನ ದಾಸಿಯಾದ ಕುರೂಪಿ ಕುಬ್ಜೆಯ ಮನೆಗೆ ಬಂದು ಅವಳ ಕುರೂಪವನ್ನ ಮಾರ್ಪಡಿಸಿ ಸುಂದರಿಯಂತಾಗಿ ಗೈದು ಅವಳನ್ನ ಕೃಪಾದೃಷ್ಟಿಯಿಂದ ಕಂಡು ಆ ನಂತರ ಕೃಷ್ಣ ಬಲರಾಮರು ಕಂಸನ ಧನುಶಾಲೆಗೆ ಬರುತ್ತಾರೆ. ಅಲ್ಲೊಂದು ಅಪೂರ್ವವಾದ ಮಹತ್ವಪೂರ್ಣವಾದ ಧನುವಿರುತ್ತದೆ. ಆ ಧನುವನ್ನ ಸಾವಿರಾರು ಮಂದಿ ವೀರಭಟರು ಕಾವಲಾಗಿ ಕಾಯುತ್ತಿರುತ್ತಾರೆ. ಕೃಷ್ಣ ಬಲರಾಮಾದಿಗಳು ಅವರನ್ನ ಲೆಕ್ಕಿಸದೆ ನಿರ್ಭೀತಿಯಿಂದ ಅಲ್ಲಿಗೆ ಬಂದು ಭಗವಂತನಾದ ಶ್ರೀಕೃಷ್ಣ ತನ್ನ ಎಡತೋಳಿನಲ್ಲಿ ಆ ಧನುವನ್ನ ಮೇಲೆತ್ತಿ ಜಗ್ಗಲು ಹೋಗುತ್ತಾನೆ. ಭಗವಂತನ ತೋಳ್ಬಲಕ್ಕೆ ಮಣಿದ ಧನುವು ಸಿಡಿಲಿನಂತಹ ಶಬ್ದದೊಂದಿಗೆ ಪಡಪಡ ಎನ್ನುತ್ತ ಸಿಡಿಲ

ಹೀಗೆ ಸಿಡಿಲಿನಂತಹ ಶಬ್ದದೊಂದಿಗೆ ಆ ಧನು ಮುರಿದು ಬೀಳಲು ಆ ಶಬ್ದ ಕಂಸನ ಅರಮನೆಯನ್ನೆಲ್ಲ ಪ್ರತಿಧ್ವನಿಸುತ್ತದೆ. ಶ್ರೀಕೃಷ್ಣ ಪರಮಾತ್ಮನಿಂದ ಧನುವು ಭಗ್ನವಾದ ವಿಚಾರವನ್ನು ತಿಳಿದ ಕಂಸ ಭೀತನಾಗಿ ಕೃಷ್ಣ ಬಲರಾಮರನ್ನ ಕೊಲ್ಲಲು ತನ್ನ ಸೇನೆಯನ್ನೇ ಅವರ ಮೇಲೆ ಎರಗುವಂತೆ ಕಳುಹಿಸುತ್ತಾನೆ. ಸಾಗರದಂತೆ ಸೇನೆ ತಮ್ಮತ್ತ ಎರಗಿ ಬರುತ್ತಿದ್ದರೆ ಕೃಷ್ಣ ಬಲರಾಮರು ಧನುಗಳನ್ನು ಎದೆಯಿರಿಸಿ ಬಾಣಗಳ ಮಳೆಯನ್ನೇ ಆ ಸೇನೆ ಮೇಲೆ ಸುರಿಸಿ ಧ್ವಂಸ ಮಾಡುತ್ತಾರೆ. ಮರುದಿನ ಕಂಸನು ಕೃಷ್ಣ ಬಲರಾಮರನ್ನು ಮುಗಿಸುವ ಸಂಚಿನಿಂದ ದೊಡ್ಡ ಸಭೆ ಮಾಡಿಕೊಂಡು ಆ ಸಭೆಯಲ್ಲಿ ಮಲ್ಲ ಯುದ್ಧವನ್ನು ಏರ್ಪಡಿಸಿರುತ್ತಾನೆ. ಆ ಮಲ್ಲ ಯುದ್ಧವನ್ನು ನೋಡಲು ಸಾವಿರಾರು ಮಂದಿ ಪ್ರೇಕ್ಷಕರು ಸಭೆಯಲ್ಲಿ ಕಿಕ್ಕಿರದು ಸೇರಿರುತ್ತಾರೆ. ಆ ಸಭೆಗೆ ಕೃಷ್ಣ ಬಲರಾಮರು ಬರುತ್ತಿರಲು ಕಂಸನಿಂದ ನಿಯಮಿತನಾಗಿರುತ್ತಾನೆ ಮಾವುತನೋರ್ವ ಕುಂಜರ ಪಾಲನೆನ್ನುವನು. ತನ್ನ ಆನೆಯಾದ ಕೂವಲೆಯ ಪೀಡ ಅನ್ನುವ ಆನೆಯನ್ನ ಬರುತ್ತಿರುವ ಕೃಷ್ಣ ಬಲರಾಮರ ಮೇಲೆ ಎರಗುವಂತೆ ಹುರಿದುಂಬಿಸುತ್ತಿರುತ್ತಾನೆ. ಇದನ್ನ ತಿಳಿದುಕೊಂಡ ಕೃಷ್ಣ ಬಲರಾಮರು ಆ ಮದ್ದಾನೆಯನ್ನು ಮುಗಿಸಲು ಅದರ ಮೇಲೆ ಎರಗಿ ಪರಮಾತ್ಮನಾದ ಕೃಷ್ಣ ಅದರ ಸೊಂಡಿಲವನ್ನು ಹಿಡಿದರೆ ಬಲರಾಮ ಅದರ ಬಾಲವನ್ನು ಹಿಡಿಯುತ್ತಾನೆ. ಹೀಗೆ ಅಣ್ಣ ತಮ್ಮಂದಿರು ಆನೆಯ ಮೇಲೆ ಎರಗಿ ಮದ್ದ

ಹೀಗೆ ಮದ್ದಾನೆಯನ್ನ ಅದರ ಮಾವುತನನ್ನ ಕೊಂದು ಬಿಸುಡುತ್ತಾರೆ ಅಣ್ಣ ತಮ್ಮಂದಿರು. ಈ ಬಾಲಕರ ಪರಾಕ್ರಮವನ್ನು ಕಂಡ ಸಭಿಕರು ಹೋ ಎಂದು ಜಯಘೋಷ ಮಾಡುತ್ತಾರೆ. ವಿಜಯಶಾಲಿಗಳಾಗಿ ಸಭೆಗೆ ಬರುತ್ತಾರೆ ಬಲರಾಮಕೃಷ್ಣರು. ಸಭಾಸೀನಾಗಿ ಸಿಂಹಾಸನದ ಮೇಲೆ ಕುಳಿತಿರುವ ಕಂಸನಿಗೆ ತಮ್ಮ ಮಾವನಿಗೆ ವಂದಿಸದೆ ಗೌರವ ಕೊಡದೆ ವಿಜಯ ಗರ್ವದಿಂದ ನಿಂತಿರುತ್ತಾರೆ ಕೃಷ್ಣ ಬಲರಾಮರು. ಕಂಸನಿಂದ ಪ್ರೇರಿತರಾದ ಚಾಣೂರ ಮಲ್ಲ ಮುಷ್ಟಿಕ ಅನ್ನುವ ಮಲ್ಲ ಯುದ್ಧ ಕಲಿಗಳು ಕೃಷ್ಣ ಬಲರಾಮರನ್ನ ಮೂದಲಿಸಿ ಯುದ್ಧಕ್ಕೆ ಕರೆಯುತ್ತಾರೆ. ಕೃಷ್ಣ ಚಾಣೂರನ ಮೇಲೆ ಯುದ್ಧಕ್ಕೆರಗಿದರೆ ಮುಷ್ಟಿಕನ ಮೇಲೆ ಬಲರಾಮ ಯುದ್ಧಕ್ಕೆ ತೊಡಗುತ್ತಾನೆ. ಇವರ ಮಲ್ಲ ಯುದ್ಧ ಬಹು ಭಯಂಕರವಾಗಿರುತ್ತದೆ. ಕೃಷ್ಣನಿಂದ ಚಾಣೂರು ಹತನಾದರೆ ಬಲರಾಮ ಮುಷ್ಟಿಕನನ್ನ ಕೊಂದು ಮುಗಿಸುತ್ತಾನೆ. ಅಲ್ಲ, ಜಗದಲ್ಲಿನ ಮಲ್ಲರ ಸೊಲ್ಲನ್ನಡಗಿಸುವ ಜಗದೇಕ ಮಲ್ಲರಾದ ಈ ಮಲ್ಲರನ್ನ ಗೆಲ್ಲಬಲ್ಲವರಾರು ಜಗತ್ತಿನಲ್ಲಿ? ಇವರನ್ನ ಗೆಲ್ಲುವೆ ಕೊಲ್ಲುವೆ ಅನ್ನವರ ಸೊಲ್ಲು ಸುಳ್ಳಲ್ಲವೇ? ಕೃಷ್ಣ ಬಲರಾಮರ ವಿಜಯವನ್ನ ಕಂಡ ಕಂಸ ಉಗ್ರನಾಗಿ ತನ್ನ ಭಟರನ್ನು ಕುರಿತು ಯಾರಲ್ಲಿ ಎನ್ನುತ್ತಾನೆ.

ಬಂದಿದ್ದಾನೆ. ಅವನ ಮಾತಿಗೆ ನೂರಾರು ಮಂದಿ ಸೇವಕರು ಬಂದು ಪ್ರಭು ಏನಪ್ಪಣೆ ಅಂತಾರೆ, ಇಲ್ಲಿ ನಾನೇನಾದರೂ ಯಾರಲ್ಲಿ ಅಂತ ಹೇಳಿದ್ರೆ ಯಾರು ಇಲ್ಲ ಸ್ವಾಮಿ ಅಂತ. ಯಾವ ಬಂದ ಭಟರಿಗೆ ಕಂಸ ಹೇಳುತ್ತಾನೆ, ಭಟರೇ ಈ ಕುಂದಿಗಳಾದ ಬಲರಾಮ ಕೃಷ್ಣರನ್ನ ಕೊಂದು ಮುಗಿಸಿ ಬಂಧಿಸಿರಿ ಎಂದು ಅಪ್ಪಣೆ ಮಾಡುತ್ತಾನೆ. ಅಲ್ಲ, ಭಕ್ತಿಯ ಪಾಶಕ್ಕೆ ಬಂಧಿಸಲ್ಪಡುವ ಭಗವಂತ ಕಂಸನ ಭಟರ ಪಾಶಗಳಿಗೆ ಸಿಗುವನೇ ಅದಂತಿರಲಿ, ತಮ್ಮನ್ನ ಬಂಧಿಸಲು ಬರುತ್ತಿರುವ ಯೋಧರನ್ನ ಭಟರನ್ನ ಕೃಷ್ಣ ಬಲರಾಮರು ಎದುರಿಸಿ ಕೊಂದು ಮುಗಿಸುತ್ತಾರೆ. ಕೃಷ್ಣ ಬಲರಾಮರ ಶೌರ್ಯ ಪರಾಕ್ರಮಗಳನ್ನು ಕಂಡ ಉಳಿದ ಭಟರು ಭೀತಿಯಿಂದ ಪ್ರಾಣಗಳನ್ನು ಕಾಪಾಡಿಕೊಳ್ಳಲು ದಿಕ್ಕು ದಿಕ್ಕುಗಳಿಗೆ ಪಲಾಯನ ಮಾಡುತ್ತಾರೆ. ಕೃಷ್ಣ ಪರಮಾತ್ಮ ಪ್ರಳಯ ಕಾಲದ ರುದ್ರನಂತೆ ವಿಜೃಂಭಿಸಿ, ಏಲವೆಲವೋ ದುರುಳನಾದ ಕಂಸನೇ, ಇಂದಿಗೆ ನಿನ್ನ ಆಯುಷ್ಯ ಮುಗಿಯಿತೆಂದು ತಿಳಿ ಎಂದು ಗರುಡನು ಸರ್ಪಗಳ ಮೇಲೆ ಎರಗುವಂತೆ ಕಂಸನ ಮೇಲೆ ಭಗವಂತ ಎರಗಿ ಅವನ ಕೇಶರಾಶಿಯನ್ನು ಹಿಡಿದು ಸಿಂಹಾಸನದಿಂದ ಧರಿ ಕಡೆ ಢಮ್ಮನೆ ಎಸೆಯುತ್ತಾನೆ. ಇದರಿಂದ ಕ್ರುದ್ಧನಾದ ಕಂಸ, ಏಲವೆಲವೋ ಕುನ್ನಿಯಾದ ಕೃಷ್ಣ ಬಲರಾಮಾದಿಗಳೇ, ನಿಮ್ಮನ್ನ ಈ ಕ್ಷಣದಲ್ಲಿ ಕಳುಹಿಸುತ್ತೇನೆ ಒಪ್ಪರಕ್ಕೆ ಎಂದು ಯುದ್ಧಕ್ಕೆರಗಲು ಕೃಷ್ಣ ಪರಮಾತ್ಮ ಅವನ ಮೇಲೆ ಯುದ್ಧಕ್ಕೆರಗಿ ಅವನ ಅನತಿ ಬಲವನ್ನ ಅನತಿ ಕಾಲದಲ್ಲಿ ಉಡುಗಿಸಿ ಅವನನ್ನ ಕೊಂದು ಬಿಸಾಡುತ್ತಾನೆ. ಇದನ್ನು ಕಂಡ ಕಂಸನ ಅನುಚರರು ಕೃಷ್ಣ ಬಲರಾಮಾದಿಗಳ ಮೇಲೆ ಯುದ್ಧಕ್ಕೆರಗಲು ಅವರೆಲ್ಲರನ್ನ ಕೃಷ್ಣ ಬಲರಾಮರು ಮುಗಿಸುತ್ತಾರೆ. ಆನಂತರ ಆನಂದದಿಂದ ವಿಜಯ ಗರ್ವದಿಂದ ಕುಣಿ ಕುಣಿದಾಡುತ್ತಾರೆ ಕೃಷ್ಣ ಬಲರಾಮರು. ಅಲ್ಲಿಂದ ತಂದೆ ತಾಯಿಗಳಿರುವ ಕಾರಾಗೃಹಕ್ಕೆ ಬಂದು ತಂದೆ ತಾಯಿಗಳಾದ ವಸುದೇವ ದೇವಕಿಯರನ್ನ ಬಂಧನದಿಂದ ಬಿಡುಗಡೆ ಮಾಡಿ, ತಮ್ಮ ತಾತ ಉಗ್ರಸೇನ ಮಹಾರಾಜನನ್ನ ಬಂಧನದಿಂದ ಬಿಡುಗಡೆ ಮಾಡಿಸಿ, ತಾತನಾದ ಉಗ್ರಸೇನ ಮಹಾರಾಜನಿಗೆ ಭಗವಂತನಾದ ಕೃಷ್ಣ ಮಧುರಾ ನಗರವನ್ನು ಪಟ್ಟಾಭಿಷೇಕ ಮಾಡುತ್ತಾನೆ. ಹೀಗೆ ತಂದೆ ತಾಯಿ ತಾತನೊಂದಿಗೆ ಕೆಲಕಾಲ ಸುಖವಾಗಿ ಕಲಹರಣ ಮಾಡುತ್ತಾನೆ ಭಗವಂತ. ಆನಂತರ ಯೋಚನೆ ಮಾಡುತ್ತಾನೆ ಕೃಷ್ಣ, ಗುರುವಿನ ಆಶ್ರಯ ಬೇಕು, ಅವನ ಅನುಗ್ರಹ ಪಡೆಯಬೇಕು ಎಂದು.

ಪರಮಾತ್ಮನಾದ ಶ್ರೀಹರಿಯೇ ಕೃಷ್ಣಾವತಾರ ಮಾಡಿದ್ದರು. ಮಾನವನಾಗಿ ಅವತರಿಸಿದ ಮೇಲೆ ಮಾನವ ಜೀವನದ ಮೌಲ್ಯಗಳಿಗೆ ತಲೆಬಾಗುವುದು ಉಚಿತವೆಂದು ಪರಿಗಣಿಸಿ ತಂದೆ ತಾಯಿಗಳಲ್ಲಿಗೆ ಬಂದು ಅವರಲ್ಲಿ ವಿನಮ್ರನಾಗಿ, ಜನನೀ ಜನಕರೇ, ನಾನು ಉತ್ತಮ ಗುರುವನ್ನು ಆಶ್ರಯಿಸಿ ಅವರ ಪಾದ ಸೇವೆಗೈದು ಗುರುವಿನ ಕೃಪೆಯನ್ನು ಹೊಂದಿ ವಿದ್ಯಾಬುದ್ಧಿಗಳನ್ನು ಕಲಿತು ಇಹಪರದ ಗತಿಗೆ ದಾರಿ ಮಾಡಿಕೊಳ್ಳುತ್ತೇನೆ. ಇದು ಮಾನವ ಧರ್ಮವೂ ಕೂಡ ಎಂದು ವಿನಯದಿಂದ ಕೇಳಿಕೊಂಡರೆ ವಸುದೇವ ದೇವಿಕೆಯರು ಅಚ್ಚರಿ ಪಡುತ್ತಾ ಹೇಳುತ್ತಾರಂತೆ, ಹೇ ಭಗವಂತ, ನೀನು ಕಾರಣಾಂತರಗಳಿಂದ ನಮಗೆ ಮಗನಾಗಿ ಜನ್ಮ ತಳೆದಿರುವೆ ವಿನಃ ಅನಿತ ಇಲ್ಲ ಮಗು. 14 ಭುವನ ಭಾಂಡಗಳನ್ನ ನೀನು ಒಡಲಲ್ಲಿ ಇರಿಸಿಕೊಂಡು ಕಾಪಾಡುವ ಜಗತ್ತಿನ ತಂದೆ, ಜಗತ್ತಿನ ಗುರುವು ಕೂಡ ನೀನು ಕಣಯ್ಯ. ನಿನಗೂ ಗುರುವಿನ ಅವಶ್ಯಕತೆಯೇ ಎನ್ನುತ್ತಾರೆ ವಿಸ್ಮಯದಿಂದ. ಆಗ ಕೃಷ್ಣ ಪರಮಾತ್ಮ ಹೇಳುತ್ತಾನೆ, ತಂದೆ ತಾಯಿಯರೇ, ನಾನೆಷ್ಟೇ ಪ್ರಬಲನಾದಾಗ್ಯೂ ಗುರುವಿನ ಕೃಪೆ ಪಡೆಯದಿದ್ದ ಮೇಲೆ ಅಪ್ರಯೋಜಕನೇ ಸರಿನಾ ಎನ್ನುತ್ತಾನೆ ಕೃಷ್ಣ ಪರಮಾತ್ಮ. ಅಲ್ಲ, ಈ ದೇವದೇವರ ಮಾತು ಎಷ್ಟು ಸಮಂಜಸ ಅಲ್ಲವೇ. ಜಾಣರೊಬ್ಬರ ಮಾತು ನೆನಪಾಗುತ್ತದೆ, ಗುರುವಿರದೇ ಕಲಿತವನ ವಿದ್ಯೆಯಲ್ಲವೂ ಕುರುಡು ವಿದ್ಯೆ ಎಂದು. ನಮ್ಮ ಆರ್ಯುಕ್ತಿ ಕೂಡ ಹೀಗಿದೆ. ಅವಿದ್ಯಾ

ಅರ್ಥ ಗುರುವಿನ ಪಾದೋದಕವು ಅವಿದ್ಯೆಯ ಬೇರನ್ನೇ ಕಿತ್ತು ಹಾಕುತ್ತದೆಯಂತೆ, ಅನೇಕ ಜನ್ಮಗಳ ಕರ್ಮವನ್ನ ತೊಲಗಿಸುತ್ತದೆ ಹಾಗೂ ಜ್ಞಾನವನ್ನ ವೈರಾಗ್ಯವನ್ನು ದಯಪಾಲಿಸುತ್ತದೆ. ಇಂತಹ ಉದಾಹರಣೆಗಳನ್ನು ಭಗವಂತನಾದ ಕೃಷ್ಣ ಎಷ್ಟೋ ವಿಧವಾಗಿ ಹೇಳಿ ತಂದೆ ತಾಯಿಗಳಿಗೆ ಅವರನ್ನು ಒಡಂಬಡಿಸಿಕೊಂಡು ಅಣ್ಣ ಬಲರಾಮನನ್ನು ಕರೆದುಕೊಂಡು ಗೆಳೆಯ ಉದ್ದವನೊಂದಿಗೆ ಗುರುವನ್ನರ ಸುತ್ತ ಬರುತ್ತಾನೆ ಸಾಂದೀಪರ ಬಳಿಗೆ. ಸಾಂದೀಪರು ಅಗ್ಗೆ ಕಾಶಿ ದೇಶದ ಎಲ್ಲೆಯಲ್ಲಿರುವ ಅವಂತಿ ನಗರದ ಪ್ರಾಂತ್ಯದಲ್ಲಿರುವ ಅರಣ್ಯದಲ್ಲಿ ಗುರುಕುಲವನ್ನು ನಡೆಸುತ್ತಾ ಬಂದಿರುವ ರಾಜಕುಮಾರರಿಗೆ ಇತರೆ ವಿದ್ಯಾರ್ಥಿಗಳಿಗೆ ವಿದ್ಯಾದಾನ ಮಾಡಿ ಶಿಷ್ಯರ ಅಭಿವೃದ್ಧಿಯೇ ತಮ್ಮ ಮುಖ್ಯ ಕರ್ತವ್ಯ ಎಂದು ಭಾವಿಸಿರುತ್ತಾರೆ. ಹಿಂದೆ ಗುರುಕುಲ ಗುರುಗಳ ಆಶ್ರಮಗಳು ಉತ್ತಮ ಪರಿಸರದಲ್ಲಿ ನಿರ್ಮಾಣವಾಗುತ್ತಿದ್ದವು. ಗುರುಗಳು ಉತ್ತಮವಾದ ನಿರ್ಮಲವಾದ ಮನಸ್ಸಿನಿಂದ ಕೂಡಿರುತ್ತಿದ್ದರು. ಅಂತಹ ಗುರುಗಳನ್ನು ಕಂಡೊಡನೆ ಶಿಷ್ಯರಿಗೆ ಅವರ ಬಗ್ಗೆ ಭಕ್ತಿ ಗೌರವ ಮೂಡಿ ಗುರುಗಳಿಗೆ ಎರಗಿ ವಿನಮ್ರರಾಗಿ ನಡ್ಕೊಳ್ತಾ ಇದ್ರು. ಆ ಕಾಲದಲ್ಲಿ ಅಪರೂಪವಾಗಿದ್ದವು ಗುರುಕುಲಗಳು, ಈಗಂತೂ ವಿಪರೀತವಾಗಿವೆ. ಇವತ್ತು 3 ವರ್ಷದ ಮಗು ಕಲಿಯೋಕ್ ಬರ್ತದೆ ಗುರುಕುಲಕ್ಕೆ, ಅಲ್ಲ ಈ 3 ವರ್ಷದ ಕೂಸು ಕಲಿಯೋಕ್ ಬರ್ತದೆ ಅಂತ ಹೇಳಿದ ಮಾತಿಗೆ ಒಂದು ಉದಾಹರಣೆ ನೆನಪಾಯಿತು. ತಂದೆ ತಾಯಿಗಳಿಬ್ಬರಿಗೆ ಒಂದು ಮಗುವಿತ್ತಂತೆ, 2 ವರ್ಷದ ಗಂಡು ಮಗು. ಆ ತಾಯಿಯಾದವರು ಆ ಮಗುವಿಗೆ ಈಗಿನ ಪ್ಯಾಷನ್ ಡ್ಯಾಡಿ ಮಮ್ಮಿ ಹೇಳ್ಕೊಡೋ ಅಭ್ಯಾಸ ಮಾಡ್ತಿದ್ಲಂತೆ. ಅವ್ರ ಮನೆ ಎದುರುಗಡೆ ಒಂದು ಎಮ್ಮೆ ಇತ್ತಂತೆ. ಆ ಎಮ್ಮೆಯನ್ನು ಕುರಿತು ಆ ಮಗು ಕೇಳ್ತಿದ್ದಂತೆ, ಮಮ್ಮಿ ಇದರ ಹೆಸರೇನು ಅಂತ. ಈ ಎಳೆ ಮಕ್ಕಳ ಮಾತು ಬಹಳ ಚೆನ್ನಾಗಿ ಕೇಳಕ್ಕೆ ಅಂದ್ರೆ ಬಹಳ ಚೆನ್ನಾಗಿರ್ತದೆ. ಹಾಗೆ ಮಗು ಈ ಎಮ್ಮೆ ಹೆಸರು ಏನಂತ ಕೇಳಿದ ಕೂಡಲೇ ಅಮ್ಮ ಹೇಳ್ಕೊಡ್ತಾಳೆ, ಇದರ ಹೆಸರು ಎಮ್ಮೆ ಕಣಯ್ಯ ಅಂತೇಳಿ. ಆ ಮಗು ಈ ಮಮ್ಮಿ ಅನ್ನೋದಕ್ಕಿಂತಲೂ ಎಮ್ಮೆಯನ್ನು ಮಾತ್ರ ಚೆನ್ನಾಗಿ ಕಲ್ತ್ಕೊಂಡಿರ್ತದೆ. ಒಂದ್ ದಿವಸ ಅವ್ರ ಮನೆ ಗೆಳೆಯರು ಬರ್ತಾರೆ. ಆ ಗೆಳೆಯರ ಎದುರುಗಡೆ ತಾಯಿ ತನ್ನ ಮಗನ ಮಾತಿನ ಪ್ರೌಢಿಮೆಯನ್ನ ಪ್ರದರ್ಶನ ಮಾಡಕ್ಕೆ ಅವ್ರ ಪತಿದೇವ್ರ ಕಡೆ ಬೆರಳು ತೋರಿಸಿ, ಪಪ್ಪು ಇವ್ರ ಹೆಸರೇನಪ್ಪ, ಇವ್ರು ಯಾರಪ್ಪ ಅಂದ್ರೆ ಅವರ ಡ್ಯಾಡಿ ಅಂತ ಈ ಮಗು. ತನ್ನ ಕಡೆ ತೋರಿಸ್ಕೊಂಡು ನಾನು ಯಾರೋ ಅಂದ್ರೆ ಆ ಮಮ್ಮಿ ಅನ್ನೋದನ್ನ ಮರ್ತಿದ್ದ ಮಗು ನೀನು ಎಮ್ಮಿ ಅಂತಂತೆ. ಅದಂತಿರಲಿ, ಕಥಾಭಾಗದಲ್ಲಿ ಗುರುಗಳಾದ ಸಾಂದೀಪರು ತಮ್ಮ ಶಿಷ್ಯರನ್ನ ಆಶ್ರಮವನ್ನ ಬಹು ಶಿಸ್ತಿನಿಂದ ನಡೆಸಿಕೊಂಡಿರುತ್ತಾರೆ. ಅಲ್ಲಿಗೆ ಬರುತ್ತಾರೆ ಕೃಷ್ಣ ಬಲರಾಮಾದಿಗಳು. ಬಂದು ಗುರು ಸಾಂದೀಪರನ್ನ ಸಂಧಿಸಿ ಅವರ ಪಾದಗಳಲ್ಲಿ ವಿನಮ್ರರಾಗಿ ಹೀಗೆ ಬೇಡುತ್ತಾರೆ,

ಹೀಗೆ ಗುರುಗಳಲ್ಲಿ ಶ್ರೀಕೃಷ್ಣ ಪರಮಾತ್ಮ ವಿನಮ್ರನಾಗಿ ಬೇಡಿ ಗುರುದೇವ, ನಮ್ಮನ್ನ ಶಿಷ್ಯರನ್ನಾಗಿ ಸ್ವೀಕಾರ ಮಾಡಿ ನಮಗೆ ಸಕಲ ವಿದ್ಯೆಗಳನ್ನ ಧಾರೆ ಇರಿದು ಉದ್ಧಾರ ಮಾಡಬೇಕು ಎಂದು ತಮ್ಮ ಪಾದ ಪದ್ಮಗಳಲ್ಲಿ ವಿನಮ್ರನಾಗಿ ಪ್ರಾರ್ಥಿಸುತ್ತೇನೆ ಎಂದು ಕೇಳಿಕೊಂಡರೆ ಸಾಂದೀಪರು ನೋಡುತ್ತಾರೆ ಕೃಷ್ಣ ಬಲರಾಮಾದಿಗಳನ್ನ. ಇವರು ಅವತಾರ ಮೂರ್ತಿಗಳೆಂಬುದನ್ನು ಮೊದಲೇ ಅರಿತಿರುತ್ತಾರೆ ಗುರು ಸಾಂದೀಪರು. ಈ ಮಹಾನುಭಾವರಿಗೆ ಗುರುವಾಗುವ ನನ್ನ ಭಾಗ್ಯಕ್ಕೆ ಎಣೆಯುಂಟೆ ಎಂದು ಒಪ್ಪಿದವರಾಗಿ, ಹಾಗೇ ಆಗಲಪ್ಪ ನಿಮ್ಮ ಇಷ್ಟಾರ್ಥ ಸಫಲವಾಗಲಿ ಎಂದು ಆಶೀರ್ವದಿಸಿ ಅವರನ್ನು ಶಿಷ್ಯರನ್ನಾಗಿ ಸ್ವೀಕಾರ ಮಾಡ್ತಾರೆ. ಅಲ್ಲ, ಹಿಂದಿನ ಕಾಲದಲ್ಲಿ ಗುರುಗಳ ಬಗ್ಗೆ ಶಿಷ್ಯರಿಗಿರ್ತಕ್ಕಂಥ ಒಂದು ಭಕ್ತಿ ಭಯಗಳು ಎಷ್ಟು ದೊಡ್ಡದಾಗಿದ್ದು, ಗುರುಗಳನ್ನು ನೋಡ್ಬಿಟ್ರೆ ಶಿಷ್ಯರ ಹಿಂದೆ ಗಡಗಡಗಡ ನಡೀತಾ ಇದ್ರಂತೆ. ಇವತ್ತು ಶಿಷ್ಯರನ್ನು ನೋಡ್ಬಿಟ್ರೆ ಗುರುಗಳು ಥರ ಥರ ಥರ ನಡಬೇಕಾಗಿದೆ. ನೋಡಿದ್ರೆ ಎಷ್ಟು ತದ್ವಿರುದ್ಧ ಕಾಲ ಅದಂತಿರಲಿ. ಹೀಗೆ ಕೃಷ್ಣ ಬಲರಾಮಾದಿಗಳನ್ನ ಶಿಷ್ಯರನ್ನಾಗಿ ಸ್ವೀಕಾರ ಮಾಡಿ ಸಾಂದೀಪರು ವಿದ್ಯಾಬುದ್ಧಿಗಳನ್ನು ಹೇಳಿಕೊಡುತ್ತಾ ಇರ್ತಾರೆ. ಅಲ್ಲಿಗೆ ಸುಧಾಮನು ಕೂಡ ಬಂದಿರುತ್ತಾನಂತೆ ವಿದ್ಯೆ ಕಲಿಯಕ್ಕೆ. ಹೀಗಿರಲು ಅದೊಂದು ದಿವಸ ಆಶ್ರಮದಲ್ಲಿ ಗುರುಪತ್ನಿ ಸುಧಾಮನನ್ನ ಕೃಷ್ಣನನ್ನ ಬಳಿ ಕರೆದು, ಮಕ್ಕಳೇ, ಆಶ್ರಮದಲ್ಲಿ ಒಣಗಿದ ಸೌದೆ ಮುಗಿದಿವೆಯಪ್ಪ, ಆದ್ದರಿಂದ ನೀವಿರೋರು ಕಾಡಿಗೆ ಹೋಗ್ಬಿಟ್ಟು ಒಂದಿಷ್ಟು ಒಣಕಟ್ಟಿಗೆಗಳನ್ನ ತರಬೇಕು. ಹೀಗೆ ಅಪ್ಪಣೆ ಮಾಡಿದರೆ ಗುರುಪತ್ನಿಯ ಮಾತನ್ನ ವೇದವಾಕ್ಯವೆಂದು ಪರಿಗಣಿಸಿದ ಕೃಷ್ಣ ಸುಧಾಮರು ಅರಣ್ಯಕ್ಕೆ ಹೋಗುತ್ತಾರೆ. ಆ ಕಾಡಿಗೆ ಬಂದು ನೋಡುತ್ತಾರೆ. ಆ ಕಾಡಿನ ಸಂಪತ್ತನ್ನ ದಟ್ಟವಾಗಿ ಬೆಳೆದಿರುವ ಗಗನ ಚುಂಬಿತವಾಗಿ ನಿಂತಿರುವ ಮರಗಿಡಗಳು ಸೂರ್ಯನ ಬೆಳಕನ್ನೇ ಧರೆಯೆತ್ತ ಬೀಳದೆ ತಡೆದಿವೆಯಂತೆ. ಯಾವ ಘೀಂಕರಿಸುವ ಆನೆಗಳ ಹಿಂಡುಗಳು, ಘರ್ಜಿಸುವ ಸಿಂಹ ಶಾರ್ದೂಲಗಳು, ಯಾವ ಪಕ್ಷಿ ಸಂಕುಲ ಒಂದೇ ಎರಡೇ ನೂರಾರು ವಿಧ, ಇಂತಹ ವನ್ಯ ಪ್ರಾಣಿಗಳನ್ನು ಕಂಡು ಕೃಷ್ಣ ಸುಧಾಮಾದಿಗಳು

ಹೀಗೆ ವನ ಸಂಪತ್ತು ವನ್ಯ ಪ್ರಾಣಿಗಳನ್ನು ಕಂಡು ಬರುತ್ತಿದ್ದಾರೆ ಆನಂದದಿಂದ. ಹಿಂದಿನ ನಮ್ಮ ಕವಿಗಳು ವನ್ಯ ಸಂಪತ್ತನ್ನ ವನ್ಯ ಪ್ರಾಣಿಗಳ ಬಗ್ಗೆ ಎಷ್ಟು ಸುಂದರವಾಗಿ ಬಣ್ಣಿಸಿದ್ದಾರೆ. ಭಗವಂತ ನಮ್ಮ ಪಾಲಿಗೆ ವರದಾನವಾಗಿ ಕೊಟ್ಟಿದ್ದಾನಂತೆಯೇ ಈ ವನ್ಯ ಸಂಪತ್ತನ್ನ ವನ್ಯ ಪ್ರಾಣಿಗಳನ್ನ. ಈ ವನ್ಯ ಪ್ರಾಣಿಗಳು ವನ ಸಂಪತ್ತು ಪ್ರಕೃತಿಯನ್ನ ಸಮತೋಲನವಾಗಿ ಇರಿಸುತ್ತವೆಯಂತೆ. ಇದನ್ನ ತಿಳಿದ ನಾವು ವನ್ಯ ಸಂಪತ್ತನ್ನ ವನ್ಯ ಪ್ರಾಣಿಗಳನ್ನ ನಾಶ ಮಾಡ್ತಾ ಇದ್ದೇವೆ ಅಲ್ಲ. ಜಾಣರೊಬ್ಬರ ಮಾತು, ಕಾಡು ಉಳಿದರೆ ನಾಡಿನ ಉಳಿವಂತೆ, ಕಾಡು ಉಳಿದರೆ ನಾಡಿನ ವಿನಾಶವಂತೆ. ಎಂತಹ ಸಮಂಜಸವಾದ ಮಾತಿದು. ಅದಂತಿರಲಿ, ಶ್ರೀಕೃಷ್ಣ ಸುಧಾಮ ಕಾಡಿನೊಳಗೆ ಬಹುದೂರ ಬಂದು ನೋಡುತ್ತಾರೆ ಒಣಗಿದ ಕಟ್ಟಿಗೆಗಳಿಗಾಗಿ. ಅದು ಮಳೆಗಾಲವಾದುದರ ದೆಸೆ, ಒಣ ಕಟ್ಟಿಗೆಗಳು ಇವರ ಕಣ್ಣಿಗೆ ಕಾಣುವುದಿಲ್ಲ, ಸಿಗುವುದಿಲ್ಲ. ಪಾಪ ಕಲ್ಲು ಮುಳ್ಳುಗಳಲ್ಲಿ ನಡೆದು ಇವರ ಕಾಲುಗಳು ಸೀಳಿ ರಕ್ತ ಬರುತ್ತಿರುತ್ತದೆ. ಆ ಬಾಧೀನ ಸಹಿಸಿಕೊಳ್ಳುತ್ತಾರೆ. ಪೊದೆಗಳ ಮಧ್ಯದಲ್ಲಿರುವ ಒಣ ಕಟ್ಟಿಗೆಗಳನ್ನ ತೆಗೆಯಲು ಹೋಗುತ್ತಾರೆ ಕೃಷ್ಣ ಸುಧಾಮರು. ಅವರ ಮೈ ಕೈ ತರಚಿ ರಕ್ತ ಬರಲು ಆರಂಭವಾಗುತ್ತದೆ. ಕೃಷ್ಣನೇನೋ ಧೀರ ಸಹಿಸಿಕೊಳ್ಳುತ್ತಾನೆ, ಆದರೆ ಸುಧಾಮನ ಸ್ಥಿತಿ ಕಣ್ಣೀರು ತರಿಸುವಂತಿರುತ್ತದೆ. ಕೃಷ್ಣ ತನ್ನ ಬಾಧೆಯನ್ನು ಲೆಕ್ಕಿಸದೆ ಗೆಳೆಯನಿಗೆ ಉಪಚಾರ ಮಾಡ್ತಾರಂತೆ. ಎಷ್ಟಾದರೂ ಪರೋಪಕಾರ ಬುದ್ಧಿ ಇರುವ ಪ್ರಭುವಲ್ಲವೇ ಇವನು ಗೆಳೆಯ ಸುಧಾಮ. ಗುರು ಸೇವೆಯ ಕಾಲದಲ್ಲಿ ನಮಗೆ ಬರುವ ಕಷ್ಟ ನಷ್ಟಗಳೆಲ್ಲವೂ ಮುಂದಿನ ನಮ್ಮ ಭವಿಷ್ಯದ ಶುಭಕ್ಕಾಗಿ ಕಣೋ. ಈಗ ನೀನು ಸಹಿಸ್ಕೋಬೇಕು, ತಾಳ್ಕೋಬೇಕು ಅಂತ ಹೇಳಿ ಅವನ ಗಾಯಗಳಿಗೆ ವನ ಮೂಲಿಕೆಗಳಿಂದ ಉಪಚಾರ ಮಾಡುತ್ತಾನೆ ಭಗವಂತ. ಇದಲ್ಲವೇ ಮಾನವ ಧರ್ಮ. ಅಂತೂ ಇಂತೂ ಸಂಜೆ ವೇಳೆಗೆ ಎರಡು ಹೊರೆ ಒಣೆ ಕಟ್ಟಿಗೆಗಳನ್ನ ಶೇಖರಿಸಿ ಹೊರೆ ಮಾಡಿಕೊಂಡು ಆಶ್ರಮದ ಕಡೆ ಹೊರಡಲನುವಾದರೆ ಮಳೆಗಾಲವದು. ಸಂಜೆಯಾದ ಕೂಡಲೇ ಆಕಾಶದಲ್ಲಿ ಕಾರ್ಮೋಡಗಳು ಗುಂಪು ಗುಂಪಾಗಿ ಸೇರಿ ಗುಡುಗು ಮಿಂಚುಗಳೊಂದಿಗೆ ಬಿರುಗಾಳಿ ಸಹಿತ ಜೋರಾದ ಮಳೆ ಬರಲಾರಂಭವಾಗುತ್ತದೆ. ಇದರಿಂದ ಭೀತರಾಗುತ್ತಾರೆ ಎಳೆಯ ಮಕ್ಕಳು. ಮಳೆಯಿಂದ ಪಾರಾಗಲು ಒಂದು ಮರದ ಆಶ್ರಯವನ್ನ ಆಶ್ರಯಿಸುತ್ತಾರೆ, ಕುಳಿತುಕೊಳ್ಳುತ್ತಾರೆ. ಸಂಜೆಯಾಗಿ ಗಾಢಾಂಧಕಾರವಾದ ಕತ್ತಲಾವರಿಸಿ ಭಯಂಕರವಾದ ಮಳೆ ಗುಡುಗು ಇವರಿಗಿಷ್ಟು ಪರಿಸರ ತೊಂದರೆಯುಂಟು ಮಾಡಿದರು. ತಮಗೆ ನಿದ್ರೆ ಬಂದರೂ, ನೀರಡಿಕೆ ಆದರೂ, ಹಸಿವಾದರೂ ಅವುಗಳನ್ನು ಗಮನಿಸಲಿಲ್ಲ. ಆಶ್ರಮದ ಕಡೆ ಚಿಂತೆ ಮಾಡ್ತಾ ಇರ್ತಾರೆ. ಸಕಾಲಕ್ಕೆ ಸೌದಿಯನ್ನು ತೆಗೆದುಕೊಂಡು ಆಶ್ರಮಕ್ಕೆ ಹೋಗಲಾಗಲಿಲ್ಲವಲ್ಲ, ಗುರು ಪತ್ನಿಗೆ ನೆರವಾಗಲು ಆಗಲಿಲ್ಲವಲ್ಲ ನಮ್ಮ ಕೈಯಲ್ಲಿ ಅಂಥೇಳಿ ತಮ್ಮ ಚಿಂತೆಯ ಮರೆತು ಆಶ್ರಮದ ಕಡೆ ಚಿಂತೆ ಮಾಡ್ತಾ ಇದ್ರೆ, ಇತ್ತ ಕಡೆ ಆಶ್ರಮದಲ್ಲಿ ಗುರುಗಳು ಗುರುಪತ್ನಿ ಸಂಜೆಯಾಗಿ ಕತ್ತಲಾಗಿ ಮಳೆ ರಭಸದಿಂದ ಬೀಳುತ್ತಿದೆ. ಕಾಡಿಗೆ ಹೋದ ಮಕ್ಕಳಿನ್ನೂ ಬಾರಲಿಲ್ಲವಲ್ಲ. ಈ ಮಳೆಯಿಂದ ಮಕ್ಕಳಿಗೆ ಏನು ತೊಂದರೆ ಆಯಿತು? ಎಳೆಯದಾದ ಮಕ್ಕಳನ್ನು ಏಕಾದರೂ ಕಳಿಸಿದವು ಕಾನನಕ್ಕೆ ಭಗವಂತ. ಆ ಎಳೆಯದಾದ ಮಕ್ಕಳಿಗೆ ಯಾವುದೇ ವಿಧ ತೊಂದರೆ ತಾರದೆ ಕಾಪಾಡಯ್ಯ. ಆ ಮಕ್ಕಳಿಗೆ ಸ್ವಲ್ಪ ವ್ಯತ್ಯಾಸವಾದರೂ ನಾವು ಬದುಕಲಾರೆವು ಎಂದು ಗುರುಗಳು ಗುರುಪತ್ನಿ ಬಲರಾಮಾದಿಗಳು ಭಗವಂತನಿಗೆ ಶರಣು ಹೋಗ್ತಾ ಇದ್ದಾರೆ.

ಹೀಗೆ ಧ್ಯಾನ ಮಾಡುತ್ತಾ ಗುರುಗಳು ಗುರುಪತ್ನಿ ಬಲರಾಮಾದಿಗಳು ಬೆಳಕು ಹರಿದು ಮಳೆ ನಿಲ್ಲುವುದನ್ನು ನೋಡುತ್ತಿರುತ್ತಾರೆ. ಮಳೆ ನಿಂತಿತು, ಬೆಳಕು ಹರಿಯಿತು, ಸೂರ್ಯೋದಯವಾಗಲು ಆನಂದದಿಂದ ಯಾವ ಗುರುಗಳು ಗುರುಪತ್ನಿ ಬಲರಾಮಾದಿಗಳು ಅರಣ್ಯ ಮಾರ್ಗವನ್ನು ಅನುಸರಿಸಿ ಬರುತ್ತಾರೆ ಕೃಷ್ಣ ಸುಧಾಮರನ್ನು ಹುಡುಕಿಕೊಂಡು. ಇಲ್ಲಿ ಅರಣ್ಯದಲ್ಲಿ ಕೃಷ್ಣ ಸುಧಾಮರು ಕೂಡ ಬೆಳಕು ಹರಿದು ಮಳೆ ನಿಂತದನ್ನು ಕಂಡು ಸಂತೋಷದಿಂದ ಕಟ್ಟಿಗೆ ಹೊರೆಗಳನ್ನು ಹೊತ್ತುಕೊಂಡು ಆಶ್ರಮದ ಕಡೆ ಧಾವಿಸುತ್ತಾರೆ. ಮಾರ್ಗ ಮಧ್ಯದಲ್ಲಿ ಕೃಷ್ಣ ಸುಧಾಮರನ್ನು ಕಂಡ ಗುರುಗಳಿಗೆ ಗುರುಪತ್ನಿಗೆ ಬಲರಾಮನಿಗೆ ಹೋದ ಜೀವ ಬಂದಂತಾಗಿ ಬಲರಾಮ ಓಡೋಡಿ ಬರುತ್ತಾನೆ ತಮ್ಮನ ಬಳಿ. ತಮ್ಮ ಕೃಷ್ಣ, ರಾತ್ರಿಯೆಲ್ಲ ಆಹಾರಕ್ಕಾಗಿ ಏನು ಮಾಡಿದೆಯಪ್ಪ, ನಿದ್ರೆಯಲ್ಲಿ ಮಾಡಿದೆಯೋ, ಆ ಮಳೆಯಿಂದ ಹೇಗೆ ಪಾರಾದಿಯೋ ಎಂದು ಅನುಕಂಪದಿಂದ ಮಾತನಾಡಿ ಕೃಷ್ಣನ ಹೊರೆಯನ್ನ ಸುಧಾಮನ ಹೊರೆಯನ್ನ ಎರಡು ಹೊರೆ ತಾನೇ ಹೊತ್ತುಕೊಳ್ಳುತ್ತಾನೆ. ಎಷ್ಟಾದರೆ ಇವನು ಆದಿಶೇಷನ ಅಂಶ ಸಂಭೂತನಲ್ಲವೇ, ಅಲ್ಲ ಧರೆಯನ್ನೇ ಹೊರುವ ಈ ಧೀರನಿಗೆ ಎರಡು ಹೊರೆ ಕಟ್ಟಿಗೆ ಯಾವ ಮಾತ್ರ. ಯಾವ ಗುರುಪತ್ನಿ ಬಂದು ನೋಡುತ್ತಾಳೆ ಕೃಷ್ಣ ಸುಧಾಮರ ಮೈ ಕೈಯನ್ನ ತರಚಿ ರಕ್ತ ಬರ್ತಾ ಇದೆ, ಕಾಲುಗಳು ಸೀಳಿ ರಕ್ತ ಸುರಿಯುತ್ತಿದೆ. ಮಕ್ಕಳೇ, ನಿಮ್ಮನ್ನ ಏತಕ್ಕಾದರೂ ಕಳಿಸಿದರೂ ಕಾಡಿಗೆ ನಾನು. ಕೃಷ್ಣ, ನನ್ನ ಮುದ್ದು ಕಂದ, ನಿನ್ನ ಕೋಮಲವಾದ ಮೈ ಕೈ ತರಚಿ ಕಾಲುಗಳು ಸೀಳಿ ರಕ್ತ ಸುರಿಯುತ್ತಿದೆಯಲ್ಲವೋ. ಪಾಪಿಯಾದ ನಾನು ನಿನ್ನನ್ನು ಏಕಾದರೂ ಕಳಿಸಿದನೋ ಕಾಡಿಗೆ ಕಟ್ಟಿಗೆ ತರಲು. ಪಾಪಗೈದ, ನನ್ನ ಕಣ್ಗಳಿಂದ ನೋಡಲೇನು ಎಂದು ಬೀರಿದ ಕಂಠದಿಂದ ಕಣ್ಣೀರು ಸುರಿಸುತ್ತಾ ಹೇಳಿದರೆ ಕೃಷ್ಣ ಹೇಳುತ್ತಾನೆ, ಅಮ್ಮ, ನನಗಾಗಿರುವ ಗಾಯಗಳಿಂದ ಯಾವುದೇ ಬಾಧೆ ನನಗಿಲ್ಲವಮ್ಮ. ನಿನ್ನ ಕಣ್ಣೀರನ್ನು ಕಂಡರೆ ನನಗೆ ತಾಳಲಾರದಷ್ಟು ಸಂಕಟವಾಗುತ್ತದೆಯಮ್ಮ. ತಾಯಿ, ಇಂದಿನ ನಮ್ಮ ಕರ್ತವ್ಯದಿಂದ ನಿಮ್ಮ ಸೇವೆಗೈದಿರುವುದು ನಮ್ಮ ಜನ್ಮಕ್ಕೆ ಉತ್ತಮ ಪಾವನತೆಯನ್ನ ತರುವಂತಾಗಿದೆ. ಹೀಗೆಂದು ಪರಿಪರೆಯಿಂದ ಸಾಂತ್ವನ ವಚನಗಳನ್ನಾಡಿ ಕೃಷ್ಣ ಪರಮಾತ್ಮ ಅವರೆಲ್ಲರನ್ನು ಆಶ್ರಮಕ್ಕೆ ಕರೆತರುತ್ತಾನೆ. ಅನಂತರ ಗುರುಗಳು ಗುರುಪತ್ನಿ, ಮಕ್ಕಳೇ, ಇನ್ನು ಮುಂದೆ ನಿಮ್ಮನ್ನ ಕಾಡಿಗೆ ಯಾವುದೇ ಕಾರಣಕ್ಕಾಗಿ ಕಳಿಸುವುದಿಲ್ಲವಪ್ಪ, ಇದರಿಂದ ನಿಮಗೆ ಹೆಚ್ಚು ತೊಂದರೆ ಆಯಿತು ಎಂದು ಪರಿಪರೆಯಿಂದ ಉಪಚಾರಗಳನ್ನು ಮಾಡುತ್ತಾರೆ. ನಂತರ ಕೆಲ ದಿನ ಕಳೆಯಲು ಗುರು ಸಾಂದೀಪರು ಕೃಷ್ಣ ಬಲರಾಮ ಸುಧಾಮನನ್ನು ಬಳಿಯಲ್ಲಿ ಕೂರಿಸಿಕೊಂಡು, ಕೃಷ್ಣ ಬಲರಾಮರೇ, ನಿಮ್ಮ ಗುರುಸೇವಾ ತತ್ಪರತೆಯಿಂದ ನಾನು ಸಂತೋಷ ಪಡ್ತಾ ಇದ್ದೇನೆಯಪ್ಪ.

ನಿಮ್ಮ ಕಾರ್ಯತತ್ಪರತೆಗೆ ಸಂತಸಗೊಂಡಿದ್ದೇನೆ ನಾನು. ಆದರೆ ಅದಕ್ಕೆ ಪ್ರತಿಯಾಗಿ ನಿಮಗೆ ಕೊಡಲು ನನ್ನಲ್ಲಿ ವಸ್ತುರೂಪವಾಗಿ ಏನೂ ಇರುವುದಿಲ್ಲ ಒಪ್ಪ. ಆದರೆ ನನ್ನ ಪೂರ್ಣವಾದ ಅನುಗ್ರಹ ನಿಮ್ಮ ಮೇಲಿರುತ್ತದೆ. ನೋಡು ಕೃಷ್ಣ, ನಿನಗೂ ನಿನ್ನ ಅಣ್ಣ ಬಲರಾಮನಿಗೂ ಸುಧಾಮನಿಗೂ ಸಮಸ್ತ ವಿದ್ಯೆಗಳು ವೇದ ವೇದಾಂಗಗಳು ನಿತ್ಯ ನಿಮ್ಮ ಸ್ಮರಣೆಗೆ ಬರಲಪ್ಪ ಎಂದು ಮನಃಪೂರ್ವಕವಾಗಿ ಅನುಗ್ರಹಿಸುತ್ತಾರೆ. ಕೃಷ್ಣ, ಗುರುಗಳ ಅನುಗ್ರಹ ವಚನವನ್ನ ಕೇಳಿ ಗುರುದೇವ, ಧನ್ಯ ಧನ್ಯರು ನಾವು. ನಿಮ್ಮ ಅನುಗ್ರಹ ವಾಹಿನಿ ನಮ್ಮನ್ನ ಪಾವನರನ್ನಾಗಿ ಮಾಡಿದೆ ಗುರುವೇ ಎನ್ನುತ್ತಾನೆ ಕೃಷ್ಣ. ಅಲ್ಲ, ಗುರುವಿನ ಆಶೀರ್ವಾದ ಮಾನವನನ್ನ ಅಮರನನ್ನಾಗಿ ಮಾಡುತ್ತದೆಯಂತೆ. ಕೃಷ್ಣ ಪರಮಾತ್ಮನೇ ಹೀಗೆ ಗುರುವಿನ ಬಗ್ಗೆ ಹೊಗಳಿರಬೇಕಾಗಿದ್ರೆ ಆ ಗುರುವಿನ ಸ್ಥಾನ, ಅವನ ಆಶೀರ್ವಾದ ಎಷ್ಟು ಮಹತ್ವಪೂರ್ಣವಾದದ್ದು ಒಬ್ಬ ಪ್ರಾಜ್ಞರು ಹೇಳುತ್ತಾರೆ.

ಎಂತಹ ಮಹತ್ವಪೂರ್ಣವಾದುದು ಈ ಪ್ರಾಜ್ಞರ ಮಾತು. ಗುರುಗಳಿಂದ ಶಿಷ್ಯರ ಉದ್ಧಾರ ಅನ್ನೋದರ ಬಗ್ಗೆ ಒಂದು ಉದಾಹರಣೆ ನೆನಪಾಯಿತು. ಒಂದು ಆಶ್ರಮದಲ್ಲಿ ಗುರುಗಳೊಬ್ಬರು ಇದ್ರಂತೆ. ಅವರಲ್ಲಿ ಅನೇಕ ಮಂದಿ ಶಿಷ್ಯರು ಬಂದು ವಿದ್ಯಾ ಬುದ್ಧಿಗಳನ್ನು ಕಲ್ತ್ಕೊಂಡು ಹೋಗ್ತಾ ಇದ್ರಂತೆ. ಒಮ್ಮೆ ಅವರಲ್ಲಿ 9 ಜನ ಮಂದಮತಿಯರು ಸಿಕ್ಕಾಕೊಂಡ್ರಂತೆ ಶಿಷ್ಯರು. ಅವರನ್ನು ಉದ್ಧಾರ ಮಾಡೋಕ್ಕೆ ಗುರುಗಳು ಪಟ್ಟ ಪ್ರಯತ್ನ ಒಂದಲ್ಲ ಎರಡಲ್ಲ. ಒಂದು ದಿವಸ ಶಿಷ್ಯರ ಏಳಿಗೆಗಾಗಿ ಅವರನ್ನು ಬಳಿಯಲ್ಲಿ ಕೂರಿಸ್ಕೊಂಡು, ನೋಡಿ ಮಕ್ಕಳೇ, ಇವತ್ತಿಂದ ನಾನು ಹೇಳ್ಕೊಡೋ ವಿಧಾನವನ್ನ ಸರಿಯಾಗಿ ನೀವು ತಿಳ್ಕೊಂಡು ಅನುಷ್ಠಾನ ಮಾಡಬೇಕು ಅಂತೇಳಿ ಹೇಳ್ತಾರಂತೆ. ನೋಡ್ರಪ್ಪ, ಇವತ್ತಿಂದ ನಿಮ್ ಕಣ್ಣಿಗೆ ಯಾರೇ ಗುರುಗಳು ಹಿರಿಯರು ಕಾಣಿಸ್ತಾರೆ, ಕೂಡಲೇ ಅವ್ರ ಕೈ ಮುಗಿದು ನಮಸ್ಕಾರ ಅಂತ ಹೇಳ್ಬೇಕು ಅಂತ ಹೇಳ್ಕೊಟ್ರಂತೆ. ಈ ಶಿಷ್ಯರು ಆಗ್ಲಿ ಗುರುಗಳೇ ಅಂತ ಒಪ್ಕೊಳ್ತಾರೆ. ಸರಿ, ಪ್ರಾರಂಭವಾಯ್ತು. ಆಶ್ರಮಕ್ಕೆ ಬಂದವ್ರಿಗೆಲ್ಲ ನಮಸ್ಕಾರದ ಸುರಿಮಳೆ ಇವ್ರ ಕೈಲಿ. ಒಂದ್ ದಿವಸ ಗುರುಗಳು ಆಶ್ರಮದ ಪಕ್ಕದಲ್ಲಿರೋ ಬಾವಿಯಲ್ಲಿ ನೀರ್ ಸದಕ್ಕೆ ಹೋಗ್ಬಿಟ್ಟಿದ್ದು, ಕಾಲು ಜಾರಿ ಬಾವಿಯಲ್ಲಿ ಢಮನ್ ಬಿದ್ದು ಬಿಡ್ತಾರೆ. ನೀರಿಗೆ ಬಿದ್ದವ್ರ ಕತೆ ನಿಮ್ಗೆ ಗೊತ್ತಲ್ಲ, ಬಂದ್ರೋ ನನ್ನನ್ನು ಕಾಪಾಡ್ರೋ ಅಂತ ಕಿರಿಚ್ಕೊಂಡ್ರಂತೆ ಗುರುಗಳು. ಸರಿ, ಅದೃಷ್ಟಕ್ಕೆ 9 ಜನ ಶಿಷ್ಯರೇ ಬಂದು ನೋಡ್ತಾರೆ ಬಾವಿಯಲ್ಲಿ ಇಣಕಿ. ಓಹೋ, ನಮ್ ಗುರುಗಳೇ ನೀರಿಗೆ ಬಿದ್ದವರಲ್ಲೋ, ಏನ ಮಾಡೋದೀಗ ಅಂತ ಹೇಳಿ ಉಪಾಯ ಹುಡುಕಿ ಒಂದು ದೊಡ್ಡದಾದ ಹಗ್ಗ ತಂದಿದ್ದು, ಒಂದು ತುದಿಯನ್ನು ಬಾವಿ ಒಳಗಡೆ ಬಿಟ್ಟು ಇನ್ನೊಂದು ತುದಿಯನ್ನ ಹಿಡ್ಕೊಂಡು ಬಾವಿ ಗಡ್ಡೆ ಮೇಲೆ ನಿಂತ್ಕೊಂಡು, ಗುರುಗಳೇ ಇದ್ರ ಸಹಾಯದಿಂದ ಮೇಲೆ ಬಂದ್ಬಿಡಿ ಅಂದ್ರು. ಗುರುಗಳು ಸಂತೋಷ ಪಡ್ತಾರೆ, ಇಷ್ಟಾದ್ರೆ ಇವರಿಂದ ನನಗೆ ಉಪಕಾರವಾಯ್ತಲ್ಲ ಅಂತ ಹೇಳಿ ಆ ಹಗ್ಗದ ಸಹಾಯದಿಂದ ಮೇಲೆ ಬರ್ತಾವ್ರೆ. ಇನ್ನೇನು ಒಂದು 4-5 ಅಡಿ ಮೇಲೆ ಬರ್ಬೇಕು ಗುರುಗಳು. ಈ ಶಿಷ್ಯರು ನೋಡ್ಬಿಟ್ರು ಗುರುಗಳನ್ನ, ಲೋಲೋ ನಮ್ ಗುರುಗಳೇ ಕಾಣಿಸ್ತಾರಲ್ಲೋ, ಇವರೇ ಹೇಳ್ಕೊಟ್ಟಿದ್ರಲ್ಲ ಗುರುಗಳನ್ ಕಂಡ್ರೆ ಕೂಡ್ಲೇ ನಮಸ್ಕಾರ ಹಾಕಿ ನಮಸ್ಕಾರ ಅನ್ನಿ ಅಂತ. ಹೌದು ಕಣೋ, ಗುರುಗಳ ಮಾತು ಮೀರಬಾರ್ದು ಅಂತ ಹೇಳಿ ಹಗ್ಗದ ನೆರವು ಗುರುಗಳಿಗಿದೆ, ನಮ್ ಕೈಲಿ ಹಿಡ್ಕೊಂಡಿರೋದ್ರ ಬಗ್ಗೆ ಅನ್ನೋದನ್ನ ಮರೆತು ಬಿಟ್ಟಿದ್ದು. ಗುರುಗಳೇ ನಮಸ್ಕಾರ ಅಂದ್ರು 9 ಜನರು ಕೈ ಬಿಟ್ಟು. ಗೊತ್ತಲ್ಲ ನಿಮ್ಗೆ ಗುರುಗಳ ಪಾಡು. ಮತ್ತೆ ನೀರಿನೊಳಗಡೆ ಗುರುಗಳು ಬುಳಮ್ ಅಂತ ಬಿದ್ದುಬಿಟ್ರಂತೆ. ಹೀಗೆ 2-3 ಬಾರಿ ಕಿರ್ಚಿಕೊಳ್ತಾರೆ ನೀರಿಗೆ ಬಿದ್ದ ಗುರುಗಳು. ನೆರೆಹೊರೆಯವರು ಬಂದು ಇವ್ರನ್ನ ಕಾಪಾಡ್ದಂತೆ. ಅದಂತಿರಲಿ, ಕೃಷ್ಣ ಬಲರಾಮರು ಗುರುವಿನ ಕೃಪೆಯಿಂದ 64 ದಿನಗಳಲ್ಲಿ 64 ವಿದ್ಯೆಗಳನ್ನ ಕಲಿತುಕೊಳ್ಳುತ್ತಾರೆ. ಹೀಗೆ ವಿದ್ಯಾಪಾರಂಗತರಾದ ಕೃಷ್ಣ ಬಲರಾಮರು ನಗರಕ್ಕೆ ಮರಳುವ ದಿನಗಳು ಹತ್ತಿರ ಬಂದವು. ಗುರುಗಳಾದ ಸಾಂದೀಪರು ಕೃಷ್ಣ ಬಲರಾಮರನ್ನ ತನ್ನ ಶಿಷ್ಯನೇ ಆಗಿರುವ ಅವಂತಿರಾಜನಲ್ಲಿಗೆ ಕರೆತಂದು ಅಲ್ಲಿ 1-2 ದಿವಸಗಳು ಇರಿಸಿಕೊಂಡು ರಾಜನ ನೆರವೊಂದಿಗೆ ಕೃಷ್ಣ ಬಲರಾಮಾದಿಗಳಿಗೆ ಸ್ನಾನ ಮಜ್ಜನ ಭೋಜನಾದಿಗಳನ್ನು ಏರ್ಪಡಿಸಿ ಆಶ್ರಮಕ್ಕೆ ಕರೆತರುವ ಮೊದಲು ರಾಜನಿಂದ ಕೃಷ್ಣ ಬಲರಾಮರಿಗೆ ವಸ್ತ್ರಾಭರಣ ಭೂಷಣಾದಿಗಳನ್ನು ಕೊಡಿಸಿ ರಥದಲ್ಲಿ ಆಶ್ರಮಕ್ಕೆ ಕರೆತರುತ್ತಾರೆ. ಆಶ್ರಮದಲ್ಲಿ ಕೃಷ್ಣನ ಗೆಳೆಯರಿಗೆ ಕುತೂಹಲವಂತೆ, ಕೃಷ್ಣ ಗುರುಗಳಿಗೆ ಗುರುದಕ್ಷಿಣೆ ಏನೇನು ಕೊಡುವನೋ ಎಂದು. ಅದರಂತೆ ಕೃಷ್ಣ ಬಲರಾಮರು ಗುರುಗಳಲ್ಲಿಗೆ ಒಂದು ದಿವಸ ಬಂದು ವಿನಮ್ರರಾಗಿ ಬಿಡುತ್ತಾರೆ. ಗುರುದೇವ, ತಮ್ಮ ಕೃಪಾ ದೃಷ್ಟಿಯಿಂದ ನಾವು ಸಕಲ ವಿದ್ಯೆಗಳನ್ನ ಕಲಿತಿದ್ದೇವೆ ಎಂದು ನಂಬಿದ್ದೇವೆ. ಗುರುದೇವ, ಬದಲಾಗಿ ನಮ್ಮಿಂದ ತಾವೇನಾದರೂ ಗುರುದಕ್ಷಿಣೆಯನ್ನು ಸ್ವೀಕರಿಸಲೇಬೇಕು, ಅಪ್ಪಣೆ ಮಾಡಿ ಗುರುವೇ ಎಂದು ಕೇಳುತ್ತಾರಂತೆ. ಏನ ಬಯಸುವಿರಿ ನಮ್ಮಳು ಗುರುದಕ್ಷಿಣೆಯ, ಧನ ಕನಕಾದಿ ಭವನಗಳೋ ಆವುದಗತ್ಯವೋ ತಮಗೆ, ಅನುಮಾನಗೈಯದ ಪೇಳಿರಮ್ಮಳು ಅರ್ಪಿಸುವೆವು ತಮ್ಮ

ಹೀಗೆ ವಿನಮ್ರರಾಗಿ ಬೇಡಿ, ಗುರುವೇ ಸಂದೇಹ ಪಡೆದೇ ಅಪ್ಪಣೆ ಮಾಡಿ, ಗುರುದಕ್ಷಿಣೆಯನ್ನ ಅರ್ಪಿಸುತ್ತೇವೆ ತಮ್ಮ ಚರಣಗಳಿಗೆ ಎಂದು ಬೇಡಿಕೊಂಡರೆ ಗುರುಗಳು ಹೇಳ್ತಾರಂತೆ, ಮಕ್ಕಳೇ ನಿಮ್ಮಲ್ಲಿ ಗುರುದಕ್ಷಿಣೆ ನಾನು ಏನು ಕೇಳಿದರೂ ಕೊಡುವರೆಂಬ ಭರವಸೆ ನನಗಿದೆಯಪ್ಪ. ಆದರೆ ನಿಮ್ಮಲ್ಲಿ ಕೇಳುವುದನ್ನ ಕೇಳಲಾರದೇ ತೊಳಲುತ್ತಿದ್ದೇನೆ ಕೃಷ್ಣ. ಕೃಷ್ಣ ಅದನ್ನು ಹೇಳ ಹೊರಟರೆ ಸಂಕಟವಾಗುತ್ತಿದೆಯಪ್ಪ ಎಂದು ಗುರುಗಳು, ಏನೆಂದರುಹಲಿ ಕೃಷ್ಣ ಗುರುದಕ್ಷಿಣೆಯ ಪರಿಯ ನಿನ್ನೊಳು, ಏನೆಂದರುಹಲಿ ಕೃಷ್ಣ ಗುರುದಕ್ಷಿಣೆಯ ಪರಿಯ ನಿನ್ನೊಳು, ಮಾನವನ

ಅವಳೆಂತೂ ಹೇಳಲಿ ಎನ್ನಯ ಮನದಳಲ ಕೃಷ್ಣ. ನನ್ನ ಮನದಳಲನ್ನು ಹೇಳಿಕೊಳ್ಳಲಿಕ್ಕೆ ಸಂಕೋಚವಲ್ಲ ಒಪ್ಪ, ಸಂಕಟ. ನೀವು ನಮ್ಮಲ್ಲಿ ವಿದ್ಯಾಭ್ಯಾಸಕ್ಕೆ ಬರುವ ಮೊದಲು ನಮಗೆ ಒಬ್ಬ ಮಗನಿದ್ದನಯ್ಯ, ಅವನನ್ನು ಕಳೆದುಕೊಂಡಿದ್ದೇವೆ. ನೋಡು ಕೃಷ್ಣ, ನೀವು ಆಶ್ರಮಕ್ಕೆ ಬಂದಾಗ ಆ ಪುತ್ರಶೋಕವನ್ನು ಮರೆತಿದ್ದೆವು ನಾವು. ನೀವು ಮೋಧರಿಗೆ ಹೊರಟಿರುವ ವಿಚಾರವನ್ನ ನನ್ನ ಅರ್ಧಾಂಗಿ ಕೇಳಿ ದುಃಖ ತಪ್ತಳಾಗಿದ್ದಾಳೆ ಕಣೋ. ಆ ಮಗನನ್ನ ಅಗಲಿದ ವಿಚಾರ ಹೇಗೆಂದರೆ, ಒಮ್ಮೆ ನಾವು ಸಮುದ್ರ ಸ್ನಾನಕ್ಕೆ ಹೋಗಿದ್ದೆವು ಗ್ರಹಣ ಕಾಲದಲ್ಲಿ. ನಾವು ದಂಪತಿಗಳು ಮೊದಲು ಸಮುದ್ರದಲ್ಲಿ ಮಿಂದು ನಂತರ ಮಗನನ್ನ ಸ್ನಾನಕ್ಕಿಳಿಸಿದರೆ ಸಮುದ್ರಕ್ಕೆ ನಮ್ಮ ದುರಾದೃಷ್ಟವೋ ಅನ್ನುವಂತೆ ಪ್ರಬಲವಾದ ಆಳೆತ್ತರದ ಅಲೆಯೊಂದು ಬಂದು ನಮ್ಮ ಮಗನನ್ನ ಕಡಲ ಮಧ್ಯಭಾಗಕ್ಕೆ ಸೆಳೆದುಕೊಂಡು ಹೋಯಿತು ಕೃಷ್ಣ. ಇದೆಲ್ಲವೂ ದುರಾದೃಷ್ಟವಂತರಾದ ನಮ್ಮ ಎದುರಿನಲ್ಲಿ ನಿಮಿಷಾರ್ಧದಲ್ಲಿ ನಡೆದು ಹೋಯಿತು ಕಣೋ. ದುರ್ಮರಣಕ್ಕೆ ಮಗನನ್ನ ಬಲಿ ಮಾಡಿ ಆ ಪುತ್ರ ಶೋಕದಿಂದಲೇ ನಾವು ಹಿಂದಿರುಗಿ

ಪುತ್ರ ಶೋಕವನ್ನ ಮರೆಯುವುದು ಇವನಿಂದ ಸಾಧ್ಯವಲ್ಲವೇನಪ್ಪ? ಕೃಷ್ಣ, ಶ್ರುತಿಯ ವಾಕ್ಯವೇ ಹೀಗಿದೆಯಲ್ಲವಯ್ಯ, ಗರಳವನುಂಡು ಅರಗಿಸಿಕೊಳ್ಳಬಹುದು, ಧರೆಯೊಳಗೆಲ್ಲ ದುರಿತಗಳ ಭರಿಸಬಹುದು, ನವನಿಧಿಗಳ ನಗಲಿ ಮರೆಯಬಹುದು, ಮರೆಯಬಹುದೇ ಮರೆಯಲಳವೇ ಸಹಿ.

0: कृशौ कञ्च निरन्तरौ
1: ಕೃಷ್ಣ ಕೇಳಿದೆಯಾ ನನ್ನ ಮನದಳಲರ ಕಥೆಯನ್ನ ಎನ್ನಲು ಕಣ್ಣೀರಿಡುತ್ತಾ ಕೃಷ್ಣ ಹೇಳುತ್ತಾನೆ ಗುರುದೇವ ಈಗ ಅರ್ಥವಾಯಿತು ತಮ್ಮ ಅಪ್ಪಣೆ ಏನೆಂಬುದನ್ನ ಸಮಾಧಾನ ತಂದುಕೊಳ್ಳಿ ಗುರುವೇ ಕಡಲ ಗರ್ಭದಲ್ಲಿರುವ ನಿಮ್ಮ ಮಗನನ್ನ ಎಷ್ಟೇ ಕಷ್ಟ ನಷ್ಟಗಳು ಬಂದರೂ ನಾವು ತಂದಪ್ಪಿಸುತ್ತೇವೆ ತಮ್ಮ ಚರಣಕ್ಕೆ ಗುರುವೇ ನಿಮ್ಮ ಮಗನನ್ನ ತರಲು ನಮ್ಮನ್ನ ತಡೆಯಲು ಪಾಲಾಕ್ಷ ಬಂದರೂ ಬಿಡದೆ ತಂದೊಪ್ಪಿಸುತ್ತೇವೆ ಅಪ್ಪಣೆಯನ್ನು ಅನುಗ್ರಹಿಸಿ ಎಂದು ಗುರುಗಳ ಪಾದಕ್ಕೆ ಎರಗಿದರೆ ಸಾಂದೀಪರು ಸಾಂತ್ವನ ಮನದಿಂದ ಮಕ್ಕಳೇ ವೀರಕುಮಾರರೇ ನಿಮ್ಮಿಂದ ಈ ಕಾರ್ಯ ಸಾಧ್ಯವೆನ್ನುವುದು ನನಗೆ ಗೊತ್ತಿತ್ತು ಪರಮೇಶ್ವರ ನಿಮಗೆ ಶುಭವನ್ನು ತರುತ್ತಾನೆ ಕಳೆದು ಹೋಗಿರುವ ನಮ್ಮ ಮಗನನ್ನ ಮರಳ ನೀವು ತಂದೊಪ್ಪಿಸಿದರೆ ಅವನನ್ನೇ ಅಮೂಲ್ಯವಾದ ಗುರುದಕ್ಷಿಣೆ ಎಂಬುದಾಗಿ ಸ್ವೀಕರಿಸುತ್ತೇನೆ ಶುಭವಾಗಲಿ ಜಯವಾಗಲಿ ಹೋಗಿ ಬಂದಿರೆಂದು ಕಳುಹಲು ಕೃಷ್ಣ ಬಲರಾಮಾದಿಗಳು ಗುರುಗಳಿಂದ ಅಪ್ಪಣೆಯನ್ನು ಹೊಂದಿ ರಥಾರೂಢರಾಗಿ ಸಮುದ್ರದ ಕಡೆ ಬರುತ್ತಾ

ಹೀಗೆ ಕಡಲ ಬಳಿಗೆ ಬಂದು ಕಡಲ ರಾಜನಾದ ರತ್ನಾಕರನನ್ನ ಎಚ್ಚರಿಸುತ್ತಾನೆ ಕೃಷ್ಣ ತನ್ನ ಗಂಭೀರವಾಣಿಯಿಂದ. ಕಡಲಧಿಪ ರತ್ನಾಕರ, ತಡ ಮಾಡದೆ ತಂದೊಪ್ಪಿಸು ಎನ್ನಯ್ಯ.

ಹೀಗೆ ಸಿಡಿಲಿನಂತಹ ತನ್ನ ನುಡಿಗಳಿಂದಲೇ ಸಮುದ್ರ ರಾಜನನ್ನ ಎಚ್ಚರಿಸಿದರೆ ಭಗವಂತನ ವಾಣಿಯನ್ನ ಕೇಳಿ ಸಮುದ್ರ ರಾಜ ಗಡಗಡ ನಡುಗುತ್ತ ಕಂಪಿತ ಹೃದಯದಿಂದ ಯೋಚಿಸುತ್ತಾನೆ ಗತಯುಗದ ಕಥೆಯೊಂದನ್ನು. ತ್ರೇತಾಯುಗದಲ್ಲಿ ಪರಾತ್ಪರನಾದ ನಾರಾಯಣ ರಾಮಾವತಾರಗೈದು ಸಮುದ್ರಕ್ಕೆ ಸೇತುವೆ ಕಟ್ಟುವಾಗ ಧನುರ್ಧಾರಿಯಾಗಿ ಆಗ್ನೇಯಾಸ್ತ್ರ ಹೂಡಿ ನನ್ನನ್ನು ಎಚ್ಚರಿಸಿದ ಆಗಿನ ಕಾಲದ ಈ ಪರಾತ್ಪರನ ಮಾತುಗಳು ನೆನಪಾದವಲ್ಲ. ಆಗಂತೂ ಆಯುಧ ಪಾಣಿಯಾಗಿ ನನಗೆ ಎಚ್ಚರಿಕೆ ಕೊಟ್ಟಿದ್ದ. ಈಗಲಾದರೂ ಬಾಲಕೃಷ್ಣನಾಗಿ ಮನಮೋಹಕ ರೂಪದೊಂದಿಗೆ ಕರದಲ್ಲಿ ಮುರಳಿಯನ್ನು ಹಿಡಿದು ತನ್ನ ಸಿಡಿಲಿನಂತಹ ಗಂಭೀರ ವಾಣಿಯಿಂದಲೇ ನನ್ನ ನಡುಗುವಂತೆ ಮಾಡಿದನಲ್ಲ ಪರಾತ್ಪರ. ಹೇ ದೇವದೇವ, ನಿನ್ನ ಮಾಯಾಜಾಲವನ್ನರಿಯಲು ಯಾರಿಂದ ತಾನೇ ಸಾಧ್ಯವಪ್ಪ ಎಂದು ಬಂಗಾರಿನ ತಟ್ಟೆಯಲ್ಲಿ ಮುತ್ತು ಹವಳ ರತ್ನಗಳನ್ನು ತುಂಬಿಕೊಂಡು ಕೃಷ್ಣನ ಬಳಿಗೆ ಬಂದು, ಹೇ ಪರಮಾತ್ಮ, ನನ್ನ ಪ್ರಾರ್ಥನೆಯೊಂದಿಗೆ ಕಿರು ಕಾಣಿಕೆಯನ್ನು ಸ್ವೀಕಾರ ಮಾಡಯ್ಯ. ನೋಡು ಕೃಷ್ಣ, ನನ್ನ ಸ್ವಭಾವ ನಿನಗೆ ಗೊತ್ತಿದೆ. ಯಾವುದೇ ವಸ್ತು ಪ್ರಾಣಿಗಳನ್ನ ನನ್ನ ಭಯಂಕರವಾದ ಅಲೆಗಳು ಮಧ್ಯಭಾಗಕ್ಕೆ ತಂದರೆ ಮತ್ತೆ ಅವುಗಳನ್ನು ದಡಕ್ಕೆ ತಲುಪಿಸುವುದೇ ನನ್ನ ಸಹಜ ಸ್ವಭಾವ. ಕೃಷ್ಣ, ನಿನ್ನೆಯ ಗುರುಗಳ ಮಗನನ್ನು ನಾನು ಅಪಹರಿಸಲಿಲ್ಲವಪ್ಪ. ದೇವ, ಅಪರಾಧಿ ನಾನಲ್ಲ, ಅಪವಾದ ನನಗೆ ಸಲ್ಲದಯ್ಯ, ಕಪಟವರ್ಯ.

ಪ್ರಭು ಕೃಷ್ಣ, ನಿನ್ನ ಗುರುಗಳ ಮಗನನ್ನ ನಾನು ತರಲಿಲ್ಲ. ನನ್ನಲ್ಲಿ ಓರ್ವ ರಕ್ಕಸನಿದ್ದಾನೆ, ಪಾಂಚಜನನೆಂದು ಅವನ ಹೆಸರು. ಅವನು ಆಗಾಗ್ಗೆ ಕಾಮರೂಪಗಳನ್ನು ಧರಿಸಿ ಹೊರಗಡೆ ಬಂದು ಕೈಗೆ ಸಿಕ್ಕುವ ಪ್ರಾಣಿಗಳನ್ನ, ಮಾನವರನ್ನ ಹಿಡಿದು ತರುತ್ತಾನೆ. ಅವನೇನಾದರೂ ನಿನ್ನಯ ಗುರುಗಳ ಮಗನನ್ನು ತಂದಿರಬಹುದು ಪ್ರಭು, ಅವನನ್ನ ನೀನೇ ವಿಚಾರಿಸಿಕೊಳ್ಳಯ್ಯ, ನನ್ನದೇನು ಅಭ್ಯಂತರವಿಲ್ಲ ಎನ್ನಲು, ಕೃಷ್ಣ

ನೀನು ಪಾಂಚಜನ ರಕ್ಕಸನು ನನ್ನಯ್ಯ ಗುರುಗಳ ಮಗನನ್ನ ಕದ್ದು ತಂದಿರುವನೇ ರತ್ನಾಕರ. ಹಾಗಾದರೆ ಅವನಿರುವಲ್ಲಿಗೆ ನೀನನ್ನು ಕರೆದುಕೊಂಡು ನಡಿ ಎನ್ನು ರತ್ನಾಕರ ಮುಂದೆ ಹೊರಡುತ್ತಾನೆ. ರಥಾರೂಢರಾದ ಕೃಷ್ಣಬಲರಾಮರು ಅವನನ್ನು ಅನುಸರಿಸಿ ಬರುತ್ತಾ ಕಿಡಿಗಳನ್ನು ಉಗುಳುತ್ತೆ, ಅಧಮನ ವಧಿಸುತ್ತೆ, ಮೆರೆಯುವೆ ನಾನಟ ಹೊಸದಿ ನಮ್ ಅಧಮನ ಉದರವ ಬಿದಳಿಸಿ ವಧಿಸುತ್ತೆ, ಅಧಮನ ಉದರವ ಬಿದಳಿಸಿ ವಧಿಸುತ್ತೆ, ಪದದಳು ಮೆಟ್ಟಿ ಎದೆಯನ್ನು ಕುಟ್ಟಿ ಮೆರೆಯುವೆ ನಾನಟ ಹೊಸದಿ ನಮ್ ಮೆರೆಯುವೆ ನಾನಟ ಹೊಸದಿ ನಮ್ ಮೆರೆಯುವೆ ನಾನಟ ಹೊಸದಿ ನಮ್. ಹೀಗೆ ಸಮುದ್ರದ ಮಧ್ಯಭಾಗಕ್ಕೆ ಬಂದು ನೋಡುತ್ತಾರೆ ಕೃಷ್ಣ ಬಲರಾಮರು. ಪಾಂಚಜನ ರಕ್ಕಸನು ದೊಡ್ಡದಾದ ಶಂಖಾರೂಪವನ್ನು ಧರಿಸಿ ಶಂಖಗಳ ರಾಶಿ ಮಧ್ಯೆ ಮಲಗಿರುತ್ತಾನೆ. ಅವನನ್ನ ಕಂಡೊಡನೆ ಕೃಷ್ಣ ಪರಮಾತ್ಮ ರೋಷ ಭೀಷಣನಾಗಿ ತನ್ನ ಗಂಭೀರವಾಣಿಯಿಂದ ಹೇಳುತ್ತಾನೆ. ಎಲವೆಲವೋ ರಕ್ಕಸಾಧಮ ತಡ ಮಾಡದೆ ತಂದೊಪ್ಪಿಸು ಎನ್ನಯ ಗುರುತನಯನ ತಡಗೈರೆಯಾದಡೆ ಕಳುಹುವೆ ನಿನ್ನ.

ಎಂದು ಸಿಡಿಲಿನಂತಹ ತನ್ನ ವಾಣಿಯಿಂದ ಘರ್ಜಿಸಲು ಇದನ್ನು ಕೇಳದ ಪಾಂಚಜನ ರಕ್ಕಸನು ಮೇಲೆದ್ದು ಮೈ ಕೈ ಝಾಡಿಸಿ, ಏನು ನನ್ನನ್ನು ಯಮಾಲಯಕ್ಕೆ ಕಳುಹಿಸುತ್ತಾನೆಯೇ ಯಾರವನು ಎಂದು ಯುದ್ಧ ಸನ್ನದ್ಧನಾಗಿ ಬಂದು ನೋಡುತ್ತಾನೆ ಬಲರಾಮಕೃಷ್ಣರನ್ನ. ಅವರನ್ನು ಕಂಡೊಡನೆ, ಇವರು ನನ್ನ ಆಹಾರಕ್ಕೆ ಯೋಗ್ಯರಾದವರೇ, ಎಲೆವೆಲವು ತುಂಟ ಹುಡುಗರೇ, ಚೋಟದ್ದ ಇರದ ನೀವು ನನ್ನನ್ನು ಯಮಪುರಕ್ಕೆ ಕಳುಹಿಸುತ್ತೀರಾ? ಗಟ್ಟಿಯಾಗಿ ನಾನೊಮ್ಮೆ ಬಾಯಿಂದ ಗಾಳಿಯನ್ನು ಊದಿದರೆ ನಿಂತ ಕಡೆ ನಿಲ್ಲಲಾಗದೆ ಥರತರ ನಡುಗುವ ನೀವು ನನ್ನನ್ನು ಯಮಪುರಕ್ಕೆ ಕಳುಹಿಸುತ್ತೀರಾ? ಸಿದ್ಧರಾಗಿ, ನಿಮ್ಮ ಗುರುಗಳ ಮಗನಿರುವಲ್ಲಿಗೆ ನಿಮ್ಮನ್ನ ಬೇಗ ಕಳುಹಿಸುತ್ತೇನೆ ಎನ್ನುತ್ತಾನೆ. ಅವನ ಮಾತುಗಳನ್ನು ಕೇಳದ ಕೃಷ್ಣ, ಎಲೆವೆಲೋ ಜಂಬದ ರಕ್ಕಸನೇ, ನಿನ್ನೆಯ ಪಳ್ಳು ನುಡಿಗಳನ್ನು ಕೇಳಲಿಕ್ಕೆ ಸಿದ್ಧನಿಲ್ಲ, ಬೇಗ ಸಿದ್ಧನಾಗಿ ಯುದ್ಧಕ್ಕೆ ಎಂದು ಅವನ ಮೇಲೆ ಎರಗುತ್ತಾನೆ. ಕ್ಷಣಕಾಲ ಯುದ್ಧ ನಡೆಯುತ್ತದೆ. ಕೃಷ್ಣ ಪರಮಾತ್ಮ ನೋಡುತ್ತಾನೆ, ಇವನನ್ನ ಬೆಳೆಯಲು ಬಿಡಬಾರದೆಂದು ಸುದರ್ಶನ ಚಕ್ರದಿಂದ ಅವನ ರುಂಡವನ್ನ ಛಕ್ಕನೆ ತುಂಡರಿಸುತ್ತಾನೆ. ಅವನೊಡಲನ್ನ ಬಗೆದು ನೋಡುತ್ತಾನೆ ಕೃಷ್ಣ ಪರಮಾತ್ಮ ಗುರುಗಳ ಮಗನಿಗಾಗಿ. ಅವನೊಡಲಲ್ಲಿ ಗುರುಗಳ ಮಗನು ದೊರೆಯುವುದಿಲ್ಲ, ಬದಲಿಗೆ ಶ್ವೇತವರ್ಣದ ಪಾಂಚಜನ್ಯವೆಂಬ ಶಂಕ ಕೃಷ್ಣನ ಕೈಗೆ ದೊರೆಯಲು ಅದನ್ನ ಪಡೆದುಕೊಂಡ ಕೃಷ್ಣ ಅಣ್ಣನೊಂದಿಗೆ ರಥಾರೂಢನಾಗಿ ಸಮುದ್ರ ರಾಜನಿಂದ ಬೀಳ್ಕೊಂಡು ಯಮಪುರಕ್ಕೆ ಬಂದು ಯಮಪುರದ ಮಹಾದ್ವಾರದಲ್ಲಿ ನಿಂತು ಆ ಶಂಖವನ್ನ ಕಡಲ ಭೋರ್ಗೆರವಂತೆ ಭೋ ಎನ್ನುತ್ತ ಶಂಖವನಾದ ಗೈದ. ಇದರಿಂದೇ

ಹೀಗೆ ಪರಮಾತ್ಮಗೈದ ಶಂಖಾರವ ಯಮಪುರವೆಲ್ಲ ಪ್ರತಿಧ್ವನಿಸಿತಂತೆ. ಈ ನಾದನ ಮಹತ್ವದಿಂದ ಪಾಪಿಗಳೆಲ್ಲರೂ ಪುಣ್ಯವಂತರಾಗಿ ಭಟರ ಕೈಯಿಂದ ನುಸುಳಿಕೊಂಡು ಸ್ವರ್ಗದತ್ತ ಧಾವಿಸುತ್ತಿದ್ದಾರೆ. ಯಮಭಟರು ಅವರನ್ನು ಹಿಡಿಯಲಾರದೆ ಹೆಳವರಾಗುತ್ತಾರೆ. ಅವರ ಕರದಲ್ಲಿರುವ ವಿಧವಿಧವಾದ ಆಯುಧಗಳು ಮಾಯವಾದವಂತೆ ಅನಿರೀಕ್ಷಿತವಾಗಿ ಈ ಘಟನೆಯಿಂದ ಯಮಭಟರು ಕಂಗಾಲಾಗಿ ಇದಕ್ಕೆ

ಭಟರೆಲ್ಲ ಒಗ್ಗೂಡಿ ಯಮಧರ್ಮರಾಯನಲ್ಲಿಗೆ ಬಂದು ಕರೆಜೋಡಿಸಿ ನಡೆದ ವಿದ್ಯಮಾನಗಳನ್ನ ತಿಳಿಸುತ್ತಾರೆ. ಅದನ್ನ ಕೇಳುತ್ತಿದ್ದಂತೆಯೇ ಯಮನ ಧೈರ್ಯ ಉಡುಗಿ ಭೀತನಾಗಿ ತೊದಲುತ್ತಾನೆ. ಏನು ಭಟರಿ, ಈ ನಾದದಿಂದ ಪಾಪಿಗಳೆಲ್ಲರೂ ಸ್ವರ್ಗಕ್ಕೆ ಧಾವಿಸಿ ಹೊರಟು ಹೋದರಿ ಎಂದು ಚೇತರಿಸಿಕೊಂಡು, ಏನು ಹೇಳಿದಿರಿ ಭಟರಿ, ನನ್ನ ನಗರದಲ್ಲಿರುವ ಪಾಪಿಗಳೆಲ್ಲವೂ ಸ್ವರ್ಗಕ್ಕೆ ಧಾವಿಸಿದರಿ, ಯಾವ ದುರಾತ್ಮರ ಮಾಯಾಜಾಲವಿದು, ಯಾವ ಯಮಧರ್ಮನಾದ ನನ್ನ ಹೆಸರನ್ನು ಕೇಳಿದ ಮಾತ್ರದಲ್ಲಿ ಪಾಪಿಗಳು ದುರ್ಮಾರ್ಗಗಳು ಗಡಗಡನೆ ನಡುಗುತ್ತಾ ಪ್ರಾಣಭೀತಿಯಿಂದ ತಲ್ಲೆನಿಸುತ್ತಾರೋ, ಯಾವ ಯಮಧರ್ಮ ಕಾಲದಂಡ ಪಾಶಾದಿಗಳನ್ನ ಕರದಲ್ಲಿ ಹಿಡಿದು ಯುದ್ಧೋನ್ಮುಖನಾಗಿ ಹೊರಟರಿ, ನನ್ನನ್ನು ಕಂಡ ಆ ವೀರರು ಪ್ರಾಣಭೀತಿಯಿಂದ ದಿಕ್ಕು ದಿಕ್ಕುಗಳಿಗೆ ಪಲಾಯನ ಮಾಡುತ್ತಾರೋ, ಅಂತಹ ಯಮಧರ್ಮನ ಪುರದೊಳಗೆ ಇಂತಹ ಇಂದ್ರಜಾಲವಿ ಸಹಿಸಲಾರೆ ಸಹಿಸಲಾರೆ ಈ ದುರುಳರ ಹಾವಳಿಯನ್ನ ಈಗಲೇ ಹೋಗುತ್ತೇನೆ, ಆ ದುರುಳರನ್ನ ಸದೆಬಡಿಯಲು ಎಂದು ಸಿದ್ಧನಾಗಿ ತನ್ನ ವಾಹನನಾದ ಮಹಿಷನ ಬಳಿಗೆ ಬರುತ್ತಾನೆ. ಭಗವಂತನಾದ ಕೃಷ್ಣ ನೋಡುತ್ತಾನೆ ಮಹಾದ್ವಾರದಲ್ಲಿ, ತನ್ನ ಸೂಚನೆಯನ್ನ ತಿಳಿದು ಯಮಧರ್ಮ ನಿನ್ನೂ ಬಾರಲಿಲ್ಲವಲ್ಲ, ತನ್ನ ಕರದಲ್ಲಿರುವ ಪಾಂಚಜನ್ಯ ಶಂಖವನ್ನ ಭೋ ಎಂದು ಧ್ವನಿ ಮಾಡುತ್ತಾನೆ. ಈ ಬಾರಿ ಆ ನಾದ ಯಮನ ಕಿವಿಗೆ ಚೆನ್ನಾಗಿ ಕೇಳಿಸಿತಂತೆ, ಆಲಿಸುತ್ತಾನೆ. ಅದರೊಂದಿಗೆ ಯಮನ ಮನವು ತಲ್ಲೀನವಾಯಿತು. ಆಗ ಅವನ ಅಜ್ಞಾನ ಉಡುಗಿ ಜ್ಞಾನೋದಯವಾಗಲು ಅವನ ಜ್ಞಾನದ ಕಣ್ಗಳಿಗೆ ಭಗವಂತನ ರೂಪ ಕಾಣಿಸಿತಂತೆ. ಆಗ ಯಮ ಅರ್ಥ ಮಾಡಿಕೊಂಡ, ಓಹೋ ದೇವ, ನೀನೇ ಬಂದು ನನ್ನನ್ನು ಎಚ್ಚರಿಸಿದೆಯಾ ಶಂಖಾರವದ ಮೂಲಕ, ಅಪರಾಧಗೈದು ಬಿಟ್ಟೆ ಸ್ವಾಮಿ, ನಿನ್ನ ಈ ಸೂಚನೆಯನ್ನು ತಿಳಿಯದೆ ಮೂರ್ಖನಾಗಿದ್ದೆ ಸ್ವಾಮಿ, ಈಗಲೇ ಬರುತ್ತೇನೆ, ನಿನ್ನ ಪಾದ ಪದ್ಮಗಳಲ್ಲಿ ಬಿದ್ದು ನನ್ನ ಅಪರಾಧಕ್ಕೆ ಕ್ಷಮೆ ಕೇಳಿಕೊಳ್ಳುತ್ತೇನೆ ಎಂದು ಓಡೋಡಿ ಬಂದು ನೋಡುತ್ತಾನೆ. ಮಹಾದ್ವಾರದಲ್ಲಿ ದಿವ್ಯ ರಥದಲ್ಲಿ ಪರಮಾತ್ಮನಾದ ಕೃಷ್ಣ ಅಣ್ಣನೊಂದಿಗೆ ನಿಂತಿದ್ದಾನೆ. ಅವನ ದಿವ್ಯ ಮಂಗಳ ವಿಗ್ರಹವನ್ನು ಕಂಡು ಭಕ್ತಿಯ ಪಾರವಶ್ಯತೆಯಿಂದ, ಯಮಧರ್ಮ ಸ್ವಾಮಿ ಮನಸ್ಸು ನನ್ನ ಅಪರಾಧವನ್ನ ಅಂದವನೇ. ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನೋ, ವಸುದೇವ ಸುತಂ ದೇವಂ ಕಂಸ

ಹೀಗೆ ಧ್ಯಾನ ಮಾಡಿ, ಹೇ ದೇವದೇವನಾದ ನಾರಾಯಣನೇ, ನನ್ನ ಅಪರಾಧವನ್ನು ಮನ್ನಿಸು, ನಿನ್ನ ಈ ನಾದದ ಮಹಿಮೆಯನ್ನ ಅರಿಯದೇ ಮೂರ್ಖನಾಗಿದ್ದೆ, ಈಗ ಅರಿತು ಓಡೋಡಿ ಬಂದೆ ಪ್ರಭು, ನಿನ್ನ ಪಾದಗಳಲ್ಲಿ ಕ್ಷಮೆ ಬೇಡಲು, ಈಗ ಅಪ್ಪಣೆ ಮಾಡು ನನ್ನಿಂದ ಯಾವ ಕಾರ್ಯವಾಗಬೇಕು ಎಂದು ಬೇಡಲು ಕೃಷ್ಣ ಪರಮಾತ್ಮ ಹೇಳುತ್ತಾನೆ, ಯಮಧರ್ಮರಾಯ, ನಿನ್ನಲ್ಲಿಗೆ ನಿನ್ನ ಲೋಕಕ್ಕೆ ನನ್ನ ಗುರುಗಳ ಮಗನು ಬಂದಿದ್ದಾನೆ, ಅವನನ್ನ ಬೇಗ ತಂದೊಪ್ಪಿಸು ನನಗೆ ಎಂದು ಅಪ್ಪಣೆ ಮಾಡಿದರೆ ಯಮಧರ್ಮ ಹಾಗೆ ಗುರುಗಳ ಮಗನನ್ನ ಕೃಷ್ಣನಿಗೆ ಒಪ್ಪಿಸುತ್ತಾನೆ. ಕೃಷ್ಣ ಗುರುಗಳ ಮಗನೊಂದಿಗೆ ಅಣ್ಣನೊಂದಿಗೆ ಕೂಡಿ ಯಮಧರ್ಮನನ್ನು ಮನ್ನಿಸಿ ಗುರುಕುಲದತ್ತ ಧಾವಿಸಿ ಬರುತ್ತಾನೆ. ರಥದಲ್ಲಿ ಬಂದ ಕೃಷ್ಣ ಬಲರಾಮರನ್ನ ಸಾಂದೀಪರು ಬರಮಾಡಿಕೊಳ್ಳುತ್ತಾರೆ ಒಳ್ಳೆಯತನದಿಂದ. ಆಗ ಕೃಷ್ಣ ಗುರುಗಳ ಮಗನನ್ನ, ಗುರುದೇವ ಇದು ತಮ್ಮ ಪ್ರೀತಿಯ ಕುಮಾರ ಎಂದು ಒಪ್ಪಿಸಿದರೆ, ಮಗನನ್ನ ಕಂಡು ಗುರುಗಳು ಗುರುಪತ್ನಿ ಆನಂದ ಪರವಶರಾಗಿ ಅಪ್ಪಿಕೊಳ್ಳುತ್ತಾರೆ. ಬಹುಕಾಲದಿಂದ ಅಗಲಿದ್ದ ಮಗನನ್ನ ಕಂಡು ಉಕ್ಕಿ ಬರುವ ಆನಂದವನ್ನ ತಮ್ಮ ಕಣ್ಣೀರಿನ ಧಾರೆಯಿಂದ ವ್ಯಕ್ತ ಮಾಡುತ್ತಾರೆ. ಕುಮಾರ, ನಿನ್ನನ್ನಗಲಿ ನಾವು ಪಟ್ಟ ಸಂಕಟ ಪರಮೇಶ್ವರನೊಬ್ಬನು ಮಾತ್ರ ಅರಿತುಕೊಂಡನಯ್ಯ. ನಮ್ಮ ಕಣ್ಮಣಿ ಇಲ್ಲಿ ನೋಡು, ಈ ಕೃಷ್ಣ ಬಲರಾಮರ ಶೌರ್ಯ ಪರಾಕ್ರಮ ಹಾಗೂ ಕಾರ್ಯ ತತ್ಪರತೆಯಿಂದ ಅಗಲಿದ್ದ ನಿನ್ನನ್ನು ಕಾಣಲು ಸಾಧ್ಯವಾಯಿತು ಬಗು ಅಂದರೆ ಕೃಷ್ಣ ಹೇಳುತ್ತಾನಂತೆ, ಗುರುದೇವ ಇದೆಲ್ಲವೂ ತಮ್ಮ ಆಶೀರ್ವಾದದ ಬಲ ಅಲ್ಲವೇ, ಅಲ್ಲ ದೊಡ್ಡವರ ಬಾಯಲ್ಲಿ ಬರೋ ಮಾತಲ್ಲವೇ ಇದು. ಆಮೇಲೆ ಕೃಷ್ಣ, ಗುರುದೇವ ನಮ್ಮ ಈ ಕಿರು ಗುರುದಕ್ಷಿಣೆಯನ್ನು ತಾವು ಸ್ವೀಕಾರ ಮಾಡಿ ನನ್ನನ್ನ ಅಣ್ಣನನ್ನ ಉದ್ದವನನ್ನ ನಗರಕ್ಕೆ ಬೀಳ್ಕೊಡಲು ಮನಸ್ಸು ಮಾಡಬೇಕು ಅಂತ ಕೇಳ್ಕೊಂಡ್ರೆ ಗುರುಗಳು ಎಚ್ಚೆತ್ತು, ಕೃಷ್ಣ ನಗರಕ್ಕೆ ಹೋಗಲೇಬೇಕಲ್ಲವೇ, ಆಗಲಪ್ಪ ಅಂಥೇಳಿ ಆ ದಿನ ಅವರನ್ನ ವಿಶೇಷವಾಗಿ ಉಪಚರಿಸಿ ವಸ್ತ್ರಾಭರಣಗಳಿಂದ ಅವರನ್ನ ಸಂತೈಸಿ ಮರು ದಿವಸ ದಿವ್ಯ ರಥದಲ್ಲಿ ಅವರನ್ನ ಕೂರಿಸಿ ಕಳುಹಲಾರದ ಮನದಿಂದ ಕೃಷ್ಣ ಬಲರಾಮ ಉದ್ದವರನ್ನ ಕಳುಹಿಸುತ್ತಾರೆ. ರಥವು ಪಶ್ಚಿಮ ದಿಕ್ಕಿನ ಕಡೆ ಮೆಲ್ಲನೆ ಚಲಿಸುತ್ತದೆ. ನೋಡುತ್ತಾರೆ ಗುರುಗಳು ಗುರುಪತ್ನಿ ಸುಧಾಮಾದಿಗಳು, ಅವರೆಲ್ಲರ ಕಣ್ಣುಗಳು ನೀರು ತುಂಬಿ ಧಾರಾಕಾರವಾಗಿ ಕಣ್ಣೀರು ಸುರಿಸುತ್ತಾರೆ. ನೋಡುತ್ತಾರೆ ಕೃಷ್ಣ ನಿನ್ನ ನಗಲಲು ನಮ್ಮಿಂದ ಸಾಧ್ಯವಿಲ್ಲವೋ.

ಕೃಷ್ಣ, ನಿನಗೆ ವಿದ್ಯಾದಾನ ಮಾಡಿದ ನನ್ನ ಜನ್ಮ ಪಾವನವಾಯಿತಯ್ಯ, ನಿನಗೆ ವಿದ್ಯೆ ಹೇಳಿಕೊಟ್ಟ ನನ್ನ ಜನ್ಮ ಸಾರ್ಥಕವೂ ಆಯಿತಯ್ಯ. ನೋಡು ಕೃಷ್ಣ, ನಿನ್ನ ಸಂಗಡ ಮಾತನಾಡಿದ ನಮ್ಮ ಬಾಯಿ ಧನ್ಯ, ಜಿಹ್ವ ಧನ್ಯ, ನಿನ್ನನ್ನು ಕಂಡ ನಮ್ಮ ಕಣ್ಗಳು ಧನ್ಯವಯ್ಯ, ನಿನ್ನ ಮಧುರ ಮಂಜುಲ ಕಂಠದ ವಾತ್ಸಲ್ಯದ ನುಡಿಗಳನ್ನು ಕೇಳಿದ ನಮ್ಮ ಕಿವಿಗಳು ಪಾವನವಾದವಯ್ಯ ಕೃಷ್ಣ. ಆದರೆ ನಿನ್ನನ್ನು ನಗರಕ್ಕೆ ಕಳುಹಿಸಿ ನಿನ್ನನ್ನು ಅಗಲುವ ಈ ಸಂಕಟ ನಮ್ಮಿಂದ ತಾಳ್ದುಕೊಳ್ಳಲು ಸಾಧ್ಯವಾಗ್ತಾ ಇಲ್ವಯ್ಯ ಎಂದು ಗುರುಗಳು ಕಣ್ಣೀರನ್ನು ಸುರಿಸುತ್ತಾರೆ. ಸುಧಾಮ ಹೇಳುತ್ತಾರಂತೆ, ಕೃಷ್ಣ ನವಘನಶ್ಯಾಮನೇ, ನಿನ್ನನ್ನು ಅಗಲುತ್ತಿದ್ದೇನೆ ಅಂತ ಹೇಳಿಬಿಟ್ಟು ನವ

ಹೀಗೆ ಅಂತಿಮವಾಗಿ ಕೃಷ್ಣನನ್ನ ಧ್ಯಾನಿಸುತ್ತಾನೆ. ಇತ್ತಲ ಗುರುಗಳಿಂದ ಆಶೀರ್ವದಿಸಲ್ಪಟ್ಟ ಕೃಷ್ಣ ಬಲರಾಮ ಉದ್ದವರು ರಥದಲ್ಲಿ ಕುಳಿತು ನಗರವನ್ನ ತಲುಪಿ ತಂದೆ ತಾಯಿಗಳ ಜೊತೆ ಸುಖವಾಗಿ ಕಾಲಹರಣ ಮಾಡುತ್ತಿದ್ದಾರೆ. ಅಂದರೆ ನಗರಕ್ಕೆ ಬಂದ ಕೃಷ್ಣ ಬಲರಾಮಾದಿಗಳು ಗುರುಕುಲದಲ್ಲಿ ಗುರುಗಳಿಂದ ಕಲಿತ ವಿದ್ಯಾಬುದ್ಧಿಗಳ ವಿಶೇಷಗಳನ್ನ ತಂದೆ ತಾಯಿಗಳಿಗೆ ಹೇಳಿ ಆನಂದ ಪಡಿಸುತ್ತಾರೆ. ಅಲ್ಲ, ಈ ಗುರುಗಳಿಗೆ ವಿಧೇಯರಾಗಿ ಗುರುಗಳಿಗೆ ವಿನಯದಿಂದ ಎರಗಿ ಅವರಿಗೆ ವಿದ್ಯಾಭ್ಯಾಸ ಮಾಡಿ ಹಿಂದಿರುಗಿ ಬರುವಾಗ ಕಾಣಿಕೆ ಇತ್ಯಾದಿಗಳನ್ನು ಕೊಟ್ಟು ಬರುವ ಪದ್ಧತಿ ಹಿಂದಿನ ಕಾಲದಲ್ಲಿತ್ತು. ಈಗಂತೂ ಅದಕ್ಕೆಲ್ಲ ತದ್ವಿರುದ್ಧ. ಈ ಗುರುಕುಲಕ್ಕೆ ಹೆಜ್ಜೆ ಇಟ್ಟ ಕೂಡಲೇ ಈ ಗುರುಕುಲದವರು ಎಲ್ಲಾ ಕಾಣಿಕೆಗಳನ್ನು ವಸೂಲು ಮಾಡಿಬಿಡ್ತಾರೆ. ಅದಕ್ಕೆ ಇರಬಹುದು ವಿದೇಶಗಳಲ್ಲಿ ಈ ವಿದ್ಯಾರ್ಥಿಗಳು ಸರಿಯಾಗಿ ಓದಿದೆ ಗುರುಕುಲದಲ್ಲಿ, ಈ ಪರೀಕ್ಷೆಯಲ್ಲಿ ನಾಪಾಸಾಗಿ ಹಿಂದಿರುಗಿ ಬರುವಾಗ ಗುರುಗಳನ್ನು ಒಮ್ಮೆ ನೋಡ್ತಾರೆ, ಏ ಗುರುವೆ, ನೀನು ನನಗೆ ಪರೀಕ್ಷೆಯಲ್ಲಿ ಪಾಸ್ ಮಾಡಕ್ಕೆ ಸರಿಯಾದ ಅಂಕಗಳನ್ನು ಕೊಡದೆ ನನ್ನನ್ನು ಫೇಲ್ ಮಾಡದೆ ನಿನ್ನನ್ನು ವಿಚಾರಿಸ್ಕೊಳ್ತೀನಿ ಅಂತ. ಅಲ್ಲ, ಆ ಕಾಲಕ್ಕೂ ಈ ಕಾಲಕ್ಕೂ ಎಷ್ಟು ವ್ಯತ್ಯಾಸ ನೋಡಿದರ. ಕೃಷ್ಣ ಬಲರಾಮಾದಿಗಳು ಗುರುಗಳಿಗೆ ವಿನಮ್ರರಾಗಿ ಎರಗಿ ಗುರುವಿನ ಆಶೀರ್ವಾದ ಪಡೆದು ಗುರುಗಳ ಅಂತರಂಗವನ್ನು ಇವರು ಸೂರೆಗೊಂಡಿರುತ್ತಾರೆ ಅಲ್ಲವೇ. ಇಂತಹ ಗುರು ಸಾಂದೀಪರ ಅನುಗ್ರಹಕ್ಕೆ ಭಾಗ್ಯಗಳಾದ ಕೃಷ್ಣ ಬಲರಾಮರು ತಾವು ಧನ್ಯರು ಧನ್ಯರು ಅಂದುಕೊಂಡು ಸುಖವಾಗಿ ಕಾಲಹರಣ ಮಾಡ್ತಾ ಇದ್ರಂತೆಯೇ ಮಧುರಾ ನಗರದಲ್ಲಿ. ಅನ್ನವಲ್ಲಿಗೆ ಶ್ರೀಕೃಷ್ಣನ ಗುರುದಕ್ಷಿಣೆ ಅನ್ನುವ ಕಥಾವಾಗ ಮಂಗಳ ಘಟ್ಟವನ್ನು ತಲುಪುತ್ತಿದೆ. ನಾನು ಕೂಡ ಕಥಾವಾಗಕ್ಕೆ ಮಂಗಳವನ್ನು ಹಾಡ್ತಾ ಇದ್ದೇನೆ.

0: ಇದುವರೆಗೂ ನೀವು ಕೇಳಿದ್ದು ಶ್ರೀಕೃಷ್ಣ ಗುರುದಕ್ಷಿಣೆ ಹರಿಕತೆ. ಗಾಯನ ಮತ್ತು ಸಂಗೀತ ಎಆರ್ ಪುಟ್ಟಾಚಾರ್ಯ ಅವರದಾಗಿತ್ತು. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
2: ಹೂಕಣಕ್ಕ ಒಸಿ ತರಕಾರಿ ದಿನಸಿ ತರಬೇಕಿತ್ತು.
1: ಅಯ್ಯ ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ?
2: ಒಂದ್ ಬುಟ್ಟಿನ ಚೀಲನ ತಕೊಂಡ್ ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಹಾಕೊಡ್ತಾರ ಬಿಡು.
2: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
1: ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
2: ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
2: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ.
2: ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
1: ಹಂಗೆ ನಿಮ್ಮ ಅಟ್ಟಿಗೆಲ್ಲ ಈ ವಿಷಯನ ಹೇಳು, ಮರಿಬೇಡ.
3: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
4: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
5: ಹೂನೆ, ರೆಡಿ ಆಗ್ತಾ ಇದೆ.
4: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
0: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
6: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
7: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-3-5-8-0-8-3. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

0: ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡು ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ.
3: ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
3: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
4: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
5: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಿಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ.
1: ಏನು ಏನ್ ವಿಷಯ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಯಾವ್ದು ಮೆಸೇಜ್ ಬಂತು?
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಕಂಡೆ ನೋಡಿದೆ ಮದುವೆಯ ಮನೆಯಲ್ಲಿ ಹಾಡಿದಳು ಪ್ರೇಮದ ಗೀತೆಯ ಮೌನದಲ್ಲಿ ಚಿಮ್ಮಿತು ಚಿಮ್ಮಿತು ಬಯಕೆಯ ಚಿಲುಮೆ ಹೊಮ್ಮಿತು ಹೊಮ್ಮಿತು ಎದೆಯಲ್ಲಿ ಒಲುಮೆ

ಹೋದ. ನೋಡಿ, ನೀವೇ ನೋಡಿ, ಈಗಲೂ ನನ್ನ ಮನಸ್ಸು ಇವನ ಹತ್ರನೇ ಇದೆ.

ಸುಂದರ ನಯನ, ಎಂಥ ಸುಂದರ ವದನ, ಹೆಣ್ಣ ಎದೆಗೆ ನೋಟ, ನೂರು ಹೂಬಾಣ, ಸವಿ ಮಾತನಾಡುತ್ತಾ ಸವಿಯಾಗಿ ಹಾಡುತ್ತಾ ಬಳಿಗೆ ಬಂದನು ನನ್ನ ಬೇಟೆಯಾಡುತ್ತಾ. ನಾನವನ ನೋಡುತ್ತೀರಿ, ಅವನೆನ್ನ ನೋಡುತ್ತೀರಿ, ಸೂಜಿಗಲ್ಲಿನ ಹಾಗೆ ಮನವ ಸೆಳೆಯುತ್ತೀರಿ.

ಕ್ಷಮಿಸಿ, ಇವಳೆ ಮೋಸ ಮಾಡಿದ್ದು. ಸುಮ್ಮನೆ ಬಿಡಬೇಡಿ, ಈ ತಪ್ಪಿಗೆ ಸರಿಯಾದ ಶಿಕ್ಷೆ ವಿಧಿಸಬೇಕು. ನನ್ನ ಹೃದಯ ನನ್ನ ಕೊಡಿಸ್ಬೇಕು.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನೀವು ನಮಗೆ ನೀಡುವ ಸಲಹೆ ಅದು ನಿಮ್ಮ ಪ್ರೀತಿ. ನೀವು ನೀಡುವ ಅನಿಸಿಕೆಗಳು ನಿಮ್ಮ ಪ್ರೀತಿ. ನೀವು ತೋರುವ ನಮ್ಮ ತಪ್ಪುಗಳು ನಿಮ್ಮ ಪ್ರೀತಿ. ನಿಮ್ಮ ಅಭಿಮಾನದ ಅಕ್ಕರೆಗೆ ನಮ್ಮ ಪ್ರೀತಿಯ ಕಾರ್ಯಕ್ರಮ.
1: ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಕುರಿತಾದ ನಿಮ್ಮ ಅನಿಸಿಕೆಗಳೇ ಭಾವಬಾನುಲಿ. ಪ್ರತಿ ಭಾನುವಾರ ಸಂಜೆ 4:30 ಈ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಆರ್ಜೆ ರಕ್ಷಿತಾ ಹೊಳ್ಳ ಇದನ್ನು ನಡೆಸಿಕೊಡಲಿದ್ದಾರೆ. ಇದೆಲ್ಲವೂ ನಿಮಗಾಗಿ. ತಪ್ಪದೆ ಕೇಳಿ 9686096279 ಈ ಸಂಖ್ಯೆಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ.
2: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
3: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
4: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
5: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
6: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
5: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
7: ಸ್ವಾದಿಷ್ಟಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
8: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
9: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
10: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
9: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
11: ಹೌದು, ಪ್ರಾರಂಭ ಆಗಿ 8 ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
9: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
11: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
10: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
12: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818-240-4142. ಮೊಬೈಲ್ ಸಂಖ್ಯೆ 9535191545.
13: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ನಮ್ಮ ರೇಡಿಯೋ ಶಿವಮೊಗ್ಗದ ಕೇಳುಗರ ಅನಿಸಿಕೆಯನ್ನ ಅನಾವರಣಗೊಳಿಸುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ. ಎಲ್ರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ನಾನು ಯಾವಾಗ್ಲೂ ಹೇಳೋ ಹಾಗೆ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಇರುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವಂತಹ ಯಾವ್ದಾದ್ರೂ ಕಾರ್ಯಕ್ರಮವನ್ನ ಕೇಳಿದಾಗ ವಾವ್, ಏನ್ ಸಖತ್ತಾಗಿದೆ ಗುರು ಈ ಕಾರ್ಯಕ್ರಮ ಅಂತ ಅನ್ನಿಸ್ತಾ, ಇಲ್ಲ ಇನ್ನೊಂಚೂರೇನೋ ಬೇಕಿತ್ತು ಅಂತ ಅನ್ನಿಸ್ತಾ, ಅಥವಾ ಪರವಾಗಿಲ್ಲ ಅಂತ ಅನ್ನಿಸ್ತಾ, ಸೊ ಹಾಗಿದ್ರೆ ಆ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನ ನೀವು ಮೆಸೇಜ್ ಮಾಡೋದ್ರ ಮೂಲಕ, ಇಲ್ಲ ನಿಮ್ಮ ವಾಯ್ಸ್ ನೋಟ್ ಅನ್ನ ಕಳಿಸೋದ್ರ ಮೂಲಕ ನೇರವಾಗಿ ನಮ್ಮ ಜೊತೆ ಹಂಚಿಕೊಳ್ಳಬಹುದಾಗಿದೆ. ನಿಮ್ಮ ಅನಿಸಿಕೆ ಪಾಸಿಟಿವ್ ಆಗಿದ್ರು, ನೆಗೆಟಿವ್ ಆಗಿದ್ರು ಕೂಡ ಸ್ವೀಕರಿಸೋದಕ್ಕೆ ನಾವು ಸಿದ್ಧ ಇದ್ದೀವಿ. ಹಾಗಿದ್ರೆ ಇನ್ಯಾಕ್ ತಡ? ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279. ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ ಇಲ್ಲ ವಾಯ್ಸ್ ನೋಟ್ ನ ಕಳಿಸೋದ್ರ ಮೂಲಕ ನಿಮ್ಮ ಅನಿಸಿಕೆಯನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದು. ಸೊ ಇನ್ಯಾಕ್ ತಡ, ಫಟಾಫಟ್ ಅಂತ ನಿಮ್ಮ ಅನಿಸಿಕೆಗಳನ್ನ ನಮ್ಗೆ ಕಳಿಸಿ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ತಗೊಂಡ್ ಬರೋಣ. ನಾನು ನಿಮ್ಮ ಅರ್ಜೆ ರಕ್ಷಿತಾ ಹೊಳ್ಳ. ಇದು ಭಾವಬಾನುಲಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ. ಮತ್ತೊಮ್ಮೆ ಭಾವಬಾನುಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಇದು ಭಾವಬಾನುಲಿ ಕಾರ್ಯಕ್ರಮ. ಸ್ನೇಹಿತರೆ, ಇವತ್ತಿನ ನಮ್ಮ ಈ ಭಾವಬಾನುಲಿ ಕಾರ್ಯಕ್ರಮದಲ್ಲಿ ಯಾರ್ಯಾರು ಯಾವ ಯಾವ ಕಾರ್ಯಕ್ರಮಕ್ಕೆ ಏನೇನು ಫೀಡ್ಬ್ಯಾಕ್ಸ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಕೇಳೋಣ. ನಮಸ್ತೆ ಸರ್, ಕಾರ್ಯಕ್ರಮ ಕೇಳ್ತಾ ಇದ್ದೀವಿ. ಹಳೆಯ ಸುಮಧುರ ಗೀತೆಗಳು ಒಂದಕ್ಕಿಂತ ಒಂದು ಮಧುರವಾಗಿದೆ, ಧನ್ಯವಾದಗಳು ಅಂತ ಹೇಳಿ ಒಬ್ರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಕೇಳ್ತಾ ಇದ್ದೇವಿ ರೀ ಸರ್, ಸೂಪರ್ ಸೂಪರ್ ಗೀತೆಗಳು, ಮನಸ್ಸಿಗೆ ಮುದ ನೀಡುವ ಹಾಡುಗಳು, ಬಹಳ ಬಹಳ ಮೆಚ್ಚುಗೆಯಾಗ್ತಿದೆ. ನಿರೂಪಕರಾದ ನಮ್ಮ ಸುಬ್ರಹ್ಮಣ್ಯ ಐತಾಳ್ ಸರ್ಗೆ ನಮ್ಮ ಅನಂತ ಅನಂತ ಅಭಿನಂದನೆಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆಯೇ ಹರಿಭಕ್ತ ಸೂಪರ್ ಹಾಡುಗಳು, ಇಂದಿನ ಕಾರ್ಯಕ್ರಮದಲ್ಲಿ ಹಳೆಯ ಹಾಡುಗಳು ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ಒಬ್ರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಪ್ರಸಾರವಾದ ಸೂಪರ್ ಸೂಪರ್ ಗೀತೆಗಳು ಮನಸ್ಸಿಗೆ ಅಪಾರ ಮುದ ನೀಡಿದವು, ಒಂದಕ್ಕಿಂತ ಒಂದು ಸುಮಧುರವಾದ ಹಾಡುಗಳನ್ನು ಕೇಳುತ್ತಾ ಸಮಯ ಕಳೆಯುವುದೇ ಗೊತ್ತಾಗಲಿಲ್ಲ. ಇಂತಹ ಅದ್ಭುತ ಹಾಡುಗಳ ಆಯ್ಕೆಗಾಗಿ ಮತ್ತು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟ ನಮ್ಮ ಪ್ರೀತಿಯ ನಿರೂಪಕರಾದ ಸುಬ್ರಹ್ಮಣ್ಯ ಐತಾಳ್ ಸರ್ಗೆ ಧನ್ಯವಾದಗಳು ಅಂತ ಹೇಳಿ ಒಬ್ರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ.
2: ಕೃಷಿ ಕೃಷಿ ಕಾರ್ಯಕ್ರಮದಲ್ಲಿ ಕಾಡು ಕೃಷಿ ಬಗ್ಗೆ ಕುಮಾರ್ ಅವರು ಹೇಳಿದ ಮಾಹಿತಿ ಸೊಗಸಾಗಿತ್ತು. ಪ್ರಸಾರಕ್ಕಾಗಿ ಶಿವಮೊಗ್ಗ ಬಾನುಲಿ ಕೇಂದ್ರಕ್ಕೆ ಅಭಿನಂದನೆಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಪತ್ತೇನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇವರು ತಮ್ಮ ಅನಿಸಿಕೆ ತಿಳಿಸಿದ್ದಾರೆ. ಹಾಗೆ 13/7/2026 ಅರುಣೋದಯ ಕಾರ್ಯಕ್ರಮದಲ್ಲಿ ಸ್ಮೈಲಿಂಗ್ ಶ್ವೇತಾ ಮೇಡಮ್ ಅವರು ಹೇಳಿದ ಮಾಹಿತಿ ಸೊಗಸಾಗಿತ್ತು. ಇದರ ಜೊತೆಗೆ ಪ್ರಸಾರವಾದ ತೆನಾಲಿ ರಾಮನೀತಿ ಕಥೆ ಅದ್ಭುತವಾಗಿತ್ತು. ಪ್ರಸಾರಕ್ಕೆ ಶಿವಮೊಗ್ಗ ಬಾನುಲಿ ಕೇಂದ್ರಕ್ಕೆ ಅಭಿನಂದನೆಗಳು ಅಂತ ಹೇಳಿ ಸುಬ್ರಹ್ಮಣ್ಯ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ರಾಯಚೂರು ಜಿಲ್ಲೆಯಿಂದ ಭೀಮನಗೌಡ ಪಾಟೀಲ್ ಅವರು ಸೋಮವಾರದ ಅರುಣೋದಯ ಕಾರ್ಯಕ್ರಮ ಹಾಗೂ ವಚನ ವಿಹಾರ ಕಾರ್ಯಕ್ರಮದಲ್ಲಿ ಬಸವಣ್ಣನವರ ವಿಚಾರಧಾರೆ ಮಾತುಗಳು, ಬಸವಣ್ಣನವರ ವಚನ ಇಷ್ಟವಾದವು, ಪ್ರಸಾರ ಮಾಡಿದ ಶಿವಮೊಗ್ಗ ಆಕಾಶವಾಣಿಗೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಜನಪದ ಪ್ರೋಗ್ರಾಂ ಸೂಪರ್ ಥ್ಯಾಂಕ್ ಯು ಪವಿತ್ರಾ ಮೇಡಮ್ ಫ್ರಮ್ ಕೆಂಡೇಗೌಡ ಮಂಡ್ಯ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ರೆ ಮಹಾಲಕ್ಷ್ಮಿ ಮೇಡಮ್ ಗುಡ್ ಆಫ್ಟರ್ನೂನ್, ಟುಡೇ ಕಾಫಿ ವಿತ್ ಆರ್ಜಿಸ್ ಪ್ರೋಗ್ರಾಮ್ ಸೂಪರ್ ಥ್ಯಾಂಕ್ ಯು ಮೇಡಮ್ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಟು JP ಸರ್ ಅಂಡ್ ದ ಟೀಮ್ ಅಂಡ್ ರೇಡಿಯೋ ಶಿವಮೊಗ್ಗ FM ಅಂಡ್ ಡಾಕ್ಟರ್ ST ಅರವಿಂದ್ ಫಾರ್ ಕ್ರಿಯೇಟಿಂಗ್ ಅ ಸಚ್ ಅನ್ ಇನ್ಕ್ರೆಡಿಬಲ್ ಅಂಡ್ ಎಜುಕೇಟಿವ್ ಪ್ರೋಗ್ರಾಮ್ ಟು ಕ್ರಿಯೇಟ್ ಪಾಸಿಟಿವ್ mental health in our society. Thank you JP sir for taking interview to present such a wonderful program. Thank you Dr. Arvind and thank you team FM anta heli malati avru tama anisikeyana telisidare. Mahalakshmi madam shilegalu sangeetava haadive anta ellarallu ಪ್ರವಾಸದ ದಿನಗಳು ನೆನಪು ಮಾಡಿಕೊಳ್ಳುವ ಹಾಗೆ ಕಾರ್ಯಕ್ರಮ ಕೊಟ್ಟರು, ಧನ್ಯವಾದಗಳು ಅಂತ ಹೇಳಿ ಕುಶಾಲನಗರದ ದಿನೇಶ್ ದಿನು ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆಯೇ ರಕ್ಷಿತಾ ಮೇಡಮ್ ಟುಡೇ ಸೋಷಿಯಲ್ ಮೀಡಿಯಾ ಸ್ಟೋರಿ ನಿಹಾರಿಕಾ ಸೂಪರ್ ಥ್ಯಾಂಕ್ ಯು ಮೇಡಮ್ ಅಂತ ಹೇಳಿ ಒಬ್ರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆಯೇ ಪ್ರಜ್ವಲ್ ದೇವರಾಜ್ ಹಾಡುಗಳು ಹಾಗೂ ಕೋಮಲ್ ನಟನೆಯ ಕಾಮಿಡಿ ಮಾತುಗಳು ಕಾರ್ಯಕ್ರಮ ಚೆನ್ನಾಗಿತ್ತು. ಹಾಗೆ ಸೋಷಿಯಲ್ ಮೀಡಿಯಾ ಕಥೆಗಳು ಕಾರ್ಯಕ್ರಮದಲ್ಲಿ ಶಿಲ್ಪಿಯ ಪೆಟ್ಟುಗಳು ಕಥೆ ಚೆನ್ನಾಗಿತ್ತು. ಹಾಗೂ ಸಂಜೆಯ ಕಾಫಿ ವಿತ್ ಆರ್ಜೆಸ್ ಕಾರ್ಯಕ್ರಮದಲ್ಲಿ ಮರೆವು ಇದು ಸೂಪರ್ ಈ ಎಲ್ಲಾ ಕಾರ್ಯಕ್ರಮ

0: ಹೇಳ್ತಿದ್ರು ನಾವು ಚಿಕ್ಕವರು ಆಗ ಇದರ ವಿಸ್ಮಯ ವಿಷಯ ಗೊತ್ತಿಲ್ಲ, ತುಂಬಾ ಚೆನ್ನಾಗಿತ್ತು ಶ್ರೀಧರ್ ಸರ್ ಕಾರ್ಯಕ್ರಮ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಬಾನುಲಿಯಲ್ಲಿ ಬೆಳಗಿನ ಬಿಂದಾಸ್ ಕಾರ್ಯಕ್ರಮದಲ್ಲಿ ಪ್ರತಿದಿನವೂ ಬೇರೆ ಬೇರೆ ರೀತಿಯಲ್ಲಿ ಕಾರ್ಯಕ್ರಮ ನಡೆಸುತ್ತಿರುವುದನ್ನ ಕಂಡು ಸಂತೋಷವಾಗುತ್ತದೆ. ಪ್ರಸಾರಕ್ಕೆ ಮತ್ತು ಕಾರ್ಯಕ್ರಮಕ್ಕೆ ಆರ್ಜಿಗಳು ವರ್ತಿಸುವ ರೀತಿ ಕಂಡು ಸಂತೋಷವಾಗುತ್ತದೆ ಮತ್ತು ಆಸೆಯಾಗುತ್ತದೆ ಅಂತ ಹೇಳಿ ಆಶಾ ಪ್ರಕಾಶ್ ನಂದಿನಿ ಕೋಲಾರ ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ರಕ್ಷಿತಾ ಮೇಡಮ್, ಟ್ರಾವೆಲ್ನಲ್ಲಿ ನಾವು ಎಂಜಾಯ್ ಮಾಡಿದ್ವಿ, ನಿಮ್ಮ ಕಾರ್ಯಕ್ರಮವನ್ನ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ರೆ. ಸೋಮಶೇಖರ್ ಅವರು, ಇಂದಿನ ಕಾರ್ಯಕ್ರಮ ಸೂಪರ್ ರಕ್ಷಿತಾ ಮೇಡಮ್ ಅಂತ ಹೇಳಿ ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆ ಗೀತಾಂಜಲಿ ಹಾಡು ಸೂಪರ್ ಸರ್ ಚೆನ್ನಾಗಿ ಪ್ರಸಾರವಾಗುತ್ತಿದೆ, ಹಳೆಯ ಗೀತೆಗಳು ತುಂಬಾ ಮನಸ್ಸಿಗೆ ಆನಂದ ಕೊಡುತ್ತಿವೆ. ನಿರೂಪಕರಾದಂತಹ ಸುಬ್ರಹ್ಮಣ್ಯಂ ಐತಾಳ್ ಸರ್ ಇವರಿಗೆ ತುಂಬ ಹೃದಯದ ಧನ್ಯವಾದಗಳು. ಎಲ್ಲಾ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳು ಅಂತ ಹೇಳಿ ವೆಂಕಟೇಶ ಪಲಾದಿ ಜೈ ಗ್ರಾಮ ಗುರುಮಿಟ್ಕಾಲ್ ತಾಲೂಕು ಯಾದಗಿರಿ ಜಿಲ್ಲೆ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಎಫ್ಎಂ ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ನಡೆಸಿಕೊಡುವ ಗೌರವಾನ್ವಿತ ನಿರೂಪಕರಾದ ಸುಬ್ರಹ್ಮಣ್ಯ ಐತಾಳ್ ಸರ್ ಅವರಿಗೆ ತುಂಬಾ ತುಂಬಾ ಧನ್ಯವಾದಗಳು. ಈ ಹಾಡುಗಳನ್ನು ನಾನು ಬಹಳ ಕೇಳಿದೆ ಹಾಗೂ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಿ ಹಾಕಿದ್ದೆ, ಆದರೆ ಇದು ನಿಮ್ಮ ಬಾಯಲ್ಲಿ ಕೇಳಿದಾಗ ಅದರ ಅನುಭವವೇ ಬೇರೆ. ಬಹಳ ಖುಷಿಯಾಯಿತು, ಜೊತೆಗೆ ನಿಮ್ಮ ನಿರೂಪಣೆ ಕೂಡ ತುಂಬಾ ಚೆನ್ನಾಗಿತ್ತು. ಅವಕಾಶ ಕೊಟ್ಟ ನಿಮಗೂ ಹಾಗೂ ಅಡ್ಮಿನ್ ಅವರಿಗೂ ತಂಡದವರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳಿ ಟಿಎನ್ ಸರಸ್ವತಿ ಶಿವಮೊಗ್ಗ ಇವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಶಿವಮೊಗ್ಗ ಸಿಬ್ಬಂದಿಗಳಿಗೆಲ್ಲರಿಗೂ ಕೂಡ ನಮಸ್ಕಾರ. ವೆಂಕಟೇಶ ಪಲಾದಿ ಜೈ ಗ್ರಾಮ ಗುರುಮಿಟ್ಕಲ್ ತಾಲೂಕು ಯಾದಗಿರಿ ಜಿಲ್ಲೆ ತೆಲಂಗಾಣ ಬಾರ್ಡರ್ ಮನಸ್ಸಿದ್ದರೆ ಮಾರ್ಗ ಕಾರ್ಯಕ್ರಮ ಚೆನ್ನಾಗಿ ಪ್ರಸಾರವಾಯಿತು, ಕಾರ್ಯಕ್ರಮ ಪ್ರಸಾರಕ್ಕೆ ಧನ್ಯವಾದಗಳು ಅಂತ ಹೇಳಿ ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಹಾಗೆ ಭಕ್ತಿ ಗೀತೆಗಳ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಪ್ರಸಾರವಾಗುತ್ತಿದೆ ಶಿವಮೊಗ್ಗ ಆಕಾಶವಾಣಿಗೆ ಧನ್ಯವಾದಗಳು ಅಂತ ಹೇಳಿ ವೆಂಕಟೇಶ ಪಲಾದಿ ಅವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮೂರ ಬಾನುಲಿ ಶಿವಮೊಗ್ಗ ಸಿಬ್ಬಂದಿ ಎಲ್ಲರಿಗೂ ನಮಸ್ಕಾರ. ನಮ್ಮನ್ನ ಅಗಲಿ ಹೋದಂತಹ ಎಸ್ ಜಾನಕಮ್ಮನವರ ಚಿತ್ರಗೀತೆಗಳು ಒಂದಕ್ಕಿಂತ ಒಂದು ಅದ್ಭುತವಾಗಿ ಪ್ರಸಾರವಾಗುತ್ತಿದೆ, ಅವರ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತು ನಿರೂಪಕರಾದಂತಹ ಸುಬ್ರಹ್ಮಣ್ಯ ಐತಾಳ್ ಸರ್ ಇವರ ಸಮ್ಮುಖದಲ್ಲಿ ಕಾರ್ಯಕ್ರಮ ಚೆನ್ನಾಗಿ ಪ್ರಸಾರವಾಗುತ್ತಿದೆ, ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು ಅಂತ ಹೇಳಿ ವೆಂಕಟೇಶ ಪಲಾದಿ ಜೈ ಗ್ರಾಮ ಗುರುಮಿಟ್ಕಲ್ ತಾಲೂಕು ಯಾದಗಿರಿ ಜಿಲ್ಲೆ ಇವರು ತಮ್ಮ ಅನಿಸಿಕೆಯನ್ನ ತಿಳಿಸಿದ್ದಾರೆ. ಹಾಗೆಯೇ ಒಬ್ರು ವಾಯ್ಸ್ ನೋಟ್ ನ ಕೂಡ ಕಳಿಸಿದ್ದಾರೆ. ಹಾಗಿದ್ರೆ ಯಾರು ಯಾವ ಕಾರ್ಯಕ್ರಮಕ್ಕೆ ವಾಯ್ಸ್ ನೋಟ್ ನ ಕಳಿಸಿದ್ದಾರೆ ಅಂತ ಕೇಳೋಣ.
1: ಮೂತ್ರರ ಬಗ್ಗೆ ನೀವು ಪ್ರಕಟಿಸಿದ ಅಭಿಪ್ರಾಯಗಳು ಬಹಳ ಚೆನ್ನಾಗಿದೆ. ನನಗೆ ಸಂಪೂರ್ಣ ಮೂತ್ರರ ಗ್ರೇಟ್ನೆಸ್ ಬಗ್ಗೆ ತುಂಬಾ ಒಳ್ಳೆಯ ಅಭಿಪ್ರಾಯ ಇದೆ. ಅವರಿಂದ ನಾವು ಅನೇಕ ವಿಷಯಗಳನ್ನು ಕಲ್ತಿದ್ದೀವಿ. ಅವರಿಂದ ನನ್ನ ಆಟೋಬಯೋಗ್ರಫಿ ಆನಂದದ ಹುಡುಕಾಟದಲ್ಲಿ ಬರೆದಿದ್ದೀನಿ ನಾನು. ನಾವು ನಮ್ಮ ಅಭಿಪ್ರಾಯ ನಮ್ಮ ಅದೃಷ್ಟ ಮೂತ್ರಾಯರಂತಹ ತಂದೆಯನ್ನು ಪಡೆದಿದ್ದು, ಜಯಮ್ಮನಂತಹ ಮಾಯಿ ತಾಯಿಯನ್ನು ಪಡೆದಿದ್ದು. ಜಯಮ್ಮ ನಮ್ಮ ತಾಯಿ ಅಷ್ಟೊಂದು ಯಾರಿಗೂ ಪರಿಚಯ ಇಲ್ವಲ್ಲ, ಯಾಕೆಂದ್ರೆ ಅವಳೇನು ಓದಲಿಲ್ಲ, ಪ್ರೊಫೆಸರ್ ಆಗಲಿಲ್ಲ, ಆದ್ದರಿಂದ ಅವ್ರ ಬಗ್ಗೆ ತಿಳಿಸಿಲ್ಲ. ಆದರೆ ನನ್ನ ಅನುಭವದಲ್ಲಿ ಅವರಿಬ್ಬರೂ ಕೂಡ ನನ್ನ ಪರ್ಸನಾಲಿಟಿಯನ್ನು ರೂಪಿಸೋದ್ರಲ್ಲಿ ಬಹಳ ಮುಖ್ಯ ಪಾತ್ರ ವಹಿಸಿದ್ದಾರೆ. ತಂದೆ ಮತ್ತು ತಾಯಿ ಅಂತಹ ತಂದೆ ತಾಯಿಯನ್ನು ಪಡೆದಿದ್ದು ನನ್ನ ಅದೃಷ್ಟ, ಒಳ್ಳೆಯ ಅದೃಷ್ಟ. ಓಕೆ, ಪ್ರೀತಿಯಿಂದ ನಾಗರಾಜ್.
0: ಕೇಳಿದ್ರಲ್ವ ಸ್ನೇಹಿತರೆ, ಇದಿಷ್ಟು ಕೂಡ ಈ ವಾರ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾದಂತಹ ಕಾರ್ಯಕ್ರಮಕ್ಕೆ ಬಂದಂತಹ ಫೀಡ್ಬ್ಯಾಕ್ಸ್ ಆಗಿತ್ತು. ಹಾಗೆ ನೀವು ಕೂಡ ನಮ್ಮ ರೇಡಿಯೋ ಶಿವಮೊಗ್ಗನ ಕೇಳ್ತಾ ಇದ್ದು, ನಿಮಗೆ ಕೂಡ ಯಾವುದಾದ್ರೂ ಕಾರ್ಯಕ್ರಮ ಇಷ್ಟ ಆಗಿದ್ರೆ ಅಥವಾ ಇಷ್ಟ ಆಗಿಲ್ಲ ಅಂದರೆ ಕೂಡ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ನಮ್ಮ ಸಂಖ್ಯೆ 9686096729 ಈ ಸಂಖ್ಯೆಗೆ ಮೆಸೇಜ್ ಮಾಡುವುದರ ಮೂಲಕ ಇಲ್ಲ ವಾಯ್ಸ್ ನೋಟ್ನ ಕಳಿಸುವುದರ ಮೂಲಕ ಕೂಡ ತಿಳಿಸಬಹುದಾಗಿದೆ. ಹಾಗೆ ನಾನೀಗ ಹೊರಡ್ತಾ ಇದ್ದೇನೆ. ಮುಂದೆ ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಪ್ರಸಾರ ಆಗುತ್ತೆ. ನೀವಿಷ್ಟೊತ್ತು ಕೇಳಿದ್ದು ಭಾವ ಬಾನುಲಿ ಕಾರ್ಯಕ್ರಮ. ನಾನು ನಿಮ್ಮ ಆರ್ಜೆ ರಕ್ಷಿತಾ ಹೊಳ್ಳ. ಯಾವಾಗಲೂ ಕೂಡ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಬ್ರೋ, ಅವನಿಗಿನ್ನೂ 26 ವರ್ಷ, ಭಾರ ಎತ್ತುವಾಗ ಬಿದ್ಬಿಟ್ಟ. ಅಂತಹ ಕ್ರಿಟಿಕಲ್ ಪರಿಸ್ಥಿತಿನಲ್ಲಿ ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತಾನೆ ಗೊತ್ತಾಗ್ಲಿಲ್ಲ.
1: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538976988 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
2: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
3: ಹೂನೆ, ರೆಡಿ ಆಗ್ತಾ ಇದೆ.
2: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
4: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್,

0: ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
1: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
2: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-3583. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಮಾರ್ಕೆಟ್ ಗೊತ್ತಿದ್ಯಾ, ಮೂಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
1: ಅಯ್ಯ
0: ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು?
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
1: ಏನಾರು
0: ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ.
0: ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ.
1: ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
1: ನಮ್ಮೆಲ್ಲರ ನೆಚ್ಚಿನ ಪೌಷ್ಟಿಕ ಅತ್ಯುತ್ತಮ ಗುಣಮಟ್ಟದ ಹಾಗೂ ಲಕ್ಷಾಂತರ ಜನರ ವಿಶ್ವಾಸವನ್ನ ಗಳಿಸಿರುವ ನಂದಿನಿ ಹಾಲು ಈಗ ಮತ್ತಷ್ಟು ಪೌಷ್ಟಿಕಾಂಶಗಳಿಂದ ಕೂಡಿದೆ. ನಮ್ಮೆಲ್ಲರ ನೆಚ್ಚಿನ ನಂದಿನಿ ಹಾಲು ಈಗ ವಿಟಮಿನ್ ಎ ಹಾಗೂ ವಿಟಮಿನ್ ಡಿ ಸಹಿತ ಬದಲಾಗದ ದರದಲ್ಲಿ. ನಂದಿನಿ ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
2: ನಂದಿನಿ. ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-0883. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
4: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
4: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
3: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
4: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449846798. ಸಂಖ್ಯೆ ಮತ್ತೊಮ್ಮೆ 9449846798.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
0: ಬೆಳ್ಳಂಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡ್ ಹೋದ್ರು ಏನು, ಅಲ್ಲಿ ಹೋಗಿ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜಾವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
2: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538-97698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800-309-0309. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
5: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ನಮ್ಮ ದೇಶದ ಬೆನ್ನೆಲುಬು ಅಂತ ಕರೆಸ್ಕೊಳ್ಳುವಂತಹ ಕೃಷಿ ಚೆನ್ನಾಗಿದ್ರೆ ಮಾತ್ರ ನಾವು ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ನಮ್ಮ ದೇಶದ ಆಸ್ತಿಗಳಂತ ಇಬ್ಬರನ್ನ ಕರಿತೀವಿ ಸ್ನೇಹಿತರೆ, ದೇಶ ಕಾಯುವ ಯೋಧರನ್ನ, ಹಾಗೆ ನಮಗೆ ಅನ್ನ ಕೊಡುವಂತಹ ರೈತರನ್ನ. ಕೃಷಿ ಕ್ಷೇತ್ರ ಚೆನ್ನಾಗಿದ್ರೆ ಮಾತ್ರ ಪ್ರತಿಯೊಬ್ಬರು ಕೂಡ ಚೆನ್ನಾಗಿರ್ಲಿಕ್ಕೆ ಸಾಧ್ಯ. ಇಂತಹ ಕೃಷಿ ಕ್ಷೇತ್ರಕ್ಕೂ ಕೂಡ ಅನೇಕ ರೀತಿಯ ಸಮಸ್ಯೆಗಳು ಬಂದ್ವು ಸ್ನೇಹಿತರೆ. ಕೃಷಿ ಕ್ಷೇತ್ರಕ್ಕೂ ಇರ್ಬೋದು, ಮಾರುಕಟ್ಟೆ ವ್ಯವಸ್ಥೆಗೆ ಇರ್ಬೋದು, ಹಾಗೆ ರೈತರು ಮಾಡುವಂತಹ ಕೃಷಿ ಕಾಯಕಕ್ಕೆ ಇರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ರೈತರು ಅನೇಕ ಸವಾಲುಗಳನ್ನ ಎದುರಿಸಬೇಕಾಗಿತ್ತು. ಅಂತಹ ಸವಾಲುಗಳನ್ನ ಯಾವ ರೀತಿ ಎದುರಿಸ್ಬೇಕು, ಕ್ರಮಬದ್ಧವಾಗಿ ಹೇಗೆ ಎದುರಿಸ್ಬೇಕು ಅನ್ನೋದಕ್ಕೆ ಚಳುವಳಿಗಳು ಕೂಡ ಹುಟ್ಕೊಂಡ್ವು ಸ್ನೇಹಿತರೆ. ಕೆಲವು ಚಳುವಳಿಗಳು ಆತ್ಮಸ್ಥೈರ್ಯವನ್ನ ಧೈರ್ಯವನ್ನ ಕೊಡ್ಲಿಕ್ಕೆ ಆದವು ಸ್ನೇಹಿತರೆ. ಅಂತಹ ಚಳುವಳಿಗಳು ಯಾವುವು, ಆ ಚಳುವಳಿಗಳಿಂದ ನಮ್ಮ ರೈತ ಬಾಂಧವರಿಗೆ ಏನೆಲ್ಲ ಉಪಯೋಗ ಆಯಿತು, ಅದರಿಂದ ಸರ್ಕಾರ ಯಾವ ರೀತಿ ಎಚ್ಚೆತ್ಕೊಳ್ತು ಅನ್ನೋದ್ರ ಬಗ್ಗೆ ಈ ದಿನ ರೈತ ಚಳುವಳಿಗಳು ನಡೆದು ಬಂದ ದಾರಿಯ ಕಾರ್ಯಕ್ರಮದಲ್ಲಿ ನಮ್ಮ ಚಳುವಳಿಗಳ ಮುಖಂಡರು ಹಾಗೂ ರೈತ ಹೋರಾಟಗಾರರು ಆದಂತಹ KT ಗಂಗಾಧರ್ ಸರ್ ಅವರು ತಿಳಿಸ್ತಾರೆ. ಅವರು ನಮ್ಮೊಟ್ಟಿಗಿದ್ದಾರೆ, ಅವರಿಂದ ಆಸಕ್ತಿಕರ ವಿಷಯಗಳನ್ನೆಲ್ಲ ತಿಳಿತಾ ಹೋಗೋಣ. ಸರ್ ನಮಸ್ತೆ.
6: ನಮಸ್ತೆ ಅಮ್ಮ. ನಮ್ಮ ರೇಡಿಯೋ ಶಿವಮೊಗ್ಗ ಸಂಸ್ಥಾಪಕರಿಗೆ ಮತ್ತು ಸಿಬ್ಬಂದಿ ವರ್ಗಕ್ಕೆ ಇಡೀ ಭಾರತದ ಕರ್ನಾಟಕದ ರೈತರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇವತ್ತಿನ ಈ ದಿನದ ನನ್ನ ಮಾತುಗಳು ವಿಶೇಷವಾಗಿ ಗ್ರಾಮೀಣದಲ್ಲಿ ಹೊಲ ಗದ್ದೆ ದನ ಕರ, ವಿದ್ಯಾಭ್ಯಾಸ ಕಡಿಮೆ, ಕಾನೂನಿನ ಪ್ರಜ್ಞೆ ಕಡಿಮೆ, ಈ ರೀತಿ ಬದುಕ್ತಿರ್ತಕ್ಕಂಥ ಈ ಕೃಷಿ ಸಮಾಜ, ರೈತನ ಸಮಾಜ, ಗ್ರಾಮೀಣ ಸಮಾಜ ಈ ಬಡತನವನ್ನು ಯಾಕೆ ಅನುಭವಿಸ್ತಾ ಇದೆ ಅನ್ನೋದನ್ನು ಅರ್ಥ ಮಾಡಿಸ್ಲಿಕ್ಕೆ ಕೆಲವು ಕ್ರಮಗಳನ್ನು ನಾವು ತಗೋಬೇಕಾಯ್ತು. ಆಗ ಇಡೀ ರಾಜ್ಯದಲ್ಲಿ ನಮ್ಮ ವಿದ್ಯಾವಂತರ ಒಂದು ತಂಡ, ಸುಂದರೇಶ್ ಅವರು, ಎನ್ ಡಿ ಸುಂದರೇಶ್ ಅವರು, ಕಡದಾಳ್ ಶಾಮಣ್ಣವರು, ಬೆಳಗಾವಿಯಿಂದ ಕುಂದರ್ನಾಡ್ ಪಾಟೀಲ ಅಂತ ಸಾಹಿತಿಗಳು, ಬೆಂಗಳೂರು ಭಾಗದಿಂದ ಅನಸೂಯಮ್ಮ ಮತ್ತು ಅನೇಕ ನಮ್ಮ ವೆಂಕಟರೆಡ್ಡಿ, ಇವರೆಲ್ಲರೂ ಮಂಡ್ಯದಿಂದ ಶ್ರೀನಿವಾಸ್, ಅನೇಕ ಯುವಕರ ತಂಡ ಈ ಚಳುವಳಿಯಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೋತೀವಿ. ಆಗ ನಾವು ಜನರಿಗೆ ಹೇಳುವ ಮಾತುಗಳೇನು, ಹೇಗಿರಬೇಕು, ಈ ದೇಶದಲ್ಲಿ ರೈತನ ಸ್ಥಾನಮಾನ ಏನು, ನಮ್ಮ ಪಾತ್ರ ಏನು ಹಳ್ಳಿಯ ಜನರದ್ದು, ನಾವು ಏನು ದೇಶಕ್ಕಾಗಿ ಕೊಡುಗೆ ಕೊಡ್ತಾ ಇದ್ದೀವಿ, ಅದರಿಂದ ನಮಗೆ ಸಲ್ಲಬೇಕಾದಂಥ ಗೌರವ ಸ್ಥಾನಮಾನಗಳು ಯಾವುದು, ಇದನ್ನು ನಾವು ಜನರಿಗೆ ಹೇಳಲೇಬೇಕಾಗತ್ತೆ. ಆ ಹೇಳ್ಕೊಡ್ಬೇಕಾದ್ರೆ ಕಾಲೇಜುಗಳಲ್ಲಿ ನಾವು ಪಾಠ ಮಾಡ್ದಂಗೆ ಅಲ್ಲ, ಇದು ಇದು ಜನರನ್ನ ಅವರ ನರನಾಡಿಗಳ ಸ್ಪಂದನೆಯನ್ನು ನೋಡಿ ನಾವು ಅವರಿಗೆ ಈ ಮಾತುಗಳು ಹೇಳಿದಾಗ ಅವರು ತಯಾರಾಗ್ತಾರೆ. ಅದಕ್ಕೆ ಅವ್ರಿಗೆ ಆ ಕಾಲಕ್ಕೆ 80ರ ದಶಕದಲ್ಲಿ ರೈತರ ಸಾಲ, ಸಾಲ ವಸೂಲಿಗೆ ಮನೆ ಜಪ್ತಿ, ಜಮೀನು ಹರಾಜು, ಮನೆ ಬಾಗಿಲಿದ್ದ ಹಸುಕರುಗಳ ಜಪ್ತಿ, ಎತ್ತಿನ ಗಾಡಿ ಜಪ್ತಿ, ಒಳಗಡೆ ಊಟ ಮಾಡಕ್ಕಿದ್ದಂಥ ದವಸ ಧಾನ್ಯಗಳ ಜಪ್ತಿ, ಅಡಿಗೆ ಮಾಡಿಟ್ಟಿದ್ದಂಥ ಪಾತ್ರೆಗಳು, ನೀರಿನ ತುಂಬಿದ್ದ ಹಂಡೆ ಮತ್ತು ಕೊಡಪಾನಗಳು ಇವೆಲ್ಲ ಜಪ್ತಿ ಆಗ್ತಾ ಇರ್ತವೆ. ಇವೆಲ್ಲ ಕೇಳಲಿಕ್ಕೆ ಇವತ್ತು ನಮಗೆ ಹೊಸದು ಅಂತ ಕಾಣುತ್ತೆ. ನಾವೆಲ್ಲ ನೋಡಿದ್ದೀವಿ ಇದನ್ನ. ಇದನ್ನು ತಡಿಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿ ನಾವು ರೈತ ಚಳವಳಿ, ಕರ್ನಾಟಕ ರಾಜ್ಯ ರೈತ ಸಂಘಟನೆ ಮುಖಂಡರು ಒಂದು ತೀರ್ಮಾನ ಮಾಡ್ತಾರೆ. ಹಾಗಾದ್ರೆ ಒಂದು ಕೆಲಸ ಮಾಡೋಣರಪ್ಪ, ಹಳ್ಳಿಯ ಭಾಗಲಲ್ಲಿ ಒಂದು ಬೋರ್ಡ್ ಹಾಕ್ಬಿಡೋಣ. ಏನು ಬೋರ್ಡ್ ಹಾಕೋಣ? ರಾಜ್ಯದ ಪ್ರತಿ ಗ್ರಾಮದ ಎದುರು ರೈತರು ಹಾಕಬೇಕಾದ ಬೋರ್ಡಿನ ನಮೂನೆ ಒಂದು ತಯಾರಾಗುತ್ತೆ. ಅದು ಮಾಡೆಲ್, ಬೋರ್ಡ್ ಮಾಡೆಲ್, ರೈತ ಸಂಘದವರಿಂದ ಸೂಚನೆ. ಎಡಗಡಿಕೆ ನಮ್ಮ ರೈತ ಸಂಘದ ಬಾವುಟ, ಬಲಭಾಗದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ.

0: ಕರ್ನಾಟಕ ಯಾವ ಜಿಲ್ಲೆಯ ಶಾಖೆ, ಯಾವ ತಾಲೂಕು, ಯಾವ ಗ್ರಾಮ ಬರೆದುಬಿಟ್ಟು ಕೆಳಗಡೆ ಭ್ರಷ್ಟ ಸಹಕಾರಿ ಸರ್ಕಾರಿ ಬ್ಯಾಂಕ್ಗಳು, ಬ್ಯಾಂಕಿನ ಅಧಿಕಾರಿಗಳು ಮತ್ತು ರೆವಿನ್ಯೂ ಇಲಾಖೆ ಸಂಬಳದ ನೌಕರರಿಗೆ ಮತ್ತು ಭ್ರಷ್ಟ ರಾಜಕಾರಣಿಗಳಿಗೆ ಗ್ರಾಮದ ಒಳಗಡೆ ಪ್ರವೇಶವಿಲ್ಲ. ಪ್ರಾಮಾಣಿಕರಿಗೆ ಸ್ವಾಗತ. ಯಾರು ಪ್ರಾಮಾಣಿಕರು ಅವರು ಬರಬಹುದು. ರೈತರನ್ನು ಭೇಟಿ ಮಾಡುವ ಸಮಯ ಸಂಜೆ 6 ಗಂಟೆಯಿಂದ 7 ಗಂಟೆವರೆಗೆ. ಯಾಕೆಂದ್ರೆ ಬೆಳಿಗ್ಗೆಯಿಂದ ದನ ಕರ ಹೊಲ ಗದ್ದೆಗೆ ಬೆಳಿಗ್ಗೆಯಿಂದ ಹೊಲಕ್ಕೆ ಹೋಗ್ಬಿಟ್ಟಿರ್ತಾನೆ, ಊರಾಗ ಯಾರು ಇರೋದಿಲ್ಲ. ಅವ್ನು ಬರೋದೇ ಸಂಜೆ, ಆವಾಗ ಅವ್ರನ್ನ ನೀವು ಭೇಟಿ ಮಾಡಬೇಕು. ಯಾವುದೇ ಸಹಕಾರಿ ಸಂಘದ ಬ್ಯಾಂಕ್ ಅಧಿಕಾರಿ ಆಗ್ಬೋದು, ರಾಷ್ಟ್ರೀಕರಣ ಬ್ಯಾಂಕ್ ಅಧಿಕಾರಿಗಳಾಗ್ಬೋದು, ರೆವಿನ್ಯೂ ಅಧಿಕಾರಿಗಳಾಗ್ಬೋದು, ಆಗ ಅವ್ರನ್ನ ಭೇಟಿ ಮಾಡಬೇಕು. ಸೋಮವಾರ ರೈತರಿಗೆ ರಜಾ ದಿನ, ನೀವು ಯಾರು ಬರಬಾರ್ದು. ಸಂಡೆ ಭಾನುವಾರ ಹೆಂಗೆ ಸರ್ಕಾರಿ ಕಚೇರಿಗೆ ರಜಾನೋ ಹಂಗೆ ನಮಗೆ ಸೋಮವಾರ ರೈತಾಪಿಗೆ ರಜಾ ದಿನ. ಅವತ್ತು ನೀವು ಯಾರು ಊರೊಳಗೆ ಬರಂಗಿಲ್ಲ. ಈ ಬೋರ್ಡನ್ನ ನಾವು ಕಡೆ ಎಲ್ಲ ಕಡೆ ಹಾಕಿಸ್ತೀವಿ. ಇಡೀ ರಾಜ್ಯ ತುಂಬ ಬೋರ್ಡ್ ಆಗತ್ತಿದ್ದು. ಈ ಬೋರ್ಡನ್ನು ನೋಡಿದಂಥ ಅಧಿಕಾರಿಗಳಿಗೆ ಸ್ವಲ್ಪ ಎದೆ ಜಲ್ಲನಂತೆ. ಯಾಕೆಂದ್ರೆ ಹಳ್ಳಿಯ ಜನ ಇಷ್ಟೊಂದು ಸಂಘಟಿತರಾಗಿ ಒಂದು ವ್ಯವಸ್ಥೆಯ ವಿರುದ್ಧ ಪರ್ಯಾಯ ಸರ್ಕಾರವನ್ನು ನಡೆಸ್ತಕ್ಕಂಥ ಮನಸ್ಥಿತಿಗೆ ಬರಬೇಕಾದ್ರೆ ಹೇಗಿರ್ಬೋದು ಅನ್ನೋದು ಬರುತ್ತೆ. ಆಗ ಇದಾದ ಬೋರ್ಡ್ ಹಾಕಿದ ಮೇಲೆ ನಾವು ಊರಲ್ಲೂ ಒಂದೊಂದು ಯುವಕರ ಯುವತಿಯರ ಪಡೆಯನ್ನು ತಯಾರು ಮಾಡ್ತೀವಿ. ಯೂತ್ ಬಿಗ್ ಬ್ರಿಗೇಡ್ ಅಂತೀವಲ್ಲ, ಆ ಬ್ರಿಗೇಡ್ ತಯಾರಾಗುತ್ತೆ. ಅವರಿಂದ ಒಂದು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿಸ್ತೀವಿ. ಅದು ಹೆಂಗಿರುತ್ತೆ ಅಂದರೆ, ರೈತ ಹೋರಾಟಗಾರರ ಸ್ವಯಂ ಸೇವಕ ಸೇವಕಿಯರು ತೆಗೆದುಕೊಳ್ಳುವ ಪ್ರಮಾಣ ವಚನ. ರೈತರ ಸಮಸ್ಯೆಗಳನ್ನು ಬಗೆಹರಿಸಲು ಸಂಘಟಿತವಾಗಿರುವ ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ನನ್ನ ಎಲ್ಲ ಕಾಲ ಮತ್ತು ಶ್ರಮವನ್ನು ವ್ಯಯಿಸುತ್ತೇನೆ. ಯಾವ ಕಾಲಕ್ಕೂ ಯಾವುದೇ ರಾಜಕೀಯ ಆಸೆ ಆಮಿಷಗಳಿಗೂ ರಾಜಕೀಯ ಹುದ್ದೆಗಳಿಗೂ ಆಸೆ ಪಡದೆ ರೈತರ ಈ ಪಕ್ಷಾತೀತ ಹೋರಾಟದಲ್ಲಿ ನನ್ನ ಕಟ್ಟ ಕಡೆಯ ಉಸಿರು ಇರುವವರೆಗೆ ದುಡಿಯುತ್ತೇನೆಂದು ಪ್ರಮಾಣ ವಚನ ಸ್ವೀಕಾರ ಮಾಡುತ್ತಿದ್ದೇನೆ. ಇದು ನಾವು ಹಳ್ಳಿಗಳಲ್ಲಿ ರೈತರನ್ನ, ರೈತರ ಹೆಣ್ಣುಮಕ್ಕಳನ್ನ, ರೈತರ ಯುವತಿಯರನ್ನ ಈ ಸಂಘಟನೆಗೆ ತಯಾರು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ನಡೀತದೆ. ಇದ್ಯಾಕೆ ಹೇಳಿದೆ ಅಂದರೆ, ನಾನು ಇಲ್ಲಿ ಹೇಳಿದೆ, ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ರಾಜಕೀಯ ಇಚ್ಛಾಶಕ್ತಿ ಎಲ್ಲ ರಾಜಕೀಯ ಪಕ್ಷಗಳು ತಮ್ಮ ನಮ್ಮ ಕಾರ್ಯಕರ್ತರನ್ನು ಇಟ್ಕೊಂಡಿರ್ತಾರೆ. ಅವರು ತಮ್ಮ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬಂದಾಗ ತಮ್ಮ ಸರ್ಕಾರ ಮಾಡುವುದಿಲ್ಲ ಸರಿ ಅಂತ ಆ ಊರು ತುಂಬ ಅವನ್ನ ಹಬ್ಬಿಸ್ಕೊಂಡ್ರು. ಹಳ್ಳಿ ಜನರನ್ನ ಭಯಭೀತರನ್ನಾಗಿ ಮಾಡಿ ಪೊಲೀಸ್ನವ್ರು ಕರ್ಕೊಂಬರೋದು, ರೆವಿನ್ಯೂ ಅಧಿಕಾರಿಗಳು ಕರ್ಕೊಂಬರೋದು, ಕಿರುಕುಳಗಳನ್ನು ಕೊಡಿಸೋದು, ಹೆದರಿಸೋದು, ಬೆದರಿಸೋದು ಕೇವಲ ಓಟಿಗಾಗಿ. ಇದು ಹಳ್ಳಿಯಲ್ಲಿ ನಾವು ಅಧ್ಯಯನ ಮಾಡಿದಾಗ ಕಂಡು ಬಂದಂತ ಈ ಅನಿಷ್ಟಗಳಿಗೆ ನಾವು ಇಂಥ ಒಂದು ಪಡೆಯನ್ನ ಕಟ್ಟಲೇಬೇಕು ಅಂತ ತೀರ್ಮಾನ ಮಾಡ್ತೀವಿ. ಈ ಪಡೆ ಮುಂದೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂದ್ರೆ, ಯಾರೇ ಅಧಿಕಾರಿಗಳು ಆ ಒಳಗಡೆ ಬೋರ್ಡನ್ನ ಮೀರಿ ಬಂದ್ರೆ, ನೋಡಿ ಇಲ್ಲಿ ಈ ನಿಯಮವನ್ನು ಉಲ್ಲಂಘಿಸಿದ ಗ್ರಾಮದ ರೈತರು ತೀರ್ಮಾನಿಸಿದ ಶಿಕ್ಷೆಗೆ ಗುರಿಯಾಗಬೇಕಾಗುತ್ತದೆ. ಈ ಬೋರ್ಡಲ್ಲಿರ್ತಕ್ಕಂಥ ಸೂಚನೆಗಳನ್ನು ಮೀರಿ ಹಳ್ಳಿಯ ಒಳಗಡೆ ಬಂದ್ರೆ ಗ್ರಾಮದ ಒಂದು ನ್ಯಾಯಾಂಗ ಕಮಿಟಿ ಏನ್ ತೀರ್ಮಾನ ತಗೋತೋ ಆ ಶಿಕ್ಷೆಗೆ ನೀವೆಲ್ಲ ಗೊಳಬಾರಬೇಕಾಗುತ್ತೆ ಅಂತ ಇರುತ್ತೆ. ಇದನ್ನು ಯಾಕೆ ಈ ಸಂದರ್ಭದಲ್ಲಿ ಹೇಳ್ತೀನಿ ಅಂದ್ರೆ, ನೋಡಿ ಬೆಳಿಗ್ಗೆ ಪುರುಷರೆಲ್ಲ ಹೊಲಗದ್ದೆಗೆ ಹೋಗಿರ್ತಾರೆ. ಇವರು ಕರೆಕ್ಟ್ ಆಗಿ 10 ಗಂಟೆಗೆ ಅಧಿಕಾರಿಗಳು ಸಾಲ ವಸೂಲು ಮಾಡೋರು ಎಲ್ಲ ಊರಿಗೆ ಬರ್ತಾರೆ. ಆ ತಾಯಿ ಒಬ್ಳೆ ಇರ್ತಾಳೆ, ಮಕ್ಕಳು ಸ್ಕೂಲಿಗೆ ಕಳಿಸ್ಬೇಕು. ಇವ್ರು ಬಂದು ಬಾಗಿಲಲ್ಲಿ ಕೂತ್ಬಿಡ್ತಾರೆ ಟಾಮ್ ಟಾಮ್ ಹೊಡ್ಕಂತ. ಇಂಥ ಸಾಲಗಾರನಿದ್ದಾನೆ, ಇವನ ಮನೆ ಇವತ್ತು ಜಪ್ತಿ ಆಗ್ತಾ ಇದೆ, ಯಾರು ಬಂದು ಜಪ್ತಿಯಲ್ಲಿ ಭಾಗವಹಿಸಿ ಈ ಉಪಕರಣನ ಕೊಂಡ್ಕೋಬಹುದು, ಈ ತಾಮ್ತಾಮ್ ಮಾಡ್ತಾರೆ. ಇದರಿಂದ ಹಳ್ಳಿಗಳಲ್ಲಿ ಅವರ ಘನತೆ ಗೌರವಕ್ಕೆ ಧಕ್ಕೆ ಆಗತ್ತೆ. ಅಣ್ಣ ತಮ್ಮದಿರದಲ್ಲಿ, ಅಕ್ಕ ತಂಗಿಯರಲ್ಲಿ, ಸೊಸೆ ಭಾವದ ಮಾವನ ಮನೆಗಳಲ್ಲಿ ನನ್ನ ಯೋಗ್ಯತೆ ಇಷ್ಟಕ್ಕೆ ಬಂದ್ಬಿಡ್ತಲ್ಲ ಅಂತ ಆತಂಕಗೊಂಡಂತ ಕುಟುಂಬ ನಲಗಿ ನಲಗಿ ನರಳಿ ಈ ಪ್ರಾಣನೇ ಬೇಡಪ್ಪ ಅಂತ ಆತ್ಮಹತ್ಯೆ ಮಾಡ್ಕೊಂಡರು ಎಷ್ಟೋ ಜನ. ಇದನ್ನ ಅರ್ಥಂತ ರಾಜ್ಯ ರೈತ ಸಂಘಟನೆ ಇದಕ್ಕೆ ಒಂದು ಸರಿಯಾದ ಆತ್ಮಬಲವನ್ನು ತುಂಬಲೇಬೇಕು ಅಂತೇಳಿ ಈ ರೀತಿಯ ಯುವಕರ ಪಡೆ, ಅವರಿಗೆ ಯಾತಕ್ಕೆ ನಾವು ಹಿಂಗೆ ಆಗಿದ್ದೀವಿ ಅಂತ ತಿಳಿವು ಹೇಳ್ತಕ್ಕಂಥ ಪ್ರತಿಭಟನಾಶೀಲವನ್ನು, ಪ್ರತಿಭಟನೆ ಮಾಡ್ತಕ್ಕಂಥ ಸಾಮರ್ಥ್ಯವನ್ನ, ಯಾಕೆ ಪ್ರಜಾಪ್ರಭುತ್ವ ಸ್ವಾತಂತ್ರ್ಯ ಬಂದ ಮೇಲೆ ಭಾರತದಲ್ಲಿ ಪ್ರಜೆಗಳಿಂದ ಪ್ರಜೆಗಳು ಪ್ರಜೆಗಳಿಗೋಸ್ಕರನೇ ಆರಿಸಿಕೊಂಡಂತ ಸರ್ಕಾರ, ನಮ್ದೇ ಸರ್ಕಾರ, ನಾವೇ ಓಟ್ ಹಾಕೋದು, ನಮ್ದೇ ಅಸೆಂಬ್ಲಿ, ನಮ್ದೇ ಪಾರ್ಲಿಮೆಂಟ್. ಆದರೆ ಈ ಕಾನೂನುಗಳು ಬ್ರಿಟಿಷ್ ಕಾಲದಲ್ಲಿ ಆಗಿದ್ದಂತ ಕಾಯ್ದೆಗಳು, ಯಾವುದು ಕಂಪನಿ ಕಾರ್ಪೊರೇಟ್ ಸ್ಟೈಲಿನ ಸರ್ಕಾರ, ಬ್ರಿಟಿಷ್ ಕಂಪನಿ ಸರ್ಕಾರ ಇತ್ತು. ಈ ಕಂಪನಿ ಸರ್ಕಾರಗಳು ಮಾಡಿದಂತ ಭಾರತದ ಜನರ ಮೇಲೆ ದ್ವೇಷಕ್ಕೆ, ದುಡಿಯುವರನ್ನ ಶೋಷಣೆ ಮಾಡ್ತಕ್ಕಂಥ ರೀತಿಗೆ ಬಲಿಷ್ಠರು, ಹಣದಾಯಿಗಳು, ಹಣಕೋರು, ದಂಗೆಕೋರರು ಮಾಡಿರ್ತಕ್ಕಂಥ ಈ ಕಾಯ್ದೆಗಳು ಬ್ರಿಟಿಷ್ ತೊಲಗಿದರೂ ಕೂಡ 200 ವರ್ಷ ಅವರ ಆಡಳಿತದಲ್ಲಿ ಹಿಂಸಪಟ್ಟಿದ್ದಾಗಿದೆ. ಆ ನಂತರದಲ್ಲಿ ಪ್ರಾಣ ಕೊಟ್ಟು ಸ್ವಾತಂತ್ರ್ಯ ಬಂದ ಮೇಲೆ ಅದನ್ನು ಕೂಡ ನಮ್ಮ ಸರ್ಕಾರ ನಮ್ಮ ನೆಲದ ಗುಣಕ್ಕೆ, ನಮ್ಮ ಜನರ ಬದುಕಿಗೆ ಬೇಕಾದಂಥ ಕಾನೂನುಗಳ ತಿದ್ದುಪಡಿಗಳನ್ನ ಪಾರ್ಲಿಮೆಂಟಲ್ಲಿ ಅಸೆಂಬ್ಲಿಯಲ್ಲಿ ತರಬೇಕಾಗಿತ್ತು. ಏ, ಇದು ಬ್ರಿಟಿಷರವ್ರು ಮಾಡಿದ ಕಾಯ್ದೆ, ನಾವು ಸ್ವತಂತ್ರ ಭಾರತ, ಆದ್ದರಿಂದ ನಮ್ಮ ಜನರಿಗೆ ಯಾವ್ದು ಬೇಕೋ ಅದನ್ನು ಕಾನೂನು ಮಾಡಿ ಜಾರಿ ಮಾಡ್ತೀವಿ ಅಂತ ಪಾರ್ಲಿಮೆಂಟಲ್ಲಿ ಬರಬೇಕಾಗಿತ್ತು. ಆ ಮಾಡಿರಲಿಲ್ಲ. 80ರವರೆಗೆ ಭಾರತದಲ್ಲಿ, ಕರ್ನಾಟಕದಲ್ಲಿ 36 ವರ್ಷ ಆಗಿತ್ತು ಅಷ್ಟೊತ್ತು ಕಾಲ, ಅಲ್ಲಿವರೆಗೂ ರೈತನ ಮನೆ ಜಪ್ತಿ, ಜಮೀನು ಹರಾಜು, ಮಾನ ತೆಗಿತಕ್ಕಂಥದ್ದು. ವಿಶೇಷವಾಗಿ ಜಪ್ತಿ ಮಾಡ್ತಿದ್ದಂಥ ವಸ್ತುಗಳನ್ನು ಮಾರಾಟ ಮಾಡಿದಾಗ ಅವನ ಸಾಲ ತಗೊಂಡಷ್ಟು ಹಣ ಜಮಾ ಆಗ್ತಿರ್ಲಿಲ್ಲ. ಅದರ ಅರ್ಥ ಏನು ಅಂದರೆ, ಇವನ ಮರ್ಯಾದೆ ತೆಗೆದು ಆ ಮರ್ಯಾದೆಗೆ ಹೆದರ್ಕೊಂಡು ಸಾಲ ಕಟ್ಟಬೇಕು ಇವ ಅಂತ ನೋಡಿ ಹೆಂಗಿದೆ. ಇದು ಬ್ರಿಟಿಷ್ನವ್ರು ಮಾಡಿದ್ದಂತ ಸಾಲ ವಸೂಲಿ ರೀತಿಗಳು, ನೀತಿಗಳು, ರಿವಾಜುಗಳು. ಇದನ್ನ ನಾವು ಮಟ್ಟ ಹಾಕ್ಲಿಕ್ಕೆ ಹಳ್ಳಿಗಳಲ್ಲಿ ಕಟ್ಟಿದಂತ ಮಹಿಳೆಯರ ತಂಡ, ಯುವಕರ ತಂಡ, ಯಜಮಾನರುಗಳ ತಂಡ, ಹಳ್ಳಿಯ ಪಂಚಾಯಿತಿಗಳ ತಂಡಕ್ಕೆ ಸರ್ವಶಕ್ತಿಯನ್ನ ಕೊಟ್ಟದ್ರಿಂದ ಇಡೀ ಹಳ್ಳಿಗಳಲ್ಲಿ ಇದು ಸಂಚಲನ ಆಗಿ ಎಲ್ಲ ಹಳ್ಳಿಗಳಲ್ಲಿ ಬೋರ್ಡ್ ಬಿತ್ತು.
1: ಓಕೆ ಸರ್, ಈ ರೀತಿಯಲ್ಲಿ ಚಳುವಳಿ ಒಂದು ತೀವ್ರ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಸ್ನೇಹಿತರೆ. ತದನಂತರ ಏನಾಯ್ತು, ಇದರಿಂದ ಯಾವ ರೀತಿಯೆಲ್ಲ ಪರಿಣಾಮ ಉಂಟು ಮಾಡ್ತು, ಇದರಿಂದ ಯಾವ ರೀತಿಯೆಲ್ಲ ಬದಲಾವಣೆ ಆಯ್ತು ಅನ್ನೋದ್ರ ಬಗ್ಗೆ ನಮ್ಮ KT ಗಂಗಾಧರ್ ಸರ್ ಅವರಿಂದ ತಿಳಿಯೋದಕ್ಕಿಂತ ಮುಂಚೆ ಪುಟ್ಟದೊಂದು ವಿರಾಮ ತಗೊಳ್ಳೋಣ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ರೈತ ಚಳುವಳಿಗಳು ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಕೆಲವೊಂದು ಚಳುವಳಿಗಳು ತೀವ್ರ ಸ್ವರೂಪವನ್ನು ಪಡ್ಕೊಂಡವು, ಹಾಗೆ ರೈತರಲ್ಲಿ ಒಂದಿಷ್ಟು ಬದಲಾವಣೆಗಳನ್ನು ಕೂಡ ತಂದವು. ಸರ್ಕಾರದಲ್ಲೂ ಕೂಡ ಒಂದಿಷ್ಟು ಜಾಗೃತಿಯನ್ನು ಮೂಡಿಸಿದ್ವು. ಆ ಚಳುವಳಿಗಳು ರೈತರಲ್ಲಿ ಆತ್ಮಸ್ಥೈರ್ಯವನ್ನು ಧೈರ್ಯವನ್ನು ತುಂಬಿದ ನಂತರ ಸರ್ಕಾರ ಕೂಡ ಹೆಚ್ಚೆತ್ಕೊಳ್ತು. ಅಂತಹ ಸಮಯದಲ್ಲಿ ಮತ್ತಷ್ಟು ಯಾವ ರೀತಿಯ ಸ್ವರೂಪವನ್ನು ಕಂಡುಕೊಳ್ತು ಅನ್ನೋದ್ರ ಬಗ್ಗೆ ನಮ್ಮ ಕೆಟಿ ಗಂಗಾಧರ್ ಸರ್ ಅವರಿಂದ ತಿಳಿತಾ ಹೋಗೋಣ.
3: ಆಗ ಸರ್ಕಾರ ನಮ್ಮನ್ನ ಕರೀತದೆ ಮಾತುಕತೆಗೆ, ಬೇಡ ಬನ್ನಿ. ಅದ್ರಲ್ಲಿ ಬಹಳ ಮುಖ್ಯವಾಗಿ ನಾವು ತಂದಿದ್ದೇನು ಅಂದ್ರೆ, ಅಸಹಾಯಕರನ್ನ ಅಸಂಘಟಿತರನ್ನ ಬಂದೂಕು ಲಾಟರಿಯಿಂದ ಹೆದರಿಸಿ ಜೈಲಿಗೆ ತಳ್ಳಿ ಕೊಟ್ಟ ಸಾಲವನ್ನು ನಿರ್ದಾಕ್ಷಿಣ್ಯವಾಗಿ ವಸೂಲಿ ಮಾಡತಕ್ಕಂತ ರೀತಿ, ಮತ್ತು ಅಸಹಾಯಕರ ಮೇಲೆ ಗುಂಡಿಕ್ಕಿ ಕೊಂದು ಸಾಲ ವಸೂಲಿ ಮಾಡ್ತೀವಿ ಅಂತ ಹೇಳಿ ಮಾಡಿದಂತ ಸರ್ಕಾರಕ್ಕರಿಗೆ ಓಟಿಲ್ಲ ಅಂತಕ್ಕಂಥದ್ದನ್ನ ನಾವು ಸಾರಿ ಸಾರಿ ಹಳ್ಳಿಗಳಲ್ಲಿ ಹೇಳ್ತೀವಿ. ಆಗ ಜನರಿಗೆ ಒಂದು ಆತ್ಮಬಲ ಬರುತ್ತೆ. ಹೌದು, ಅದಕ್ಕೆ ನಾವು ಹೇಳದೇನಪ್ಪ ಅಂದ್ರೆ, ಆಗ ನಾವು ಇನ್ನೊಂದು ಹೇಳ್ತೀವಿ. ಇದೇ ಸಂದರ್ಭದಲ್ಲಿ ನಮ್ಮ ಸಮಸ್ಯೆ ಯಾವುದು? ಈಗ ನಾವು ರೈತ ಸಂಘಟನೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇರೋ ಪೀಳಿಗೆ ಅರ್ಥ ಮಾಡ್ಕೋಬೇಕು. ಕಾಲೇಜ್ ಓದಿದ್ದ ಹಳ್ಳಿಯಲ್ಲಿ ಹುಡುಗರಿದ್ದಾರೆ, PUC ಡಿಗ್ರಿ SLC ಮಾಡಿದ ಹೆಣ್ಮಕ್ಳಿದ್ದಾರೆ, ಗಂಡ್ಮಕ್ಳಿದ್ದಾರೆ. ವ್ಯವಸಾಯ ಮಾಡಿ ಬದುಕ್ತಕ್ಕಂಥವ್ರು, ದನ ಸಾಕಿ ಹಾಲು ಕರೆಯೋರು, ಅದು ಮನೆ ಜಪ್ತಿ ಆಗತ್ತೆ. ಬಡತನ ಹೀಗೇ ಇದೆಯಲ್ಲ, ನಾನು ಎಷ್ಟು ಹಗಲು ರಾತ್ರಿ ಮನೆ ಮಂದಿಯೆಲ್ಲ ದುಡಿತೀವಿ, ಬಡತನ ಮಾತ್ರ ಹೋಗಿಲ್ವಲ್ಲ, ಯಾಕೆ ಹೋಗ್ಲಿಲ್ಲ? ಎಲ್ಲಿ ಮೋಸ ಆಗ್ತಾ ಇದೆ? ನಾವು ದುಡಿದ ಫಲ ಎಲ್ಲಿ ಸೋರು ಹೋಗ್ತಾ ಇದೆ? ಅಥವಾ ಯಾರು ಕದೀತಿದ್ದಾರೆ, ಯಾರು ಕನ್ನ ಹಾಕ್ತಿದ್ದಾರೆ? ಈ ತಿಳುವಳಿಕೆಗಳನ್ನ ಹಳ್ಳಿ ಜನರಿಗೆ ನಾವು ಕೊಡ್ತಾ ಹೋಗ್ತೀವಿ. ಇದು ಸತ್ಯದ ಅರಿವು, ಸತ್ಯದ ಪ್ರಜ್ಞೆ ಮೂಡ್ತಾ ಬರುತ್ತೆ. ಆಗ ಜನ ಎಲ್ಲ ಕಡೆಗೆ ಪ್ರಬಲವಾಗಿ ನಿಂತ್ಕೋತಾರೆ. ಆಗಲೇ ಸರ್ಕಾರ ರೈತರ ತಗೊಂಡಿದ್ದ ಎಲ್ಲಾ ಸಾಲಗಳನ್ನ ಮನ್ನಾ ಮಾಡಿಬಿಡ್ತೀವಿ, ಕಂದಾಯ ಮನ್ನಾ ಮಾಡ್ತೀವಿ, ನೀರಾವರಿ ತೆರಿಗೆ ಮನ್ನಾ ಮಾಡ್ತೀವಿ, ನೀವು ತಗೊಂಡಿದ್ದ ಅಲ್ಪಾವಧಿ ಸಾಲಗಳ ಮನ್ನಾ ಮಾಡ್ತೀವಿ, ಮಾತುಕತೆಗೆ ಬನ್ನಿ ಅಂತ ಹೇಳಿ ಅನೇಕ ಸರ್ಕಾರಗಳು ಬದಲಾವಣೆ ಆದಮೇಲೆ ಇವತ್ತು ಎಲ್ಲ ಮುಖ್ಯಮಂತ್ರಿಗಳು ಹೇಳದೇನು, ನಾವು ಅಧಿಕಾರಕ್ಕೆ ಬಂದರೆ ರೈತರ ಎಲ್ಲ ಸಾಲಗಳನ್ನು ಮನ್ನಾ ಮಾಡುತ್ತೇವೆ. ಹಿಂದಿಯಲ್ಲಿ ಏನ್ ಹೇಳ್ತಾರೆ, ಹಮ್ ಅಧಿಕಾರ ಕಾಯತೋ ಹಮ್ ಕಿಸಾನ್ ಕಾ ಖರ್ಚ ಸಂಪೂರ್ಣ ಮನಾ ಕರೆಗಿ ಅಂತ ಹೇಳ್ತಾರೆ. ಇವಾಗ ಅವತ್ತು ಹೇಳ್ತಿರ್ಲಿಲ್ಲ, ಇವತ್ತು ಎಲ್ಲರೂ ಹೇಳ್ತಾರೆ. ಎಲ್ಲ ರಾಜಕೀಯ ಪಕ್ಷದವರು ಮೊದಲನೇ ಅವರ ಪ್ರಣಾಳಿಕೆಯಲ್ಲಿ, ನಾನು ಮುಖ್ಯಮಂತ್ರಿ ಆದರೆ, ನಾನು ಪ್ರಧಾನಮಂತ್ರಿ ಆದರೆ ಇಡೀ ಭಾರತದ ಎಲ್ಲ ರೈತರ ಸಾಲಗಳನ್ನು ಮನ್ನಾ ಮಾಡುತ್ತೇನೆ. ಯಾಕಂತಾರೆ ಅಂದ್ರೆ, ಅದಕ್ಕೆ ನಾವು ಕೊಟ್ಟಂತ ಒಂದು ಲಾಜಿಕಲ್ ಎಂಡ್ ಏನಪ್ಪ ಅಂದ್ರೆ, ಯಾವುದೇ ಒಂದು ಉದ್ಯಮ, ಯಾವುದೇ ಒಂದು ಬಿಸಿನೆಸ್ ಅಥವಾ ಒಂದು ಕೈಗಾರಿಕೆ, ಒಂದು ಎಂಟರ್ಪ್ರೈಸಿನರ್ ಬ್ಯಾಂಕ್ನಿಂದ ಸಾಲ ತಗೊಂಡು ಆ ಬಂಡವಾಳವನ್ನು ತೊಡಗಿಸಿದ ಮೇಲೆ ಆ ದುಡಿದು ಬಂದಂತ ಮಾರಾಟದಿಂದ ಬಂದಂತ ಹಣದಿಂದ ಅವನು ಮರುಪಾವತಿ ಮಾಡಬೇಕು ಸಾಲನ. ಆದರೆ ಇಲ್ಲಿ ಕೃಷಿ ಲಾಭದಾಯಕ ಹುದ್ದೆ ಅಲ್ಲ ಅಂತ ಭಾರತ ಸರ್ಕಾರ ಒಪ್ಕೊಂಡಿದೆ. ಅಗ್ರಿಕಲ್ಚರ್ ಇಸ್ ನಾನ್ ಪ್ರಾಫಿಟಬಲ್ ಜಾಬ್. ಕೃಷಿ ಆದಾಯ ರಹಿತವಾದಂತ ಉದ್ಯಮ, ಆದಾಯ ಇಲ್ಲದೇ ರೈತ ಸಾಲ ಕಟ್ಟಕ್ಕಾಗಲ್ಲ. ನೀವು ಹೇಗೆ ಕೈಗಾರಿಕಾ ವಸ್ತುಗಳಿಗೆ ಮಾರಾಟ ಮಾಡತಕ್ಕಂತ ಮಾರಾಟದ ಬೆಲೆಯನ್ನ ಕೈಗಾರಿಕಾ ಮಾಲೀಕನಿಗೆ ಕೊಟ್ಟಿದ್ದೀರೋ? ನಾವೇನೇ ತಗೋಬೇಕಾದ್ರೆ ಒಂದು ಬಾಟ್ಲ್ ನೀರು ತಗೋಬೇಕಾದ್ರೆ 10 ರೂಪಾಯಿ ಇರುತ್ತೆ, ಅದರಲ್ಲಿ MRP ಅಂತ ಇರ್ತದೆ. ನನ್ನ ಕೃಷಿ ಬೆಳೆಗಳಿಗೆ ಎಲ್ಲಿದೆ, ಅಕ್ಕಿ ಎಂ ಆರ್ ಪಿ ಎಲ್ಲಿದೆ, ರಾಗಿ ಎಂ ಆರ್ ಪಿ ಎಲ್ಲಿದೆ, ಆಲಿ ಎಂ ಆರ್ ಪಿ ಎಲ್ಲಿದೆ, ಎಲ್ಲೂ ಇಲ್ಲ. ಅದು ಅವನು ಕೈಗಾರಿಕಾ ಮಾಲೀಕ ತನ್ನ ವಸ್ತುಗಳಿಗೆ ನಿಗದಿ ಮಾಡ್ತಕ್ಕ ಬೆಲೆ ಆದ್ರೆ, ರೈತನ ಕೃಷಿ ಉತ್ಪನ್ನಗಳಿಗೆ ಮಾರುಕಟ್ಟೆ ಬೆಲೆಯನ್ನು ನಿಗದಿ ಮಾಡುವನು ದಲ್ಲಾಳಿ. ನೋಡಿ, ಅಲ್ಲಿ ಕೈಗಾರಿಕಾ ಮಾಲೀಕ ತನ್ನ ವಸ್ತುವನ್ನ ಬೆಲೆ ನಿಗದಿ ಮಾಡು ಮಾರುಕಟ್ಟೆ ಬಿಡುಗಡೆ ಮಾಡ್ತಾನೆ. ನಾನು ರಾಗಿ ಬೆಳೆದ್ರೆ, ಗೊಂಜಾಳ ಬೆಳೆದ್ರೆ, ಬೆಂಡೆಕಾಯಿ ಬೆಳೆದ್ರೆ ತಗೊಂಡೇ ಮಾರ್ಕೆಟ್ ಬೀಜಲ್ಲಿ ಇಟ್ಕೋಬೇಕು. ಅವನು ನಾನು ಇಷ್ಟು ಅಂತ ಹೇಳ್ತೇನೆ, ಇಲ್ಲ ಇಷ್ಟು ಕೊಡ್ತೀಯಾ ಅಂತ ಅವನು ಕೇಳ್ತಾನೆ. ಅಂದ್ರೆ ಕೊಳ್ಳುವನ ಬೆಲೆಗೆ ನಾವು ಮಾರ್ತಿದ್ದೀವಿ ಹೊರತು ಬೆಳೆದವನ ಬೆಲೆಗೆ ಮಾರುಕಟ್ಟೆ ಆಗ್ತಾ ಇಲ್ಲ ಅನ್ನೋದನ್ನ ರಾಜ್ಯ ಸರ್ಕಾರಕ್ಕೆ, ಭಾರತ ಸರ್ಕಾರಕ್ಕೆ ಮಂದಟ್ಟು ಮಾಡಲಿಕ್ಕೆ 45 ವರ್ಷಗಳು ಬೇಕಾಯ್ತು. 45 ವರ್ಷ ಎಷ್ಟು ವಿಪರ್ಯಾಸ ಅಂದ್ರೆ, ನಮ್ಮ ಹಳ್ಳಿಯ ಮಗನೇ ಎಂ ಎಲ್ ಎ ಆಗ್ತಾನೆ, ನಮ್ಮ ಹಳ್ಳಿಯ ಮಗನೇ ಮಂತ್ರಿ ಆಗ್ತಾನೆ, ಹಳ್ಳಿಯ ಮಗನೇ ಮುಖ್ಯಮಂತ್ರಿ ಆಗ್ತಾನೆ, ಹಳ್ಳಿಯ ಮಗನೇ ಪ್ರಧಾನಮಂತ್ರಿ ಆಗ್ತಾನೆ. ಆದ್ರೆ ಮೂಲಭೂತ ಬದಲಾವಣೆಗೆ ಪ್ರಯತ್ನ ಮಾಡಲ್ಲ. ಯಾಕೆ ಇದು ಹಕೀಕತ್ತೇನು ಅನ್ನೋದನ್ನ ಹಳ್ಳಿಯ ಜನರಿಗೆ ಬೀದಿ ಮೇಲೆ ಅವರಿಗೆ ರಾಜಕೀಯ ಪ್ರಜ್ಞೆಯನ್ನ ನಾವು ಮಾತಾಡ್ತೇವೆ. ಯಾತಕ್ಕೆ ಇವ್ರು ಮಾತಾಡಲ್ಲ? ಹಾಗಾದ್ರೆ ಇವರೆಲ್ಲರೂ ಯಾರ ಪರ? ಅದೇ ಅಲ್ಲ, ಈಗ ಐ ಎ ಎಸ್ ಅಂತಾರೆ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಒಬ್ಬ ಜಿಲ್ಲಾಧಿಕಾರಿ ಐ ಎ ಎಸ್ ಮಾಡಿರ್ತಾನೆ, ಒಬ್ಬ ಜಿಲ್ಲಾ ಪರಿಷತ್ ಚೀಫ್ ಸೆಕ್ರೆಟರಿ ಐ ಎ ಎಸ್ ಮಾಡಿರ್ತಾರೆ, ಒಬ್ಬ ತಹಸೀಲ್ದಾರ ಕರ್ನಾಟಕ ಸರ್ವಿಸ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆಗಿರ್ತಾರೆ, ಕೆ ಎಸ್ ಮಾಡಿರ್ತಾನೆ. ಇವರೆಲ್ಲ ಹೈಲಿ ಕ್ವಾಲಿಫೈಡ್, ಸಂವಿಧಾನ ಓದ್ಕೊಂಡವರು, ಕೆ ಎಸ್, ಐ ಎ ಎಸ್, ಐ ಪಿ ಎಸ್, ಇವರೆಲ್ಲರೂ ಏನು ಸಾಮಾನ್ಯ ವಿದ್ಯಾವಂತರೆ? ಹಾಗಿದ್ರೆ ಸಂವಿಧಾನವನ್ನ ಅರ್ಥ ಮಾಡಿಕೊಂಡು ಕಾನೂನನ್ನು ಜಾರಿಗೆ ತರ್ತಕ್ಕಂಥದ್ರಲ್ಲಿ ಯಾಕೆ ಸೋತರು? ಹಾಗಾದ್ರೆ ಇವರೆಲ್ಲರೂ ಕೂಡ ವಿಧಾನಸಭೆ, ಪಾರ್ಲಿಮೆಂಟು, ಅಡ್ಮಿನಿಸ್ಟ್ರೇಟಿವ್ ಸರ್ವಿಸಸ್, ಇವರೆಲ್ಲ ಯಾರ ಪರವಾಗಿದ್ದಾರೆ ಅಂದರೆ ಬಂಡವಾಳಶಾಹಿಗಳ ಪರವಾಗಿದ್ದಾರೆ. ಅದಕ್ಕಾಗಿ ಇವರು ನಮ್ಮ ಪರ ಇಲ್ಲ. ನಾವು ನಮ್ಮ ಪರವಾಗಿ ಬರಬೇಕಾದ್ರೆ ನಮ್ಮ ಸಂಘಟನೆ, ನಮ್ಮ ಹೋರಾಟ ಗಟ್ಟಿ ಆಗಬೇಕು ಅಂತ ಹೇಳಿ ನಾವು 2002 ಇಸವಿನಲ್ಲಿ ಇದು ಹಂಗೆ ಬಿಟ್ರೆ ಆಗಲ್ಲ, ಇದಕ್ಕೆ ಸರಿಯಾದ ಒಂದು ಪಡೆಯನ್ನೇ ತಯಾರು ಮಾಡಬೇಕು ಅಂತ ಹೇಳಿ 2002 ಇಸವಿನಲ್ಲಿ 21/12/2000 ಅದು ಸುಂದರೇಶ್ ಅವರು ತೀರ್ಕೊಂಡ ದಿನಾಂಕ ಅದು. ಆ 21/12/2000 ಇಸವಿನಲ್ಲಿ ಇಡೀ ರಾಜ್ಯಕ್ಕೆ ಹಸಿರು ಸೇನೆ ಅಂತ, ಗ್ರೀನ್ ಬ್ರಿಗೇಡ್ ಅಂತ ಒಂದು ಸಂಸ್ಥೆಯನ್ನು ಶುರು ಮಾಡ್ತೀವಿ. ಯಾವುದೇ ಹಳ್ಳಿಯಲ್ಲಿ ಕ್ಷಣದಲ್ಲಿ ಯಾವುದೇ ರೈತನ ತೊಂದರೆ ಆದ್ರೆ ಆ ಪಡೆ ಅಲ್ಲಿ ಬಂದು ಹಾಜರಾಗಬೇಕು. ಯಾವ ತಹಸೀಲ್ದಾರ್ನಿಂದ ಕಿರುಕುಳ ಆಗಲಿ, ಬ್ಯಾಂಕ್ಗಳಿಂದ ಕಿರುಕುಳ ಆಗಲಿ, ರೆವಿನ್ಯೂ ಅಧಿಕಾರಿಗಳಿಂದ ಕಿರುಕುಳ ಆಗಲಿ, ದಲ್ಲಾಳಿಗಳಿಂದ ಕಿರುಕುಳ ಆಗಲಿ, ಅಲ್ಲಿ ಬಂದು ಭಾಗವಹಿಸ್ಬೇಕು ಅವರು. ಆ ರೀತಿಯ ಒಂದು ಪಡೆಯನ್ನ ನಾವು ಅದನ್ನು ಹಸಿರು ಸೇನೆ, ಗ್ರೀನ್ ಬ್ರಿಗೇಡ್ ಅಂತ ಹೇಳಿ ಮಾಡಿ ಅವರಿಗೆ ನಾವು ತರಬೇತಿಯನ್ನು ಕೊಡ್ತೇವೆ. ಆ ತರಬೇತಿ ಪಡೆದಂಥ ರೈತರ ಮಕ್ಕಳು ಹಳ್ಳಿಯ ಬದುಕನ್ನ ನಾವು ಹೇಗೆ ಜೋಪಾನ ಮಾಡಿ ನಮ್ಮ ಅಕ್ಕ ತಂಗಿದೆಯನ್ನ, ನಮ್ಮ ಅಣ್ಣ ತಮ್ಮಂದಿರನ್ನ, ನಮ್ಮ ತಂದೆ ತಾಯಿಯನ್ನ, ನಾವು ನಂಬಿದಂತ ದನಕರುಗಳನ್ನ, ನಮ್ಮ ತಾತದಿರು ಕಟ್ಟಿದ್ದ ಮನೆ, ಆ ಪರಿಸರವನ್ನ, ನಾವು ಕಲಿತ ಬೆಳೆಗಳ ಜ್ಞಾನವನ್ನ, ನಮ್ಮ ತಾಯಿ ಜೋಪಾನ ಮಾಡಿದಂತ ಬಿತ್ತನೆ ಬೀಜಗಳನ್ನ, ನಮ್ಮ ಹಿರಿಕರು ಕಟ್ಟಿದ ಕೆರೆಗಳನ್ನ ಹೆಂಗೆ ಸಂರಕ್ಷಣೆ ಮಾಡಬೇಕು ಅಂತ ಅವ್ರಿಗೆ ಅಮೂಲಾಗ್ರವಾದಂತ ತರಬೇತಿಯನ್ನ ನಾವು ಕೊಡಕ್ಕೆ ಶುರು ಮಾಡ್ತೇವೆ. ಇದರ ಪರಿಣಾಮವಾಗಿ ರೈತ ಸಂಘಟನೆ ಎಷ್ಟೇ ಬಣಗಳಾಗಿರ್ಬೋದು ಇವತ್ತು, ಆದರೆ ಗುರಿ ಮಾತ್ರ ಕಟ್ಟಕಡೆಯ ರೈತನ ಬದುಕಿನ ಸಮಸ್ಯೆಗೆ ಎದೆ ಕೊಟ್ಟು ನಿಲ್ಲುವುದೇ ರೈತ ಚಳವಳಿಯ ಗುರಿಯಾಗಿದೆ. ಇಂಥ ಒಂದು ಕನಿಷ್ಠ ಸಮಾಜ ಅಂತೀವಲ್ಲ, ಹಳ್ಳಿಯಲ್ಲಿ ದುಡಿಯುವ ಜನರು. ಇವತ್ತು ದುಡಿಮೆ ಮಾಡಿ ಊಟ ಮಾಡೋವನೇ ಕನಿಷ್ಠ. ಯಾರ್ದೋ ಹೆಗಲು ಶ್ರಮವನ್ನು ತಾನು ಕದ್ದು ಜೀವನ ಮಾಡೋನು ಅವನು ಮಹಾ ಉತ್ತಮ. ಶ್ರಮಜೀವಿಗಳು ಅಧಮರು ಅನ್ನುವಂಥ ಕಲ್ಪನೆ ಏನಿದೆ ಅದನ್ನು ಮೆಟ್ಟಿ ನಿಲ್ಲಕ್ಕೆ ಇಲ್ಲ. ನಾನು ದುಡಿದ್ರೆ ಈ ದೇಶಕ್ಕನ್ನ, ನಮ್ಮ ತಾಯಿ ಕರೆದ್ರೆ ಹಾಲು ಈ ದೇಶಕ್ಕೆ, ಅವಳು ಬೆಣ್ಣೆ ಕರೆದ್ರೆ ಬೆಣ್ಣೆ ತುಪ್ಪ, ನನ್ನ ಅಕ್ಕ ತಿಂಗಿದ್ರು ಕಳೆ ಕಿತ್ತರೆ ಹೊಲ ಕುಯ್ದ್ರೆ ಈ ದೇಶಕ್ಕೆ ಆಹಾರ. ಹೀಗೆ ಅವರ ಸ್ವಾಭಿಮಾನವನ್ನ ಎಚ್ಚರಗೊಳಿಸ್ತಕ್ಕಂತ, ಜಾಗೃತಿಗೊಳಿಸ್ತಕ್ಕಂತ, ಸಂವಿಧಾನದ ಒಳಗಡೆ ತಮ್ಮ ಜವಾಬ್ದಾರಿ ಏನು ಅಂತಕ್ಕಂಥದ್ದನ್ನ ಅರಿವು ಮೂಡಿಸ್ತಕ್ಕಂಥ ಈ ಹಸಿರು ಸೇನೆ ಮತ್ತು ಬೋಡು ಮತ್ತು ಪ್ರಮಾಣ ವಚನ ಇವೆಲ್ಲವೂ ಕೂಡ ಈ ಸಂಘಟನೆ ಇಷ್ಟು ಪ್ರಬಲವಾಗಿ ಇಂದಿಗೂ ಮೊನ್ನೆ ಕೂಡ ದೇವನಹಳ್ಳಿಯಲ್ಲಿ ಭೂಮಿಯನ್ನ ರಕ್ಷಣೆ ಮಾಡಿದ್ದು, ಅಕ್ವೈರ್ಡ್ ಲ್ಯಾಂಡ್ ಅನ್ನ ಮುಖ್ಯಮಂತ್ರಿಯವರು ವಾಪಸ್ ತಗೊಂಡಿದ್ದು ಈ ಚಳವಳಿಯ ಶಕ್ತಿ. ಈಗ ನಿನ್ನೆ ನಾನು ಪತ್ರಿಕೆ ಓದ್ತಾ ಇದ್ದೆ, ಅಮೆರಿಕದ ಅಧ್ಯಕ್ಷ ಮಾನ್ಯ ಟ್ರಂಪ್ ಅವರು ಭಾರತಕ್ಕೆ, ಭಾರತದ ವಸ್ತುಗಳಿಗೆ ನಾನು ಅಗಾಧವಾದಂಥ ತೆರಿಗೆಯನ್ನು ಹಾಕಿ ಅದನ್ನ ಜಾರಿಗೆ ತರ್ತೀನಿ ಅಂತಕ್ಕಂಥ ಒಂದು ಗಡಕನ್ನ ಭಯವನ್ನು ಹುಟ್ಟಿಸಿದ್ದಾರೆ. ಆದರೆ ಇವತ್ತು ಭಾರತದ ಪ್ರಧಾನಿ ಅದಕ್ಕೆ ಉತ್ತರ ಕೊಡ್ತಾರೆ, ಇಲ್ಲ ನಾವು ರೈತರ ಪರ ಇದ್ದೀವಿ ಅಂತ. ಎಲ್ಲಿದ್ದೀರಿ ಸ್ವಾಮಿ? ರೈತ ಕೇಳಿದ ಒಂದೇ ಒಂದು ಪ್ರಶ್ನೆ, ಒಂದೇ ಒಂದು ಕೆಲಸ, ಇಡೀ ಭರತಖಂಡದಲ್ಲಿ ಭಾರತ ಸರ್ಕಾರ ಪ್ರತಿ ವರ್ಷ ಕೃಷಿ ಉತ್ಪನ್ನಗಳ 21 ಕೃಷಿ ಉತ್ಪನ್ನಗಳಿಗೆ MSP ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನ ಜಾರಿ ಮಾಡ್ತೀರಾ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಅಂದ್ರೆ ಏನು? ಕನಿಷ್ಠ ಬೆಂಬಲ ಬೆಲೆ, ಗರಿಷ್ಠ ಅಲ್ಲ ಅದು, ಕನಿಷ್ಠ ಇಷ್ಟಾದ ನೀನು ಕೊಡಬೇಕು ಅಂತ. ಅದರ ಅರ್ಥ ಏನು? ಅದರಿಂದ ಕೆಳಗೆ ಹೋದ್ರೆ ರೈತ ಸಾಲ ಕಟ್ಟಕ್ಕಾಗಲ್ಲ, ಪಾಪನಾಗ್ತಾನೆ ಅಂತ. ಅಂದ್ರ ಅರ್ಥ ಕನಿಷ್ಠ ಬೆಂಬಲಗಿಂತ ಕೆಳಗೆ ಮಾರಾಟ ಮಾಡಬಾರ್ದು ಅಂತ MSPಯನ್ನು ಅನೌನ್ಸ್ ಮಾಡ್ತೀರಾ. ಆದ್ರೆ ಅದಕ್ಕಿಂತ ಕನಿಷ್ಠ ಕೆಳಗಡೆ ಭತ್ತ, ರಾಗಿ, ಜೋಳ ಎಲ್ಲ ಮಾರಾಟ ಆಗುತ್ತೆ. ನಾವು ಕೇಳ್ತೀವಿ, ನೀವು ಬರೀ ಕನಿಷ್ಠ ಬೆಂಬಲ ಬೆಲೆಯನ್ನು ಅನೌನ್ಸ್ ಮಾಡಿದ್ರೆ ಸಾಲದು, ಕನಿಷ್ಠ ಬೆಂಬಲ ಬೆಲೆಯಿಂದ ಕಡಿಮೆಗೆ ಯಾರೂ ಖರೀದಿಸಬಾರದು ಅಂತ ಹೇಳಿ ಒಂದು ಕಾನೂನು ಚೌಕಟ್ಟನ್ನು ರಚಿಸಿರಿ. MSP ರಿಕ್ವೈರ್ಡ್ ಲೀಗಲ್ ಸ್ಯಾಂಕ್ಟಿಟಿ, ಇದನ್ನ ಮಾಡಿ ಅಂತ ನಾವು ಕೇಳಿದ್ರೆ, ಈಗಲೂ ಕೂಡ ಭಾರತ ಸರ್ಕಾರ ಒಪ್ಪಿಲ್ವಲ್ಲ. ನೀವು ಟ್ರಂಪ್ ಅವರಿಗೆ ಹೇಳ್ತಿರಲ್ಲ, ಭಾರತದ ರೈತರನ್ನು ಜೋಪಾನ ಮಾಡಲಿಕ್ಕೆ ಕೈಗೊಂಡ ಕ್ರಮಗಳು ಯಾವುದು ನೋಡಿ. ಟ್ರಂಪ್ ಅವರು ಇವತ್ತು ಭಾರತದ ಹಾಲಿನ ಮೇಲೆ ತೆರಿಗೆ ಹಾಕ್ತೀನಿ ಅಂತಾರೆ. ನಮ್ಮ ನಂದಿನಿ ಕ್ಯಾಮಫ್ ನಂದಿನಿ ಐಟಮ್ಸ್ಗಳು ಇನ್ಮೇಲೆ ವಿದೇಶಗಳಿಗೆ ಹೋಗ್ಬೇಕಾದ್ರೆ ಹೈಯರ್ ಟ್ಯಾಕ್ಸ್ ಅನ್ನು ನಾವು ಕೊಡಬೇಕಾಗತ್ತೆ. ಹೈಯರ್ ಟ್ಯಾಕ್ಸ್ ಅನ್ನು ನಾವು ಕೊಟ್ಟಿವಿ ಅಂದ್ರೆ ನಮ್ಮ ಹಾಲಿನ ಖರೀದಿ ದರವನ್ನು ಕಡಿಮೆ ಮಾಡಬೇಕಾಗತ್ತೆ. ಅದು ಹಾಲು ಕರಿಯೋರಿಗೆ ಪರಿಣಾಮ ಆಗತ್ತೆ. ಹೈಯೆಸ್ಟ್ ಇವತ್ತು ಕರ್ನಾಟಕದಲ್ಲಿ, ಇಂಡಿಯಾದಲ್ಲಿ ಹೈಯೆಸ್ಟ್ ಮಿಲ್ಕ್ ಪ್ರೊಡಕ್ಷನ್ ಕರ್ನಾಟಕ ಸ್ಟ್ಯಾಂಡ್ ಫಸ್ಟ್. ಅದರಿಂದ ಇವತ್ತು ಈ ರೀತಿಯ ಚಳುವಳಿಗಳನ್ನು ನಾವು ಕಟ್ಟಿ ಬೆಳೆಸಿದೀವಿ. ಈಗ ಮುಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ನಾನು ಮುಗಿಸ್ತಾ, ಮುಂದಿನ ಸಂಚಿಕೆಯಲ್ಲಿ ಈಗ ಹೊಸ ಆರ್ಥಿಕ ನೀತಿಯಿಂದ ಬಂದಿರತಕ್ಕಂಥ ಕೃಷಿ ದುಷ್ಪರಿಣಾಮಗಳೇನು ಇವುಗಳ ಮೇಲೆ ಮುಂದಿನ ಸಂಚಿಕೆಯಲ್ಲಿ ಮಾತಾಡೋಣ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿಸಿ, ನಮ್ಮ ರೇಡಿಯೋ ಶಿವಮೊಗ್ಗ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ನಮಸ್ಕಾರ, ಧನ್ಯವಾದ.
2: ನಿಮ್ಮೆಲ್ಲ ವಿಶೇಷ ಮಾಹಿತಿಗಾಗಿ ಧನ್ಯವಾದಗಳು ಸರ್.
3: ಧನ್ಯವಾದ ಅಮ್ಮ, ಧನ್ಯವಾದ.
2: ಸ್ನೇಹಿತರೆ, ಇದಾಗಿತ್ತು ಈ ದಿನದ ವಿಶೇಷ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ನಮ್ಮ KT ಗಂಗಾಧರ್ ಸರ್ ಅವರೊಟ್ಟಿಗೆ ಸಿಗ್ತೀನಿ ಅಂತ ಹೇಳ್ತಾ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿ ಒಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
5: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
6: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
5: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
6: ಹಾಗಾದ್ರೆ ನಮ್ಮ ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
5: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
6: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
5: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
6: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449984678. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
7: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ ಸಾಧನೆ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರಿಗೆ ತಂತ್ರಜ್ಞಾನ ಮಾರ್ಗದರ್ಶಿ ಕೃತಿ ಇದಾಗಿದೆ. ತಂತ್ರಜ್ಞಾನ ಪರಿಣಿತ ಡಾಕ್ಟರ್ ಶಂಕರ್ ಕೆ ಪ್ರಸಾದ್ ಅವರು ಈ ಕೃತಿಯನ್ನು ರಚಿಸಿದ್ದಾರೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ.
8: ನಮಸ್ಕಾರ ಶ್ರೋತೃಗಳೇ, ಇವತ್ತಿನ ದಿವಸ ವಿಶ್ವಸಂಸ್ಥೆಯ ಗುರಿಗಳಲ್ಲಿ SDG 6, ಅದರಲ್ಲಿ ಶುದ್ಧ ನೀರು ಮತ್ತು ನೈರ್ಮಲ್ಯ, ಇದನ್ನು ಹೇಗೆ ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಒದಗಿಸೋದು, ಈ ಸಬ್ಜೆಕ್ಟ್ನ ಮಾತಾಡೋಣ. ಇದರಲ್ಲಿ ಕೋಫಿ ಆನನ್ ಅಂತ ಇದ್ದರು, ವಿಶ್ವಸಂಸ್ಥೆಯ ಸೆಕ್ರೆಟರಿ ಜನರಲ್ ಆಗಿದ್ದರು. ಅವರೇನು ಹೇಳಿದ್ರು ಅಂದರೆ, ಆರೋಗ್ಯಕರ ಕುಡಿಯುವ ನೀರು ಹಾಗೂ ನೈರ್ಮಲ್ಯ, ಇದು ಮೂಲಭೂತ ಆರೋಗ್ಯ ರಕ್ಷಣೆಯ ಯುದ್ಧವನ್ನು ನಾವು ಗೆಲ್ಲುವವರೆಗೂ ಅಭಿವೃದ್ಧಿಶೀಲ ರಾಷ್ಟ್ರಗಳನ್ನು ಪೀಡಿಸುವ ಯಾವುದೇ ಸಾಂಕ್ರಾಮಿಕ ರೋಗಗಳನ್ನು ನಾವು ಸೋಲಿಸಲಾಗದು. ಅಂದ್ರೇನು ಅಂದರೆ, ಶುದ್ಧ ನೀರು ಮತ್ತು ನೈರ್ಮಲ್ಯ ಇಲ್ಲದೇ ಇದ್ದರೆ ರೋಗಗಳು ಖಂಡಿತ ನಮ್ಮ ಗ್ರಾಮ ಪಂಚಾಯತಿಗೆ ಬಳತ್ತೆ. ಹಿಂದಿನ ಕಾಲದಲ್ಲಿ ನಾವೆಲ್ಲ ಹೊಳೆಗೆ, ನದಿಗೆ ಅಥವಾ ಕೆರೆಗೆ ಹೋಗಿ, ಅಥವಾ ನಮ್ಮ ಮನೆಯಲ್ಲೇ ಇರೋ ಬಾವಿ ಅಥವಾ ದೇವಸ್ಥಾನದಲ್ಲಿರೋ ಕಲ್ಯಾಣಿ, ಇಲ್ಲಿಗೆ ಹೋಗಿ ನೀರನ್ನು ತಂದು ಅಡುಗೆ ಮಾಡೋದಾಗಲಿ ಅಥವಾ ಕುಡಿಯೋದಾಗಲಿ ಮಾಡ್ತಾಯಿದ್ವಿ. ಆದರೆ ಜನಸಂಖ್ಯೆ ಜಾಸ್ತಿ ಆದಮೇಲೆ ಹಳ್ಳಿಗಳಲ್ಲಿ ನದಿಗಳಿಗೆ ಡ್ಯಾಮ್ಗಳನ್ನೆಲ್ಲ ಕಟ್ಟಿದ ಮೇಲೆ ಎಲ್ಲ ಹಳ್ಳಿಗಳಲ್ಲೂ ಬೋರ್ವೆಲ್ ಹಾಕೋಕ್ಕೆ ಶುರು ಆಯಿತು. ಯಾಕೆಂದರೆ ನದಿನಲ್ಲಿ ಸಿಗೋ ನೀರು ಸಾಲ್ದಾಯಿತು. ಹಿಂದಿನ ಕಾಲದಲ್ಲಿ ನಾವು ನೋಡ್ತಾ ಇದ್ವಿ, ಬಿಂದಿಗೆ ಹಿಡ್ಕೊಂಡು ಮಕ್ಕಳನ್ನು ಸ್ಕೂಲಿಗೆ ಬಿಡಿಸಿ ಹೆಂಗಸರು ಹೋಗಿ ನೀರು ತರ್ತಾಯಿದ್ರು. ಅಂದರೆ ಇಷ್ಟೊಂದು ನೀರಿಗೆ ಬಹಳ ಕಷ್ಟಪಡ್ತಾಯಿದ್ರು. ಇದಕ್ಕೇ ಅಬ್ದುಲ್ ನಜೀರ್ ಸಾಬ್ ಅಂತ ಕರ್ನಾಟಕ ರಾಜ್ಯದಲ್ಲಿ ಒಬ್ಬರು ಮಿನಿಸ್ಟರ್ ಇದ್ದರು, ಅವ್ರಿಗೆ ನೀರ್ ಸಾಬ್ ಅಂತಲೇ ಹೆಸರಿಟ್ಟಿದ್ದರು. ಅವರೇನು ಮಾಡಿದ್ರು ಅಂದರೆ, ಒಂದೊಂದು ಹಳ್ಳಿಗಳಲ್ಲಿ ಅಥವಾ ಒಂದೊಂದು ಗ್ರಾಮ ಪಂಚಾಯತಿಗಳಲ್ಲಿ ಬೋರ್ವೆಲ್ಗಳನ್ನು ಹಾಕಿಸಿ ಆ ನೀರನ್ನು ಹಳ್ಳಿಗಳಿಗೆ ಒದಗಿಸೋಕ್ಕೆ ಶುರು ಮಾಡಿದ್ರು. ಆದರೆ ಮುಂಚೆ ಬೋರ್ವೆಲಲ್ಲಿ 100 ಅಡಿ ಅಥವಾ 200 ಅಡಿಗೆ ಎಲ್ಲ ನೀರು ಸಿಗ್ತಾಯಿತ್ತು. ಈಗಲೇ ನಮಗೆ ಗೊತ್ತಿರೋ ಹಾಗೆ ಬೆಂಗಳೂರಿನಲ್ಲಿ ಅಥವಾ ಕೆಲವು ಪ್ರದೇಶಗಳಲ್ಲಿ 1,000, 1,200, 1,400 ಅಡಿ ತನಕ ಹೋದರೂ ನೀರು ಸಿಗ್ತಾಯಿಲ್ಲ. ಯಾಕೆಂದರೆ ಮಳೆ ಕಡಿಮೆ ಆಗಿದ್ರೆ ಅಥವಾ ನಮ್ಮ ಎನ್ವೈರನ್ಮೆಂಟ್ ಅಥವಾ ಕ್ಲೈಮೇಟ್ ಎಲ್ಲ ಚೇಂಜ್ ಆಗಿಬಿಟ್ರೆ ಏನಾಗ್ತಾಯಿದೆ ಅಂದರೆ, ಮಳೆ ಬರೋದು ಸರಿಯಾಗ್ತಾ ಇಲ್ಲ, ಅದರಿಂದ ನೀರು ನದಿಗಳಲ್ಲಿ ನೀರು ಸಿಗ್ತಾ ಇಲ್ಲ. ಅದೊಂದೇ ಅಲ್ಲ, ಜನಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ ನೀರಿನ ರಿಕ್ವೈರ್ಮೆಂಟ್ ಜಾಸ್ತಿ ಆಗಿದೆ, ಅವಶ್ಯಕತೆ ಜಾಸ್ತಿ ಆಗಿದೆ. ಭಾರತದಲ್ಲಿ 4% ಜನಕ್ಕೆ ಮಾತ್ರ ನದಿ ನೀರು ಸಿಗ್ತಾ ಇದೆ. ಇದರಿಂದ ಸುಮಾರು 50 ಕೋಟಿ ಜನಕ್ಕೆ ನೀರು ಸುಲಭವಾಗಿ ಸಿಗ್ತಾನೇ ಇಲ್ಲ. ಸುಮಾರು 1 ಲಕ್ಷ ಮಕ್ಕಳುಗಳು ಬಹಳ ಅತಿಸ್ರಾವದಿಂದ, ಅಂದರೆ ಡಯೇರಿಯಾ ಅಂತ ಬರುತ್ತೆ, ಅದರಿಂದ ಸುಮಾರು 1 ಲಕ್ಷ ಮಕ್ಕಳು ವರ್ಷಕ್ಕೆ ಸಾಯ್ತಾ ಇದ್ದಾರೆ. ಇದರಿಂದ ಗೊತ್ತಾಗತ್ತೆ ನೀರು ಎಷ್ಟು ನಮಗೆ ಮುಖ್ಯ ಅಂತ. ಇವಾಗ ನಿಮಗೆ ಹೇಳ್ದಂಗೆ ಸುಮಾರು 20% ಜನಕ್ಕೆ ಬಯಲು ಶೌಚಾಲಯಕ್ಕೆ ಹೋಗ್ತಾ ಇದ್ದಾರೆ. ಇವಾಗ ಸ್ವಲ್ಪ ಕಡಿಮೆ ಆಗಿದೆ, ಈಗ ಒಂದು 4-5 ವರ್ಷದಿಂದ ಇದು ಕಡಿಮೆ ಆಗಿದೆ. ಆದರೂ ಈ ಬಯಲು ಶೌಚಾಲಯ ಉಪಯೋಗಿಸೋದ್ರಿಂದ ಸಾಂಕ್ರಾಮಿಕ ರೋಗಗಳಾಗೋದು ಜಾಸ್ತಿ ಆಗುತ್ತೆ. ಸೊ ಇದಕ್ಕೆ ಪಂಚಾಯಿತಿಗಳು ಬಹಳ ಜವಾಬ್ದಾರಿಗಳನ್ನು ತಗೋಬೇಕು. ಇವಾಗ ಏನಾಗ್ತಾ ಇದೆ ಅಂದರೆ, ನಮ್ಮ ದೇಶದಲ್ಲಿ ಉತ್ತರ ಪ್ರದೇಶದಲ್ಲಿ ಒಂದು ತಗೊಳ್ಳೋಣ, ನದಿ ನೀರು ಕ್ಲೀನಾಗಿರಬೇಕಾಗಿತ್ತು. ಆದರೆ ಏನಾಗ್ತಾ ಇದೆ, ನದಿಗೆ ನಾವು ಬೇರೆ ಬೇರೆ ಥರ ಏನು ಕಲ್ಮಶಗಳನ್ನು ಬಿಡ್ತಾ ಇದ್ದೀವಿ. ಯಾಕೆಂದರೆ ಅಲ್ಲಿ ಚರ್ಮದ ಕಾರ್ಖಾನೆಗಳು ಜಾಸ್ತಿ, ಎಲ್ಲಿ ಕಾನ್ಪುರದ ಹತ್ರ, ಲಕ್ನೋ ಹತ್ರ, ಅಲ್ಲಿ ಕೆಮಿಕಲ್ಸ್ ಎಲ್ಲ ನದಿಗೆ ಬಿಟ್ಟಾಗ ಏನಾಗ್ತಾ ಇದೆ ಅಂದರೆ, ಆ ನದಿ ನೀರು ಅವ್ರು ಯಾರು ಕುಡಿದ್ರೆ ಖಂಡಿತ ಅವ್ರಿಗೆ ಬೇರೆ ಬೇರೆ ಥರ ರೋಗ ಬರುತ್ತೆ. ಒಂದು ಬಹಳ ಒಳ್ಳೆ ಒಂದು ಉದಾಹರಣೆ ಏನು ಅಂದರೆ, ಸುನೀತಾ ಅಂತ ಇದ್ಲು ಲಕ್ನೋದಲ್ಲಿ, ಅವಳು ಆ ನೀರು ಕುಡಿದ ಮೇಲೆ 5 ವರ್ಷದ ಮೊಮ್ಮಗಂಗೆ ಕಾಲು ವಕ್ರ ಆಗೋಯಿತು. ಅಂದರೆ ಅದನ್ನು ರಿಪೇರಿ ಮಾಡಿಸ್ಬೇಕಾದ್ರೆ ಸುಮಾರು 2-3 ಲಕ್ಷ ರೂಪಾಯಿ ಖರ್ಚು ಮಾಡಬೇಕಾಯಿತು. ಮಹಾರಾಷ್ಟ್ರದಲ್ಲಿ ಈ ಥರ ಪ್ರಾಬ್ಲಮ್ನೆಲ್ಲ ಸಾಲ್ವ್ ಮಾಡೋಕ್ಕೆ ರೈನ್ ವಾಟರ್ ಹಾರ್ವೆಸ್ಟಿಂಗ್, ಹಳೆ ಮಳೆ ನೀರು ಕೊಯ್ಲು, ಇದನ್ನು ಮಾಡಿ ಇಂಗಿದ ಬಾವಿಗಳಲ್ಲಿ ನೀರನ್ನು ತುಂಬಿಸಿ, ಅದರಿಂದ ಏನಾಯಿತು ಅಂದರೆ ಬಹಳ ವಾಟರ್ ಟ್ಯಾಂಕರ್ಸ್ ಬರೋದು ಹಳ್ಳಿಗಳಿಗೆ, ಅದನ್ನೆಲ್ಲ ನಿಲ್ಲಿಸಿದ್ರು. ಸೊ ಈ ಥರ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಆಗಲಿ, ಅಥವಾ ಮಳೆ ನೀರು ಕೊಯ್ಲು ಆಗಲಿ, ಅಥವಾ ಚೆಕ್ ಡ್ಯಾಮ್ ಆಗಲಿ, ಇದನ್ನು ಮಾಡಿ ಮಾಡಿ ನಮ್ಮ ಹಳ್ಳಿಗಳಲ್ಲಿ ನೀರಿನ ಸಂಗ್ರಹಣೆ ಖಂಡಿತ ಜಾಸ್ತಿ ಮಾಡಬೇಕು. ಇವಾಗ ಬೆಂಗಳೂರು ಒಂದು ಉದಾಹರಣೆ ತಗೊಂಡ್ರೆ, ವೃಷಭಾವತಿ ಅಂತ ಒಂದು ನದಿ ಇದೆ ಬೆಂಗಳೂರಲ್ಲಿ, ಅದರಲ್ಲಿ ಎಷ್ಟು ಕೊಳಕಿದೆ ಅಂದರೆ, ಅಥವಾ ಡೆಲ್ಲಿ ಹತ್ರ ಯಮುನಾ ನದಿ ಇದೆ, ಅದರಲ್ಲಿ ಎಷ್ಟು ಏನು ಕಲ್ಮಶಗಳಿದೆ ಅಂದರೆ ಅದನ್ನು ಯಾರಿಗೂ ಬಗ್ಗೆ ಕ್ಲೀನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಸೊ ಇದು ಈ ಪ್ರಾಬ್ಲಮ್ಗಳನ್ನು ನಾವು ಸಾಲ್ವ್ ಮಾಡಬೇಕಾದ್ರೆ ಹೇಗೆ ತಂತ್ರಜ್ಞಾನ ಉಪಯೋಗಿಸ್ಬೇಕು ಗೊತ್ತಾಯ್ತಾ, ಇದನ್ನು ನಾವು ಇವಾಗ ಒಂದು ಸ್ವಲ್ಪ ಮಾತಾಡೋಣ. ನೀರು ಇಲ್ಲದಿದ್ದರೆ ದೊಡ್ಡ ಆರ್ಥಿಕ ಸಮಸ್ಯೆ ಸಹ ಆಗುವುದು ಖಂಡಿತ. ಇದೊಂದು ಸಣ್ಣ ಕಥೆ. ಸೌತ್ ಆಫ್ರಿಕಾ ದೇಶದಲ್ಲಿ ಮಳೆ ಬರದಿದ್ದರಿಂದ ಆ ನಗರಗಳಲ್ಲಿ ಕುಡಿಯುವ ನೀರೇ ಇರಲಿಲ್ಲ. ಆಗ ಸೌತ್ ಆಫ್ರಿಕಾ ದೇಶದವರು ಕೃಷಿ ನೀರಿನ ರವಾನೆ ಮಾಡಿದರು, ಅಂದರೆ ರೈತರು ಉಪಯೋಗಿಸುತ್ತಿರುವ ನೀರನ್ನು ನಗರಗಳಿಗೆ ರವಾನೆ ಮಾಡಿದರು, ಯಾಕೆಂದರೆ ಕುಡಿಯೋಕ್ಕೆ ನೀರಿರಲಿಲ್ಲ ಅಂತ. ಆವಾಗ ಸುಮಾರು 30,000 ಜನಕ್ಕೆ ಕೆಲಸ ಹೊರಟೋಯ್ತು, ಅದು ಏನು ರೈತರ ಕೆಲಸ ಮಾಡ್ತಾ ಇದ್ದವ್ರಿಗೆ ಕೆಲಸ ಹೊರಟೋಯ್ತು. ಆವಾಗ ದೊಡ್ಡ ಕ್ಷಾಮ ಶುರುವಾಗೋಯಿತು. ಸೊ ಈ ಥರ ನೀರಿನ ಸಮಸ್ಯೆಯಿಂದ ಬೇರೆ ಬೇರೆ ಥರ ರೋಗ ಬರೋದಾಗಲಿ, ಸಾಂಕ್ರಾಮಿಕ ಬರೋ ರೋಗ ಆಗಲಿ, ಅಥವಾ ಆರ್ಥಿಕ ಸಮಸ್ಯೆ ಆಗೋ ಪರಿಸ್ಥಿತಿ ಖಂಡಿತ ಇದೆ. ಅದೊಂದೇ ಅಲ್ಲ, ನೀರು ಎಷ್ಟು ನಮಗೆ ಇವಾಗ ಮುಖ್ಯ ಅಂದರೆ, 3rd World War ಅಂದರೆ 3ನೇ ಯುದ್ಧ, ಪ್ರಪಂಚ ಯುದ್ಧ ಶುರುವಾಗೋ ಚಾನ್ಸ್ ಇದೆ. ಅದರಿಂದ ನಾವು ನೀರನ್ನು ಭಾಳ ಚೆನ್ನಾಗಿ ನೋಡ್ಕೋಬೇಕು, ಮತ್ತು ಚೆನ್ನಾಗಿ ಉಪಯೋಗಿಸ್ಕೋಬೇಕು. ಅದುವೇ ಬಯಲು ಮಲವಿಸರ್ಜನೆ ಇದನ್ನೆಲ್ಲ ತಪ್ಪಿಸ್ಬೇಕು, ಯಾಕೆಂದರೆ ನೈರ್ಮಲ್ಯ ಇಲ್ಲದೇ ಇದ್ದರೆ ಸಾಂಕ್ರಾಮಿಕ ರೋಗ ಬರೋದು ಖಂಡಿತ. ಈಗ ಗ್ರಾಮ ಪಂಚಾಯತಿನವರು ಏನು ಮಾಡ್ಬೋದು ಈ ಥರ ಪರಿಸ್ಥಿತಿ ಇದ್ದಾಗ? ಒಂದೇನು ಅಂದರೆ, ನಮ್ಮ ಗ್ರಾಮ ಪಂಚಾಯತಿಗೆ ನೀರಿನ ಅಂದಾಜು ಮಾಡುವುದು, ಎಷ್ಟು ನೀರು ಬೇಕು ಒಬ್ಬೊಬ್ಬರಿಗೆ, ಒಂದು ಮನೆಗೆ ಸುಮಾರು 300 ಲೀಟರ್ ನೀರು ಬೇಕು ಅಂದರೆ ಎಷ್ಟು ಮನೆ ಇದೆ, ಅದನ್ನು GPDP ಪ್ರಾಜೆಕ್ಟ್ಗೆ ಹಾಕ್ಕೋಬೇಕು. ಎರಡನೇದಾಗಿ ಜಲಮೂಲಗಳ ಮಾಲಿನ್ಯ ತಡೆಯುವುದು, ಕೆರೆ ಆಗಲಿ ಅಥವಾ ಕಲ್ಯಾಣಿ ಆಗಲಿ ಅಥವಾ ಬಾವಿ ಆಗಲಿ, ಅದರಲ್ಲಿ ಹೇಗೆ ಮಾಲಿನ್ಯವನ್ನು ತಡೆಯುವುದು ಅದನ್ನು ನೋಡ್ಕೋಬೇಕು. ಹಳ್ಳಿಯ ಸುತ್ತಮುತ್ತ ಕಾಡು ಹಾಗೂ ಪರ್ವತಗಳನ್ನು ಮತ್ತೆ ಗಿಡ ನೆಡೋದು ಅಥವಾ ಮರ ಬೆಳೆಸೋದ್ರಿಂದ ಇಂಪ್ರೂವ್ ಮಾಡ್ಕೋಬೇಕು. ಆಮೇಲೆ ಎಲ್ಲ ಮನೆಗಳಿಗೂ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಅಂದರೆ ಮಳೆ ನೀರು ಕೊಯ್ಲನ್ನು ಖಂಡಿತ ಮಾಡಲೇಬೇಕು. ಅದೊಂದೇ ಅಲ್ಲ, ಕಮ್ಯುನಿಟಿ ಟಾಯ್ಲೆಟ್ ಅಂದರೆ ಸಾರ್ವಜನಿಕ ಶೌಚಾಲಯಗಳನ್ನು ಸಹ ನಿರ್ಮಿಸಬೇಕು, ಅದನ್ನು ನಿರ್ವಹಣೆ ಸಹ ಮಾಡಬೇಕು. ಅದೊಂದೇ ಅಲ್ಲ, ಬೇರೆ ಬೇರೆ ತಂತ್ರಜ್ಞಾನಗಳಿದೆ. ಇವಾಗ ಸಾರ್ವಜನಿಕ ಶೌಚಾಲಯ ಆಗಲಿ ಅಥವಾ ಮಲವಿಸರ್ಜನೆ ಆದರೆ ಅದನ್ನು ಹೊಸ ಥರ ಬ್ಯಾಕ್ಟೀರಿಯಾಗಳಿದೆ, ಆ ಬ್ಯಾಕ್ಟೀರಿಯಾಗಳು ಹಾಕಿದ್ರೆ ನಾವು ಆಟೋಮೆಟಿಕ್ಕಾಗಿ ಇದನ್ನು ಕಂಪೋಸ್ಟ್ ಗೊಬ್ಬರ ಥರ ಮಾಡ್ಕೋಬೋದು. ಅದು ಒಂದು. ಇನ್ನೊಂದು, ಸಮುದ್ರದ ಹತ್ರ ಇದ್ದರೆ ಡಿಸ್ಯಾಲಿನೇಷನ್ ಪ್ಲ್ಯಾಂಟ್ ಅಂತ ಬರುತ್ತೆ, ಅಂದರೆ ಉಪ್ಪನ್ನು ತೆಗೆದುಬಿಟ್ಟು ಕುಡಿಯೋ ನೀರು ಮಾಡೋದು, ಅದನ್ನು ಮಾಡ್ಬೋದು. ಅಥವಾ ಒಂದೊಂದು ಹಳ್ಳಿನಲ್ಲೂ RO ವಾಟರ್ ಅಂದರೆ ರಿವರ್ಸ್ ಆಸ್ಮಾಸಿಸ್ ನೀರಿನ ಸ್ಟೇಷನ್ಗಳನ್ನು ಹಾಕೋದು. ಅಥವಾ ಹೊಸದಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಕೃತಕ ಬುದ್ಧಿಮತ್ತೆ, ಅದನ್ನು ಉಪಯೋಗಿಸಿ ಯಾರ್ಯಾರ ಮಣ್ಣಿನಲ್ಲಿ ಎಷ್ಟು ನೀರು ಉಪಯೋಗಿಸ್ತಾ ಇದ್ದಾರೆ, ಅವ್ರು ಜಾಸ್ತಿ ಉಪಯೋಗಿಸ್ತಾ ಇದ್ದರೆ ಅವ್ರಿಗೆ ಜಾಸ್ತಿ ದುಡ್ಡು ಹಾಕೋದು, ಅಥವಾ ಕಡಿಮೆ ಉಪಯೋಗ ಮಾಡೋರಿಗೆ ಕಡಿಮೆ ದುಡ್ಡು ಹಾಕೋದು. ಈ ಥರ ಪರಿಸ್ಥಿತಿಗಳನ್ನು ಸಹ ಶುರು ಮಾಡ್ಕೋಬೋದು. ಕೊನೆಯದಾಗಿ, ನಾವು ಮುಂಚೆ ಹೇಳ್ದಂಗೆ ನ್ಯಾವಿಗೇಟೆಡ್ ಲರ್ನಿಂಗ್ ಟೆಕ್ನಾಲಜಿ ಅಂತ ಇದೆ, ಅಂದರೆ ದಿಕ್ಸೂಚಿ ಕಲಿಕಾ ತಂತ್ರಜ್ಞಾನ. ಇದರಲ್ಲಿ ಎಲ್ರಿಗೂ ನೀರು ಮತ್ತು ನೈರ್ಮಲ್ಯದ ವಿಷಯಗಳನ್ನು ಎಲ್ರಿಗೂ ಹೇಳಿಕೊಟ್ಟು ಹೇಗೆ ಅದನ್ನು ಕಂಟ್ರೋಲ್ ಮಾಡೋದು ಅಂತ ಉಪಯೋಗಿಸ್ಬೇಕು, ಅದನ್ನು ಹೇಳ್ಕೊಡೋದು. ಕೊನೆಯದಾಗಿ, ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ ಹೇಳಿದ್ವಿ, IoT ಡಿವೈಸಸ್ ಅಂತ. ಓಕೆ, ಅದು ಸಾಧನಗಳ ಅಂತರ್ಜಾಲ ಅಂತ. ಅದನ್ನು ಉಪಯೋಗಿಸ್ಬಿಟ್ಟು ಹೇಗೆ ಎಷ್ಟು ನೀರು ಬೇಕೋ ಗಿಡಕ್ಕೆ ಅಷ್ಟನ್ನು ಮಾತ್ರ ಹಾಕೋದು, ಎಷ್ಟು ಹೊಲಕ್ಕೆ ನೀರು ಬೇಕೋ ಅದನ್ನು ಮಾತ್ರ ಸೆನ್ಸರ್ ಮೂಲಕ ಕಂಟ್ರೋಲ್ ಮಾಡೋದು, ಇದನ್ನೆಲ್ಲ ಮಾಡ್ಬೋದು. ಈ ಥರ ಬೇರೆ ಬೇರೆ ತಂತ್ರಜ್ಞಾನಗಳನ್ನು ಉಪಯೋಗಿಸಿ ನೀರು ಯೋಜನೆ ಅಥವಾ ಉಪಯೋಗನ ಕಂಟ್ರೋಲ್ ಮಾಡೋದು, ಮತ್ತು ಹಾಗೆಯೇ ಹೇಗೆ ನೈರ್ಮಲ್ಯನ್ನು ಕಾಪಾಡೋದು ಒಂದು ಹಳ್ಳಿನಲ್ಲಿ, ಇದನ್ನೆಲ್ಲ ನೋಡ್ಕೊಂಬಿಟ್ರೆ ಗ್ರಾಮ ಪಂಚಾಯತಿ ತಮ್ಮ ಏಳ್ಗೆಗೆ ತಾವೇ ಶಿಲ್ಪಿ ಆದಂಗೆ ಆಗುತ್ತೆ. ಅದರಿಂದ ಇದನ್ನು ಬಹಳ ಮುಖ್ಯವಾಗಿ SDG 6 ಇದನ್ನು ಬಹಳ ಮುಖ್ಯವಾಗಿ ಯೋಚನೆ ಮಾಡಿ ಒಂದು ಗ್ರಾಮ ಪಂಚಾಯತಿಯವರು ನಿಭಾಯಿಸಬೇಕು. ನಮಸ್ಕಾರ.
9: ಇದುವರೆಗೂ ಆತ್ಮನಿರ್ಭರ ಗ್ರಾಮ ಪಂಚಾಯತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಿದ್ದೀರಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು.
10: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಪಶ್ಚಿಮ ಘಟ್ಟಗಳು ಭಾರತದ ಜೀವನಾಡಿಯಾಗಿದೆ. ಇದರ ಜೀವ ವೈವಿಧ್ಯತೆ ಸಮೃದ್ಧಿಯ ಕುರಿತಾಗಿ ಹಲವಾರು ತಜ್ಞರು ಅಧ್ಯಯನ ನಡೆಸಿ ಮಹತ್ವಪೂರ್ಣ ವರದಿಗಳನ್ನು ಪ್ರಕಟಿಸಿದ್ದಾರೆ. ಈ ಬಗ್ಗೆ ಪ್ರಮುಖವಾಗಿ ಸಲ್ಲಿಕೆಯಾದ ವರದಿಗಳು ಮಾಧವ ಗಾಡ್ಗೀಳ್ ಹಾಗೂ ಕಸ್ತೂರಿ ರಂಗನ್ ವರದಿಗಳಾಗಿವೆ. ಇವುಗಳ ಬಗ್ಗೆ ಬೆಳಕು ಚೆಲ್ಲುವ ಪ್ರಯತ್ನವನ್ನು ಲೇಖಕ, ವಿಜ್ಞಾನ ಚಿಂತಕ, ವಿಶ್ರಾಂತ ಉಪನ್ಯಾಸಕ LK ಶ್ರೀಪತಿಯವರು ಮಾಡಿದ್ದಾರೆ. ಅವರ ಮಾತುಗಳು ಹೀಗಿವೆ.
11: ರೇಡಿಯೋ ಶಿವಮೊಗ್ಗ ಸಮುದಾಯ ಬಾನುಲಿಯ ಎಲ್ಲ ಶ್ರೋತೃಗಳಿಗೆ ಪಶ್ಚಿಮ ಘಟ್ಟಗಳ ಕುರಿತಾದ ಈ ಸರಣಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ತಮ್ಮ ಮುಂದೆ ಪಶ್ಚಿಮ ಘಟ್ಟಗಳ ರಕ್ಷಣೆಗೆ ನೇಮಕವಾದ ಮಾಧವ್ ಗಾಡ್ಗೀಲ್ ವರದಿ ಮತ್ತು ಕಸ್ತೂರಿ ರಂಗನ್ ಸಮಿತಿಗಳ ವರದಿಗಳ ಕುರಿತು ಮಾಹಿತಿಗಳನ್ನು ಈ ಉಪನ್ಯಾಸ ಸರಣಿಯಲ್ಲಿ ನಾನು ಹಂಚಿಕೊಳ್ಳುತ್ತಿದ್ದೇನೆ. ಇದು ಈ ಸರಣಿಯ 16ನೆಯ ಸಂಚಿಕೆ. ಹಿಂದಿನ ಸಂಚಿಕೆಯಲ್ಲಿ ವಿವಿಧ ಸೂಕ್ಷ್ಮ ವಲಯಗಳಲ್ಲಿ ವಿದ್ಯುತ್ ಉತ್ಪಾದನೆ ಮತ್ತು ರಸ್ತೆ ಹಾಗೂ ರೈಲ್ವೆ ಮಾರ್ಗಗಳ ನಿರ್ಮಾಣ ಕುರಿತು ಮಾಧವ್ ಗಾಡ್ಗೀಲ್ ವರದಿಯ ನಿಯಮಗಳನ್ನು ಪ್ರಸ್ತಾಪ ಮಾಡಿದ್ದೇನೆ. ಈ ಸಂಚಿಕೆಯಲ್ಲಿ ಪ್ರವಾಸೋದ್ಯಮದ ಕುರಿತು ವರದಿಯಲ್ಲಿ ಪ್ರಸ್ತಾಪವಾಗಿರುವ ವಿಷಯಗಳನ್ನು ಮತ್ತು ಈ ಎಲ್ಲ ವಿಧೇಯಕಗಳನ್ನು ಜಾರಿಗೆ ತರಲು ರಚಿಸಬೇಕಾದ ಪಶ್ಚಿಮ ಘಟ್ಟ ಪರಿಸರ ಪ್ರಾಧಿಕಾರ WGEA ವೆಸ್ಟರ್ನ್ ಘಾಟ್ ಎಕಾಲಜಿ ಅಥಾರಿಟಿ ಈ ಕುರಿತು ವರದಿಯ ನಿಯಮಗಳನ್ನು ನೋಡೋಣ. ಪ್ರವಾಸೋದ್ಯಮ ವಲಯ ಒಂದರಲ್ಲಿ ಅಂದರೆ ಪರಿಸರ ಸೂಕ್ಷ್ಮ ವಲಯ ಒಂದು, ಇದರಲ್ಲಿ ಪರಿಸರ ಮತ್ತು ಅರಣ್ಯ ಸಚಿವಾಲಯದ ಪರಿಸರ ಪ್ರವಾಸ ನಿಯಮವನ್ನು ಪಶ್ಚಿಮ ಘಟ್ಟ ಪರಿಸರ ಪ್ರಾಧಿಕಾರದ ಪರಿಷ್ಕರಣೆಗೆ ಒಳಪಡಿಸಿ ಜಾರಿಗೊಳಿಸಬಹುದು. ಆದರೆ ಇದು ಪರಿಸರದ ಮೇಲೆ ಕನಿಷ್ಠ ಪರಿಣಾಮ ಉಂಟು ಮಾಡುವಂತಿರಬೇಕು. ಅಂದರೆ ಈಗಾಗಲೇ ಅರಣ್ಯ ಸಚಿವಾಲಯದಲ್ಲಿ ಈ ಪಶ್ಚಿಮ ಘಟ್ಟದ ಅಥವಾ ಯಾವುದೇ ಅರಣ್ಯದೊಳಗಡೆ ಪ್ರವಾಸ ಮಾಡಬೇಕಾದ್ರೆ ಕೆಲವು ನಿಯಮಗಳನ್ನು ಮಾಡಿದೆ. ಆದರೆ ಈ ನಿಯಮಗಳು ಪಶ್ಚಿಮ ಘಟ್ಟದ ಪರಿಸರ ಸೂಕ್ಷ್ಮ ವಲಯ ಒಂದಕ್ಕೆ ಒಂದಿಷ್ಟು ಬದಲಾವಣೆಗಳು ಅಥವಾ ಇನ್ನಷ್ಟು ಕಠಿಣ ನಿಯಮಗಳು ಅವಶ್ಯಕತೆ ಇರಬಹುದು. ಹಾಗಾಗಿ ಇದನ್ನು ಪ್ರಾಧಿಕಾರದ ಪರಿಷ್ಕರಣೆಗೆ ಕೊಟ್ಟು ಅವರು ಹೆಚ್ಚಾಗಿ ಅಥವಾ ಇರುವಂಥ ನಿಯಮಗಳನ್ನು ಮಾಡೋದಾದರೆ ಅದನ್ನು ಒಳಪಡಿಸಿ ಇದನ್ನು ಮತ್ತೆ ಜಾರಿಗೊಳಿಸಬೇಕು. ಪ್ರವಾಸಿಗಳಿಂದ ಸೃಷ್ಟಿಯಾಗುವ ತ್ಯಾಜ್ಯ, ಸಂಚಾರ ದಟ್ಟಣೆ, ನೀರಿನ ಬೇಡಿಕೆಯನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು. ಬಹಳ ಮುಖ್ಯವಾಗಿ ಇವತ್ತು ನಮ್ಮ ಪ್ರವಾಸಿ ತಾಣಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ತ್ಯಾಜ್ಯ ಸೃಷ್ಟಿಯಾಗ್ತಾ ಇದೆ. ಅದು ಪ್ಲಾಸ್ಟಿಕ್ ಇರ್ಬೋದು, ಬೇರೆ ಬೇರೆ ತಿಂಡಿ ಪದಾರ್ಥಗಳದ್ದು ಇರ್ಬೋದು, ಯಾವುದೇ ಆಗಲಿ, ಅತಿಯಾದರೆ ಸಾವಯವ ಪದಾರ್ಥಗಳು ಸಹ ಕೊಳೆತು ನಾರುವಂಥ ಪರಿಸ್ಥಿತಿ ಉಂಟಾಗುತ್ತೆ. ಹಾಗಾಗಿ ಈ ಎಲ್ಲ ತ್ಯಾಜ್ಯಗಳನ್ನು ಹೇಗೆ ಪರಿಸರಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ಸಂಗ್ರಹ ಮಾಡೋದು, ವಿಲೇವಾರಿ ಮಾಡೋದು, ಇದನ್ನು ಮಾಡಬೇಕು. ಜೊತೆಗೆ ಟ್ರಾಫಿಕ್ ಜಾಮ್ ಅಂದರೆ ಯಾವುದೋ ಒಂದು ಪ್ರಸಿದ್ಧವಾದ ಪ್ರವಾಸಿ ತಾಣದಲ್ಲಿ ಕೆಲವು ವರ್ಷದ ಕೆಲವು ಋತುಗಳಲ್ಲಿ ಬಹಳಷ್ಟು ಜನ ಹೋಗಿ ಬರ್ತಾರೆ. ಅಂಥ ಸಂದರ್ಭದಲ್ಲಿ ವಾಹನ ದಟ್ಟಣೆ ಆಗುತ್ತೆ. ಇದರಿಂದ ಆ ಸುತ್ತಮುತ್ತ ಅರಣ್ಯದಲ್ಲಿರುವಂತಹ ಜೀವ ಸಂಕುಲಕ್ಕೆ ಧಕ್ಕೆ ಬರಬಹುದು. ಹಾಗಾಗಿ ಈ ದಟ್ಟಣೆಯನ್ನು ಹೇಗೆ ನಿಭಾಯಿಸಬೇಕು, ಪರಿಸರಕ್ಕೆ ಯಾವುದೇ ರೀತಿ ಹಾನಿ ಆಗದೆ ಇರೋ ಥರ ಅದನ್ನು ಸಹ ಗಮನಿಸಬೇಕಾಗತ್ತೆ. ಮತ್ತು ಸೂಕ್ತವಾದ ವ್ಯವಸ್ಥೆಯನ್ನು ಮಾಡಬೇಕಾಗತ್ತೆ. ಅವಶ್ಯಕತೆ ಬಿದ್ದಲ್ಲಿ ಕನಿಷ್ಠ ದಟ್ಟಣೆ ಅಥವಾ ಕಡಿಮೆ ಜನ ಒಂದು ಗೊತ್ತಾದ ಸಮಯದಲ್ಲಿ ಕೆಲವೇ ದಿನಗಳಲ್ಲಿ ಇಷ್ಟೇ ಜನ ಹೋಗಬೇಕು ಅಂತ ನಿಯಮಗಳನ್ನು ಮಾಡ್ಬೋದು. ಇದು ಪ್ರಪಂಚದ ಎಷ್ಟೋ ಪ್ರವಾಸಿ ತಾಣಗಳಲ್ಲಿ

ಸಾಮಾಜಿಕ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಬೇಕು. ಅಂದರೆ ಈಗ ಇಕೋ ಟೂರಿಸಮ್ ಅಥವಾ ಪರಿಸರ ಪ್ರವಾಸ ಅನ್ನೋದು ಒಂದು ದೊಡ್ಡ ರೀತಿಯಲ್ಲಿ ಪ್ರಚಾರ ಆಗ್ತಾ ಇದೆ. ನಾವು ಪರಿಸರ ಪ್ರವಾಸೋದ್ಯಮದಿಂದ ಸಾಕಷ್ಟು ಆದಾಯವನ್ನು ಗಳಿಸ್ಬೋದು, ಸ್ಥಳೀಯರಿಗೂ ಅನುಕೂಲ ಆಗುತ್ತೆ, ಈ ಥರದ್ದೆಲ್ಲ ಪ್ರಚಾರಗಳು ಇದೆ. ಆದರೆ ಈ ಪರಿಸರ ಪ್ರವಾಸೋದ್ಯಮದ ನೆಪದಲ್ಲಿ ಪರಿಸರಕ್ಕೆ ಹಾನಿಯಾದಾಗ ಮುಂದೆ ಆ ಪ್ರವಾಸೋದ್ಯಮ ಕುಸಿಯುತ್ತೆ. ಹಾಗಾಗಿ ಇದಕ್ಕೆ ಕಠಿಣವಾದ ನಿಯಂತ್ರಣ ಇರಬೇಕು. ಬಹಳ ಮುಖ್ಯವಾಗಿ ವಲಯ 2 ಮತ್ತು 3ರಲ್ಲೂ ಸಹ ಈ ನಿಯಮಗಳನ್ನು ಹೇರಬೇಕು ಅನ್ನೋದು ವರದಿಯ ಒಂದು ಅಂಶ. ಮತ್ತು ಇವಿಷ್ಟು ವಿವಿಧ ವಲಯಗಳಲ್ಲಿ ಅನುಮತಿ ಇರುವ ಅಥವಾ ನಿಷೇಧ ಮಾಡಿರುವ ಯೋಜನೆಗಳ ಕುರಿತು ವಿವರ. ಈ ಎಲ್ಲವುದೂ ಸಹ ನಾನು ಈಗೇನು ಹೇಳಿದೆ ಪ್ರವಾಸೋದ್ಯಮವನ್ನು ಮತ್ತು ಹಿಂದೆ ಹೇಳಿದಂಥ ಸಾರಿಗೆ ಇರ್ಬೋದು, ಬೇರೆ ಬೇರೆ ಚಟುವಟಿಕೆಗಳು, ಇದೆಲ್ಲವೂ ಸಹ ಮಾಧವ್ ಗಾಡ್ಗಿಲ್ ವರದಿಯ ಪುಟ 61ರಿಂದ 67ರವರೆಗೆ ದಾಖಲಾಗಿದೆ. ಅಂದರೆ ನಾನು ಇಲ್ಲಿ ಮಾಡ್ತಾ ಇರೋದು ಅಲ್ಲಿ ವರದಿಯಲ್ಲಿ ಇರುವಂತಹ ಆಂಗ್ಲ ಭಾಷೆಯಲ್ಲಿರುವಂತಹ ವರದಿಯ ಕನ್ನಡ ಅನುವಾದ ಅಷ್ಟೇ, ಮತ್ತು ಇನ್ಯಾವುದೇ ಒಂದು ಬದಲಾವಣೆಯನ್ನು ನಾನು ಮಾಡಲಿಕ್ಕೆ ಹೋಗಿಲ್ಲ. ಮುಂದಿನ ಈಗ ಇನ್ನೊಂದು ವಿಷಯ ನಾನು ಈ ಸಂಚಿಕೆಯಲ್ಲಿ ಪ್ರಸ್ತಾಪ ಮಾಡಬೇಕಾಗಿರೋದು ಬಹಳ ಮುಖ್ಯವಾದ್ದು ಅಂತಂದರೆ, ಸಾಕಷ್ಟು ವಿಧಿ ನಿಷೇಧಗಳನ್ನು ಬೇರೆ ಬೇರೆ ವಿಷಯಗಳಲ್ಲಿ, ಅದು ಸಾರಿಗೆ ಇರ್ಬೋದು, ಇಂಧನ ಇರ್ಬೋದು, ಜನವಸತಿ ಇರ್ಬೋದು, ಹಲವಾರು ವಿಷಯಗಳಲ್ಲಿ ಪಶ್ಚಿಮ ಘಟ್ಟದ ವಿವಿಧ ವಲಯಗಳಲ್ಲಿ ವಿವಿಧ ಥರದ ನಿಯಮಗಳನ್ನು ವರದಿ ಹೇಳುತ್ತೆ. ಆದರೆ ಈ ನಿಯಮಗಳನ್ನು ಸರಿಯಾದ ರೀತಿಯಲ್ಲಿ ಪಾಲನೆ ಮಾಡಲಿಕ್ಕೆ ಅಥವಾ ಇನ್ಯಾವುದೇ ಸಮಸ್ಯೆಗಳನ್ನು ಬಂದಾಗ ಅದನ್ನು ಪರಿಹರಿಸಲಿಕ್ಕೆ ಇದೆಲ್ಲವುದನ್ನು ನೋಡಿಕೊಳ್ಳೋಕ್ಕೆ ವರದಿನಲ್ಲೇ ಒಂದು ಪ್ರಾಧಿಕಾರದ ರಚನೆಯ ಬಗ್ಗೆ ಪ್ರಸ್ತಾಪ ಮಾಡಿದೆ. ಅದನ್ನು ಪಶ್ಚಿಮ ಘಟ್ಟಗಳ ಪರಿಸರ ಪ್ರಾಧಿಕಾರ, ವೆಸ್ಟರ್ನ್ ಘಾಟ್ ಇಕಾಲಜಿ ಅಥಾರಿಟಿ ಅಂತ ಅದರಲ್ಲಿ ಹೆಸರು ಕೊಟ್ಟಿದೆ. ಆ ಪ್ರಾಧಿಕಾರದ ರೂಪುರೇಷೆ ಹೇಗಿರಬೇಕು, ಅದರಲ್ಲಿ ಅದರ ನಿಯಮ, ಅದರ ಉದ್ದೇಶಗಳೇನು, ಅದಕ್ಕೆ ಕಾನೂನಾತ್ಮಕ ಬೆಂಬಲ ಏನು, ಇದನ್ನೆಲ್ಲ ನಾವು ಮುಂದಿನ ಕೆಲವು ಸಂಚಿಕೆಗಳಲ್ಲಿ ಅರ್ಥಕೊಳ್ಳೋಣ. ಪಶ್ಚಿಮ ಘಟ್ಟಗಳ ಪರಿಸರ ಪ್ರಾಧಿಕಾರ, ಈ ಪ್ರಾಧಿಕಾರವು ಕೇಂದ್ರ ಸರ್ಕಾರದ ಪರಿಸರ ಮತ್ತು ಅರಣ್ಯ ಸಚಿವಾಲಯದಿಂದ ನೇಮಕಗೊಂಡ ಶಾಸನಬದ್ಧ ಸಂಸ್ಥೆಯಾಗಿರುತ್ತದೆ. ಇದು ಪರಿಸರ ಸಂರಕ್ಷಣೆ ಅಧಿನಿಯಮ 1986 ಸೆಕ್ಷನ್ 3ರಡಿಯಲ್ಲಿ ಅಧಿಕಾರವನ್ನು ಹೊಂದಿರುತ್ತದೆ. ಪಶ್ಚಿಮ ಘಟ್ಟಗಳು 6 ರಾಜ್ಯಗಳ 44 ಜಿಲ್ಲೆಗಳ 144 ತಾಲೂಕುಗಳಲ್ಲಿ ಹರಡಿರುವುದರಿಂದ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯಗಳ ಜೊತೆಗೂಡಿ ಪಶ್ಚಿಮ ಘಟ್ಟಗಳ ಪರಿಸರ ಪ್ರಾಧಿಕಾರವನ್ನು ರಚಿಸಬೇಕು. ಈ ಪ್ರಾಧಿಕಾರಗಳು ಅಂದರೆ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಕೇಂದ್ರ ಪಶ್ಚಿಮ ಘಟ್ಟಗಳ ಪರಿಸರ ಪ್ರಾಧಿಕಾರ, ಹಾಗೆ ಪ್ರತಿಯೊಂದು ರಾಜ್ಯ ಅಂದರೆ 6 ರಾಜ್ಯಗಳಲ್ಲಿ ರಾಜ್ಯ ಮಟ್ಟದ ಪಶ್ಚಿಮ ಘಟ್ಟಗಳ ಪರಿಸರ ಪ್ರಾಧಿಕಾರವನ್ನು ರಚನೆಯಾಗಬೇಕು ಅಂತ ವರದಿಯಲ್ಲಿ ಹೇಳಿದೆ. ಈ ಪ್ರಾಧಿಕಾರಗಳು ರಾಜ್ಯ ಜೀವ ವೈವಿಧ್ಯ ಮಂಡಳಿ, ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಮತ್ತು ರಾಜ್ಯ ಯೋಜನಾ ಆಯೋಗದೊಂದಿಗೆ ಸಂವಹನ ನಡೆಸುತ್ತಾ ಕೆಲಸವನ್ನು ನಿರ್ವಹಿಸಬೇಕು. ಅಂದರೆ ಹೊಂದಾಣಿಕೆಯಿಂದ ಎಲ್ಲ ಕಾನೂನುಗಳಿಗೆ ಒಳಪಟ್ಟು ಇದು ಕೆಲಸವನ್ನು ನಿರ್ವಹಿಸಬೇಕು. ಪಶ್ಚಿಮ ಘಟ್ಟಗಳ ಎಲ್ಲ ಅಭಿವೃದ್ಧಿ ಯೋಜನೆಗಳು ಈ ಪ್ರಾಧಿಕಾರದ ಸಹಕಾರದೊಂದಿಗೆ ನಿಯಮಗಳಿಗೆ ಒಳಪಟ್ಟು ಜಾರಿಗೊಳಿಸಬೇಕು. ಅಂದರೆ ಏನೇ ಚಟುವಟಿಕೆ ಆಗೋದಾದರೂ ಸಹ ಇದು ಪಶ್ಚಿಮ ಘಟ್ಟ ಪ್ರಾಧಿಕಾರದ ಅನುಮತಿ ಮತ್ತು ಮೇಲ್ವಿಚಾರಣೆಗೆ ಒಳಪಟ್ಟೇ ಆಗಬೇಕಾಗುತ್ತೆ. ಪ್ರಾಧಿಕಾರಗಳು ತನ್ನ ಎಲ್ಲ ಚಟುವಟಿಕೆಗಳಲ್ಲೂ ಪಾರದರ್ಶಕತೆ ಮತ್ತು ಸಾರ್ವಜನಿಕರ ಒಳಗೊಳ್ಳುವಿಕೆಯಿಂದ ಕಾರ್ಯನಿರ್ವಹಿಸಬೇಕು. ಇದನ್ನು ಈ ವರದಿ ಪದೇ ಪದೇ ಹೇಳುತ್ತೆ. ಏನು ಅಂದರೆ ಸಾರ್ವಜನಿಕರ ಒಳಗೊಳ್ಳುವಿಕೆ, ಇನ್ಕ್ಲೂಸಿವ್, ಅಂದರೆ ಜನರ ಸಹಭಾಗಿತ್ವ, ಜನರನ್ನು ಒಳಗೊಳ್ಳೋದು, ಕೆಳಹಂತದ ಜನರಿಗೆ ಅಧಿಕಾರವನ್ನು ನೀಡೋದು, ಇದು ನಮ್ಮ ಏನು ಪ್ರಜಾಪ್ರಭುತ್ವ ದೇಶದ ಒಂದು ಬಹಳ ಮುಖ್ಯವಾದ ಲಕ್ಷಣ. ಹಾಗಾಗಿ ಈ ಪ್ರಾಧಿಕಾರದಲ್ಲೂ ಸಾಕಷ್ಟು ಇದಕ್ಕೆ ಅನುಕೂಲವನ್ನು, ಅದಕ್ಕೆ ಇದಕ್ಕೆ ಅವಕಾಶವನ್ನು ಈ ವರದಿ ನೀಡುತ್ತೆ. ಕೆಲವೆಡೆ ಈಗ ಇರುವ ಆದರೆ ಕೆಲಸ ನಿರ್ವಹಿಸಲು ಸಾಧ್ಯವಾಗದ ಪರಿಸರ ವಾಹಿನಿ ಅಥವಾ ಅರಣ್ಯ ಕಾವಲು ಪಡೆ ಮುಂತಾದ ಸಂಸ್ಥೆಗಳನ್ನು ಪುನರುಜ್ಜೀವನಗೊಳಿಸಬೇಕು. ಈ ಸಂಸ್ಥೆಗಳು ಸ್ಥಳೀಯ ಜನರಿಗೆ ಪರಿಸರ ಸಂರಕ್ಷಣೆ, ಸುಸ್ಥಿರ ಅಭಿವೃದ್ಧಿ, ಪರಿಸರ ಅಭಿವೃದ್ಧಿ ಮುಂತಾದ ಕೆಲಸಗಳಲ್ಲಿ ತೊಡಗಿಕೊಳ್ಳಲು ಅವಕಾಶಗಳನ್ನು ನೀಡುತ್ತದೆ. ಅಂದರೆ ವಿವಿಧ ಸ್ಥಳಗಳಲ್ಲಿ ಬೇರೆ ಬೇರೆ

0: ಅರಣ್ಯ ಇಲಾಖೆಯ ಬೇರೆ ಬೇರೆ ಅಂಗಸಂಸ್ಥೆಗಳು ಈ ರೀತಿಯ ಒಂದೊಂದು ಯೋಜನೆಗಳನ್ನು ಮಾಡಿದೆ. ಆದರೆ ಈ ಕೆಲವು ಹಲವಾರು ಕಡೆ ಇಂಥ ಯೋಜನೆಗಳು ಸರಿಯಾಗಿ ಕಾರ್ಯನಿರ್ವಹಿಸಲು ಆಗ್ತಾ ಇಲ್ಲ. ಸೊ ಅವುಗಳಿಗೆ ಮತ್ತೆ ಅಧಿಕಾರವನ್ನು ಅವಕಾಶವನ್ನು ಕೊಡಬೇಕು ಅನ್ನೋದು ಈ ವರದಿ ಒಂದು ನಿಯಮ. ಪ್ರಾಧಿಕಾರವು ಸಾರ್ವಜನಿಕರಿಂದ ಪರಿಸರಕ್ಕೆ ಸಂಬಂಧಿಸಿದ ಅಹವಾಲನ್ನು ವಿಲೇವಾರಿ ಮಾಡಲು ಪರಿಸರ ನ್ಯಾಯಾಧೀಶ ಎನ್ವೈರನ್ಮೆಂಟಲ್ ಓಂಬುಡ್ಸ್ಮನ್ಗಳನ್ನು ನೇಮಕ ಮಾಡಬಹುದು. ಈ ವೆಸ್ಟರ್ನ್ ಘಾಟ್ ಇಕಾಲಜಿ ಎಕ್ಸ್ಪರ್ಟ್ ಪ್ಯಾನಲ್ ಏನಿದೆ ಅಂದರೆ ಅದನ್ನು ನಾವು ಸಾಮಾನ್ಯವಾಗಿ ಮಾಧವ್ ಗಾಡ್ಗಿಲ್ ವರದಿ ಅಂತಲೇ ಹೇಳ್ತೀವಿ. ಯಾಕಂದರೆ ಮಾಧವ್ ಗಾಡ್ಗಿಲ್ ಇದರ ಈ ಸಮಿತಿಯ ಮುಖ್ಯಸ್ಥರು, ಚೇರ್ಮನ್ ಆಗಿ ಕೆಲಸ ನಿರ್ವಹಿಸಿದ್ದಾರೆ. ಅದಕ್ಕೆ ಅದರ ಹೆಸರು ಏನು ಅಂತಂದರೆ ವೆಸ್ಟರ್ನ್ ಘಾಟ್ ಇಕಾಲಜಿ ಎಕ್ಸ್ಪರ್ಟ್ ಪ್ಯಾನಲ್, ಪಶ್ಚಿಮ ಘಟ್ಟಗಳ ಪರಿಸರ ತಜ್ಞರ ಒಂದು ತಂಡ. ಈ ಈ ಮಾಧವ್ ಗಾಡ್ಗಿಲ್ ವರದಿ ಅಥವಾ WGEEP ಇಡೀ ಪಶ್ಚಿಮ ಘಟ್ಟವನ್ನು 81 ಚದರ ಕಿಲೋಮೀಟರ್ ವಿಸ್ತಾರದ ಸಣ್ಣ ಸಣ್ಣ ಘಟಕಗಳನ್ನಾಗಿ ವಿಭಾಗಿಸಿ ಮೇಲ್ಮೈ ಲಕ್ಷಣವನ್ನು ನಿಖರವಾಗಿ ಗುರುತಿಸಿದೆ. ಅಂದರೆ ಬಹಳ ದೊಡ್ಡ ಕೆಲಸ. ಪ್ರತಿ 81 ಕಿಲೋಮೀಟರ್ ಒಳಗಡೆ ಏನೇನು ಲಕ್ಷಣಗಳಿದೆ, ಅಲ್ಲಿ ಮನೆ ಇದ್ದರೆ ಮನೆ ಇದೆಯಾ, ತೋಟಗಳಿದೆಯಾ, ಕಾಡಿದೆಯಾ, ಕಾಡಿನ ಇಳಿಜಾರೇನು, ಮರಗಳಂದರೆ ಯಾವ ಥರದ ಪ್ರಭೇದಗಳು, ಅಲ್ಲಿರುವ ಪ್ರಾಣಿಗಳು ಯಾವುದು, ಹೀಗೆ ನೂರಾರು ವಿಷಯಗಳನ್ನು ಒಂದೊಂದು 81 ಚದರ ಕಿಲೋಮೀಟರ್ ವಿಸ್ತಾರದ ಸಣ್ಣ ಘಟಕವನ್ನಾಗಿ ಈ ಘಟಕದಲ್ಲಿ ಏನಿದೆ ಅಂತ ಇಡೀ ಪಶ್ಚಿಮ ಘಟ್ಟಕ್ಕೆ ಇದು ಗುರುತಿಸಿ ಹೇಳಿದೆ. ಇದರಲ್ಲಿ ಭೂಮಿಯ ಎತ್ತರ, ತಗ್ಗು, ಸಸ್ಯ ಮತ್ತು ಪ್ರಾಣಿಯ ವೈವಿಧ್ಯತೆಯನ್ನು ದಾಖಲಿಸಿದೆ. ಈ ಅಂಕಿಅಂಶಗಳನ್ನು ಇನ್ನಷ್ಟು ನಿಖರವಾಗಿಸಲು ಮತ್ತು ಇನ್ನಷ್ಟು ವಿಸ್ತರಿಸಲು ಬೇರೆ ಬೇರೆ ಸಂಸ್ಥೆಗಳೊಂದಿಗೆ ಕೈಜೋಡಿಸಿ ಅವರಲ್ಲಿ ಇರುವ ಮಾಹಿತಿಯನ್ನು ಸೇರಿಸಲು ಪ್ರಾಧಿಕಾರವು ಕೆಲಸ ಮಾಡಬೇಕು. ಅಂಕಿಅಂಶ ಕ್ರೋಢೀಕರಣದಲ್ಲಿ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸುವಂತೆ ಪ್ರೇರೇಪಿಸಬೇಕು. ಅಂದರೆ ಯಾವುದೋ ಒಂದು ಘಟಕ ಅಂತ ತಗೊಂಡ್ರೆ ಯಾವುದೋ ಅದರಲ್ಲಿ ಒಂದು ಸಸ್ಯ ವರ್ಗ ಅಥವಾ ಒಂದು ಪ್ರಾಣಿ ವರ್ಗ ಬಿಟ್ಟು ಹೋಗಿರ್ಬೋದು. ಅಂದರೆ ಈ ವರದಿನಲ್ಲಿ ಅಂಥದ್ದನ್ನು ಸೇರಿಸ್ಲಿಕ್ಕೆ ಬೇರೆ ಬೇರೆ ಇಂಥ ಕೆಲಸಗಳನ್ನು ಸರ್ವೆ ಕೆಲಸಗಳನ್ನು ಮಾಡ್ತಾ ಇರುವಂಥ ಬೇರೆ ಬೇರೆ ಸಂಘ ಸಂಸ್ಥೆಗಳಿರ್ಬೋದು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಅಥವಾ ಸಾರ್ವಜನಿಕರು ಈ ಅವರನ್ನೂ ಸಹ ಇದರಲ್ಲಿ ಭಾಗವಹಿಸುವಂತೆ ಪ್ರೇರೇಪಿಸಬೇಕು. ಅಂದರೆ ಹೆಚ್ಚು ಹೆಚ್ಚು ಈ ಲಕ್ಷಣಗಳು, ಘಟಕಗಳ ಲಕ್ಷಣಗಳು ನಿಖರವಾಗ್ತಾ ಹೋಗುತ್ತೆ ಅನ್ನೋದು ಇದರ ಉದ್ದೇಶ. ಈಗಿರುವ ಪ್ರತಿಯೊಂದು ಯೋಜನೆಯನ್ನು ಬಿಡಿ ಬಿಡಿಯಾಗಿ ನೋಡಿ ಅದರಿಂದ ಪರಿಸರದ ಮೇಲೆ ಉಂಟಾಗುವ ಹಾನಿಯನ್ನು ಅಂದಾಜಿಸುವ ಬದಲಾಗಿ ಒಂದು ಪ್ರದೇಶದಲ್ಲಿ ಜಾರಿಗೊಳಿಸಿರುವ ಹಿಂದಿನ ಯೋಜನೆಗಳು ಮತ್ತು ಅನುಮತಿಗೆ ಸಲ್ಲಿಸಿರುವ ಎಲ್ಲ ಯೋಜನೆಗಳಿಂದ ಉಂಟಾಗಬಹುದಾದ ಒಟ್ಟು ಹಾನಿಯನ್ನು ಗಣನೆಗೆ ತೆಗೆದುಕೊಳ್ಳುವುದು ಅತಿ ಅವಶ್ಯವಾಗಿದೆ. ಇದನ್ನು ಈ ವಿಷಯವನ್ನು ನಾನು ಹಿಂದೆನೂ ವರದಿ ಬಗ್ಗೆ ಹೇಳಬೇಕಾದ್ರೆ ಕೆಲವು ಸಂದರ್ಭದಲ್ಲಿ ಪ್ರಸ್ತಾಪ ಮಾಡಿದ್ದೀನಿ. ಅಂದರೆ ಈಗ ಒಂದು ಏನು ಒಂದು ರಸ್ತೆ ಅಗಲೀಕರಣ ಅಂತ ಇಟ್ಕೊಳ್ಳಿ, ಅದಕ್ಕೆ ನಾವು ಸಾರ್ವಜನಿಕರಿಗೆ ಸಾರ್ವಜನಿಕರ ಅಭಿಪ್ರಾಯವನ್ನು ಕೇಳೋದು, ಎನ್ವೈರನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಅಂತ EIA ಅಂತ ಹೇಳ್ತಾರೆ. ಅದನ್ನು ಮಾಡಬೇಕಾದ್ರೆ ಅದರಲ್ಲಿ ಒಂದು ಅಂಶ ಏನು ಅಂದರೆ ಜನರ ಅಭಿಪ್ರಾಯವನ್ನು ಪಡಿಬೇಕು ಅಂತ. ಜನರಿಗೆ ಏನು ಮಾಹಿತಿ ಕೊಡ್ತಾರೆ, 10ನೇ ಕಿಲೋಮೀಟ್ರಿಂದ 11ನೇ ಕಿಲೋಮೀಟ್ರವರೆಗೆ ಸಾರ್ವಜನಿಕ ಉದ್ದೇಶಕ್ಕಾಗಿ ರಸ್ತೆಯನ್ನು ಅಗಲೀಕರಣ ಮಾಡಬೇಕಾಗುತ್ತೆ, ಇದಕ್ಕೆ 50 ಮರಗಳನ್ನು ಬಲಿತ ಮರಗಳನ್ನು ಕಡಿಲಿಕ್ಕೆ ಅನುಮತಿಯನ್ನು ರಸ್ತೆ ಯಾವುದೋ ಒಂದು ಯೋಜನೆ ಒಂದು ಪ್ರಾಧಿಕಾರ ಅದು ಕೋರಿದೆ ಅಂತ ಅರಣ್ಯ ಇಲಾಖೆಯವರು ಹೇಳ್ತಾರೆ. ಇದರ ಬಗ್ಗೆ ಸಾರ್ವಜನಿಕರ ಅಭಿಪ್ರಾಯವನ್ನು ನೇರವಾಗಿ ಇಂಥ ತಾರೀಕು ಅಥವಾ ಇಮೇಲ್ ಮುಖಾಂತರ ನೀವು ನೀಡಬಹುದು ಅಂತ ಸಾಮಾನ್ಯವಾಗಿ ಪತ್ರಿಕೆಗಳಲ್ಲಿ ಓದ್ತೀವಿ. ಓದಿದಾಗ ಜನರಿಗೆ ಏನನ್ಸುತ್ತೆ, 1 ಕಿಲೋಮೀಟರ್ ಉದ್ದದಲ್ಲಿ 50 ಮರಗಳನ್ನು ಕಡಿಲಿಕ್ಕೆ ಅನುಮತಿ ಕೇಳಿದ್ದಾರೆ ಅಂದಾಗ ಬಹಳ ಜನಗಳಿಗೆ ಅದರ ಒಂದು ಒಟ್ಟು ಸ್ವರೂಪ ಗಮನಕ್ಕೆ ಬರೋಲ್ಲ. ಸಾರ್ವಜನಿಕರಿಗೆ ಉಪಯೋಗ ಆದಾಗ ಇದರಲ್ಲಿ ನಾವು ಯಾಕೆ ಅಡ್ಡಿ ಮಾಡಬೇಕು ಅನ್ನೋ ಅಭಿಪ್ರಾಯವನ್ನು ಹೊಂದುತ್ತಾರೆ. ಆದರೆ ಈ ವರದಿ ಏನು ಹೇಳುತ್ತೆ ಅಂದರೆ ಈ ರೀತಿಯಾಗಿ ಬಿಡುಬಿಡಿಯಾಗಿ ಒಂದು ಯೋಜನೆ ಅಥವಾ ಇಂಥ 10 ಯೋಜನೆಗಳಿದ್ದರೆ ಪ್ರತಿ ಯೋಜನೆಯನ್ನು ಬೇರೆ ಬೇರೆಯಾಗಿ ನೋಡಿ ಅದರಿಂದ ಉಂಟಾಗೋ ಸಮಸ್ಯೆ ಬಗ್ಗೆ ಹೇಳೋದಕ್ಕಿಂತ 5 ಯೋಜನೆಗಳು ಒಂದು ಸ್ಥಳದಲ್ಲಿ ಬರ್ತಾ ಇದೆ ಅಂದರೆ 5 ಯೋಜನೆಗಳ ಒಟ್ಟು ಪರಿಸರದ ಮೇಲೆ ಆಗುವ ಹಾನಿ ಏನು ಅನ್ನೋದನ್ನು ಗಣನೆಗೆ ತಗೊಳ್ಬೇಕು. ಅದು ಬಹಳ ಮುಖ್ಯ, ಬಿಡುಬಿಡಿಯಾಗಿ ನೋಡಬಾರ್ದು ಅನ್ನೋದನ್ನು ಈ ವರದಿ ಹೇಳುತ್ತೆ. ಮತ್ತು ಪ್ರಾಧಿಕಾರವು ಪಶ್ಚಿಮ ಘಟ್ಟಗಳ ಕುರಿತು ಅಂಕಿ ಅಂಶಗಳ ಕ್ರೋಢೀಕರಣವು ಜನರ ಸಹಭಾಗಿತ್ವದಲ್ಲಿ ನಡೆಯುವಂತೆ ನೋಡಿಕೊಳ್ಳಬೇಕು. ಇದಕ್ಕೆ ಸಂಬಂಧಿಸಿದಂತೆ ಅರಣ್ಯಗಳಲ್ಲಿ ಸಂಶೋಧನೆ ನಡೆಸುತ್ತಿರುವ ವಿಜ್ಞಾನಿಗಳಿಗೆ ಸರ್ಕಾರಿ ಇಲಾಖೆಗಳಿಂದ ಆಗುತ್ತಿರುವ ತೊಂದರೆಗಳನ್ನು ತಪ್ಪಿಸಲು ಪ್ರಾಧಿಕಾರವು ಕ್ರಮ ತೆಗೆದುಕೊಳ್ಳಬೇಕು. ಈ ಅಲ್ಲದೆ ಸರ್ಕಾರಿ ಇಲಾಖೆಗಳಲ್ಲಿರುವ ಲಭ್ಯವಿರುವ ಮಾಹಿತಿಯನ್ನು ಮಾಹಿತಿಯ ಹಕ್ಕು ಅಧಿನಿಯಮದ ಅಡಿಯಲ್ಲಿ ಕೇಳುವ ಮೊದಲೇ ಸಾರ್ವಜನಿಕರಿಗೆ ದೊರಕುವಂತೆ ನೋಡಿಕೊಳ್ಳಬೇಕು. ಇಂಥ ಒಂದು ವಿಷಯವನ್ನು ಈ ವರದಿ ಬಹಳಷ್ಟು ಸಲ ಹೇಳಿದೆ. ಸರ್ಕಾರ ಜನರು ಸರ್ಕಾರದ ಮೊರೆ ಹೋಗೋ ಬದಲು ಅಥವಾ ಅಲ್ಲಿಯ ಏನು ವಿವರವನ್ನು ಕೇಳೋಕ್ಕೆ ಮುಂಚೆನೇ ಸರ್ಕಾರನೇ ಜನರ ಹತ್ರ ಬರಬೇಕು. ಅಂದರೆ ಈಗ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಇದು ಬಹಳ ಸುಲಭ. ಪ್ರತಿ ಇಲಾಖೆಗೂ ಅವ್ರದ್ದೇ ಒಂದು ವೆಬ್ಸೈಟ್ ಇದೆ, ಅಲ್ಲಿ ಎಲ್ಲ ವಿವರಗಳನ್ನು ಪ್ರಕಟ ಮಾಡಿದರೆ ಜನರು ಇದಕ್ಕಾಗಿ ಕಚೇರಿಗೆ ಹೋಗಿ ಅಥವಾ ಅರ್ಜಿ ಕೊಡೋದು ಏನು ಈಗ ಇದೆಯಲ್ಲ ಇನ್ಫಾರ್ಮೇಷನ್ ಆ್ಯಕ್ಟ್, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್, ಅದ್ರ ಮುಖಾಂತರ ಮಾಹಿತಿ ತಗೊಳ್ಳೋದು ಇದೆಲ್ಲ ತಪ್ಪುತ್ತೆ. ಇದರ ಉದ್ದೇಶವೇ ಜನರಿಗೆ ಮಾಹಿತಿ ಸಿಗಬೇಕು ಅಂತ ಇದ್ದಾಗ ಅದನ್ನು ಅವರೇ ಅವರ ಜಾಲತಾಣದಲ್ಲಿ ಪ್ರಕಟ ಮಾಡಬೇಕು ಅನ್ನೋದನ್ನು ಈ ವರದಿ ಹೇಳುತ್ತೆ. ಹೀಗೆ ಇನ್ನೂ ಹಲವಾರು ವಿಷಯಗಳು, ಜೊತೆಗೆ ಇದರ ಕಾನೂನಾತ್ಮಕ ಏನು ರಚನೆಯ ಕಾನೂನಿನ ಇದೇನು ಲೀಗಲ್ ಫ್ರೇಮ್ವರ್ಕ್ ಅಂತ ಹೇಳ್ತೀವಲ್ಲ ಅದೆಲ್ಲ ಏನು ಅನ್ನೋದನ್ನು ಮುಂದಿನ ಸಂಚಿಕೆಗಳಲ್ಲಿ ನೋಡೋಣ. ಎಲ್ರಿಗೂ ನಮಸ್ಕಾರಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.4 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
4: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
7: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಜಾನಪದ ಆಚರಣೆಗಳೆಲ್ಲವೂ ಕೂಡ ನಮ್ಮ ಹಿರಿಯರ ಅನುಭವದ ಮಾತಿನ ಸಾರವಾಗಿತ್ತು ಅಂತಲೇ ಹೇಳ್ಬೋದು. ಇಡೀ ಜಗತ್ತಿನ ಸಾಹಿತ್ಯದ ಮೂಲವನ್ನೆಲ್ಲ ಜನಪದ ಸಾಹಿತ್ಯದಲ್ಲಿ ಕಾಣಬಹುದು. ಅದಕ್ಕೆ BM ಶ್ರೀ ಅವರು ಜನಪದ ಸಾಹಿತ್ಯವನ್ನ ಜನವಾಣಿ ಬೇರು, ಕವಿವಾಣಿ ಹೂವು ಅಂಥೇಳಿ ಪರಿಚಯಿಸಿದ್ದು. ನಮ್ಮ ಜನಪದರ ಆಚರಣೆಗಳಲ್ಲಿ ಒಂದು ಆಷಾಢ ಮಾಸ. ಈ ಆಷಾಢ ಮಾಸವನ್ನ ಅಶುಭ ಮಾಸ, ಶೂನ್ಯ ಮಾಸ ಅಂತ ಕರೀತಾರೆ. ಹಾಗಾದ್ರೆ ನಮ್ಮ ಜನಪದಿಗರು ಈ ಮಾಸವನ್ನ ಯಾಕೆ ಹೀಗೆ ಕರೀತಾರೆ ಅನ್ನೋದನ್ನ ನೋಡೋಣ. ಈ ಆಷಾಢ ಮಾಸ ಅಶುಭ ಮಾಸ ಎಂಬುದು ಜನರ ನಂಬಿಕೆ. ಆದ್ರೆ ಈ ಮಾಸದಲ್ಲಿ ಕೆಲ ಕಾರಣಗಳಿಂದ ಶುಭ ಕಾರ್ಯ ಮಾಡಬಾರದು. ಇದಕ್ಕೆ ನಮ್ಮ ಭಾರತೀಯ ಖಗೋಳ ಶಾಸ್ತ್ರದಲ್ಲಿ ಪ್ರತಿಯೊಂದು ನಕ್ಷತ್ರ ಮತ್ತೆ ಮಾಸಕ್ಕೂ ಕೂಡ ಒಂದೊಂದು ಪ್ರಾಮುಖ್ಯತೆಯನ್ನ ಕೊಡಲಾಗಿದೆ. ನಮ್ಮ 12 ನಕ್ಷತ್ರಗಳಲ್ಲಿ ಅಶ್ವಿನಿ, ಭರಣಿ, ಕೃತಿಕ, ಮೃಗಶಿರ, ಪುಷ್ಯ, ಹೀಗೆ 12 ನಕ್ಷತ್ರಗಳಲ್ಲಿ ಪ್ರತಿ ತಿಂಗಳು ಹುಣ್ಣಿಮೆಯಂದು ಚಂದ್ರಗ್ರಹದ ಜೊತೆ ಒಂದೊಂದು ನಕ್ಷತ್ರ ಮಿಳಿತಗೊಳ್ಳುತ್ತೆ. ಹಾಗಾಗಿ ಈ ತಿಂಗಳನ್ನ ನಕ್ಷತ್ರದ ಹೆಸರಲ್ಲಿ ಕರೀತಾರೆ. ಅಶ್ವಿನಿ ನಕ್ಷತ್ರದ ಜೊತೆ ಚಂದ್ರನಿದ್ದಾಗ ಆಶ್ವಿಜ ಮಾಸ, ಕಾರ್ತಿಕ ಜೊತೆಗಿದ್ದಾಗ ಕಾರ್ತಿಕ ಮಾಸ, ಮೃಗಶಿರದ ಜೊತೆ ಚಂದ್ರನಿದ್ದಾಗ ಮಾರ್ಗಶಿರ ಮಾಸ, ಪುಷ್ಯದ ಜೊತೆ ಚಂದ್ರನಿದ್ದಾಗ ಪುಷ್ಯ ಮಾಸ. ಹೀಗೆ ಎಲ್ಲ ಮಾಸಗಳಿಗೂ ಒಂದೊಂದು ಹೆಸರನ್ನ ಇಡಲಾಗಿದೆ. ಇದೇ ರೀತಿ ಪೂರ್ವಾಷಾಢ ನಕ್ಷತ್ರದ ಜೊತೆ ಚಂದ್ರನಿದ್ದಾಗ ಆಷಾಢ ಮಾಸ ಅಂತ ಕರೀತಾರೆ. ಸಹಜವಾಗಿ ಈ ತಿಂಗಳು ಅಶುಭ ಎಂಬ ಮಾತು ವಾಡಿಕೆಯಲ್ಲಿದೆ. ಈ ತಿಂಗಳಿನಲ್ಲಿ ಮಾಡುವ ಶುಭಕರ ಕೆಲಸಗಳು ಫಲ ನೀಡುವುದಿಲ್ಲ ಎಂಬ ಮಾತು ಜನರಲ್ಲಿದೆ. ಆದರೆ ಈ ತಿಂಗಳಲ್ಲಿ ಶುಭ ಕಾರ್ಯ ಮಾಡದಿರಲು ಸಾಮಾಜಿಕ ಕಳಕಳಿಯಿಂದ ಕೂಡಿದ ವೈಜ್ಞಾನಿಕ ಕಾರಣವಿದೆಯೇ ಹೊರತು ಧಾರ್ಮಿಕ ಕಾರಣವಿಲ್ಲ. ಆಷಾಢ ಮಾಸದಲ್ಲಿ ಮದುವೆ, ಗೃಹ ಪ್ರವೇಶ, ಉಪನಯನ, ವಾಹನ ಖರೀದಿ, ಜಮೀನು ಖರೀದಿ, ಹೊಸದಾಗಿ ವ್ಯಾಪಾರ ಆರಂಭಿಸುವುದು ಮತ್ತಿತರ ಶುಭ ಕಾರ್ಯಗಳನ್ನ ಮಾಡುವುದಿಲ್ಲ. ಇದಕ್ಕೆ ಮೂಲ ಕಾರಣ ದೇಶದ ಬೆನ್ನೆಲುವಾದ ಕೃಷಿ ಚಟುವಟಿಕೆಗಳು ಸಾಮಾನ್ಯವಾಗಿ ಶುರುವಾಗದೆ ಈ ಆಷಾಢ ಮಾಸದಿಂದ. ಆದ್ರಿಂದ ಮದುವೆ ಸಮಾರಂಭಗಳು, ಗೃಹ ಪ್ರವೇಶ ಈ ರೀತಿಯ ಕಾರ್ಯಕ್ರಮಗಳನ್ನ ಇಟ್ಕೊಂಡಾಗ ಕೃಷಿ ಚಟುವಟಿಕೆಗಳಿಗೆ ತೊಂದರೆ ಆಗುತ್ತೆ, ಅಲ್ಲಿಗೆ ಜನ ಬರಲ್ಲ ಎಂಬ ಕಾರಣಕ್ಕಾಗಿ ಈ ರೀತಿ ಆಷಾಢ ಮಾಸವನ್ನ ಅಶುಭ ಮಾಸ ಅಂತ ಗುರುತಿಸಿದ್ರೆ ಆ ಮಾಸದಲ್ಲಿ ಯಾರು ಶುಭ ಕಾರ್ಯವನ್ನ ಇಟ್ಕೊಳ್ಳಲ್ಲ, ಕೃಷಿ ಚಟುವಟಿಕೆಗಳು ಸರಾಗವಾಗಿ ಸಾಗುತ್ತೆ ಎಂಬುದು ನಮ್ಮ ಹಿರಿಯರ ಮೂಲ ಉದ್ದೇಶ. ಆದ್ರಿಂದ ಈ ಮಾಸದಲ್ಲಿ ಸಾಮಾನ್ಯವಾಗಿ ಯಾವುದೇ ರೀತಿಯ ಮದುವೆಗಳು, ಗೃಹ ಪ್ರವೇಶ, ನಾಮಕರಣ ಈ ರೀತಿ ಶಾಸ್ತ್ರಗಳನ್ನ ಮಾಡಲ್ಲ. ಇದಕ್ಕೆ ಮುಖ್ಯ ಕಾರಣ ಕೃಷಿ ಚಟುವಟಿಕೆ ಅಂತಾನೆ ಹೇಳ್ಬಹುದು. ಹಾಗಾದ್ರೆ ಸ್ನೇಹಿತರೆ, ನಾವಿವತ್ತು ನಮ್ಮ ಜಾನಪದ ಕಾರ್ಯಕ್ರಮದಲ್ಲಿ ಆಷಾಢ ಮಾಸದ ವಿಶೇಷತೆಯ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿಯೋಣ. ಅಷ್ಟರಲ್ಲೇ ಒಂದು ಜಾನಪದ ಗೀತೆ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
1: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
0: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
1: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
0: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
1: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ BPL ಹಾಗೂ APL ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ TTK, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಆಷಾಢ ಮಾಸದ ವಿಶೇಷತೆ ಕುರಿತು ಮಾಹಿತಿಯನ್ನ ಹೇಳ್ತಾ ಇದ್ದೆ. ಈಗ ನಮ್ಮ ಜೊತೆಗೆ ಶಿವಮೊಗ್ಗದ ಅಕ್ಕನ ಬಳಗದ ಪೂರ್ವಾಧ್ಯಕ್ಷರಾದ ಶ್ರೀಮತಿ ಜಯಮ್ಮ ಕುಪ್ಸದವರು ನಮ್ಮ ಜೊತೆಗಿದ್ದಾರೆ. ಇವರು ಆಷಾಢ ಮಾಸದ ವಿಶೇಷತೆ ಕುರಿತು ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
4: ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ರೇಡಿಯೋ ಶಿವಮೊಗ್ಗ ಕೇಳುಗರೆಲ್ಲರಿಗೂ ಆತ್ಮೀಯ ಶರಣು ಶರಣಾರ್ಥಿಗಳು. ನಾನು ಜಯಮ್ಮ ಕುಪ್ಸದ್. ಆಷಾಢ ಮಾಸದ ಶುಭಾಶಯಗಳೊಂದಿಗೆ ಆಷಾಢ ಮಾಸದ ವಿಶೇಷತೆಗಳನ್ನು ನಿಮ್ಮೊಂದಿಗೆ ಇಂದು ಹಂಚಿಕೊಳ್ಳುತ್ತಾ ಇದ್ದೇನೆ. ಆಷಾಢ ಮಾಸವು ಹಿಂದೂ ಪಂಚಾಂಗದ 4ನೇ ತಿಂಗಳಾಗಿದೆ. ಈ ತಿಂಗಳು ಆಧ್ಯಾತ್ಮಿಕ, ಧಾರ್ಮಿಕ ಹಾಗೂ ಪ್ರಕೃತಿಯ ದೃಷ್ಟಿಯಿಂದ ಅತ್ಯಂತ ವಿಶಿಷ್ಟವಾದ ಮಹತ್ವವನ್ನು ಪಡೆದಿದೆ. ಈ ತಿಂಗಳಲ್ಲಿ ಯಾವ ಶುಭ ಕಾರ್ಯಗಳನ್ನು ಮಾಡುವುದಿಲ್ಲ. ಲೌಕಿಕ ಕಾರ್ಯಗಳಿಗಿಂತ ಭಗವಂತನ ಆರಾಧನೆಗೆ ಹೆಚ್ಚು ಪ್ರಶಸ್ತವಾದ ಕಾಲವಾಗಿದೆ. ಜ್ಯೇಷ್ಠ ಮಾಸದ ಅಮಾವಾಸ್ಯೆ ಎಂದು ಅಂದರೆ ಆಷಾಢ ಮಾಸ ಪ್ರಾರಂಭದ ಮುನ್ನಾ ದಿನ ಮಣ್ಣೆತ್ತಿನ ಅಮಾವಾಸ್ಯೆ ಎಂದು ಮಲೆನಾಡು ಹಾಗೂ ಕರ್ನಾಟಕದ ಗ್ರಾಮೀಣ ಭಾಗಗಳಲ್ಲಿ ಆಚರಿಸುತ್ತಾರೆ. ಭಾರತೀಯ ಕೃಷಿ ಸಂಸ್ಕೃತಿಯಲ್ಲಿ ಎತ್ತುಗಳಿಗೆ ಅತ್ಯುನ್ನತವಾದ ಸ್ಥಾನವಿದೆ. ಮುಂಗಾರು ಮಳೆ ಆರಂಭವಾಗಿ ಬಿತ್ತನೆ ಕಾರ್ಯಗಳು ಬರದಿಂದ ಸಾಗುವ ಈ ಸಮಯದಲ್ಲಿ ರೈತರು ತಮಗೆ ಜೀವನಾಧಾರವಾಗಿರುವ ಎತ್ತುಗಳಿಗೆ ಕೃತಜ್ಞತೆ ಸಲ್ಲಿಸಲು ಈ ಹಬ್ಬವನ್ನು ಆಚರಿಸುತ್ತಾರೆ. ಈ ಹಬ್ಬದ ಮುಖ್ಯ ಆಕರ್ಷಣೆ ಏನೆಂದರೆ ಮಣ್ಣಿನ ಎತ್ತುಗಳನ್ನು ಸುಂದರವಾಗಿ ತಯಾರಿಸುವುದು. ಇದನ್ನು ಕುಂಬಾರರು ಮತ್ತು ರೈತರು ಜೇಡಿ ಮಣ್ಣುಗಳಿಂದ ಮಾಡುತ್ತಾರೆ. ಮನೆಯ ಹೆಣ್ಣು ಮಕ್ಕಳು ಅರಿಶಿನ, ಕುಂಕುಮ ಹೂವುಗಳಿಂದ ಅಲಂಕರಿಸಿ ಪೂಜಿಸುತ್ತಾರೆ. ಕಡುಬು, ಒಬ್ಬಟ್ಟು, ವಿಧ ವಿಧವಾದ ಅಡಿಗೆಯನ್ನು ಮಾಡಿ ನೈವೇದ್ಯ ಮಾಡುತ್ತಾರೆ. ಈ ಮಣ್ಣಿನ ಎತ್ತುಗಳನ್ನು 5 ಅಥವಾ 9 ದಿನ ಪೂಜಿಸಿ ನಂತರ ಅದಕ್ಕೆ ಬುತ್ತಿಯನ್ನು ನೈವೇದ್ಯ ಮಾಡಿ ಆ ಬುತ್ತಿಯ ಜೊತೆಗೆ ಮಣ್ಣಿನ ಎತ್ತುಗಳನ್ನು ಸಹ ಇಟ್ಟು ಅದನ್ನು ಕೆರೆ ಅಥವಾ ಬಾವಿಗಳಲ್ಲಿ ಬಿಡುವ ಪದ್ಧತಿ ಇದೆ. ಬರಲಿರುವ ಕೃಷಿ ವರ್ಷವು ಸಮೃದ್ಧಿಯಾಗಿರಲಿ, ಬೆಳೆ ಚೆನ್ನಾಗಿ ಬರಲಿ ಮತ್ತು ಎತ್ತುಗಳು ಆರೋಗ್ಯವಾಗಿ ಉತ್ತಮವಾಗಿರಲಿ ಎಂದು ರೈತ ಕುಟುಂಬಗಳು ಈ ದಿನ ಪ್ರಾರ್ಥಿಸುತ್ತಾರೆ. ಇದು ಮಾನವ ಮತ್ತು ಪ್ರಕೃತಿಯ ನಡುವಿನ ಅವಿನಾಭಾವ ಸಂಬಂಧವನ್ನು ಎತ್ತಿ ಹಿಡಿಯುವ ಹಬ್ಬವಾಗಿದೆ.
3: ಆಷಾಢ ಮಾಸದ ವಿಶೇಷತೆಯ ಕುರಿತಾಗಿ ಶ್ರೀಮತಿ ಜಯಮ್ಮ ಕುಪ್ಸದವರು ಮಾಹಿತಿಯನ್ನು ಹೇಳ್ತಾ ಇದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರವನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದ್ ಜಾನಪದ ಗೀತೆ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನು.

0: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
1: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
0: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
1: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
0: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
1: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
0: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
1: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
0: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
2: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಆಷಾಢ ಮಾಸದ ವಿಶೇಷತೆ ಕುರಿತಾಗಿ ಜಯಮ್ಮ ಕುಪ್ಸದವ್ರು ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
3: ಆಷಾಢ ಶುದ್ಧ ಪಾಡ್ಯದಂದು ಪುರಿ ಜಗನ್ನಾಥ ರಥಯಾತ್ರೆ ನಡೆಯುತ್ತದೆ. ಅಲ್ಲಿ ಲಕ್ಷಾಂತರ ಜನರು ಜಗನ್ನಾಥನ ದರ್ಶನ ಪಡೆದು ಪುನೀತರಾಗುತ್ತಾರೆ. ಆಷಾಢ ಶುದ್ಧ ಏಕಾದಶಿಯನ್ನು ಪ್ರಥಮ ಏಕಾದಶಿ ಎಂದು, ಶಯನಿ ಏಕಾದಶಿ ಎಂದು ಕರೆಯುತ್ತಾರೆ. ದೇವರು ಈ ದಿನ ಯೋಗ ನಿದ್ರೆಯನ್ನು ಪ್ರಾರಂಭಿಸುವ ದಿನ ಎಂದು ಹೇಳಲಾಗುತ್ತದೆ. ಈ ದಿನದಿಂದ ಸಾಧು ಸಂತರು, ಮಠಾಧೀಶರು 4 ತಿಂಗಳ ಕಾಲ ಒಂದೇ ಕಡೆ ಉಳಿದು ಚಾತುರ್ಮಾಸ ವ್ರತ ಕೈಗೊಳ್ಳುತ್ತಾರೆ. ಈ ದಿನಗಳಲ್ಲಿ ಉಪವಾಸ, ದೇವರ ಧ್ಯಾನ, ಜಪ, ತಪ, ದರ್ಶನ ಮಾಡಿದರೆ ವಿಶೇಷ ಫಲ ದೊರೆಯುತ್ತದೆ ಎಂಬುದು ಭಕ್ತರ ನಂಬಿಕೆ. ಹಾಗೆ ಆಷಾಢ ಶುದ್ಧ ಏಕಾದಶಿ ದಿನ ವಿಠಲನ ದರ್ಶನ ಪಡೆಯಲು ದೂರದ ಊರಿನ ಭಕ್ತರು 1 ತಿಂಗಳ ಮೊದಲೇ ಪಾದಯಾತ್ರೆ ಕೈಗೊಳ್ಳುತ್ತಾರೆ. ಕರ್ನಾಟಕ, ಮಹಾರಾಷ್ಟ್ರ, ಮಧ್ಯಪ್ರದೇಶದಿಂದ ಸುಮಾರು 20 ಲಕ್ಷಕ್ಕೂ ಹೆಚ್ಚು ಜನರು ಆಷಾಢ ಶುದ್ಧ ಏಕಾದಶಿಯಂದು ಪಂಡರಾಪುರದಲ್ಲಿ ಬಂದು ಸೇರುತ್ತಾರೆ. ಆಷಾಢ ಮಾಸದ ಹುಣ್ಣಿಮೆಯನ್ನು ಗುರುಪೂರ್ಣಿಮೆ ಅಥವಾ ವ್ಯಾಸ ಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. ನಮಗೆ ಜ್ಞಾನದ ಬೆಳಕು ನೀಡಿ ಮಾರ್ಗದರ್ಶನ ತೋರಿದ ಗುರುಗಳನ್ನು ಪೂಜಿಸಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ ಶ್ರೇಷ್ಠ ದಿನ ಇಂದು. ಆಷಾಢ ಮಾಸದಲ್ಲಿ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ. ಅದರಲ್ಲೂ ವಿಶೇಷವಾಗಿ ಆಷಾಢ ಶುಕ್ರವಾರಗಳಂದು ದೇವಿಯ ದರ್ಶನ ಪಡೆದು ಧನ್ಯರಾಗುತ್ತಾರೆ. ಇನ್ನು ನಮ್ಮ ಸಂಸ್ಕೃತಿಯಲ್ಲಿ ಹೊಸದಾಗಿ ಮದುವೆಯಾದ ವಧು ಈ ತಿಂಗಳು ತವರಿಗೆ ಹೋಗಿ ಉಳಿಯಬೇಕೆಂಬ ಪದ್ಧತಿ ಇದೆ. ಆಷಾಢದಲ್ಲಿ ಅತ್ತೆ ಸೊಸೆ ಒಂದೇ ಹೊಸ್ತಿನಲ್ಲಿ ದಾಟಬಾರದು ಅಥವಾ ಓಡಾಡಬಾರದು ಎಂಬ ನಂಬಿಕೆಯೂ ಇದೆ. ಈ ಪದ್ಧತಿಯನ್ನು ಪ್ರತಿಬಿಂಬಿಸುವ ಒಂದು ಜನಪ್ರಿಯವಾದ ಜಾನಪದ ಹಾಗೂ ಭಾವನಾತ್ಮಕ ಗೀತೆ ಎಲ್ಲರೂ ಕೇಳಿದ್ದೀರಿ, ಆಷಾಢ ಮಾಸ ಬಂದೀತವ್ವ ಅಣ್ಣ ಬರಲಿಲ್ಲ ಕರಿಯಾಕ. ಈ ಗೀತೆಯಲ್ಲಿ ಮದುವೆಯಾದ ಹೆಣ್ಣು ತವರಿಗೆ ಹೋಗುವ ಆತುರ ಮತ್ತು ಕಾತುರದಿಂದ ಅವಳು ಅಣ್ಣನಿಗಾಗಿ ಕಾಯುವ ದೃಶ್ಯ ಹಾಗೂ ತಾಯಿಯನ್ನು ಕಾಣುವ ಹಂಬಲ, ಅಣ್ಣನ ದಾರಿ ಕಾಯುತ್ತಿರುವ ತಂಗಿಗೆ ಅಣ್ಣ ಬರಲಿಲ್ಲವೆಂಬ ತುಮುಲ, ದೀಪ ಹಚ್ಚುವ ಸಮಯಾದರೂ ಬರಲಿಲ್ಲವಲ್ಲ ಎಂಬ ನಿರಾಸೆ, ಈ ಜಾನಪದ ಗೀತೆಯಲ್ಲಿ ಹೆಣ್ಣಿನ ಭಾವನೆಗಳು ಬಹಳ ಚೆನ್ನಾಗಿ ವ್ಯಕ್ತವಾಗಿದೆ ಎಂದು ಹೇಳಬಹುದು. ಆಷಾಢ ಮಾಸವು ಬಾಹ್ಯ ಆಡಂಬರದ ಶುಭ ಕಾರ್ಯಗಳಿಗಿಂತ ಒಳಗಣ್ಣನ್ನು ತೆರೆದು ಭಗವಂತನ ಧ್ಯಾನ, ಜಪ ಮತ್ತು ಪ್ರಕೃತಿಯ ಆರಾಧನೆಗೆ ಮೀಸಲಾದ ಪವಿತ್ರ ಮಾಸವಾಗಿದೆ. ಆಷಾಢದ ವಿಶೇಷತೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ಅನುವು ಮಾಡಿಕೊಟ್ಟ ಪವಿತ್ರ ದಿನೇಶ್ ಮೇಡಮ್ ರವರಿಗೂ ಹಾಗೂ ರೇಡಿಯೋ ಶಿವಮೊಗ್ಗದವರಿಗೂ ಶರಣು ಶರಣಾರ್ಥಿಗಳು ಹಾಗೂ ಧನ್ಯವಾದಗಳು.
2: ಧನ್ಯವಾದಗಳು ಮೇಡಮ್. ಆಷಾಢ ಮಾಸದ ವಿಶೇಷತೆ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರ ಸ್ನೇಹಿತರೆ, ಶಿವಮೊಗ್ಗದವರೇ ಆದಂತಹ ಅಕ್ಕನ ಬಳಗದ ಪೂರ್ವಾಧ್ಯಕ್ಷರಾದ ಶ್ರೀಮತಿ ಜಯಮ್ಮ ಕುಪ್ಸದವರು ಆಷಾಢ ಮಾಸದ ವಿಶೇಷತೆ ಕುರಿತು ಮಾಹಿತಿಯನ್ನು ತಿಳಿಸಿದ್ರು. ನಂತರದಲ್ಲಿ ಶಿವಮೊಗ್ಗದ ಸಹ್ಯಾದ್ರಿ ನಗರದವರೇ ಆದಂತಹ ಭಾರತಿ ಪ್ರಕಾಶ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಸಹ ಆಷಾಢ ಮಾಸದ ಕುರಿತು ಮಾತಾಡ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಜಾನಪದ ಗೀತೆ ಕೇಳ್ಕೊಂಡು ಮತ್ತೆ ಬರೋಣ ಕಾರ್ಯಕ್ರಮ. ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನೀನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077555. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
4: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನ್ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಆಷಾಢ ಮಾಸದ ವಿಶೇಷತೆ ಕುರಿತಾಗಿ ಜಯಮ್ಮ ಕುಪ್ಸದವ್ರ ಮಾಹಿತಿಯನ್ನ ಹೇಳಿದ್ರು. ಈಗ ಶಿವಮೊಗ್ಗದ ಸಹ್ಯಾದ್ರಿ ನಗರದವರೇ ಆದಂತಹ ಶ್ರೀಮತಿ ಭಾರತಿ ಪ್ರಕಾಶ್ ಅವರು ಆಷಾಢ ಮಾಸದ ಆಚರಣೆ ಕುರಿತು ಮಾಹಿತಿ ಹೇಳ್ತಾರೆ, ಕೇಳೋಣ.
5: ನಮಸ್ಕಾರಗಳು. ನನ್ನ ಹೆಸರು ಭಾರತಿ ಪ್ರಕಾಶ್. ಈ ದಿನ ಜಾನಪದ ಕಾರ್ಯಕ್ರಮದಲ್ಲಿ ಆಷಾಢದ ಮಾಸದ ಕುರಿತು ಕೆಲವು ವಿಶೇಷ ಮಾಹಿತಿಗಳನ್ನು ನಿಮ್ಮ ಮುಂದೆ ಹಂಚಿಕೊಳ್ಳಲಿದ್ದೇನೆ. ಹಿಂದೂ ಧರ್ಮದಲ್ಲಿ ಆಷಾಢ ಮಾಸವು ಅತ್ಯಂತ ಪವಿತ್ರ ಮತ್ತು ಆಧ್ಯಾತ್ಮಿಕ ಮಹತ್ವ ತಿಂಗಳೆಂದು ಪರಿಗಣಿಸಲಾಗಿದೆ. ಈ ಮಾಸದಲ್ಲಿ ಭಗವಾನ್ ವಿಷ್ಣುವು ಯೋಗ ನಿದ್ರೆಗೆ ಜಾರುವುದರಿಂದ ಹೊಸ ಮನೆ ಪ್ರವೇಶ ಮತ್ತು ಮದುವೆಯಂತಹ ಶುಭ ಕಾರ್ಯಗಳನ್ನು ನಿಷೇಧಿಸಿ ಆಂತರಿಕ ಶುದ್ಧೀಕರಣ, ಗುರುಪೂಜೆ ಮತ್ತು ಆಧ್ಯಾತ್ಮಿಕ ಸಾಧನೆಗಳಿಗೆ ಹೆಚ್ಚು ಒತ್ತು ನೀಡಲಾಗುತ್ತದೆ. ಆಷಾಢ ಮಾಸದಲ್ಲಿ ಪ್ರಮುಖ ಮಹತ್ವ ಮತ್ತು ಆಚರಣೆಗಳು ನೋಡೋಣ. ಆಷಾಢ ಮಾಸದಲ್ಲಿ ಚಾತುರ್ಮಾಸ ಆರಂಭ. ಆಷಾಢದ ಶುಕ್ಲ ಏಕಾದಶಿಯನ್ನು ದೇವಶಯನ ಏಕಾದಶಿ ಎನ್ನಲಾಗುತ್ತದೆ. ಅಂದಿನಿಂದ 4 ತಿಂಗಳ ಕಾಲ ಚಾತುರ್ಮಾಸ ವ್ರತ ಆರಂಭವಾಗುತ್ತದೆ. ಈ ಸಮಯದಲ್ಲಿ ಸನ್ಯಾಸಿಗಳು ಒಂದೇ ಸ್ಥಳದಲ್ಲಿ ನೆಲೆಸಿ ತಪಸ್ಸಿನಲ್ಲಿ ತೊಡಗಿರುತ್ತಾರೆ. ಆಷಾಢ ಮಾಸದಲ್ಲಿ ಗುರುಪೂರ್ಣಿಮೆ. ಆಷಾಢ ಹುಣ್ಣಿಮೆಯನ್ನು ಗುರುಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. ಇದು ವೇದವ್ಯಾಸ ಮಹರ್ಷಿಗಳ ಜನ್ಮ ದಿನವಾಗಿದ್ದು ಜೀವನದಲ್ಲಿ ಜ್ಞಾನದ ದಾರಿ ತೋರಿಸುವ, ಗುರುಗಳಿಗೆ ಗೌರವ ಸಲ್ಲಿಸುವ ದಿನ ಕೂಡ ಆಗಿದೆ. ಈ ಆಷಾಢ ಮಾಸದಲ್ಲಿ ಆರೋಗ್ಯ ಮತ್ತು ಪ್ರಕೃತಿ. ಆಷಾಢದಲ್ಲಿ ಮಳೆಯ ಆರ್ಭಟ ಹೆಚ್ಚಿರುತ್ತದೆ. ಇಂದಿನ ಕಾಲದಲ್ಲಿ ಸಂಚಾರಕ್ಕೆ ಮತ್ತು ವ್ಯವಸಾಯಕ್ಕೆ ಹೆಚ್ಚು ಒತ್ತು ನೀಡಬೇಕಾದ್ದರಿಂದ ಶುಭ ಸಮಾರಂಭಗಳನ್ನು ನಿಲ್ಲಿಸಿ ಆರೋಗ್ಯದ ಕಡೆಗೆ ಗಮನ ಹರಿಸಲು ಈ ತಿಂಗಳನ್ನು ಮೀಸಲಾಗಿಡಲಾಗುತ್ತದೆ. ಈ ಆಷಾಢ ಮಾಸದಲ್ಲಿ ಕೆಲವು ಸಾಂಪ್ರದಾಯಿಕ ನಂಬಿಕೆಗಳನ್ನು ಕೂಡ ಇದಾವೆ. ಹೊಸದಾಗಿ ಮದುವೆಯಾದ ಹೆಣ್ಮಕ್ಕಳನ್ನು ಆಷಾಢ ಮಾಸದಲ್ಲಿ ತವರು ಮನೆಯಲ್ಲಿ ಇರಬೇಕು ಎಂಬುದು ನಂಬಿಕೆ ಕೂಡ ಆಗಿದೆ. ಈ ಆಷಾಢ ಮಾಸದಲ್ಲಿ ದಂಪತಿಗಳು ಬೇರೆ ಬೇರೆ ಆಗಿರುತ್ತಾರೆ. ಇದು ಆಷಾಢ ಮಾಸದ ನಿಜವಾದ ಮಹತ್ವ ಹೇಳುತ್ತದೆ. ಅಂದರೆ ಇದರ ಹಿಂದಿನ ಸಿದ್ಧಾಂತ ಬೇರೆ ಇದೆ. ಈ ಅವಧಿಯಲ್ಲಿ ಹೆಣ್ಣು ಗರ್ಭ ತಾಳಿದರೆ ಆಕೆ ಚೈತ್ರ ಮಾಸದಲ್ಲಿ ಅಂದರೆ ಬೇಸಿಗೆಯ ಕಾಲದಲ್ಲಿ ಮಗುವಿಗೆ ಜನ್ಮ ನೀಡುತ್ತಾರೆ. ಬೇಸಿಗೆ ಅವಧಿಯಲ್ಲಿ ಆಕೆಗೆ ಹೆಚ್ಚು ತೊಂದರೆ ಆಗಬಹುದು. ಇದರಿಂದ ಜನರು ಇದನ್ನು, ಈ ನಂಬಿಕೆ ಕೂಡ ನಮ್ಮ ಕರ್ನಾಟಕದಲ್ಲಿ ಇದೆ. ಈ ಆಷಾಢ ಮಾಸದಲ್ಲಿ ಅತ್ತೆ ಸೊಸೆ ಬೇರೆ ಬೇರೆ ಆಗಿರುವುದು. ಮದುವೆಯಾದ ಹೊಸ ವರ್ಷದಲ್ಲಿ ಅತ್ತೆ ಸೊಸೆ ಆಷಾಢ ಮಾಸದಲ್ಲಿ ಕೂಡಿ ಒಂದೇ ಮನೆಯಲ್ಲಿ ವಾಸಿಸುವುದು ನಿಷೇಧ ಎಂದು ಕೆಲವು ಕಡೆ ಪದ್ಧತಿ ಇದೆ. ಇದಕ್ಕೆ ಸರಿಯಾದ ಕಾರಣ ಇಲ್ಲವಾದರೂ ಆಷಾಢದಲ್ಲಿ ಮಳೆ ಹೆಚ್ಚಿರುವುದರಿಂದ ಹೊಲ ಗದ್ದೆಗಳು ಮತ್ತು ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಕೆಲಸ ಕಾರ್ಯಗಳು ಹೆಚ್ಚಿರುತ್ತವೆ. ಅತ್ತೆಯಾದವರು ಸೊಸೆಗೆ ಹೆಚ್ಚಿನ ಕೆಲಸದ ಒತ್ತಡ ಇರಬಹುದು. ಇದರಿಂದ ಅವರಿಬ್ಬರ ವೈಮನಸ್ಸು ಉಂಟಾಗಬಹುದು, ಜಗಳಕ್ಕೆ ಕಾರಣವಾಗಬಹುದು ಎಂದು ಒಂದೇ ತಿಂಗಳ ಕಾಲ ತವರು ಮನೆಗೆ ಕಳಿಸುವ ಸಂಪ್ರದಾಯ ಕೂಡ ಇದೆ. ಈ ಆಷಾಢ ಮಾಸದಲ್ಲಿ ಪೂಜೆಗಳು ಹಾಗೂ ವ್ರತಗಳು. ಇದು ಆಷಾಢ ಮಾಸದ ಮತ್ತೊಂದು ಮಹತ್ವ. ಈ ಅವಧಿಯಲ್ಲಿ ರಥಯಾತ್ರೆ, ಚಾತುರ್ಮಾಸ ಯಾತ್ರೆ, ಪಾಲ್ಕಿ ಯಾತ್ರೆ ಮುಂತಾದ ಪೂಜೆ ಹಾಗೂ ವ್ರತಗಳು ಆಷಾಢ ಮಾಸದಲ್ಲಿ ಜನಪ್ರಿಯವಾಗಿವೆ. ಭಕ್ತರು ಈ ಪೂಜೆ ವ್ರತವನ್ನು ಭಕ್ತಿ ಸಮರ್ಪಣೆಯೊಂದಿಗೆ ಆಚರಿಸುತ್ತಾರೆ. ಆಷಾಢ ಮಾಸದಲ್ಲಿ ಶುಭ ಕಾರ್ಯಗಳನ್ನು ನಡೆಯುತ್ತಿದ್ದರೂ ಈ ಪೂಜಾ ವ್ರತಗಳನ್ನು ಮಾಡಬಹುದು. ಈ ತಿಂಗಳು ಆಚರಣೆ ಮೇಲೆ ನೀವು ಗಮನ ಹರಿಸಿದರೆ ಎಲ್ಲಾ ಆಚರಣೆಗಳು ಒಂದೇ ವಿಷಯದ ಕಡೆಗೆ ಸೂಚಿಸುತ್ತವೆ ಮತ್ತು ಅದು ಮಳೆಗಾಲದ ಆರಂಭವಾಗಿದೆ ಎಂಬ ಅಂಶವನ್ನು ನೀವು ತಿಳಿದುಕೊಂಡಿರುತ್ತೀರಿ. ಈ ಆಷಾಢ ಮಾಸದಲ್ಲಿ ಕೆಲವು ಮಹತ್ವಗಳು. ಈ ಮಾಸದಲ್ಲಿ ಶಿವಪಾರ್ವತಿಯರು ಅಮರತ್ವದ ರಹಸ್ಯವನ್ನು ಹೇಳಿರುವುದು ಗಂಗೆ ಭೂಮಿಗೆ ಉತ್ತರಾಭಿಮುಖವಾಗಿ ಹರಿದು ಬಂದಿದ್ದು ಈ ಮಾಸದಲ್ಲಿ ಎಂದು ಹೇಳಲಾಗುತ್ತದೆ. ಸತಿ ಅನಸೂಯ ದೇವಿ ಎಂಬ ಮಹಾಪತಿರ್ವತೆ ಈ ಮಾಸದಲ್ಲಿ 4 ಸೋಮವಾರರು ಶಿವರಥ ಮಾಡಿದಳು ಎಂದು ಪ್ರತೀತಿ ಇದೆ. ಅಮರನಾಥ ಶಿವಲಿಂಗ ದರ್ಶನ ಪ್ರತಿ ವರ್ಷ ಈ ಸಮಯದಲ್ಲಿ ಆರಂಭವಾಗುತ್ತದೆ. ಪ್ರಥಮ ಏಕಾದಶಿ ವ್ರತವನ್ನು ಆರಾಧನೆ ಬರುವುದು ಈ ಮಾಸದಲ್ಲಿ. ಆಷಾಢದ ಶುಕ್ರವಾರಗಳಲ್ಲಿ ಲಕ್ಷ್ಮೀ ಪೂಜೆಯನ್ನು ವಿಶೇಷವಾಗಿ ಆಚರಿಸುವವರು ಈ ದಿನದ ಸಂಜೆ ಮನೆ ಮುಂದೆ ದೀಪ ಹಚ್ಚಿ ಇಡುತ್ತಾರೆ. ಬಲಿಚಕ್ರವರ್ತಿಯು ಶಾಂಡಿಲ್ಯ ವ್ರತ ಆರಂಭ ಮಾಡಿದ್ದು ಈ ಆಷಾಢ ಮಾಸದಲ್ಲಿ. ಇಂದ್ರನು ಗೌತಮರಿಂದ ಶಾಪ ಪಡೆದು ಹಾಗೂ ಆಷಾಢ ಮಾಸದಲ್ಲಿ 4 ಸೋಮವಾರ ಸೋಮೇಶ್ವರ ಜಯಂತಿ ವ್ರತವನ್ನು ಮಾಡಿ ಶಾಪ ವಿಮೋಚನೆ ಹೊಂದಿದ ಎಂದು ಪ್ರತೀತಿ ಕೂಡ ಇದೆ. ಸುಮಂಗಲಿಯರು ದೀರ್ಘಕಾಲದ ಮಾಂಗಲ್ಯ ಪ್ರಾಪ್ತಿಗಾಗಿ ಆಷಾಢ ಮಾಸದ ಅಮಾವಾಸ್ಯ ಸಂಜೆ ಜ್ಯೋತಿ ಭೀಮೇಶ್ವರ ವ್ರತವನ್ನು ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗುತ್ತದೆ. ಆಷಾಢ ಹುಣ್ಣಿಮೆ ದಿನ ಗುರು ಪೂರ್ಣಿಮೆಯನ್ನು ಎಲ್ಲಾ ಮಠ ಮಂದಿರಗಳಲ್ಲಿ ಚಾತುರ್ಮಾಸ ವ್ರತವನ್ನು ಆರಂಭ ಮಾಡಲಾಗುತ್ತದೆ. ಆಷಾಢದ ಶುಕ್ಲ ಪಂಚಮಿಯ ದಿನದಂದು ಅಮೃತ ಲಕ್ಷ್ಮಿ ವ್ರತವನ್ನು ಮಹಿಳೆಯರು ಭಕ್ತಿಯಿಂದ ಆಚರಿಸುತ್ತಾರೆ. ಈ ಎಲ್ಲಾ ಮಹತ್ವವನ್ನು ಆಷಾಢ ಮಾಸದಲ್ಲಿರುವುದರಿಂದ ಈ ಮಾಸವೂ ಸಹ ವಿಶೇಷವೇ ಆಗಿದೆ. ಇದೊಂದು ವಿಶೇಷ ಎಂದರೆ ಇನ್ನೊಂದು ವಿಶೇಷವೆಂದರೆ ಮೈಸೂರಿನ ಚಾಮುಂಡೇಶ್ವರಿ ದೇವಿಯ ಜನ್ಮದಿನ ಕೂಡ ಈ ಆಷಾಢ ಮಾಸದಲ್ಲಿ ಬರುವುದು ಎಂದು ಹೇಳಲಾಗುತ್ತದೆ. ಆಷಾಢದ ಮಾಸದ ಬಗ್ಗೆ ಹೇಳಲು ನನಗೆ ಅವಕಾಶ ಮಾಡಿಕೊಟ್ಟಂತ ಆರ್ಜೆ ಪವಿತ್ರ ಮೇಡಮ್ ಅವರು ಹಾಗೂ ರೇಡಿಯೋ ಶಿವಮೊಗ್ಗಕ್ಕೂ ನನ್ನ ಎಲ್ಲ ಪ್ರೀತಿ ಕೇಳುಗರಿಗೂ ಹೃತ್ಪೂರ್ವಕವಾದ ಧನ್ಯವಾದಗಳು.
4: ಧನ್ಯವಾದಗಳು ಮೇಡಮ್. ಆಷಾಢ ಮಾಸದ ಆಚರಣೆಯ ಕುರಿತು ಸಾಕಷ್ಟು ಧನ್ಯವಾದಗಳು ಮೇಡಮ್. ಆಷಾಢ ಮಾಸದಲ್ಲಿ ಏನೆಲ್ಲ ವಿಶೇಷತೆ ಇದೆ, ಈ ಎಲ್ಲ ಸಮಗ್ರ ಮಾಹಿತಿಯನ್ನು ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ಟಿದ್ದೀರಾ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಭಾರತಿ ಪ್ರಕಾಶ್ ಅವರು ಆಷಾಢ ಮಾಸದಲ್ಲಿ ಏನೆಲ್ಲ ವಿಶೇಷತೆ ಇದೆ, ಹಾಗೆ ಈ ಆಷಾಢ ಮಾಸದಲ್ಲಿ ನಮ್ಮ ಪುರಾಣ ಕಥೆಗಳು ಏನೆಲ್ಲ ಹೇಳುತ್ತೆ, ಈ ಎಲ್ಲ ಸಮಗ್ರ ಮಾಹಿತಿಯನ್ನು ತಿಳಿಸ್ಕೊಟ್ರು. ನಂತರದಲ್ಲಿ ಸಾಹಿತಿಗಳಾದ ಇಂದಿರಾ ಪ್ರಕಾಶ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಸಹ ಆಷಾಢ ಮಾಸದ ಕುರಿತು ಮಾಹಿತಿಯನ್ನ ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಜಾನಪದ ಗೀತೆ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ, ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
8: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಏನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
9: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
10: ಏನಕ್ಕ ಮಾರ್ಕೆಟ್ ಹೋಗ್ತಾ ಮೂಕಣಕ್ಕ? ಹೊಸಿ ತರಕಾರಿ ದಿನಸಿ ತರ್ಬೇಕಿತ್ತು. ಅಯ್ಯ, ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು. ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನಲ್ಲಿ ಹಾಕೊಡ್ತಾರ ಬಿಡು. ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು. ಏನವಿ ಅದು? ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ. ಹಂಗ ಅದ್ಯಾಕಂತೆ ಅಲ್ಕಣವಿ? ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ? ಉಕ್ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
11: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
12: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್, ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ ಪ್ರಕಟಣೆ.
4: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಆಷಾಢ ಮಾಸದ ವಿಶೇಷತೆ ಕುರಿತು ಮಾಹಿತಿಯನ್ನ ಹೇಳ್ತಾ ಇದ್ವಿ. ಅದರಲ್ಲೂ ಭಾರತಿ ಪ್ರಕಾಶ್ ಅವರು ಈ ಆಷಾಢ ಮಾಸಕ್ಕಿರುವಂತಹ ಹಿನ್ನೆಲೆ ಇರ್ಬೋದು, ಹಾಗೆ ಈ ಆಷಾಢ ಮಾಸದ ವಿಶೇಷತೆ ಕುರಿತು ಮಾಹಿತಿ ಹೇಳಿದ್ರು. ಈಗ ನಮ್ಮ ಜೊತೆಗೆ ಶಿವಮೊಗ್ಗದ ವಿನೋಬ ನಗರದವರೇ ಆದಂತಹ ಹಿರಿಯ ಸಾಹಿತಿಗಳಾದ ಡಾಕ್ಟರ್ ಇಂದಿರಾ ಪ್ರಕಾಶ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಸಹ ಆಷಾಢ ಮಾಸದ ವಿಶೇಷತೆ ಕುರಿತು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
13: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಇಂದಿರಾ ಪ್ರಕಾಶ್, ಶಿವಮೊಗ್ಗದಿಂದ. ಆಷಾಢ ಮಾಸ, ಈ ಒಂದು ಆಷಾಢ ಮಾಸದಲ್ಲಿ ಎಂತಹ ವಿಶೇಷತೆ ಅಂದರೆ, ಎಲ್ಲರೂ ಸಹ ಭಕ್ತಿ, ಪ್ರಕೃತಿ ಮತ್ತು ಬದುಕಿನ ಮೌಲ್ಯಗಳನ್ನು ಸಾರತಕ್ಕಂಥ ಒಂದು ಪವಿತ್ರವಾದ ಕಾಲ. ಇಂತಹ ಒಂದು ಕಾಲದ ಬಗ್ಗೆ ನಾನು ಮಾತನಾಡಲು ಬಂದಿದ್ದೇನೆ. ನಮ್ಮ ನಾಡಿನ ಸಂಸ್ಕೃತಿ ಎಷ್ಟು ಶ್ರೀಮಂತ ಇದೆಯೋ ಅಷ್ಟೇ ನಮ್ಮ ಹಬ್ಬ ಹರಿದಿನಗಳು ಸಹ ಅರ್ಥಪೂರ್ಣವಾಗಿದ್ದಾವೆ. ಪಂಚಾಂಗದ ಪ್ರತಿಯೊಂದು ತಿಂಗಳು ತನ್ನದೇ ಆಗಿರತಕ್ಕಂಥ ವಿಶೇಷತೆಯನ್ನು ಹೊಂದಿದೆ. ಆದರೆ ಮಳೆಯ ಮೊದಲ ಹನಿಗಳ ಜೊತೆ ಭೂಮಿಯ ಸುಗಂಧದ ಒಟ್ಟಿಗೆ ರೈತನ ಭರವಸೆಯೊಂದಿಗೆ ಭಕ್ತ

0: ಕರ್ತನ ನಂಬಿಕೆಯೊಂದಿಗೆ ಆರಂಭವಾಗ್ತಕ್ಕಂಥ ಈ ಒಂದು ಪವಿತ್ರ ಮಾಸ, ಇದನ್ನೇ ನಾವು ಆಷಾಢ ಮಾಸ ಅಂತೇಳಿ ಕರಿತೇವೆ. ಈ ಒಂದು ಆಷಾಢ ಎಂದ ಕೂಡಲೇ ನಮ್ಮ ಕಣ್ಮುಂದೆ ಬರೋದು ಹಸಿರಿನಿಂದ ಕೂಡಿರ್ತಕ್ಕಂಥ ಕಂಗೊಳಿಸುವ ಹೊಲಗಳು, ಮಳೆಯ ಹನಿಗಳಿಂದ ತೇವವಾಗಿರ್ತಕ್ಕಂಥ ಮಣ್ಣು, ಅದರ ಒಂದು ಸುವಾಸನೆ, ತಂಪಾದ ಗಾಳಿ, ದೇವಾಲಯಗಳ ಘಂಟಾನಾದ, ಮನೆ ಮನೆಗಳಲ್ಲಿ ಕೇಳ್ಬರ್ತಕ್ಕಂಥ ಪ್ರಾರ್ಥನೆಗಳು, ಪಾರಾಯಣಗಳು ಸಹ ನಮಗೆ ಮೂಡಿಬರುತ್ತೆ. ಈ ತಿಂಗಳು ಕೇವಲ ಋತು ಬದಲಾವಣೆ ಅಲ್ಲ, ಮನಸ್ಸು ಮತ್ತು ಬದುಕಿನ ಬದಲಾವಣೆಯ ಸಂಕೇತ ಸಹ ಹೌದು. ಈಗ ಬೇಸಿಗೆಯ ಬಿಸಿಲಿನಿಂದ ಭೂಮಿ ಬಿರುಕು ಬಿಟ್ಟು ಮೊದಲ ಮಳೆ ಬಂದಾಗ ಹೇಗೆ ಜೀವ ತುಂಬುತ್ತೋ, ಹಾಗೆ ದಣಿದ ಮನಸ್ಸಿಗೂ ಸಹ ಹೊಸದಾಗಿರ್ತಕ್ಕಂಥ ಭರವಸೆಯನ್ನ ತುಂಬತಕ್ಕಂಥ ಶಕ್ತಿಯನ್ನ ಆಷಾಢ ಮಾಸ ಹೊಂದಿದೆ. ಈ ಒಂದು ಪ್ರಕೃತಿಯ ಪ್ರತಿಯೊಂದು ಅಂಶ ಸಹ ಈ ಸಮಯದಲ್ಲಿ ಹೊಸ ಚೈತನ್ಯವನ್ನ ಪಡ್ಕೊಳ್ಳುತ್ತೆ. ಹಸಿರಿನಿಂದ ಕಂಗೊಳಿಸ್ತಕ್ಕಂಥ ಮರಗಳು, ಕಲಕಲನೆ ಹರಿತಕ್ಕಂಥ ಹೊಳೆಗಳು, ಗಾಳಿಯಲ್ಲಿ ತೇಲುವ ಮಣ್ಣಿನ ಸುವಾಸನೆ, ಇವೆಲ್ಲ ಸಹ ದೇವರ ಸೃಷ್ಟಿ. ಯಾವ ಒಂದು ಅದ್ಭುತ ಅಲ್ವಾ, ಇದನ್ನು ನಾವು ಈ ಸಮಯದಲ್ಲಿ ನೆನಪು ಮಾಡ್ಕೋಬೇಕು. ನಮ್ಮ ರೈತರಿಗೆ ಆಷಾಢ ಅಂದರೆ ಹೊಸ ಕನಸುಗಳ ಆರಂಭ ಅಲ್ವಾ. ಹಾಗೆ ತನ್ನ ಬೆವರಿನ ಹನಿಗಳನ್ನು ಮಣ್ಣಿನಲ್ಲಿ ಬೆರೆಸಿ ಉತ್ತಮವಾಗಿರ್ತಕ್ಕಂಥ ಬೆಳೆಯನ್ನು, ಬೆಳೆಯ ಕನಸನ್ನು ಕಾಣ್ತಕ್ಕಂಥ ಸಮಯ ಇದಾಗಿದೆ. ಪ್ರತಿಯೊಂದು ಬೀಜದಲ್ಲೂ ಸಹ ಭವಿಷ್ಯದ ಭರವಸೆಯನ್ನು ಕಾಣ್ತಕ್ಕಂಥ ಅವನ ಬದುಕು ನಮಗೆ ಎಷ್ಟೊಂದು ಪರಿಶ್ರಮವನ್ನು ನೀಡಿ ಮಾಡ್ತಾನಲ್ವ. ಆದ್ದರಿಂದ ನಾವು ತುಂಬ ತಾಳ್ಮೆ ಮತ್ತು ನಂಬಿಕೆಯ ಮಹತ್ವವನ್ನು ತಿಳಿಸುತ್ತೆ. ಇದನ್ನು ತಾಳ್ಮೆ ಮತ್ತು ನಂಬಿಕೆಯನ್ನು ನಾವು ರೈತನಿಂದಲೇ ಕಲಿಯಬೇಕು. ಪ್ರಿಯ ಶ್ರೋತೃಗಳೇ, ಆಷಾಢ ಮಾಸ ಅಂತಕ್ಕಂಥದ್ದು ನಮಗೆ ಒಂದು ಸುಂದರ ಸಂದೇಶವನ್ನು ನೀಡುತ್ತೆ. ಮಳೆಯ ಹನಿ ಎಲ್ಲರ ಮೇಲೂ ಸಮಾನವಾಗಿ ಸುರಿಯುತ್ತೆ ಅಲ್ವಾ. ಒಬ್ರಿಗೊಬ್ರಿಗೆ ಬೇರೆ ಥರ ಏನು ಮಳೆ ಹನಿ ಸುರಿಯೋದಿಲ್ಲ ತಾನೆ. ಹಾಗೆ ನಮ್ಮ ಪ್ರೀತಿ, ಕರುಣೆ ಮತ್ತು ಸಹಾಯದ ಮನೋಭಾವ ಸಹ ಎಲ್ಲರಿಗೂ ಸಮಾನವಾಗೇ ಇರಬೇಕು. ಏಕೆ ಅಂದರೆ ಜೀವನದಲ್ಲಿ ಎಷ್ಟೇ ಕಷ್ಟಗಳು ಬಂದರೂ ಸಹ ಪ್ರತಿಯೊಂದು ಸಹ ಮಳೆಯ ನಂತರ ಬೆಳಗ್ತಕ್ಕಂಥ ಸೂರ್ಯನಂತೆ ಸಂತೋಷ ಕೊಟ್ಟೇ ಕೊಡುತ್ತೆ, ಇದು ಖಂಡಿತ ಅಂತಕ್ಕಂಥ ಒಂದು ನಂಬಿಕೆಯನ್ನು ಈ ಒಂದು ಆಷಾಢ ಮಾಸ ನಮಗೆ ತಿಳಿಸ್ಕೊಡುತ್ತೆ. ಈ ತಿಂಗಳಲ್ಲಿ ಮನೆ ಮನೆಗಳಲ್ಲಿ ಎಲ್ಲರೂ ಸಹ ದೇವರ ಪೂಜೆ, ವ್ರತ, ಭಜನೆ, ಪಾರಾಯಣ, ಹರಿನಾಮ ಸಂಕೀರ್ತನೆಗಳನ್ನು ಸಹ ನಡೆಸ್ತಾರೆ. ದೇವರನ್ನ ಸ್ಮರಿಸುವುದರ ಜೊತೆಯಲ್ಲಿ ಮನಸ್ಸನ್ನು ಸಹ ಶುದ್ಧವಾಗಿಟ್ಕೊಳ್ತಕ್ಕಂಥ ಪ್ರಯತ್ನ ಸಹ ಇಲ್ಲಿ ನಡೆಯುತ್ತೆ. ಅದು ನಮಗೆ ಗೊತ್ತಾಗದೆ ನಡೀತಾ ಇರುತ್ತೆ. ನಿಜವಾದ ಭಕ್ತಿ ಅಂದರೆ ಕೇವಲ ದೇವಸ್ಥಾನಕ್ಕೆ ಹೋಗೋದಲ್ಲ, ನಮ್ಮ ಮಾತಿನಲ್ಲಿ ಒಳ್ಳೆಯ ಪ್ರೀತಿ ಇರಬೇಕು, ನಮ್ಮ ನಡವಳಿಕೆಯಲ್ಲಿ ವಿನಯ ತುಂಬಿರಬೇಕು ಮತ್ತು ನಮ್ಮ ಹೃದಯದಲ್ಲಿ ಕರುಣೆ ಅಂತಕ್ಕಂಥದ್ದು ಯಾವಾಗಲೂ ಸದಾ ಇರಬೇಕು ಎಂಬುದನ್ನು ಈ ಮಾಸ ನಮಗೆ ಕಲಿಸ್ಕೊಡುತ್ತೆ.
1: ಆಷಾಢ ಮಾಸದ ವಿಶೇಷತೆಯ ಕುರಿತಾಗಿ ಇಂದಿರಾ ಪ್ರಕಾಶ್ ಅವರು ಮಾಹಿತಿಯನ್ನು ಹೇಳ್ತಾ ಇದ್ರು. ನಂತರದಲ್ಲಿ ಸಹ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಈ ಆಷಾಢ ಮಾಸಕ್ಕೂ ರೈತರಿಗೂ ಇರುವಂತಹ ಅವಿನಾಭಾವ ಸಂಬಂಧ, ಹಾಗೆ ಈ ಮಳೆಯಲ್ಲಿ ಆಷಾಢ ಮಾಸದಲ್ಲಿ ಮಳೆ ಬರೋದ್ರಿಂದ ಈ ಮಳೆಯಲ್ಲಿ ಕೃಷಿ ಕಾರ್ಯಗಳು ನಡೆಯೋದ್ರಿಂದ ಆಷಾಢ ಮಾಸದಲ್ಲಿ ಕಾರ್ಯಗಳು, ಯಾವುದೇ ಶುಭ ಕಾರ್ಯಗಳು ಮಾಡಲ್ಲ ಎನ್ನುವಂತಹ ವಿಚಾರ ಇರ್ಬೋದು. ಹೀಗೆ ಆಷಾಢ ಮಾಸದಲ್ಲಿರುವಂತಹ ವಿಶೇಷತೆ ಕುರಿತಾಗಿ ಇನ್ನಷ್ಟು ವಿಚಾರಧಾರೆಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಜಾನಪದ ಗೀತೆಯೊಂದನ್ನ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
2: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
1: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಆಷಾಢ ಮಾಸದ ವಿಶೇಷತೆ ಕುರಿತು ಮಾಹಿತಿಯನ್ನ ಹೇಳ್ತಾ ಇದ್ವಿ. ವಿನೋಬ ನಗರದವರೇ ಆದ ಡಾಕ್ಟರ್ ಇಂದಿರಾ ಪ್ರಕಾಶ್ ಅವರು ಆಷಾಢ ಮಾಸದ ವಿಶೇಷತೆ ಕುರಿತು ಮಾಹಿತಿ ಹೇಳಿದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ.
0: ಆಷಾಢ ಮಾಸದಲ್ಲಿ ಬರ್ತಕ್ಕಂಥ ಆಷಾಢ ಏಕಾದಶಿ ಅಂದ್ರೆ ಮೊದಲ ಏಕಾದಶಿ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ದಿನ. ಈ ದಿನ ನಾವು ಅನೇಕ ಭಕ್ತರು ಉಪವಾಸ ಇರ್ತಾರೆ, ಶ್ರೀ ಮಹಾವಿಷ್ಣುವಿನ ಆರಾಧನೆಯನ್ನು ಮಾಡ್ತಾರೆ. ಆಗ ವಿಷ್ಣು ಸಹಸ್ರನಾಮವನ್ನು ಸಹ ಮಾಡೋದ್ರಿಂದ ತುಂಬಾ ಶ್ರೇಷ್ಠ ಅಂತೇಳಿ ನಾವು ಹಿಂದಿನಿಂದ ಪದ್ಧತಿ ಬಂದಿದೆ. ಭಕ್ತಿಯಿಂದ ದೇವರ ನಾಮಸ್ಮರಣೆ ಮಾಡಿದರೆ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಬದುಕಿಗೆ ನೆಮ್ಮದಿ ಸಹ ದೊರೆಯುತ್ತೆ ಅಂತಕ್ಕಂಥದ್ದು ನಮ್ಮ ಪೂರ್ವಿಕರಿಂದ ನಾವು ಕಲಿತಿರ್ತಕ್ಕಂಥ ಪಾಠ ಆಗಿದೆ. ಇದೇ ತಿಂಗಳಲ್ಲಿ ಆಚರಿಸ್ತಕ್ಕಂಥ ಗುರು ಪೂರ್ಣಿಮೆ ನಮ್ಮ ಸಂಸ್ಕೃತಿಯ ಅಮೂಲ್ಯ ಹಬ್ಬಗಳಲ್ಲಿ ಇದು ಸಹ ಒಂದು. ತಾಯಿ ನಮಗೆ ಮೊದಲ ಗುರು, ಆದರೆ ತಂದೆ ಬದುಕಿನ ದಾರಿಯನ್ನು ತೋರಿಸ್ತಕ್ಕಂಥ ಗುರುವಾಗಿರ್ತಾರೆ. ಅದೇ ಶಿಕ್ಷಕರು ಜ್ಞಾನದ ಗುರುವಾಗ್ತಾರೆ. ಬದುಕಿನ ಅನುಭವಗಳು ನಮ್ಮನ್ನು ರೂಪಿಸ್ತಕ್ಕಂಥ ಗುರುಗಳಾಗ್ತವೆ. ನಮಗೆ ಬೆಳಕು ತೋರಿಸ್ತಕ್ಕಂಥ

0: ಜೀವನದಲ್ಲಿ ನಾವು ಪ್ರಕೃತಿಯಿಂದ ತುಂಬ ದೂರ ಆಗಿಬಿಟ್ಟಿದ್ದೇವೆ. ಮೊಬೈಲು, ಕಂಪ್ಯೂಟರು ಮತ್ತು ಈ ಕೆಲಸಗಳ ಒತ್ತಡದ ನಡುವೆ ಕುಟುಂಬದ ಜೊತೆಗೆ ಮಾತನಾಡೋದರಲ್ಲಿ ಒಂದು ನಿಮಿಷ ಕಾಲ ಕಳೆಯೋದು ಸಹ ನಾವು ಕಷ್ಟ ಆಗ್ತಾ ಇದೆ. ಆದರೆ ಆಷಾಢ ಮಾಸ ನಮಗೆ ಒಂದು ಕ್ಷಣ ನಿಂತು ಯೋಚಿಸೋದಕ್ಕೆ ಹೇಳುತ್ತೆ. ಹಿರಿಯರ ಜೊತೆಗೆ ಕೂತ್ಕೊಂಡು ಮಾತನಾಡಿ, ಮಕ್ಕಳೊಂದಿಗೆ ಸಮಯವನ್ನು ಕಳೆಯಿರಿ, ಒಂದು ಗಿಡ ನೆಡಿ, ಮಳೆಯ ಸೌಂದರ್ಯವನ್ನು ಆಸ್ವಾದಿಸಿ ಮತ್ತು ಹಕ್ಕಿಗಳ ಕಲರವವನ್ನು ಆಲಿಸಿ ಅಂತ, ಇಂತಹ ಒಂದು ಸಣ್ಣ ಸಂತೋಷವೇ ನಿಮ್ಮ ಬದುಕಿನ ನಿಜವಾದ ಸಂಪತ್ತು ಅಂತೇಳಿ ಈ ಒಂದು ಮಾಸ ನಮಗೆ ತಿಳಿಸ್ಕೊಡ್ತಾ ಇದೆ. ಈ ಮಾಸದಲ್ಲಿ ಪರಿಸರ ಸಂರಕ್ಷಣೆ ಸಂದೇಶ ಸಹ ನಮಗೆಲ್ಲ ಸಿಕ್ಕುತ್ತೆ. ಮಳೆ ನೀರನ್ನು ಸಂರಕ್ಷಣೆ ಮಾಡಬೇಕು, ಮರಗಳನ್ನು ಬೆಳೆಸೋದು, ನದಿಗಳನ್ನು ಸ್ವಚ್ಛವಾಗಿಡೋದು, ಪ್ರಕೃತಿಯನ್ನು ಪ್ರೀತಿಯಿಂದ ನೋಡ್ಕೊಳ್ಳೋದು ಹಾಗೂ ನಮ್ಮೆಲ್ಲರ ಕರ್ತವ್ಯ, ಪ್ರಕೃತಿ ಉಳಿದರೆ ಮಾತ್ರ ನಮ್ಮ ಬದುಕು ಸಹ ಉಳಿಯುತ್ತೆ. ಇದೇ ನಮ್ಮ ಆದ್ಯ ಕರ್ತವ್ಯ. ಪ್ರಿಯ ಕೇಳುಗರೆ, ಆಚರಣೆ ಅಂದರೆ ಕೇವಲ ಸಂಪ್ರದಾಯವನ್ನು ಅನುಸರಿಸೋದು ಮಾತ್ರ ಅಲ್ಲ, ಅದರ ಹಿಂದಿರುವ ಮೌಲ್ಯಗಳನ್ನು ಸಹ ನಾವು ಬದುಕಿನಲ್ಲಿ ಅಳವಡಿಸ್ಕೋಬೇಕು. ಆ ಅಳವಡಿಸ್ಕೊಂಡಾಗ ಮಾತ್ರ ನಿಜವಾದ ಆಚರಣೆಯನ್ನು ಮಾಡಿದಂಗೆ ಆಗುತ್ತೆ. ಹಸ್ತವರಿಗೆ ಅನ್ನ ನೀಡೋದು, ದುಃಖದಲ್ಲಿರುವವರಿಗೆ ಧೈರ್ಯ ಹೇಳೋದು, ಹಿರಿಯರನ್ನು ಗೌರವ ಕೊಡೋದು, ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ಕಲಿಸೋದು, ಸತ್ಯ ಮತ್ತು ಪ್ರಾಮಾಣಿಕೆಯಿಂದ ಬದುಕೋದೆ ನಾವು ದೇವರಿಗೆ ಇಷ್ಟವಾದ ಪೂಜೆ ಅಂತೇಳಿ ಹೇಳ್ಬೋದು. ಆಷಾಢ ಮಾಸ ನಮಗೆ ಹೇಳ್ತಕ್ಕಂಥ ಅತ್ಯಂತ ಸಂದೇಶ, ಉತ್ತಮವಾಗಿರ್ತಕ್ಕಂಥ ಸಂದೇಶ ಏನಂದರೆ, ಮಳೆ ಭೂಮಿಯನ್ನು ಹೇಗೆ ಫಲವತ್ತಾಗಿಸುತ್ತೋ ಅದೇ ರೀತಿ ಒಳ್ಳೆಯ ಆಲೋಚನೆಗಳನ್ನು ಮಾಡಿದರೆ ನಮ್ಮ ಬದುಕು ಸಹ ಅಷ್ಟೇ ಸುಂದರವಾಗಿರುತ್ತೆ ಅಂತ ಹೇಳಿ. ಭಕ್ತಿ ಮನಸ್ಸಿಗೆ ಶಾಂತಿಯನ್ನು ಕೊಡುತ್ತೆ, ಆದರೆ ಪ್ರಕೃತಿ ಬದುಕಿಗೆ ಉಸಿರನ್ನು ನೀಡುತ್ತೆ ಅಲ್ವೇ, ಮತ್ತು ಪ್ರೀತಿ ಸಂಬಂಧಗಳಿಗೆ ಸಹ ಜೀವವನ್ನು ತುಂಬುತ್ತೆ. ಮತ್ತೊಂದು ವಿಷಯ ಹೇಳಬೇಕಂದ್ರೆ, ಆ ಪರಮಾತ್ಮನಲ್ಲಿ ಬೇಡೋದಾದರೆ ಈ ಪವಿತ್ರ ಆಷಾಢ ಮಾಸದಲ್ಲಿ ನಮ್ಮೆಲ್ಲರ ಮನಗಳಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿಯನ್ನು ಕರುಣಿಸಿ ರೈತನ ಹೊಲ ಹಸಿರಾಗಿರಲಿ, ಪ್ರತಿಯೊಂದು ಕುಟುಂಬದಲ್ಲಿ ಸದಾ ಪ್ರೀತಿ ತುಂಬಿರಲಿ, ಯಾರ ಮನೆಯಲ್ಲೂ ಅನ್ನಕ್ಕೆ ಕೊರತೆ ಇರದಿರಲಿ ಅಂಥೇಳಿ, ಪ್ರಕೃತಿ ಸದಾ ಹಸಿರಾಗಿರಲಿ, ನಮ್ಮ ಮನಸ್ಸು ಸದಾ ಸತ್ಯ ಮತ್ತು ಧರ್ಮ ಮಾನವೀಯತೆಯ ದಾರಿಯಲ್ಲಿ ಸಾಗಲಿ ಅಂತ ನಾನು ಶುಭ ಹಾರೈಸ್ತೇನೆ. ಈ ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾನು ನಿಮ್ಮೊಂದಿಗೆ ಮಾತನಾಡಿದ್ದು, ಮತ್ತೆ ಒಂದು ಉತ್ತಮ ವಿಷಯಗಳೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಎಲ್ಲರೂ ಸಹ ಆರೋಗ್ಯವಾಗಿರಿ, ಸಂತೋಷವಾಗಿರಿ. ಮತ್ತೆ ನಾನು ನಿಮ್ಮೊಂದಿಗೆ ಬರಲಿದ್ದೇನೆ. ಈ ಒಂದು ಒಳ್ಳೆಯ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ FM ರೇಡಿಯೋ ಕುಟುಂಬಕ್ಕೆ ಹಾಗೂ RJ ಪವಿತ್ರ ದಿನೇಶ್ ಅವರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು.
1: ಧನ್ಯವಾದಗಳು ಮೇಡಮ್. ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಮೂಲಕ ಆಷಾಢ ಮಾಸದ ವಿಶೇಷತೆಯ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ನಮ್ಮ ಕೇಳುಗರಿಗೆ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ಆಷಾಢ ಮಾಸದಲ್ಲಿ ಯಾಕೆ ಶುಭ ಕಾರ್ಯಗಳು ನಡೆಯಲ್ಲ ಎಂಬುದರ ಕುರಿತು, ಹಾಗೆ ಈ ಆಷಾಢ ಮಾಸದ ವಿಶೇಷತೆ ಜೊತೆಗೆ, ಈ ಆಷಾಢ ಮಾಸ ಮಳೆಗಾಲದಲ್ಲಿ ಶುರುವಾಗೋದ್ರಿಂದ ಕೃಷಿ ಕಾರ್ಯಗಳು ಆಗ್ಲಿ ಪ್ರಾರಂಭ ಆಗಿರುತ್ತೆ, ರೈತರು ಬ್ಯುಸಿ ಆಗಿರ್ತಾರೆ, ಇಂಥ ಸಂದರ್ಭದಲ್ಲಿ ಕಾರ್ಯಕ್ರಮಗಳು ನಡೆದ್ರೆ, ಶುಭ ಕಾರ್ಯಗಳು ನಡೆದ್ರೆ ಹೋಗ್ಲಿಕ್ಕೆ ಸಮಯ ಇರಲ್ಲ. ಯಾಕೆಂದ್ರೆ ಕೃಷಿ ಚಟುವಟಿಕೆಗಳು ಪ್ರಾರಂಭ ಆಗಿರೋದ್ರಿಂದ ಈ ಕೃಷಿಗೆ ಹೆಚ್ಚು ಪ್ರಾಮುಖ್ಯತೆಯನ್ನ ಕೊಡೋ ಉದ್ದೇಶದಿಂದ ಈ ರೀತಿಯ ಆಚರಣೆಗಳನ್ನ ತಂದಿರಬಹುದು ಸ್ನೇಹಿತರೆ. ಏನೇ ಇದ್ರೂ ನಮ್ಮ ಹಿರಿಯರ ಆಲೋಚನೆ, ಬುದ್ಧಿವಂತಿಕೆ, ಹಾಗೆ ಅವರು ಪ್ರತಿಯೊಂದು ಮಾಸಕ್ಕೂ ವಿಶೇಷವಾದಂತಹ ಪ್ರಾಮುಖ್ಯತೆಯನ್ನ ನೀಡಿರೋದು, ಇವೆಲ್ಲವನ್ನ ಗಮನಿಸಿದ್ರೆ ನಮ್ಮ ಜನಪದಿಗರ ಜಾಣ್ಮೆಗೆ, ಅವರ ಬುದ್ಧಿವಂತಿಕೆಗೆ ಒಂದು ದೊಡ್ಡ ಸಲಾಂ ಅಂತಾನೆ ಹೇಳ್ಬೋದು. ಹಾಗೆ ಹೇಳ್ತಾ ಇವತ್ತಿನ ಜಾನಪದ ಕಾರ್ಯಕ್ರಮವನ್ನ ಮುಗಿಸುವಂತ ಸಮಯ ಆಯ್ತು. ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಶ್ರೀಮತಿ ಜಯಮ್ಮ ಕುಪ್ಸಾದ್ ಅವರಿಗೆ, ಭಾರತಿ ಪ್ರಕಾಶ್ ಅವರಿಗೆ, ಹಾಗೆ ಡಾಕ್ಟರ್ ಇಂದಿರಾ ಪ್ರಕಾಶ್ ಇವರೆಲ್ಲರೂ ಕೂಡ ಆಷಾಢ ಮಾಸದ ವಿಶೇಷತೆ ಕುರಿತು ಸಮಗ್ರ ಮಾಹಿತಿಯನ್ನ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇವರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಜಾನಪದ ಕಾರ್ಯಕ್ರಮದಲ್ಲಿ ಇನ್ನಷ್ಟು ವಿಶೇಷ ವಿಚಾರಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ಜಾನಪದ ಕಾರ್ಯಕ್ರಮ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಈಗ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತದೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನಮ್ಮ ಈ ಒಂದು ವಾಹಿನಿಯನ್ನ ಪ್ರತಿನಿತ್ಯ ಆಲಿಸುತ್ತಿರುವಂತ ಶಾಂತಾಚಾರ್ ಬಡಗೇರ್ ಕೊಕ್ಕನೂರು ಅವರ ಮಗಳಾದಂತ ಅನುಶ್ರೀ ಅವರ ಹುಟ್ಟುಹಬ್ಬಕ್ಕೆ ಶುಭವನ್ನ ಕೋರುತ್ತಿರುವವರು ಅವರ ತಾಯಿ ಹಾಗೂ ಅವರ ತಂದೆ ಹಾಗೂ ಮನೆಯವರು. ಹಾಗೆಯೇ ಬೀದರ್ ಜಿಲ್ಲೆಯ ಮೀನ್ಕೆರೆದ ಡಾಕ್ಟರ್ ವೀರೇಶ್ ಶೆಟ್ಟಿ ರೋಡ, ಗೌರಿಬಿದರೂರಿನ ಸುರೇಶ್ ಭಟ್, ಹಾಗೆಯೇ ಮಾರಿಕಣಿವೆಯ ಗಗನ್ ರಾಜ್ ಕುಮಾರ್, ಹಾಗೆಯೇ ಶುಭಾನ್ ಕೋರಿ ಹಾಗರಿ ಬೊಮ್ಮನಹಳ್ಳಿ ಹಾಗೂ ಸುಬ್ರಹ್ಮಣ್ಯ ಐತಾಳ್, ಹಾಗೆ ನಮ್ಮ ರೇಡಿಯೋ ಶಿವಮೊಗ್ಗ ಕಡೆಯಿಂದಲೂ ಇವರಿಗೆ ಹುಟ್ಟುಹಬ್ಬದ ಹಾರ್ದಿಕವಾದಂತಹ ಶುಭಾಶಯವನ್ನ ಕೋರುತ್ತಾ ಇದ್ದೇವೆ. ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರುಗಳು ಹಾಡಿರುವಂತಹ ಕೆಲವೊಂದು ಗೀತೆಗಳು ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇಂದು ಇದೀಗ ಸಂಪತ್ತಿಗೆ ಸವಾಲ್ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ. ರಾಜಾ ಮುದ್ದು ರಾಜ, ಇದು ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತ ಧ್ವನಿ ವಾಹಿನಿಯಲ್ಲಿ ಜಿ ಉದಯ ಶಂಕರ್ ಬರೆದಿರುವಂತ ಒಂದು ಗೀತೆ, ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಮಂಜುಳಾ ಅವರ ಒಂದು ಜೋಡಿಯ ಚಿತ್ರ. ಇದು 1974ರಲ್ಲಿ ತೆರೆ ಕಂಡಿರುವಂತ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರಿಗೆ ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಇಂದು ಡಾಕ್ಟರ್ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರುಗಳು ಹಾಡಿರುವಂತಹ ಕೆಲವೊಂದು ಗೀತೆಗಳು ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಕಳ್ಳರ ಕಳ್ಳ ಚಿತ್ರದ ಒಂದು ಗೀತೆ, ನಾ ಹಾಡಿದ ಮೊದಲ ಹಾಡು. ಇದು ಡಾಕ್ಟರ್ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಸತ್ಯಂ ಅವರ ಒಂದು ಸಂಗೀತ ನಿರ್ದೇಶನ. ಇದು 1970ರಲ್ಲಿ ತೆರೆ ಕಂಡಿರುವಂತ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ ಈ ಒಂದು ಮಧುರವಾದಂತಹ ಗೀತೆಯನ್ನ.

ಯಶೋಧರ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರುಗಳು ಹಾಡಿರುವಂತಹ ಕೆಲವೊಂದು ಗೀತೆಗಳು ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಪರೋಪಕಾರಿ ಎನ್ನುವಂತ ಒಂದು ಚಿತ್ರದ ಗೀತೆ, ಕಣ್ಣು ರೆಪ್ಪೆ ಒಂದನ್ನೊಂದು ಮರೆಯಿತೆ. ಇದು ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆ, ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ಆಗಿರುವಂತಹ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಹಾಗೆ ಶ್ರೋತೃ ಬಾಂಧವರಿ, ಮೊಬೈಲ್ ಆ್ಯಪ್ನಲ್ಲಿಯೂ ಕೂಡ ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನು ಆಲಿಸಬಹುದು ಅಂತ ಹೇಳ್ತಾ, ಇದೀಗ ಒಂದು ಮಧುರವಾದಂತಹ ಗೀತೆ, ಅದುವೇ ಪರೋಪಕಾರಿ ಚಿತ್ರದ ಈ ಗೀತೆ.

0: ಸಾಕ್ಷಾಮಿ ಬಿದ್ದ
1: ನಾವು ಮಕ್ಕಳು ಮುಂದಿನ ಪ್ರಜೆಗಳು ನಮಗೊಂದಿಷ್ಟು ಉಳಿಸಿ.
2: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
3: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
4: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
2: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
5: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
2: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ

ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಹಾಡಿರುವಂತಹ ಕೆಲವೊಂದು ಗೀತೆಗಳು ನಮ್ಮ ಈ ಒಂದು ವಾಹಿನಿಯಲ್ಲಿ ಈ ದಿನ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾಣದ ಕೈ ಎನ್ನುವಂತಹ ಒಂದು ಚಿತ್ರದ ಗೀತೆ ಅಂತ ಸಾಕ್ತಾ ಇದ್ದೀನಿ. ಅದುವೇ ಹಸಿರನ್ನು ಗರಿಯಲ್ಲಿ ತುಂಬಿದೆ. ಇದು ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆನಂದ ಕುಮಾರ್ ಅವರ ಒಂದು ರಚನೆಯ ಈ ಒಂದು ಗೀತೆ. ಆರ್ ರತ್ನ ಬರೆದಿರುವಂತಹ ಒಂದು ಸಂಗೀತ ನಿರ್ದೇಶನ. ಇದು 1973 ತೆರೆ ಕಂಡಿರುವಂತಹ ಒಂದು ಗೀತೆ. ಇದು ಜಾನಕಮ್ಮನವರ ಒಂದು ಇಂಪಾದ ಗಾಯನದಲ್ಲಿ ಈ ಒಂದು ಗೀತೆ ಇದೀಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೇ, ಇಂದಿನ ಕನ್ನಡ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರುಗಳು ಹಾಡಿರುವಂತಹ ಕೆಲವೊಂದು ಗೀತೆಗಳು ನಮ್ಮ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಜ್ವಾಲಾ.

ಮೋಹಿನಿ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಕೆಣಕುತ್ತಿದೆ ಈ ಸೊಬಗು ಎನ್ನುವಂತ ಗೀತೆ. ಇದು ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಹುಣಸೂರು ಕೃಷ್ಣಮೂರ್ತಿಗಳ ಒಂದು ರಚನೆಯನ್ನ ಕೇಳೋಣ. ಈ ಒಂದು ಚಿತ್ರ 1973ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತಹ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರುಗಳು ಹಾಡಿರುವಂತಹ ಕೆಲವೊಂದು ಗೀತೆಗಳು ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ ಶ್ರೋತೃ ಬಾಂಧವರೇ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಚದುರಂಗ ಎನ್ನುವಂತಹ ಒಂದು ಚಿತ್ರದ ಗೀತೆ, ಇದು 1969 ತೆರೆ ಕಂಡಿರುವಂತಹ ಒಂದು ವರ್ಷ. ಇದು ಗೀತ ರಚನೆ ಬರೆದವರು ಆರ್ ಎನ್ ಜಯಗೋಪಾಲ್, ಸಂಗೀತ ನಿರ್ದೇಶಕರಾಗಿ ಆರ್ ರತ್ನ ಅವರು. ಈ ಒಂದು ಗೀತೆಯನ್ನು ಹಾಡಿದಂತ ಗಾಯಕರು ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಹಾಗೆ ಶ್ರೋತೃ ಬಾಂಧವರೇ. ಎಲ್ಲೂ ಸಿಗದ ಒಂದು ಅಪರೂಪದ ಗೀತೆ ಇದು. ಚೂರಾಯಿತೆ ಒಲವಿನ ಚಿತ್ರ ಎನ್ನುವಂತ ಒಂದು ಅದ್ಭುತವಾದಂತಹ ಒಂದು ದುಃಖ ಭರಿತ ಈ ಒಂದು ಗೀತೆಯನ್ನ ಇದೀಗ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ತಾವೆಲ್ಲರೂ ಈ ಒಂದು ಗೀತೆಯನ್ನ ಕೇಳಿ ಆನಂದಿಸಿ ಹೀಗೆ ಕೇಳ್ತಾ ಇರಿ. ನಮ್ಮೂರ ರೇಡಿಯೋ ಶಿವಮೊಗ್ಗದಲ್ಲಿ ಬರುವಂತಹ ಸುಮಧುರವಾದಂತಹ ಕಾರ್ಯಕ್ರಮಗಳನ್ನ ಪ್ರತಿದಿನ ಆಲಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಅಪರೂಪದ ಗೀತೆಯತ್ತ ಸಾಗೋಣ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
4: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು ಡಾಕ್ಟರ್ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರುಗಳು ಹಾಡಿರುವಂತಹ ಕೆಲವೊಂದು ಗೀತೆಗಳು ನಮ್ಮ ಈ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಹೃದಯ ಸಂಗಮ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ನೀ ತಂದ ಕಾಣಿಕೆ. ಇದು ಡಾಕ್ಟರ್ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜೈಗೋಪಾಲ್ ಬರೆದಿರುವಂತಹ ಒಂದು ಗೀತೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತಹ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ ಹೀಗೆ ಟ್ಯೂನ್ ಮಾಡಿ ಕೇಳ್ತಾ ಇರಿ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಬರುವಂತಹ ಸುಮಧುರವಾದಂತಹ ಕಾರ್ಯಕ್ರಮಗಳನ್ನ ಪ್ರತಿದಿನ ಆಲಿಸಿ ಅಂತ ಹೇಳ್ತಾ ಇದೀಗ ಹೃದಯ ಸಂಗಮ ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು ನಮ್ಮ ಒಂದು ವಾಹಿನಿಯಲ್ಲಿ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರುಗಳು ಹಾಡಿರುವಂತಹ ಕೆಲವೊಂದು ಗೀತೆಗಳು ನಮ್ಮ ಇಂದಿನ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಪ್ರಸಾರ ಮಾಡ್ತಾ ಇದ್ದೀವಿ. ತಾವೆಲ್ಲರೂ ಕೇಳಿ ಆನಂದಿಸ್ತಾ ಇರಬಹುದು. ಇದೀಗ ಕಾರ್ಯಕ್ರಮದ ಮುಂದೆ ಸಾಗ್ತಾ ಇದ್ದೀನಿ. ಮಲ್ಲಿ ಮದುವೆ ಎನ್ನುವಂತ ಒಂದು ಚಿತ್ರದ ಗೀತೆಯತ್ತ ಸಾಗೋಣ. ಅದುವೇ ಆಡೋಣ ಬಾ ಬಾ ಗೋಪಾಲ ಎನ್ನುವಂತ ಒಂದು ಅದ್ಭುತವಾದಂತ ಗೀತೆಯನ್ನ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕಣಗಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆಯನ್ನ ಕೇಳೋಣ. ಇದು ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡು ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂತಹ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಅದುವೇ ಮಲ್ಲಿ ಮದುವೆ ಚಿತ್ರದ ಈ ಒಂದು ಗೀತೆ ಇದೀಗ.

ಕೃತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಇಂದಿನ ನಮ್ಮ ಚಿತ್ರಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಇವರುಗಳು ಹಾಡಿರುವಂತಹ ಕೆಲವೊಂದು ಗೀತೆಗಳು ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಮಿಸ್ಟರ್ ರಾಜ್ಕುಮಾರ್ ಚಿತ್ರದ ಒಂದು ಗೀತೆಯತ್ತ ಸಾಕ್ತಾ ಇದ್ದೀನಿ. ಅದುವೇ ಗಂಗಿ ನಿನ್ ಮೇಲೆ ನಂಗೆ ಮನಸ್ಸೈತೆ. ಇದು ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯ ಶಂಕರ್ ಬರೆದಿರುವಂತಹ ಒಂದು ಗೀತೆ, ರಾಜೇಶ್ವರ್ ರಾವ್ ಬರೆದಿರುವಂತಹ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ರಾಜಶ್ರೀ ಅವರ ಒಂದು ನಟನೆ. ಇದು 1970ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತಹ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಮೊಬೈಲ್ ಆ್ಯಪ್ನಲ್ಲಿಯೂ ಕೂಡ ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನು ಆಲಿಸಬಹುದು ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆ, ಅದುವೇ ಮಿಸ್ಟರ್ ರಾಜ್ಕುಮಾರ್ ಚಿತ್ರದ ಈ ಗೀತೆ ಇದೀಗ

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ,
3: ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
1: ಓಕೆ
4: ಜೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
1: ಓಕೆ ಜೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
7: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು ನಮ್ಮ ಈ ಒಂದು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರುಗಳು ಹಾಡಿರುವಂತಹ ಕೆಲವೊಂದು ಗೀತೆಗಳು ನಮ್ಮ ಈ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಕನ್ಯಾ ರತ್ನ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಸುವಿ ಸುವಿ ಎನ್ನುವಂತಹ ಒಂದು ಗೀತೆ, ಇದು ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳ ಒಂದು ರಚನೆ, ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತಹ ಅದುವೇ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಹಾಗೆ ಮೊಬೈಲ್ ಆಪ್ ನಲ್ಲಿಯೂ ಕೂಡ ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನ ಆಲಿಸಬಹುದು ಅಂತ ಹೇಳ್ತಾ ಇದೀಗ ಕನ್ಯಾ ರತ್ನ ಚಿತ್ರದ ಗೀತೆಯತ್ತ ಸಾಗೋಣ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು ಡಾಕ್ಟರ್ PB ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರುಗಳು ಹಾಡಿರುವಂತಹ ಕೆಲವೊಂದು ಗೀತೆಗಳು ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ದಶಾವತಾರ ಚಿತ್ರದ ಒಂದು ಗೀತೆಯತ್ತ ಸಾಕ್ತಾ ಇದ್ದೀನಿ, ಅದುವೇ ವೈದೇಹಿ ಏನಾದಳು. ಇದು ಡಾಕ್ಟರ್ PB ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ GK ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 1960 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಇಂದಿನ ನಮ್ಮ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿ.ವಿ. ಶ್ರೀನಿವಾಸ್ ಹಾಗೂ ಎಸ್. ಜಾನಕಿ ಅವರುಗಳು ಹಾಡಿರುವಂತಹ ಕೆಲವೊಂದು ಗೀತೆಗಳು ನಮ್ಮ ಈ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಸತಿ ಸಾವಿತ್ರಿ ಎನ್ನುವಂತಹ ಒಂದು ಚಿತ್ರದ ಗೀತೆ, ಅದುವೇ ಬಿಲ್ಲ ನಗಲಿದ ಅಂಬಿಗ ಎನ್ನುವಂತಹ ಒಂದು ಗೀತೆ. ಇದು ಡಾಕ್ಟರ್ ಪಿ.ವಿ. ಶ್ರೀನಿವಾಸ್ ಹಾಗೂ ಎಸ್. ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್.ಎನ್. ಜೈಗೋಪಾಲ್ ಬರೆದಿರುವಂತಹ ಒಂದು ಗೀತೆ, ಜಿ.ಕೆ. ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತಹ ಮಲೆನಾಡ ಜನರ ಹೆಮ್ಮೆಯ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಮೊಬೈಲ್ ಆ್ಯಪ್ನಲ್ಲಿಯೂ ಕೂಡ ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನ ಆಲಿಸಬಹುದು ಅಂತ ಹೇಳ್ತಾ, ಇದೀಗ ಒಂದು ಸುಂದರವಾದಂತಹ ಗೀತೆ, ಅದುವೇ ಸತಿ ಸಾವಿತ್ರಿ ಚಿತ್ರದ ಈ ಗೀತೆ ಇದೀಗ

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರುಗಳು ಹಾಡಿರುವಂತಹ ಕೆಲವೊಂದು ಗೀತೆಗಳು ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಕಾವೇರಿ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಆಕಾಶದಲ್ಲಿ ಬಾನಾಡಿಯಾಗಿ ಎನ್ನುವಂತಹ ಒಂದು ಗೀತೆ, ಇದು 1975 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದು ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ವಿಜಯ ನರಸಿಂಹ ಅವರ ಒಂದು ರಚನೆ, ಎಂ ರಂಗರಾವ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ರಾಜೇಶ್ ಹಾಗೂ ಭಾರತಿ ಅವರ ಒಂದು ನಟನೆಯ ಚಿತ್ರ. ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ, ಅಂದರೆ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಈ ಒಂದು ಗೀತೆಯನ್ನ ಇದೀಗ ಕೇಳಿ ಆನಂದಿಸೋಣ. ಹಾಗೆ ಶ್ರೋತೃ ಬಾಂಧವರೇ, ಇಂದಿನ ಈ ಒಂದು ಕಾರ್ಯಕ್ರಮ ಯಾವ ರೀತಿಯಾಗಿ ಮೂಡಿ ಬಂತು ಅನ್ನೋದನ್ನು ಕೂಡ ನಮ್ಮ ಒಂದು ವಾಟ್ಸ್ಆಪ್ ಸಂಖ್ಯೆಯಾಗಿರುವ 7406288448 ಈ ನಂಬರ್ಗೆ ತಮ್ಮ ಒಂದು ಸಂದೇಶವನ್ನ ಕಳಿಸಿ ಅಂತ ಹೇಳ್ತಾ ಇದೀಗ ಒಂದು ಮಧುರವಾದಂತಹ ಗೀತೆಯತ್ತ ಸಾಗೋಣ. ಅದುವೇ ಕಾವೇರಿ ಚಿತ್ರದ ಈ ಗೀತೆ.

0: ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದಿನ ನಮ್ಮ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರುಗಳು ಹಾಡಿರುವಂತಹ ಕೆಲವೊಂದು ಗೀತೆಗಳು ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಪರೋಪಕಾರಿ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಗುಟ್ಟೊಂದ ಹೇಳುವೆ ಪುಟಾಣಿ ಮಕ್ಕಳೇ. ಇದು ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜೆ ಗೋಪಾಲ್ ಬರೆದಿರುವಂತಹ ಒಂದು ಗೀತ ರಚನೆ, ಉಪೇಂದ್ರ ಕುಮಾರ್ ಅವರ ಒಂದು ಸಂಗೀತ ನಿರ್ದೇಶನ. ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಂತಿ ಅವರ ಒಂದು ಜೋಡಿಯ ಚಿತ್ರ. ಇದು 1970ರಲ್ಲಿ ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ. ಹಾಗೆ ಶ್ರೋತೃ ಬಾಂಧವರೇ, ಮೊಬೈಲ್ ಆ್ಯಪ್ನಲ್ಲಿಯೂ ಕೂಡ ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನು ಆಲಿಸಬಹುದು ಅಂತ ಹೇಳ್ತಾ, ಇದೀಗ ಪರೋಪಕಾರಿ ಚಿತ್ರದ ಗೀತೆ.
1: ಒಂದು ಹೇಳುವೆ ಪುಟಾಣಿ

ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದಿನ ನಮ್ಮ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರುಗಳು ಹಾಡಿರುವಂತಹ ಕೆಲವೊಂದು ಗೀತೆಗಳು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಸೊಸೆ ತಂದ ಸೌಭಾಗ್ಯ ಚಿತ್ರದ ಗೀತೆಯತ್ತ ಸಾಕ್ತಾ ಇದ್ದೀನಿ, ಅದುವೇ ರವಿ ವರ್ಮನ ಕುಂಚದ. ಇದು ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜೈಗೋಪಾಲ್ ಬರೆದಿರುವಂತಹ ಒಂದು ಗೀತೆ, ಜಿ ಕೆ ವೆಂಕಟೇಶ್ ಅವರ ಒಂದು ಸಂಗೀತ ನಿರ್ದೇಶನ. ಇದು 1977 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ. ಇದು ರಾಜೇಶ್ ಹಾಗೂ ವಿಜಯ ಲಲಿತಾ ಅವರ ಒಂದು ಜೋಡಿಯ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ಭಾಷಿನಿಯಾಗಿರುವಂತ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಹಾಗೆ ಮೊಬೈಲ್ ಆಪ್ ನಲ್ಲಿಯೂ ಕೂಡ ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನ ಆಲಿಸಬಹುದು ಅಂತ ಹೇಳ್ತಾ ಇದೀಗ ಒಂದು ಸುಂದರವಾದಂತಹ ಗೀತೆ ಅದುವೇ ರವಿ ವರ್ಮನ ಕುಂಚದ.

0: ಮುದ್ದಾಗಿ ಕತೆ ಹೇಳ್ತಾ ಇದೆ, ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
1: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದು ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
2: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
3: ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದಿನ ನಮ್ಮ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಟಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರುಗಳು ಹಾಡಿರುವಂತಹ ಕೆಲವೊಂದು ಗೀತೆಗಳು ಇಂದಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗ್ತಾ ಇದೆ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ನಾ ಮೆಚ್ಚಿದ ಹುಡುಗ ಚಿತ್ರದ ಒಂದು ಗೀತೆ, ನಾ ಮೆಚ್ಚಿದ ಹುಡುಗನಿಗೆ. ಇದು ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಬರೆದಿರುವಂತಹ ಒಂದು ಗೀತೆ, ವಿಜಯ ಭಾಸ್ಕರ್ ಅವರ ಒಂದು ಸಂಗೀತ ನಿರ್ದೇಶನ, ಇದು ಕಲ್ಪನಾ ಹಾಗೂ ಶ್ರೀನಾಥ್ ಅವರ ಒಂದು ಜೋಡಿಯ ಚಿತ್ರ. ಇದು 1972 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತಹ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಈ ಒಂದು ಮಧುರವಾದಂತಹ ಗೀತೆಯನ್ನ ಇದೀಗ

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಇಂದು ಡಾಕ್ಟರ್ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರುಗಳು ಹಾಡಿರುವಂತಹ ಕೆಲವೊಂದು ಕನ್ನಡ ಚಿತ್ರಗೀತೆಗಳನ್ನ ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಜನ್ಮ ರಹಸ್ಯ ಎನ್ನುವಂತಹ ಒಂದು ಚಿತ್ರದ ಗೀತೆ, ಬೀಸೋ ಗಾಳಿಯಲ್ಲಿ ಹರಿವ ನೀಲಾದೆ ಎನ್ನುವಂತಹ ಒಂದು ಗೀತೆಯನ್ನ ಡಾಕ್ಟರ್ ಪಿಬಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತಹ ಅದುವೇ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಆತ್ಮೀಯ ಕೇಳುಗರೆ, ಹಿಂದಿನ ನಮ್ಮ ಈ ಒಂದು ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರುಗಳು ಹಾಡಿರುವಂತಹ ಕೆಲವೊಂದು ಗೀತೆಗಳು ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಒಂದು ಅಪರೂಪದ ಗೀತೆ, ಅದುವೇ ಪಾತಾಳ ಮೋಹಿನಿ ಎನ್ನುವಂತಹ ಒಂದು ಚಿತ್ರದ ಗೀತೆ. ಮಾಮನ ಮಗಳೆ ಎನ್ನುವಂತಹ ಒಂದು ಗೀತೆಯನ್ನ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ರಾಜನ್ ನಾಗೇಂದ್ರ ಅವರ ಒಂದು ಸಂಗೀತ ನಿರ್ದೇಶನದ ಈ ಒಂದು ಗೀತೆ. ಇದು 1965 ತೆರೆ ಕಂಡಿರುವಂತಹ ಅಪರೂಪದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತಹ, ಅದುವೇ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿ, ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಈ ಒಂದು ಅಪರೂಪದ ಗೀತೆ, ಅದುವೇ ಮಾವನ ಮಗಳೇ, ಎಂಥ ಒಂದು ಅದ್ಭುತವಾದಂತಹ ಗೀತೆ. ಶ್ರೋತೃ ಬಾಂಧವರೇ, ಈ ಒಂದು ಗೀತೆಯನ್ನ ಕೇಳಿ ಆನಂದಿಸಿ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು ಚಿತ್ರಗೀತೆಗಳ ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರುಗಳು ಹಾಡಿರುವಂತಹ ಕೆಲವೊಂದು ಗೀತೆಗಳು ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಮಹಾಸತಿ ಅನಸೂಯ ಎನ್ನುವಂತಹ ಒಂದು ಚಿತ್ರದ ಗೀತೆಯತ್ತ ಸಾಗ್ತಾ ಇದ್ದೀನಿ. ಅದುವೇ ಆದಿ ದೇವ ಆದಿ ಮೂಲ ಎನ್ನುವಂತಹ ಒಂದು ಗೀತೆಯನ್ನ ಎಸ್ ಜಾನಕಿ ಹಾಗೂ ಲತಾ ಸುಮಿತ್ರಾ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಚಿ ಉದಯಶಂಕರ್ ಬರೆದಿರುವಂತಹ ಒಂದು ಗೀತೆ, ಹನುಮಂತ ರಾವ್ ಬರೆದಿರುವಂತಹ ಒಂದು ಸಂಗೀತ ನಿರ್ದೇಶನ. ಇದು 1965 ತೆರೆ ಕಂಡಿರುವಂತಹ ವರ್ಷದ ಈ ಒಂದು ಗೀತೆ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿ, ಅದುವೇ ಮಲೆನಾಡ ಜನರ ಹೆಮ್ಮೆಯ ವಾಹಿನಿಯಾಗಿರುವಂತಹ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಚಿತ್ರಗೀತೆಗಳ ಇಂದಿನ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಪಿ ವಿ ಶ್ರೀನಿವಾಸ್ ಹಾಗೂ ಎಸ್ ಜಾನಕಿ ಅವರುಗಳು ಹಾಡಿರುವಂಥ ಕೆಲವೊಂದು ಗೀತೆಗಳು ನಮ್ಮ ಒಂದು ವಾಹಿನಿಯಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ. ಇದೀಗ ಕಾರ್ಯಕ್ರಮದ ಮುಂದೆ ಸಾಗೋಣ. ಬೆಟ್ಟದ ಹುಲಿ ಎನ್ನುವಂಥ ಒಂದು ಚಿತ್ರದ ಗೀತೆ ಮದುಮಗಳು ನಾನಾಗಿ, ಇದು ಎಸ್ ಜಾನಕಮ್ಮ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಗೀತ ಪ್ರಿಯ ಬರೆದಿರುವಂತಹ ಒಂದು ಗೀತೆ. ಟಿ ಜಿ ಲಿಂಗಪ್ಪ ಅವರ ಒಂದು ಸಂಗೀತ ನಿರ್ದೇಶನ, ಇದು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಜಯಂತಿ ಅವರ ಒಂದು ಜೋಡಿಯ ಚಿತ್ರ. ಇದು 1965 ತೆರೆ ಕಂಡಿರುವಂತ ವರ್ಷದ ಈ ಒಂದು ಗೀತೆ. ಇದೀಗ ನಮ್ಮ ಮಲೆನಾಡ ಜನರ ಒಂದು ಹೆಮ್ಮೆಯ ವಾಹಿನಿಯಾಗಿರುವಂತ ಅದುವೇ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಹಾಗೆ ಶ್ರೋತೃ ಬಾಂಧವರೇ, ಮೊಬೈಲ್ ಆಪ್ನಲ್ಲಿಯೂ ಕೂಡ ನಮ್ಮ ಒಂದು ವಾಹಿನಿಯ ಪ್ರತಿ ಒಂದು ಕಾರ್ಯಕ್ರಮಗಳನ್ನ ಆಲಿಸಬಹುದು ಅಂತ ಹೇಳ್ತಾ ಇದೀಗ ಬೆಟ್ಟದ ಹುಲಿ ಚಿತ್ರದ ಒಂದು ಸುಂದರವಾದಂತಹ ಗೀತೆಯನ್ನ ಕೇಳಿ ಆನಂದಿಸೋಣ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು. ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಪ್ರಿಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ.
4: ಹನುಮವೇ ಆಹ ದೊರಕಿದೆ ರುಚಿ ಸವಿಯಲು.
5: ಆಹಾರವೇ ಔಷಧಿ, ಅಡುಗೆ ಮನೆಗೆ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು.

0: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
1: ನಿಮ್ಮ ಮನೆ ಮನದ ಕೈರುಚಿ.
2: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದ್ ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ
4: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
5: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
6: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
5: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬನ್ನರ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೇ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಜನಪದ ಗೀತೆಯನ್ನ ಕೇಳಲಿದ್ದೀರಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಬಡಿಗೆರ ಬಾಳ್ಯ ಚೂಪಾನ ಉಳಿಯ ತೋರಿಸ್ಯಾನ ನನಗೆ ಮ್ಯಾದಾರ ಮಲ್ಯ ನಿಚ್ಚುಣಕಿ ಮಾಡಿ ಹತ್ಯಾನ ಮ್ಯಾಗ ಬಡಿಗೆರ ಬಾಳ್ಯ ಚೂಪಾನ

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಾವಗೀತೆಯನ್ನು ಕೇಳಲಿದ್ದೀರಿ.

0: ವಾವ್, ಈ ಪ್ಲೇಸ್ ಎಷ್ಟು ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ, ಇಟ್ಸ್ ಓಕೆ, ಇರ್ಲಿ ಬಿಡು. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಂ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದಲೇ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
1: ಓಕೆ ಡ್ಯೂಡ್,
4: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ.

ಹಳವೂರಿದ ಕುರುಬ ಕಟುಕನಾದ ಹಳವೂರಿದ ಕುರುಬ ಕಟುಕನಾದ ಅವನ ಮಜ್ಜುವ ಏನು ಹೊಳಪು ಏನು ಜಾದು ಏನು ಮೋಹ ಕಣ್ಣು ಕುಕ್ಕಿ ಸೊಕ್ಕಿರುವ ಕತ್ತನದ ಕೇ ಸಿಕ್ಕಿರುವ ಹೋಗಿ ಹೋಗಿ ನೆಕ್ಕಿರುವ ನಾವು ನೀವು ಅವರು ಇವರು ಕುರಿಗಳು ಸಾರ್ ಕುರಿಗಳು ಕುರಿಗಳು ಸಾರ್ ಕುರಿಗಳು ಸಾಗಿದ್ದೆ ಕುರಿಗಳು ಮಂದೆಯಲ್ಲಿ ಒಂದ

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಳಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಹಿಂದೂಸ್ತಾನಿ ಸಂಗೀತ ಹಾಡಿರುವವರು ನಿಷಾದ್ ಹರ್ಲಾಪುರ್ ಹಾಗೂ ನೌಷದ್ ಹರ್ಲಾಪುರ್.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. 88 ಗಡಿಗಳ ಒಡೆಯ ಬೀರೇಶ್ವರ ಎನ್ನುವಂಥ ಒಂದು ಗೀತೆಯನ್ನು ಆರ್ ಮಹೇಂದ್ರ ಅವರ ಒಂದು ಮಧುರವಾದಂಥ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನು ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂಥ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ. ಇದುವೇ ತಂಪಾದ ತಂಗಾಳಿಯಲ್ಲಿ ಈ ಒಂದು ಸುಂದರವಾದಂಥ ಗೀತೆ.

0: ಪ್ರೀತಿಯ ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಇದೀಗ ಸೂರ್ಯ ದೇವರ ಮೇಲಿನ ಒಂದು ಸುಂದರವಾದಂಥ ಭಕ್ತಿ ಗೀತೆಯನ್ನು ಅದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂಥ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.
1: ತತೋ ಯುದ್ಧ ಪರಿಶ್ರಾಂತಂ ಸಮರೇ ಚಿಂತಯಾ ಸ್ಥಿತಂ ರಾವಣಂ ಚಾಗ್ರತೋ ದೃಷ್ಟ್ವಾ ಯುದ್ಧಾಯ ತಮವಸ್ಥಿತಂ.

ಶ್ರೋತೃ ಬಾಂಧವರಿ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಇದೇ ಹಾದಿ ನೀ ಹಿಡಿ, ಇದು ವಿಠಲ ದಾಸರ ಒಂದು ಕೃತಿಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತಹ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸೋಣ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
1: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
0: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.
3: ಬಾಂಧವರೇ, ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ನಡಿ ನಡಿ ಮನವೇ ಆ ತಿರುಮಲ ಗಿರಿಗೆ ಎನ್ನುವಂತ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ ಇದೀಗ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂತಹ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.

ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂತಹ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ವೇದ ವಂದಿತ ಆದಿ ಪೂಜಿತ ಎನ್ನುವಂತಹ ಒಂದು ಸುಂದರವಾದಂತಹ ಭಕ್ತಿ ಗೀತೆಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಒಂದು ಮಧುರವಾದಂತಹ ಧ್ವನಿ ವಾಹಿನಿಯಲ್ಲಿ ಈ ಒಂದು ಗೀತೆಯನ್ನ ಕೇಳಿ ಆನಂದಿಸೋಣ.

ಪ್ರೀತಿಯ ಶ್ರೋತೃ ಬಾಂಧವರೇ, ನೀವು ಕೇಳ್ತಾ ಇರುವುದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದೀಗ ಕೇಳೋಣ ಸುಮಧುರವಾದಂಥ ಭಕ್ತಿ ಗೀತೆಗಳ ಈ ಒಂದು ಕಾರ್ಯಕ್ರಮದಲ್ಲಿ. ಶ್ರೀಶಂಖ ಚಕ್ರಧರ ಎನ್ನುವಂಥ ಒಂದು ಸುಂದರವಾದಂಥ ಗೀತೆ, ಅದುವೇ ನಮ್ಮ ನಿಮ್ಮೆಲ್ಲರ ಒಂದು ಮೆಚ್ಚಿನ ವಾಹಿನಿಯಾಗಿರುವಂಥ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳಿ ಆನಂದಿಸಿ.